ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

0: ಗುಡ್ ಮಾರ್ನಿಂಗ್, ಶುಭೋದಯ. ಈ ದಿನ ಹೊಸತಾಗಿರಲಿ, ಈ ದಿನ ಶುಭವಾಗಿರಲಿ. ಇಂದು ಸೆಪ್ಟೆಂಬರ್ 29 ಮಂಗಳವಾರ, ಶ್ರೀಶಕ 1949 ಶ್ರೀ ಪರಾಭವ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು ಭಾದ್ರಪದ ಮಾಸ, ಯೋಗ ವ್ಯಾಗತ ಕರ್ಣ ವಣಿಕ್. ಈ ದಿನದ ಕಾರ್ಯಕ್ರಮದ ವಿಶೇಷತೆ ಹೀಗಿದೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು. ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ ಕಾರ್ಯಕ್ರಮ. ವಿಶ್ವ ಹೃದಯ ದಿನದ ಬಗ್ಗೆ ಆರ್ಜಿ ಶ್ವೇತಾ ಅವರು ಮಾಹಿತಿಯನ್ನು ನೀಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ಮತ್ತು ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಶಿರಾಳಕೊಪ್ಪದ ಮಲ್ಲಿಕಾರ್ಜುನರವರು ಪುಟ್ಟರಾಜ ಗವಾಯಿರವರ ವಿಚಾರಧಾರೆಯನ್ನು ಹೇಳಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜಿ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜಿಯ ಕಥೆಗಳು. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಸಿಂಚನಾರವರು ಹುಲಿಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದಾದ್ಯಂತ ಪ್ರವಾಸಿ ತಾಣಗಳ ಬಗ್ಗೆ ಮತ್ತು ಅಲ್ಲಿನ ವಿಶೇಷತೆ ಬಗ್ಗೆ ಮಾಹಿತಿ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಳ್ಳಲಿದ್ದು, ಜಪಾನ್ ಟ್ರಾವೆಲಿಂಗ್ ಪ್ಲೇಸಸ್ ಬಗ್ಗೆ ಪರಿಚಯ ಮಾಡಿಕೊಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಳ್ಳುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿರವರು ನಡೆಸಿಕೊಡಲಿದ್ದು, ಇದರಲ್ಲಿ ಗುರು ನಮನ ಪುಸ್ತಕ ಪರಿಚಯವನ್ನು ಸಂತೋಷ್ ಬಿದರಗಡ್ಡೆ ಅವರು ನೀಡಲಿದ್ದಾರೆ. ಬೆಳಗ್ಗೆ 10:00 ನಿಮ್ಮ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನು ಹೇಳಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಬಹುದು. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳನ್ನು ತಿಳಿಸುವ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದು, ಇದರಲ್ಲಿ ಪರವಾಗಿಲ್ಲ ಬಿಡಿ ಅನ್ನೋ ಒಂದು ಕಥೆಯನ್ನು ತಿಳಿಸಲಿದ್ದಾರೆ. ಬೆಳಗ್ಗೆ 11:30 ಕೈ ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಭಾವಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜಿ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳ ಸಮಾಚಾರ ತಿಳಿಸುವ ಸುತ್ತಮುತ್ತ ಕಾರ್ಯಕ್ರಮ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮರವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿಯವರು ನಡೆಸಿಕೊಡಲಿದ್ದಾರೆ. ಪಂಪ ಭಾರತ ಕಾವ್ಯ ವಾಚನ ಡಾಕ್ಟರ್ ಪೆರಾರ್ಜಿಯವರು ನಡೆಸಿಕೊಡಲಿದ್ದು, ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ, ಈ ವಿಷಯದ ಬಗ್ಗೆ ವಿಜಯ ಹೆಚ್ಎಸ್ ಅವರು ಮಾಹಿತಿಯನ್ನು ನೀಡಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆ ಸ್ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳ ಕುಂದು ಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ, ಬೆರಗನ್ನು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಬ್ಲೂ ಪ್ರಿಂಟ್ ಕುರಿತು ಇಂಟ್ರೆಸ್ಟಿಂಗ್ ವಿಷಯ ನೀಡಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿ ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಭೂಮಿಕಾ ಎಂಟರ್ಪ್ರೈಸಸ್ ಬಗ್ಗೆ ಮಾಹಿತಿಯನ್ನು ಆರ್ಜೆ ಅರ್ಪಿತರವರು ನೀಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು. ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೆಯರ್ ಅವರು. ರಾತ್ರಿ 8:20ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ ಬೆಳಗ್ಗೆ 5:30ರವರೆಗೆ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ 9:30ರವರೆಗೆ ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 5:00ಗೆ ಭಕ್ತಿಗೀತೆ ಕಾರ್ಯಕ್ರಮವು ಮೂಡಿಬರಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096279 ಈ ಸಂಖ್ಯೆಗೆ ಕಳುಹಿಸಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಿಮ್ಮ ಈ ಹೊಸ ದಿನದ ಆರಂಭಕ್ಕೆ ಹೊಸ ಉತ್ಸಾಹ ಮತ್ತು ಭರವಸೆಯ ಸ್ಪಂದನ ತುಂಬಲು ನಿಮ್ಮ ನೆಚ್ಚಿನ ಆರ್ಜೆ ಶ್ವೇತಾ ಬಂದಿದ್ದಾಯ್ತು. ಸ್ನೇಹಿತರೆ, ಇವತ್ತಿನ ಈ ಸುಂದರ ಮುಂಜಾನೆಯನ್ನ ಒಂದು ಚಿಕ್ಕ ಅರ್ಥಪೂರ್ಣ ಕಥೆಯೊಂದಿಗೆ ಶುರು ಮಾಡ್ತಾ ಇದ್ದೀನಿ. ಒಬ್ಬ ಯುವಕನಿದ್ದ. ಅವನಿಗೆ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ಆಸೆ ಇತ್ತು. ಆದರೆ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಒಮ್ಮೆ ಅವನು ರಸ್ತೆಯಲ್ಲಿ ಹೋಗುವಾಗ ವಯಸ್ಸಾದ ಚಿತ್ರಕಾರಕನೊಬ್ಬ ಕ್ಯಾನ್ವಸ್ ಮೇಲೆ ಅದ್ಭುತವಾದ ಚಿತ್ರವರ್ಣ ಬಿಡಿಸುವುದನ್ನ ನೋಡಿದ. ಆ ಚಿತ್ರದ ಸೌಂದರ್ಯ, ಬಣ್ಣಗಳ ಸಂಯೋಜನೆ ನೋಡಿದ ತಕ್ಷಣ ಆ ಯುವಕನಿಗೆ ಒಳಗಿನಿಂದ ದೊಡ್ಡ ಪ್ರೇರಣೆ ಸಿಕ್ತು. ನಾನು ಹೀಗೆ ಒಬ್ಬ ಶ್ರೇಷ್ಠ ಚಿತ್ರಕಾರ ಆಗ್ಬೇಕು ಅಂತ ನಿಶ್ಚಯಿಸಿದ. ತಕ್ಷಣ ಮಾರುಕಟ್ಟೆಗೆ ಹೋಗಿ ದುಬಾರಿ ಕ್ಯಾನ್ವಸ್, ಬಣ್ಣಗಳು, ಬ್ರಷ್ಗಳನ್ನೆಲ್ಲ ತಂದು ತನ್ನ ಕೊಠಡಿಯಲ್ಲಿಟ್ಕೊಂಡ. ದಿನಗಳು ಉರುಳಿದವು, ವಾರಗಳೇ ಕಳೆದವು, ಆದರೆ ಆ ಕ್ಯಾನ್ವಸ್ ಮಾತ್ರ ಖಾಲಿಯಾಗಿಯೇ ಇತ್ತು. ಕಂಗಾಲಾದ ಯುವಕ ಮತ್ತೆ ಆ ವೃದ್ಧ ಚಿತ್ರಕಾರನ ಬಳಿಗೆ ಹೋದ. ನಿಮ್ಮ ಚಿತ್ರ ನೋಡಿ ನನಗೆ ದೊಡ್ಡ ಪ್ರೇರಣೆ ಸಿಕ್ತು. ನಾನು ಎಲ್ಲಾ ಸಾಮಗ್ರಿಗಳನ್ನ ತಂದೆ, ಆದರೆ ನನ್ನಿಂದ ಒಂದು ಸುಂದರವಾದ ಚಿತ್ರ ಬಿಡಿಸೋದಕ್ಕೆ ಸಾಧ್ಯವಾಗ್ತಿಲ್ವಲ್ಲ, ಯಾಕೆ ಅಂತ ಕೇಳ್ತಾನೆ. ಆಗ ಆ ವೃದ್ಧ ಚಿತ್ರಕಾರ ಮುಗುಳ್ನಕ್ಕೂ ಹೇಳ್ತಾರೆ, ತಮ್ಮ, ನನ್ನ ಚಿತ್ರ ನಿನಗೆ ಆಸೆ ಮತ್ತು ಪ್ರೇರಣೆಯನ್ನ ನೀಡಿರಬಹುದು, ಆದರೆ ಬ್ರಷ್ ಹಿಡಿದು ಕ್ಯಾನ್ವಸ್ ಮೇಲೆ ಬಣ್ಣ ಹಚ್ಚುವ ಶ್ರಮ ನಿನ್ನದ್ದೇ ಆಗಿರಬೇಕು. ನೀನು ಕೈ ಎತ್ತಿ ಪ್ರಯತ್ನ ಪಡೆದಿದ್ರೆ ಆ ಬಣ್ಣಗಳು ತಾವಾಗೇ ಚಿತ್ರವಾಗೋದಿಲ್ಲ ಅಲ್ವಾ ಅಂತ ಹೇಳ್ತಾನೆ. ಎಷ್ಟು ಅದ್ಭುತವಾದ ಮಾತು ಅಲ್ವಾ. ನಮ್ಮ ಜೀವನದಲ್ಲೂ ಅಷ್ಟೇ ಸ್ನೇಹಿತರೆ, ಯಾರೋ ಸಾಧಿಸಿದ ಯಶಸ್ಸು, ಪುಸ್ತಕದ ಸಾಲುಗಳು ಅಥವಾ ಯಾರೋ ಆಡಿದ ಪ್ರೀತಿಯ ಮಾತುಗಳು ನಮ್ಗೆ ಸ್ಫೂರ್ತಿ ನೀಡಬಹುದು. ಆದ್ರೆ ನೆನ್ಪಿಡಿ, ಪ್ರೇರಣೆ ಯಾರಿಂದಲಾದ್ರೂ ಸಿಗ್ಬಹುದು, ಆದ್ರೆ ಪ್ರಯತ್ನ ಮಾತ್ರ ಯಾವಾಗಲೂ ನಮ್ಮದ್ದೇ ಆಗಿರ್ಬೇಕು. ದಾರಿ ತೋರಿಸೋದಕ್ಕೆ, ಮಾರ್ಗದರ್ಶನ ನೀಡೋಕೆ ಸುತ್ತಲೂ ಸಾವಿರಾರು ಜನರಿದ್ದರೂ ಆ ದಾರಿಯಲ್ಲಿ ಹೆಜ್ಜೆ ಇಟ್ಟು ಗುರಿ ತಲುಪಬೇಕಾಗಿರೋದು ನಾವೇ. ಸೊ ಇವತ್ತಿನ ಈ ಹೊಸ ದಿನದಲ್ಲಿ ನಿನ್ನೆಯ ಹಿಂಜರಿಕೆಯನ್ನ ಬದಿಗೊತ್ತಿ ನಿಮ್ಮ ಕನಸಿನ ಕಡೆಗೆ ಒಂದು ಸಣ್ಣ ಪ್ರಯತ್ನ ಹೆಜ್ಜೆ ಇಡಿ. ಆ ಪ್ರಯತ್ನವೇ ನಿಮ್ಮನ್ನು ಯಶಸ್ಸಿನ ತುದಿಗೆ ಕರೆದೊಯ್ಯತ್ತೆ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಜೀವನ ಅನ್ನೋದು ಒಂದು ರೇಡಿಯೋ ಸ್ಟೇಷನ್ ಇದ್ದ ಹಾಗೆ. ಅಲ್ಲಿ ಯಾವತ್ತೂ ಒಂದೇ ತರಹದ ಹಾಡುಗಳು ಬರೋದಿಲ್ಲ. ಕೆಲವು ಸರಿ ಮನಸ್ಸಿಗೆ ಖುಷಿ ಕೊಡುವ ಹಾಡು ಪ್ಲೇ ಆಗ್ತಾ ಇರತ್ತೆ, ನಗುವಿನ ಹಾಡು ಪ್ಲೇ ಆಗ್ತಾ ಇರತ್ತೆ. ಆದ್ರೆ ಇನ್ನು ಕೆಲವೊಂದ್ಸರಿ ಕಣ್ಣೀರು ತರಿಸುವ ಹಾಡುಗಳು ಪ್ಲೇ ಆಗ್ತಾ ಇರತ್ತೆ. ಈ ಎಲ್ಲಾ ಹಾಡುಗಳು ಬಂದ್ ಹೋಗ್ತಾ ಇರತ್ತೆ, ಆದ್ರೆ ರೇಡಿಯೋ ಸ್ಟೇಷನ್ ಮಾತ್ರ ಯಾವತ್ತಿಗೂ ನಿಲ್ಲೋದಿಲ್ಲ. ಅದೇ ರೀತಿ ಜೀವನದಲ್ಲಿ ಕಷ್ಟಗಳು ಬರೋದು ಸಹಜ. ಅವು ಎಲ್ಲಿಂದ ಬರುತ್ತೆ, ಯಾಕೆ ಬರುತ್ತೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಆದ್ರೆ ಸ್ನೇಹಿತರೆ, ಒಂದ್ ಮಾತಂತೂ ನಿಜ, ಕಷ್ಟಗಳು ಶಾಶ್ವತ ಅಲ್ಲ. ಅವು ನಮ್ಮನ್ನ ಇನ್ನಷ್ಟು ಗಟ್ಟಿ ಮಾಡಿಸೋದಕ್ಕೆ ಬರ್ತಾವೆ. ನಿಮ್ಮಂತೆನೆ ಪ್ರತಿಯೊಬ್ಬರೂ ತಮ್ಮದ್ದೇ ಆದ ನೋವುಗಳನ್ನು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಕಷ್ಟದ ಸಮಯದಲ್ಲಿ ನೀವೊಬ್ಬರೇ ಅಲ್ಲ, ನಮ್ಮಲ್ಲಿ ಸುಮಾರು ಜನ ಇರ್ತಾರೆ. ಅವರನ್ನ ಮಾತಾಡಿಸಿ ನೋಡಿ, ಅವರ ಮಾತುಗಳು ಶುರುವಾಗೋದೇ ಅಯ್ಯೋ ಏನಾಯ್ತು ಗೊತ್ತಾ ಅಂತ. ಅವರು ಕಷ್ಟ ಪಡ್ತಿದ್ದಾರೆ ಹೌದು, ಅವರಿಗೆ ನೋವಿದೆ ಹೌದು, ತೊಂದರೆಗಳು ಇದ್ದಾವೆ ಹೌದು. ಹಾಗಂತ ಮಾತನಾಡಿಸೋ ನಮಗೆ ಕಷ್ಟಗಳೇ ಇರೋದಿಲ್ವಾ? ಹಾಗೇನಿಲ್ವಲ್ಲ, ನಮಗೂ ನಮ್ಮದ್ದೇ ಆದ ಕಷ್ಟಗಳು ಇದ್ದೇ ಇರುತ್ತೆ. ಈ ರೀತಿ ಪ್ರತಿ ವಿಷಯಕ್ಕೂ ದೇವರೇ ನನಗ್ಯಾಕಪ್ಪ ಕಷ್ಟ ಕೊಡ್ತಿದ್ಯಾ ನೀನು ಅಂತ ಕೇಳ್ತಿರುವ ಅಭ್ಯಾಸ ನಿಮಗೂ ಇದ್ರೆ ಈ ಮುಂದಿನ ಸಾಲುಗಳು ನೀವು ಖಂಡಿತ ಕೇಳಿಸ್ಕೊಳ್ಳೇಬೇಕು. ನಮ್ಮ ಹುಟ್ಟು ನಾವು ಬಯಸಿದ್ದಂತೂ ಅಲ್ಲ. ಇನ್ನು ಯಾರ ಮನೆಯಲ್ಲಿ ಹುಟ್ಟಬೇಕು, ಯಾವ ರೀತಿ ಕುಟುಂಬದಲ್ಲಿ ಜನಿಸ್ಬೇಕು, ಎಲ್ಲವೂ ಹೀಗೆ ಇರಬೇಕು ಅನ್ನೋ ಆಸೆಗಳನ್ನ ದೇವರು ನಮ್ಮನ್ನ ಕೇಳಿ ನಮ್ಮ ಬದುಕನ್ನ ನೀಡಿರೋದಿಲ್ಲ ಸ್ನೇಹಿತರೆ. ಆದ್ರೆ ನಾವು ಬೆಳೀತಾ ಬೆಳೀತಾ ಮಾಗುತ್ತಾ ನಮಗೆ ಬೇಕಾಗಿದ್ದೇನು, ಹೇಗಿರ್ಬೇಕು ಅನ್ನೋ ಸ್ಪಷ್ಟ ಚಿತ್ರಣ ಮೂಡ್ತಾ ಹೋಗುತ್ತೆ. ಹೀಗಾಗುವ ಪ್ರಕ್ರಿಯೆ ಕೂಡ ನಿರಂತರವಾದದ್ದು. ಇವತ್ತಿನಿಂದ ಹಿಡಿದು ಒಂದೆರಡು ವರ್ಷಗಳವರೆಗೆ ಒಂದ್ ರೀತಿಯ ಮನಸ್ಥಿತಿ ಇದ್ರೆ ಕ್ರಮೇಣ ಆ ಚಿತ್ರಣವೂ ಕೂಡ ಬದಲಾಗ್ತಾ ಹೋಗುತ್ತೆ. ಅದು ಬೆಳವಣಿಗೆಯ ಪ್ರತೀಕ ಸಹ ಹೌದು. ಹೀಗೆ ಬೆಳೆಯುವಾಗ ನಮ್ಮ ಸುತ್ತಮುತ್ತಲೂ ಸುಮಾರು ಜನರು ನಮ್ಮ ಮೇಲೆ ಪ್ರಭಾವ ಬೀರ್ತಾರೆ. ಗೊತ್ತಿಲ್ಲದೇನೆ ಅವರನ್ನ ನಾವು ಅನುಸರಿಸ್ತಾ ಹೋಗ್ತೀವಿ. ಹೀಗಾಗುವಾಗ ಅಪ್ಪಿ ತಪ್ಪಿ ಈ ಸ್ವಾನುಕಂಪದ ವರ್ತನೆಯವರು ಸಿಕ್ಬಿಟ್ರೆ ಅರ್ಧದಷ್ಟು ನಿಮ್ಮ ವ್ಯಕ್ತಿತ್ವ ಕರಗೋದಕ್ಕೆ ಶುರುವಾಗ್ಬಿಡತ್ತೆ. ಅದು ಹೇಗೆ ಅಂತೀರಾ? ಎಸ್, ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಈ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಶ್ವೇತಾ ಬಿಡೆ ಅವರು ಚಿಂತೆ ಬಿಡಿ ಚಿಲ್ ಮಾಡಿ ಅನ್ನೋ ಪುಸ್ತಕದಲ್ಲಿ ಎಲ್ಲ ನೋವು ನನಗೆ ಯಾಕೆ ದೇವರೇ ಅನ್ನೋ ಒಂದು ಕಥೆಯನ್ನ ವಿವರಿಸಿದ್ದಾರೆ. ನಾನು ಕಳೆದ ಭಾಗದಲ್ಲಿ ತಿಳಿಸ್ತಾ ಇದ್ದೆ, ಏನಪ್ಪ ಅಂತಂದ್ರೆ ನಾವೀಗಾಗ್ಲೇ ಎಲ್ಲ ಕಷ್ಟಗಳು ನಮಗೇ ಯಾಕೆ ಬರುತ್ತೆ ದೇವ್ರೇ ಅಂತ ನಾವು ಕೇಳ್ತಾ ಇರುವಾಗ, ಅದೇ ಸಮಯದಲ್ಲಿ ನಮ್ಮ ಸುತ್ತಮುತ್ತಲಿನವರು ಅಂದ್ರೆ ಸ್ವಾನುಕಂಪದ ವರ್ತನೆಯವರು ಸಿಕ್ಬಿಟ್ರೆ ಅರ್ಧದಷ್ಟು ನಿಮ್ಮ ವ್ಯಕ್ತಿತ್ವ ಕರಗೋದಕ್ಕೆ ಶುರುವಾಗುತ್ತೆ ಅಂತ ಹೇಳಿದ್ದೆ. ಉದಾಹರಣೆಗೆ, ನೀವು ಒಂದು ಕೆಲಸಕ್ಕೆ ಹೊಸದಾಗಿ ಸೇರಿರ್ತೀರಾ ಅಂತ ಅಂದುಕೊಳ್ಳೋಣ. ಅಲ್ಲಿನ ವಾತಾವರಣ ನಿಮಗೆ ಪೂರ್ತಿ ಹೊಸದಾಗಿರುತ್ತೆ. ಅಲ್ಲಿನ ವಿದ್ಯಮಾನಗಳು, ಅಲ್ಲಿನ ವರ್ತನೆಗಳಿಗಿನ್ನೂ ನೀವು ಮಾಗ್ಬೇಕಾಗಿರುತ್ತೆ, ಅಂದ್ರೆ ನೀವು ಒಗ್ಗಬೇಕಾಗಿರುತ್ತೆ. ಮೊದಲು ನೀವೇನಾದ್ರೂ ಬೇರೆ ಕಡೆ ಕೆಲಸ ಮಾಡಿದ ಅನುಭವವಿದ್ರೂ ಅಥವಾ ಇದೇ ಹೊಸ ಕೆಲಸವಾದ್ರೂ ಕೂಡ ನಿಮಗೆ ಅಲ್ಲಿನ ಹೊಸ ವಾತಾವರಣದಲ್ಲಿ ಉಸಿರುಗಟ್ಸ್ಬಹುದು. ಯಾಕೆ ಅಂತಂದ್ರೆ, ನೀವು ಹೋಗಿ ನಿಮ್ಮ ಗೆಳೆಯನಿಗೋ ಅಥವಾ ಗೆಳತಿಗೋ ಇಲ್ಲಿ ವಾತಾವರಣ ಹೇಗಿದೆ ಅಂತ ಕೇಳ್ತೀರಾ. ಅವರು ನಿಮ್ ಕಡೆಗೆ ನೋಡಿ ಲೋಚ್ಗುಡ್ತಾ, ಈ ಕಾರ್ಪೊರೇಟ್ ಕಲ್ಚರ್ ಅಂದ್ರೇನೆ ಹೀಗೆ, ಇಲ್ಲಿ ಬರೀ ಬಕೆಟ್ ಹಿಡಿದ್ರೇನೆ ಮಾತ್ರ ಬೆಲೆ, ಆ ಮ್ಯಾನೇಜರ್ ಅಂತೂ ಸೀಮೆಗಿಲ್ದವ್ರ ತರ ಆಡ್ತಾನೆ, ನೀವ್ ನೋಡಿದ್ರೆ ಮೊದಲೇ ಪಾಪದವ್ರ ತರ ಕಾಣಿಸ್ತೀರ. ಎಷ್ಟು ಒಳ್ಳೆ ಜನ ನೀವು, ನಿಮ್ಮ ನಸೀಬೇ ಸರಿ ಇಲ್ಲ ಬಿಡಿ, ಮೊದಲು ನೋಡಿದ್ರೆ ಹಾಗಾಗಿತ್ತು ಅಂತ ನಿಮ್ಮ ಗತಕಾಲದ ಒಂದಷ್ಟು ಸೋಲುಗಳನ್ನ ಪಟ್ಟಿ ಮಾಡ್ತಾ ಅನುಕಂಪ ಸೂಚಿಸಿ ತಮ್ಮ ಕಥೆಯನ್ನ ಪ್ರಾರಂಭಿಸ್ತಾರೆ. ತಾನೆಷ್ಟು ದುರ್ದೈವಿ, ತನ್ನ ಪ್ರಯತ್ನಗಳು ಏನಿತ್ತು, ಏನೆಲ್ಲಾ ಮಾಡಿದರೂ ತಾನ್ ಯಾಕೆ ಉದ್ಧಾರವಾಗ್ಲಿಲ್ಲ ಎನ್ನುವ ಮಾತುಗಳನ್ನ ವರ್ಣಿಸಿ ಹೇಳುವಾಗ ನಿಮ್ಮ ಮನಸ್ಸಿನ ಮೂಲೆಯಲ್ಲಿದ್ದ ನೋವು ಅನುಕಂಪದ ಆಧಾರವನ್ನೇ ಹಿಡಿದುಕೊಳ್ಳುತ್ತೆ. ಇದಾದ್ಮೇಲೆ ಏನೇ ಸೋಲಾದ್ರೂ ನೋವಾದ್ರೂ ನಿಮಗೆ ನೀವೇ ಒಂದು ಚಂದದ ಸುಳ್ಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಅದೇನ್ ಗೊತ್ತಾ, ನಾ ಏನೇ ಮಾಡಿದ್ರೂ ದೇವರು ಎಲ್ಲಾ ಕಷ್ಟ ನನಗೆ ಕೊಡ್ತಾನೆ ಅಂತ. ಇನ್ನೂ ಕೆಲವರಿಗೆ ಮೊದಲಿನಿಂದಲೂ ಈ ಅಭ್ಯಾಸವಿರುತ್ತೆ, ಎಲ್ಲದಕ್ಕೂ ದೇವರನ್ನೋ ಅಥವಾ ಮತ್ತೊಬ್ಬರನ್ನೋ ದೂರ್ತಾ ಇರ್ತಾರೆ. ಪ್ರಪಂಚದ ಕಷ್ಟಗಳನ್ನೆಲ್ಲ ನನಗೇ ಇದೇನೋ ಅಂತ ಗಾಢವಾಗಿ ನಂಬುತ್ತಾ ಸಿಕ್ಕ ಅವಕಾಶಗಳನ್ನು, ಒಳ್ಳೆಯ ಫಲಿತಾಂಶಗಳನ್ನು ಗುರುತಿಸದೆ ಹಳೆಯುವುದೇ ರೊಟೀನ್ ಆಗಿ ಮಾಡಿಕೊಂಡು ಬದುಕ್ತಾ ಇರ್ತಾರೆ. ತನ್ನ ಕಚೇರಿಯ ಕಷ್ಟವನ್ನ ಬಣ್ಣ ಬಣ್ಣವಾಗಿ ವಿವರಿಸುವ ಅವರು ಅಲ್ಲೇ ಕಷ್ಟ ಪಡ್ತಾ ಇರ್ತಾರೆ. ಅವರಿಗಿಂತ ಕಡಿಮೆ ಸಂಬಳಕ್ಕೆ ಹೆಚ್ಚು ಹೊತ್ತು ದುಡಿಯುವ ಮತ್ತೊಬ್ಬ ವ್ಯಕ್ತಿಯನ್ನ ಗುರುತಿಸುವುದೇ ಇಲ್ಲ. ಹಗಲು ರಾತ್ರಿ ಅಲ್ಲೇ ಇದ್ದು ಸೆಕ್ಯೂರಿಟಿ ಕೆಲಸ ಮಾಡುವ, ಬಿಸಿಲಲ್ಲೇ ಕುಳಿತು ಆಫೀಸ್ ಹೊರಗಡೆ ಹಣ್ಣುಗಳನ್ನ ಮಾರುವ ಅಥವಾ ಚಪ್ಪಲಿಗಳನ್ನ ಸರಿ ಮಾಡುವ ವ್ಯಕ್ತಿಯ ಪರಿಶ್ರಮ ಕಣ್ಣಿಗೆ ಬೀಳೋದೇ ಇಲ್ಲ, ಹಾಗೆ ನಿಮ್ಮ ಮನಸ್ಸಿಗೆ ತಾಕೋದೂ ಇಲ್ಲ. ದೇವ್ರು ಯಾರಿಗೂ ಹುಡುಕಿ ಹುಡುಕಿ ಕಷ್ಟವನ್ನ ನೀಡೋದಿಲ್ಲ ಸ್ನೇಹಿತರೆ. ಬದುಕ್ನಲ್ಲಿ ಒಂದು ಹಂತ ದಾಟಿದ ಮೇಲೆ ಅದನ್ನು ಬೇಕಾದ ರೀತಿ ರೂಪಿಸಿಕೊಳ್ಳುವ ಜಾಣ್ಮೆ ನಾವು ಗಳಿಸದೆ ಅಥವಾ ಆ ನಿಟ್ಟಿನಲ್ಲಿ ಪ್ರಯತ್ನಿಸದೆ ಹುಟ್ಟಿಸಿದವರನ್ನೋ ಅಥವಾ ನಮ್ಮ ಜೊತೆ ಇರುವವರನ್ನೋ ಕೊನೆಗೆ ದೇವರನ್ನೂ ದೂಷಿಸುತ್ತಾ ಉಳಿದರೆ ಉದ್ಧಾರವಾಗೋದು ಹೇಗೆ ಹೇಳಿ. ಮಠ ಮಠ ಮಧ್ಯಾಹ್ನದ ವೇಳೆ ಧಾರಾಕಾರವಾದ ಮಳೆ ಬಂತಲ್ಲ ಅಂತ ಶಪಿಸುತ್ತಾ ತಲೆ ತಗ್ಗಿಸಿ ಹೊರಟು ಬಿಸಿಲು ಬಂದಾಗ ತಲೆ ಎತ್ತದೆ ಹೋದರೆ ವರ್ಣರಂಜಿತದ ಕಾಮನ ಬಿಲ್ಲು ಕಾಣುವುದೇ ಇಲ್ಲ ಅಲ್ವಾ. ಸೊ ನೆನ್ಪಿಡಿ ಸ್ನೇಹಿತರೆ, ರೇಡಿಯೋ ಕಾರ್ಯಕ್ರಮದ ಕೊನೆಯಲ್ಲಿ ಯಾವಾಗ್ಲೂ ಒಂದು ಒಳ್ಳೆಯ ಆಶಾದಾಯಕದ ಹಾಡುಗಳನ್ನ ಪ್ಲೇ ಮಾಡ್ತಾರೆ, ಹಾಗೇನೆ ನಿಮ್ಮ ಜೀವನದಲ್ಲೂ ಕೂಡ ಸಂತೋಷದ ಹಾಡು ಬರುತ್ತೆ. ನಗು ಅನ್ನೋದು ಯಾವಾಗ್ಲೂ ಎಲ್ಲ ನೋವನ್ನ ಗೆಲ್ಲುತ್ತೆ. ನಿಮ್ಮ ಬದುಕು ಇನ್ನು ಸುಂದರವಾಗಿದೆ, ಅದನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಿ ಅಂತ ಹೇಳ್ತಾ ಶ್ವೇತಾ ಬಿಡೆ ಅವರು ಬರೆದಿರುವ ಚಿಂತೆ ಬಿಡಿ ಚಿಲ್ ಮಾಡಿ ಅನ್ನೋ ಪುಸ್ತಕದಲ್ಲಿ ಎಲ್ಲ ನೋವು ನನಗೆ ಯಾಕೆ ದೇವರೇ ಅನ್ನೋ ಕಥೆಯನ್ನ ನಾನು ಈಗಷ್ಟೇ ನಿಮ್ಮೆಲ್ಲರಿಗೂ ತಿಳಿಸಿದ್ದಾಯ್ತು. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ.

ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ವೆರಿ ವೆರಿ ಹ್ಯಾಪಿ ಆ್ಯಂಡ್ ಹೆಲ್ದಿ ಮಾರ್ನಿಂಗ್ ಸ್ನೇಹಿತರೆ. ಬೆಳಗಿನ ತಾಜಾ ಗಾಳಿ, ಕೈಯಲ್ಲೊಂದು ಬಿಸಿ ಬಿಸಿ ಫಿಲ್ಟರ್ ಕಾಫಿ, ಜೊತೆಗೆ ಕಿವಿಯಲ್ಲಿ ನಿಮ್ಮಿಷ್ಟದ FM, ಸೂಪರ್ ಅಲ್ವಾ? ಈಗಷ್ಟೇ ನೀವು ಕೇಳಿಸ್ಕೊಂಡ ಆ ಶಬ್ದ ಇದೆಯಲ್ಲ, ಅದು ಬರೀ ಶಬ್ದ ಅಲ್ಲ ಸ್ನೇಹಿತರೆ, ಅದು ನಮ್ಮ ಲೈಫ್ನ ರಿದಮ್. ನಾವು ನಿದ್ರೆ ಮಾಡ್ತಿರ್ಲಿ, ಕೆಲಸ ಮಾಡ್ತಾ ಇರ್ಲಿ, ಒಂದೇ ಒಂದು ಸೆಕೆಂಡ್ ಬ್ರೇಕ್ ತಗೊಳ್ದೇನೆ ನಮಗಾಗಿ ನಾನ್ ಸ್ಟಾಪ್ ದುಡಿಯೋ ಏಕೈಕ ಸೂಪರ್ ಹೀರೋ ಅಂತಂದ್ರೆ ಅದು ಕೇವಲ ನಮ್ಮ ಹೃದಯ. ಇವತ್ತು September 29 ವರ್ಲ್ಡ್ ಹಾರ್ಟ್ ಡೇ ಆಚರಿಸಲಾಗ್ತಾ ಇದೆ. ಸರಿ, ಈ ವರ್ಲ್ಡ್ ಹಾರ್ಟ್ ಡೇ ಯಾಕೆ ಶುರುವಾಯಿತು ಗೊತ್ತಾ? ಇಸವಿ 2000 ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ WHO ಅವರು ಮತ್ತು ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅವರು ಸೇರಿ ಈ ಜಾಗೃತಿ ದಿನಕ್ಕೆ ಚಾಲನೆ ಕೊಟ್ರು ಸ್ನೇಹಿತರೆ. ಯಾಕೆ ಗೊತ್ತಾ? ಪ್ರಪಂಚದಲ್ಲಿ ಬರೋ 80% ಹೃದಯದ ಸಮಸ್ಯೆಗಳನ್ನು ನಾವು ಸರಿಯಾದ ಮುನ್ನೆಚ್ಚರಿಕೆ ವಹಿಸಿದ್ರೆ ತಡಿಬಹುದು ಅಂತ. ಆದ್ರೆ ಒಂದ್ಸರಿ ಯೋಚನೆ ಮಾಡಿ ಸ್ನೇಹಿತರೆ, ಇವತ್ತಿನ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅಂತ. ಬೆಳಗ್ಗೆ ಆಗೋದೇ ತಡ, ಮೊಬೈಲ್ ಸ್ಕ್ರೀನ್ ಸ್ಕ್ರಾಲ್ ಆಗ್ತಾ ಇರುತ್ತೆ, ರಸ್ತೆಯಲ್ಲಿ ಟ್ರಾಫಿಕ್ ಕಿರಿಕಿರಿ, ಆಫೀಸ್ನಲ್ಲಿ ಡೆಡ್ ಲೈನ್ ಪ್ರೆಷರ್, ಸಿಕ್ಕ ಸಿಕ್ಕಲ್ಲಿ ಜಂಕ್ ಫುಡ್, ರಾತ್ರಿ ನೆಮ್ಮದಿ ಇಲ್ಲದ ನಿದ್ರೆ. ಹಿಂದೆಲ್ಲ 60-70 ದಾಟಿದ ಮೇಲೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಕೇಳ್ತಾ ಇದ್ವಿ. ಆದ್ರೆ ಇವತ್ತು 20-25 ಯುವಕರಲ್ಲೂ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಕೇಳ್ತಾ ಇರ್ತೀವಿ. ನಾವೆಲ್ಲ ಓಡ್ತಾ ಇರೋ ಈ ಲೈಫ್ ರೇಸ್ ನಲ್ಲಿ ನಮ್ಮ ಹೃದಯ ಅಂದ್ರೆ ನಮ್ಮ ಹಾರ್ಟ್ ಅನ್ನ ಮರ್ತು ಬಿಟ್ಟಿದೀವಿ ಅಂತ ಅನ್ಸಲ್ವಾ? ಹಾಗಂತ ಟೆನ್ಷನ್ ತಗೋಬಿಡಿ ಸ್ನೇಹಿತರೆ. ನಮ್ಮ ಹೃದಯವನ್ನು ಕೇರ್ ಮಾಡೋದಕ್ಕೆ ನಾವೇನು ಜಿಮ್ಗೆ ಹೋಗಿ ದೊಡ್ಡ ದೊಡ್ಡ ವೇಟ್ ಎತ್ತಬೇಕಾಗಿಲ್ಲ. ಈ ಸಿಂಪಲ್ ಹೃದಯ ಮಂತ್ರ ಫಾಲೋ ಮಾಡಿದ್ರೆ ಸಾಕು. 30 ಚಲನೆ ಅಂದ್ರೆ ದಿನಕ್ಕೆ ಒಂದು 1/2 ಚುರುಕಾದ ನಡಿಗೆ, ಅಥವಾ ನಿಮಗೆ ಇಷ್ಟವಾದ ಹಾಡಿಗೆ ಬಿಂದಾಸಾಗಿ ಸ್ಟೆಪ್ ಹಾಕಿ. ಇನ್ನ ಎಣ್ಣೆ ಉಪ್ಪು ಸಕ್ಕರೆ ಸ್ವಲ್ಪ ಕಮ್ಮಿ ಮಾಡಿ ಸ್ನೇಹಿತರೆ. ತಾಜಾ ಹಣ್ಣು ಹಸಿರು ತರಕಾರಿಗೆ ನಿಮ್ಮ ಹೊಟ್ಟೆಲಿ ಜಾಗ ಕೊಡಿ. ದಿನಕ್ಕೆ 10 ಫೋನ್ ಅನ್ನ ಪಕ್ಕಕ್ಕಿಟ್ಟು ಕಣ್ಣು ಮುಚ್ಕೊಂಡು ಪ್ರಾಣಾಯಾಮ ಮಾಡಿ, ಇಲ್ಲ ಒಳ್ಳೆ ಮ್ಯೂಸಿಕ್ ಕೇಳಿ ಸ್ನೇಹಿತರೆ. ರಾತ್ರಿ ಮಲಗುವ ಮುಂಚೆ ಮೊಬೈಲ್ ಸ್ಕ್ರೀನ್ ಅನ್ನ ಆಫ್ ಮಾಡಿ. 7-8 ನೆಮ್ಮದಿಯಾಗಿ ನಿದ್ರೆ ಮಾಡಿ ಸ್ನೇಹಿತರೆ. ಸೊ ಇವತ್ತು ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ನಿಮ್ಮ ಹೃದಯಕ್ಕೆ ನೀವೇನು ಒಳ್ಳೆ ಗಿಫ್ಟ್ ಕೊಡ್ತಿದ್ದೀರಾ? ಇವತ್ತಿಂದ ನಾನು ವಾಕಿಂಗ್ ಶುರು ಮಾಡ್ತೀನಿ ಅಂತೀರಾ, ಅಥವಾ ಸ್ವೀಟ್ಸ್ ಕಮ್ಮಿ ತಿಂತೀನಿ ಅಂತ ಹೇಳ್ತೀರಾ? ಸೊ ಸ್ನೇಹಿತರೆ, ಕೊನೆಯದಾಗಿ ಒಂದ್ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗೋಸ್ಕರ ದಿನದ 24 ವರ್ಷದ 365 ದಿನವೂ ಯಾವ ವಿಶ್ರಾಂತಿಯೂ ಇಲ್ಲದೆ, ಯಾವ ಫಲಾಪೇಕ್ಷೆಯೂ ಇಲ್ಲದೆ ನಿರಂತರವಾಗಿ ಮಿಡಿಯೋ ಏಕೈಕ ಅಂಗ ಅಂದ್ರೆ ಅದು ನಮ್ಮ ಹೃದಯ ಸ್ನೇಹಿತರೆ. ನಾವು ಹೊರಗಿನ ಪ್ರಪಂಚಕ್ಕೆ, ನಮ್ಮ ಕೆಲಸಕ್ಕೆ, ಸಂಬಂಧಗಳಿಗೆ ಕೊಡುವಷ್ಟೇ ಪ್ರೀತಿಯನ್ನ ನಮಗಾಗಿ ಹಗಲಿರುಳು ದುಡಿಯುವ ಈ ಪುಟ್ಟ ಹೃದಯಕ್ಕೆ ಕೊಡಬೇಕಲ್ವಾ? ನೆನ್ಪಿಡಿ, ನಮ್ಮ ಕುಟುಂಬದ ನಗು ನಮ್ಮ ಮೇಲಿರುತ್ತೆ, ನಮ್ಮ ಆ ನಗು ನಮ್ಮ ಆರೋಗ್ಯವಂತ ಹೃದಯದ ಮೇಲಿರುತ್ತೆ. ಸೊ ಇವತ್ತಿನಿಂದಲೇ ನಿಮ್ಮ ಹೃದಯಕ್ಕೆ ದಿನಕ್ಕೆ 1/2 ನಡಿಗೆ ಸತ್ವಯುತ ಆಹಾರ, ನೆಮ್ಮದಿಯ ನಿದ್ದೆ ಮತ್ತು ಯಾವುದೇ ಟೆನ್ಷನ್ ಇಲ್ಲದೆ ಗಿಫ್ಟ್ ಆಗಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
3: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
2: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
4: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 14. ಓದುತ್ತಿರುವವರು ಶಾಲಿನಿ ವಿ ಭಟ್. ಮೊಕದ್ದಮೆಗೆ ಸಿದ್ಧತೆ. ಪ್ರಿಟೋರಿಯಾದಲ್ಲಿ ಕಳೆದ 1 ವರ್ಷ ನನ್ನ ಜೀವನದಲ್ಲಿ ಅಮೂಲ್ಯ ಅನುಭವವಾಯಿತು. ನಾನು ಸಾರ್ವಜನಿಕ ಕಾರ್ಯಗಳನ್ನು ಮಾಡುವ ವಿಧಾನ ಕಲಿಯುವ ಅವಕಾಶ ದೊರೆತಿದ್ದು ಇಲ್ಲಿಯೇ. ಸೇವೆಗೆ ತಕ್ಕ ಮಟ್ಟಿಗೆ ಯೋಗ್ಯತೆಯನ್ನು ಸಂಪಾದಿಸಿದುದು ಇಲ್ಲಿಯೇ. ನನ್ನಲ್ಲಿ ಸ್ತುಪ್ತವಾಗಿದ್ದ ಧಾರ್ಮಿಕ ಚೇತನವು ಸಂಜೀವ ಶಕ್ತಿಯಾದುದು, ವಕೀಲ ವೃತ್ತಿಯ ನಿಜವಾದ ಜ್ಞಾನ ನನಗೆ ಸಂಪಾದನೆಯಾದುದು ಇಲ್ಲಿಯೇ. ಹೊಸದಾಗಿ ಬ್ಯಾರಿಸ್ಟರ್ ಆದವನು ಅನುಭವವುಳ್ಳ ಬ್ಯಾರಿಸ್ಟರ್ ಅವರ ಕಚೇರಿಯಲ್ಲಿ ಕಲಿಯುವುದನ್ನೆಲ್ಲ ನಾನು ಇಲ್ಲಿ ಕಲಿತೆ. ನಾನು ಕೂಡ ವಕೀಲನಾಗಿ ಜೀವನ ಮಾಡಬಹುದು ಎಂಬ ಆತ್ಮವಿಶ್ವಾಸ ನನಗೆ ಇಲ್ಲಿಯೇ ದೊರಕಿದುದು. ವಕೀಲನಾಗಿ ಜಯವನ್ನು ಗಳಿಸುವ ಗುಟ್ಟನ್ನು ಸಹ ನಾನು ಕಲಿತದ್ದು ಇಲ್ಲಿಯೇ. ದಾದಾ ಅಬ್ದುಲ್ಲಾರವರ ಮೊಕದ್ದಮೆ ಸಣ್ಣ ಮೊಕದ್ದಮೆಯಾಗಿರಲಿಲ್ಲ. ಅದು 40,000 ಪೌಂಡಿನ ದಾವ ವ್ಯಾಪಾರಕ್ಕೆ ಸಂಬಂಧಪಟ್ಟ ಮೊಕದ್ದಮೆಯಾಗಿದ್ದುದರಿಂದ ಅದರಲ್ಲಿ ಲೆಕ್ಕದ ತೊಡಕುಗಳು ವಿಶೇಷವಾಗಿದ್ದವು. ಮೊಕದ್ದಮೆಯ ಒಂದು ಭಾಗ ವಾಗ್ದಾನ ಸಾಲ ಪತ್ರ ಅಂದರೆ ಪ್ರಾಮಿಸರಿ ನೋಟ್ಗಳ ಮೇಲೆ ಅವಲಂಬಿಸಿತ್ತು. ಮತ್ತೊಂದು ಭಾಗ ವಾಗ್ದಾನ ಸಾಲ ಪತ್ರಗಳನ್ನು ಬರೆದುಕೊಡುವ ಒಪ್ಪಂದದ ಮೇಲೆ ಅವಲಂಬಿಸಿತ್ತು. ವಾಗ್ದಾನ ಸಾಲ ಪತ್ರಗಳನ್ನು ಮೋಸದಿಂದ ಪಡೆದಿದ್ದಾರೆ, ಇದಕ್ಕೆ ಪ್ರತಿಫಲ ನಮಗೆ ದೊರೆತಿಲ್ಲ ಎಂಬುದು ಪ್ರತಿವಾದಿಗಳ ವಾದವಾಗಿತ್ತು. ಈ ತೊಡಕಾದ ಮೊಕದ್ದಮೆಯಲ್ಲಿ ಕಾನೂನು ಮತ್ತು ವಾಸ್ತವಾಂಶಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಬೇಕಾದಷ್ಟು ಇದ್ದವು. ಎರಡೂ ಪಕ್ಷಗಳವರು ಅತ್ಯುತ್ತಮವಾದ ವಕೀಲರನ್ನು ಗೊತ್ತು ಮಾಡಿಕೊಂಡಿದ್ದರು. ಅವರ ಕಾರ್ಯಕ್ರಮವನ್ನು ಅಧ್ಯಯನ ಮಾಡುವ ಅವಕಾಶ ನಮಗೆ ಹೀಗೆ ದೊರಕಿತು. ವಾದಿಯ ಪಕ್ಷದ ವಾದವನ್ನು ಸಿದ್ಧ ಮಾಡಿ ವಕೀಲರಿಗೆ ಒದಗಿಸುವುದು ಮತ್ತು ಅದಕ್ಕೆ ಪೋಷಕವಾದ ವಾಸ್ತವಾಂಶಗಳನ್ನು ಆರಿಸಿ ಇಡುವುದು ನನ್ನ ಪಾಲಿಗೆ ಬಿದ್ದಿತು. ನಾನು ಸಿದ್ಧ ಮಾಡಿಕೊಟ್ಟ ಟಿಪ್ಪಣಿಯಲ್ಲಿ ವಕೀಲರು ಎಷ್ಟನ್ನು ಒಪ್ಪುತ್ತಿದ್ದರು, ಎಷ್ಟನ್ನು ತಿರಸ್ಕರಿಸುತ್ತಿದ್ದರು ಮತ್ತು ಸಲಹೆಗಾರರು ಸಿದ್ಧಪಡಿಸಿದ ಟಿಪ್ಪಣಿಯಲ್ಲಿ ವಕೀಲರು ಎಷ್ಟನ್ನು ಅಂಗೀಕರಿಸುತ್ತಿದ್ದರು ಇವನ್ನು ನೋಡುವುದರಿಂದಲೂ ಎಷ್ಟೋ ತಿಳುವಳಿಕೆಯುಂಟಾಗುತ್ತಿತ್ತು. ಈ ಮೊಕದ್ದಮೆ ಸಿದ್ಧತೆಯಲ್ಲಿ ನನ್ನ ಗ್ರಹಣಶಕ್ತಿ ಮತ್ತು ವಾಸ್ತವಾಂಶಗಳನ್ನು ಸುವ್ಯವಸ್ಥಿತವಾಗಿ ಒಟ್ಟುಗೂಡಿಸಿ ರೂಪಿಸುವ ಶಕ್ತಿ ನಾನು ಅರಿತುಕೊಳ್ಳಲು ಸಾಧ್ಯವಾಗುವುದೆಂದು ತಿಳಿದೆ. ಮೊಕದ್ದಮೆಯಲ್ಲಿ ನನಗೆ ಅತ್ಯಂತ ಉತ್ಸಾಹ ಉಂಟಾಯಿತು. ನಾನು ಅದರಲ್ಲಿಯೇ ತಲ್ಲೀನಾದೆ. ಆ ವ್ಯವಹಾರಕ್ಕೆ ಸಂಬಂಧಿಸಿದ ಎಲ್ಲ ಕಾಗದ ಪತ್ರಗಳನ್ನು ನಾನು ಓದಿದೆ. ನನ್ನ ಕಕ್ಷಿಗಾರರು ದಕ್ಷರು ಬುದ್ಧಿವಂತರು ಆಗಿದ್ದರು. ಅವರು ನನ್ನಲ್ಲಿ ಅಪಾರವಾದ ನಂಬಿಕೆಯನ್ನಿಟ್ಟಿದ್ದರು. ಇದರಿಂದ ನನ್ನ ಕೆಲಸ ಸುಲಭವಾಯಿತು. ನಾನು ಬುಕ್ ಕೀಪಿಂಗ್ ಅಂದರೆ ಜಮಾ ಖರ್ಚು ಲೆಕ್ಕ ಇದರ ಸೂಕ್ಷ್ಮ ಅಧ್ಯಯನ ಮಾಡಿದೆ. ಅಲ್ಲದೆ ಗುಜರಾತಿಯಲ್ಲಿದ್ದ ಬಹುಭಾಗ ಪತ್ರ ವ್ಯವಹಾರವನ್ನು ನಾನು ಇಂಗ್ಲಿಷ್ಗೆ ಭಾಷಾಂತರಿಸಬೇಕಾಗಿತ್ತು. ಇದರಿಂದ ಭಾಷಾಂತರಿಸುವ ಶಕ್ತಿಯು ವೃದ್ಧಿಗೊಂಡಿತು. ಮೊದಲೇ ಹೇಳಿದಂತೆ ಧಾರ್ಮಿಕ ವಿಷಯಗಳಲ್ಲಿಯೂ ಸಾರ್ವಜನಿಕ ವಿಷಯಗಳಲ್ಲಿಯೂ ನನಗೆ ಸ್ವಲ್ಪ ಶ್ರದ್ಧೆ ಇದ್ದರೂ ಆ ಕಾಲದಲ್ಲಿ ಅವು ನನ್ನ ಮುಖ್ಯ ಕಾರ್ಯರಂಗವಾಗಿರಲಿಲ್ಲ. ಮೊಕದ್ದಮೆಗೆ ಸಿದ್ಧವಾಗುವುದು ನನ್ನ ಅತ್ಯಂತ ಪ್ರಮುಖವಾದ ಕಾರ್ಯವಾಗಿತ್ತು. ಕಾನೂನು ವ್ಯಾಸಂಗ ಅವಶ್ಯಕವಾದಾಗಲೆಲ್ಲ ಇತರ ಮೊಕದ್ದಮೆಗಳ ವ್ಯಾಸಂಗ ಅಂದರೆ ಲಾ ಕೇಸಸ್ ಇವುಗಳಿಗೆ ನನ್ನ

ಕಾಲ ವಿನಿಯೋಗದಲ್ಲಿ ಆದ್ಯತೆ ದೊರಕುತ್ತಿತ್ತು. ಇದರ ಫಲವಾಗಿ ಮೊಕದ್ದಮೆಯ ಎಲ್ಲ ಅಂತರಂಗವು ನನಗೆ ಸಂಪೂರ್ಣವಾಗಿ ಕರಗತವಾಯಿತು. ಎರಡೂ ಕಡೆಯ ಕಕ್ಷಿದಾರರಿಗೆ ತಮ್ಮ ಮೊಕದ್ದಮೆಯ ವಿಷಯ ಅಷ್ಟು ಅರ್ಥವಾಗಿರಲಿಲ್ಲವೆಂದು ಹೇಳಬಹುದು. ಏಕೆಂದರೆ ಎರಡೂ ಪಕ್ಷದವರ ಎಲ್ಲ ಪತ್ರ ವ್ಯವಹಾರವನ್ನು ನಾನು ಪೂರ್ಣವಾಗಿ ವ್ಯಾಸಂಗ ಮಾಡಿದ್ದೆನು. ದಿವಂಗತ ಪಿನ್ಕಟ್ಟರು ಹೇಳಿದ್ದ ಮೊಕದ್ದಮೆಯ ವಾಸ್ತವಾಂಶಗಳು ಕಾನೂನಿನ ಮುಕ್ಕಾಲು ಭಾಗ ಎಂಬ ಸಲಹೆ ನನಗೆ ಜ್ಞಾಪಕಕ್ಕೆ ಬಂದಿತು. ಆನಂತರ ಕೆಲವು ಕಾಲದ ಮೇಲೆ ದಕ್ಷಿಣ ಆಫ್ರಿಕಾದ ಪ್ರಸಿದ್ಧ ಬ್ಯಾರಿಸ್ಟರ್ ಆದ ಮಿಸ್ಟರ್ ಲಿಯೋನಾರ್ಡರು ಆ ಹೇಳಿಕೆಗೆ ಪೂರ್ಣ ಸಮರ್ಥನೆಯಾದರು. ನಾನು ನಡೆಸುತ್ತಿದ್ದ ಒಂದು ಮೊಕದ್ದಮೆಯಲ್ಲಿ ನ್ಯಾಯವು ನನ್ನ ಕಕ್ಷಿಗಾರರ ಪರವಾಗಿದ್ದರೂ ಕಾನೂನು ಅವರಿಗೆ ವಿರುದ್ಧವಾಗಿದ್ದುದು ನನಗೆ ಕಂಡಿತು. ನಾನು ನಿರಾಶನಾಗಿ ಮಿಸ್ಟರ್ ಲಿಯೋನಾರ್ಡರಲ್ಲಿ ಹೋಗಿ ಸಲಹೆಯನ್ನು ಕೇಳಿದೆ. ಮೊಕದ್ದಮೆಯ ವಿದ್ಯಮಾನಗಳು ನನ್ನ ಕಕ್ಷಿದಾರರಿಗೆ ಬಹಳ ಅನುಕೂಲವಾಗಿಯೇ ಎಂಬುದು ಅವರಿಗೂ ತೋರಿತು. ಅವರು ಹೀಗೆ ಹೇಳಿದರು, ಗಾಂಧಿ, ನಾನು ಒಂದು ವಿಷಯ ತಿಳಿದಿದ್ದೇನೆ. ಮೊಕದ್ದಮೆಯ ವಾಸ್ತವಾಂಶಗಳನ್ನು ನಾವು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಂಡರೆ ಅದಕ್ಕೆ ತಕ್ಕ ಕಾನೂನು ತಾನಾಗಿಯೇ ದೊರಕುತ್ತದೆ. ಮೊಕದ್ದಮೆಯ ವಾಸ್ತವಾಂಶಗಳನ್ನೇ ನಾವು ಇನ್ನೂ ಹೆಚ್ಚು ಆಳವಾಗಿ ಅಭ್ಯಾಸ ಮಾಡಬೇಕು. ಈ ಮೊಕದ್ದಮೆಯ ವಿಷಯಗಳನ್ನು ಇನ್ನೂ ಚೆನ್ನಾಗಿ ಓದಿಕೊಳ್ಳಿ, ಆನಂತರ ನನ್ನನ್ನು ಬಂದು ನೋಡಿ. ನಾನು ಮೊಕದ್ದಮೆಯ ವಾಸ್ತವಾಂಶಗಳನ್ನು ಮತ್ತೆ ಅಧ್ಯಯನ ಮಾಡಿದೆ. ಅವು ನನಗೆ ಮತ್ತೊಂದು ಹೊಸ ಬೆಳಕಿನಲ್ಲಿ ಕಂಡವು. ಅದಕ್ಕೆ ಸಂಬಂಧಪಟ್ಟ ಮತ್ತೊಂದು ಅಂದರೆ ದಕ್ಷಿಣ ಆಫ್ರಿಕಾ ನ್ಯಾಯಸ್ಥಾನದ ಮೊಕದ್ದಮೆ ನನ್ನ ಲಕ್ಷ್ಯಕ್ಕೆ ಬಂತು. ನನಗೆ ಸಂತೋಷವಾಯಿತು. ನಾನು ಲಿಯೋನಾರ್ಡ್ನನ್ನು ಕಂಡು ವಿಷಯಗಳನ್ನೆಲ್ಲ ತಿಳಿಸಿದೆ. ಅವರು, ಸರಿ, ನಾವು ಮೊಕದ್ದಮೆಯನ್ನು ಗೆಲ್ಲುತ್ತೇವೆ. ಯಾವ ನ್ಯಾಯಾಧಿಪತಿಯು ಮುಂದೆ ಇದು ಬರುವುದೆಂಬುದನ್ನು ನಾವು ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು ಎಂದರು. ಈ ಅಧ್ಯಾಯ ಮುಂದುವರಿಯುವುದು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ.
0: ತಡಿ,
1: ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡ್ ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
5: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 liter ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
6: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
7: ನಂದಿನಿ ಪರಿಶುದ್ಧತೆಯ ಪ್ರತೀಕ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
3: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
10: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
11: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ಭಾರತೀಯ ಶಾಸ್ತ್ರೀಯ ಸಂಗೀತಗಾರರು, ಕವಿಗಳು, ಸಾಹಿತಿಗಳು ಹಾಗೆ ಸಮಾಜ ಸೇವಕರು ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡುವ ಮೂಲಕ ಸಾವಿರಾರು ಅಂಧ ಬಡ ಮಕ್ಕಳ ಬಾಳಿಗೆ ಬೆಳಕಾದಂಥ ಮಹಾನ್ ಚೇತನ ಪುಟ್ಟರಾಜ್ ಗವಾಯಿ ಅವರು. ಪಂಡಿತ್ ಪುಟ್ಟರಾಜ್ ಗವಾಯಿ ಅವರ ವಿಚಾರಧಾರೆ ಹಾಗೆ ಅವರ ವಚನಗಳನ್ನ ಕುರಿತು ಇವತ್ತೊಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನಮ್ಮ ಜೊತೆಗಿವತ್ತು ಶಿರಾಳಕೊಪ್ಪದ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿರುವಂತಹ ಶ್ರೀಯುತ ಮಲ್ಲಿಕಾರ್ಜುನ್ ಮಳವಳ್ಳೆಯವರು ನಮ್ಮ ಜೊತೆಗಿದ್ದಾರೆ. ಇವರು ಪುಟ್ಟರಾಜ್ ಗವಾಯಿ ಅವರ ಪರಿಚಯದೊಂದಿಗೆ ಅವರ ವಚನಗಳ ವಿಶ್ಲೇಷಣೆಯನ್ನ ಮಾಡಿಕೊಡ್ತಾರೆ. ಕೇಳೋಣ, ಬನ್ನಿ. ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ಪುಟ್ಟರಾಜ್ ಗವಾಯಿ ಅವರ ವಿಚಾರಧಾರೆಯನ್ನ ತಿಳಿಸಬಹುದಾ?
12: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದು ನಾನು ಲಿಂಗೈಕ್ಯ ಪರಮ ಪೂಜ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗುರುವರ್ಯರು ರಚಿಸಿರುವ ಒಂದು ವಚನವನ್ನ ಇಲ್ಲಿ ಹೇಳುತ್ತಿದ್ದೇನೆ. ಜಗತ್ತಿನಲ್ಲಿ ಆಡುವ ಹುಡುಗರೆಲ್ಲರಿಗೂ ಮಕ್ಕಳೆಂಬ ಹೆಸರಿದ್ದರೂ ತನಗೆ ಹುಟ್ಟಿದ ಹುಡುಗರನ್ನೇ ತನ್ನ ಮಕ್ಕಳೆಂದು ಜೀವಕೋಟಿ ಎಲ್ಲವೂ ಭಾವಿಸುವಂತೆ ದೇವರಿಗೆ ಅರ್ಪಿಸಲಿಕ್ಕೆ ಯೋಗ್ಯವಾದ ಪದಾರ್ಥವನ್ನೇ ಅರ್ಪಿಸಿದಾಗ ಪ್ರಸಾದವಾಗುವುದು. ಅದನ್ನು ತುತ್ತಿಗೊಮ್ಮೆ ಅರ್ಪಿಸುತ್ತಾ ಕೆಡಿಸದಂತೆ ಉಣ್ಣುವವನೇ ಆದಿಪ್ರಸಾದಿ. ಅದನ್ನು ಎಂಜಲೆಂದು ತಿಳಿಯುವವನೇ ಮಾನವನೆಂದು ಬೋಧಿಸಿದಾತ ಗುರುಕುಮಾರ ಪಂಚಾಕ್ಷರೇಶ್ವರ. ಈ ವಚನದ ಸಾರಾಂಶವನ್ನು ನಾವು ನೋಡುವುದಾದರೆ, ಜಗತ್ತಿನಲ್ಲಿ ಅನೇಕ ಮಕ್ಕಳಿದ್ದರೂ ಪ್ರತಿಯೊಬ್ಬ ತಂದೆ ತಾಯಿಯು ತಮ್ಮಿಂದ ಹುಟ್ಟಿದ ಮಕ್ಕಳನ್ನೇ ತಮ್ಮ ಮಕ್ಕಳೆಂದು ವಿಶೇಷವಾಗಿ ಭಾವಿಸುವರು. ಅದೇ ರೀತಿಯಲ್ಲಿ ದೇವರಿಗೆ ಅರ್ಪಿಸುವ ಪ್ರತಿಯೊಂದು ಪದಾರ್ಥವು ಪ್ರಸಾದವಾಗುವುದಿಲ್ಲ. ದೇವರಿಗೆ ಅರ್ಪಿಸಲು ಯೋಗ್ಯವಾದ ಶುದ್ಧ ಪದಾರ್ಥವನ್ನು ಭಕ್ತಿಭಾವದಿಂದ ಸಮರ್ಪಿಸಿದಾಗ ಅದು ಪ್ರಸಾದವಾಗುತ್ತದೆ. ಇಲ್ಲಿ ಅರ್ಪಣೆ ಎಂದರೆ ಕೇವಲ ಒಂದು ಪದಾರ್ಥವನ್ನು ದೇವರ ಮುಂದೆ ಇಡುವುದಲ್ಲ, ಅದನ್ನು ಭಕ್ತಿ ಮತ್ತು ಸಮರ್ಪಣಾ ಭಾವದಿಂದ ದೇವರಿಗೆ ಅರ್ಪಿಸಿ ದೇವರ ಅನುಗ್ರಹವೆಂದು ಸ್ವೀಕರಿಸುವುದಾಗಿದೆ. ದೇವರಿಗೆ ಅರ್ಪಿಸಿದ ಪದಾರ್ಥವನ್ನು ಪವಿತ್ರವೆಂದು ಭಾವಿಸಿ ವ್ಯರ್ಥ ಮಾಡದೆ ಗೌರವದಿಂದ ಸೇವಿಸುವವನೇ ಆದಿಪ್ರಸಾದಿ ಎಂದು ವಚನಕಾರರು ತಿಳಿಸುತ್ತಾರೆ. ಈ ದೃಷ್ಟಿಯಿಂದ ಪ್ರಸಾದವು ಕೇವಲ ಆಹಾರ ಪದಾರ್ಥವಾಗಿರದೆ ದೇವರಿಗೆ ಸಲ್ಲಿಸಿದ ಸಮರ್ಪಣೆಯ ಫಲವಾಗಿ ದೊರೆಯುವ ಅನುಗ್ರಹದ ಸಂಕೇತವಾಗಿದೆ. ವಚನವು ಪ್ರಸಾದವನ್ನು ಸ್ವೀಕರಿಸುವ ಭಾವನೆಯನ್ನೂ ಸ್ಪಷ್ಟಪಡಿಸುತ್ತದೆ. ದೇವರಿಗೆ ಅರ್ಪಿಸಿದ ಪದಾರ್ಥವನ್ನು ಎಂಜಲು ಎಂದು ಭಾವಿಸುವುದು ಅದರ ಪವಿತ್ರತೆಯನ್ನು ಅರಿಯದ ಮನೋಭಾವವಾಗಿದೆ. ಪ್ರಸಾದವನ್ನು ದೇವರ ಅನುಗ್ರಹವೆಂದು ತಿಳಿದು ಭಕ್ತಿ ವಿನಯ ಮತ್ತು ಗೌರವದಿಂದ ಸ್ವೀಕರಿಸುವುದು ಭಕ್ತನ ಕರ್ತವ್ಯವಾಗಿದೆ. ವಚನದ ಅಂತ್ಯದಲ್ಲಿ ಗುರುಕುಮಾರ ಪಂಚಾಕ್ಷರೇಶ್ವರ ಎಂಬ ಅಂಕಿತದ ಮೂಲಕ ಗುರು ಬೋಧನೆಯ ಮಹತ್ವವನ್ನು ಸೂಚಿಸಲಾಗಿದೆ. ದೇವರಿಗೆ ಅರ್ಪಿಸಲು ಯೋಗ್ಯವಾದ ಪದಾರ್ಥವನ್ನು ಭಕ್ತಿಯಿಂದ ಸಮರ್ಪಿಸಿ ಅದನ್ನು ಪ್ರಸಾದವೆಂದು ಪವಿತ್ರ ಭಾವನೆಯಿಂದ ಸ್ವೀಕರಿಸುವವನೇ ಆದಿಪ್ರಸಾದಿ ಎಂಬುದನ್ನು ವಚನಕಾರರಾದ ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗುರುವರ್ಯರು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಈ ವಚನವು ಅರ್ಪಣಾಭಾವ, ಪ್ರಸಾದದ ಪಾವಿತ್ರ್ಯ, ಭಕ್ತಿ, ವಿನಯ ಮತ್ತು ಗುರುಬೋಧನೆಯ ಮಹತ್ವವನ್ನು ಸಾರುತ್ತದೆ.
11: ಪಂಡಿತ್ ಪುಟ್ಟರಾಜ ಗವಾಯಿಯವರ ವಚನಗಳನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತುಂಬಾ ಚೆನ್ನಾಗಿ ಶ್ರೀತಾ ಮಲ್ಲಿಕಾರ್ಜುನ್ ಮಳವಳ್ಳಿಯವರು ತಿಳಿಸಿದ್ರು. ದೇವರಿಗೆ ಅರ್ಪಿಸುವಂತಹ ಪ್ರಸಾದದ ಕುರಿತಾಗಿ ಅದರ ಮಹತ್ವ ಹೀಗೆಲ್ಲ ಇರುತ್ತೆ ಎಂಬುದನ್ನ ತಿಳ್ಕೊಂಡ್ವಿ. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಶ್ರೀಯುತ ಪುಟ್ಟರಾಜ್ ಗವಾಯಿಯವರ ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಲಿಂಗೈಕ್ಯ ಪಂಡಿತ್ ಪುಟ್ಟರಾಜ್ ಗವಾಯಿ ಅವರ ವಚನಗಳ ವಿಶ್ಲೇಷಣೆಯನ್ನ ಶಿರಾಳಕೊಪ್ಪದ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಶ್ರೀಯುತ ಮಲ್ಲಿಕಾರ್ಜುನ್ ಮಳವಳ್ಳಿಯವರು ತಿಳಿಸ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
3: ಪೂಜ್ಯ ಪುಟ್ಟರಾಜ ಗುರುವರ್ಯರ ಇನ್ನೊಂದು ವಚನವನ್ನ ನಾವು ಇಲ್ಲಿ ನೋಡುವುದಾದರೆ, ಜೀವ ಚೈತನ್ಯವನ್ನೆಲ್ಲ ಶಿವ ಚೈತನ್ಯವನ್ನಾಗಿ ಮಾಡಿ ಅದನ್ನು ಶಿವಮಯ ಲಿಂಗದಲ್ಲಿ ಸ್ಥಾಪಿಸಿ ಇದೇ ನಿನ್ನ ಉದ್ಧಾರ ಕರ್ತೃವೆಂದು ಬೋಧಿಸಿ ಹಸ್ತದಲ್ಲಿಟ್ಟು ಪಾದೋದಕ ಪ್ರಸಾದಗಳನ್ನು ಕೊಟ್ಟು ನಿವೇದಿಸಿ ಸೇವಿಸಲಿಕ್ಕೆ ಕಲಿಸಿದ ಗುರುವು ಶಿವನಲ್ಲವೇ? ಅವನೆತ್ತ ಪದಾರ್ಥವೆಲ್ಲವೂ ಪ್ರಸಾದವಲ್ಲವೇ ಎಂದು ಕೇಳಿದಾತ ಗುರುಕುಮಾರ ಪಂಚಾಕ್ಷರೇಶ್ವರ. ವಚನದ ಸಾರಾಂಶ: ಈ ವಚನದ ಮುಖ್ಯ ಆಶಯವು ಜೀವಿಯಲ್ಲಿರುವ ಚೈತನ್ಯವನ್ನು ಶಿವಚೈತನ್ಯವೆಂದು ಅರಿಯುವಂತೆ ಗುರುವು ಬೋಧಿಸಿ ಆ ಅರಿವನ್ನು ಶಿವಮಯವಾದ ಇಷ್ಟಲಿಂಗದೊಂದಿಗೆ ಸಂಯೋಜಿಸುವ ಮಾರ್ಗವನ್ನು ತೋರಿಸುತ್ತಾನೆ ಎಂಬುದಾಗಿದೆ. ಜೀವಿಯ ಚೈತನ್ಯವು ಕೇವಲ ದೇಹ ಮತ್ತು ಮನಸ್ಸಿಗೆ ಸಂಬಂಧಿಸಿದ ಸಾಮಾನ್ಯ ಶಕ್ತಿಯಲ್ಲ, ಅದರ ಮೂಲದಲ್ಲಿ ಶಿವತತ್ವದ ಚೈತನ್ಯವಿದೆ ಎಂಬ ಅರಿವು ಮೂಡಿಸುವುದೇ ಗುರುವಿನ ಉಪದೇಶದ ಉದ್ದೇಶವಾಗಿದೆ. ಪುಟ್ಟರಾಜ ಗುರುವರರು ಈ ವಚನದಲ್ಲಿ ಮುಂದುವರೆದು ಹೇಳುವುದಾದರೆ, ಗುರುವು ಶಿಷ್ಯನಿಗೆ ಇಷ್ಟಲಿಂಗವನ್ನು ಹಸ್ತದಲ್ಲಿಟ್ಟು ಅದನ್ನೇ ತನ್ನ ಉದ್ಧಾರಕ್ಕೆ ಕಾರಣವಾಗುವ ಶಿವಸ್ವರೂಪವೆಂದು ಬೋಧಿಸುತ್ತಾನೆ. ಪಾದೋದಕ ಮತ್ತು ಪ್ರಸಾದಗಳನ್ನು ನೀಡಿ ಅವುಗಳನ್ನು ಭಕ್ತಿಯಿಂದ ನಿವೇದಿಸಿ ಸೇವಿಸುವ ವಿಧಾನವನ್ನು ಕಲಿಸುವ ಮೂಲಕ ಗುರುವು ಶಿಷ್ಯನನ್ನು ಬಾಹ್ಯ ಆಚರಣೆಯಿಂದ ಅಂತರಂಗದ ಶಿವಾನುಭವದ ಕಡೆಗೆ ಕರೆದೊಯ್ಯುತ್ತಾನೆ. ಹೀಗಾಗಿ ಇಲ್ಲಿ ಗುರುವು ಕೇವಲ ಉಪದೇಶ ನೀಡುವ ವ್ಯಕ್ತಿಯಾಗಿರದೆ ಜೀವಿಗೆ ತನ್ನೊಳಗಿನ ಶಿವ ಚೈತನ್ಯದ ಅರಿವನ್ನು ಮೂಡಿಸುವ ಮಾರ್ಗದರ್ಶಕನಾಗಿ ಕಾಣಿಸಿಕೊಳ್ಳುತ್ತಾನೆ. ವಚನದ ಕೊನೆಯಲ್ಲಿ ವಚನಕಾರರು ಹೇಳುವಂತೆ, ಗುರುವು ಶಿವನಲ್ಲವೇ? ಅವನು ಕೊಟ್ಟ ಪದಾರ್ಥವೆಲ್ಲವೂ ಪ್ರಸಾದವಲ್ಲವೇ ಎಂಬ ಪ್ರಶ್ನೆಯ ಮೂಲಕ ಗುರುವಿನ ಮಹತ್ವ ಮತ್ತು ಗುರುಪ್ರಸಾದದ ಪಾವಿತ್ರ್ಯವನ್ನು ಗಾಢವಾದ ಪ್ರತಿಪಾದಿಸಲಾಗಿದೆ. ಇಲ್ಲಿ ಗುರುವನ್ನು ಶಿವನೆಂದು ಹೇಳುವುದು ಕೇವಲ ವ್ಯಕ್ತಿಯ ಆರಾಧನೆಯ ಅರ್ಥದ್ದಲ್ಲ. ಶಿವತತ್ವದ ಅನುಗ್ರಹವು ಗುರುವಿನ ಮೂಲಕ ಶಿಷ್ಯನಿಗೆ ದೊರೆಯುತ್ತದೆ ಎಂಬ ಆಧ್ಯಾತ್ಮಿಕ ದೃಷ್ಟಿಯಿಂದಾಗಿದೆ. ಗುರುವು ನೀಡುವ ಇಷ್ಟಲಿಂಗ, ಪಾದೋದಕ ಮತ್ತು ಪ್ರಸಾದಗಳು ಸಾಮಾನ್ಯ ವಸ್ತುಗಳಲ್ಲ. ಅವು ಶಿವಾನುಗ್ರಹವನ್ನು ಅರಿಯಿತುಕೊಳ್ಳಲು ಮತ್ತು ಶಿವತತ್ವದೊಂದಿಗೆ ಅಂತರಂಗ ಸಂಬಂಧ ಬೆಳೆಸಿಕೊಳ್ಳಲು ನೆರವಾಗುವ ಪವಿತ್ರವಾದ ಸಾಧನಗಳಾಗಿವೆ. ಆದ್ದರಿಂದಲೇ ವಚನಕಾರರು ಹೇಳುವಂಥದ್ದು, ಗುರುವಿನಿಂದ ದೊರೆತದ್ದನ್ನು ಪ್ರಸಾದವೆಂದು ಭಾವಿಸಿ ಸ್ವೀಕರಿಸುವುದು ಕೇವಲ ಒಂದು ಆಚರಣೆ ಅಲ್ಲವೇ ಅಲ್ಲ, ಅದರ ಹಿಂದೆ ಇರುವ ಶಿವತತ್ವವನ್ನು ಅರಿತು ಕೃತಜ್ಞತೆ, ಭಕ್ತಿ, ಶರಣಾಗತಿ ಮತ್ತು ಶಿವಾನುಭಾವದಿಂದ ಬದುಕುವ ಸಾಧನೆಯಾಗಿದೆ. ಈ ದೃಷ್ಟಿಯಿಂದ ಆದಿಪ್ರಸಾದಿ ಸ್ಥಲದ ಈ ವಚನವು ಶಿವಚೈತನ್ಯದ ಶಿವಚೈತನ್ಯ ಅರಿವು, ಇಷ್ಟಲಿಂಗದ ಮಹತ್ವ, ಗುರುವಿನ ಅನುಗ್ರಹ, ಪಾದೋದಕ ಮತ್ತು ಪ್ರಸಾದದ ಪಾವಿತ್ರ್ಯ ಹಾಗೂ ಗುರು ಶಿವ ತತ್ವದ ಅಂತರಂಗ ಸಂಬಂಧವನ್ನು ಸಮಗ್ರವಾಗಿ ಪ್ರತಿಪಾದಿಸುತ್ತದೆ. ಗುರುವು ನೀಡಿದ ಪ್ರಸಾದವನ್ನು ಶಿವಾನುಗ್ರಹವೆಂದು ಸ್ವೀಕರಿಸಿ ಲಿಂಗವನ್ನು ಶಿವಸ್ವರೂಪವೆಂದು ಭಾವಿಸಿ ಗುರುವಿನ ಬೋಧನೆಯಂತೆ ಜೀವನ ನಡೆಸುವುದೇ ಜೀವಿಯ ಆಧ್ಯಾತ್ಮಿಕ ಉದ್ಧಾರದ ಮಾರ್ಗವೆಂದು ವಚನಕಾರರು ಇಲ್ಲಿ ಸಾರುತ್ತಾರೆ.
2: ಪಂಡಿತ್ ಡಾಕ್ಟರ್ ಪುಟ್ಟರಾಜ್ ಗವಾಯಿಯವರು ತಮ್ಮ ಜೀವನದುದ್ದಕ್ಕೂ ಗುರುವಿಗೆ ಅತ್ಯಂತ ಉನ್ನತವಾದಂತಹ ಸ್ಥಾನವನ್ನು ನೀಡಿದ್ದಾರೆ. ಗುರು ಅಂದ್ರೆ ಕೇವಲ ವಿದ್ಯೆ ಕಲಿಸುವ ವ್ಯಕ್ತಿಯಲ್ಲ, ಶಿಷ್ಯನ ಅಜ್ಞಾನದ ಅಂಧಕಾರವನ್ನ ಕಳೆದು ಜ್ಞಾನದ ಬೆಳಕು ನೀಡುವ ದೈವಿಕ ಶಕ್ತಿ ಅನ್ನೋದನ್ನ ಹೇಳಿದ್ದಾರೆ. ಇದರ ಜೊತೆಗೆ ಡಾಕ್ಟರ್ ಪುಟ್ಟರಾಜ್ ಗವಾಯಿ ಹೇಳಿರುವಂತಹ ವಿಚಾರಧಾರೆಯನ್ನ ಶ್ರೀಯುತ ಮಲ್ಲಿಕಾರ್ಜುನ್ ಮಳವಳ್ಳಿಯವರು ಸಹ ತಿಳಿಸಿದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ. ಇನ್ನಷ್ಟು ಡಾಕ್ಟರ್ ಪುಟ್ಟರಾಜ್ ಗವಾಯಿ ಅವರ ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಲಿಂಗೈಕ್ಯ ಪಂಡಿತ್ ಪುಟ್ಟರಾಜ್ ಗವಾಯಿ ಅವರ ವಚನಗಳ ವಿಶ್ಲೇಷಣೆಯನ್ನ ಶಿರಾಳಕೊಪ್ಪದ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಶ್ರೀಯುತ ಮಲ್ಲಿಕಾರ್ಜುನ್ ಮಳವಳ್ಳಿಯವರು ತಿಳಿಸ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ.
1: ಈ ಶತಮಾನ ಕಂಡ ಪ್ರಮುಖ ವಚನಕಾರರಲ್ಲಿ ಮತ್ತೊಬ್ಬರಾಗಿರುವಂತಹ ನಡೆದಾಡುವ ದೇವರು ಎನಿಸಿದಂತಹ ಗದುಗಿನ ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗುರುವರ್ಯರು ಲಿಂಗೈಕ್ಯರಾಗಿ ಇಂದಿಗೆ 16 ವರ್ಷಗಳು ಕಳೆದಿವೆ. ಅವರಿಗೆ ಈ ಮೂಲಕ ಪೂಜ್ಯರ ಸ್ಮರಣೆಯನ್ನು ಮಾಡುತ್ತಾ ಅವರ ಒಂದು ವಚನವನ್ನ ಈಗ ನೋಡೋಣ. ತ್ರಿಕರಣಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಗುರುಭಕ್ತಿಯನ್ನು ಬಿಡದಿರ್ಪನೆ ಈ ಲೋಕಕ್ಕೆಲ್ಲ ಸದ್ಗುರುವಾಗಿ ಸೇವೆನಾಗುವನೆಂದಾತ ನಮ್ಮ ಗುರುಕುಮಾರ ಪಂಚಾಕ್ಷರೇಶ್ವರ. ವಚನದ ಸಾರಾಂಶವನ್ನು ನಾವು ಇಲ್ಲಿ ನೋಡುವುದಾದರೆ, ಈ ವಚನದಲ್ಲಿ ನಿಜವಾದ ಗುರುಭಕ್ತನ ಲಕ್ಷಣವನ್ನು ತ್ರಿಕರಣಗಳ ಸಮರ್ಪಣೆ ಮತ್ತು ಅಚಲವಾದ ಗುರುನಿಷ್ಠೆಯ ಮೂಲಕ ವಚನಕಾರರಾದ ಪಂಡಿತ ಪುಟ್ಟರಾಜ ಗುರುಗಳು ವಿವರಿಸಿದ್ದಾರೆ. ತ್ರಿಕರಣಗಳೆಂದರೆ ತನು, ಮನ ಮತ್ತು ಧನ ಎಂಬ ಮೂರು. ಈ ಮೂರಕ್ಕೂ ಗುರುಪಾದಕ್ಕೆ ಸಮರ್ಪಿಸುವುದೆಂದರೆ ಕೇವಲ ದೇಹದಿಂದ ಗುರುಸೇವೆ ಮಾಡುವುದು ಮಾತ್ರವಲ್ಲ, ತನ್ನ ಮನಸ್ಸು, ಭಾವನೆ ಮತ್ತು ತನ್ನಲ್ಲಿರುವ ಸಂಪತ್ತನ್ನು ಸಹ ಗುರುಸೇವೆ ಹಾಗೂ ಸತ್ಕಾರ್ಯಗಳಿಗೆ ಅರ್ಪಿಸುವುದು. ತನ್ನ ತನುವನ್ನು ಗುರುಸೇವೆಗೆ, ಮನಸ್ಸನ್ನು ಗುರುಚಿಂತನೆ ಮತ್ತು ಗುರುಬೋಧನೆಯ ಪಾಲನೆಗೆ, ಧನವನ್ನು ಸತ್ಕಾರ್ಯ ಮತ್ತು ಸೇವೆಗೆ ಬಳಸುವ ಭಕ್ತನು ತನ್ನ ಬದುಕನ್ನೇ ಗುರುವಿಗೆ ಸಮರ್ಪಿಸಿದಂತಾಗುತ್ತಾನೆ. ಇಂತಹ ಸಮರ್ಪಣೆಯ ಕೇವಲ ಬಾಹ್ಯ ಆಚರಣೆಯಾಗದೆ ಗುರುವಿನ ಮಾರ್ಗದರ್ಶನವನ್ನು ನಂಬಿ ಅವರ ಉಪದೇಶದಂತೆ ಜೀವನ ನಡೆಸುವ ಅಂತರಂಗದ ಭಕ್ತಿಯಾಗಬೇಕು. ಹೀಗಾಗಿ ತ್ರಿಕರಣಗಳ ಸಮರ್ಪಣೆಯ ಮೂಲಕ ಶಿಷ್ಯನು ತನ್ನ ಅಹಂಕಾರವನ್ನು ತೊರೆದು ಗುರುತತ್ವದ ಆಶ್ರಯದಲ್ಲಿ ಸನ್ಮಾರ್ಗದಲ್ಲಿ ನಡೆಯುವ ಸ್ಥಿತಿಯನ್ನು ಪಡೆದುಕೊಳ್ಳುತ್ತಾನೆ. ತ್ರಿಕರಣಗಳನ್ನು ಗುರುಪಾದಕ್ಕೆ ಸಮರ್ಪಿಸಿದ ನಂತರವೂ ಗುರುಭಕ್ತಿಯನ್ನು ಎಂದಿಗೂ ಬಿಡದೆ ಇರುವವನೇ ನಿಜವಾದ ಗುರುಭಕ್ತನು ಎಂದು ವಚನಕಾರರು ಸ್ಪಷ್ಟಪಡಿಸಿದ್ದಾರೆ. ಜೀವನದಲ್ಲಿ ಕಷ್ಟಗಳು, ಅಡಚಣೆಗಳು ಅಥವಾ ಯಾವುದೇ ರೀತಿಯ ಬದಲಾವಣೆಗಳು ಎದುರಾದರೂ ಗುರುವಿನ ಮೇಲಿನ ವಿಶ್ವಾಸ ಮತ್ತು ಭಕ್ತಿಯನ್ನು ಕಳೆದುಕೊಳ್ಳಬಾರದು ಎಂಬ ಸಂದೇಶ ಇಲ್ಲಿದೆ. ಇಂತಹ ದೃಢವಾದ ಗುರುಭಕ್ತಿಯಿಂದ ಬದುಕುವವನು ಈ ಲೋಕಕ್ಕೆ ಸದ್ಗುರುವಾಗಿ ಸೇವೆನಾಗುವನು ಎಂದು ವಚನಕಾರರು ಹೇಳಿದ್ದಾರೆ. ಅಂದರೆ ಗುರುವಿಗೆ ತನು, ಮನ ಮತ್ತು ಧನವನ್ನು ಸಮರ್ಪಿಸಿಕೊಂಡು ಗುರುಭಕ್ತಿಯನ್ನು ಜೀವನದ ಮೌಲ್ಯವನ್ನಾಗಿ ಮಾಡಿಕೊಂಡು ಗುರುವಿನಿಂದ ಪಡೆದ ಜ್ಞಾನ ಮತ್ತು ಸಂಸ್ಕಾರಗಳನ್ನು ತನ್ನ ನಡೆ ನುಡಿಗಳಲ್ಲಿ ಅಳವಡಿಸಿಕೊಂಡ ವ್ಯಕ್ತಿಯು ಸಮಾಜದಲ್ಲಿ ಗೌರವಕ್ಕೆ ಪಾತ್ರನಾಗುತ್ತಾನೆ. ಅವನ ಜೀವನವು ಇತರರಿಗೆ ಸನ್ಮಾರ್ಗವನ್ನು ತೋರಿಸಿದಂತಾಗುತ್ತದೆ. ಆದ್ದರಿಂದ ಈ ವಚನವು ತನು, ಮನ ಮತ್ತು ಧನಗಳನ್ನು ಗುರುಪಾದಕ್ಕೆ ಸಮರ್ಪಿಸುವುದರ ಜೊತೆಗೆ ಯಾವುದೇ ಸಂದರ್ಭದಲ್ಲಿಯೂ ಗುರುಭಕ್ತಿಯನ್ನು ಬಿಡದೆ ಗುರುಬೋಧನೆಯಂತೆ ನಡೆದು ತನ್ನ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು ಎಂಬ ಮಹತ್ವದ ಸಂದೇಶವನ್ನು ವಚನಕಾರರು ಇಲ್ಲಿ ನೀಡಿದ್ದಾರೆ. ಇಂದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಪುಟ್ಟರಾಜ ಗುರುವರ್ಯರ ವಚನಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಭಕ್ತಿಯ ಪ್ರಣಾಮಗಳು.
0: ಧನ್ಯವಾದಗಳು ಸರ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಡಾಕ್ಟರ್ ಪುಟ್ಟರಾಜ್ ಗವಾಯಿ ಅವರ ವಿಚಾರಧಾರೆಯನ್ನ, ಅವರ ವಚನಗಳ ವಿಶ್ಲೇಷಣೆಯನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿರಾಳಕೊಪ್ಪದ

ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿರುವಂತಹ ಶ್ರೀಯುತ ಮಲ್ಲಿಕಾರ್ಜುನ್ ಮಳವಳ್ಳಿಯವರು ಭಾಗವಹಿಸುವ ಮೂಲಕ ಪಂಡಿತ್ ಡಾಕ್ಟರ್ ಪುಟ್ರಾಜ್ ಗವಾಯಿ ಅವರ ವಿಚಾರಧಾರೆಯನ್ನ, ಅವರ ವಚನಗಳ ವಿಶ್ಲೇಷಣೆಯನ್ನ, ಹಾಗೆ ಅವರು ಗುರುವಿಗೆ ನೀಡಿರುವಂತಹ ಮಹತ್ವ, ಪ್ರಸಾದದ ಕುರಿತು ಹೀಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏ ನೋಡಲ್ಲಿ ಲೈಟ್ಗಳು ಆಫ್ ಮಾಡಿಲ್ಲ.
1: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೇ ಕಟ್ಟೋದು.
0: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
1: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
0: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
1: ಓ ಹೌದಲ್ವಾ ಅಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
7: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಉಪನದಿ ನೆರವು. ಪ್ರಾಲೇಯ ಗಿರಿ ಗುಹೆಯ ಗಂಗೆ ವೇದ ಪುರಾಣ ಕಾಳಿಂದಿ ಶೋಣೆ ಪೌರುಷ ಬುದ್ಧಿಯುಕ್ತಿ ಮೂಲ ಸ್ವತಃ ಸಿದ್ಧ ಸಂವಿದಾಪಗೆಗಿಂತು ಕಾಲದುಪನದಿ ನೆರವು ಮಂಕುತಿಮ್ಮ. ಪ್ರಾಲೇಯ ಅಂದರೆ ಹಿಮ, ಗಿರಿ ಗುಹೆಯ ಪರ್ವತದ ಗುಹೆಯ, ಗಂಗೆ ವೇದ ಪುರಾಣ, ಕಾಳಿಂದಿ ಅಂದರೆ ಯಮುನೆ ನದಿ, ಶೋಣೆ ಅಂದರೆ ಶೋಣಾ ನದಿ, ಪೌರುಷ ಬುದ್ಧಿಯುಕ್ತಿ ಮೂಲ ಸ್ವತಃ ಸಿದ್ಧ ಸಂವಿದಾಪಗೆಗಿಂತು ಅಂದರೆ ಸಂವಿತ್ ಆಪಗೆ ಇಂತು ಜ್ಞಾನ ನದಿ ಇಂತು. ಕಾಲದುಪನದಿ ನೆರವು, ಕಾಲದ ಉಪನದಿ ನೆರವು ಮಂಕುತಿಮ್ಮ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಪ್ರಾಲೇಯ ಗಿರಿ ಗುಹೆಯ ಗಂಗೆ ವೇದ ಪುರಾಣ ಕಾಳಿಂದಿ ಶೋಣೆ ಪೌರುಷ ಬುದ್ಧಿಯುಕ್ತಿ ಮೂಲ ಸ್ವತಃ ಸಿದ್ಧ ಸಂವಿತ್ ಆಪಗೆ ಇಂತು ಕಾಲದ ಉಪನದಿ ನೆರವು ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಹಿಮಾಲಯದ ಗಿರಿ ಗುಹೆಗಳಲ್ಲಿ ಗಂಗಾ ನದಿ ಹುಟ್ಟಿ ಹರಿಯುತ್ತೆ. ಮುಂದೆ ಕಾಳಿಂದಿ ಶೋಣಾ ನದಿಗಳು ಸಹ ಕೂಡುತ್ತೆ. ಮೂಲಕ್ಕೆ ಉಪನದಿ ಕೂಡಿ ನೆರವಾಗುತ್ತೆ. ಹಾಗೆ ವೇದ ಪುರಾಣ ಅನ್ನೋ ಮೂಲ ನದಿಗೆ ಪೌರುಷ ಬುದ್ಧಿ ಯುಕ್ತಿ ಅನ್ನೋ ಉಪನದಿ ಸೇರಿ ಸಮ್ಯಕ್ ಜ್ಞಾನದ ಜೀವಹೊಳೆ ಹರಿಯುತ್ತೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ಹಿಮಾಲಯದ ಉನ್ನತ ಪ್ರದೇಶದ ಗಂಗೋತ್ರಿಯಲ್ಲಿ ಗಂಗೆಯ ಉಗಮ ಆಗತ್ತೆ. ವರ್ಷದ 6-7 ತಿಂಗಳುಗಳ ಕಾಲ ಹಿಮನದಿಯಿಂದಲೇ ಕೂಡಿದ ಈ ಪ್ರದೇಶದಿಂದಲೇ ನಮಗೆ ಪರಮ ಪವಿತ್ರವಾದ ಗಂಗಾ ನದಿ ಹೊರಡೋದು. ಅದು ಆಗ ಭಾಗೀರಥಿ, ಮುಂದೆ ದೇವಪ್ರಯಾಗದಲ್ಲಿ ಅಲಕಾನಂದ ನದಿಯನ್ನು ಸೇರಿ ಗಂಗೆಯಾಗತ್ತೆ. ಮುಂದೆ ಹರಿತಾ ಹರಿತಾ ಕೆಳಗೆ ಬರ್ತಾ ಇದ್ದ ಹಾಗೆ ಸರಸ್ವತಿ, ದೌಳಿಗಂಗಾ, ನಂದಾಕಿನಿ, ಪಿಂಡಾರ ನದಿಗಳನ್ನ ಎಡಬದಿಯಲ್ಲಿ ಮತ್ತೆ ಮಂದಾಕಿನಿಯನ್ನ ಬಲನದಿಯಲ್ಲಿ ಸೇರಿಸಿಕೊಂಡು ಸಮೃದ್ಧವಾಗಿ ಹರಿಯುತ್ತೆ. ಮುಂದೆ ಉತ್ತರ ಪ್ರದೇಶದಲ್ಲಿ ಪ್ರವಹಿಸುವಾಗ ಶೋಣಾ ನದಿ ಮತ್ತೆ ಪ್ರಯಾಗದಲ್ಲಿ ಯಮುನೆಯನ್ನ ಸೇರಿ ವಿಸ್ತಾರವಾಗುತ್ತೆ. ಮೂಲ ನದಿ ಗಂಗೆಯೇ, ಆದ್ರೆ ಉಪನದಿಗಳು ಸೇರಿ ಅದು ಬಲವತ್ತರವಾಗತ್ತೆ. ಈ ವಾಸ್ತವ DVG ಅವರ ಚಿಂತನೆಯನ್ನ ಕಿಣಕಿದೆ. ಈ ಕಗ್ಗದ ಮೂಲಕ ನಮಗೆ ಅವರು ತಿಳಿಸೋ ಸಂದೇಶ ತುಂಬಾ ಆಳವಾದದ್ದು. ಹಿಮಾಲಯದ ಉನ್ನತ ಸ್ಥಾನದಿಂದ ಬಂದ ಗಂಗೆ ಹಾಗೆ ನಮ್ಮ ಋಷಿ ಮುನಿಗಳು ಕಂಡರಿಸಿದ ವೇದ ಪುರಾಣಗಳು ಜ್ಞಾನ ಮೂಲಗಳು. ಪ್ರಯಾಣ ಸಾಗಿದ ಹಾಗೆ ಗಂಗೆ ಅನೇಕ ಉಪನದಿಗಳನ್ನ ಸೇರಿಸಿಕೊಂಡ ಹಾಗೆ ಜ್ಞಾನ ಮೂಲಗಳಿಗೆ ಆಯಾ ಕಾಲದ ಪೌರುಷ, ಬುದ್ಧಿ, ಯುಕ್ತಿಗಳು ಸೇರಿಕೊಳ್ಳುತ್ತೆ. ಅವು ಜ್ಞಾನವನ್ನ ಬಲಪಡಿಸುತ್ತೆ. ಇಲ್ಲೊಂದು ಎಚ್ಚರ ಕೂಡ ಇದೆ. ಸೇರಿಕೊಂಡ ಉಪನದಿಗಳು ತಮ್ಮ ಕಲ್ಮಶನ ತಂದು ತುಂಬಿ ನದಿಯನ್ನ ಮಲಿನ ಮಾಡೋ ಹಾಗೆ ಸರಿಯಿಲ್ಲದ ಬುದ್ಧಿ ಯುಕ್ತಿಗಳು ಮೂಲ ಜ್ಞಾನವನ್ನ ಅಶುದ್ಧಗೊಳಿಸುತ್ತೆ. ಗಂಗೋತ್ರಿಯಲ್ಲಿ ನೀರು ಅತ್ಯಂತ ಪರಿಶುದ್ಧವಾಗಿರೋ ಹಾಗೆ ಜ್ಞಾನವು ಮೂಲದಲ್ಲಿ ಶುದ್ಧವಾಗೇ ಇರುತ್ತೆ. ಆದರೆ ಹಾಗೆ ಉಳಿಯೋದು ಸಾಧ್ಯನೂ ಇಲ್ಲ, ಸಾಧುವೂ ಅಲ್ಲ. ಆಯಾ ಕಾಲದ ಅವಶ್ಯಕತೆಗೆ ಅನುಗುಣವಾಗಿ ಅಂದಂದಿನ ಬುದ್ಧಿ ಪೌರುಷ ಶಕ್ತಿಗಳನ್ನು ಬಳಸ್ಕೊಂಡು ನವೀನತೆಯನ್ನು ಪಡಿಬೇಕು. ನವ್ಯತೆಯೇ ಜೀವನ, ಹಳಸಿಕೆಯೇ ಸಾವು. ಪುರಾತನವಾದ ಆಶಯ ಜ್ಞಾನ ಕಾಲಕ್ಕೆ ತಕ್ಕ ಹಾಗೆ ಹೊಸ ಹೊಸ ಜೀವಕಾಂತಿಗಳನ್ನು ಸೇರಿಸಿಕೊಂಡು ಪ್ರಕೃತ ಲೋಕದ ಜೀವನವನ್ನು ಸಶಕ್ತಗೊಳಿಸೋದು ಅವಶ್ಯವಾದ ಕಾರ್ಯ. ಈ ಜಗತ್ತಲ್ಲಿ ಬೇರೆಲ್ಲೂ ಲಭ್ಯವಿಲ್ಲದ ಜ್ಞಾನ ಭಂಡಾರ ನಮ್ಮ ವೇದ ಮತ್ತು ಉಪನಿಷತ್ತಿನ ಸಾರ. ಅದಕ್ಕೆ ಪರಮಾತ್ಮನೇ ಮೂಲ ಅಂತ ನಂಬಿದೆ ನಮ್ಮ ಸನಾತನ. ಹಾಗಾಗೆ ಮೂಲಕ್ಕೆ ಹಿಮಾಲಯವನ್ನ, ಅಲ್ಲಿಂದ ಹರಿದು ಬಂದ ಜ್ಞಾನವಾಹಿನಿಯನ್ನ ನಿತ್ಯ ನೂತನ ನಿರಂತರವಾದ ಗಂಗಾ ನದಿಗೆ ಹೋಲಿಸಿರೋದು ಮನೆ ಗುಂಡಪ್ಪನವರು. ನಮ್ಮೆಲ್ಲಾ ಜ್ಞಾನದ ಮೂಲವೇ ಆ ಮೂಲ ಸತ್ವವಾದ ಪರಸತ್ವ ಅಥವಾ ಪರಮಚೇತನ ಅಥವಾ ಪರಮಾತ್ಮ. ಆ ಜ್ಞಾನವನ್ನ ಅಡಿಪಾಯವಾಗಿಸಿಕೊಂಡು ಬೆಳೆದ ಮಿಕ್ಕೆಲ್ಲ ಜ್ಞಾನವಾಹಿನಿಗಳು ನಮ್ಮ ಪ್ರಯತ್ನ, ಬುದ್ಧಿವಂತಿಕೆ ಮತ್ತೆ ಯುಕ್ತಿಗಳಿಂದ ನಿರ್ಮಿತವಾದದ್ದು. ಜಗತ್ತಿನ ಜನಜೀವನ ಸುಧಾರಣೆಗೆ ಈ ಮೂಲ ಜ್ಞಾನ ಬಹಳ ಸಹಾಯಕವಾಗಿದೆ. ಅಷ್ಟೇ ಅಲ್ಲ, ಇದರ ಆಧಾರದ ಮೇಲೆ ಬೆಳೆದ ಕಥೆ, ಪುರಾಣ, ಕಾವ್ಯ, ಕವಿತೆ, ಸಂಗೀತ, ಸಂಸ್ಕಾರಗಳ ಮಹಾಪೂರವೇ ಹರಿದು ನಮ್ಮ ಸಂಸ್ಕೃತಿ ಸಂಸ್ಕಾರಗಳಲ್ಲಿ ಹಾಸು ಹೊಕ್ಕಾಗಿದೆ. ಮೂಲದಿಂದ ಬಂದ ಜ್ಞಾನ ಸ್ವತಃ ಸಿದ್ಧವಾದ ಜ್ಞಾನ, ಅದಕ್ಕೆ ಪ್ರಮಾಣ ಬೇಕಿಲ್ಲ. ಸರ್ವಕಾಲಕ್ಕೂ ಅನ್ವಯವಾಗೋ ಜ್ಞಾನದ ನಿಧಿ ಅದು. ಕಾಲ ಅದನ್ನ ತನ್ನೊಟ್ಟಿಗೆ ಉಳಿಸ್ಕೊಂಡು ನಮಗೆ ಉಣಬಡಿಸೋ ನೆರವನ್ನ ಮಾಡ್ತಾ ಇದೆ. ಆದ್ರೆ ನಮಗದಿವತ್ತು ಬೇಡಾಗಿದೆ. ಹೊಸತಿನ ಅನ್ವೇಷಣೆಯಲ್ಲಿ ತಳುಕನ್ನ ಹಿಡಿದು ಸತ್ವವನ್ನ ಬಿಡುವ ಕೆಟ್ಟ ಚೇಷ್ಟೆ ನಮ್ಮದಾಗ್ಬಿಟ್ಟಿದೆ. ತನ್ನ ತನವನ್ನ ಕಳೆದುಕೊಂಡು ಹೊಸತನವನ್ನ ಸಂಪೂರ್ಣ ಪಡೆಯೋದಕ್ಕಾಗದೆ ಎಡಬಿಡಂಗಿ ಸ್ಥಿತಿಯಲ್ಲಿ ನಾವೀಗ ಇದ್ದೀವಿ. ಹಳೆಯ ಮೌಲ್ಯಗಳನ್ನ ಹಾಗೆ ಉಳಿಸಿಕೊಂಡು ಹೊಸತನ್ನ ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಇನ್ನು ಹೆಚ್ಚು ಸುಂದರವಾಗಿ, ಸಂತೋಷದಾಯಕವಾಗಿ ಮತ್ತೆ ಅರ್ಥಪೂರ್ಣವಾಗಿ ಇರುತ್ತೆ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
6: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ನಾವು ಮಕ್ಕಳು, ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ.
9: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
10: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
11: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದು ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
9: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
12: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
9: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆದುಕೊಳ್ಳಿ.
6: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು RJ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
13: ಪ್ರತೀಕ್ಷೆ. ಕ್ಷಣ ಕ್ಷಣದದು ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
14: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
10: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
14: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
10: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
13: ಕೇಳಿರಿ ಪ್ರತಿ ಕ್ಷಣ ಕ್ಷಣದದು ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
15: ನಾವೆಲ್ಲ ಬಂದ್ವಿ ಪೊನ್ನಜ್ಜಿ.
16: ನಾನು ಬಂದೆ.
17: ಹೌದಾ ಚಿಟ್ಟೆ?
15: ಕತೆ ಹೇಳು, ಕತೆ ಹೇಳು ಪೊನ್ನಜ್ಜಿ.
16: ಇವತ್ತಿನ ಕತೆ ಹೆಸರು ಕಲ್ಲಿನ ಬಸವ ಕಲಿಸಿದ ಪಾಠ ಅಂತ.
15: ನಿನಗೇನ್ ಗೊತ್ತಾಯ್ತು ಕತೆ ಹೆಸರು ಚಿನ್ನು?
18: ಆಹಾಹಾ, ಮೊದ್ಲೇ ಬಂದು ಅಜ್ಜಿ ಹತ್ರ ಕೇಳಿರ್ಬೇಕು ಅಷ್ಟೇ. ಸರಿ ಸರಿ, ಮಾತು ಮನೆ ಕೆಡಿಸ್ತು ಅನ್ನೋ ಹಾಗೆ ಮಾತಾಡ್ಕೊಂಡೇ ಇರ್ತಿರೋ ಹೇಗೆ?
15: ಅಯ್ಯೋ, ಇವಳೊಬ್ಳು ಗಾದೆ ಬಟ್ಟಿ.
17: ಸಾಕ್ ಸಾಕ್ ಮಕ್ಕಳೇ, ಪುರಾಣ ಮಾಡಿದ್ದು. ಕತೆ ಶುರು ಮಾಡ್ತೀನೀಗ. ಕಲ್ಲಿನ ಬಸವ ಕಲಿಸಿದ ಪಾಠ ಅಂತ. ಅಲ್ಲೊಂದು ಹೇಮಗಿರಿ ಎನ್ನುವಂತಹ ಒಂದು ದೊಡ್ಡ ಪರ್ವತ ಇತ್ತು. ಆ ಪರ್ವತದ ಮೇಲೆಲ್ಲ ಎತ್ತೆತ್ತರ ಮರಗಳು, ಗಿಡ ಗಂಟಿಗಳು ಕಾಡಿನ ಥರ ಬೆಳೆದಿದ್ವು. ಆ ಹೇಮಗಿರಿಯ ತುದಿಯಲ್ಲೇ ಒಂದು ಪಾಳು ಕೋಟೆ ಇತ್ತು. ಆ ಕೋಟೆಯ ದ್ವಾರದ ಎದುರು ಒಂದು ಕಲ್ಲಿನ ಬಸವ ಇತ್ತು. ಮಳೆ ಗಾಳಿ ಬಿಸಿಲಿನಿಂದ ಆ ಕಲ್ಲಿನ ಬಸವ ಮಸ್ಕಾಗಿದ್ರೂ ಅದರ ಕೆತ್ತನೆ ಮಾತ್ರ ಬಹಳ ಸುಂದರವಾಗಿತ್ತು. ಆ ಹೇಮಗಿರಿ ಪರ್ವತದ ತಪ್ಪಲಲ್ಲಿ ಶೋಣಪುರ ಎನ್ನುವಂತಹ ಒಂದು ಪುಟ್ಟ ಗ್ರಾಮ ಇತ್ತು. ಅಲ್ಲಿ ಮುತ್ತಯ್ಯ ಎನ್ನುವಂತಹ ಒಬ್ಬ ಪ್ರಾಮಾಣಿಕ ಬಡವನಿದ್ದ. ಅವನಿಗೆ 4 ಮಕ್ಕಳು, ಹೆಂಡತಿ, ಅಪ್ಪ, ಅಮ್ಮ, ಹೀಗೆ ಅವನದು ದೊಡ್ಡ ಸಂಸಾರ. ತನ್ನ ಸಂಸಾರ ಸಾಕೋಕೆ ಆತ ಮುಂಜಾನೆ ಹೇಮಗಿರಿ ಪರ್ವತವನ್ನೇರಿ ಕಾಡಿನಲ್ಲಿ ಕಟ್ಟಿಗೆ ಆರಿಸಿ ತಂದು ಶೋಣಪುರದಲ್ಲಿ ಮಾರಿ ಜೀವನ ಸಾಗಿಸ್ತಾ ಇದ್ದ. ಅಡಿಗೆಗೆ, ನೀರೊಲೆಗೆ, ಎಲ್ಲದಕ್ಕೂ ಕಟ್ಟಿಗೆ ಉಪಯೋಗಿಸ್ತಿದ್ದಂತಹ ಕಾಲ ಅದು. ಹೀಗೆ ಮುತ್ತಯ್ಯನ ಜೀವನ 6 ಏರದೆ 3 ಇಳಿಯದೆ ಒಂದೇ ತೆರನಾಗಿ ಸಾಗ್ತಾ ಇತ್ತು. ಮುತ್ತಯ್ಯ ಬೆಳಿಗ್ಗೆ ಬುತ್ತಿ ಕಟ್ಕೊಂಡು ಕಟ್ಟಿಗೆ ಆರಿಸೋಕ್ಕೆ ಹೇಮಗಿರಿ ಪರ್ವತ ಏರಿ ಕಟ್ಟಿಗೆ ಒಟ್ಟು ಮಾಡಿ ಸಂಜೆ ಕೆಳಕ್ಕಿಳಿದು ಬಂದು ಅದನ್ನು ಮಾರಿ ಮನೆ ಸೇರ್ತಿದ್ದ. ಪ್ರಕೃತಿ ಪ್ರಿಯನಾದಂತಹ ಮುತ್ತಯ್ಯ ಕಟ್ಟಿಗೆ ಆರಿಸ್ತಾ ಸುತ್ತಲಿನ ಮರ ಗಿಡ ನೋಡ್ತಾ, ಹಕ್ಕಿಗಳ ಕಲರವ ಕೇಳ್ತಾ ಬೆಟ್ಟ ಏರೋ ಹೊತ್ತಿಗೆ ಮಧ್ಯಾಹ್ನ ಆಗ್ತಿತ್ತು. ಮುತ್ತಯ್ಯ ದಿನಾಲೂ ಕೋಟೆ ದ್ವಾರ ಇತ್ತಲ್ಲ, ಅದರ ಮುಂದಿನ ಕಲ್ಲಿನ ಬಸವನ ಎದುರಿಗೆ ಇದ್ದಂತಹ ಕಟ್ಟೆ ಮೇಲೆ ಕೂತು ಬುತ್ತಿ ತಿಂತಿದ್ದ. ತಿನ್ನೋ ಮೊದಲು ಕಾಡಿನ ಗಿಡಗಳಿಂದ ಅಗಾಲ ಎಲೆ ಒಂದು ಕಿತ್ತು ಅದರಲ್ಲಿ ಒಂದು ತುತ್ತು ಅನ್ನಾನ ಇಟ್ಟು ಅದನ್ನು ಈ ಕಲ್ಲು ಬಸವ ಇತ್ತಲ್ಲ ಅದ್ರ ಮುಂದೆ ಇಡ್ತಾ ಇದ್ದ. ಬಸವಣ್ಣ, ಇದು ನಿನಗೆ, ಊಟ ಮಾಡು ಅಂತ ಪ್ರೀತಿಯಿಂದ ಅದರ ತಲೆ ನಿವರಿಸ್ತಾ ಇದ್ದ. ಹಳ್ಳಿಗನಾದಂತಹ ಮುತ್ತಯ್ಯನದು ಮುಗ್ಧ ಭಕ್ತಿಯಾಗಿತ್ತು. ಕಲ್ಲು ಬಸವನೊಂದಿಗೆ ಏನೋ ನಂಟುತನ ಬೆಳೆದುಬಿಟ್ಟಿತ್ತು ಅವನಿಗೆ. ಹೀಗೆ ಹಲವು ದಿನಗಳು ಕಳೆದೋದವು. ಒಂದಿನ ಮುತ್ತಯ್ಯ ಎಂದಿನ ಹಾಗೆ ತುತ್ತು ಅನ್ನವನ್ನು ಕಲ್ಲು ಬಸವನ ಮುಂದೆ ಇಟ್ಟ. ತಾನು ಊಟ ಕೂತ. ಆಗ, ಮುತ್ತಯ್ಯ, ನನ್ನ ಈ ದೊಡ್ಡ ಹೊಟ್ಟೆಗೆ ನಿನ್ನ ಈ ತುತ್ತನ್ನು ಸಾಕೆ ಎನ್ನುವಂತಹ ಮಾತು ಕಲ್ಲು ಬಸವನ ಬಾಯಿಂದ ಬರುತ್ತೆ. ಮುತ್ತಯ್ಯ ಕಕ್ಕಾ ಬಿಕ್ಕಿಯಾದ. ಕಲ್ಲು ಬಸವ ಮಾತಾಡ್ತೆ ಅಂತ ಅದನ್ನೇ ದೃಷ್ಟಿಸಿ ನೋಡ್ದ. ಕಲ್ಲು ಬಸವ ನಕ್ಕ ಹಾಗೆ ಭಾಸವಾಯಿತು ಮುತ್ತಯ್ಯನಿಗೆ.
16: ಕಲ್ಲಿನ ಬಸವ ನಿಜವಾಗ್ಲೂ ನಕ್ತ?
17: ಹೋ, ಅದು ನಕ್ಕೋ? ನಾನೇ ಮಾತಾಡಿದ್ದು ಮುತ್ತಯ್ಯ, ನಮಗೆ ಬರಲಿಲ್ವಾ ನಿನಗೆ ಅಂತ ಹೇಳುತ್ತೆ. ಆಗ ಮುತ್ತಯ್ಯ ವಾಸ್ತವಕ್ಕೆ ಬಂದು ಕಲ್ಲು ಬಸವನಿಗೆ ಕೈ ಮುಗಿತಾ, ಬಸವಣ್ಣ ನಾನು ಬಡವ, ನಿನ್ನ ಹೊಟ್ಟೆ ತುಂಬಿಸುವಷ್ಟು ಶಕ್ತಿ ನನಗೆ ಎಲ್ಲಿದೆ ಹೇಳಪ್ಪ, ನನ್ನದರಲ್ಲೇ ಒಂದಿಷ್ಟು ಕೊಟ್ಟೆ ಅಂತ ಸೊಪ್ಪೆ ಮುಖ ಮಾಡಿ ಹೇಳ್ದ. ಅದಕ್ಕೆ ಕಲ್ಲು ಬಸವ, ಮುತ್ತಯ್ಯ ಬೇಸರ ಮಾಡ್ಕೊಳ್ಬೇಡ, ಇಷ್ಟು ದಿನ ಪ್ರೀತಿಯಿಂದ ನನಗೆ ಉಣಬಡಿಸಿದ್ಯಾ, ನನಗೆ ಹೊಟ್ಟೆ ತುಂಬಿಸುವಷ್ಟು ಊಟ ಕೊಡೋ ಸಾಮರ್ಥ್ಯನ ನಾ ನಿನಗೆ ಕೊಡ್ತೀನಿ, ನೀನು ನಾಳೆ ಸೂರ್ಯ ಹುಟ್ಟೋಕ್ಕೆ ಮುಂಚೆ ಇಲ್ಲಿಗೆ ಬಾ ಅಂತ ಹೇಳ್ತು. ಬಡ ಮುತ್ತಯ್ಯ ಮರುದಿನ ಸೂರ್ಯ ಹುಟ್ಟೋಕ್ಕೆ ಮುಂಚೆ ಹೇಮಗಿರಿ ಹತ್ತಿ ಆ ಪಾಳ್ಕೋಟೆಯ ಕಲ್ಲು ಬಸವನ ಮುಂದೆ ಬಂದು ನಿಂತ್ಕೊಳ್ತಾನೆ. ಯಾವಾಗಲೂ ತುಟಿ ಮುಚ್ಚಿರ್ತಿದ್ದ ಕಲ್ಲು ಬಸವನ ಬಾಯಿ ಅವತ್ತು ದೊಡ್ಡದಾಗಿ ತರ್ಕೊಂಡಿತ್ತು. ಕಲ್ಲು ಬಸವ, ಬಂದಿಯ ಮುತ್ತಯ್ಯ, ನಿನಗಾಗಿ ಕಾಯ್ತಾ ಇದ್ದೆ, ನನ್ನ ಹೊಟ್ಟೆಯಲ್ಲಿ ಬಂಗಾರದ ನಾಣ್ಯಗಳಿವೆ, ನನ್ನ ತೆರೆದ ಬಾಯಿಯೊಳಗೆ ಕೈ ಹಾಕಿ ನಿನಗೆ ಬೇಕಂಬಷ್ಟು ನಾಣ್ಯಗಳನ್ನು ತಕ್ಕೋ, ಆದರೆ ಜಾಗ್ರತೆ, ಸೂರ್ಯನ ಕಿರಣಗಳು ನನ್ನ ಮೇಲೆ ಬಿದ್ದಾಗ ನನ್ನ ಬಾಯಿ ಮುಚ್ಚಿಕೊಳ್ಳುತ್ತೆ, ಅದಕ್ಕೆ ಮೊದಲೇ ನೀನು ಕೈಯನ್ನು ಹೊರಗೆ ತೆಗಿಬೇಕು ಆಯ್ತಾ ಅಂತ ಹೇಳುತ್ತೆ.
15: ಮುತ್ತಯ್ಯ ಬೆಳಕು ಹರಿಯೋದ್ರೊಳಗೆ ಕೈ ತೆಗೆದ್ನಪ್ಪ ಅಜ್ಜಿ.
17: ಕೇಳು ಕೇಳು ಏನಾಗುತ್ತೆ ನೋಡು. ಮುತ್ತಯ್ಯ ಮೂರು ನಾಲ್ಕು ಮುಷ್ಟಿ ಚಿನ್ನದ ನಾಣ್ಯ ತೆಗೆದು, ಬಸವಣ್ಣ ನನಗಿಷ್ಟು ಸಾಕು, ನನಗೆ ತುಂಬ ಉಪಕಾರ ಮಾಡಿದ್ಯಾ ಅಂತ ಕೃತಜ್ಞತೆಯಿಂದ ಕೈ ಮುಗಿತಾನೆ. ಅಷ್ಟರಲ್ಲಿ ಬೆಳಗಾಗಿ ಕಲ್ಲು ಬಸವನ ಬಾಯಿ ನಿಧಾನವಾಗಿ ಮುಚ್ಚಿಕೊಳ್ಳುತ್ತೆ. ಮುತ್ತಯ್ಯ ಆ ನಾಣ್ಯಗಳಿಂದ ಜಮೀನು ಒಂದನ್ನು ಖರೀದಿ ಮಾಡಿ ಕೃಷಿ ಮಾಡೋಕ್ಕೆ ಶುರು ಮಾಡ್ತಾನೆ. ಅವನ ಸ್ಥಿತಿಗತಿ ಮೊದಲಿಗಿಂತ ಈಗ ಸುಧಾರಿಸುತ್ತೆ.
15: ಅಬ್ಬ ಮುತ್ತಯ್ಯನ ಬರ್ತನ ಹೋಯ್ತಲ್ಲ ಅಷ್ಟೇ ಸಾಕು.
17: ಜಾಣ ಪುಟಿ, ಒಳ್ಳೆ ಮನಸ್ಸು ನಿಂದು. ಮುಂದೇನಾಯ್ತು ಗೊತ್ತಾ, ಮುತ್ತಯ್ಯ ನಮ್ಮ ನೆರೆಮನೆಯಲ್ಲಿ ಭೂಪತಿ ಎನ್ನುವಂತಹ ಒಬ್ಬ ಶ್ರೀಮಂತ ಇದ್ದ. ಆತ ದುಷ್ಟ ಹಾಗೂ ಜಿಪುಣ ಆಗಿದ್ದ. ಅವನು ಅದು ಹೇಗೆ ಜಮೀನು ಕೊಳ್ಳುವಷ್ಟು ಧನಿಕ ಆದ ಈ ಮುತ್ತಯ್ಯ ಅಂತ ಯೋಚನೆ ಮಾಡ್ತಾನೆ. ಕೊನೆಗೆ ತಡೀಲಾರದೆ ಮುತ್ತಯ್ಯನನ್ನು ಕರೆಸಿ, ನಿನಗೆ ಹೊಲ ಖರೀದಿ ಮಾಡುವಷ್ಟು ಹಣ ಎಲ್ಲಿಂದ ಬಂತು? ಈ ರಹಸ್ಯ ಹೇಳಿದಿದ್ರೆ ಊರಿನ ಕೋತ್ವಾಲನಿಗೆ ಹೇಳಿ ಸೆರೆಮನೆ ಕಟ್ತೀನಿ ಅಂತ ಬೆದರಿಸ್ತಾನೆ. ಇವನು ಹೇಳ್ದ ಹಾಗೆ ಮಾಡೋ ದೂರ್ತಾನೇ ಸರಿ ಅಂತ ಮುತ್ತಯ್ಯ ಎಲ್ಲ ಕಥೆಯನ್ನು ಹೇಳ್ತಾನೆ.
15: ಆಗ ಶ್ರೀಮಂತ ಏನು ಮಾಡ್ತಾನೆ?
17: ಆ ಕೃಪಣ ಭೂಪತಿಗೆ ಆಸೆ ಬುಗಿಲ್ಲ ಅನ್ನತ್ತೆ. ಆತ ತನ್ನ ಹೆಂಡತಿಯಿಂದ ತರ ತರದ ಪಕ್ವಾನ ಮಾಡಿಸ್ಕೊಂಡು ಹೇಮಗಿರಿ ಹತ್ತಿ ಕಲ್ ಬಸವನ ಮುಂದೆ ಇಡ್ತಾನೆ. ಮತ್ತೆ ಬಸವಣ್ಣ, ಆ ಮುತ್ತಯ್ಯ ಏನು ಕೊಟ್ಟಾನು? ತುತ್ತನ್ನ ಅಷ್ಟೇ. ನಾನು ನೋಡು ಎಂತೆಂಥ ಪಕ್ವಾನ ತಂದಿದ್ದೀನಿ, ಎಂದೂ ನೀನು ತಿಂದಿರಲಿಕ್ಕಿಲ್ಲ ಅಂತ ಮೃಷ್ಟಾನ್ನ ಇದು, ತಿನ್ನು ತಿನ್ನು ಅಂತ ಬಾಯಲ್ಲಿ ಹೇಳ್ತಾ ಇದ್ರು. ಮನಸ್ಸಿನಲ್ಲಿ ಈ ಕಲ್ ಬಸವನಿಂದ ಎಷ್ಟೊಂದು ಖರ್ಚಾಯಿತು ನನಗೆ, ಇದ್ರ ಹೊಟ್ಟೆ ಒಡೆದು ಹೋಗ ಅಂತ ಬೈಕೊಳ್ತಾನೆ. ಬೆಟ್ಟ ಇಳಿಯೋ ಮುನ್ನ, ಎಲೆ ಕಲ್ ಬಸವ ನಾಳೆ ಬರ್ತೀನಿ ನನ್ನ ಕಾಣಿಕೆ ತಗೊಂಡು ಹೋಗೋಕ್ಕೆ ಅಂತ ಹೇಳ್ತಾ ಹೊರಟೋದ. ಮರುದಿನ ಭೂಪತಿ ಕತ್ಲು ಇರುವಾಗಲೇ ಹತ್ತಾರು ಚೀಲ ಹಿಡ್ಕೊಂಡು ಹೇಮಗಿರಿ ಹತ್ತಿ ಕಲ್ ಬಸವನ ಮುಂದೆ ನಿಲ್ತಾನೆ. ಬರ್ತಾ ಬರ್ತಾ ನನ್ನ ಸುಖ ನಿದ್ದೆ ಹಾಳಾಯಿತು, ಈ ಕೆಟ್ಟ ಬಸವ ಹಗಲಲ್ಲಿ ಬಾಯಿ ತೆರೆದಿದ್ರೆ ಅದ್ರ ಗಂಟೇನು ಹೋಗ್ತಾ ಇತ್ತು ಅಂತ ಶಪಿಸ್ತಾ ಇದ್ದ.
15: ಅಬ್ಬ ಎಷ್ಟು ದುಷ್ಟ ಭೂಪತಿ ಶ್ರೀಮಂತ
17: ಅಲ್ವ ಜಿಂಕೆ, ಎಷ್ಟೊಂದು ಕೆಟ್ಟ ಬುದ್ಧಿ ನೋಡು ಅವನದ್ದು. ಆಮೇಲೆ ಶ್ರೀಮಂತ ಕಲ್ಲು ಬಸವನ ಬಾಯಿ ತೆರೆದದ್ ನೋಡಿ ಹಿರಿ ಹಿರಿ ಹಿಗ್ತಾನೆ. ಆತ ಬಸವನ ಬಾಯಿ ಕೈ ಹಾಕಿ ಬಂಗಾರದ ನಾಣ್ಯಗಳನ್ನು ಮೊಗ್ದು ಮೊಗ್ದು ತಾನ್ ತಂದ ಚೀಲದಲ್ಲಿ ತುಂಬಿಸ್ತಾನೆ. ಆದರೆ ಅವನ ಆಸೆ ತೀರೋದೇ ಇಲ್ಲ. ಕಲ್ಲು ಬಸವನ ಹೊಟ್ಟೆ ಈಗ ಖಾಲಿಯಾಗಿತ್ತು. ಆತ ಬಗ್ಗಿ ಬಗ್ಗಿ ನೋಡ್ತಾನೆ. ಹಲವು ಬಂಗಾರದ ನಾಣ್ಯಗಳು ಕಲ್ಲು ಬಸವನ ಹೊಟ್ಟೆಗೆ ಅಂಟ್ಕೊಂಡ್ಬಿಟ್ಟಿತ್ತು. ಭೂಪತಿ ಆ ನಾಣ್ಯಗಳನ್ನು ಒಂದೊಂದಾಗಿ ಕೀಳೋಕ್ಕೆ ಶುರು ಮಾಡ್ತಾನೆ. ಆ ಕೆಲಸದಲ್ಲಿ ಆತ

0: ಬಾಯಿ ತೆರಿ, ನನ್ನ ಪ್ರಾಣ ಹೋಗ್ತಾ ಇದೆ ಅಂತ ಕೂಗಾಡ್ತಾನೆ, ಚೀರಾಡ್ತಾನೆ, ಒದ್ದಾಡ್ತಾನೆ.
1: ಅಬ್ಬ, ಪ್ರಾಣ ಹೋಗ್ತಿರ್ಬೇಕಾರೆ ಎಷ್ಟು ಕೆಟ್ಟ ಮಾತಾಡ್ತಾನೆ ಅವನು.
0: ಹೌದು ಪುಟ್ಟ, ಅದಕ್ಕೆ ಅವನಿಗೆ ತಕ್ಕ ಶಾಸ್ತಿ ಆಗುತ್ತೆ. ಆ ಕಲ್ಬಸ್ವ ಮತ್ತೆಂದಿಗೂ ತನ್ನ ಬಾಯಿನ ತೆರೀಲೇ ಇಲ್ಲ. ಭೂಪತಿ ಅಲ್ಲೇ ಕೂಗಾಡ್ತಾ ಕೂಗಾಡ್ತಾ ಸತ್ತೇ ಹೋಗ್ತಾನೆ.
2: ಅದಕ್ಕೆ ಆ ಕಲ್ಬಸ್ವನ್ ಬಾಯಿಗೆ ಯಾರು ಕೈ ಹಾಕ್ಬಾರ್ದು.
3: ಅಜ್ಜಿ, ಅವರೆಲ್ಲ ಯಾರು ನಕ್ಕದ್ರು?
0: ಹೌದ್ರಾ, ಯಾಕೆಂದ್ರೆ ಆ ಕಲ್ಬಸ್ವ ಇತ್ತಲ್ಲ, ಅದು ಹೀಗ ಬಂದು ಹೀಗೆ
3: ಕಚ್ಕೊಳ್ಳಿ.
1: ಈಗ ನೀತಿ ನೀತಿ
0: ಹೇಳು ಹೇಳು.
1: ಧನ ಸಂಚಯವೇ ನಮ್ಮ ಗುರಿಯಾಗಬಾರದು, ಅತಿ ಆಸೆ ಗತಿಗೇಡು.
4: ನಮ್ಗ್ ಒಳ್ಳೇದ್ ಮಾಡಿದವರಿಗೆ ನಾವು ಬೈಬಾರದು.
2: ಹೌದು, ಅವ್ರಿಗ್ ನಾವು ಕೃತಜ್ಞತೆ ತೋರಿಸ್ಬೇಕು. ಸರ್ಸರಿ ಅಜ್ಜಿ, ಹರಿ ಓಂ.
0: ಹಾ, ಹರಿ ಓಂ, ಹರಿ ಓಂ.
5: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
6: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಓ, ಯಾವ್ದೋ ಮೆಸೇಜ್ ಬಂತು.
4: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
2: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
4: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
2: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11:00 ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
9: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
8: ಪರಿಶುದ್ಧವಾದ ಹಾಲು?
10: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
11: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಭದ್ರಾವತಿ ತಾಲೂಕು ಪತ್ರಿಕಾ ವಿತರಕರ ಒಕ್ಕೂಟದ ವತಿಯಿಂದ ಪತ್ರಿಕಾ ವಿತರಕರ ದಿನಾಚರಣೆ ಹಾಗೂ ಹಿರಿಯ ಪತ್ರಿಕಾ ವಿತರಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಹಲವು ವರ್ಷಗಳಿಂದ ಪತ್ರಿಕಾ ವಿತರಣಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಿರಿಯ ವಿತರಕರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಪತ್ರಿಕೆಗಳನ್ನು ಮುಂಜಾನೆಯೇ ಮನೆ ಮನೆಗೆ ತಲುಪಿಸುವ ಮೂಲಕ ಓದುಗರಿಗೆ ಸುದ್ದಿಯನ್ನು ತಲುಪಿಸುವಲ್ಲಿ ಪತ್ರಿಕಾ ವಿತರಕರ ಪಾತ್ರ ಮಹತ್ವದ್ದಾಗಿದೆ ಎಂದು ಕಾರ್ಯಕ್ರಮದಲ್ಲಿ ತಿಳಿಸಲಾಯಿತು. ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಶಿವಮೊಗ್ಗ ಜಿಲ್ಲಾ ಘಟಕದ ಭದ್ರಾವತಿ ಅಧ್ಯಕ್ಷ ಮಲ್ಲಿಕಾರ್ಜುನ, ಉಪಾಧ್ಯಕ್ಷ ಸೋಮಶೇಖರ್, ಖಜಾಂಚಿ ಮಧು, ಸಹ ಕಾರ್ಯದರ್ಶಿ ಶಿವಮೂರ್ತಿ, ಪದಾಧಿಕಾರಿಗಳಾದ ಸತ್ಯ, ಮಂಜುನಾಥ್, ಕೃಷ್ಣಮೂರ್ತಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಸನ್ಬೂನ್ ಆಸ್ಪತ್ರೆ ಹಾಗೂ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಶಿವಮೊಗ್ಗ ಘಟಕದ ವತಿಯಿಂದ ನಗರದ ಧನ್ವಂತರಿ ಸಭಾಂಗಣದಲ್ಲಿ ನಿರಂತರ ವೈದ್ಯಕೀಯ ಶಿಕ್ಷಣ ಕಾರ್ಯಕ್ರಮ ನಡೆಯಿತು. ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಅಧ್ಯಕ್ಷ ಡಾ ಶಶಿಕಾಂತ್ ಹೆಚ್ಸಿ ಪ್ರಾಸ್ತಾವಿಕ ಮಾತನಾಡಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಜ್ಞಾನ ಮತ್ತು ಅನುಭವ ವಿನಿಮಯಕ್ಕೆ ಸಿಎಂಇ ಕಾರ್ಯಕ್ರಮಗಳು ಸಹಕಾರಿಯಾಗಿವೆ ಎಂದರು. ಮೂಳೆ ಮತ್ತು ಕೀಲು ತಜ್ಞರಾದ ಡಾ ಆಕಾಶ್, ಡಾಕ್ಟರ್ ಅಭಿಷೇಕ್ ಹಾಗೂ ಆಯುರ್ವೇದ ತಜ್ಞ ಡಾಕ್ಟರ್ ವಿಕ್ರಮ್ ಅವರು ವಿವಿಧ ವೈದ್ಯಕೀಯ ವಿಷಯಗಳ ಕುರಿತು ಉಪನ್ಯಾಸ ನೀಡಿದರು. ಡಾಕ್ಟರ್ ವಿಕ್ರಮ್ ಅವರು ವಿವಿಧ ಆರೋಗ್ಯ ಸಮಸ್ಯೆಗಳ ಕುರಿತು ಮಾಹಿತಿ ಹಂಚಿಕೊಂಡರು. ಸನ್ಬೂನ್ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಆಕಾಶ್ ಅವರ ಸೇವಾ ಮನೋಭಾವ ಹಾಗೂ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ವೈದ್ಯಕೀಯ ಸೇವೆ ಒದಗಿಸುತ್ತಿರುವ ಕಾರ್ಯವನ್ನು ಕಾರ್ಯಕ್ರಮದಲ್ಲಿ ಶ್ಲಾಘಿಸಲಾಯಿತು. ಶಿವಮೊಗ್ಗದಲ್ಲಿ ಒಂದು ದಶಕದಿಂದ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಅಭಿಷೇಕ್ ಅವರ ವೈದ್ಯಕೀಯ ಸೇವೆಯನ್ನು ಸ್ಮರಿಸಲಾಯಿತು. ಮುಂದಿನ ವಿವರ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ವತಿಯಿಂದ ನಗರದ ನವುಲೆ ಕೆಎಸ್ಸಿಎ ಮೈದಾನದಲ್ಲಿ ನಿರ್ಮಾಣಗೊಳ್ಳಲಿರುವ ಒಳಾಂಗಣ ಕ್ರೀಡಾಂಗಣದ ಕಾಮಗಾರಿಗೆ ಸೆಪ್ಟೆಂಬರ್ 29ರಂದು ಸಂಜೆ 5 ಗಂಟೆಗೆ ಶಂಕುಸ್ಥಾಪನೆ ನೆರವೇರಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಎಸ್ಸಿಎ ನಿರ್ದೇಶಕರೂ ಆದ ಡಿಎಸ್ ಅರುಣ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಲೆನಾಡಿನಲ್ಲಿ ಮಳೆಗಾಲದಲ್ಲಿ ಹೆಚ್ಚಿನ ಮಳೆಯಾಗುವುದರಿಂದ ವಿವಿಧ ವಯೋಮಾನದ ಕ್ರಿಕೆಟರಿಗೆ ನಿರಂತರ ಅಭ್ಯಾಸ ನಡೆಸಲು ಇದು ಅನುಕೂಲವಾಗಲಿದೆ ಎಂದರು. ಮುಂದಿನ ವಿವರ. ಶಿಕ್ಷಕರ ವೃತ್ತಿ ಕೆಲಸವಲ್ಲ, ಅದು ತಪಸ್ಸು. ವಿಶೇಷವೆಂದರೆ ಇವರು ಭವಿಷ್ಯದ ಪೀಳಿಗೆಯ ನಿರ್ಮಾತೃಗಳು ಎಂದು ಕೊಣಂದೂರು ರೋಟರಿ ಕ್ಲಬ್ನ ಮೂಲಭೂತ ಶಿಕ್ಷಣ ಮತ್ತು ಸಾಕ್ಷರತಾ ಶಿಕ್ಷಾ ಜಿಲ್ಲಾಧ್ಯಕ್ಷ, ಸಾಕ್ಷರತಾ ಜಿಲ್ಲಾ ಅಧ್ಯಕ್ಷ ಹಾಗೂ ಮಾಜಿ ಸಹಾಯಕ ಜಿಲ್ಲಾ ರಾಜ್ಯಪಾಲ ಪ್ರೊಫೆಸರ್ ಸುರೇಶ್ ಅಭಿಪ್ರಾಯಪಟ್ಟರು. ಅವರು ಭದ್ರಾವತಿಯ ರೋಟರಿ ಕ್ಲಬ್ ವತಿಯಿಂದ ನ್ಯೂಟೌನ್ ರೋಟರಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಶಿಕ್ಷಕರು ಮತ್ತು ಇಂಜಿನಿಯರ್ಸ್ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸಮಾಜದಲ್ಲಿ ಇಂಜಿನಿಯರ್ ಎಂದರೆ ಪ್ರತಿಷ್ಠೆಯ ಸಂಗತಿ, ಅವರಿಗೆ ವಿಶೇಷ ಗೌರವ ಆದರಗಳೊಂದಿಗೆ ಕಾಣುತ್ತಾರೆ. ಆದರೆ ಸಮಾಜದ ಎಲ್ಲಾ ಕ್ಷೇತ್ರದವರನ್ನು ತಯಾರು ಮಾಡುವ ಶಿಕ್ಷಕ ಹಾಗೂ ಶಿಕ್ಷಕ ವೃತ್ತಿಯ ಬಗ್ಗೆ ನಿರ್ಲಕ್ಷ್ಯ ಬೇಡ. ಹಿಂದಿನ ದಿನಗಳಲ್ಲಿ ಶಿಕ್ಷಕರೆಂದರೆ ವಿಶೇಷ ಗೌರವಗಳಿಂದ ಕಾಣುತ್ತಿದ್ದರು. ಆದರೆ ಈಗ ಅಂತಹ ವಾತಾವರಣವಿಲ್ಲ ಎಂದರು. ಅಧ್ಯಕ್ಷ ನಿರಂಜನ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಶಿಕ್ಷಕರುಗಳಾದ ವಾಣಿಶ್ರೀ, ಎಸ್ ಸೋಮು, ಅವರೇಗೌಡ, ಗೋವಿಂದ ಸ್ವಾಮಿ ಅವರನ್ನು ಗೌರವಿಸಲಾಯಿತು. ಉದಯ್, ಲತಾ, ಹರೀಶ್ ಅತಿಥಿಗಳ ಪರಿಚಯ ಮಾಡಿದರು. ಮುಂದಿನ ವಿವರ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು ಅದು ನಮ್ಮೆಲ್ಲರ ಮನೆಯಿಂದ ಆರಂಭ ಆಗಬೇಕು ಎಂದು ಹೊಳೆಹೊನ್ನೂರು ಪಟ್ಟಣ ಪಂಚಾಯಿತಿ ಮುಖ್ಯ ಆಡಳಿತಾಧಿಕಾರಿ ಸುಮಿತ್ರಾ ಹೇಳಿದರು. ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟೀಯ ಸೇವಾ ಯೋಜನಾ ಘಟಕಗಳು ಹಾಗೂ ಪಟ್ಟಣ ಪಂಚಾಯಿತಿಯಿಂದ ನಡೆಸಿದ ಸ್ವಚ್ಛತೆಯ ಸೇವೆ 2026 ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಸ್ವಚ್ಛ ಭಾರತ್ ಮಿಷನ್ ದೇಶದ ಎಲ್ಲರಲ್ಲಿ ಜಾಗೃತಿ ಉಂಟು ಮಾಡುವುದರ ಮೂಲಕ ಸ್ವಚ್ಛ ಆರೋಗ್ಯಪೂರ್ಣ ಪರಿಸರ ನಿರ್ಮಿಸುವ ಗುರಿ ಹೊಂದಿದೆ. ಈ ಬಗ್ಗೆ ಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಸಲುವಾಗಿ ಇಂತಹ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ 2026-27 ಸಾಲಿನಲ್ಲಿ ಮಹಾರಾಷ್ಟ್ರದ ನಾಗಪುರದಲ್ಲಿರುವ ಪವಿತ್ರ ದೀಕ್ಷಾ ಭೂಮಿಗೆ ಭೇಟಿ ನೀಡಲು ಬಯಸುವ ಯಾತ್ರಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದ್ದು, ಆಸಕ್ತರಿಂದ ಆನ್ಲೈನ್ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಎಂದು ಭದ್ರಾವತಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ. ಅರ್ಜಿಯನ್ನ ವೆಬ್ಸೈಟ್ ಲಿಂಕ್ http://sdbd.service.karnataka.gov.in ಮೂಲಕ ದಿನಾಂಕ 9/10/2026 ಸಲ್ಲಿಸಬೇಕು. ಆಸಕ್ತ ಅರ್ಹ ಯಾತ್ರಾರ್ಥಿಗಳು ನಿಗದಿತ ದಿನಾಂಕದೊಳಗಾಗಿ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತೆ ಕೋರಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಎಂಆರ್ಎಸ್ 220/11 kV ವಿದ್ಯುತ್ ಸ್ವೀಕರಣಾ ಕೇಂದ್ರದಲ್ಲಿ 66 kV MG1BC ಯೂನಿಟ್ನಲ್ಲಿ ಎರಡನೇ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ ಸೆಪ್ಟೆಂಬರ್ 29 ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4:30 ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ. ಕೂಡ್ಲಿ, ಚಿಕ್ಕೋಡಿ, ಭದ್ರಾಪುರ, ಕಾಟಿಕೆರೆ, ವೆಂಕಟಾಪುರ, ಬುಕ್ಲಾಪುರ, ಹೊಳೆಬೆಳಗಲು, ಸಕ್ರೆಬೈಲು, ಹೊಳಲೂರು, ಮಡಿಕೆಚೀಲೂರು, ಹಾಡೋನಹಳ್ಳಿ, ಹೊಳೆಹಟ್ಟಿ, ಸೂಗೂರು, ಕ್ಯಾತಿನಕೊಪ್ಪ, ಬುಕ್ಲಾಪುರ, ಬೇಡರ ಹೊಸಳ್ಳಿ, ಹಮರಘಟ್ಟ, ಸೋಮಿನಕೊಪ್ಪ, ಆಲದಹಳ್ಳಿ, ಸುತ್ತುಕೋಟೆ, ಕೊಮ್ಮನಾಳ್, ಬಿಕ್ಕೋನಹಳ್ಳಿ, ಬೂದಿಗೆರೆ, ಬಿರಕನಕೆರೆ, ಬನ್ನಿಕೆರೆ, ಅಬ್ಬಲಗೆರೆ, ಹುಣಸೋಡು, ಚನ್ನಮುಂಬಾಪುರ, ಮತ್ತೋಡು, ರತ್ನಾಕರ ನಗರ, ರತ್ನಾಕರ ಲೇಔಟ್, ಎಂಜಿನಿಯರಿಂಗ್ ಕಾಲೇಜ್, ಕೃಷಿ ಕಾಲೇಜ್, ಗೋಂದಿ ಚಟ್ನಹಳ್ಳಿ, ಹೊಳೆಹಸನವಾಡಿ, ಕುಂಚೇನಹಳ್ಳಿ, ಕಲ್ಲಾಪುರ, ಬಸವನಗಂಗೂರು, ಬೆಳಲಕಟ್ಟೆ, ಮೋಜಪ್ಪ, ಹೊಸೂರು, ಸುತ್ತಮುತ್ತಲಿನ ಜಲ್ಲಿ ಕ್ರಸ್ಟರ್ಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮದಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು, ಸಾರ್ವಜನಿಕರು ಹಾಗೂ ಗ್ರಾಹಕರು ಸಹಕರಿಸಬೇಕಾಗಿ ಮೆಸ್ಕಾಂ ಕೋರಿದೆ. ಮುಂದಿನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಶಿವಮೊಗ್ಗ, ಜಿಲ್ಲಾ ಸರ್ಕಾರಿ ನಿವೃತ್ತ ನೌಕರರ ಸಂಘ ಶಿವಮೊಗ್ಗ ಹಾಗೂ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ 2026 ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಬಾರಿಯ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಘೋಷವಾಕ್ಯ ದೀರ್ಘಾಯುಷ್ಯದ ಯುಗ, ಸುದೀರ್ಘ ಜೀವನಕ್ಕಾಗಿ ಜೀವನ ಕ್ರಮಗಳ ಮರುಚಿಂತನೆ ಎಂಬುದಾಗಿ. ಕಾರ್ಯಕ್ರಮವು ದಿನಾಂಕ 1/10/2026 ಗುರುವಾರ ಬೆಳಗ್ಗೆ 10 ಗಂಟೆಗೆ ನಗರದ ಅಂಬೇಡ್ಕರ್ ಭವನ ಶಿವಮೊಗ್ಗ ಇಲ್ಲಿ ನಡೆಯಲಿದ್ದು, ಈ ವಿಶೇಷ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹಾಗೂ ಹಿರಿಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ವಿನಂತಿಸಿರುತ್ತಾರೆ. ಮುಂದಿನ ವಿವರ. ನಮ್ಮ ಕರ್ನಾಟಕ ಸೇನೆಯ ಶಿವಮೊಗ್ಗ ಜಿಲ್ಲಾ ಪದಾಧಿಕಾರಿಗಳ ಸಭೆ ನಗರದಲ್ಲಿ ಯಶಸ್ವಿಯಾಗಿ ನಡೆಯಿತು. ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸುವುದು, ಕನ್ನಡ ನಾಡು ನುಡಿಯ ಸಂರಕ್ಷಣೆ ಹಾಗೂ ಅನ್ಯಾಯದ ವಿರುದ್ಧ ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟ ನಡೆಸುವ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಯಿತು. ಸಭೆಯಲ್ಲಿ ಮಾತನಾಡಿದ ನಮ್ಮ ಕರ್ನಾಟಕದ ಸೇನೆಯ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷ ಎಂ ಪರಮೇಶ್, ಜಾತಿ ಮತಗಳ ಭೇದ ಮರೆತು ಕನ್ನಡ ನಾಡು ನುಡಿಗಾಗಿ ಸಂಘಟಿತರಾಗಬೇಕು. ಅನ್ಯಾಯದ ವಿರುದ್ಧ ಹೋರಾಟ ನಡೆಸುವ ಸಂದರ್ಭದಲ್ಲಿ ಕಾನೂನಿಗೆ ಗೌರವ ನೀಡಿ ಕಾನೂನಿನ ಚೌಕಟ್ಟಿನಲ್ಲಿಯೇ ಸಂಘಟನೆಯ ಚಟುವಟಿಕೆಗಳನ್ನು ನಡೆಸಬೇಕು ಎಂದು ಕರೆ ನೀಡಿದರು. ಮುಂದಿನ ವಿವರ. ಪಶು ವೈದ್ಯಕೀಯ ಚಿಕಿತ್ಸಾ ಕ್ಷೇತ್ರದಲ್ಲಿ ಆಯುರ್ವೇದ ಹಾಗೂ ಗಿಡಮೂಲಿಕೆಗಳ ಬಳಕೆಯನ್ನು ಅಳವಡಿಸಿಕೊಳ್ಳುವ ಕುರಿತು ರಾಜ್ಯದ 25 ಜಿಲ್ಲೆಗಳಿಂದ ಆಗಮಿಸಿದ 73 ಪಶು ವೈದ್ಯಾಧಿಕಾರಿಗಳಿಗೆ ಮಾಹಿತಿ ಹಾಗೂ ತರಬೇತಿ ಕಾರ್ಯಕ್ರಮವನ್ನು ಕೊಣಂದೂರು ರೋಟರಿ ಕ್ಲಬ್ ವತಿಯಿಂದ ಆಯೋಜಿಸಲಾಯಿತು. ಖ್ಯಾತ ಪಶುವೈದ್ಯರಾದ ಡಾ ಪಣಿರಾಜ್ ಅವರ ಮಾರ್ಗದರ್ಶನದಲ್ಲಿ ಸಿದ್ಧಿವಿನಾಯಕ ಯುವಕ ಸಂಘ, ಹುಂಚಾಮಠ ಹಾಗೂ ಲಯನ್ಸ್ ಕ್ಲಬ್ ತೀರ್ಥಹಳ್ಳಿ ಇವರ ಸಹಯೋಗದೊಂದಿಗೆ ಸಮಿತಿ ನೆಸ್ಟ್ ಹೋಮ್ಸ್ಟೇನಲ್ಲಿ 3 ದಿನಗಳ ಕಾರ್ಯಕ್ರಮ ನಡೆಯಿತು. ಕಾರ್ಯಾಗಾರದಲ್ಲಿ ವಿವಿಧ ಗಿಡಮೂಲಿಕೆಗಳ ಮಹತ್ವ, ಅವುಗಳ ಔಷಧೀಯ ಗುಣಗಳು ಹಾಗೂ ಪಶು ಚಿಕಿತ್ಸೆಯಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳುವ ವಿಧಾನಗಳ ಕುರಿತು ತಜ್ಞರಿಂದ ಮಾಹಿತಿ ನೀಡಲಾಯಿತು. ಪ್ರಸ್ತುತ ಬಳಕೆಯಲ್ಲಿರುವ ಚಿಕಿತ್ಸಾ ಪದ್ಧತಿಗಳಿಂದ ಮಾನವ ಆರೋಗ್ಯ, ಪರಿಸರ ಹಾಗೂ ಗೊಬ್ಬರದ ಮೂಲಕ ಕೃಷಿ ಬೆಳೆಗಳ ಮೇಲೆ ಉಂಟಾಗಬಹುದಾದ ಪರಿಣಾಮಗಳ ಕುರಿತು ವಿಜ್ಞಾನಿಗಳೊಂದಿಗೆ ಸುದೀರ್ಘ ಚರ್ಚೆ ನಡೆಯಿತು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಕೋಡೂರು ಸಮೀಪದ ಅಮ್ಮನಘಟ್ಟದ ಶ್ರೀ ಜೇನುಕಲ್ಲಮ್ಮ ದೇವಸ್ಥಾನದಲ್ಲಿ ಸೆಪ್ಟೆಂಬರ್ 29 ಅಕ್ಟೋಬರ್ 9 ಪ್ರತಿ ಮಂಗಳವಾರ ಶುಕ್ರವಾರ ವಾರ್ಷಿಕ ಜಾತ್ರಾ ಮಹೋತ್ಸವ, 11-21 ನವರಾತ್ರಿ ದಸರಾ ಉತ್ಸವ ನಡೆಯಲಿದೆ ಎಂದು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕಲಗೋಡು ರತ್ನಾಕರ ಹೇಳಿದರು. ಅಮ್ಮನಘಟ್ಟದ ದೇವಸ್ಥಾನದಲ್ಲಿ ಶನಿವಾರ ದೇವಿಗೆ ಸಾಂಪ್ರದಾಯಿಕ ಕಂಕಣ ಕಟ್ಟುವ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಜಾತ್ರೆಗೆ ಚಾಲನೆ ನೀಡಿ ಮಾತನಾಡಿ, ಪುರಾತನ ಪರಂಪರೆ ಹೊಂದಿರುವ ಶಕ್ತಿ ದೇವತೆ ಶ್ರೀ ಜೇನುಕಲ್ಲಮ್ಮ ಜಾತ್ರೆ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ. ಹೊಸನಗರ, ತೀರ್ಥಹಳ್ಳಿ, ಸಾಗರ, ಶಿವಮೊಗ್ಗ ತಾಲೂಕಿನ ವಿವಿಧ ಭಾಗದಲ್ಲಿ ದೇವಿ ಆರಾಧಿಸುವ ಭಕ್ತರಿದ್ದು ಜಾತ್ರೆಗೆ ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ. ಭಕ್ತರ ಅನುಕೂಲಕ್ಕೆ ಸಮರ್ಪಕ ಕುಡಿಯುವ ನೀರು, ಶೌಚಗೃಹ ಸೇರಿ ಮೂಲ ಸೌಕರ್ಯ ಕಲ್ಪಿಸಲಾಗಿದೆ. ಪ್ರಾಚೀನ ಕಲ್ಯಾಣಿಯನ್ನ ನೂತನ ವಿನ್ಯಾಸದೊಂದಿಗೆ ಅಭಿವೃದ್ಧಿ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಪ್ರಧಾನ ಅರ್ಚಕ ಭಾಸ್ಕರ್ ಜೋಯಿಸ್, ಗುರುರಾಜ ಭಟ್, ಎಂಪಿ ಸುರೇಶ್, ಯೋಗೇಂದ್ರ, ಉಮೇಶ್, ಹೇಮಾ, ಶಿವಮ್ಮ, ಭದ್ರಪ್ಪ, ಸಂತೋಷ್, ತಿಮ್ಮಪ್ಪ ಇತರರಿದ್ದರು. ಮುಂದಿನ ವಿವರ. ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಸಮುದಾಯಗಳ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಸ್ಥಿತಿಯನ್ನ ಉತ್ತಮಪಡಿಸಲು ಜಿಲ್ಲಾ ಮಟ್ಟದ ಆಯ್ಕೆ ಅನುಷ್ಠಾನ ಸಮಿತಿ 2 ಅವಧಿಗೆ ಒಟ್ಟು 5 ನಾಮನಿರ್ದೇಶಿತ ಸದಸ್ಯರ ಆಯ್ಕೆಗೆ ಈ ಸಮುದಾಯಗಳಿಗಾಗಿ ಶ್ರಮಿಸಿದ ಸಾಧಕರಿಂದ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಆಸಕ್ತ ಅರ್ಜಿದಾರರು ಉಪನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ ಅಥವಾ ಆಯಾ ತಾಲೂಕಿನ ಸಹಾಯಕ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಚೇರಿ ಅವಧಿಯಲ್ಲಿ ಅರ್ಜಿಯನ್ನ ಪಡೆಯಬಹುದು. ಭರ್ತಿ ಮಾಡಿದ ಅರ್ಜಿಯನ್ನ ಅಗತ್ಯ ದಾಖಲಾತಿಗಳೊಂದಿಗೆ ಅಕ್ಟೋಬರ್ 3 ಒಳಗೆ ಸಲ್ಲಿಸುವಂತೆ ಸಮಾಜ ಕಲ್ಯಾಣ ಇಲಾಖೆ ತಿಳಿಸಿದೆ. ಮುಂದಿನ ವಿವರ. ರಾಜ್ಯ ಪೊಲೀಸ್ ನೇಮಕ ವಿಭಾಗದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ 28 ವಲಯವಾರು ದೇಹದಾಢ್ಯ ಮತ್ತು ಸಹಿಷ್ಣುತಾ ಪರೀಕ್ಷೆಗಳು ಆರಂಭಗೊಳ್ಳಲಿದೆ. 3,991 ಹುದ್ದೆಗಳಿಗೆ ರಾಜ್ಯದೆಲ್ಲೆಡೆ ನಡೆದ ಪರೀಕ್ಷೆಯಲ್ಲಿ 19,396 ಅಭ್ಯರ್ಥಿಗಳು ದೈಹಿಕ ಪರೀಕ್ಷೆಗೆ ಅರ್ಹರಾಗಿದ್ದಾರೆ. ಉಳಿದ ಮೂಲ ವೃಂದದ ಒಟ್ಟು 3,395 ಪರೀಕ್ಷೆಗೆ ಅರ್ಹತೆ ಪಡೆಯಲಿದ್ದಾರೆ. ಕಲ್ಯಾಣ ಕರ್ನಾಟಕ ವೃಂದದ 596 ಹುದ್ದೆಗಳಿಗೆ 2,942 ಅಭ್ಯರ್ಥಿಗಳು ದೈಹಿಕ ಪರೀಕ್ಷೆಗೆ ಆಯ್ಕೆಯಾಗಿದ್ದಾರೆ. ಪೂರ್ವ ವಲಯ ಶಿವಮೊಗ್ಗ, ಹಾವೇರಿ, ದಾವಣಗೆರೆ ಹಾಗೂ ಚಿತ್ರದುರ್ಗ ಘಟಕಗಳ ವ್ಯಾಪ್ತಿಯ 250 ಹುದ್ದೆಗಳಿಗೆ 1,234 ಅಭ್ಯರ್ಥಿಗಳು ಪರೀಕ್ಷೆಗೆ ಅರ್ಹರಾಗಿದ್ದಾರೆ. ಇವರ ದೈಹಿಕ ಪರೀಕ್ಷೆಯು ಸೆಪ್ಟೆಂಬರ್ 29 ಅಕ್ಟೋಬರ್ 6 ಶಿವಮೊಗ್ಗದ ನವುಲಿಯಲ್ಲಿರುವ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮೈದಾನದಲ್ಲಿ ನಡೆಯಲಿದೆ. ಪರೀಕ್ಷೆಗೆ ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳು ತಮ್ಮ ಕರೆ ಪತ್ರವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ತಮಗೆ ನಿಗದಿಪಡಿಸಿದ ದಿನಾಂಕಗಳಂದು ನಿಗದಿತ ದೈಹಿಕ ಪರೀಕ್ಷಾ ಕೇಂದ್ರಗಳಿಗೆ ಕಡ್ಡಾಯವಾಗಿ ವರದಿ ಮಾಡಬೇಕೆಂದು ಪೊಲೀಸ್ ನೇಮಕ ವಿಭಾಗವು ಸ್ಪಷ್ಟಪಡಿಸಿದೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗೆ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಓ, ಯಾವ್ದೋ ಮೆಸೇಜ್ ಬಂತು.
4: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
2: ಹೌದು, ಈಗಂತೂ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
4: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
2: ರೇಡಿಯೋನಾ?
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11:00 ಆರ್ ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಶಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
7: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
6: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
7: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
6: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
8: LIC ಹರ್ ಪಲ್ ಆಪ್ಕೆ ಸಾಥ್.
9: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
10: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
11: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
10: ನಿನ್ ಮಾತಿನರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
12: ಸ್ವಾದಿಷ್ಟವರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
13: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ನಮ್ಮ ಪ್ರೀತಿಯ ಆತ್ಮೀಯ ನಲ್ಮೆಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ ಆರೋಗ್ಯವಾಗಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ, ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದ ಹಾಗೆ ಪರಿಸರಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಪರಿಚಯ ಅನ್ನುವಾಗ ನದಿ ಬೆಟ್ಟ ಕಾಡು ಗುಡ್ಡ ಜಲಪಾತಗಳು ಜಲಚರಗಳು ಪ್ರಾಣಿ ಪಕ್ಷಿ ಹಣ್ಣು ತರಕಾರಿ ಹೂವು ಈ ಎಲ್ಲಾ ವಿಷಯವನ್ನು ಕೂಡ ಒಳಗೊಂಡಿರುತ್ತೆ ಈ ಒಂದು ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ. ಇನ್ನು ವಿಶೇಷವಾಗಿ ಪ್ರಾಣಿ ಪಕ್ಷಿಗಳ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಾವೆಲ್ಲೋ ದೂರ ಹೋಗ್ಬೇಕಂತೇನಿಲ್ಲ, ನಮ್ಮ ಶಿವಮೊಗ್ಗದ ಹತ್ರ ಇರುವಂತ ಶಿವಮೊಗ್ಗ ಝೂ ಅಥವಾ ಶಿವಮೊಗ್ಗ ಲಯನ್ ಸಫಾರಿಯಲ್ಲಿ ಹೋದ್ರೆ ಅಲ್ಲಿ ನಾನಾ ಬಗೆಯ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಸಿಗುತ್ತೆ. ಇನ್ನು ವಿಶೇಷವಾಗಿ ಹುಲಿ ಮತ್ತು ಸಿಂಹಧಾಮ ಅಂತ ಮುಂಚೆ ಕರಿತಾ ಇದ್ರು. ಈ ಹುಲಿ ಮತ್ತು ಸಿಂಹಧಾಮದಲ್ಲಿ ಹುಲಿ ಇದ್ದೇ ಇರುತ್ತೆ. ಹಾಗಿದ್ಮೇಲೆ ನಾವ್ ಯಾಕೆ ಇವತ್ತು ಹುಲಿಯ ಬಗ್ಗೆ ಮಾತನಾಡಬಾರ್ದು ಅಂತ ಅನ್ನಿಸ್ತು. ಹಾಗಿದ್ಮೇಲೆ ಇವತ್ತು ನಮ್ಮೊಟ್ಟಿಗೆ ಶಿವಮೊಗ್ಗ ಝೂ ಅಲ್ಲಿ ಎಜುಕೇಶನ್ ಆಫೀಸರ್ ಆಗಿರುವಂತಹ ಸಿಂಚನ ಅವರು ಇದಾರೆ. ಅವರು ನಮಗೆ ಹುಲಿಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದಾರೆ. ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಶುರು ಮಾಡೋಣ. ಸಿಂಚನ ಅವರೇ ನಮಸ್ತೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ವಾಗತ. ಹಾಗೆ ಸಿಂಚನವ್ರೆ, ನಾನಿಲ್ಲಿ ನೋಡ್ತಾ ಇದ್ದೀನಿ ಒಂದು ಹುಲಿ ಆರಾಮಾಗಿ ಓಡಾಡ್ತಾ ಇದೆ ಅಂತ. ನೋಡೋಕೆ ಕೂಡ ತುಂಬಾ ಖುಷಿ ಆಗ್ತದೆ, ಒಂದ್ ಕಡೆ ಸ್ವಲ್ಪ ಭಯ ಆಗ್ತಾ ಇದೆ. ಸೊ ಈ ಹುಲಿ ಪರಿಚಯವನ್ನ ಮಾಡ್ಕೊಡ್ಬೋದಾ?
14: ಓಕೆ. ಇವಳ ಹೆಸರು ರೋಹಿಣಿ ಅಂತ. ಇವಳಿಗೆ 4 ತುಂಬಿ 5 ವರ್ಷ.
3: ಓ, 5 ವರ್ಷ. ಓಕೆ.
14: ನಾವು ರೀಸೆಂಟ್ ಆಗಿ ಇಂಡೋರ್ ಮತ್ತೆ ಔರಂಗಾಬಾದ್ ಇಂದ ಟೈಗರ್ಸ್ ನ ತಂದಿದ್ವಿ, ಅದ್ರೊಳಗೆ ಇವಳು ಒಬ್ಳು. ಸೊ ಟೈಗರ್ ಬಗ್ಗೆ ಹೇಳಕ್ಕೆ ಏನಿದೆ ಅಂತ ಹೇಳಿದ್ರೆ, ಯೂಶಲಿ ವೆಸ್ಟರ್ನ್ ಗಾಟ್ಸ್, ನಾವು ಗ್ರಾಸ್ ಲ್ಯಾಂಡ್ಸ್ ಅಂತ ಹೇಳ್ತೀವಿ, ಶೋಲಾಸ್ ಅಲ್ಲಿ ಜಾಸ್ತಿ ಕಂಡು ಬರ್ತವೆ ಹುಲಿಗಳು. ನಿತ್ಯ ಹರಿದ್ವರ್ಣ ಕಾಡುಗಳಲ್ಲೂ ಕಂಡು ಬರ್ತವೆ, ಶೋಲಾಸ್ ಅಲ್ಲೂ ಕಂಡು ಬರ್ತವೆ. ಆ್ಯಂಡ್ ಇದ್ರದ್ದು ಇನ್ನೂ ತುಂಬ ವಿಶೇಷತೆ ಅಂತ ಹೇಳಿದ್ರೆ, ನೀವು ಸ್ಟ್ರೈಪ್ಸ್ ನೋಡ್ಬೋದು ಅದ್ರ ಮೇಲಿರೋದು.
3: ಓಕೆ.
14: ಸೊ ಯಾಕಪ್ಪ ಸ್ಟ್ರೈಪ್ಸ್ ಇರುತ್ತೆ ಅಂತ ಹೇಳಿದ್ರೆ, ಅದು ಯೂಶಲಿ ಗ್ರಾಸ್ ಲ್ಯಾಂಡ್ಸ್ ಅಲ್ಲಿ ಇರೋದ್ರಿಂದ ಅದ್ರ ಹ್ಯಾಬಿಟೆಟ್ಗೆ ಮರ್ಜ್ ಆಗೋ ಥರ, ಅಂದರೆ ಅದೇನಾದರೂ ಔತಿ ಕುತ್ಕೊಂಡ್ರೆ ಬುಷಸ್ ಒಳಗೆ ಅಥವಾ ಹುಲ್ಗಳೊಳಗೆ ಅದ್ರದ್ದು ಪ್ರೇಗೆ ಕಾಣಿಸ್ಬಾರ್ದು ಅಂತ. ಬೇಟೆ ಆಡೋಕ್ಕೆ ಸ್ಟ್ರಾಟಜಿ ಅದು, ಕ್ಯಾಮೋಫ್ಲೇಜಿಕ್ ಬಿಹೇವಿಯರ್ ಅಂತ ಕರಿತೀವಿ. ಸೊ ಒಂದು ಹುಲಿನ ಇನ್ನೊಂದು ಹುಲಿಗಿನ ನಾವು ಹೇಗೆ ಕಣ್ಣಿಡ್ತೀವಿ ಅಂದರೆ ಇಂಡಿವಿಜುವಲ್ ಟು ಇಂಡಿವಿಜುವಲ್ ಸ್ಟ್ರೈಪ್ಸ್ ಇಂದಾನೆ. ಸೊ ಮನುಷ್ಯರಿಗೆ ಹೇಗೆ ಫಿಂಗರ್ ಪ್ರಿಂಟ್ಸ್ ಅಂತ ಇರತ್ತೋ, ಡಿಫ್ರೆನ್ಸ್ ಆಗಿರತ್ತೋ, ಹಾಗೆ ಹುಲಿಗಳಿಗೂ ಅಷ್ಟೇ ಡಿಫ್ರೆಂಟ್ ಸ್ಟ್ರೈಪ್ಸ್ ಇರತ್ತೆ. ಇವಾಗ ಹುಲಿ ಗಣತಿ ಆಗಿರ್ಬೋದು ಅಥವಾ ಟೈಗರ್ ಸೆನ್ಸಸ್ 4 ವರ್ಷಕ್ಕೊಂದ್ಸತಿ ಮಾಡ್ತಾರೆ, ಅದು ಹೀಗೇನೆ ವರ್ಕ್ ಆಗೋದು. ಸೊ ಒಂದು ಸ್ಟ್ರೈಪ್ಸ್ ಇನ್ನೊಂದು ಸ್ಟ್ರೈಪ್ಸ್ ಅನ್ನ ಫೋಟೋಗ್ರಾಫ್ ಇಟ್ಕೊಂಡು ನೋಡಿದಾಗ ಓವರ್ ಲ್ಯಾಪ್ ಆಗದೆ ಇರುವಾಗ ಅದನ್ನ ಕಣ್ಣಿಡ್ಕೊಂಡ್ಬಿಟ್ಟು ಹುಲಿಗಳನ್ನ ಕಣ್ಣಿಡ್ತಾರೆ.
3: ಈಗ ಮನುಷ್ಯರಿಗೆ ಪ್ರತಿಯೊಬ್ಬರು ಮನುಷ್ಯರಲ್ಲೂ ಫಿಂಗರ್ ಪ್ರಿಂಟ್ ಹೇಗೆ ಡಿಫ್ರೆನ್ಶಿಯೇಟ್ ಇರುತ್ತೋ, ಹಾಗೆ ಹುಲಿಗಳ ಮೇಲಿರುವಂತಹ ಸ್ಟ್ರೈಪ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ?
14: ಹೌದು ಹೌದು. ಆಮೇಲಿಂದ ಇವಾಗ ನಾವು ಮನೆ ಹೇಗೆ ಕಟ್ಕೊಂತೀವಲ್ಲ, ಹಾಗೆ ಹುಲಿಗಳು ಸಹ ಟೆರಿಟರಿ ಮಾರ್ಕಿಂಗ್ ಅಂತ ಮಾಡ್ತವೆ. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಬಾಲ ಎತ್ತಿ ಅದು ಪಿ ಏನ್ ಮಾಡತ್ತೆ, ಅದನ್ನ ಸ್ಪ್ರಿಂಕಲ್ ಮಾಡತ್ತೆ. ಸೊ ನಾನಿದ್ದೀನಿ, ಬರಬಾರ್ದು ಯಾರು, ನಂದು ಎಕ್ಸಿಸ್ಟೆನ್ಸ್ ಇದೆ ಅಂತ. ಇನ್ನೊಂದ್ ಏನಂತ ಅಂದ್ರೆ, ಮರಗಳಲ್ಲಿ ಸ್ಕ್ರೇಪ್ ಮಾರ್ಕ್ ಅಂತ ಅಂತೀವಿ. ಸೊ ಎಗ್ರು ಬಿಟ್ಟು ಮಾರ್ಕ್ ಮಾಡುತ್ತೆ. ಸೊ ನಾನು ಇಷ್ಟು ಬಲಿಷ್ಠ ಇದ್ದೀನಿ, ನಾನು ಇಷ್ಟು ಹೈಟ್ ಇದ್ದೀನಿ, ನೀವು ನನಗೆ ಕಾಂಪೀಟ್ ಮಾಡಕ್ ಆಗಲ್ಲ, ನಾನಿದ್ದೀನಿ ಇಲ್ಲಿ, ನಾನು ಇಷ್ಟು ಬಲಿಷ್ಠ ಇದ್ದೀನಿ ಅಂತ ಬೇರೆ ಹುಲಿಗಳಿಗೆ
3: ವಾರ್ನಿಂಗ್,
14: ಇಲ್ಲಿ ನಾನಿದ್ದೀನಿ, ನೀವು ಬರಬಾರ್ದು ನನ್ನ ಟೆರಿಟರಿಗೆ ಅಂತ. ಸೊ ಟೆರಿಟರಿಗೆ ಏನಾದರೂ ಬಂದ್ರೆ ಟೆರಿಟರಿ ಫೈಟ್ಸ್ ಆಗುತ್ತೆ, ಹಾಗೆ ಡೆತ್ ಆಗೋ ಚಾನ್ಸಸ್ಸು ಇರುತ್ತೆ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ಲಿ.
3: ಸೊ ಇದಕ್ಕೆ ಕೂಡ ನಮ್ಮ ಮನೆ ನಮ್ಮ ಜಾಗ ಅನ್ನೋದಿರುತ್ತೆ, ಇವ್ರ ಜಾಗಗಳಿಗೆ ಬೇರೆ ಹುಲಿಗಳು ಬರಬಾರ್ದು, ಹಾಗೆ ಬೇರೆ ಹುಲಿ ಜಾಗಕ್ಕೆ ಇವರು ಹೋಗ್ಬಾರ್ದು.
14: ಹೌದು ಹೌದು.
3: ಓಕೆ. ಸೊ ಈಗ ನೀವು ಹೇಳಿದ್ರಿ ರೋಹಿಣಿ ಅಲ್ವಾ, ರೋಹಿಣಿಗೆ 4 ವರ್ಷನ?
14: ಹೌದು ಹೌದು.
3: ಎಷ್ಟು ವರ್ಷ ತನಕ ಬದುಕಬಲ್ಲದು ಈ ಹುಲಿ?
14: ಮ್ಯಾಮ್, ಯೂಶಲಿ ನಾವು ವೈಲ್ಡ್ ಅಲ್ಲಿ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಸೊ ಸ್ಟಾರ್ವೇಷನ್ಸ್ ಇರುತ್ತೆ, ಫುಡ್ ನೀಟಾಗಿ ಸಿಗದೆ ಇರ್ಬೋದು ಅಥವಾ ಮೆಡಿಕೇಶನ್ಸ್ ಎಲ್ಲ ಅದಕ್ಕೆ ಪ್ರಾಪರ್ ಆಗಿ ಸಿಗದೆ ಇರ್ಬೋದು, ಆಮೇಲೆ ಟೆರಿಟರಿ ಫೈಟ್ಸ್ ಆಗಿರ್ಬೋದು ಅಥವಾ ಮೈಗ್ರೇಷನ್ ಆಗಿರ್ಬೋದು, ನ್ಯಾಚುರಲ್ ಕಲಾಮಿಟೀಸ್ ಆಗಿರ್ಬೋದು. ಸೊ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ, ಬಟ್ ಸಮ್ ವಾಟ್ 4 to 8 years ತನಕ ವೈಲ್ಡ್ ಅಲ್ಲಿ ಬದುಕುದ್ರೆ ಹೆಚ್ಚು.
3: ವೈಲ್ಡ್ ಲೈಫ್ ಅಲ್ಲಿ 4 to 8 years.
14: 12 years ಹ್ಯೂಜ್ ಆಗಿ ನಮಗೆ ಕೌಂಟ್ ಸಿಕ್ಕಿರೋದು, ಬಟ್ ಕ್ಯಾಪ್ಟಿವಿಟಿಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಬದುಕಕ್ಕಿಂತ 17 years ಇದ್ರು ಲೈಫ್ ಸ್ಪ್ಯಾನ್ ಆಕ್ಚುಲಿ. ಸೊ ಅದು ಬದುಕಕ್ಕಿಂತ 2-3 ವರ್ಷ ಜಾಸ್ತಿನೇ ಬದುಕತ್ತೆ, ಅಟ್ ಲೀಸ್ಟ್ ವಿ ಕ್ಯಾನ್ ಕನ್ಸಿಡರ್ 1 year ಅಂತ. ಸೊ ನಮ್ ಜೂ ಅಲ್ಲಿ ಆಗ್ಲೇ ಸೀತಾ ಅಂತ ಇದ್ದಾಳೆ, ಅವಳಿಗೆ 19 ತುಂಬಿ 20 ಬೀಳ್ತಾ ಇದೆ.
3: ಸೂಪರ್. ಸೊ 20 ವರ್ಷಕ್ಕೆ.
14: ಹೌದು. ಆಮೇಲೆ ದಶಮಿ ಅಂತ ಇದ್ದಾಳೆ, ಅವಳಿಗೆ 19 ವರ್ಷ. ಸೊ ಕ್ಯಾಪ್ಟಿವಿಟಿಯಲ್ಲಿ ಅದ್ರದ್ದು ಲೈಫ್ ಸ್ಪ್ಯಾನ್ ಏನಿರುತ್ತೆ ಅದು ಪ್ರೊಲಾಂಗ್ ಆಗ್ತಾ ಬರುತ್ತೆ.
3: ಸೊ ಇಲ್ಲಿ ಸಿಗುವಂತಹ ಫುಡ್ ಆಗಿರ್ಬೋದು, ಇಲ್ಲಿರೋ ಎನ್ವಿರಾನ್ಮೆಂಟ್ ಆಗಿರ್ಬೋದು, ನೋಡ್ಕೊಳ್ಳುವಂತಹ ರೀತಿ ಎಲ್ಲದರಿಂದ ಇದು ಹೆಚ್ಚು ಕಾಲ ಬದುಕಬಲ್ಲದು ಅಲ್ವಾ?
14: ಹೌದು ಹೌದು. ಕಾಂಪಿಟೇಷನ್ಸ್ ಇರಲ್ಲ ಕ್ಯಾಪ್ಟಿವಿಟಿಲಿ, ಸೊ ದಟ್ ದೇ ಕ್ಯಾನ್ ಸರ್ವೈವ್ ಅಷ್ಟೇ.
3: ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ನಮ್ಮ ಶಿವಮೊಗ್ಗ ಝೂಲಿ ಎಜುಕೇಷನ್ ಆಫೀಸರ್ ಆಗಿರುವಂತಹ ಸಿಂಚನ್ ಅವರು ಹುಲಿಯ ಬಗ್ಗೆ ಸಾಕಷ್ಟು ವಿಶೇಷವಾದ ಮಾಹಿತಿನ ಹಂಚಿಕೊಳ್ತಾ ಇದ್ರು ಅಲ್ವಾ? ಅದರಲ್ಲೂ ಹುಲಿ ತನ್ನ ಜಾಗವನ್ನ ಬೇರೆ ಯಾರು ಬರಬಾರ್ದು, ಬೇರೆ ಯಾರು ಆಕ್ರಮಣ ಮಾಡಬಾರ್ದು ಅಂತ ಎಷ್ಟೆಲ್ಲ ಬುದ್ಧಿವಂತಿಕೆಯನ್ನ ಉಪಯೋಗಿಸುತ್ತೆ ಅಲ್ವಾ? ಖಂಡಿತವಾಗ್ಲೂ. ಹಾಗಿದ್ರೆ ಈ ಹುಲಿಯ ಬಗ್ಗೆ, ಅದರಲ್ಲೂ ರೋಹಿಣಿ ಬಗ್ಗೆ ತಿಳ್ಕೊಳ್ಳೋಕೆ ಮತ್ತಷ್ಟು ವಿಷಯ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀವಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕಾಫಿ ಸೇವ್ ಮಾಡ್ತಾ ರೇಡಿಯೋ ಆನ್ ಮಾಡ್ತಿರೋ ನನ್ನ ಪ್ರೀತಿಯ ಫ್ರೆಂಡ್ಸ್ಗೆ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಹೇಳ್ತಾ, ಇವತ್ತು ನಾವು ನಿಮಗೆ ಸೂಪರ್ ಆಗಿರೋ ಫ್ಯಾಕ್ಟ್ ಬಗ್ಗೆ ಹೇಳ್ತಾ ಇದ್ವಿ, ಅದು ಹುಲಿಯ ಬಗ್ಗೆ. ಹೌದು, ನಮ್ಮ ಬೆರಳಚ್ಚು ಥರನೇ ಹುಲಿಗಳ ಮೈ ಮೇಲಿರೋ ಪಟ್ಟಿಗಳು ಕೂಡ ಒಂದಕ್ಕೊಂದು ಮ್ಯಾಚ್ ಆಗಲ್ವಂತೆ. ಅಂದರೆ ಪ್ರತಿ ಹುಲಿಯೂ ಯುನಿಕ್ ಅಲ್ವಾ? ಇದೇ ತರ ಸ್ಪೆಷಲ್ ಇನ್ಫಾರ್ಮೇಶನ್ಗಾಗಿ ನೀವು ರೇಡಿಯೋ ಶಿವಮೊಗ್ಗವನ್ನ ಕೇಳ್ತಾನೆ ಇರಬೇಕು. ಹಾಗೆ ನಮ್ಮ ಶಿವಮೊಗ್ಗ ಝೂ ಹೋಗಿ ವಿಸಿಟ್ ಮಾಡ್ತಾ ಇರಬಹುದು. ಜೊತೆಗೆ ನಮ್ಮೊಟ್ಟಿಗೆ ಸಿಂಚನ ಅವರಿದ್ದಾರೆ, ಅವ್ರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಸಿಂಚನ ಅವರೇ, ವೆಲ್ಕಮ್ ಬ್ಯಾಕ್. ನೀವು ಒಳ್ಳೆ ಮಾಹಿತಿನ ಹಂಚಿಕೊಡ್ತಾ ಇದ್ರಿ. ಅಫ್ಕೋರ್ಸ್, ಹುಲಿಗಳ ವಿಶೇಷತೆ ಏನು, ಅದರಲ್ಲೂ ನಮ್ಮ ಶಿವಮೊಗ್ಗ ಝೂ ಅಲ್ಲಿರುವಂತಹ ರೋಹಿಣಿಯ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಹಾಗಿದ್ರೆ ಇವುಗಳ ಆಹಾರದ ಬಗ್ಗೆ ತಿಳಿಸ್ಕೊಡ್ಬೋದು. ಅಂದ್ರೆ ಒಂದು ದಿನಕ್ಕೆ ಎಷ್ಟು ಬಾರಿ ಆಹಾರವನ್ನ ನೀಡ್ತೀರಾ, ಅವು ಹೇಗೆ ಸರ್ವೈವಲ್ ಆಗುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ?
3: ಡೈಲಿ ಒನ್ಸ್ ಕ್ಯಾರಾ ಬೀಫ್ ಮತ್ತೆ ಚಿಕನ್ ಬರುತ್ತೆ, ಹಾಗೆ ಟ್ಯೂಸ್ಡೇ ಫಾಸ್ಟಿಂಗ್ ಇರುತ್ತೆ.
2: ಸೊ ಎಲ್ಲ ಅನಿಮಲ್ಸ್ ಗೆ ಕೂಡ ಟ್ಯೂಸ್ಡೇ ಫಾಸ್ಟಿಂಗ್ ಇರುತ್ತೆ ಅಲ್ವಾ?
3: ಕಾರ್ನಿವೋರ್ ಅನಿಮಲ್ಸ್ ಎಲ್ಲದಕ್ಕೂ ಫಾಸ್ಟಿಂಗ್ ಇರುತ್ತೆ, ಹರ್ಬಿ ಅವರಿಗೆ ಡೈಲಿ ಫೀಡ್ ಇರುತ್ತೆ, ಅದಕ್ಕೆ ಫಾಸ್ಟಿಂಗ್ ಅಂತ ಏನೂ ಇರಲ್ಲ.
2: ಸೊ ನಾನು ಕೇಳ್ಪಟ್ಟಿದ್ದೀನಿ, ಈ ಹುಲಿಗಳು ಮರಿ ಹಾಕಿದಾಗ ತನ್ನ ಹಸುವನ್ನ ತಡೆಯಲಾರದೆ ತನ್ನ ಮರಿಗಳನ್ನೇ ತಾನು ತಿನ್ನುತ್ತೆ ಅಂತ, ಹೌದಾ?
3: ಹೌದು ಮ್ಯಾಮ್, ಅದನ್ನ ನಾವು ಕೆನಬೋಲಿಸಮ್ ಅಂತ ಕರಿತೀವಿ. ಸೊ ಅದು ಮರಿ ಹಾಕಕ್ಕೆ ಒಂದು ವಾರ ಅಥವಾ 15 ದಿವಸದ ಹಿಂದಗಡೆಯಿಂದ ಸ್ಟಾರ್ವೇಶನ್ ಅಲ್ಲಿ ಇರುತ್ತೆ, ಅಂದ್ರೆ ಏನು
2: ತಿಂದಿರಲ್ಲ. ಓಕೆ, 15 ಡೇಸ್ ತನಕ.
3: ಹೌದು ಹೌದು, ಏನು ತಿಂದಿರಲ್ಲ. ಸೊ ಅದ್ ಯಾವಾಗ ಡೆಲಿವರ್ ಮಾಡತ್ತೆ ಅದು ನೋಡತ್ತೆ, ಲೈಕ್ ಪ್ರೋಟೀನ್ ಇಂಟೇಕ್ ಆಗ್ಲೇಬೇಕು ಇವಾಗ ಅದ್ರದ್ದು ಸ್ಟಾರ್ವೇಶನ್ ಕಂಟ್ರೋಲ್ ಮಾಡಕ್ಕೆ, ಯಾಕಂದ್ರೆ ಅದು ಅವಾಗ್ಲೇ ಡೆಲಿವರ್ ಮಾಡಿರೋದ್ರಿಂದ ಎನರ್ಜಿ ಎಲ್ಲ ಕಳ್ಕೊಂಡಿರುತ್ತೆ. ಸೊ ಅದಕ್ಕೆ ಮತ್ತೆ ಹಂಟ್ ಮಾಡಿ ತಿನ್ನೋ ಶಕ್ತಿ ಇರಲ್ಲ. ಅಂಡ್ ಅದು ಹೇಗೆ ಚೂಸ್ ಮಾಡತ್ತಂದ್ರೆ, ಅದೇನಾದ್ರೂ ಅಬ್ನಾರ್ಮಲ್ ಮರಿ ಇದ್ರೆ ಅಥವಾ ಇದು ಸರ್ವೈವಲ್ ಆಗಲ್ಲ ಅಂತ ಗೊತ್ತಿದ್ ಮರಿನ ಮಾತ್ರ ಅದನ್ನ ತಿನ್ನುತ್ತೆ. ಎಲ್ಲಾ ಕೇಸಸ್ ಅಲ್ಲೂ ಅದು ತಿನ್ನುತ್ತೆ ಅಂತ ಹೇಳಕ್ ಆಗಲ್ಲ, ಸಮ್ ವಾಟ್ ಡಿಫ್ರೆನ್ಸ್ ಇರತ್ತೆ ಮ್ಯಾಮ್, ಇಂಡಿವಿಜುವಲ್ ಟು ಇಂಡಿವಿಜುವಲ್ ಡಿಫ್ರೆನ್ಸ್ ಆಗತ್ತೆ. ಸೊ ಅದು ಯಾವುದು ಕನ್ಸಿಡರಬ್ಲಿ ಅಬ್ನಾರ್ಮಲ್ ಇರ್ಬೋದು ಅಂತ ಅನ್ಕೊಳತ್ತೆ, ಅದನ್ನ ಇಂಟೇಕ್ ಮಾಡಿಬಿಟ್ಟು ಪ್ರೋಟೀನ್ನ ಗಳಿಸ್ಕೊಳತ್ತೆ.
2: ಇದು ತುಂಬಾ ವಿಶೇಷವಾಗಿದೆ ಅಲ್ಲ, ಬಿಕಾಸ್ ಏನಪ್ಪಾ ಅಂದ್ರೆ ತನ್ನ ಮರಿಗಳು ಯಾವುದು ಹೆಲ್ತಿ ಆಗಿಲ್ವೋ, ಮುಂದೆ ಲಾಂಗ್ ಲಾಸ್ಟಿಂಗ್ ಮಾಡ್ಲಿಕ್ಕೆ ಆಗಲ್ವೋ ಅಂತ ಮರಿಗಳನ್ನ ಆಯ್ಕೆ ಮಾಡಿ ತಿನ್ಕೊಳ್ಳುತ್ತೆ. ಹೆಲ್ತಿ ಇರುವಂತಹ ಮರಿಗಳನ್ನ ತಾನೇ ಜೋಪಾನವಾಗಿ ಸಾಕುತ್ತೆ ಅಲ್ವಾ?
3: ಹೌದು ಹೌದು.
2: ಎಸ್,
3: ಈವನ್ ಬಿಗ್ ಕ್ಯಾಟ್ಸ್ ಅಲ್ಲಿ ನಾವು ಲೆಪರ್ಡ್ಸ್ ಇರ್ಬೋದು, ಟೈಗರ್ಸ್ ಇರ್ಬೋದು, ಲಯನ್ಸ್ ಇರ್ಬೋದು, ಅಂಡ್ ಈವನ್ ಕ್ಯಾನಿಡ್ಸ್ ಫ್ಯಾಮಿಲಿಯಲ್ಲೂ ಅಷ್ಟೇ ನಾವು ಇದನ್ನ ಗಮನಿಸಬಹುದು.
2: ಸೊ ಕೇಳ್ತಾ ಇದ್ರಲ್ಲ, ಈ ಒಂದು ಟೈಗರ್ ಅಲ್ಲಿರುವಂತಹ ಸ್ಪೆಷಾಲಿಟಿ ಏನು ಅಂತ ಸಿಂಚನ ಅವರು ತುಂಬಾ ಚೆನ್ನಾಗಿ ಮಾಹಿತಿನ ಹಂಚಿಕೊಳ್ತಾ ಇದ್ರು.
0: ಹಾಗೆ ಅವರು ಹೇಳ್ತಾ ಇದ್ರು, ಮನುಷ್ಯರ ಬೆರಳಚ್ಚುಗಳು ಹೇಗೆ ಒಬ್ಬರಿಗಿಂತ ಇನ್ನೊಬ್ಬರಿಗೆ ವಿಭಿನ್ನವಾಗಿರುತ್ತೋ, ಹಾಗೆ ಯಾವುದೇ ಎರಡು ಹುಲಿಗಳ ಮೈಮೇಲಿನ ಪಟ್ಟಿಗಳ ವಿನ್ಯಾಸ ಒಂದೇ ರೀತಿ ಇರುವುದಿಲ್ಲ. ಎರಡು ಹುಲಿಗಳಲ್ಲೂ ಕೂಡ ಅದರ ಬೆರಳಚ್ಚು, ಅದರ ಮೇಲಿರುವಂತಹ ಪಟ್ಟಿ ವಿಭಿನ್ನವಾಗಿರುತ್ತೆ ಅಂತ. ಇನ್ನೊಂದು ವಿಷಯ ಗೊತ್ತಾ ಕೇಳುಗರೆ, ಈಗ ಹುಲಿಯ ಮೈ ಮೇಲಿರುವಂತಹ ಪಟ್ಟಿಗಳು ಕೇವಲ ಅದರ ತುಪ್ಪಳ ಅಥವಾ ರೋಮದ ಮೇಲಷ್ಟೇ ಅಲ್ಲ, ಅದರ ಚರ್ಮದ ಮೇಲೆ ಕೂಡ ಇರುತ್ತೆ. ಇನ್ನು ಈ ಹುಲಿಗಳು ಮೂಲತಃ ಬೆಕ್ಕಿನ ಪ್ರಭೇದದ ಪ್ರಾಣಿಗಳಾಗಿದ್ದು ಹೆಚ್ಚಿನ ಪ್ರಾಣಿಗಳು ನೀರನ್ನ ದ್ವೇಷಿಸುತ್ತೆ, ಆದರೆ ಹುಲಿಗಳು ಮಾತ್ರ ನೀರನ್ನ ತುಂಬಾ ಇಷ್ಟಪಡುತ್ತೆ. ಇನ್ನು ಒಳ್ಳೆ ಸ್ವಿಮ್ಮರ್ ಕೂಡ ಹೌದು, ನದಿಗಳಲ್ಲಿ ಸುಲಭವಾಗಿ ಈಜಬಲ್ಲಂತ ಸಾಮರ್ಥ್ಯವನ್ನ ಹೊಂದಿದೆ ಈ ಒಂದು ಹುಲಿಗಳು. ಇನ್ನು ಈ ಹುಲಿ ಜೋರಾಗಿ ಗರ್ಜಿಸಿದ್ರೆ ಆ ಶಬ್ದ ಸುಮಾರು 3 ಕಿಲೋಮೀಟರ್ ದೂರದವರೆಗೆ ಕೂಡ ಕೇಳಿಸುತ್ತೆ. ಸೊ ಅಷ್ಟು ಎನರ್ಜೆಟಿಕ್ ಆಗಿ ಈ ಒಂದು ಹುಲಿ ಕೂಗುತ್ತೆ. ಹಾಗೆ ಮರಿಗಳ ವಿಷಯದಲ್ಲಿ ಕೂಡ ಒಂದು ವಿಶೇಷತೆ ಇದೆ. ಏನಪ್ಪಾ ಅಂದ್ರೆ, ಹುಲಿ ಮರಿಗಳು ಹುಟ್ಟಿದಾಗ ಸಂಪೂರ್ಣವಾಗಿ ಕುರುಡಾಗಿರುತ್ತೆ, ಅವುಗಳಿಗೆ ಕಣ್ಣು ಕಾಣಿಸೋಕೆ ಸುಮಾರು 1-2 ವಾರಗಳು ಕೂಡ ಬೇಕಾಗುತ್ತೆ. ಇನ್ನು ನಮ್ಮ ಸಿಂಚನ ಅವರು ಕೂಡ ಹುಲಿಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ರು ಅಲ್ವಾ? ಹಾಗಿದ್ರೆ ಈ ಕಾರ್ಯಕ್ರಮದ ಬಗ್ಗೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹುಲಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಹೌದು, ಹುಲಿ ಅಂದ ತಕ್ಷಣ ಅದರ ಮೈ ಮೇಲಿರುವಂತಹ ಪಟ್ಟಿಗಳು ನೆನಪಾಗುತ್ತೆ, ಹಾಗೆ ಅದರ ಗರ್ಜನೆ, ಅದರ ಗಾಂಭೀರ್ಯ, ಜೊತೆಗೆ ಅದರ ನಡೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಅದಕ್ಕಾಗಿ ಹುಲಿಯನ್ನ ನಮ್ಮ ರಾಷ್ಟ್ರೀಯ ಪ್ರಾಣಿಯಾಗಿ ಕೂಡ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ. ಹೀಗಿರುವಾಗ ನಾವು ಇವತ್ತು ಶಿವಮೊಗ್ಗ ಲಯನ್ ಸಫಾರಿ ಅಂದ್ರೆ ಶಿವಮೊಗ್ಗ ಝೂ ಅಲ್ಲಿದ್ದೀವಿ. ಹಾಗೆ ಇಲ್ಲಿ ಎಜುಕೇಶನ್ ಆಫೀಸರ್ ಆಗಿರುವಂತಹ ಸಿಂಚನ್ ಅವರು ನಮಗೆ ಹುಲಿಯ ಬಗ್ಗೆ ಸಾಕಷ್ಟು ಮಾಹಿತಿನ ನೀಡಿದ್ರು ಅಲ್ವಾ. ಈ ಕಾರ್ಯಕ್ರಮದ ಮುಖಾಂತರ ಅವರಿಗೆ ಧನ್ಯವಾದವನ್ನ ತಿಳಿಸ್ತಾ, ಕೇಳುಗರೆ, ಹುಲಿ ಶಕ್ತಿಶಾಲಿ ಬೇಟೆಗಾರನಾಗಿದ್ರು ಕೂಡ ಅದು ಮಾಡುವ ಪ್ರತಿಯೊಬ್ಬ 100 ಬೇಟೆಯ ಪ್ರಯತ್ನದಲ್ಲಿ ಕೇವಲ 1 ಅಥವಾ 2 ಬೇಟೆ ಮಾತ್ರ ಯಶಸ್ವಿಯಾಗುತ್ತೆ. ಅಂದ್ರೆ ಈಗ ಅದು 100 ಬೇಟೆ ಮಾಡಬೇಕು ಅಂತ ಸ್ಕೆಚ್ ಹಾಕೊಂಡಿರುತ್ತೆ ಅಂತ ಅನ್ಕೊಳ್ಳಿ, ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿರುತ್ತೆ. ಆದ್ರೆ ಅಲ್ಲಿ ಸಕ್ಸಸ್ ಆಗೋದು 1 ಅಥವಾ 2 ಮಾತ್ರ. ಈ ಹುಲಿಯ ದವಡೆಯ ಶಕ್ತಿ, ಇನ್ನು ಹಲ್ಲುಗಳು ಎಷ್ಟು ಬಲವಾಗಿರುತ್ತೆ ಅಂದ್ರೆ ಅವುಗಳು ಒಂದೇ ಕಡಿತದಿಂದ ದೊಡ್ಡ ಪ್ರಾಣಿಗಳ ಬೆನ್ನು ಮೂಳೆಯನ್ನು ಕೂಡ ಮುರಿಯಬಲ್ಲಂತಹ ಸಾಮರ್ಥ್ಯ ಇರುತ್ತೆ. ಇನ್ನು ಹುಲಿಗಳು ಒಂದೇ ನೆಗೆತಕ್ಕೆ ಸುಮಾರು 30 ಅಡಿಯಷ್ಟು ದೂರ ನೆಗೆಯಬಲ್ಲದು. ಇನ್ನು ಇಡೀ ಪ್ರಪಂಚದಲ್ಲಿ ಒಟ್ಟು 9 ಹುಲಿ ತಳಿಗಳಿದ್ರು ಅವುಗಳಲ್ಲಿ 3 ತಳಿಗಳು ಅಂದ್ರೆ ಬಾಲಿ, ಜವಾನ್, ಕ್ಯಾಸ್ಪಿಯನ್ ಈಗಾಗಲೇ ಅಳಿದು ಹೋಗಿದೆ. ಭಾರತದಲ್ಲಿ ಹೆಚ್ಚಾಗಿ ಕಂಡು ಬರುವ ಪ್ರಭೇದ ಅಂದ್ರೆ ಅದು ಬೆಂಗಾಲ್ ಟೈಗರ್. ಪ್ರಪಂಚದ ಅತ್ಯಂತ ದೊಡ್ಡ ಗಾತ್ರದ ಹುಲಿ ತಳಿ ಅಂದ್ರೆ ಅದು ಸೈಬೀರಿಯನ್ ಟೈಗರ್. ನೀವು ಹುಲಿಗಳಲ್ಲೇ ಕೆಲವೊಂದು ಗಮನಿಸಿದ್ರೆ ಕೆಲವೊಂದು ಹುಲಿ ತುಂಬಾ ದೊಡ್ಡದಾ ಕಾಣಿಸುತ್ತೆ, ಕೆಲವೊಂದು ಆವರೇಜ್ ರೇಂಜ್ ಅಲ್ಲಿ ಅಂದ್ರೆ ಗಾತ್ರದಲ್ಲಿ ಕೂಡ ಕಾಣಿಸುತ್ತೆ. ಇದರಲ್ಲೂ ಕೂಡ ಸಾಕಷ್ಟು ಬಗೆಗಳಿದೆ. ಇನ್ನು ಸುಮಾತ್ರನ್, ಇಂಡೋ ಚೈನೀಸ್ ಹಾಗೆ ಮಲಯನ್ ಹುಲಿಗಳು ಕೂಡ ಇರುವಂತದ್ದು. ಇದು ಪ್ರಸ್ತುತ ಜೀವಂತವಾಗಿರುವಂತ ಪ್ರಮುಖ ತಳಿಗಳಾಗಿದೆ. ಪ್ರಪಂಚದ ಒಟ್ಟು ಕಾಡು ಹುಲಿಗಳ ಸಂಖ್ಯೆಯಲ್ಲಿ ಸುಮಾರು 75%ಗಿಂತ ಹೆಚ್ಚು ಹುಲಿಗಳು ಭಾರತದಲ್ಲೇ ಇರುವಂತದ್ದು. ಇನ್ನು ಹುಲಿ ಹಾಗೆ ಸಿಂಹ ಇವೆರಡಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ. ಈ ಸಿಂಹಗಳು ಗುಂಪಿನಲ್ಲಿ ವಾಸಿಸುವಂತಹ ಜೀವಿಯಾಗಿದ್ರೆ ಹುಲಿಗಳು ಏಕಾಂಗಿಯಾಗಿ ವಾಸಿಸುತ್ತೆ. ಸಿಂಹಗಳ ಗುಂಪನ್ನ ಪ್ರೈಡ್ ಅಂತ ಕರೆಯಲಾಗುತ್ತೆ. ಈ ಸಿಂಹಗಳ ಮೈ ಮೇಲೆ ಯಾವುದೇ ರೀತಿ ಪಟ್ಟಿ ಇರುವುದಿಲ್ಲ, ಆದ್ರೆ ಹುಲಿಯ ಮೈ ಮೇಲೆ ಅಂದ್ರೆ ಇಡೀ ಮೈ ಮೇಲೆ ವಿಶಿಷ್ಟವಾದ ಪಟ್ಟಿಗಳು ಇರುವಂತದ್ದು. ಇನ್ನು ಹುಲಿಗಳು ಸಿಂಹಕ್ಕಿಂತ ದೊಡ್ಡದು, ಭಾರವಾಗಿ ಹಾಗೆ ಹೆಚ್ಚು ಶಕ್ತಿಶಾಲಿ ಆಗಿರುತ್ತೆ. ಬೆಕ್ಕಿನ ಪ್ರಭೇದದಲ್ಲೇ ಅತಿ ದೊಡ್ಡ ಬೆಕ್ಕು ಇದಾಗಿರುತ್ತೆ. ಸಿಂಹಗಳು ನೀರನ್ನ ಇಷ್ಟಪಡೋದಿಲ್ಲ, ಆದ್ರೆ ಹುಲಿ ನೀರನ್ನ ತುಂಬಾ ಇಷ್ಟಪಡುತ್ತೆ. ಸಿಂಹಗಳು ಅಗತ್ಯವಿದ್ದಾಗ ಮಾತ್ರ ನೀರಿಗೆ ಇಳಿಯುತ್ತೆ, ಆದ್ರೆ ಹುಲಿಗಳು ನೀರಲ್ಲಿ ಆಟ ಆಡೋಕೆ ಈಜೋಕೆ ತುಂಬಾ ಇಷ್ಟಪಡುತ್ತೆ. ಹಾಗೆ ಈ ಸಿಂಹಗಳಿದೆಯಲ್ಲ, ಹೆಚ್ಚಾಗಿ ತೆರೆದ ಹುಲ್ಲುಗಾವಲುಗಳಾಗಿರ್ಬೋದು, ಗಿಡ ಪದರಗಳಿರುವ ಜಾಗದಲ್ಲಿ ವಾಸ ಮಾಡುತ್ತೆ. ಆದ್ರೆ ಹುಲಿಗಳಿಗೆ ದಟ್ಟವಾದ ಕಾಡ್ ಬೇಕು, ಮಳೆ ಕಾಡ್ ಬೇಕು.

ಕುಯ್ನು ಕಬ್ಬಿನ ಗದ್ದೆಗಳಂತ ಮರೆ ಇರುವ ಜಾಗಗಳನ್ನ ಆಯ್ಕೆ ಮಾಡಿಕೊಳ್ಳುತ್ತೆ ಈ ಒಂದು ಹುಲಿಗಳು. ಈ ಸಿಂಹಗಳು ನಮ್ಮ ಭಾರತದಲ್ಲಿ ಕೇವಲ ಗುಜರಾತ್ನ ಗಿರ್ ಅರಣ್ಯದಲ್ಲಿ ಅಂದ್ರೆ ಗಿರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಮಾತ್ರ ಕಾಣಿಸುತ್ತೆ. ಆದ್ರೆ ಹುಲಿಗಳು ಭಾರತದ ಸಾಕಷ್ಟು ರಾಜ್ಯಗಳ ದಟ್ಟ ಕಾಡುಗಳಲ್ಲಿ ಇನ್ನು ಕರ್ನಾಟಕ, ಮಧ್ಯಪ್ರದೇಶ ಹೀಗೆ ಎಲ್ಲ ಕಡೆ ಕೂಡ ಹರಡ್ಕೊಂಡಿದೆ. ಸಿಂಹಗಳಿಗಿಂತ ಹುಲಿಗಳು ತುಂಬಾ ವಿಭಿನ್ನವಾಗಿದೆ. ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಹುಲಿಯ ಬಗ್ಗೆ ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತ ಅನ್ಸುತ್ತೆ. ಹಾಗೆ ನೀವು ಹುಲಿ ಸಿಂಹ ಎರಡನ್ನು ನೋಡಬೇಕು ಅಂದ್ರೆ ನಮ್ಮ ಶಿವಮೊಗ್ಗದ ಝೂಗೆ ವಿಸಿಟ್ ಮಾಡಿ, ಅಲ್ಲಿ ಹುಲಿ ಸಿಂಹ ಎರಡು ಕಾಣಿಸುತ್ತೆ. ಅದಕ್ಕಾಗಿ ಇಲ್ಲಿ ಮುಂಚೆಯಿಂದನೂ ಹುಲಿ ಸಿಂಹ ಧಾಮ ಅಂತ ಕೂಡ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಹಾಗಿದ್ರೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸಿದ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
6: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ರಿಗೂ ಸೇರಿ.
5: ಹೌದಾ, ಅದ್ ಹೇಗೆ?
6: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟಿ ಡಿಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, MyLIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
3: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ, ರೆಡಿ ಆಗ್ತಾ ಇದೆ.
7: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಾನೆ ಹೇಳ್ಬೋದು. ಕೆಲವರು ಬೆಟ್ಟ ಗುಡ್ಡ ನದಿ ಬೀಚಸ್ ಅಂತ ಹೋದ್ರೆ, ಇನ್ನು ಕೆಲವರು ಐತಿಹಾಸಿಕ ಪಾರಂಪರಿಕ ಕ್ಷೇತ್ರಗಳು ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದ್ರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನೀವೇನಾದ್ರೂ ವಿದೇಶಿ ಪ್ರವಾಸವನ್ನ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದು, ಯಾವ ಒಂದು ದೇಶಕ್ಕೆ ಹೋಗ್ಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ ಅಂತ ನೀವೇನಾದ್ರೂ ಅನ್ಕೊಳ್ತಿದ್ರೆ, ಖಂಡಿತವಾಗ್ಲೂ ಜಪಾನ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳಬಹುದು. ಹಾಗಿದ್ರೆ ಜಪಾನ್ ನಲ್ಲಿ ಏನೆಲ್ಲ ಇದೆ, ಜಪಾನ್ಗೆ ನೀವು ಟ್ರಾವೆಲ್ ಹೋಗ್ಬೇಕು ಅಂದ್ರೆ ಯಾಕೆ ಹೋಗ್ಬೇಕು ಏನು ಅನ್ನೋದ್ರ ಬಗ್ಗೆಯೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಜಪಾನ್ ಪ್ರವಾಸ ಮಾಡೋದಕ್ಕೆ ಟೋಕಿಯೋ ನಗರ ಹಾಗೆ ಕ್ಯೂಟೋ ಸಾಂಸ್ಕೃತಿಕ ಕೇಂದ್ರ ಮತ್ತೆ ಮತ್ಸುಶಿಮಾ ದ್ವೀಪಗಳು ಪ್ರವಾಸಿ ತಾಣಗಳಾಗಿದೆ ಜಪಾನ್. ಹಾಗೆ ಈ ಒಂದು ಜಪಾನ್ ಪ್ರವಾಸವನ್ನ ವಿಶ್ವದ ಹಲವಾರು ಜನರು ಬೇರೆ ಬೇರೆ ದೇಶಗಳಿಂದ ಜಪಾನ್ಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ವಿಶ್ವದಲ್ಲಿರುವ ಕೆಲವು ದೇಶಗಳಿಗೆ ಮತ್ತೆ ಮತ್ತೆ ಪ್ರವಾಸವನ್ನ ಮಾಡಬೇಕು ಅಂತ ಹೇಳಿ ಅನ್ಸುತ್ತೆ. ಇದಕ್ಕೆ ಕಾರಣ ಆ ದೇಶದ ಸ್ವಚ್ಛತೆ ಇರಬಹುದು, ಆ ದೇಶದಲ್ಲಿ ಸಿಗುವಂತಹ ಆತಿಥ್ಯ, ಪ್ರವಾಸಿ ಆಕರ್ಷಣೆಗಳು, ಆಹಾರ, ಮನೋರಂಜನೆ, ಈ ರೀತಿಯ ವಿಷಯಗಳು ನಮಗೆ ಮತ್ತೊಮ್ಮೆ ಯಾವುದೋ ಒಂದು ಪ್ಲೇಸ್ಗೆ ಅಥವಾ ಯಾವುದೋ ಒಂದು ದೇಶಕ್ಕೆ ಹೋಗ್ಬೇಕು ಅಂತ ಹೇಳಿ ಅನ್ಸೋದಕ್ಕೆ ಕಾರಣ ಆಗುತ್ತೆ ಅಲ್ವಾ. ಅಂತಹ ದೇಶದಲ್ಲಿ ಜಪಾನ್ ಕೂಡ ಒಂದಾಗಿದೆ. ಇದೊಂದು ಶ್ರೀಮಂತ ದೇಶವಾಗಿದ್ದು ಪ್ರವಾಸ ಸ್ವಲ್ಪ ದುಬಾರಿಯಾಗಿ ಇರುತ್ತೆ. ಹಾಗೆ ಈ ದೇಶದ ಚರಂಡಿಗಳು ಎಷ್ಟು ಸ್ವಚ್ಛವಾಗಿದೆ ಅಂದ್ರೆ ಇಲ್ಲಿ ಬಣ್ಣ ಬಣ್ಣದ ಮೀನುಗಳು ಈಜುವುದನ್ನ ನೋಡಬಹುದು. ಹಾಗೆ ಅಲ್ಲಿನ ರಸ್ತೆಗಳು ನಿಮಗೆ ಧೂಳು ಕೂಡ ಕಾಣಿಸೋದಿಲ್ಲ. ಹಾಗಿದ್ರೆ ನೀವೇ ಯೋಚನೆ ಮಾಡಿ ಈ ಒಂದು ಜಪಾನ್ ಹೇಗಿರಬಹುದು ಅಂತ ಹೇಳಿ. ಹಾಗೆ ಇವರು ಪ್ರವಾಸೋದ್ಯಮ ಇಲಾಖೆಗೆ ತುಂಬಾನೇ ಒತ್ತನ್ನ ನೀಡುವಂತಹ ಒಂದು ದೇಶವಾಗಿದೆ. ಹಾಗೆ ಜಪಾನ್ ಸ್ವಚ್ಛ ದೇಶವಾಗಿರೋದ್ರಿಂದ ಈ ಒಂದು ಸ್ವಚ್ಛತೆಯನ್ನ, ದೇಶದ ಸ್ವಚ್ಛತೆಯನ್ನ ನೋಡೋದಕ್ಕೇನೆ ಅನೇಕ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಹಾಗಿದ್ರೆ ಇಷ್ಟೆಲ್ಲ ವಿಶೇಷತೆಯನ್ನ ಹೊಂದಿರುವಂತಹ ಈ ಒಂದು ಜಪಾನ್ ದೇಶದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮೈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಹಾಗೆ ಜಪಾನ್ಗೆ ಹೋದ್ರೆ ನೀವು ಭೇಟಿ ನೀಡಬಹುದಾದಂತಹ ಸ್ಥಳಗಳು ಯಾವುವು, ಎಷ್ಟು ಹಣ ಖರ್ಚಾಗಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ಜಪಾನ್ ಬಗ್ಗೆ ಮಾತನಾಡ್ತಾ ಇದ್ದೆ. ಸೊ ಹಾಗೆ ಜಪಾನ್ಗೆ ಪ್ರವಾಸವನ್ನು ಹೋದ್ರೆ ಯಾವೆಲ್ಲ ಪ್ಲೇಸ್ಗೆ ಹೋಗಬಹುದು ಏನು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವುದು ಜಪಾನ್ನ ಮೊದಲ ಸ್ಥಳ ಟೋಕಿಯೋದ ಬಗ್ಗೆ. ಇದು ಜಪಾನ್ನ ರಾಜಧಾನಿ ಮತ್ತು ವಿಶ್ವದ ಅತ್ಯಂತ ಸುರಕ್ಷಿತ ಮಹಾನಗರಗಳಲ್ಲಿ ಒಂದಾಗಿದೆ. ಇಲ್ಲಿ ಟೋಕಿಯೋ ಸ್ಕೈಟ್ರೀ, ಆಧುನಿಕ ಶಾಪಿಂಗ್ ಮಳಿಗೆಗಳು ಮತ್ತು ಸುಂದರವಾದ ಉದ್ಯಾನವನಗಳನ್ನು ವೀಕ್ಷಿಸಬಹುದಾಗಿದೆ. ಟೋಕಿಯೋ ಜಪಾನ್ ದೇಶದ ರಾಜಧಾನಿ ಮತ್ತು ವಿಶ್ವದ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಮಹಾನಗರವಾಗಿದೆ. ಇದು ಜಪಾನ್ನ ಅತಿದೊಡ್ಡ ದ್ವೀಪವಾದ ಹೋನ್ಶುವಿನ ಕಾಂಟೋ ಪ್ರದೇಶದಲ್ಲಿದೆ. ನಗರದ ಜನಸಂಖ್ಯೆಯು ಸುಮಾರು 14 ಮಿಲಿಯನ್ ಗಿಂತಲೂ ಅಧಿಕವಾಗಿದೆ. ಹಾಗೆಯೇ ಇಲ್ಲಿ ನಾವು ಶಿಬೂಯ ಕ್ರಾಸಿಂಗ್ ಅನ್ನು ನೋಡಬಹುದು. ಹಾಗೆ ಅಸಾಕುಸಾದಲ್ಲಿರುವ ಸೆನ್ಸೋಜಿ ದೇವಾಲಯ, ಟೋಕಿಯೋ ಸ್ಟ್ರೈಟ್ರೀ ಮತ್ತೆ ಐಷಾರಾಮಿ ಶಾಪಿಂಗ್, ಈ ರೀತಿಯ ವಿವಿಧ ಪ್ರವಾಸಿ ತಾಣಗಳನ್ನ ನಾವಿಲ್ಲಿ ನೋಡಬಹುದಾಗಿದೆ. ಹಾಗೆ ಇನ್ನೊಂದು ಸ್ಥಳ ಕ್ಯೂಟೋ. ಜಪಾನ್ನ ದೇಶದ ಹೋಮ್ಶು ದ್ವೀಪದಲ್ಲಿರುವ ಒಂದು ಪ್ರಮುಖ ಐತಿಹಾಸಿಕ ನಗರವಾಗಿದೆ. ಇದು 794 1868 ಜಪಾನ್ನ ರಾಜಧಾನಿಯಾಗಿತ್ತು. ಹಾಗೆ ಇಲ್ಲಿ ಫುಶಿಮಿ ಇನಾರಿ ಶೈನ್ ಎನ್ನುವಂತಹ ಪ್ರವಾಸಿ ತಾಣ ಇದೆ. ಇದು ಕ್ಯೂಟೋದ ಅತ್ಯಂತ ಪ್ರಸಿದ್ಧ ಧಾರ್ಮಿಕ ಸ್ಥಳವಾಗಿದೆ. ಬೆಟ್ಟದ ಹಾದಿಯಲ್ಲಿ ಜೋಡಿಸಲಾಗಿರುವ ಸಾವಿರಾರು ಕೆಂಪು ಬಣ್ಣದ ತೋರಿ ಗೇಟ್ಗಳು ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ಹಾಗೆ ಕಿಂಕಾಂಕೂಜಿ, ಇದೊಂದು ಸುಂದರ ಬೌದ್ಧ ದೇವಾಲಯವಾಗಿದೆ. ದೇವಾಲಯದ ಮೇಲಿನ ಎರಡೂ ಮಹಡಿಗಳು ಸಂಪೂರ್ಣವಾಗಿ ಚಿನ್ನದ ಎಲೆಗಳಿಂದ ಮುಚ್ಚಲ್ಪಟ್ಟಿವೆ. ಇಲ್ಲಿ ಕೊಳದಲ್ಲಿ ಮೂಡುವ ದೇವಾಲಯದ ಪ್ರತಿಬಿಂಬವು ಅದ್ಭುತ ನೋಟವನ್ನು ನೀಡುತ್ತೆ. ಹಾಗೆಯೇ ಇನ್ನೊಂದು ಅರಾಶಿಯಾಮ, ಬಿದಿರಿನ ಅರಣ್ಯ. ಗಗನಚುಂಬಿ ಬಿದಿರಿನ ಮರಗಳ ನಡುವೆ ನಡೆಯುವ ಅನುಭವ ಪ್ರವಾಸಿಗರಿಗೆ ಮನಃಶಾಂತಿ ನೀಡುತ್ತೆ. ಪ್ರಕೃತಿ ಪ್ರೇಮಿಗಳಿಗೆ ಇದು ಸೂಕ್ತವಾಗಿರುವಂತಹ ಸ್ಥಳವಾಗಿದೆ. ಹಾಗೆ ಇನ್ನೊಂದು ಸ್ಥಳ ಗ್ಯೋನ್ ಜಿಲ್ಲೆ. ಇದು ಕ್ಯೂಟೋದ ಸಾಂಪ್ರದಾಯಿಕ ಮನರಂಜನಾ ಪ್ರದೇಶವಾಗಿದೆ. ಇಲ್ಲಿ ಜಪಾನ್ನ ಸಾಂಪ್ರದಾಯಿಕ ಉಡುಪಾದ ಕಿಮೋನೋ ಧರಿಸಿ ಗಿಶಾ ಮತ್ತೆ ಹಳೆಯ ಮಾದರಿಯ ಮರದ ಮನೆಗಳನ್ನ ನೋಡಬಹುದು. ಗಿಶಾ ಅನ್ನೋದು ಒಂದು ಸಾಂಪ್ರದಾಯಿಕ ಕಲೆಯಾಗಿದೆ. ಇದರ ಪ್ರದರ್ಶನವನ್ನ ನೋಡಬಹುದು. ಹಾಗೆಯೇ ಹಳೆಯ ಮಾದರಿಯ ಮರದ ಮನೆಗಳನ್ನ ಇಲ್ಲಿ ನೋಡಬಹುದಾಗಿದೆ. ಹಾಗೆ ಕಿಯೋಮಿಜು ದೇರಾ, ಬೆಟ್ಟದ ಅಂಚಿನಲ್ಲಿ ನಿರ್ಮಿಸಲಾದ ಇದೊಂದು ದೇವಾಲಯವಾಗಿದೆ. ಹಾಗೆ ಈ ದೇವಾಲಯವನ್ನ ಬೆಟ್ಟದ ಅಂಚಿನಲ್ಲಿ ನಿರ್ಮಿಸಲಾಗಿದೆ. ಇಡೀ ಕ್ಯೂಟೋ ನಗರದ ಸುಂದರ ನೋಟವನ್ನ ಈ ಒಂದು ಕಿಯೋಮಿಜಾ ದೇರಾದಿಂದ ನೋಡಿ ಆನಂದಿಸಬಹುದಾಗಿದೆ. ಹಾಗೆ ಒಸಾಕಾ. ಒಸಾಕಾ ಜಪಾನ್ ದೇಶದ ಅತ್ಯಂತ ರೋಮಾಂಚಕ ಮತ್ತೆ ಎರಡನೇ ಅತಿದೊಡ್ಡ ಮಹಾನಗರವಾಗಿದೆ. ಇದು ತನ್ನ ಅದ್ಭುತ ಸಂಸ್ಕೃತಿ, ಐತಿಹಾಸಿಕ ತಾಣಗಳು, ರುಚಿಕರವಾದ ಬೀದಿ ಆಹಾರ ಅಂದ್ರೆ ಸ್ಟ್ರೀಟ್ ಫುಡ್ ಮತ್ತೆ ಆಧುನಿಕ ಜೀವನ ಶೈಲಿಗೆ ತುಂಬಾನೇ ಫೇಮಸ್ ಆಗಿದೆ. ಒಸಾಕವನ್ನ ಜಪಾನ್ನ ರಾಷ್ಟ್ರದ ಅಡುಗೆ ಮನೆ ಅಂತಾನೆ ಕರೀತಾರೆ. ನ್ಯಾಷನಲ್ ಕಿಚನ್ ಎನ್ನುವ ಹೆಸರಿನಿಂದ ಈ ಒಂದು ಒಸಾಕವನ್ನ ಕರೆಯಲಾಗುತ್ತೆ. ಹಾಗೆ ಇಲ್ಲಿ ಅನೇಕ ಪ್ರವಾಸಿ ತಾಣಗಳು ಕೂಡ ಇದೆ. ಒಸಾಕಾ ಕ್ಯಾಸ್ಟಲ್, ಇದು ಒಸಾಕಾದ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ಸಂಕೇತವಾಗಿದೆ. 16ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ಭವ್ಯವಾದ ಕೋಟೆಯು ಜಪಾನ್ನ ಶ್ರೀಮಂತ ಇತಿಹಾಸವನ್ನ ಸಾರುತ್ತೆ. ಕೋಟೆಯ ಸುತ್ತಲೂ ಸುಂದರವಾದ ಉದ್ಯಾನವನವಿದ್ದು ವಸಂತ ಋತುವಿನಲ್ಲಿ ಇಲ್ಲಿ ಅರಳುವ ಚೆರ್ರಿ ಬ್ಲಾಸಮ್ ಎನ್ನುವಂತಹ ಒಂದು ಹೂವು ವೀಕ್ಷಿಸುವುದಕ್ಕೆ ವಿಶ್ವದಾದ್ಯಂತ ಪ್ರವಾಸಿಗರು ಬರ್ತಾರೆ. ಹಾಗೆ ಡೊಟೊನೊಬೋರಿ, ಇಲ್ಲಿ ದೊಡ್ಡದಾದ ನಿಯಾನ್ ದ್ವೀಪಗಳು, ಯಾಂತ್ರಿಕ ಏಡಿ ಜಾಹೀರಾತುಗಳು ಮತ್ತೆ ಗ್ಲಿಕೋಮ್ಯಾನ್ ಸೈನ್ ಬೋರ್ಡ್ಗೆ ಹೆಸರುವಾಸಿಯಾಗಿದೆ. ಹಾಗೆ ಇಲ್ಲಿ ಸ್ಟ್ರೀಟ್ ಫುಡ್ಗಳು ಕೂಡ ತುಂಬಾನೇ ಫೇಮಸ್ ಆಗಿದೆ ಅಂತಾನೆ ಹೇಳ್ಬಹುದು. ಹಾಗೆ ಒಮೇಡಾ ಸ್ಕೈ ಬಿಲ್ಡಿಂಗ್, ಇದು ಒಸಾಕದ ಆಧುನಿಕ ವಾಸ್ತುಶಿಲ್ಪದ ಅದ್ಭುತವಾಗಿದೆ. 173 ಮೀಟರ್ ಎತ್ತರವಿದ್ದು ಇದೊಂದು ಅವಳಿ ಗೋಪುರವಾಗಿದೆ. ತುಂಬಾನೇ ಅದ್ಭುತವಾಗಿರುವಂತಹ ಒಂದು ಪ್ಲೇಸ್ ಇದಾಗಿದೆ. ಈ ರೀತಿಯಾಗಿ ಸಾಕಷ್ಟು ತಾಣಗಳನ್ನ ನಾವಿಲ್ಲಿ ಹೋದಾಗ ಒಸಾಕಕ್ಕೆ ಹೋದ್ರೆ ನೋಡಬಹುದಾಗಿದೆ. ಹಾಗೆ ಮೌಂಟ್ ಫುಜಿ, ಜಪಾನ್ನ ಅತ್ಯಂತ ಪವಿತ್ರವಾದ ಜ್ವಾಲಾಮುಖಿ ಪರ್ವತವಾಗಿದೆ. ಹಾಗೆ ಪ್ರಕೃತಿ ಪ್ರೇಮಿಗಳಂತೂ ಇಲ್ಲಿಗೆ ಸಾಕಷ್ಟು ಜನ ಬರ್ತಾರೆ. ಹಾಗೆ ಇದೊಂದು ಸುಂದರವಾಗಿರುವ ತಾಣವಾಗಿದೆ. ಖಂಡಿತವಾಗ್ಲೂ ನೀವು ಜಪಾನ್ಗೆ ಹೋದ್ರೆ ಮಿಸ್ ಮಾಡದೆ ಒಂದು ಮೌಂಟ್ ಪೂಜೆಯನ್ನ ನೋಡ್ಲೇಬೇಕು ಅಂತಾನೆ ಹೇಳಬಹುದು. ಸ್ನೇಹಿತರೆ, ಇದಿಷ್ಟು ಕೂಡ ಜಪಾನ್ಗೆ ಹೋದ್ರೆ ನೀವು ನೋಡಬಹುದಾದಂತಹ ಕೆಲವೊಂದಿಷ್ಟು ತಾಣವಾಗಿದೆ. ಹಾಗೇನೆ ಇಲ್ಲಿ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಇದೆ. ಹಾಗಿದ್ರೆ ಅಲ್ಲಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರ್ಬೋದು, ಅಲ್ಲಿನ ಒಂದು ವ್ಯವಸ್ಥೆ ಹೇಗಿದೆ, ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಎಷ್ಟು ಹಣ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ಮಾತನಾಡ್ತಾ ಇದ್ದಿದ್ದು ಜಪಾನ್ನ ಬಗ್ಗೆ, ಹಾಗೆ ಜಪಾನ್ ಸುತ್ತಮುತ್ತಲೂ ಇರುವಂತಹ ಒಂದಿಷ್ಟು ಪ್ರವಾಸಿ ತಾಣಗಳ ಬಗ್ಗೆ ತಿಳಿಸ್ತಾ ಇದ್ದೆ. ಹಾಗೆ ಜಪಾನ್ ಬಗ್ಗೆ, ಇಲ್ಲಿರುವಂತಹ ಪ್ರವಾಸಿ ತಾಣಗಳ ಬಗ್ಗೆ, ಇಲ್ಲಿರುವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವಾಗ ತಿಳ್ಕೊಳ್ಳೋಣ. ಇನ್ನು ಆಗ್ಲೇ ಹೇಳ್ತಾ ಇದ್ದೆ, ಜಪಾನ್ ದೇಶ ಅತ್ಯಂತ ಸ್ವಚ್ಛವಾಗಿರುವ ದೇಶ. ಹಾಗೆ ಇಲ್ಲಿರುವಂತಹ ಏನು ಚರಂಡಿಗಳ ನೀರು ಕೂಡ ಅಷ್ಟು ಶುದ್ಧವಾಗಿರುತ್ತೆ. ಯಾಕಂತಂದ್ರೆ ಆ ಚರಂಡಿಗಳಲ್ಲಿ ಕೂಡ ಮೀನುಗಳನ್ನ ಸಾಕಲಾಗುತ್ತೆ ಅನ್ನೋದಾಗಿ ಹೇಳ್ತಾ ಇದೆ. ಹಾಗೆಯೇ ಇಲ್ಲಿ ಸ್ವಚ್ಛತೆಗೆ ತುಂಬಾ ಅಂದ್ರೆ ತುಂಬಾ ಒತ್ತನ್ನ ನೀಡಲಾಗುತ್ತೆ. ಹಾಗೆ ಜಪಾನ್ನಲ್ಲಿ ಕಸ ಎಸೆಯುವುದನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ನಮ್ಮ ಭಾರತ ದೇಶದಲ್ಲಾದ್ರೆ ಎಲ್ಲೆಂದ್ರಲ್ಲಿ ಖಾಲಿ ಸೈಟಲ್ಲೆಲ್ಲ ಕಸ ಎಸೀತಾ ಇರ್ತೀವಿ ಅಲ್ವಾ, ಆದ್ರೆ ಜಪಾನ್ ದೇಶದಲ್ಲಿ ಹಾಗಿಲ್ಲ. ಹಾಗೆ ಎಲ್ಲೆಂದ್ರಲ್ಲಿ ಕಸವನ್ನ ಎಸೆದ್ರೆ ದಂಡವನ್ನ ಪಾವತಿಸಬೇಕಾಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ವಿರುದ್ಧ ಪ್ರಕರಣ ಕೂಡ ದಾಖಲಾಗುತ್ತೆ. ಇಲ್ಲಿ ಕಸ ಎಸೆಯುವುದನ್ನ ಅಕ್ರಮ ಡಂಪಿಂಗ್ ಅಂತ ಹೇಳಿ ಪರಿಶೀಲಿಸಲಾಗುತ್ತೆ, ಮತ್ತೆ ಅದಕ್ಕೆ ಜೈಲು ಶಿಕ್ಷೆಯನ್ನ ಕೂಡ ವಿಧಿಸಲಾಗುತ್ತೆ. ಹಾಗೆಯೇ ನೀವು ಇಲ್ಲಿಗೆ ಬರ್ತೀರಾ ಅಂತ ಹೇಳಿದ್ರೆ ಮೇ ಮತ್ತೆ ಜೂನ್ ತಿಂಗಳಿನಲ್ಲಿ ಇಲ್ಲಿಗೆ ಬರುವುದು ಉಚಿತ ಅಂತಾನೆ ಹೇಳಬಹುದು. ಹಾಗೆ ಈ ಸಮಯದಲ್ಲಿ ಆಗ್ಲೇ ಹೇಳಿದ್ದೆ ಅಲ್ವಾ, ಚೆರ್ರಿ ಹೂಗಳು ಅರಳುತ್ತೆ. ಈ ಚೆರ್ರಿ ಹೂಗಳು ಅರಳಿದ ಸಮಯದಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಚೆರ್ರಿ ಬ್ಲಾಸ್ಮ ಫೆಸ್ಟಿವಲ್ ಅಂತ ಹೇಳಿ ಇಲ್ಲಿ ಕೂಡ ಸೆಲೆಬ್ರೇಟ್ ಮಾಡಲಾಗುತ್ತೆ. ಹಾಗೆ ಗೋಲ್ಡನ್ ವೀಕ್ ಮತ್ತೆ ಟಕಾಯಾಮ್ ಸ್ಟ್ರಿಂಗ್ ಫೆಸ್ಟಿವಲ್ ಅಲ್ಲಿ ನೀವು ಭಾಗವಹಿಸಬಹುದು. ಹಾಗೆ ಇಲ್ಲಿಗೆ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ವೀಸಾ ಮತ್ತೆ ಪಾಸ್ಪೋರ್ಟ್ ನೀವು ಕಡ್ಡಾಯವಾಗಿ ನಿಮ್ಮ ಹತ್ರ ಇರಬೇಕು. ಭಾರತೀಯ ಪಾಸ್ಪೋರ್ಟ್ ಹೊಂದಿರುವವರು ಜಪಾನ್ಗೆ ಭೇಟಿ ನೀಡೋದಕ್ಕೆ ವೀಸಾ ಪಡೆಯೋದು ಕಡ್ಡಾಯವಾಗಿದೆ. ಭಾರತೀಯರಿಗೆ ಯಾವುದೇ ವೀಸಾ ಆನ್ ಅರೈವಲ್ ಸೌಲಭ್ಯ ಇರುವುದಿಲ್ಲ. ಇನ್ನು ನೀವು ಫ್ಲೈಟ್ಗೆ ಚಾರ್ಜಸ್ ಎಷ್ಟಾಗುತ್ತಪ್ಪ ಅಂತ ಹೇಳಿದ್ರೆ, ಬೆಂಗಳೂರು ದೆಹಲಿ ಅಥವಾ ಮುಂಬೈನಿಂದ ಟೋಕಿಯೋಗೆ ಹೋಗಿ ಬರೋದಕ್ಕೆ ವಿಮಾನ ಟಿಕೆಟ್ ದರ ಸಾಮಾನ್ಯವಾಗಿ 45,000-70,000 ಇರುತ್ತೆ. ಹಾಗೆಯೇ ಜಪಾನ್ನಲ್ಲಿ ಬಜೆಟ್ ಹೋಟೆಲ್ಗಳು ಅಥವಾ ಹಾಸ್ಟೆಲ್ಗಳು ಪ್ರತಿ ರಾತ್ರಿಗೆ ಸುಮಾರು 3,000-5,000 ಇರುತ್ತೆ. ಊಟ ಮತ್ತೆ ಸ್ಥಳೀಯ ಸಾರಿಗೆ 2,500-4,000 ಬೇಕಾಗಬಹುದು. ಹಾಗೆ ಒಬ್ಬ ವ್ಯಕ್ತಿಗೆ 5-7 ದಿನ ಜಪಾನ್ ಬಜೆಟ್ ಪ್ರವಾಸ ಮುಗಿಸೋದಕ್ಕೆ ವಿಮಾನ ಟಿಕೆಟ್ ಸೇರಿದಂತೆ ಕನಿಷ್ಠ 2,00,000-5,00,000 ಬೇಕಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಕೂಡ ಜಪಾನ್ನ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಈ ಎಲ್ಲ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9682769680962792 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯುಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಪಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಬದುಕು ನಿಧಾನವಾಗಿ ನಮಗೆ ಪಾಠ ಕಲಿಸುತ್ತೆ. ಧೈರ್ಯ ಒಂದಿದ್ರೆ ಬದುಕಲ್ಲಿ ಅದೆಂಥದ್ದೇ ದೊಡ್ಡ ಸಮಸ್ಯೆ ಆಗಲಿ, ಅದರಿಂದ ನಾವು ಪಾರಾಗಬಹುದು ಅಲ್ವಾ? ಈ ಬದುಕಿನ ಬಗ್ಗೆ ಒಬ್ಬ ವಿದ್ವಾಂಸರು ಹೇಗೆ ಹೇಳ್ತಾರೆ, ಈ ಬದುಕನ್ನು ಉದ್ಧರಿಸಲು 4 ಯೋಚನೆಗಳು ಇರತ್ತಂತೆ. ಈ ಬದುಕನ್ನು ಉದ್ಧರಿಸ್ಲಿಕ್ಕೆ 4 ಯೋಚನೆಗಳಿರುತ್ತೆ ಅಥವಾ ಕಾರ್ಯಗಳಿರುತ್ತೆ ಅಂತ ಹೇಳ್ತಾರೆ. ಅವು ಯಾವ ಕಾರ್ಯಗಳು ಅಂದರೆ, ಮೊದಲನೆಯದ್ದು ತಪಸ್ಸು, ಎರಡನೆಯದ್ದು ಸುಖ, ಮೂರನೆಯದು ಆರೋಗ್ಯ, 4 ಧರ್ಮ. ಇವು ಬದುಕಿನ ಕಾರ್ಯಗಳಾಗಿವೆ. ಈ 4 ಕ್ರಿಯೆಗಳನ್ನೇ ಬದುಕಿನ ಸೌಖ್ಯ ಅಂತ ಕರಿಬೇಕು ಅಂತ ಹೇಳ್ತಾರೆ ಈ ವಿದ್ವಾಂಸರು. ಇವುಗಳನ್ನೇ ಬದುಕಿನ ಸೊಗಸು, ಇವುಗಳನ್ನೇ ಬದುಕಿನ ಸ್ವಾರಸ್ಯ ಅಂತ ಕರಿಬೇಕು ಅಂತ ಹೇಳ್ತಾರೆ. ಹಾಗಾದರೆ ಇವು 4 ಏನನ್ನು ಹೇಳತ್ತೆ, ಇದರಿಂದ ಏನು ಉಪಯೋಗ ಆಗತ್ತೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ, ಇದ್ರ ಬಗ್ಗೆ ಏನು ಹೇಳ್ತಾರೆ ವಿದ್ವಾಂಸರು ಅಂದರೆ, ಕ್ಷಾಂತಿ ತುಲ್ಯಂ ತಪೋ ನಾಸ್ತಿ, ಸಂತೋಷಾನ್ನ ಸುಖಂ ಪರಂ, ನಾಸ್ತಿ ತೃಷ್ಣಾ ಸಮೋ ವ್ಯಾಧಿ, ನಚ ಧರ್ಮೋ ದಯಾಪರಃ. ಸಹನೆಗಿಂತ ದೊಡ್ಡ ತಪಸ್ಸಿಲ್ಲ, ಸಂತೋಷಕ್ಕಿಂತ ದೊಡ್ಡ ಸುಖ ಇಲ್ಲ, ಆಸೆಗಿಂತ ದೊಡ್ಡ ರೋಗ ಇಲ್ಲ, ದಯೆಗಿಂತ ದೊಡ್ಡ ಧರ್ಮ ಇಲ್ಲ. ಸಹನಶೀಲರಾಗಬೇಕು, ಸಹಿಸಬೇಕು, ಕ್ಷಮಿಸಬೇಕು. ಜೊತೆಗೆ ನಮ್ಮಲ್ಲಿ ಏನಿದೆಯೋ, ಯಾವುದಿದೆಯೋ ಅದರಲ್ಲಿ ಸಂತೋಷ ಪಡಬೇಕು. ಆಸೆಗಳಿಂದ ಸಾಧ್ಯವಾದಷ್ಟು ದೂರವಿರಬೇಕು. ಅಷ್ಟೇ ಅಲ್ಲದೆ, ಜೊತೆಗೆ ಎಲ್ಲ ಜೀವ ಸಂಕುಲಗಳ ಬಗ್ಗೆ ದಯೆ ಇರಬೇಕು, ಕರುಣೆ ಇರಬೇಕು. ಈ 4 ಜೀವನಕ್ಕೆ ಖುಷಿಪಡಿಸುವ ಸಂಗತಿಗಳು, ಜೀವನವನ್ನು ಉಳಿಸುವಂತಹ ಸಂಗತಿಗಳು. ಕೇಳಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ? ಸಹನೆಗಿಂತ ದೊಡ್ಡ ತಪಸ್ಸಿಲ್ಲ, ಸಂತೋಷಕ್ಕಿಂತ ದೊಡ್ಡ ಸುಖ ಇಲ್ಲ, ಆಸೆಗಿಂತ ದೊಡ್ಡ ರೋಗ ಇಲ್ಲ, ದಯೆಗಿಂತ ದೊಡ್ಡ ಧರ್ಮ ಇಲ್ಲ. ಈ ತಪಸ್ಸು, ಸುಖ, ಆರೋಗ್ಯ, ಧರ್ಮ ಎಷ್ಟು ಮುಖ್ಯ ಅನ್ನೋದನ್ನು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ ವಿದ್ವಾಂಸರು. ಸಹನೆ ಹೊಂದಿದ್ರೆ ಸಾಕು, ಸಾಕಷ್ಟು ಸಮಸ್ಯೆಗಳಿಂದ ದೂರ ಇರ್ಬೋದು. ಸಂತೋಷಕ್ಕಿಂತ ದೊಡ್ಡ ಸುಖ ಖಂಡಿತವಾಗ್ಲೂ ಯಾವುದರಲ್ಲೂ ಸಿಗಲ್ಲ. ನಮ್ಮಲ್ಲೆಷ್ಟೇ ದುಡ್ಡು, ಹಣ, ಸಂಪತ್ತು ಇರಲಿ, ಸಂತೋಷನೇ ಇಲ್ಲ ಅಂದಮೇಲೆ ಅದೆಲ್ಲ ಇಟ್ಕೊಂಡು ಮೃಷ್ಟಾನ್ನ ಭೋಜನ ಇದ್ದರೂ ಅಲ್ಲಿ ನಮಗೆ ಉದಾಸೀನ ಆಗತ್ತೆ ಅಲ್ವಾ, ಬೇಡ ಅನ್ಸತ್ತೆ. ಇನ್ನು ದೊಡ್ಡ ಮಹಾತ್ಮರೇ ಹೇಳಿದ್ದಾರೆ, ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ. ಅದರಂಥ ದೊಡ್ಡ ರೋಗ ಮತ್ತೊಂದಿಲ್ಲ ಅಂತ. ಇನ್ನು ದಯೆಗಿಂತ ದೊಡ್ಡ ಧರ್ಮ ಇಲ್ಲ ಅಂತ 12ನೇ ಶತಮಾನದಲ್ಲೇ ವಚನಕಾರರು ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ದಯವೇ ಧರ್ಮದ ಮೂಲವಯ್ಯ ಅಂತ ಅಲ್ವಾ? ಏನು ಹೇಳಿ ಸ್ನೇಹಿತರೆ, ತಪಸ್ಸು, ಸುಖ, ಆರೋಗ್ಯ, ಧರ್ಮ ಇವೆಲ್ಲವೂ ಕೂಡ ತುಂಬ ಮುಖ್ಯ. ಇದರಲ್ಲೇ ಅಡಗಿದೆ ನಮ್ಮ ಜೀವನದ ಆರೋಗ್ಯದ ಗುಟ್ಟು ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿಕ್ಷಕರು, ಸಾಹಿತಿಗಳು, ನಿರೂಪಕರು, ಸಾಹಿತ್ಯ ಸಂಘಟಕರು ಆದ ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನ ತಿಳುವಳ್ಳಿ ಗ್ರಾಮದಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂತೋಷ್ ಬಿದರಗಡ್ಡೆ ಸರ್ ಅವರು ಅವರೇ ಸಂಪಾದಿಸಿದಂತಹ ಕೃತಿ ಗುರುನಮನ ಕವನ ಸಂಕಲನವನ್ನ ಪರಿಚಯ ಮಾಡ್ತಾ ಇದ್ದಾರೆ. ತಡ ಮಾಡೋದ್ಬೇಡ, ಈ ಗುರುನಮನದ ಪುಸ್ತಕದ ಪರಿಚಯದ ಬಗ್ಗೆ ಮತ್ತಷ್ಟು ವಿಷಯಗಳನ್ನ, ಈ ಗುರುನಮನದಲ್ಲಿ ಯಾವೆಲ್ಲ ವಿಷಯಗಳು ಸಿಗತ್ತೆ ಅನ್ನೋದ್ರ ಬಗ್ಗೆ ಸಂತೋಷ್ ಬಿದರಗಡ್ಡೆ ಸರ್ ಅವರಿಂದ ಕೇಳ್ತಾ ಹೋಗೋಣ, ಕಾರ್ಯಕ್ರಮವನ್ನ ಶುರು ಮಾಡೋಣ.
7: ನಮಸ್ಕಾರ ಸ್ನೇಹಿತರೆ, ನಾನು ಸಂತೋಷ್ ಬಿದರಗಡ್ಡೆ, ಶಿಕ್ಷಕ, ಸಾಹಿತಿ, ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ತಿಳುವಳ್ಳಿಯಿಂದ ಇಂದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಗುರು ನಮನ ಪುಸ್ತಕವನ್ನ ಪರಿಚಯ ಮಾಡಲಿದ್ದೇನೆ. ಗುರು ನಮನ ಈ ಕೃತಿಯು ಸಂಪಾದಿತ ಕವನ ಸಂಕಲನ. ನಾನೇ ಸಂಪಾದಿಸಿರುವ ಈ ಒಂದು ಕವನ ಸಂಕಲನದಲ್ಲಿ 101 ಕವಿಗಳ ಭಕ್ತಿಯ ಕವನ ನಮನ ಇದೆ. ಈ ಒಂದು ಕವನ ಸಂಕಲನಕ್ಕೆ ಮುನ್ನುಡಿಯನ್ನ ನಮ್ಮ ಸ್ನೇಹಿತ ಸಾಹಿತಿ ಮಿತ್ರರಾಗಿರ್ತಕ್ಕಂತಹ ಶ್ರೀಯುತ ಎಂ ಕೆ ಶೇಖ್ ಚಡಚಣ ವಿಜಯಪುರ ಇವರು ಮುನ್ನುಡಿಯನ್ನ ಬರೆದಿರುತ್ತಾರೆ. ಹರಮುನಿದರು ಗುರು ಕಾಯುವನು ಎಂಬ ಮಾತಿನಿಂದ ಪ್ರಾರಂಭಿಸಿದ ಅವರ ಮುನ್ನುಡಿ 101 ಕವಿಗಳ ಈ ಗುರುನಮನ ಕವಿತೆಯ ಸಂಪಾದಿತ ಕವನ ಸಂಕಲನಕ್ಕೆ ಅದ್ಭುತವಾದಂತಹ ಒಂದು ಮುನ್ನುಡಿಯನ್ನ ಕೊಟ್ಟಿದೆ. ನಿಸ್ವಾರ್ಥ ಪ್ರೀತಿ ಆದರ್ಶ ರೀತಿ, ಅಂಧಕಾರ ಕಳೆಯುವ ಸಾಕಾರ ಮೂರ್ತಿ, ನೋವಲ್ಲಿ ತಾಯಿ ಕರುಣೆಗೆ ವಾಯಿ, ಬದುಕಬೇಕೆಂಬ ಬಂಡಿಗೆ ಗುರುವೇ ಸ್ಫೂರ್ತಿ ಎಂಬ ಅವರ ಮುನ್ನುಡಿಯೊಂದಿಗೆ ಈ ಒಂದು ಕವನ ಸಂಕಲನವನ್ನ ನಾನು ಪ್ರಾರಂಭಿಸಿದ್ದೇನೆ. ಗುರುನಮನ ಈ ಕೃತಿಯ ಸಂಪಾದಕೀಯ ಮಾತನ್ನು ಹೇಳುವುದಾದರೆ, ಸಮಸ್ತ ಗುರುವೃಂದಕ್ಕೆ ಗುರುಪೂರ್ಣಿಮೆಯ ಸ್ಮರಣೆಯೊಂದಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ 2021 ಸಂಪಾದಿತ ಕವನ ಸಂಕಲನ ನನ್ನಿಂದ ಮೂಡಿ ಬಂದಿದ್ದು ಅದುವೇ ಈ ಗುರುನಮನ. ಆತ್ಮೀಯರೇ, ಕರ್ನಾಟಕ ರಾಜ್ಯ ಶಿಕ್ಷಕರ ಸಾಹಿತ್ಯ ಪರಿಷತ್ತು ಹಾವೇರಿ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ನಾನು ಅನೇಕ ಸಾಹಿತ್ಯಿಕ ಚಟುವಟಿಕೆಗಳನ್ನು ಮಾಡುವ ಸಂದರ್ಭದಲ್ಲಿ ಗುರುನಮನ ಕವನ ಸಂಕಲನವನ್ನು ಮಾಡುವ ಒಂದು ಅವಕಾಶ ನನಗೆ ದೊರೆತದ್ದು ನನ್ನ ಸುಕೃತವೇ ಸರಿ. ಗೆಳೆಯ ದಾವಲ್ ಮಲ್ಲಿಕಿಂಗಳಿಗೆ, ಸ್ನೇಹಿತ ಶಿಕ್ಷಕ ಮಿತ್ರನ ಜೊತೆಗೂಡಿ ಈ ಒಂದು ಕೃತಿಯನ್ನು ನಾನು ಮುನ್ನುಡಿಯಾಗಿ ಸಂಪಾದಕೀಯವಾಗಿ ಮಾಡಲು ತುಂಬ ಸಂತೋಷವಾಗುತ್ತದೆ. ಈ ಒಂದು ಕೃತಿಗೆ ಅನೇಕ ಆಶೀರ್ವಾದ ನುಡಿಗಳನ್ನ ಹೇಳಿರುತ್ತಾರೆ. ಅದೇ ರೀತಿ ಹಾವೇರಿಯ ಶ್ರೀ ಬಸವ ಶಾಂತಲಿಂಗ ಸ್ವಾಮೀಜಿ, ಶ್ರೀ ಹೊಸಮಠ ಹಾವೇರಿ ಇವರು ಬೆನ್ನುಡಿಯನ್ನ ಬರೆದು ಪ್ರೋತ್ಸಾಹಿಸಿರುತ್ತಾರೆ. ಈ ಒಂದು ಕೃತಿಗೆ ಶಿಕ್ಷಕರ ಸೃಜನಶೀಲತೆಗೆ ಸಾಕ್ಷಿ ಗುರುನಮನ ಎಂಬ ಆಶಯ ನುಡಿಯನ್ನ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ಮಾರುತಿ ಶಿಡ್ಲಾಪುರ್ ಅವರು ನೀಡಿರುತ್ತಾರೆ. ಗುರುನಮನ ಕೃತಿ ಕೇವಲ ಪುಸ್ತಕವಲ್ಲ, ಗುರುವಿಗೆ ಸಲ್ಲಿಸಿದ ನಮನ ಎಂಬ ಆಶಯ ನುಡಿಯನ್ನ ಆಡುವುದರ ಮೂಲಕ ಗುರುನಮನ ಕೃತಿಗೆ ಅವರು ಶುಭ ಆಶೀರ್ವಾದ ನೀಡಿರುತ್ತಾರೆ. ಅದೇ ರೀತಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘದ ಶ್ರೀ ಜಿ ಹನುಮಂತಪ್ಪ ಇವರು ಸಾರ್ಥಕ ಗುರುನಮನ ಎಂಬ ಶುಭ ಹಾರೈಕೆಯನ್ನು ನೀಡಿರುತ್ತಾರೆ. ಅದೇ ರೀತಿ ಡಾಕ್ಟರ್ ಬಿಎಂ ಬೇವಿನ್ಮರದ್ ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕು, ಪ್ರಸ್ತುತ ಹಾವೇರಿಯ ವಯಸ್ಕರ ಶಿಕ್ಷಣದ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಿಎಂ ಬೇವಿನ್ಮರದ್ ಸರ್ ಅವರು ಕೂಡ ಆಶಯ ಶುಭ ನುಡಿಗಳನ್ನು ಹೇಳಿರುತ್ತಾರೆ. ಅದೇ ರೀತಿ ಶಿಕ್ಷಕರ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಶಿವಕುಮಾರ್ ಅವರು, ಹಾಗೆಯೇ ಜಂಟಿ ಕಾರ್ಯದರ್ಶಿಗಳಾದ ಜಿ ಎಸ್ ಪುಷ್ಪಲತಾ ಅವರು, ಹಾಗೆಯೇ ಎಂ ಯು ಶ್ವೇತಾ ರಾಜ್ಯ ಘಟಕದ ಉಪಾಧ್ಯಕ್ಷರು, ಹಾಗೆಯೇ ಯಲ್ಲಪ್ಪ ಕರಣ್ಣನವರ್ ಪ್ರಧಾನ ಕಾರ್ಯದರ್ಶಿಗಳು, ಬೆಂಗಳೂರು ಕರ್ನಾಟಕ ರಾಜ್ಯ ಶಿಕ್ಷಕರ ಸಾಹಿತ್ಯ ಪರಿಷತ್ತು ಇವರೆಲ್ಲರ ಶುಭ ನುಡಿಗಳೊಂದಿಗೆ ಈ ಒಂದು ಕೃತಿಗೆ ಅನೇಕ ಗುರುವರಿಯರು, ಹಿರಿಯರು ಶುಭ ನುಡಿಗಳನ್ನು ಹೇಳಿರುತ್ತಾರೆ. ಆ ಒಂದು ಸಂದರ್ಭದಲ್ಲಿ ಮೂಡಿಬಂದ ಈ ಒಂದು ಗುರುನಮನ ಕೃತಿಯಲ್ಲಿರತಕ್ಕಂತಹ ಕವಿಗಳ ಒಂದೆರಡು ಸಾಲುಗಳೊಂದಿಗೆ ನಾನು ಪರಿಚಯ ಮಾಡಲು ಬಯಸುತ್ತೇನೆ.
6: ಗುರುನಮನ 101 ಕವನ ನಮನ ಈ ಪುಸ್ತಕದ ಸಂಪಾದಕರು, ಪ್ರಧಾನ ಸಂಪಾದಕರು ಸಂತೋಷ್ ಬಿದರಗಡ್ಡರವರಾಗಿದ್ದಾರೆ. ಹಾಗಾದ್ರೆ ಈ ಗುರುನಮನದ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ಇವರಿಂದ ತಿಳಿಯೋಣ ಸ್ನೇಹಿತರೆ, ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಓ, ಯಾವ್ದೋ ಮೆಸೇಜ್ ಬಂತು.
9: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
3: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
5: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
3: ರೇಡಿಯೋನಾ?
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿಕ್ಷಕರು, ಸಾಹಿತಿಗಳು, ನಿರೂಪಕರು, ಸಾಹಿತ್ಯ ಸಂಘಟಕರು ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನ ತಿಳುವಳ್ಳಿ ಗ್ರಾಮದಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂತೋಷ್ ಬಿದರಗಡ್ಡೆ ಸರ್ ಅವರು ಗುರುನಮನ ಪುಸ್ತಕದ ಪರಿಚಯವನ್ನು ಮಾಡ್ತಾ ಇದ್ರು. ಗುರುನಮನ 101 ಕವನ ಅನ್ನುವಂತಹ ಪುಸ್ತಕದ ಪ್ರಧಾನ ಸಂಪಾದಕರು ಸಂತೋಷ್ ಬಿದರಗಡ್ಡೆ ಸರ್ ಅವರಾಗಿದ್ದಾರೆ. ಈ ಪುಸ್ತಕದ ಸದಾಶಯದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ರು. ಅವರ ಹಿತೈಷಿಗಳು, ಸ್ನೇಹಿತರು, ಅವರ ಮಿತ್ರರು ಈ ಪುಸ್ತಕದ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈ ಗುರುನಮನದ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಸಂತೋಷ್ ಬಿದರಗಡ್ಡೆ ಸರ್ ಅವರಿಂದ ಕೇಳೋಣ.
7: ಪ್ರೌಢಶಾಲಾ ಶಿಕ್ಷಕರು, ಸಾಹಿತಿ ಮಿತ್ರರು ಆಗಿರುವ ಬ್ಯಾಡಗಿಯ ಶ್ರೀ ಮಾಲ್ತೇಶ್ ಎನ್ ಚಳಗೇರಿ ಇವರು ಗುರುವಂದನ ಎಂಬ ತಮ್ಮ ಕವಿತೆಯಲ್ಲಿ ಹರಿಹರನಾಗಿಹ ಗುರುವರ ನೀತನ ಮರೆಯದೆ ನೆನೆಯುವ ದಿನವೆಂದು ಗುರುವವ ಬಿಡಿಸುತ್ತ ಗರುವವ ಬಿಡಿಸುತ್ತ ಹಗುರವ ಮಾಡುತ್ತ ಮೆರೆಸುತ್ತ ಮೆರೆಯುವನೆಂದೆಂದು ಎಂಬ ತಮ್ಮ ಕವಿತೆಯ ಸಾಲುಗಳೊಂದಿಗೆ ಈ ಸಂಪಾದಿತ ಗುರುನಮನ ಕವನ ಸಂಕಲನದಲ್ಲಿ ಮೊದಲನೇ ಕವಿತೆಯಾಗಿ ಮೂಡಿ ಬಂದಿರುತ್ತದೆ. ಅದೇ ರೀತಿ ಹಾನಗಲ್ ತಾಲೂಕಿನ ಅಂಚೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ದೀಪಾ ಪಾಟೀಲ್ ಇವರು ಅರಿವಿನ ಅರ್ಚಕ ಎಂಬ ಶಿರನಾಮೆಯೊಂದಿಗೆ ತಮ್ಮ ಕವನವನ್ನು ಇಲ್ಲಿ ಕೊಡ ಮಾಡಿರುತ್ತಾರೆ. ಬ್ರಹ್ಮನಂತೆ ಬಾಳ ದಾರಿಯ ಬರೆದ ಹರಿಯಂತೆ ಬುದ್ಧಿಮತಿಯ ಸಲಹಿದ ಹರನಂತೆ ಭವ ಭಯವ ತೊರೆದ ತ್ರಿಮೂರ್ತಿಯ ರೂಪವೇ ನೀನಾದೆ ಶ್ರೀಗುರು ಅರಿವಿನ ಅರ್ಚಕ ಎಂಬ ಮಾತನ್ನ ಕವಿತೆಯಲ್ಲಿ ಹೇಳುತ್ತಾರೆ. ಹಾಗೆಯೇ ಲಲಿತಾ ರುದ್ರಪ್ಪ ಗೊಗ್ಗದ್ ರಟ್ಟಿಹಳ್ಳಿ ಇವರು ಸರ್ವೋತ್ತಮ ಎಂಬ ಶಿರನಾಮೆಯಲ್ಲಿ ತಮ್ಮ ಗುರುನಮನವನ್ನ ಕವಿತೆಯಲ್ಲಿ ಹೇಳಿರುತ್ತಾರೆ. ಜೀವದ ಜೀವಕಳೆ ಗುರು, ಆತ್ಮತೃಪ್ತಿಯೇ ಗುರು, ನಂಬಿದವರಿಗೆ ಸ್ವಂತದವರಂತೆ ಪ್ರೀತಿ ತೋರುವ ಗುರು ಎಂಬ ಅವರ ಸಾಲುಗಳು ಕವನದಲ್ಲಿ ಮೂಡಿ ಬಂದಿರುತ್ತವೆ. ನಂತರದಲ್ಲಿ ಶ್ರೀ ಇಂಗಳಗಿ ದಾವಲ್ ಮಲಿಕ್ ಇವರು ಅಕ್ಷರ ಲೋಕದ ಚಕ್ರವರ್ತಿ ಎಂಬ ಕಾವ್ಯವನ್ನ ತಮ್ಮ ಗುರುನಮನ ಅರ್ಪಣೆಯನ್ನ ಮಾಡಿರುತ್ತಾರೆ. ಎನ್ನೊಡಲ ಮಧ್ಯೆ ಅಂಕುರಿಸಿದ ಕಾವ್ಯ, ಲೋಕಕ್ಕೆ ಏಣಿ ಹಾಕಿದ ಅಭಿಯಾಂತ್ರಿಕ, ಎನ್ನ ಪಾಲಿನ ಮಹಾವಿದ್ಯಾಲಯ, ಅರಿವಿನ ಗುರುವಿಗೆ ಕೋಟಿ ನಮನ ಎಂಬ ಸಾಲುಗಳನ್ನು ತಮ್ಮ ಕವಿತೆಯಲ್ಲಿ ಕಾಣಬಹುದು. ಮತ್ತೋರ್ವ ಶ್ರೀಮತಿ ಜೆ ಎಂ ಕೆರೂರ ಹಿರೇಕೆರೂರಿನವರು ಇವರು ಗುರುವಿಗೆ ನಮನ ಕವಿತೆಯಲ್ಲಿ ಅಕ್ಷರವೆಂಬ ಬೀಜವ ಬಿತ್ತಿ ಸಾಕ್ಷರರೆಂಬ ಬೆಳೆಯ ಬೆಳೆದು ಸಾಕ್ಷಾತ್ಕಾರದ ಪಥವ ತೋರಿದ ಗುರುವಿಗೆ ನಮನ ಎಂಬ ತಮ್ಮ ಸಾಲುಗಳನ್ನು ಹೇಳುತ್ತಾರೆ. ಇನ್ನು ಶ್ರೀಯುತ ಚಂದ್ರಪ್ಪ ಹೆಚ್ಎನ್ ಅವರು ಸುಜ್ಞಾನ ಮೂರ್ತಿ ಎಂಬ ಕವನದಲ್ಲಿ ಹೇ ಗುರುವೇ ಅರಿಯನ ನಿನ್ನಂತರಂಗವ ಹಿರಿಯರಂತೆ ಬುದ್ಧಿ ಹೇಳಿ ಬೆಳೆಸಿದ ಈ ಹೂವ ಕೊಟ್ಟೆ ಬೆತ್ತ ದೇಟ ಜೊತೆ ಭಯದ ಎಲ್ಲ ಅರ್ಥ ಇಟ್ಟುಕೊಂಡಿರಿ ನೀವು ನನ್ನೇಳಿಗೆಯ ಒಳ ಅರ್ಥ ಎಂಬ ಸಾಲುಗಳನ್ನು ಹೇಳುತ್ತಾರೆ. ಅಭಿಜ್ಞಾ ಪಿ ಎಂ ಗೌಡ ನಾಗಮಂಗಲ ಮಂಡ್ಯ ಇವರು ಗುರುವಿನ ಮಹತ್ವವನ್ನ ಗುರುವಿನ ಪ್ರಭೆಯಲ್ಲಿ ಸುಮವದು ಅರಳುತ್ತಿದೆ ಬೆಳಗುವ ದೀಪ್ತಿಯ ಒಡಲಂತೆ ಎಂಬ ಸಾಲುಗಳ ಮೂಲಕ ಗುರುವನ್ನ ಸ್ಮರಿಸಿಕೊಳ್ಳುತ್ತಾರೆ. ಅಂತೆಯೇ ಶ್ರೀಮತಿ ನಯನ ಮಹೇಶ್ ನಾಯಕ್ ಹಾನಗಲ್ ತಾಲೂಕಿನ ಶಿಕ್ಷಕಿ ಸನ್ಮಿತ್ರೆ ಇವರು ಗುರುದೈವ ಎಂಬ ಕವನವನ್ನ ತಮ್ಮ ಗುರುನಮನ ಸಂಕಲನದಲ್ಲಿ ನೀಡಿರುತ್ತಾರೆ. ಗುರುವಿಲ್ಲದೆ ಶಾಲೆ ಎಂಬ ಗರಡಿ ಮನೆಯ ಊಹಿಸಲು ಅಸಾಧ್ಯ ಎಂಬ ಇವರ ಕಳಕಳಿ ಗುರುವಿನ ಬಗ್ಗೆ ಹೇಳುತ್ತದೆ. ಮತ್ತೋರ್ವ ಸ್ನೇಹಿತೆ ರೂಪಾ ಕನ್ನೂರ ಇಂಡಿ ತಾಲೂಕಿನ ಇವರು ಗುರುವಿನ ಮಹಿಮೆ ಎಂಬ ನಾಮದಲ್ಲಿ ಅಜ್ಞಾನದ ಅಂಧಕಾರ ಕಳೆದು ಜ್ಞಾನದ ಜ್ಯೋತಿ ಬೆಳಗುವ ದಿವ್ಯ ಮೂರ್ತಿ ಗುರುವೇ ನಿನ್ನ ಮಹಿಮೆ ಎಷ್ಟು ವರ್ಣಿಸಿದರೂ ಕಡಿಮೆಯೇ ಎಂಬ ಸಾಲುಗಳನ್ನು ತಮ್ಮ ಕವಿತೆಯಲ್ಲಿ ಹೇಳುತ್ತಾರೆ. ಶ್ರೀಮತಿ ಶುಭಾ ಶ್ರೀನಾಥ್ ರಾಮನಗರ ಇವರು ತಪ್ಪು ಹೆಜ್ಜೆ ತೊದಲು ನುಡಿಯ ತಿದ್ದಿ ನಡೆಸಿದ ಮೊದಲ ಗುರುಗಳು ಮಾತಾಪಿತರಿಗೆ ನಮೋ ನಮೋ ಎಂದು ಹೇಳುವುದರ ಮೂಲಕ ಮುಂದೆ ಅಕ್ಷರಜ್ಞಾನ ನೀಡಿದ ಗುರುವನ್ನ ಸ್ಮರಿಸಿಕೊಳ್ಳುತ್ತಾರೆ. ಮಾನಸ ವಿಜಯ್ ಕೈಂತಜೆ ಮಂಗಳೂರು ಇವರು ತಮ್ಮ ಕವಿತೆಯಲ್ಲಿ, ನಮಗೆ ಗುರುವಾಗಿ ಬಂದು ಮನದಲ್ಲಿ ಹಿರಿಯರಾಗಿ ನಿಂದು ಅಕ್ಷರಮಾಲೆಗಳನ್ನು ಕಲಿಸಿದಿರಿ ಗುರುವೇ ನಿಮಗೆ ನಮಃ ಎಂಬ ಸಾಲುಗಳನ್ನು ಹೇಳುತ್ತಾರೆ. ಶ್ರೀಮತಿ ಭಾರತಿ ಹೆಬ್ಬಾಳ್ ಕೃಷ್ಣರಾಜನಗರ ಇವರು, ಗುರು ಎಂಬುದು ವ್ಯಕ್ತಿಯಲ್ಲ, ಅದೊಂದು ಅರಿವಿನ ಶಕ್ತಿ. ಮುಗ್ಧ ಮನದಲ್ಲಿ ಭಾವನೆಗಳ ತುಂಬಿ ಮಸ್ತಕದಲ್ಲಿ ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕ ಚೆಲ್ಲಿ ನಾಡ ಕಟ್ಟುವ ಸುಂದರ ಶಿಲ್ಪಿಗಳು ಎಂಬ ಸಾಲುಗಳನ್ನು ಹೇಳಿದರೆ ಶ್ರೀಮತಿ ಎಸ್ ಎಂ ಬಳ್ಳಾರಿ ಧಾರವಾಡ ಇವರು, ಜ್ಞಾನದ ಅಭಿಧಾನ ಅಪರೂಪ ವರದಾನ, ಬಂಧುಗಳಿಲ್ಲಾರು ಗುರು ಸಮಾನ, ದೈವದತ್ತ ಬಹುಮಾನ ಹಂಗಿಲ್ಲದ ವರಮಾನ, ಗುರುವರಿಯರಿಗೆ ಎಮ್ಮೆಯ ಭಾವದಾನ ಎಂಬ ಸಾಲುಗಳನ್ನು ಹೇಳುವುದರ ಮೂಲಕ ಗುರುವಿನ ಮಹಿಮೆಯನ್ನ ಹೊಗಳುತ್ತಾರೆ. ಗುರುವಿಗೊಂದು ನಮನ ಎಂಬ ಕವಿತೆಯಲ್ಲಿ ಶ್ರೀಮತಿ ಗಂಗಾ ಕೆ ಎಂ ಅಂಗನವಾಡಿ ಕಾರ್ಯಕರ್ತೆ ಇವರು, ಕಗ್ಗತ್ತಲೆಯ ಲೋಕದಿಂ ಬೆಳಕಿನ ಲೋಕಕ್ಕೆ ಕೊಂಡೊಯ್ಯುವ ಶಕ್ತಿ, ಮತ್ತೊಂದು ಸಂಸ್ಕಾರವ ನಿತ್ತ ನಭೋಮಂಡಲ ನೀನು ಗುರು ಎಂಬ ಸಾಲುಗಳನ್ನು ಹೇಳುವುದರ ಮೂಲಕ ಗುರುವಿಗೆ ನಮಿಸುತ್ತಾರೆ. ಇನ್ನು ಶ್ರೀಮತಿ ದೀಪಾ ಗಡಗಿ ಕನಕಗಿರಿ ಇವರು, ಜ್ಞಾನ ಬಂಧು ಎಂಬ ಶಿರೋನಾಮೆಯಲ್ಲಿ, ಅಜ್ಞಾನದಿಂದ ಸುಜ್ಞಾನದೆಡೆಗೆ ಗಾಢಾಂಧಕಾರದಿಂದ ಬೆಳಕಿನೆಡೆಗೆ ಶಿಷ್ಯ ಸಂಕುಲವ ಕರಪಿಡಿದು ಕರೆದೊಯ್ಯುವ ಕರುಣಾಮಯಿಗೆ ಅನಂತ ವಂದನೆ ಎಂಬ ಸಾಲುಗಳನ್ನು ಹೇಳುತ್ತಾರೆ. ರಾಮಚಂದ್ರ ದುಂಡಪ್ಪ ಪತ್ತಾರ ಇವರು, ಗುರುವಿಗೆ ಶಿರಬಾಗಿ ನಮಿಸುವೆ ಎಂಬ ಕಾವ್ಯದಲ್ಲಿ, ಗ್ರಾಮರಾಜ್ಯ ಪ್ರಜಾರಾಜ್ಯ ರಾಮರಾಜ್ಯದ ಕನಸು ನನಸಾಗಲು ಅವತರಿಸಿ ತಪಗೈದ ವಿಶ್ವಪಥ ವಿಶ್ವರೂಪವ ಗುರುವೇ ನಿನ್ನಯ ಪಾದಕಮಲಗಳಿಗೆ ಶಿರಬಾಗಿ ನಮಿಸುವೆ ಎಂಬ ನುಡಿಗಳನ್ನು ಆಡುತ್ತಾರೆ. ಶ್ರೀ ದೇವೇಂದ್ರಪ್ಪ ರಿತ್ತಿ ಸಾಸರವಾಡ ಶಿರಹಟ್ಟಿ ಇವರು, ನುಡಿಯನ್ನು ನಡೆಯಲಿ ತೋರಿಸಿದ ಧರೆಯನ್ನು ಬೆಳಗಲು ಉದಯಿಸಿದ ಸನ್ಮಾರ್ಗ ಸಂಸ್ಕಾರ ಧಾರೆಯರೆದ ವಿಶ್ವಕ್ಕೆ ಗುರುವಾದ ಮಹಾಮಹಿಮರಿಗೆ ಗುರುನಮನ ಎಂಬ ಸಾಲುಗಳನ್ನು ಹೇಳುವುದರ ಮೂಲಕ ತಮ್ಮ ಗುರುಭಕ್ತಿಯನ್ನು ಮೆರೆದಿದ್ದಾರೆ. ಶ್ರೀಮತಿ ಬನಶಂಕರಿ ಸಾಗರ ಇವರು, ಗುರುವಿಗೆ ನಮನ ಕವಿತೆಯಲ್ಲಿ, ಶಿಷ್ಯರಿಗಾಗಿ ನೀ ಶ್ರಮಿಸಿದೆ ನಮ್ಮ ಜೀವನ ಪಾವನ ಮಾಡಿದೆ ಮಾನವೀಯತೆಯನ್ನು ತೋರಿದೆ ನಮಗೆ ನೀವು ಅನುಕರಣೀಯವಾದೆ ಎಂಬ ಸಾಲುಗಳನ್ನು ಹೇಳುತ್ತಾರೆ. ಇನ್ನು ಶ್ರೀಮತಿ ಪ್ರೇಮಾದೇವಿ ಬಾದಾಮಿ ಇವರು, ಪ್ರತಿದಿನ ನಿಮ್ಮ ನಡೆ ಮಾಡುವೆನು ಕೈಮುಗಿದು ನಮನ ತಪ್ಪದೆ ನೆನೆಯುವೆನು ನಿಮ್ಮನ್ನು ಸದಾ ಆಶೀರ್ವದಿಸಿ ನಮ್ಮನ್ನು ಎಂಬ ಸಾಲುಗಳನ್ನು ಹೇಳುತ್ತಾರೆ. ಶ್ರೀಮತಿ ದಾಕ್ಷಾಯಿಣಿ ಊದುಗಟ್ಟಿ ಸಹೋದರಿ ರಾಣೆಬೆನ್ನೂರು ಇವರು, ಗುರುವಿಗೆ ನಮನ ಕವಿತೆಯಲ್ಲಿ, ಮಾನವನನ್ನು ದಾನವನನ್ನಾಗಿ ಮಾಡುವ ಗುರುವಿಗೆ ನಮನ, ಇಂದಿನ ಮಕ್ಕಳನ್ನು ನಾಳಿನ ಪ್ರಜೆಗಳನ್ನಾಗಿಸುವ ಗುರುವಿಗೆ ನಮನ, ವಿದ್ಯಾರ್ಥಿಗಳ ಸರ್ವಾಂಗೀಣ ಏಳಿಗೆಗಾಗಿ ಶ್ರಮಿಸುವ ಗುರುವಿಗೆ ನಮನ ಎಂದು ಸಾಲುಗಳನ್ನ ಪೋಣಿಸುತ್ತಾರೆ. ಪ್ರೊಫೆಸರ್ ಪ್ರವೀಣ್ ಕುಲಕರ್ಣಿ ಜಮಖಂಡಿ ಇವರು, ಸೃಷ್ಟಿ ಸ್ಥಿತಿಲಯಗಳೆಲ್ಲ ಗುರುಗಳಲ್ಲೇ ಅಡಗಿದಾಗ ಎಂಬ ಸಾಲುಗಳನ್ನ ಪ್ರಾರಂಭಿಸುವುದರ ಮೂಲಕ, ಪ್ರೀತಿ ಪ್ರೇಮ ದಯಕರುಣೆಗಳ ಸುಧೆಯ ವಸುಧೆಯಲ್ಲಿ ಹರಿಸುವವನು ಗುರು ಎಂಬ ಮಾತನ್ನು ತಮ್ಮ ನಮನದಲ್ಲಿ ಹೇಳುತ್ತಾರೆ. ಶ್ರೀಮತಿ ಮೀನಾಕ್ಷಿ ಸೂಡಿ ಚನ್ನಮ್ಮನ ಕಿತ್ತೂರು ಬೆಳಗಾವಿ ಜಿಲ್ಲೆ ಇವರು, ಚಿರಋಣಿ ಎಂಬ ಕವಿತೆಯಲ್ಲಿ, ಚಿರಋಣಿನ ಚಿರಋಣಿ ಜ್ಞಾನ ನೀಡಿದ ಗುರುವಿಗೆ, ಚಿರಋಣಿನ ಚಿರಋಣಿ ಬದುಕು ಬೆಳಗಿದ ಗುರುವಿಗೆ ದೇವಗೆ ಎಂದು ಹೇಳುತ್ತಾರೆ. ಶ್ರೀಮತಿ ಬಿ ಎಸ್ ದೀಪಿಕಾ ಅನಿಲ್ ಕುಮಾರ್ ಶಿಗ್ಗಾವಿ ಇವರು, ಎಲ್ಲ ಬಲ್ಲವನೆಂದು ಗರ್ವದಲ್ಲಿ ಮೆರೆಯದಿರು ಸರ್ವವನು ಬಲ್ಲವನೇ ಸದ್ಗುರು, ಶ್ರೀಗುರುವಿಗೆ ಶರಣಾಗು ಮೂಢ ಮನವೇ ಎಂಬುದಾಗಿ ತಮ್ಮ ಅಜ್ಞಾನವನ್ನು ಕಳೆದ ಜ್ಞಾನದ ಗುರುವಿಗೆ ನಮಿಸುತ್ತಾರೆ. ದೀಪಾ ಸುಂದರೇಶ್ ರಾಣೆಬೆನ್ನೂರು ಅರಗಿಣಿ ಇವರು, ಮಾತನಾಡುವ ದೇವರು ಎಂಬ ಕವಿತೆಯಲ್ಲಿ, ನಿಸ್ವಾರ್ಥ ಮನಸ್ಸಿನ ದ್ವೇಷ ಕಾಣದ ನಿಷ್ಕಲ್ಮಷ ಪ್ರೀತಿ ಬೆಳೆಸುವ ಹುಮ್ಮಸ್ಸಿನ ಬೋಧನೆಯ ಧರ್ಮದ ನೀತಿ ಶರಣರ ತೇಜಸ್ಸು ನಿಮ್ಮ ಮುಖದ ಕಾಂತಿ ನಿಮಗಿದು ಮನಃಪೂರ್ವಕ ಗುರುನಮನ ಎಂಬ ಅರ್ಪಣೆಯನ್ನ ಮಾಡುತ್ತಾರೆ. ಬಾಳ ಬೆಳಗಿದ ಗುರುವರ್ಯರು ಎಂಬ ಕವನದಲ್ಲಿ ಸಂತೋಷ್ ಪಿಷೆ ಮಠಪತಿ ರಾಜಗೀರ ಬೀದರ್ ಇವರು, ಸಂತೋಷಿ ಇವರು, ಜನ್ಮ ನೀಡಿದ ಹಾಲು ಕುಡಿಸಿ ಮೊದಲು ತೊದಲು ನುಡಿಗೆ ಮಾತು ಕಲಿಸಿ ಮುನ್ನುಡಿಯ ಬರೆದ ಎನ್ನ ಬಾಳಿಗೆಲ್ಲ ಜನನಿತಾನೆ ಮೊದಲ ಗುರು ನಿನ್ನಡಿಗೆ ನನ್ನ ಕೋಟಿ ನಮನ ಎಂಬ ಕವಿತೆಯನ್ನು ಹೇಳುತ್ತಾರೆ.
10: ಖಂಡಿತವಾಗ್ಲೂ ಗುರು ನಮನ ಮನಸ್ಸಿಗೆ ತಾಕುವ ಸಾಲುಗಳಾಗಿವೆ. ಗುರು ಅಂದ್ರೆ ಕೇವಲ ಅಕ್ಷರ ಕಲಿಸಿದವರು ಮಾತ್ರ ಗುರು ಆಗೋದಿಲ್ಲ. ಬಿದ್ದಾಗ ಕೈ ಹಿಡಿದು ಎತ್ತಿದವರು, ದಾರಿ ತಪ್ಪಿದಾಗ ಬೈದು ಸರಿ ಮಾಡಿದವರು ಎಲ್ಲರೂ ಕೂಡ ಗುರುಗಳೇ. ಗುರುಗಳ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಅಂತಹ ಗುರು ಮಹನೀಯರ ಬಗ್ಗೆ ತುಂಬಾ ಚೆನ್ನಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಇವರ ಗುರುನಮನದ ಪುಸ್ತಕದ ಪರಿಚಯ ಮುಂದುವರೆಯುತ್ತೆ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು.
12: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
13: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
14: ನಿಮ್ಮ ಮನೆ ಮನದ ಕೈರುಚಿ.
15: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನ ತಿಳುವಳ್ಳಿ ಗ್ರಾಮದಲ್ಲಿ ಶಿಕ್ಷಕರಾಗಿ, ಸಾಹಿತಿಗಳಾಗಿ, ನಿರೂಪಕರಾಗಿ, ಸಾಹಿತ್ಯ ಸಂಘಟಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂತೋಷ್

ಗುರುವೆ ಎಂಬುದಾಗಿ ಪ್ರಾರಂಭಿಸಿ, ಅಪರಂಜಿ ಗುಣದವರೆನ್ನಿಸಿದಿರಿ, ಮಕ್ಕಳ ಮನಸ್ಸ ಆಕರ್ಷಿಸಿದಿರಿ, ಶಿಷ್ಯರ ಬದುಕಿಗೆ ಬೆಳಕ ನೀಡಿದಿರಿ ಎಂಬ ಸಾರ್ಥಕ ಭಾವನೆಯನ್ನು ವ್ಯಕ್ತಪಡಿಸುತ್ತಾರೆ. ಈರಪ್ಪ ಬಿಜಲಿ ಕೊಪ್ಪಳ ಇವರು. ತಮವ ಕಳೆದು ಲೋಕ ಬೆಳಗೋ ಸೂರ್ಯ ಜಗಕ್ಕೆ ದೇವರು, ಮನದ ಅಂಧಕಾರ ಕಳೆವ ಗುರುವೆ ನಮ್ಮ ದೇವರು ಎಂಬುದಾಗಿ ಗುರುವನ್ನು ಸ್ಮರಿಸಿಕೊಳ್ಳುತ್ತಾರೆ. ಶ್ರೀಕಾಂತ್ ನಸಲವಾಯಿ ಇವರು, ನನಗೆ ಗುರುಗಳೇ ದೇವರು ಅಪ್ಪ ಎಂಬ ಸಾಲುಗಳನ್ನು ಹೇಳಿದರೆ, ಸಿಪಿ ರಾಧಾ ಬೆಂಗಳೂರು ಇವರು, ಸಮಯಾನುಸಾರ ಗುರುವಿನ ಪಾತು ಹಿರಿದು ಕಿರಿದು ಬಂದು ಬಳಗ ಅವನೇ ಜಗದ್ಗುರು ಎಂಬುದಾಗಿ ಹೇಳುತ್ತಾರೆ. ಶ್ರೀಮತಿ ಶ್ರೀದೇವಿ ಹಿರೇಮಠ ರಾಯಚೂರು ಇವರು, ಗುರು ಹಿಂದಿರೆ ಧೈರ್ಯ ಎಂಬ ಮಾತನ್ನು ಹೇಳುವುದರ ಮೂಲಕ, ಲೀಲಾವತಿ ದೊಡವಾಳ ನಾಗರಮುನ್ನೋಳಿ ಇವರು, ಸಹಸ್ರ ಕಲೆಗಳಿಂದ ಭೂಲೋಕದ ಜನತೆಗೆ ಸುಜ್ಞಾನವ ಚಿತ್ತಾರ ಬಿಡಿಸುವ ಅಪ್ರತಿಮರು ಗುರುಗಳು ಎಂಬ ಮಾತುಗಳನ್ನು ಹೇಳುತ್ತಾರೆ. ಕೆಟಿ ಶ್ರೀಮತಿ ಮೂಕನಹಳ್ಳಿ ಸೋಮನಹಳ್ಳಿ ಇವರು, ಗುರುವಿಂಗೆ ಶರಣೆಂಬೆ ಅರಿವಿತ್ತ ಶರಣಂಗೆ, ಕರಮುಗಿದು ಸಲ್ಲಿಸುವೆನು ನಮನಗಳನ್ನು ಎಂಬುದಾಗಿ ನಮನವನ್ನು ಸಲ್ಲಿಸುತ್ತಾರೆ. ಮಣಿಕಂಠ ಮೈಸೂರು ಇವರು, ಬೆಳಕಿನ ದಾರಿ ಗುರು, ಧರೆಯ ಹೂಗಳು ತೂಗಿವೆ ದೇವ, ಬಯಲ ತಂಗಾಳಿ ನೀನಾದೆ ಜೀವ, ತಪ್ಪು ದಾರಿಗೆ ಮುಳ್ಳಿನ ಬೇಲಿ ಬಿಸಿಲಾಗಿಯೂ ಬೆಳಕ ಮಾಲೆ ಎಂಬ ಮಾತುಗಳನ್ನು ಹೇಳುತ್ತಾರೆ. ಎನ್ಆರ್ ಯಶೋದಮ್ಮ ಇವರ ಕವಿತೆಯಲ್ಲಿ, ಸರ್ವರನ್ನು ಭುವಿಗಿಳಿಸಿದ ಹೆತ್ತವರು, ಶಿಷ್ಯರನ್ನು ಆಕಾಶಕ್ಕೇರಿಸಿದ ಗುರುಗಳು ಎಂಬುದಾಗಿ ಎತ್ತವರು ಗುರುಗಳನ್ನ ನಮಿಸುತ್ತಾರೆ. ಶ್ರೀಮತಿ ಶಾಂತಿವಾಸು ಬೆಂಗಳೂರು ಇವರು, ಬೈದರೆಂದು ಶಿಕ್ಷಕರಿಗೆ ಮರೆಯಾಗಿ ಹೊಡೆದಾಗ ಶಾಲೆಗೆ ಹೋಗಲಾರೆನೆಂದೇ, ಆದರೆ ಎಷ್ಟೋ ಸಲ ಮತ್ತೆ ಬರಲಾರೆನೆಂದು ಗೆಳತಿಯರಿಗೆ ಶಪಥವನ್ನು ಮಾಡಿ ಬಂದೆ, ಈಗ ನಾನು ಗುರುವಿನಿಂದ ಮೇಲೆ ಬಂದೆ ಎಂಬುದಾಗಿ ಹೇಳುತ್ತಾರೆ. ಹೆಚ್ಚು ಸುಂದರಮ್ಮ ಚಿಕ್ಕಮಗಳೂರು ಇವರು, ಜ್ಞಾನದ ಬೆಳಕನ್ನು ನೀಡುವ, ಶ್ರೇಯಸ್ಸಿನಡೆಗೆ ನಡೆಸುವ, ಆತ್ಮೀಯತೆಯ ಗೌರವ ತೋರುವ, ಭಾವನಾತ್ಮಕತೆ ತುಂಬಿರುವ ಗುರುವೇ ನಿನಗೆ ನಮನ ಎನ್ನುವುದು ಹೇಳುತ್ತಾರೆ. ಶ್ರೀ ನಾಗರಾಜ್ ದೀಕ್ಷಿತ್, ಶಾರದಾ ನಾರಾವಿ, ಶೋಭಾ ಸತೀಶ್, ಜ್ಯೋತಿನಗರ ಶಿವಮೊಗ್ಗ ಇವರು, ಗುರುಮಹಿಮೆಯನ್ನ, ಗುರುಕುಲದಲ್ಲಿ ನೀ ದೇವತಾ, ಶಿಷ್ಯರಿಗಾಗಿ ಶ್ರಮಿಸಿದೆ ಅನವರತ, ನಿನ್ನಿಂದ ನಾನಾದೆ ಸಾಕ್ಷರತ, ಬಾಳಿನುದ್ದಕ್ಕೂ ನಿಮ್ಮ ನೆನೆಸುತ್ತ ಎಂಬ ಕವಿತೆಯನ್ನ ನುಡಿಯುತ್ತಾರೆ. ಅದೇ ರೀತಿ ದೀಪಕ್ ಎನ್ ಪಿ, ಶ್ರೀಮತಿ ರೇಷ್ಮಾ ಆಜಾದ್, ಕಲ್ಲಪ್ಪ ಮಂಗಳೂರು, ರಂಜಿತ್ ಎಂ ಸಿರಿಗೆರೆ, ಸಂಧ್ಯಾ ರಾಮನಗರ, ಅಂಜನ್ ಕುಮಾರ್ ಪಿ ಆರ್ ತುಮಕೂರು, ಹುರ ದೊಡ್ಡಸ್ವಾಮಿ ಶ್ರೀರಾಮ್ಪುರ ಮೈಸೂರು, ಡಿ ಮಂಜಪ್ಪ ಸೊರಬ, ಸುಮಿತಾ ಹಿರೇಮಠ್ ಧಾರವಾಡ, ಮಲ್ಲಿಕಾರ್ಜುನ ಚನ್ನಬಸಪ್ಪಗೌಡರ್ ರೋಣ ಇವರೆಲ್ಲರೂ ತಮ್ಮ ಕವಿತೆಗಳಲ್ಲಿ ಗುರುವನ್ನು ಸ್ಮರಿಸಿಕೊಳ್ಳುತ್ತಾರೆ. ಶ್ರೀಮತಿ ಸಿದ್ದಮ್ಮ ಎಸ್ ಹಿರೇಮಠ್, ಜ್ಯೋತಿ ಜವಳಿ, ಸುಮಾ ಬಸವರಾಜ ಹಡಪದ್, ಗಾಯಕಿ ಹಾಗೂ ಶಿಕ್ಷಕಿ, ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ಇವರು ಕೂಡ, ಗುರುವೆಂದರೆ ಹೂ ಅರಳುವುದೆದೆಯಲ್ಲಿ, ಚರಣ ಕಮಲಗಳಿಗರ್ಪಿಸುವೆ, ಅಜ್ಞಾನದ ಕತ್ತಲೆಯ ಕಳೆದು ಬೆಳಕು ನೀಡಿದ ಹರಿಕಾರ ಗುರುವೇ ಎಂದು ಸ್ಮರಿಸಿಕೊಳ್ಳುತ್ತಾರೆ. ಶ್ರೀಮತಿ ಮೀನಾಕ್ಷಿ ಪಾಟೀಲ್ ಬಂಕಾಪುರ ಜಿಲ್ಲೆ ಹಾವೇರಿ ಇವರು, ವರ್ಣ ಮಾತ್ರಂ ಕಲಿಸಿದಾತ ಗುರು ಎಂದು ಪ್ರಾರಂಭಿಸಿ, ಸಹನಶೀಲನೆಂದರೆ ಗುರು, ಕರುಣಾಮೂರ್ತಿ ಎಂದರೆ ಗುರು, ಸರಳ ಸಜ್ಜನಿಕೆ ಎಂದರೆ ಗುರು, ಸುರಸುಂದರ ವ್ಯಕ್ತಿತ್ವ ಎಂದರೆ ಗುರು ಎಂಬುದಾಗಿ ಗುರುವನ್ನು ವರ್ಣಿಸುತ್ತಾರೆ. ಉಮೇಶ್ ಹೂಗಾರ್, ಲಕ್ಷ್ಮೀ ವಿ ಭಟ್, ಅನ್ನಪೂರ್ಣ ಅಂಗಡಿ, ವಿಜಯಲಕ್ಷ್ಮಿ ಗುತ್ತೇದಾರ್, ನಂಜುಂಡೇಶ್ವರ ಇವರೆಲ್ಲರೂ ಗುರುವನ್ನು ಸ್ಮರಿಸಿಕೊಳ್ಳುತ್ತಾರೆ. ಬಿಂದು ಆರ್ ಡಿ ರಾಂಪುರ ಇವರ ಕವಿತೆಯ ಸಾಲುಗಳಲ್ಲಿ ನೋಡುವುದಾದರೆ, ಸದಾ ಬೆಳಗಲಿ ನನ್ನ ಗುರುವಿನ ಮನೆ, ಬಸವ ಹಾದಿಯೇ ನಿಮಗೆ ಶ್ರೇಷ್ಠವಾಗಲಿ ಎಂಬುದೇ ನನ್ನ ಹಾರೈಕೆ, ಪೂಜ್ಯತೆಯ ಭಾವವಿದೆ ಸದಾ ನಾ ಸ್ಮರಿಸುವೆ ಎಂದು ಬಸವ ಭಾವನೆಯಿಂದ ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾರೆ ಬಿಂದು ಆರ್ ಡಿ ಅವರು. ಮಂಜುಳಾ ಹಿರೇಬಿದರಿ ತಾಲೂಕು ರಾಣೆಬೆನ್ನೂರು ಹಾಗೂ ಕೃಷ್ಣ ಜಾಲಿಹಾಳ, ಯಶೋಧ ಎಂಎನ್, ಆನಂದ್ ಕುಮಾರ್ ಯಾದವ್, ಶ್ರೀಮತಿ ಜಿ ಆರ್ ಸುತಾರ್, ರಾಧಾಮಣಿ, ಜ್ಯೋತಿ ಪ್ರಸಾದ್, ಶ್ರೀಮತಿ ಕಮಲಾ ಗಾಣಿಗೇರ್, ಕಲಾ ಅನಿಲ್ ಕೋಲಾರ ಇವರೆಲ್ಲರೂ ಗುರುವನ್ನ ತಮ್ಮದೇ ಆದ ನುಡಿಗಳಲ್ಲಿ ಸ್ಮರಿಸಿಕೊಳ್ಳುತ್ತಾರೆ. ಗುರು ನಮನ ಕವಿತೆಯಲ್ಲಿ ಮಹೇಶ್, ಹಾಗೆ ಶ್ರೀ ವೆಂಕಟೇಶ್ ಕುಲಕರ್ಣಿ, ಶಶಿವಸಂತ್ ಗುಳೇರ್ ತುಮಕೂರು, ರಂಜನಾ ಎಂಬೆಟಗೇರಿ ಧಾರವಾಡ, ಸಂಧ್ಯಾ ನಾಗರಾಜ್ ಯೋಗ ಶಿಕ್ಷಕಿ ಬೆಂಗಳೂರು, ಬಸಮ್ಮ ಏಗನಗೌಡರು ಸವಣೂರು ತಾಲೂಕು ಹಾವೇರಿ ಜಿಲ್ಲೆ ಇವರು ಗುರುವನ್ನು ಸ್ಮರಿಸಿಕೊಳ್ಳುತ್ತಾರೆ. ಗುರು ನಮನ ಕವಿತೆಯಲ್ಲಿ ಮಕ್ಕಳನ್ನ ತಿದ್ದುವ ಶಿಲ್ಪಿಯೂ ನೀನು ಗುರುವೇ ಎಂಬುದಾಗಿ ವೈಶಾಲಿ ಶಿವಪ್ಪ ಕೊಂಡಿ, ಹಾಗೆಯೇ ಡಾಕ್ಟರ್ ಮಾಸ್ತಿ ಎಂ ಮಂಜುನಾಥ್ ಮಾಲೂರು ಕೋಲಾರ, ಮಹಾದೇವಿ ಕೆ ಪಾಟೀಲ್ ವಿಜಯಪುರ, ಸುರೇಶ್ ಗೋವಿಂದರೆಡ್ಡಿ ಧಾರವಾಡ, ಶೈಲಜಾ ಕೆ ಎಂ ಚನ್ನಪಟ್ಟಣ ರಾಮನಗರ, ರವಿ ಎನ್ ಆರ್ ಕನಕಪುರ, ಸರೋಜಿನಿ ಮಾವಿನ ಮರದ್ ವಿಜಯಪುರ ಇವರೆಲ್ಲರೂ ಕೂಡ ಗುರುವನ್ನು ಸ್ಮರಿಸಿಕೊಳ್ಳುವುದರ ಮೂಲಕ ಸಾರ್ಥಕ ಭಾವವನ್ನು ವ್ಯಕ್ತಪಡಿಸುತ್ತಾರೆ. ಚೀನಾಗೇಶ್,
ಸುಭಾಷ್ ಚೌಹಾಣ್, ಗೆಳೆಯ ಮಂಜುನಾಥ್ ನಗರ ಹುಬ್ಬಳ್ಳಿ ಇವರು ಕೂಡ.

0: ಗುರುವಿನಂತರಂಗ ಬಲ್ಲೋರು ಬಹಳಿಲ್ಲ, ಗುರುವಿನಂತಃಕರಣ ತಿಳಿದೋರು ಯಾರೆಲ್ಲ, ಗುರುಕಾರುಣ್ಯ ಅಂತಿರೋ ಮನಂ ವಿರಳೆಲ್ಲ, ಗುರುವಿನಂತರಾಳ ಮರೆತರೋಳ ತಿಲ್ಲ ಎಂಬುದಾಗಿ ತಮ್ಮ ನುಡಿಗಳನ್ನು ಹೇಳುತ್ತಾರೆ. ಲಲಿತಾ ಗೊಗ್ಗದ್, ಲಕ್ಷ್ಮೀಯನ್ನಡಕಿ, ಸಹೋದರಿ ರಾಣೆಬೆನ್ನೂರು ಇವರು ಕೂಡ ತಮ್ಮ ಕವಿತೆಯಲ್ಲಿ ಗುರುವನ್ನು ಸ್ಮರಿಸಿಕೊಳ್ಳುತ್ತಾರೆ. ಶಾರದಮ್ಮ ಕಂಪಾಲಿ, ಜೆಸಿ ವಸರಾಯಪ್ಪನವರು ಸಹೋದರರು ರಟ್ಟೆಹಳ್ಳಿ ಇವರು ಕೂಡ ಗುರುವಿನ ಮಹಿಮೆಯನ್ನು ಸ್ಮರಿಸಿಕೊಳ್ಳುತ್ತಾರೆ. ಶ್ರೀಮತಿ ವೆಂಕುಬಾಯಿ ರಜಪೂತ್ ಕಲಬುರಗಿ, ಧಾರವಾಡದ ಪೂನಂ, ಹಾಗೆಯೇ ರಾಧಿಕಾ ರಂಜಿನಿ ಬೆಂಗಳೂರು, ನಿಂಗಪ್ಪ ಸಾಳಂಕಿ ಸಾಹಿತಿ ಮಿತ್ರ ಹಾವೇರಿ ಜಿಲ್ಲೆ ಹಾನಗಲ್ಲು, ಇವರೆಲ್ಲರೂ ಕೂಡ ಗುರುವಿಗೆ ವಂದನೆಯನ್ನು ಸಲ್ಲಿಸುತ್ತಾರೆ. ಯೋಗೇಂದ್ರಾಚಾರ್ಯನ್ ನನ್ನ ಸಹೋದ್ಯೋಗಿ ಮಿತ್ರ, ಇವರ ಕೂಡ ಗುರು ನಿನ್ನ ಚರಣಕ್ಕೆ ಶಿರಬಾಗಿ ನಮಿಸುವೆ, ಹರಸಿ ಕಾಪಾಡು ಕರ ಮುಗಿದು ಬೇಡುವೆ ಎಂಬ ತಮ್ಮ ಕವಿತೆಯನ್ನ ಗುರುವಿಗಾಗಿ ಅರ್ಪಿಸುತ್ತಾರೆ. ಹೇಮಾವತಿ ಕೊಣ್ಣೂರ್ ಕೊಪ್ಪಳ, ಹಾಗೆಯೇ ಉಮೇಶ್ ಯಲಚಿಗಿ ಅವರು, ಶಿವಸ್ವರೂಪಿಯಾಗಿ ನಿಂತು ಕ್ಷಕಿರಣೋಪಾದಿಯಲ್ಲಿ ಕರ್ಮವೆಸಗುವ ಶಿಕ್ಷಕ ಎಂಬುದಾಗಿ ಗುರುವನ್ನು ಸ್ಮರಿಸಿಕೊಳ್ಳುತ್ತಾರೆ. ಶಶಿಕಲಾ ಕಂಚಿಗನಾಳು, ರಾಹಿಲ್ ರಾಜಪಕ್ಷು ಗೆಳೆಯ ಹಾವೇರಿ ಇವರು ಕೂಡ ಗುರುವನ್ನು ಸ್ಮರಿಸಿಕೊಳ್ಳುತ್ತಾರೆ. ಕ್ಷಮಿಸಿ ಬಿಡು ಗುರುಗಳೇ ಎಂಬುದಾಗಿ ಧನ್ಯತಾ ಭಾವವನ್ನು ಗುರುದೇವ, ಸಹಾಯಕ ಪ್ರಾಧ್ಯಾಪಕರು ದಾವಣಗೆರೆ ನನ್ನ ಗುರುಗಳು, ಹಾಗೆಯೇ ಜಯಕವಿ ಜಯಪ್ಪ ಹೊನ್ನಾಳಿ ಖ್ಯಾತ ಸಾಹಿತಿಗಳು, ನನ್ನರಿವೆ ಬಾ ಗುರುವೆ ಎಂಬ ಕವಿತೆಯನ್ನು ಹೇಳೋದ್ರ ಮೂಲಕ ಗುರು ನಮನಕ್ಕೆ ತಮ್ಮ ನುಡಿಯನ್ನು ಹೇಳಿರುತ್ತಾರೆ. ಹಸೀನಾ ಎಂ ಸಿದ್ದಾಪುರ ಗದಗ ಇವರು, ಮತ್ತೆ ಅನ್ನಪೂರ್ಣ ಹಿರೇಮಠ್, ನೀಲಿಗಗನ ಸಾಹಿತಿ ಇವರೆಲ್ಲರೂ ಕೂಡ ಗುರುವನ್ನು ಸ್ಮರಿಸಿಕೊಳ್ಳುತ್ತಾರೆ. ಗುರುವನ್ನು ತಮ್ಮ ಹೃದಯಾಂತರಳದಲ್ಲಿ ಪೂಜಿಸಿ ಗುರು ನಮನ ಕವಿತೆಗೆ ತಮ್ಮ ಕವಿತೆಯನ್ನು ನೀಡಿರುತ್ತಾರೆ. ನನ್ನ ಕವಿತೆಯನ್ನು ಹೇಳುವುದಾದರೆ, ಓದಲು ಬರೆಯಲು ಕಲಿಸಿದ ಗುರುವಿಗೆ ಶರಣು ಶರಣೆನ್ನಿರಿ, ಬದುಕು ಕಟ್ಟಿಕೊಟ್ಟ ಅಕ್ಷರ ಗುರುವಿಗೆ ಶರಣು ಶರಣೆನ್ನಿರಿ, ಹಸ್ತಾದಿ ಪುಸ್ತಕ ಹಿಡಿಯಲು ಕಲಿಸಿದ ಪುಸ್ತಕ ಮಸ್ತಕ ತುಂಬ ಬುದ್ಧಿಯ ತುಂಬಿದ, ಸ್ನೇಹ ಸಹಕಾರ ಬಾಂಧವ್ಯ ಬೆಸೆದ, ನಾಳಿನ ಬಾಳಿಗೆ ಬೆಳಕಾದ ಗುರುವಿಗೆ ಶರಣು ಶರಣೆನ್ನಿ. ಆತ್ಮೀಯರೇ, ಈ ಕವಿತೆಯನ್ನು ನಾನು 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲೂ ಕೂಡ ವಾಚನ ಮಾಡಿದ್ದೆ ಎಂಬುದು ನನ್ನ ಧನ್ಯತಾ ಭಾವ. ಹೀಗೆ ಈ ಒಂದು ಗುರುನಮನ ಕವನ ಸಂಕಲನದಲ್ಲಿ ಅನೇಕ ಕವಿಗಳು ತಮ್ಮ ಕವಿತೆಗಳನ್ನು ಗುರುವಿಗಾಗಿ ಅರ್ಪಿಸುವುದರ ಮೂಲಕ ತಮ್ಮ ಭಕ್ತಿಯನ್ನು ಮೆರೆದಿರುತ್ತಾರೆ. ಒಟ್ಟಾರೆಯಾಗಿ 101 ಜನ ಕವಿಗಳು, ಕರುನಾಡಿನ ಎಲ್ಲ ಜಿಲ್ಲೆಗಳ ಬಹುತೇಕ ಎಲ್ಲ ಜಿಲ್ಲೆಗಳ ಕವಿಗಳು, ಕವಯಿತ್ರಿಯರು ಈ ಗುರುನಮನ ಕವನದಲ್ಲಿ ಸಂಕಲನದಲ್ಲಿ ತಮ್ಮ ಕವನವನ್ನು ನೀಡುವುದರ ಮೂಲಕ ಸಂಪಾದಿತ ಕವನ ಸಂಕಲನಕ್ಕೆ ತಮ್ಮ ಮೆರುಗನ್ನು ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ನಾನು ಗುರುನಮನ ಕವನ ಸಂಕಲನದ ಸಂಪಾದಕನಾಗಿ, ಒಬ್ಬ ಸಾಹಿತಿ ಶಿಕ್ಷಕನಾಗಿ ನಾನು ಈ ಒಂದು ಕೃತಿಯನ್ನು ಸಂಪಾದನೆ ಮಾಡಿದ್ದು ತುಂಬ ಸಾರ್ಥಕವಾಯಿತು ಎಂಬ ನನ್ನ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಈ ಒಂದು ಕವನ ಸಂಕಲನದ ಪರಿಚಯವನ್ನು ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟಂತಹ ರೇಡಿಯೋ ಶಿವಮೊಗ್ಗ 90.8 FM ಇವರಿಗೆ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ನಾನು ನನ್ನ ಗುರುನಮನ ಸಂಪಾದಿತ ಕವನ ಸಂಕಲನದ ಪರಿಚಯಕ್ಕೆ ವಿರಾಮ ನೀಡುತ್ತಿದ್ದೇನೆ. ಧನ್ಯವಾದಗಳು.
1: ನಿಮಗೂ ಕೂಡ ಧನ್ಯವಾದಗಳು ಸಂತೋಷ್ ಬೆದರಗಡೆ ಸರ್. ಗುರುನಮನ 101 ಕವನ ಈ ಪುಸ್ತಕದ ಪರಿಚಯವನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ರಿ. ಸ್ನೇಹಿತರೆ, ಖಂಡಿತವಾಗ್ಲೂ ನೀವು ಕೂಡ ಈ ಪುಸ್ತಕವನ್ನು ಓದಿ ಮತ್ತಷ್ಟು ಕವನಗಳ ಬಗ್ಗೆ ನೀವು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈಟಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ, ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
5: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
8: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
7: 9000085016. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
1: ಏಕದಂತಂ ಶೂರ್ಪಕರ್ಣಂ ಗಜವಕ್ತ್ರಂ ಚತುರ್ಭುಜಂ ಪಾಶಾಂಕುಶಧರಂ ದೇವಂ ಧ್ಯಾಯೇತ್ ಸಿದ್ಧಿವಿನಾಯಕಂ ಧ್ಯಾಯೇ ದೇವಂ ಮಹಾಕಾಯಂ ತಪ್ತಾಕಮಚನ ಸನ್ನಿಭಂ ದಂತಾಕ್ಷಮಲ ಪರಶುಪೂರ್ಣ ಮೋದಕಾಸ್ತಕಂ ಮೋದಕಾಸಕ್ತ ಶುಂಡಾಗ್ರಮೇಕದಂತಂ ವಿನಾಯಕಂ ನಮಸ್ತೆ ವಿಘ್ನರಾಜಾಯ ಅಭಿಷ್ಟವರದಾಯಿನೇ ಈಪ್ಸಿತಮೇವರಂ ಧೇಹಿ ನಮಸ್ತೆ ಸಿದ್ಧಿನಾಯಕ ಸಿದ್ಧಿದಾಯಕ. ಸ್ನೇಹಿತರೆ, ಗಣಪತಿ, ವಿನಾಯಕ, ವಿಘ್ನೇಶ್ವರ, ವಕ್ರತುಂಡ, ಏಕದಂತ, ಲಂಬೋದರ, ಬಾಲಚಂದ್ರ, ಸುಮುಖ, ಧೂಮ್ರವರ್ಣ, ವಿಕಟ ಅಂತ ನಾನಾ ಹೆಸರುಗಳಿಂದ ಕರೆಯಲ್ಪಡುವಂತಹ ವಕ್ರತುಂಡನನ್ನು ಈ ದಿನ ನೆನಪು ಮಾಡ್ಕೊಳ್ತಾ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ದಿನದ ಮಂಗಳವಾರದ ಈ ಶುಭ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ನಿಮಗೆ ಇಷ್ಟವಾದಂತಹ ಗಣಪನ ಭಕ್ತಿಗೀತೆಗಳನ್ನು ಹಾಡ್ಬೋದು, ಜೊತೆಗೆ ನಿಮಗೆ ಪ್ರಿಯವಾದಂತಹ ಶ್ಲೋಕವನ್ನು ಕೂಡ ಆಯ್ಕೆ ಮಾಡಿಕೊಂಡು ಹಾಡ್ಬೋದು. ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಪ್ಪ ಅಂದರೆ ಎಲ್ರಿಗೂ ಕೂಡ ಅವಕಾಶ ಸಿಗಬೇಕು ಅನ್ನೋದೇ ನಮ್ಮ ಒಂದು ಆಶಯ ಕೂಡ. ಈ ವಕ್ರತುಂಡ ವಿಘ್ನ ನಿವಾರಕ ನಿಮಗೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ, ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ ಅವರಿಗೆಲ್ಲ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳುವಂಥ ಎಲ್ರಿಗೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಹಾಗೆಯೇ ಮತ್ತೊಂದು ವಿಷಯ ಏನಪ್ಪ ಅಂದರೆ, ಸೆಪ್ಟೆಂಬರ್ 29 ಈ ದಿನ ತುಂಬಾ ಸ್ಪೆಷಲ್ ಡೇ ಸ್ನೇಹಿತರೆ. ವಿಶ್ವ ಹೃದಯ ದಿನ ಅಂತ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಈ ದಿನ. ಜಗತ್ತಿನಾದ್ಯಂತ ಹೃದಯದ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲಿಕ್ಕೆ, ಜೊತೆಗೆ ಈ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ಈ ದಿನವನ್ನು ವಿಶೇಷವಾಗಿ ವಿಶ್ವ ಹೃದಯ ದಿನ ಅಂತ ಆಚರಣೆ ಮಾಡ್ತೀವಿ. ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇತ್ತೀಚಿನ ದಿನಗಳಲ್ಲಿ ಈ ಒತ್ತಡದ ಜೀವನ ಶೈಲಿ, ಸರಿಯಾದ ಸಮಯಕ್ಕೆ ನಿದ್ದೆ ಇಲ್ಲದೆ ಇರೋದು, ಸರಿಯಾದ ಸಮಯಕ್ಕೆ ಊಟ ಮಾಡದೇ ಇರೋದು, ಎಲ್ಲದೂ ಕೂಡ ಈ ಆರೋಗ್ಯಕರ ಬದುಕಿಗೆ ಒಂದು ರೀತಿಯ ಸವಾಲುಗಳನ್ನು ಒಡ್ತಾ ಇವೆ. ಸೊ ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾ, ಆರೋಗ್ಯಕರ ಜೀವನ ನಿಮ್ಮದಾಗಲಿ, ಹಿತಮಿತ ಆಹಾರ ದೇಹಕ್ಕೆ ಮನಸ್ಸಿಗೆ ಹಿತಕರ ಅಂತ ತಿಳಿಸ್ತಾ, ಈ ಹೃದಯದ ಆರೋಗ್ಯಕ್ಕೆ ಈ ದಿನ ಮತ್ತಷ್ಟು ನಮ್ಮ ಹೃದಯ ಮನಸ್ಸು ನಾವು ಆರೋಗ್ಯವಾಗಿರಲಿಕ್ಕೆ, ಖುಷಿಯಾಗಿರಲಿಕ್ಕೆ, ಸಂತೋಷವಾಗಿರಲಿಕ್ಕೆ ನಿಮ್ಮ ನೆಚ್ಚಿನ ಭಕ್ತಿಗೀತೆಗಳನ್ನು ಹಾಡಿ ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಮತ್ತಷ್ಟು ಈ ದಿನವನ್ನು ಖುಷಿಯಾಗಿರಿಸ್ಕೊಳ್ಳಿ ಅಂತ ತಿಳಿಸ್ತಾ, ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ ಸ್ನೇಹಿತರೆ 9686096279. ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಿಂದಾಸ್ ಆಗಿ ಭಾಗವಹಿಸಿ ಅಂತ ಹೇಳ್ತಾ, ಫಸ್ಟ್ ಕರೆ ಯಾರು ಎಲ್ಲಿಂದ ಯಾವ ಗೀತೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಥವಾ ಯಾವ ಶ್ಲೋಕವನ್ನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ನಮಸ್ತೆ.
9: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು?
9: ನಾವು ನಂಜನಗೂಡು ತಾಲೂಕು ಬಿಳಿಗೆರೆಯಿಂದ ರಾಮಚಂದ್ರ ಮೇಡಮ್.
10: ವಾವ್, ನಂಜನಗೂಡು ತಾಲೂಕು ಬಿಳಿಗೆರೆ. ಓಕೆ, ನಿಮ್ಮ ಹೆಸರು?
9: ರಾಮಚಂದ್ರ ಮೇಡಮ್.
10: ರಾಮಚಂದ್ರ ಸರ್. ರಾಮಚಂದ್ರ ಸರ್ ಅವ್ರು ಏನ್ ಮಾಡ್ಕೊಂಡಿರೋದು?
9: ಬಸ್ ಏಜೆಂಟ್ ಮೇಡಮ್.
10: ಬಸ್ ಏಜೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ?
9: ಹೌದು ಮೇಡಮ್.
10: ಹೇಗಿದೆ ಕೆಲಸ?
9: ಕೆಲಸ ಪರವಾಗಿಲ್ಲ ಮೇಡಮ್.
10: ರಾಮಚಂದ್ರ ಸರ್ ಇವತ್ತು ಶ್ಲೋಕವನ್ನ ಹೇಳ್ತಾ ಇದ್ದೀರಾ ಅಥವಾ ಭಕ್ತಿ ಗೀತೆನ ಹಾಡ್ತಾ ಇದ್ದೀರಾ?
9: ಭಕ್ತಿ ಗೀತೆ. ಭಕ್ತಿ ಗೀತೆ ಮೇಡಮ್.
10: ಹಾಡಿ ಸರ್, ಹಾಡಿ ಸರ್.
9: ಗಣೇಶನ ಬಗ್ಗೆ ಹಾಡ್ಬೇಕಾ?
10: ಪರವಾಗಿಲ್ಲ ಸರ್, ಗಣಪತಿ ಬಗ್ಗೆ ಆದ್ರೂ ಹಾಡ್ಬೋದು, ನಿಮ್ಮ ನೆಚ್ಚಿನ ಒಂದು ಭಕ್ತಿ ಗೀತೆನ ಹಾಡ್ಬೋದು.
9: ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿತೋ ಜಯದ ಆದಿ ನಿನ್ನದೋ ನಿನ್ನ ನಿನ್ನ ಅಲ್ಲಿ ಅನಸು ನನ್ನ ತಂಗನ ತಂಗನ ತಂಗ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿತೋ ಜಯದ ಆದಿಯಲ್ಲಿ ನಿನ್ನ ನಿನ್ನನಲ್ಲಿ ನಡೆಸು ತಂಗಳಲ್ಲಿ ಸ್ವಾಮಿ ನಿನ್ನ ಕೀರ್ತಿ ತುಂಬಿ ಅರಿಯಲಿ ಕಿವಿಗಳಲ್ಲಿ ದಿನವು ನಿನ್ನ ಕೀರ್ತಿ ತುಂಬಿ ಅರಿಯಲಿ ಕಂಗಳಲ್ಲಿ ಸ್ವಾಮಿ ನಿನ್ನ ಕೀರ್ತಿ ತುಂಬಿ ಅರಿಯಲಿ ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿ ಅರಿಯಲಿ ನಮ್ಮ ಮನವು ಸದಾ ನಿನ್ನ ಜ್ಞಾನದಲ್ಲಿ ಮುಳುಗಲಿ ನಮ್ಮ ಮನವು ಸದಾ ನಿನ್ನ ಜ್ಞಾನದಲ್ಲಿ ಮುಳುಗಲಿ.
10: ಹಲೋ. ಓಕೆ, ಹೇಳಿ ಹೇಳಿ, ಹಾಡಿ. ಮರ್ತೋಯ್ತಾ?
9: ಮರ್ತೋಯ್ತು ಮೇಡಮ್, ಇಲ್ಲ ಬೇರೆ ಹಾಕ್ತೀನಿ ಮೇಡಮ್.
10: ಹಾ, ಇರ್ಲಿ ಸರ್, ಪರವಾಗಿಲ್ಲ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ರಾಮಚಂದ್ರ ಸರ್.
9: ಥ್ಯಾಂಕ್ ಯು ಮೇಡಮ್.
10: ಇದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಪ್ರತಿದಿನ ಭಾಗವಹಿಸ್ತಾ ಇರಿ.
9: ಥ್ಯಾಂಕ್ ಯು ಮೇಡಮ್.
10: ಎಸ್ ಸರ್. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ಹಲೋ, ನಮಸ್ತೆ.
11: ಹಲೋ.
10: ಹಲೋ
11: ಮೇಡಮ್.
10: ನಮಸ್ತೆ. ನವಾಸ್ ಸರ್.
11: ಹ್ಞೂ ಮೇಡಮ್. ಆರಾಮದಿರಿ?
10: ಎಸ್ ಸರ್, ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಿ?
11: ನಾವು ಎಲ್ಲ ಆರಾಮದೇವ್ರಿ ಮೇಡಮ್. ಕಾರ್ಯಕ್ರಮ ಕಳಕತ್ತಿದ್ರಿ, ಕಾರ್ಯಕ್ರಮ ಸೂಪರ್ವಾಗಿ ಮೂಡ್ ಬರಕತ್ತದ್ರಿ.
10: ಎಸ್ ಸರ್, ಎಸ್ ಸರ್.
11: ಹಾಂ, ಇವತ್ತು ಗಣೇಶನ ಬಗ್ಗೆ ತಂದಿರಿ ಮೇಡಮ್. ನಾಷ್ಟ ಏನು ಮಾಡಿ ಬಂದಿರಿ ಮೇಡಮ್?
10: ನಾಷ್ಟ ಸರ್ ಇವತ್ತು? ಎಸ್ ಸರ್, ನಾಷ್ಟ ಆಗಿಲ್ಲ ಸರ್.
11: ಇನ್ನ ಆಗಿಲ್ರಿ ಮೇಡಮ್?
10: ಇಲ್ಲ ಸರ್, ಕಾರ್ಯಕ್ರಮ ಮುಗಿದ್ಮೇಲೆ ತಗೊಂಡು.
11: ಒಟ್ಟು ಕಾರ್ಯಕ್ರಮ ನಡೆಸಿರಿ ಒಟ್ಟು.
10: ಎಸ್ ಸರ್.
11: ಓಕೆ ರೀ ಮೇಡಮ್. ನಾವೊಂದು ಇದು ಹಾಡ್ತೀನಿ ನೋಡ್ರಿ ಮೇಡಮ್. ನಮ್ಮ ಮಂಗಳಾರುತಿ ಪದ ರೀ ನಮ್ಮ ಗಣಪತಿ ಬಗ್ಗೆ ರೀ.
10: ಹಾಡಿ ಸರ್, ಹಾಡಿ ಹಾಡಿ ಹಾಡಿ.
11: ಆರುತಿ ಬೆಳಗೋನ ಮಂಗಳಾರುತಿ ಬೆಳಗೋನ ಗೌರಿ ತನಯ ಗಣಪಗೆ ವಿದ್ಯಾತನ ಗಣಪಗೆ ವಿಘ್ನ ವಿನಾಶನಿಗೆ ಆರುತಿ ಬೆಳಗೋನ ಮಂಗಳಾರುತಿ ಬೆಳಗೋನ ವಿದ್ಯಾ ಬುದ್ಧಿಯ ಕೊಡುವ ವಿನಾಯಕನಿಗೆ ಆರುತಿ ಬೆಳಗೋಣ ಮಂಗಳಾರುತಿ ಬೆಳಗೋಣ.
10: ಧನ್ಯವಾದ. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸರ್.
11: ಥ್ಯಾಂಕ್ ಯು. ಧನ್ಯವಾದ.
10: ಓಕೆ. ಎಸ್ ಸರ್, ನಮ್ಮ ನವಾಸ್ ಸರ್ ಬಗ್ಗೆ ತುಂಬ ಖುಷಿ ಆಗತ್ತೆ. ವಿವಿಧತೆಯಲ್ಲಿ ಏಕತೆ ಅನ್ನುವಂತಹ ಪದಕ್ಕೆ ಅವರು ಒಂದು ಅರ್ಥ ಕೊಡ್ತಾರೆ ಅಲ್ವಾ? ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
12: ಹಲೋ.
10: ನಮಸ್ತೆ.
12: ಹಲೋ.
10: ನಮಸ್ಕಾರ.
12: ನಮಸ್ಕಾರ ಮೇಡಮ್. ಮಹಾಲಕ್ಷ್ಮಿ ಮೇಡಮ್, ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
10: ಎಸ್ ಸರ್, ಎಸ್ ಸರ್, ಗೊತ್ತಾಯ್ತು. ನೀವು ಸ್ಪೀಕರ್ ಆನ್ ಮಾಡ್ಕೊಂಡು ದೂರ ನಿಂತು ಮಾತಾಡ್ತಾ ಇದ್ದೀರಾ ಅನ್ಕೊಳ್ತೀನಿ.
12: ಇಲ್ಲ ಇಲ್ಲ, ಈಗ ಹತ್ರ ಬಂದೆ.
10: ಹತ್ರ ಬಂದ್ರ? ಓಕೆ, ಡನ್.
12: ಮೇಡಮ್, ತಿಂಡಿ ಆಯ್ತಾ?
10: ಹಾ ಸರ್, ಇವತ್ತು ಸಂಕಷ್ಟ ಅಲ್ವಾ, ಉಪವಾಸ.
12: ಪರವಾಗಿಲ್ಲ, ಚೆನ್ನಾಗಿ ಫಾಲೋ ಮಾಡ್ತೀರಾ. ನಮ್ದು ಇವಾಗ ಚಪಾತಿ ಚಟ್ನಿ ಆಯ್ತು.
10: ಓಕೆ ಸರ್, ಓಕೆ ಸರ್.
12: ಮೇಡಮ್, ಇವತ್ತು ವಿಶೇಷ ಅಂದ್ರೆ ವಿಶ್ವ ಹೃದಯ ದಿನ.
10: ಹೌದು ಸರ್, ಹೌದು.
12: ನಾವು ಹೃದಯದ ಆರೋಗ್ಯ ಕಾಪಾಡ್ಕೋಬೇಕು ಮತ್ತೆ ಹೃದಯವಂತರಾಗಿ ಎಲ್ಲರೊಂದಿಗೆ ಪ್ರೀತಿ ಸಂತೋಷ ಸಾಮರಸ್ಯದಿಂದ ಬಾಳ್ಬೇಕು. ಅದೇ ನಿಜವಾದ ಹೃದಯವಂತಿಕೆ.
10: ಎಸ್ ಸರ್, ಎಸ್ ಸರ್, ಖಂಡಿತ ಖಂಡಿತ ಸರ್.
12: ಒಂದ್ ವಾರದಿಂದ ಎಲ್ಲರೂ ಗಣಪತಿ ಉತ್ಸವದಲ್ಲಿ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದೀವಿ. ಇವತ್ ನಿಮ್ಮಲ್ಲೂ ಪ್ರೋಗ್ರಾಮ್ ತಂದಿದ್ದೀರಾ, ಇವತ್ತೇ ಎಂಜಾಯ್ ಮಾಡ್ಬೋಣ.
10: ಖಂಡಿತ ಖಂಡಿತ ಸರ್, ಖಂಡಿತ.
12: ನಾನು ನನಗೊಂದ್ ಇಷ್ಟವಾದ ಹಾಡನ್ನ ಹಾಡ್ತಾ
10: ಇದ್ದೀನಿ.
12: ಗಣಪತಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಇವತ್ತು ಮತ್ತೆ ಅಂಗಾರಕ ಸಂಕಷ್ಟ ಚತುರ್ಥಿ ವಿಶೇಷ. ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ನನ್ಗೆ ಇಷ್ಟವಾದ ಒಂದ್ ಹಾಡು ಹಾಡ್ಬಿಟ್ಟು.
10: ಹಾಡಿ ಸರ್, ಹಾಡಿ.
12: ಜೈ ಗಣೇಶು ಜೈ ಗಣೇಶು ಜೈ ಗಣೇಶು ದೇವ ಜೈ ಗಣೇಶು ಜೈ ಗಣೇಶು ಜೈ ಗಣೇಶು ದೇವ ಮಾತಾ

0: సూర్య శ్యాము శరణు ఆయ్ సపలు జీకి సేవా, సూర్య శ్యాము శరణు ఆయ్ సపలు జీకి సేవా, మత జకి పార్వతి పితా మహాదేవా, జై గణేష్ జై గణేష్ జై గణేష్ దేవా, మత జకి పార్వతి పితా మహాదేవా, మత జకి పార్వతి పితా మహాదేవా, గణపతి బప్పా మోర్య.
1: ఓకే సార్, థ్యాంక్ యూ. ಇದೇ ರೀತಿ ಯಾವಾಗಲೂ ಖುಷಿ ಖುಷಿಯಾಗಿರಿ ಸರ್, ಆರೋಗ್ಯವೆಂಬ ಸಂಪತ್ತು ನಿಮ್ಮದು. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಹಲೋ, ನಮಸ್ತೆ.
2: ಹಲೋ,
1: ನಮಸ್ತೆ.
2: ಗುಡ್ ಮಾರ್ನಿಂಗ್ ಮೇಡಮ್.
1: ಗುಡ್ ಮಾರ್ನಿಂಗ್ ಕೃಷ್ಣಪ್ಪ ಸರ್, ಹೇಗಿದ್ದೀರಿ?
2: ಆರಾಮಿದ್ದೀನಿ ಮೇಡಮ್. ನೋಡೋಣ, ಕಾಲ್ ಮಾಡೋಣ, ಸಿಗುತ್ತೆ ತಕ್ಷಣ ಸಿಕ್ಬಿಡ್ತು ಮೇಡಮ್. ಮಾಡಿದ ತಕ್ಷಣನೇ.
1: ಸರ್ ಸರ್ ಸರ್
2: ಮೇಡಮ್, ನಿಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ. ಇವತ್ತು ಮೇಡಮ್ ಬೆಳಿಗ್ಗೆ 9:00 ಒಂದು 4 ಪಾಯಿಂಟ್ ಹೇಳಿದ್ರೆ ತುಂಬಾ ಖುಷಿ ಆಯ್ತು ಮೇಡಮ್ ನನಗೆ.
1: ಹೌದಾ? ಥ್ಯಾಂಕ್ ಯು ಸರ್.
2: ಆಸೆ ಆಸೆ ಎಂಬುದೇ ರೋಗ.
1: ಹೌದು,
2: ದಯೆಯ ಧರ್ಮದ ಮೂಲ.
1: ನಿಜ ನಿಜ ಸರ್,
2: ಚೆನ್ನಾಗಿತ್ತು ಮೇಡಮ್ ನೀವು ಹೇಳಿದ್ರಲ್ಲ, ತುಂಬಾ ಖುಷಿ ಆಯ್ತು. ಆ ಪಾಯಿಂಟ್ ಕೇಳಿ ನಂಗೆ ಸಂತೋಷ ಪಡುತ್ತೆ ಮೇಡಮ್ ನನಗೆ.
1: ಹೌದಾ ಸರ್?
2: ಚೆನ್ನಾಗಿ ಹೇಳ್ತೀರಿ ಮೇಡಮ್, ತುಂಬಾ ಚೆನ್ನಾಗಿ ಹೇಳ್ತೀರಿ. ಇಷ್ಟೇ ನಮ್ಮ ಹತ್ರ ಯಾವ ತಗೊಂಡು.
1: ಥ್ಯಾಂಕ್ ಯು ಸರ್. ಸರ್
2: ವಿಷಯ ಮೇಡಮ್, ಇವತ್ತು
1: ಸರ್ ಇವತ್ತು ಭಕ್ತಿಗೀತೆಗಳನ್ನ ಹಾಡ್ಬೋದು ಅಥವಾ ದೇವರ ಶ್ಲೋಕಗಳನ್ನ ಕೂಡ ಹೇಳ್ಬೋದು ಸರ್.
2: ಮೇಡಮ್ ಭಕ್ತಿಗೀತೆ
1: ಹೇಳೋದು?
2: ಯಾವ್ದಾಡಣಪ್ಪ? ದುಗ್ಗಾಣಿ ಎಂಬುದು ದುರ್ಜನ ಸಂಘ, ದುಗ್ಗಾಣಿ ಬಲು ಕೆಟ್ಟದಣ್ಣ ಅಣ್ಣ, ದುಗ್ಗಾಣಿ ಬಲು ಕೆಟ್ಟದಣ್ಣ, ಆಚಾರ ಹೇಳೋದು ದುಗ್ಗಾಣಿ ಬಲು ನೀಚಾರ ಮಾಡೋದು ದುಗ್ಗಾಣಿ, ಆಚಾರ ಹೇಳೋದು ದುಗ್ಗಾಣಿ ಬಲು ನೀಚಾರ ಮಾಡೋದು ದುಗ್ಗಾಣಿ, ನಾಚಿಕೆ ಇಲ್ಲದೆ ಮನೆ ಮನೆ ತಿರುಗಿಸಿ, ನಾಚಿಕೆ ಇಲ್ಲದೆ ಮನೆ ಮನೆ ತಿರುಗಿಸಿ, ಚೀಚಿ ಎನಿಸೋದು ದುಗ್ಗಾಣಿ ಅಣ್ಣ, ಚೀಚಿ ಎನಿಸೋದು ದುಗ್ಗಾಣಿ. ದುಗ್ಗಾಣಿ ಎಂಬುದು ದುರ್ಜನ ಸಂಘ, ದುಗ್ಗಾಣಿ ಬಲು ಕೆಟ್ಟದಣ್ಣ ಅಣ್ಣ, ದುಗ್ಗಾಣಿ ಬಲು ಕೆಟ್ಟದಣ್ಣ, ಮಾನವನಾಗಿರಿಸೋದು ದುಗ್ಗಾಣಿ, ಮಾನ ಹದಗೆಡಿಸುವುದು ದುಗ್ಗಾಣಿ, ಮಾನ ನಿಧಿ ಸಿರಿ ಪುರಂದರ ವಿಠಲನ ಧ್ಯಾನಿಸದಿರುವುದು ದುಗ್ಗಾಣಿ ಅಣ್ಣ, ಧ್ಯಾನಿಸದಿರುವುದು ದುಗ್ಗಾಣಿ. ಯಾಕೆ ಮೇಡಮ್?
1: ಎಸ್ ಸರ್, ತುಂಬಾ ಚೆನ್ನಾಗಿತ್ತು ಗೀತೆ.
2: ಮೇಡಮ್ ಇನ್ನೊಂದ್ ಕ್ಷಣ ಐತೆ, ನಾನು ಕಡಿಮೆ ಮಾಡಿದೆ ಮೇಡಮ್.
1: ಇರ್ಲಿ ಸರ್, ಪರವಾಗಿಲ್ಲ. ಥ್ಯಾಂಕ್ ಯು.
2: ಥ್ಯಾಂಕ್ ಯು ಮೇಡಮ್.
1: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ಕಾರ.
3: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
1: ಅಮ್ಮ ನಮಸ್ತೆ, ಹೇಗಿದ್ದೀರಾ?
3: ಆರಾಮಿದ್ದೀವಪ್ಪ, ನೀವು?
1: ಎಸ್ ಮೇಡಮ್, ಆರಾಮಾಗಿದ್ದೀನಿ.
3: ಅಮ್ಮ
1: ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ನಾವು ಸಣ್ಣರಿದ್ದಾಗ್ಲಿಂದಾನು ಗಣಪತಿ ಹಬ್ಬಕ್ಕೆ ಇದನ್ ಕೇಳ್ತಾ ಇದ್ವಮ್ಮ.
1: ಓಕೆ.
3: ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ, ನಿನ್ನ ನಂಬಿದ ಜನಕ್ಕೆ ಹೃದಯ ಎಲ್ಲ ಸುಖ, ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ, ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋಕೆ ನೋಡೋಕೆ ಚೆನ್ನ, ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋಕೆ ನೋಡೋಕೆ ಚೆನ್ನ. ಗರಿಕೆ ತಂದರೆ ನೀನು, ಗರಿಕೆ ತಂದರೆ ನೀನು ಕೊಡುವೆ ವರವನ್ನ, ಗತಿ ನೀನೆ ಗಣಪನೆ ಕೈ ಮುಗಿಯೋ ಹಿಡಿಯೋ ಮುನ್ನ. ಶರಣು ಶರಣಯ್ಯ ಶರಣು ಬೆನಕ.
1: ಎಸ್ ಮೇಡಮ್, ಥ್ಯಾಂಕ್ ಯು.
3: ಇಳ್ಕೊಂಡು ನಾವು ಸುಮ್ಮನೆ ಹೇಳ್ತಾ ಇದ್ರೆ ಸರಿ ಹೋಗಲ್ಲ.
1: ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.
3: ಥ್ಯಾಂಕ್ ಯು
1: ಮ್ಯಾಮ್. ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ. ನಮಸ್ತೆ. ನಮಸ್ತೆ.
4: ನಮಸ್ಕಾರ ಮೇಡಮ್.
1: ನಮಸ್ತೆ. ಸೋಮಶೇಖರ್ ಸರ್ ಅವರ?
4: ಹೌದು ಮೇಡಮ್. ಆರಾಮ ಮೇಡಮ್?
1: ಎಸ್ ಸರ್, ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಿ?
4: ಆರಾಮ ಮೇಡಮ್. ಟಿಫನ್ ಮೇಡಮ್?
1: ಸರ್ ಸರ್, ಇವತ್ತು ಸಂಕಷ್ಟ ಇರೋದಕ್ಕೆ ಉಪವಾಸ ಸರ್, ಟಿಫನ್ ಏನು ಇಲ್ಲ.
4: ಸರಿ ಮೇಡಮ್.
1: ಇರಲಿ ಸರ್, ಪರವಾಗಿಲ್ಲ. ನೋ ಇಶ್ಯೂ, ನೋ ಇಶ್ಯೂ. ಸರ್, ಯಾವ ಒಂದು ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಥವಾ ಶ್ಲೋಕ?
4: ಮೇಡಮ್, ಮರ್ಯಾದೆ ಮಹಲ್ಲಿಂದ ಸಾಂಗ್ ಹಾಡ್ತೀನಿ ನೋಡಿ ಮೇಡಮ್.
1: ಸರ್, ಹಾಡಿ ಕೇಳೋಣ.
4: ಓಂಕಾರ ಗಣಪತಿಯೇ ಕೋಟಿ ವಂದನೆ, ಎಂದೆಂದು ಬೇಡುವೆವು ನಿನ್ನಯ ಕರುಣೆ. ಓಂಕಾರ ಗಣಪತಿಯೇ ಕೋಟಿ ವಂದನೆ, ಎಂದೆಂದು ಬೇಡುವೆವು ನಿನ್ನಯ ಕರುಣೆ.

0: ಗಣಪತಿಯೇ ಕೋಟಿ ವಂದನೆ, ನಿನ್ ಎಂದೆಂದು ಬೇಡುವೆವು ನಿನ್ನಯ ಕರುಣೆ. ದುಡ್ಡಿನ ಅಮಲಲ್ಲಿ ನೀತಿಯ ಅಳಿದವರು, ಗದ್ದುಗೆ ಮೇಲೇರಿ ದೀನರ ತಿಳಿದವರು, ಎಂದಿದ್ದರು ನಿನ್ನ ಮುಂದೆ ಮಣಿಯಲೇಬೇಕು. ನಿನ್ನನ್ನೇ ಪೂಜಿಸುವ ನಿನ್ನನ್ನೇ ಧ್ಯಾನಿಸುವ ಜನರ ಒಂದು ದುಗುಡ ಕಳೆಯ ಗಣನಾಯಕನೇ. ಓಂಕಾರ ಗಣಪತಿಯೇ ಕೋಟಿ ವಂದನೆ, ಎಂದೆಂದು ಬೇಡುವೆವು ನಿನ್ನಯ ಕರುಣೆ.
1: ಥ್ಯಾಂಕ್ ಯು ಮೇಡಮ್. ಎಸ್ ಸರ್, ಎಸ್ ಸರ್, ಸೂಪರ್. ಥ್ಯಾಂಕ್ ಯು ಸೋಮಶೇಖರ್ ಸರ್.
2: ಥ್ಯಾಂಕ್ ಯು.
1: ಎಸ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
3: ನಮಸ್ತೆ ಮೇಡಮ್.
1: ನಮಸ್ತೆ ಸೌಮ್ಯ ಮೇಡಮ್. ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಥವಾ ಶ್ಲೋಕ?
3: ಹೇಳ್ತೀನಿ ಮೇಡಮ್, ಶ್ಲೋಕ ಬರಂಗಿಲ್ಲರಿ ನನಗೆ.
1: ಪರವಾಗಿಲ್ಲ.
3: ಜಯವೇ ನಮಗೆ, ಜಯವೇ ನಮಗೆ, ವಿಘ್ನೇಶ ಇರುವಾಗ ನಮಗೆ ಭಯವಿಲ್ಲ, ನಮಗೆ ಭಯವಿಲ್ಲ. ಗಣಪತಿಯನ್ನು ನಂಬಿರುವಾಗ ಸೋಲೇ ಇಲ್ಲ, ಗಣಪತಿಯನ್ನು ನಂಬಿರುವಾಗ ಸೋಲೇ ಇಲ್ಲ. ಪೈಲ ಪೂಜಿ ನಮ್ಮ ಗಣಪನ್ಗೆ ಅಂತ ಹೇಳ್ತಿರ್ತಾರೆ ಮೇಡಮ್, ನಾವು ಎಂದು ಸೋಲ ಇಲ್ಲ ಅಂತ ಹೇಳ್ತಾರೆ.
1: ಖಂಡಿತ ಖಂಡಿತ. ಈ ಗೀತೆ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು.
3: ಹೌದು ಹೌದು ಮೇಡಮ್. ನಮಸ್ತೆ.
1: ನಮಸ್ಕಾರ. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
4: ನಮಸ್ಕಾರ ಮೇಡಮ್. ಶುಭೋದಯ.
1: ನಮಸ್ತೆ ಬಸವರಾಜ್ ಕವಿಗಳಿಗೆ. ಕವಿಗಳೇ, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ಗಣೇಶನ ಮಹಿಮೆ ಚಿತ್ರದಿಂದ ಮೇಡಮ್. ಪಾರ್ವತಿ ದೇವಿಯ ನೈಬೆವರಿನಿಂದ ಹುಟ್ಟಿ ಬಂದ ಒಬ್ಬ ಪುಟ್ಟ ಚಂದ, ತಾಯಿಯ ಮಾತಿನಂತೆ ತಾನು ಬಾಗಿಲ ಕಾಯುತ್ತ ನಿಂತ, ಕೈಲಾಸ ಬಾಗಿಲ ಕಾಯುತ್ತ ನಿಂತ. ಬಂದನಲ್ಲಿಗೆ ಆಗ ಪರಮೇಶ್ವರ, ಕೈಲಾಸದೊಡೆಯ ಶಿವಶಂಕರ. ದಿಟ್ಟತನದಿಂದ ಪುಟ್ಟ ಬಾಲಕನು ತಡೆದು ನಿಲ್ಲಿಸಿದ ಪರಮಶಿವನನ್ನು. ಮೂಲೋಕದೊಡೆಯ ಪರಶಿವನು ನಾನು, ನನ್ನನ್ನೇ ತಡೆಯಲು

ಎಂದು ಕಂಬನಿ ಹರಿಸಿದಳು, ಬದುಕಿಸಿ ಎಂದು ಬೇಡಿದಳು. ಉತ್ತರಕ್ಕೆ ತಲೆ ಹಾಕಿ ಮಲಗಿದಂತ ವ್ಯಕ್ತಿಯ ತಲೆಯನ್ನು ಕತ್ತರಿಸಿ ತಾಯಂದ ಶಂಕರ, ಶಂಕರನ ಕಿಂಕರರು ಆನೆಯ ತಲೆಯೊಂದು ಆಗಲೇ ಕತ್ತರಿಸಿ ತಂದ. ಸತ್ತ ಬಾಲಕನು ಮತ್ತೆ ಬದುಕಿದನು ಈಶನ ಕರುಣೆಯಿಂದ, ಈಶನ

0: ನಂದ ಗಜವಧನ ತಾನಾದ ಲಂಬೋಧರ ಭಕ್ತಿ ತಾಂಡವ ದೇವ ವಿಘ್ನೇಶ್ವರ.
1: ಓಕೆ ಸೂಪರ್ ಸರ್, ಕಳೆದೋಗ್ಬಿಟ್ವಿ ನಿಮ್ಮ ಗೀತೆಯನ್ನು ಕೇಳಿ. ಥ್ಯಾಂಕ್ ಯು,
2: ಧನ್ಯವಾದಗಳು ಮೇಡಮ್.
1: ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
4: ಏನಿಲ್ವಾ ರಾಜು, ನಮ್ಮ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
3: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT-ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಿಮಗೆ ಇಷ್ಟವಾದಂತಹ ಭಕ್ತಿಗೀತೆಗಳನ್ನು ಹಾಡ್ಬೋದು, ಗಣಪನ ಭಕ್ತಿಗೀತೆಗಳನ್ನು. ಜೊತೆಗೆ ಗೀತೆಗಳನ್ನು ಹಾಡದೇ ಇದ್ದರೆ ಶ್ಲೋಕವನ್ನಾದರೂ ಹೇಳ್ಬೋದು. ನಿಮ್ಮ ಒಂದು ಪ್ರೀತಿಯ ಒಂದು ಏನು ಹೇಳ್ತೀರ, ಅಭಿವ್ಯಕ್ತಿಯನ್ನು ಪಡಿಸ್ಬೋದು ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ. ಇದು ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686096279. ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ದಿನವನ್ನು ಮತ್ತಷ್ಟು ಖುಷಿಯಾಗಿರಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
9: ಹಲೋ, ನಮಸ್ಕಾರಗಳು.
1: ನಮಸ್ಕಾರಗಳು ಉಡುಪಿ ಸತೀಶ್ ಸರ್ ಅವರಿಗೆ.
9: ಹೇಗಿದ್ದೀರಾ ಮಹಾಲಕ್ಷ್ಮಿ ಮೇಡಮ್?
1: ಆರಾಮಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ?
9: ಆಯ್ತು, ಇವತ್ತು ಅಂಗಾರಕ ಸಂಕಷ್ಟಿ ಅಲ್ವಾ?
1: ಹೌದು ಸರ್, ಹೌದು.
9: ಆಯ್ತು, ಮಾಡಿದೀರಾ ವ್ರತ?
1: ಹೌದು ಸರ್.
9: ಆಯ್ತು ಆಯ್ತು, ಒಳ್ಳೇದಾಯ್ತು ಕೇಳ್ರಿ. ಸಿದ್ಧಿ ಗಣಪತಿ ನಿಮಗೆ ದನ ಕನಕ ಅಷ್ಟ ಐಶ್ವರ್ಯ ತರ್ತಾರೆ ಬಿಡಿ, ತರ್ಲಿ.
1: ಹಾ ಸರ್,
9: ಹಾಗೆ ಎಲ್ಲರಿಗೂ ತರ್ಲಿ ಅಂತ ನಮ್ಮ ಹಾರೈಕೆ ಉಂಟ್ರಿ.
1: ಒಳ್ಳೇದ ಸರ್, ಎಲ್ರಿಗೂ ಒಳ್ಳೇದಾಗ್ಲಿ.
9: ಹೌದು ಹೌದು
1: ಸರ್.
9: ಗಣಪತಿ ಬೇಗ, ಅದು ಒಂದು ವಿಷಯ ಹೇಳ್ಬೇಕಿತ್ರಿ.
1: ಹಾ ಸರ್ ಹೇಳಿ.
9: ನಾನೀಗ ಕರೆ ಮಾಡೋದು ಒಂದು ವಾರದಿಂದ ಏನೋ ಬೇರೆ ಕೆಲಸ ಎಲ್ಲ ಇತ್ತು, ಕರೆ ಮಾಡಕ್ ಆಗಿದ್ದಿಲ್ಲ, ಒಂದು ವಾರ ಆಯ್ತು ಈಗ ಮಾಡ್ಲಿಲ್ಲ. ಆದ್ರೆ ನನ್ನ ಫ್ರೆಂಡ್ ಗಳೆಲ್ಲ ಕೇಳ್ತಾ ಇರ್ತಾರೆ, ಲಾಸ್ಟ್ ವೀಕ್ ಒಬ್ರು ಸರ್, ಅವ್ರ ಹೆಸರೇನು ವಿಶ್ವನಾಥ್ ಅಂತೆ, ನಂಗೆ ಕೇರಳದಿಂದ ನಮ್ಮ ಫ್ರೆಂಡ್ ಫೋನ್ ಮಾಡಿ ಹೇಳಿದ್ರೆ, ಅವರು ನಮ್ಮ ಈ ವೆಲ್ಕಮ್ ಟೋನ್ ಇದೆಯಲ್ಲ, ಅದು ವೆಲ್ಕಮ್ ಟೋನ್ ಮೆನ್ಷನ್ ಮಾಡಿ ಅಪ್ರಿಷಿಯೇಟ್ ಮಾಡಿದ್ರಂತೆ, ಅವರಿಗೆ ನಮ್ಮ ಕಡೆಯಿಂದ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ಬಿಡ್ರಿ.
1: ವಿಶ್ವನಾಥ್ ಸರ್. ಎಸ್, ವಿಶ್ವನಾಥ್ ಸರ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ ಯು ಹೇಳ್ತೀವಿ ನಿಮ್ಮ ಕಡೆ.
9: ಯಾಕಂದ್ರೆ ನಾವಿದು ಇದೆಲ್ಲ ಈ ಆರ್ಜಿ ಇದೇನ್ ಗೊತ್ತಾ, ಈಗ ನಾವು ರೆಡ್ FM ಅಲ್ಲಿ 2012 ಒಂದು ಆರ್ಜಿ ಅಂತ ಒಂದು ಇದ್ರು ಕಾಂಪಿಟೇಷನ್ ಅಲ್ಲಿ 45 ಮಂದಿ ಇದ್ರು, ಅದರಲ್ಲಿ ನಾನು ಫಸ್ಟ್ ಬಂದಿದ್ದೆ. ಗೋಲ್ಡ್ ಕಾಯಿನ್ ಟ್ರೋಫಿ ಎಲ್ಲ ಕೊಟ್ಟಿದ್ರು. ಹಾಗೆ ಅದರಲ್ಲಿ ಹಾಗೆ ಪ್ರಿಪರೇಷನ್ ಆಗ್ಬೇಕಲ್ಲ, ಅದರಿಂದ ನಮ್ಮದೇ ಆದ ಓನ್ ಸ್ಟೈಲ್ ಅಲ್ಲಿ ನಾವು ಆರ್ಜೆ ಮಾಡಿದ್ದದ್ದು. ಒಂದ್ ಗಂಟೆ ಪ್ರೋಗ್ರಾಮ್ ಮಾಡಿ ಕೊಟ್ಟಿದ್ದೆ, ಅದರಲ್ಲಿ ಫಸ್ಟ್ ಬಂದಿದೆ, ಹಾಗಾಯ್ತು ಅದನ್ನೇ ಮುಂದುವರ್ಸ್ಕೊಂಡು ಬಂದದೀಗ.
1: ವೆರಿ ನೈಸ್ ಸರ್, ವೆರಿ ನೈಸ್, ಕಂಗ್ರಾಚುಲೇಷನ್ ಸರ್.
9: ಆಯ್ತು ವಿನಾಯಕ್, ಆಯ್ತು, ಥ್ಯಾಂಕ್ ಯು ಸೋ ಸೋ ಮಚ್. ಆಯ್ತು ಈಗ ಒಂದು ವಿನಾಯಕ್ ಗೀತೆ ಅಲ್ವಾ,
1: ಹಾಡಿ ಸರ್, ಹಾಡಿ.
9: ನಮ್ಮ ಸಿದ್ಧಿ ವಿನಾಯಕ
1: ಸರ್.
9: ಒಂದೇ ಶ್ಯಾಮರ ಕರ್ಣನೆ ಶಂಕರ ಸುತ ಶರಣು, ವಿನಾಯಕ ಮಂಗಳದ ಶರಣು, ಮದ್ದೂರು ಗಣಪತಿ ಶರಭು ಗಣಪತಿ ಕುಂಭಾಶಿ ಗಣಪತಿ ಶರಣು, ಪಟ್ಟಿಯಂಗಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು, ಮದ್ದೂರು ಗಣಪತಿ ಶರಭು ಗಣಪತಿ ಕುಂಭಾಶಿ ಗಣಪತಿ ಶರಣು, ಗಣಪತಿ ಸಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು, ವಿಕಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥನಗೆ ವಂದನೆ, ವಿಕಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥನಗೆ ವಂದನೆ, ನಿನ್ನನೆ ಎಂದೆಂದು ಮಾಡುವೆ ಆಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ, ನಿನ್ನನೆ ಎಂದೆಂದು ತುತಿ ಮಾಡುವೆ ಆಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ, ಮದೂರು ಗಣಪತಿ ಕುಂಬಾಶಿ ಗಣಪತಿ ಹತ್ತಿಯಂಗಿ ಗಣಪತಿ ಇಡಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು, ಮದೂರು ಗಣಪತಿ ಶರಭು ಗಣಪತಿ ಕುಂಬಾಶಿ ಗಣಪತಿ ಶರಣು, ಹತ್ತಿಯಂಗಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು, ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು, ವಿನಾಯಕ ಮಂಗಳವರ ಶರಣು, ಮದ್ದೂರು ಗಣಪತಿ ಶರಭು ಗಣಪತಿ ಕುಂಬಾಶಿ ಗಣಪತಿ ಶರಣು, ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು, ಮದ್ದೂರು ಗಣಪತಿ ಶರಭು ಗಣಪತಿ ಕುಂಬಾಶಿ ಗಣಪತಿ ಶರಣು, ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು.
1: ಎಲ್ಲ ಊರುಗಳ ಗಣಪತಿಗಳನ್ನ ತುಂಬಾ ಚೆನ್ನಾಗಿ ನೆನಪು ಮಾಡ್ಕೊಂಡ್ರಿ.
9: ಯಾಕಂದ್ರೆ ವಿನಾಯಕ ಮೊದಲ ಪೂಜೆ, ಮೊದಲ ಆರಾಧ್ಯ. ಎಲ್ಲರಿಗೂ ಕೇಳುಗರಿಗೂ ಗಣೇಶ ಶುಭವನ್ನೇ ತರಲಿ, ನಿಮಗೂ ಸಹ ಅಷ್ಟ ಐಶ್ವರ್ಯ ತರಲಿ ಅಂತ ಹಾರೈಸ್ತಾರೆ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್,
9: ಧನ್ಯವಾದ.
1: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ ಮೇಡಮ್ ಅವರೇ, ನಮಸ್ಕಾರ.
1: ನಮಸ್ತೆ ಚಿಕ್ಕಪ್ಪ ಸರ್, ಹೇಗಿದ್ದೀರಿ?
2: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
1: ಆರಾಮ್ ಸರ್, ಆರಾಮ್ ಸರ್.
2: ತಿಂಡಿ ಆಯ್ತ್ರಾ?
1: ಹಾ ಸರ್.
2: ಏನ್ ಆಯ್ತ್ರಿ ತಿಂಡಿ ಮೇಡಮ್ ಅವರೇ?
1: ಸರ್ ಇವತ್ತು ಉಪವಾಸ ಸರ್, ಸಂಕಷ್ಟ ಇತ್ತು.
2: ಓಹೋ, ಹೌದಲ್ವಾ
1: ಸರ್? ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
2: ಮೇಡಮ್ ಅವರೇ? ಇವತ್ತು ನಾನು ಒಂದು ಮೊದಲಿಗೆ ವಿಘ್ನರಾಜನಿಗೆ ನಮನವನ್ನ ಸಲ್ಲಿಸುತ್ತಾ ಒಂದು ಎರಡು ಸಾಲನ್ನ ಗಣಪತಿ ಹಾಡನ್ನ ಹಾಡ್ತಾ ಇದ್ದೀನಿ ಮೇಡಮ್ ಅವರೇ.
1: ಸರಿ ಸರಿ, ಹಾಡಿ.
2: ದಯ ಮಾಡೋ ವಿನಾಯಕ, ಜಯ ನೀಡೋ ವಿನಾಯಕ, ಕೋಟಿ ಕೋಟಿ ಸರ್ವರ ದಿವ್ಯ ತೇಜ, ಸರ್ವ ಕಾರ್ಯೇಶು ಸರ್ವದ ವಿಘ್ನ ರಾಜ, ದಯ ಮಾಡೋ ವಿನಾಯಕ, ಜಯ ನೀಡೋ ವಿನಾಯಕ, ಕೋಟಿ ಕೋಟಿ ಸೂರ್ಯರ ದಿವ್ಯ ತೇಜ, ಸರ್ವ ಕಾರ್ಯೇಶು ಸರ್ವದ ವಿಘ್ನ ರಾಜ. ತಂದೆ ತಾಯಿಯೇ ದೈವ ಎಂದು ನೀನು ಅಂದೆ, ಮೂರು ಸುತ್ತನೂ ಸುತ್ತಿ ಅಲೆದೆ, ಲೋಕ ಲೋಕ ಎಂದೆ ವಿಶ್ವನಾಥನಿಗೆ ವಿಚಾರಣೆ ಮಾಡಿ ನಿರ್ಮಿಸಿದ ಮಹಾತ್ಮನೇ, ಎದೆ ತುಂಬ ನೀನೆ ತುಂಬಿರುವೆ, ದಯ ಮಾಡೋ ವಿನಾಯಕ, ಜಯ ನೀಡೋ ವಿನಾಯಕ.
1: ಧನ್ಯವಾದಗಳು ಮೇಡಮ್.
2: ಮತ್ತೆ ನಮ್ಮ ಏನು ಶಿವಮೊಗ್ಗ ರೇಡಿಯೋ ಹಳೆ ಕೇಳಗರು ಮತ್ತೆ ಹೊಸ ಹೊಸ ಕೇಳಗರು ಏನ್ ಸೇರ್ಪಡೆ ಆಗ್ತದ್ರೆ ಅವ್ರಿಗೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ನಮ್ಮ ಕಡೆಯಿಂದ ತಿಳಿಸ್ತಾ ಇದ್ದೀನಿ.
1: ಎಸ್ ಸರ್, ಎಸ್ ಸರ್. ನಮ್ಮ ನಿಮ್ಮ ಕೇಳುಗರ ಬಳಗದವರಿಗೂ, ನಮ್ಮ ಕೇಳುಗದ ಕೇಳುಗರ ಬಳಗದವರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳು. ನಿಮ್ಗೆ
2: ಧನ್ಯವಾದಗಳು ಮೇಡಮ್ ಅವರೇ, ನಮ್ಮ ಕಡೆಯಿಂದ.
1: ಥ್ಯಾಂಕ್ ಯು. ಓಕೆ, ಮತ್ತೊಂದು ಕಡೆ ಎಸ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ, ಅದಕ್ಕೆ ಕರೆ ಕಟ್ ಆಯ್ತು. ಮತ್ತೊಂದ್ ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
10: ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್.
1: ನಮಸ್ತೆ, ಯಾರಿದು?
10: ಮೇಡಮ್ ನನ್ನ ಹೆಸರು ಎಚ್ ಪಿ ಉಚ್ಚೇಗೌಡ, ಅಲಗಾಪುರ ಗ್ರಾಮ, ಅನೂರು ತಾಲೂಕು, ಚಾಮರಾಜನಗರ ಜಿಲ್ಲೆಯಿಂದ. ಮೇಡಮ್ ಎಲ್ಲರಿಗೂ ನಮಸ್ಕಾರ. ಮೇಡಮ್ ನಿಲಯದ ನಿರ್ದೇಶಕರು, ಎಲ್ಲ ಆರ್ಜೆಗಳು, ಸಿಬ್ಬಂದಿ ವರ್ಗದವರು, ಮತ್ತೆ ಎಫ್ ಎಂ ಕೇಳ್ ತಕೊಂತ ಎಲ್ಲ ನನ್ನ ಸೋತ್ರ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಮೇಡಮ್
1: ಸರಿ, ಹುಚ್ಚೇಗೌಡ ಸರ್ ಅವರು ಏನ್ ಕೆಲಸ ಮಾಡ್ಕೊಂಡಿರೋದು?
10: ಮೇಡಮ್ ನಾವು ವ್ಯವಸಾಯ ಮಾಡ್ತಾ ಇದೀವಿ, ಮತ್ತೆ ಡ್ರೈವಿಂಗು ಮಾಡ್ತೀವಿ. ಮೇಡಮ್
1: ಸೂಪರ್,
10: ಎರಡು ಕೆಲಸ ಮಾಡ್ತೀವಿ.
1: ವೆರಿ ನೈಸ್, ವೆರಿ ನೈಸ್ ಸರ್, ವೆರಿ ನೈಸ್. ಬೆಳಗಿಂದ ಸಂಜೆವರೆಗೂ ವ್ಯವಸಾಯ, ಆಮೇಲೆ ಡ್ರೈವಿಂಗ್ ಹೇಗೆ?
10: ಡ್ರೈವಿಂಗ್ ಇಲ್ಲ ಇಲ್ಲ, ವ್ಯವಸಾಯ ಮಾಡ್ತೀವಿ, ಆಮೇಲೆ ಆಳುಗಳು ಇದಾರೆ ಮಾಡ್ತಾರೆ. ನಾನು ಡ್ರೈವಿಂಗ್ ಎಲ್ಲರೂ ಕರೆದ್ರೆ ನಾನು ಹೋಗ್ತೀನಿ. ಟೆಂಪರರಿ ಡ್ರೈವರ್, ಯಾರಿಗೆ ಬೇಕಾದ್ರೂ ಕಾರ್ ಇರ್ತದಲ್ಲ ಡ್ರೈವರ್, ಅವ್ರಿಗೆ ಡ್ರೈವಿಂಗ್ ಮಾಡೋದು.
1: ವೆರಿ ನೈಸ್ ಸರ್, ಸೂಪರ್.
10: ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ. ಮೊನ್ನೆ ಶಿವಮೊಗ್ಗನು ಬಂದಿದ್ದೆ, ಬಂದಿದ್ದೆ. ಮೇಡಮ್ ಹೇಳಿ. ಮೇಡಮ್
1: ಸರ್, ಇವತ್ತು ಭಕ್ತಿಗೀತೆ ಹಾಡೋದಿದೆ, ಗಣಪನ ಭಕ್ತಿಗೀತೆ.
10: ಮೇಡಮ್ ಇವಾಗ ನಾನು ಆತ್ಮಾಸಕ್ತಿ ಅಂತ ಒಂದು ಫಿಲಿಂ ನಲ್ಲಿ ಮೇಡಮ್ ಒಂದು ಶ್ಲೋಕ ಗೀತೆ ಹಾಡ್ತೀನಿ. ಅದಕ್ಕಿಂತ ಮೊದಲೇ ಒಂದು ಎರಡೇ ಲೈನು ಗಣೇಶನ ಹಾಡ್ಬಿಡ್ತೀನಿ, ಆಮೇಲೆ ಅದನ್ನ ಹಾಡ್ತೀನಿ. ಮೇಡಮ್ ಹಾಡ್ಬೋದಾ? ಮೇಡಮ್
1: ಸರಿ ಸರ್ ಸರಿ.
10: ಮಾಡಿ ಮೇಡಮ್ ಹೇಳ್ತೀನಿ. ಗಣೇಶ ನಿನ್ನ ಮಹಿಮೆ ಅಪಾರ, ಗಣೇಶ ನಿನ್ನ ಶಕ್ತಿ ಅಪಾರ, ಭಕ್ತವತ್ಸಲ ಕರುಣಾ ಸಾಗರ, ರಕ್ಷಿಸು ರಕ್ಷಿಸು ವಿಘ್ನೇಶ್ವರ. ಓಕೆ ಮೇಡಮ್,
1: ಇನ್ನೆಲ್ಲ
10: ನಾನು ಆತ್ಮಸಕ್ತಿ ಆಡ್ತೀನಿ ಒಂದು ಶ್ಲೋಕ ಗೀತೆ. ಮೇಡಮ್ ಮಹಾದೇವಿ ಮಹಾಮಾಯೆ ವಿಂಧ್ಯಾಚಲ ನಿವಾಸಿನಿ ಮಹಾಲಕ್ಷ್ಮಿ ವಾಚಸ್ಮೃತಿ ಮಹಾಮಂಗಳ ರೂಪಿಣಿ ಉಮಾ ಕಾತ್ಯಾಯಿನಿ

சரணம் சரணம் சரணம் தேவி கிருபா கரி கருணிசு அனவரதா.

0: ಪಾಲಿಸು ಅನುದಿನವೂ ದೇವಿ ಶ್ರೀ ಗೌರಿ, ದೇವಿ ಶ್ರೀ ಗೌರಿ ಶರಣಂ ಶರಣಂ ಕರುನಾಡ ನೀನೆಂದು ನಿನ್ನಡಿಯ ನಂಬಿರಲು ಈ ಶಿಕ್ಷೆ ನಮಗೆ ತೆಗೆ ಶರಣಾಗಿ ನಿಂದಿರಲು ಕೊರಳನ್ನೇ ಕುಯ್ಯುತ್ತಿರೆ ನೀ ಕಾಯದಾದೆ ಏಕೆ ಅಂಬಾ ಭವಾನಿ ಮಹೇಶ್ವರಿ ಚಾಮುಂಡಿ ನೀನೊಲಿದು ಬಾರದಿರಲು ಕರುಣಾಮಯಿ ಎಂಬ ಬಿರಿದಿನ್ನು ನಿನಗೇತಕೆ ಜಯಂದೇ ಜಯಂದೇಹಿ ಜಗದಂಬಿಕೆ ದೇವಿ ಲಲಿತಾಂಬಿಕೆ ದೇವಿ ಮೂಕಾಂಬಿಕೆ ಶರಣಂ ಶರಣಂ ಶರಣಂ ದೇವಿ ಕೃಪಾಕರಿ ಕರುಣಿಸು ಅನವರತ ದೇವಿ ಶ್ರೀ ಗೌರಿ ಪಾಹಿ ಪಾಹಿ ಜನನಿ ದೇವಿ ಕೃಪಾಕರಿ ಪಾಲಿಸು ಅನುದಿನವೂ ದೇವಿ ಶ್ರೀ ದೇವಿ ಗೌರಿ ದೇವಿ ಶ್ರೀ ಗೌರಿ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ತುಂಬಾ ಭಕ್ತಿ ಭಾವದಿಂದ ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಎಸ್ ಸರ್. ಎಸ್ ಸರ್, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
2: ಹಲೋ.
1: ನಮಸ್ತೆ ಕುಸುಮಾ ಮೇಡಮ್.
2: ಹಾಯ್ ಮಾ ಲಕ್ಷ್ಮಿ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಕುಸುಮಾ ಮೇಡಮ್.
2: ಚೆನ್ನಾಗಿದ್ದೀರಾ?
1: ಎಸ್ ಮೇಡಮ್, ಆರಾಮಾಗಿದ್ದೀನಿ.
2: ತಿಂಡಿ ಆಯ್ತಾ?
1: ಹಾ ಮೇಡಮ್, ಇವತ್ತು ಸಂಕಷ್ಟ ಎಲ್ಲ ಉಪವಾಸ.
2: ಓ ಸರಿ, ನಮ್ಮ ಜಾತಿಗೆ ಸೇರಿದೀರಾ.
1: ಹಾಗೆ ಮೇಡಮ್,
2: ನಾನು ನಾರಾಯಣ ಅಂದ ಹಾಡಾಡ್ತೀನಿ.
1: ಹಾಡಿ ಹಾಡಿ ಹಾಡಿ.

0: ಓಕೆ ಸೂಪರ್ ಚೆನ್ನಾಗಿದೆ ಮೇಡಮ್ ಈ ಗೀತೆ ಕೇಳಲಿಕ್ಕೆ
1: ಸೂಪರ್ ಆಗಿದೆ
0: ಎಸ್ ಮೇಡಮ್ ಥ್ಯಾಂಕ್ ಯು ಮ್ಯಾಮ್
1: ಥ್ಯಾಂಕ್ ಯು
0: ಎಸ್ ಮ್ಯಾಮ್ ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ತೆ
2: ಮೇಡಮ್ ನಮಸ್ತೆ
0: ನಮಸ್ತೆ ಸೋಮಶೇಖರ್ ಸರ್ ಹೇಗಿದ್ದೀರಿ
2: ಆರಾಮಿದ್ದೀನಿ ಮೇಡಮ್
0: ಓಕೆ ಸರ್ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
2: ಗಣಪತಿ ವಿನಾಯಕನ ಬಗ್ಗೆ ಒಂದು ಗೀತೆ
0: ಓಕೆ

0: ಗಗಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಗಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಂಕದಲ್ಲಿ ಪದ್ಮ ನೆನೆಸು ಎನ್ನ, ಪಾದ ಸೇವೆ ಒಂದೇ ಧರ್ಮ ಸಾಧನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ.
1: ಓಕೆ, ಸೂಪರ್ ಸರ್. ಎಸ್, ಯಾವಾಗ್ಲೂ ಎವರ್ ಗ್ರೀನ್ ಸಾಂಗ್ ಫಸ್ಟ್ ಗಣಪತಿನ ಇಟ್ಟಾಗ ಅಥವಾ ಗಣಪತಿ ಹಬ್ಬದಲ್ಲಿ ಹಾಕುವಂತ ಗೀತೆ.
0: ಹೌದು, ನಿಜ ಮೇಡಮ್. ಹೌದೌದು, ವಿಘ್ನ ಶಿವನಿಗೆ ಅಗ್ರ ಪೂಜೆ ಅಂತ ಇದನ್ನ ಹೇಳ್ತಾರೆ.
1: ಎಸ್ ಸರ್.
0: ಓಕೆ ಮೇಡಮ್, ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ಕಾರ ಮೇಡಮ್ ಅವರ.
1: ನಮಸ್ಕಾರ, ಬಸವನ ಬಾಗೇವಾಡಿ ರಮೇಶ್ ಸರ್ ಅವರು.
2: ಹೌದ್ರಿ ಮೇಡಮ್, ಆರಾಮಿದ್ದೀರಿ ಮೇಡಮ್?
1: ಆರಾಮ್ ಸರ್, ನೀವು ಹೇಗಿದ್ದೀರಿ?
2: ಆರಾಮಿದ್ದೀರಿ ಮೇಡಮ್. ನಾವು
1: ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಒಂದು ದಾಸರ ಪದ ಹಾಡ್ತೀನಿ ಮೇಡಮ್, ಭಕ್ತಿ ಗೀತೆ
1: ಹಾಡಿ ಸರ್ ಕೇಳೋಣ.
2: ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ. ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ ಮುಂದೆ ಬಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು, ದಾಸನಾಗು ಭವಪಾಶನಾಗು. ಮೂರು ಬಾರಿ ಶರಣು ಮಾಡಿ ನೀರಲ್ಲಿ ಮುಳುಗಲ್ಯಾಕೆ, ಪರನಾಟಿಯರ ನೋಟಕ್ಕೆ ಗುರಿಯ ಮಾಡಿದೆ, ಮನಮಾಚರಿಯ ಮಾಡಿದೆ. ಮೂರು ಬಾರಿ ಶರಣು ಮಾಡಿ ನೀರಲ್ಲಿ ಮುಳುಗಲ್ಯಾಕೆ, ಪರನಾರಿಯರ ನೋಟಕ್ಕ ಗುರಿಯ ಮಾಡಿದೆ, ಮನಮಾಚರಿಯ ಮಾಡಿದೆ. ಬಂದು ಬಂದು ಭ್ರಮಗೊಂಡು ಮಾಯಾ ಮೋಹಕ್ಕೆ ಸಿಕ್ಕು, ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ, ಬಂದ ಕಳೆಯಲಿಲ್ಲ. ಸಂದೇಹವ ಮಾಡದಿರು ಅರಿವು ಎಂಬ ದೀಪವಿಟ್ಟು, ಸಂದೇಹವ ಮಾಡದಿರು ಅರಿವು ಎಂಬ ದೀಪವಿಟ್ಟು, ಇಂದು ಕಂಡೆ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ. ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ ಮುಂದೆ ಬಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು, ದಾಸನಾಗು ಭವಪಾಶನಾಗು.
1: ಓಕೆ ಸರ್,
2: ನಮಸ್ಕಾರ ಮೇಡಮ್.
1: ಸೂಪರ್ಬ್ ಸರ್, ಒಳ್ಳೆ ಗೀತೆ ಆಯ್ಕೆ ಮಾಡ್ಕೊಂಡು ತುಂಬಾ ಚಂದ ಹಾಡಿದ್ರಿ, ಥ್ಯಾಂಕ್ ಯು.
2: ಹೌದ್ರಿ ಮೇಡಮ್, ಇದು ದೊಡ್ಡ ಹಾಡಾದ್ರಿ.
1: ಹೌದು ಸರ್, ಹೌದು,
2: ಪಲ್ಲವಿ ಹಾಡಿನ್ರಿ.
1: ಎಸ್ ಸರ್, ಎಸ್ ಸರ್.
2: ನನಗೆ ಇಷ್ಟ ನೋಡ್ರಿ ಮೇಡಮ್, ನಮ್ಮ ಶರೀರ ಆಧಾರದ ಮೇಲೆ ಇದಲ್ರಿ, ಹಂಗಾಗಿ ಇವತ್ತು ಅದರ ಅವಕಾಶ ಸಿಕ್ತರಿ ಮೇಡಮ್. ಅವಕಾಶ ಕೊಟ್ಟದಕ್ಕೆ ಧನ್ಯವಾದ. ನಮಸ್ಕಾರ ಮೇಡಮ್.
1: ನಮಸ್ತೆ ಸರ್, ನಮಸ್ತೆ, ಒಳ್ಳೇದಾಯ್ತು. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್. ಶಿವಮೊಗ್ಗ
1: ಸರ್. ಸತೀಶ್ ಸರ್, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಮೇಡಮ್ ಇದೊಂದು ಆರ್ತಿ ಮೇಡಮ್, ಶಂಕರ್ ಮಹಾದೇವನ್ ಸರ್ ಆಡಿದ ಒಂದು ಆರ್ತಿ ಮೇಡಮ್.
1: ಸರ್ ಹಾಡಿ.
3: ಹಿಂದೆ ಆಯ್ತಾ ಮೇಡಮ್?
1: ಹಾ ಸರ್.
3: ಓ, ಕೇಳ್ದೆ
1: ಸರ್. ಹಾಡಿ.
3: ಗಣನಾಯಕಾಯ ಗುಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ, ಗುಣಶರೀರಾಯ ಗುಣಮಂಡಿತಾಯ ಗುಣೇಶನಾಯ ಧೀಮಹಿ, ಗುಣಾಧೀಶಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ, ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ, ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ, ಏಕತಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ, ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ, ಗಾನಚತುರಾಯ ಗಾನಪ್ರಾಣಾಯ ಗಾನಾತ್ಮರಾತ್ಮನೇ, ಗಾನೋತ್ಸುಕಾಯ ಗಾನಮತ್ತಾಯ ಗಾನೋತ್ಸುಕ ಮನಸೇ, ಗುರು ಪೂಜಿತಾಯ ಗುರು ದೈವತಾಯ ಗುರುಕುಲ ಸ್ಥಾಯಿನೇ ಗುರು ವಿಕ್ರಮಾಯ ಕುಯ್ಯ ಪ್ರವರಾಯ ಗುರುವೇ ಗುಣ ಗುರವೇ ಗುರು ದೈತ್ಯ ಕಲ ಕ್ಷೇತ್ರೇ ಗುರು ಧರ್ಮ ಸದ್ಧಾನಾಧ್ಯಾಯ ಗುರು ಪುತ್ರ ಪರಿತ್ರಾತ್ರೇ ಗುರು ಪಾಖಂಡ ಖಂಡಕಾಯ
1: ಸರ್ ಥ್ಯಾಂಕ್ ಯು ಸರ್ ಎಸ್ ಸರ್ ಓಕೆ ಸ್ನೇಹಿತರ ಪುಟ್ಟ ವಿರಾಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ
6: ರಾಜು ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ ಈಗ ಹೇಗಿದ್ಯಾ
7: ರಾಮು ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ
6: ಹೌದಾ ಅಲ್ವೋ ರಾಜು ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ ನಿಜಾನಾ
7: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ
6: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ
7: ಖಂಡಿತ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್ ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್ ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್ ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ ಇದಲ್ಲದೆ ಸ್ಟಾರ್ ಹೆಲ್ತ್ ವಿಡಾಲ್ ಟಿಟಿಕೆ ಮೆಡಿ ಅಸಿಸ್ಟ್ ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ ಇದರ ಜೊತೆಗೆ ವಿಶೇಷ ಪ್ಯಾಕೇಜ್ ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ ಕೆಮೋಥೆರಪಿ ಚಿಕಿತ್ಸೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು ನಿದಿಗೆ ಅಂಚೆ ಬಿದಿರೆ ಬಸ್ ನಿಲ್ದಾಣದ ಎದುರು ಬಿಎಚ್ ರಸ್ತೆ ಶಿವಮೊಗ್ಗ ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755 ಇದಕ್ಕೆ ಸಂಪರ್ಕಿಸಬಹುದು 20 ವರ್ಷದ ಸೇವಾನುಭವ ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ
1: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ ಸ್ನೇಹಿತರೆ ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟವಾದಂತಹ ಭಕ್ತಿಗೀತೆಗಳನ್ನು ಹಾಡ್ಬೋದು ಅದರಲ್ಲಿ ಸ್ಪೆಷಲ್ ಆಗಿ ಗಣಪನ ಗೀತೆಗಳನ್ನು ಹಾಡುವಂತಹ ವಿಷಯವಿದೆ ಸೊ ನೀವು ಕೂಡ ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತಷ್ಟು ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ಮಾತಾಡೋಣ ನಮಸ್ತೆ ನಮಸ್ತೆ
8: ಹಲೋ ನಮಸ್ತೆ ಮೇಡಮ್
1: ನಮಸ್ತೆ ಯಾರಿದು
8: ನಾವು ತರೀಕೆರೆಯಿಂದ ಸಲ್ಮಾ ಟೀಚರ್
1: ತರೀಕೆರೆಯಿಂದ ಸಲ್ಮಾ ಟೀಚರ್ ಓಕೆ ಮೇಡಮ್ ಹೇಗ್ ನಡೀತಾ ಇದೆ ತರಗತಿಯ
8: ಪ್ರೇಯರ್ ಮಾಡ್ತಾ ಇದ್ದು ಆಗಿಂದ ಟ್ರೈ ಮಾಡ್ತಾನೆ ಇದ್ದು ಮೇಡಮ್ ಎಕ್ಸಾಮ್ ಅಲ್ಲ
1: ಓಕೆ ಓಕೆ
8: ಲೀಸರ್ ಇತ್ತು ನಮ್ಗೆ ಹಂಗಾಗಿ
1: ಡ್ಯೂಟಿಲಿ ಇದ್ದೀರಾ
8: ಹೌದು ಮೇಡಮ್
1: ಓಕೆ ಎಸ್ ಪ್ರೈಮರಿ ಸ್ಕೂಲ ಮೇಡಮ್ ಹೈಸ್ಕೂಲ ಯಾವ ಗೀತೆಯನ್ನು ಆಯ್ಕೆ ಮಾಡ್ಕೊಂಡು ಹಾಡ್ತಾ ಇದ್ದೀರಿ
8: ಗಣಪತಿ ಹಾಡು ಹೇಳಕ್ ಹೇಳಿದ್ರಲ್ಲ ಮೇಡಮ್
1: ಹೌದೌದೌದು ಹಾಡಿಮ್ಮ

0: ನೀನೇ ವಿನಾಯಕ, ನೀ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ಕಾರ್ಯಾರಂಭದಿ ಬದಿಸುವೆ ನಿನ್ನನು, ಕಾರ್ಯಾರಂಭದಿ ಬದಿಸುವೆ ನಿನ್ನನು, ಕಾರ್ಯ ಸಿದ್ಧಿ ಪುದೆಮಗೆ ವಿನಾಯಕ. ಧನ್ಯವಾದಗಳು ಮೇಡಮ್. ಪೂರ್ತಿ ಹೇಳ್ತಿದ್ದೆ, ಮಕ್ಕಳಂತ್ರ ಹೇಳ್ಸೋಣ ಅಂತ ಇದ್ದೆ ನಾನು.
1: ಓಕೆ, ಪರವಾಗಿಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಲ್ಲ, ತುಂಬಾನೇ ಖುಷಿ ಆಯ್ತು. ಅದರಲ್ಲೂ ಸ್ಪೆಷಲ್ ಆಗಿ ಸಲ್ಮಾ ಮೇಡಮ್ ಈ ಗೀತೆಯನ್ನು ಆಯ್ಕೆ ಮಾಡ್ಕೊಂಡು ಹಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು.
0: ನಾವು ಯಾವಾಗ್ಲೂ ಟ್ರೈ ಮಾಡ್ತಿರ್ತೀವಿ, ಇವತ್ ಲೈನ್ ಸಿಕ್ಕಿದೆ ಮೇಡಮ್, ತುಂಬಾ ಸಂತೋಷ ಆಯ್ತು. ಸಂಕಷ್ಟ ಹರಣಿದ ದಿನ ಬೇರೆ ಇವತ್ತು.
1: ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. ಎಸ್ ಮೇಡಮ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಗುಡ್ ಮಾರ್ನಿಂಗ್ ಮಹಾಲಕ್ಷ್ಮಿ ಮೇಡಮ್.
1: ಗುಡ್ ಮಾರ್ನಿಂಗ್ ಗೀತಾ ಮೇಡಮ್, ಹೇಗಿದ್ದೀರಿ?
2: ಹಾ ಮೇಡಮ್, ಫೈನ್. ನೀವ್ ಹೇಗಿದ್ದೀರಾ?
1: ಆರಾಮಾಗಿದ್ದೀನಿ. ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಹಾ ಮೇಡಮ್, ಹ್ಯಾಪಿ ಅಂಗಾರಕ ಚತುರ್ಥಿ.
1: ಎಸ್ ಮೇಡಮ್, ಎಸ್ ಮೇಡಮ್, ನಿಮಗೂ ಕೂಡ ಒಳ್ಳೇದಾಗ್ಲಿ.
2: ಥ್ಯಾಂಕ್ ಯು ಮೇಡಮ್. ಮತ್ತೆ ಮಳೆ ಬರ ತರ ಆಗಿದೆಯಾ ನಿಮ್ ಕಡೆ?
1: ಇಲ್ಲಪ್ಪ, ಆತರ ಏನು ಮುನ್ಸೂಚನೆಗಳು ಕಾಣಿಸ್ತಾ ಇಲ್ಲ, ನೋಡ್ಬೇಕು ಇನ್ಮೇಲೆ.
2: ನಮ್ದು ಕಲ್ಲಹಳ್ಳಿ ಕಡೆ ಮೇಡಮ್ ಸ್ವಲ್ಪ ಮಳೆ ಬರೋ ತರ ಆಗಿದೆ.
1: ಹೌದಾ?
2: ಆದ್ರೆ ಮಳೆ ಬರ್ತಾ ಇಲ್ಲ, ಬಂದ್ರೆ ನಿಮ್ ಕಡೆ ಕಳಿಸ್ಕೊಡ್ತೀವಿ ಮೇಡಮ್.
1: ಶೋರ್ ಶೋರ್, ಖಂಡಿತ ಖಂಡಿತ
2: ಮೇಡಮ್. ನಾನು ಗಣೇಶನ್ಗೆ ಒಂದ್ ಮಂಗಳಾರತಿ ಹಾಡು ಹೇಳ್ತೀನಿ.

0: ಓಕೆ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ.
1: ಹಲೋ,
0: ನಮಸ್ತೆ.
1: ನಮಸ್ತೆ ಲಕ್ಷ್ಮಿಯವರಿಗೆ.
0: ನಮಸ್ತೆ ಮೇಡಮ್. ನೀವೆಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳೋದಕ್ಕಿಂತ ಮುಂಚೆ ನಾನು ನಿಮಗೆ ಶುಭಾಶಯಗಳನ್ನ ತಿಳಿಸ್ತೀನಿ. ಯಾಕಪ್ಪ ಅಂದ್ರೆ ನಮಗೆ ವಿಶ್ವಾಸ್ ಸರ್ ಮೆಸೇಜ್ ಮಾಡಿದ್ದಾರೆ, ಮೇಡಮ್ ರೂಪಗಾನ ಮ್ಯೂಸಿಕಲ್ ತಂಡದವರು ನಡೆಸಿಕೊಟ್ಟ ಗಣೇಶನ ವಿಶೇಷ ಹಾಡುಗಳ ಸ್ಪರ್ಧೆಯಲ್ಲಿ ನನಗೆ ಪ್ರಥಮ ಬಹುಮಾನ ಬಂದಿದೆ, ಜೊತೆಗೆ ಶಾಂತಾ ಶ್ರೀರಾಮ್ಪುರ ಇವರಿಗೂ ಸಹ ಬಹುಮಾನ ಬಂದಿರುತ್ತದೆ ಅಂತ ಹೇಳಲಿಕ್ಕೆ ಖುಷಿ ಆಗತ್ತೆ ಅಂತ ಮೆಸೇಜ್ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ರೇಡಿಯೋ ಶಿವಮೊಗ್ಗ ಅಂತ ತಿಳಿಸಿದ್ದಾರೆ. ನಿಮ್ಗೆ ಕಂಗ್ರಾಚುಲೇಷನ್, ಶುಭಾಶಯಗಳು. ಹಾಗೆ ವಿಶ್ವಾಸ್ ಸರ್ ಅವರಿಗೂ ಕೂಡ ಇದೇ ರೀತಿಯಲ್ಲಿ ನಿಮ್ಮ ಒಂದಿಷ್ಟು ಜ್ಞಾನ ಅರ್ಜನೆ ಮುಂದುವರಿಲಿ ಎಲ್ಲಾ ಕಡೆ.
1: ಥ್ಯಾಂಕ್ ಯು ಲಕ್ಷ್ಮಿ. ಎಲ್ಲ ಅದೇ ನಿಮ್ಮಿಂದಲೇ ನಿನ್ನಿಂದಲೇ ಅಂತ ಎಲ್ಲ ನಿಮ್ಮಿಂದಲೇ.
0: ಏನಿಲ್ಲ ಮೇಡಮ್, ನಿಮ್ಮ ಒಂದು ಶ್ರಮ
1: ನಾವಿಷ್ಟು ಬೆಳೆದಿರೋದು. ಹೌದು,
0: ನಿಮ್ಮ ಒಂದು ಆಸಕ್ತಿ, ನಿಮ್ಮ ಒಂದು ಶ್ರಮ.
1: ಹೌದೌದು. ಮಹಾಲಕ್ಷ್ಮಿ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗು, ನಮ್ಮ ಕೇಳೋಗರಿಗೂ, ಪಾನಿನಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗು ಮತ್ತು ಸಂಕಷ್ಟ ಚತುರ್ಥಿ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ದೇವರ ಆಯುರ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ.
0: ಎಸ್ ಮೇಡಮ್.
1: ಥ್ಯಾಂಕ್ ಯು. ಗಜಾನನಂ ಭೂತಗಣ

0: ಶರವು ಮಹಾಗಣಪತಿ, ನಮಗೆ ನಿನ್ನದೇ ಶ್ರುತಿ. ಅನುದಿನವೂ ಭಕ್ತರು ನಿನ್ನ ನಂಬಿರುವರು. ಶರವು ಮಹಾಗಣಪತಿ.
1: ಥ್ಯಾಂಕ್ ಯು ಮೇಡಮ್. ಹಾಗೆ ನಿಮ್ಗೆ ಗೀತಾ ಮೇಡಮ್ ಅವರು ಕಂಗ್ರ್ಯಾಚುಲೇಷನ್ ತಿಳಿಸಿದ್ದಾರೆ, ನಿಮಗೂ ಮತ್ತೆ ವಿಶ್ವಾಸ್ ಸರ್ ಅವರಿಗೂ, ಜೊತೆಗೆ ಸೋಮಶೇಖರ್ ಸರ್ ಅವರು, ಹಾಗೆ ಷಡಕ್ಷರಿ ಸರ್ ಅವರು, ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರು, ಇವರೆಲ್ಲರ ಪರವಾಗಿ ಮತ್ತೊಮ್ಮೆ ನಿಮಗೆ ಶುಭಾಶಯಗಳು, ನಿಮಗೂ ಮತ್ತೆ ವಿಶ್ವಾಸ್ ಸರ್ ಅವರಿಗೂ.
0: ಎಲ್ಲರಿಗೂ ಥ್ಯಾಂಕ್ ಯು.
1: ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಉಲ್ಲಾಸ್ ಸರ್.
2: ಮೇಡಮ್ ತಿನ್ಬೇಕು ಮೇಡಮ್, ಸಂಕಷ್ಟ ಎಲ್ಲ
1: ಸರ್
2: ನಾವು ಉಪವಾಸ ಮೇಡಮ್, ಸಂಕಷ್ಟ.
1: ಒಳ್ಳೇದು ಒಳ್ಳೇದು ಸರ್. ಮೊನ್ನೆ ನಿಮ್ಗೊಂದು ಪ್ರೈಸ್ ಬಂತು ಅಂತ ಕೇಳಿದೆ, ಖುಷಿ ಆಯ್ತು. ಕಂಗ್ರ್ಯಾಚುಲೇಷನ್ ಸರ್.
2: ಥ್ಯಾಂಕ್ ಯು ಮೇಡಮ್.
1: ಏ ಸರ್, ಓಕೆ ಸರ್.
2: ಹಾ ಮೇಡಮ್.
1: ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ರಿ?
2: ಒಂದು ಹಾಡು ಹೇಳ್ತೀನಿ ಮೇಡಮ್, ಗಣಪತಿಗೆ. ಮೋಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ ನಮಸ್ತೆ ನಮಸ್ತೆ ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಇವುಲಯ್ಯ ತಂದೆ ಕಾಯೋ ನಮ್ಮ ಕಲಿಯ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.
2: ಎಲ್ಲಾರು ಒಂದಾಗಿ ನಿನ್ನ ನಮಿಸಿನಲ್ಲಿ ಯೋಗು ನೋಡೋದು ಚೆನ್ನ. ಎಲ್ಲಾರು ಒಂದಾಗಿ ನಿನ್ನ ನಮಿಸಿನಲ್ಲಿ ಯೋಗು ನೋಡೋಕೆ ಚಂದ. ಗರಿಕೆ ತಂದರೆ ನೀನು ಆ ಗರಿಕೆ ತಂದರೆ ನೀನು ಕೊಡುವೆ ವರವನ್ನು ಗತಿ ನೀನೆ ಕಾಯೋ ಗಣಪನೇ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಕ.
1: ಥ್ಯಾಂಕ್ ಯು ಸರ್.
2: ಇವತ್ತು ಸಂಕಷ್ಟ, ನಮ್ಮ ಗಣಪತಿ ಪಕ್ಕದ ನಮ್ಮ ಮನೆ ಪಕ್ಕದ ಗಣಪತಿ ಜೊತೆ ಇವತ್ತು ಗರ್ಕೆ ಹುಲ್ಲಿನ ಆರಾಮ ಮಾಡ್ಕೊಟ್ಟಿದ್ದೀನಿ. ಅದೇ
1: ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ.
2: ಥ್ಯಾಂಕ್ ಯು ಮೇಡಮ್.
1: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ ಕಲ್ಪನಾ ಮೇಡಮ್, ಹೇಗಿದ್ದೀರಿ?
3: ಚೆನ್ನಾಗಿದ್ದೀವಿ ಮೇಡಮ್.
1: ಯಾವ ಗೀತೆ ನಾಯ್ಕೆ ಮಾಡಿ?
3: ಮೊನ್ನೆ ಎಲ್ಲ ಟ್ರೈ ಮಾಡಿ ತುಂಬಾ ಇನ್ಮೇಲ್ ಮಾಡದೇ ಬೇಡ ಅನ್ಸ್ಬಿಟ್ಟಿದೆ ಮೇಡಮ್. ಅಷ್ಟು
1: ಈ ತರ ಕಠಿಣ ನಿರ್ಧಾರ ತೆಗೆದುಕೊಳ್ಳಿ
3: ಮೇಡಮ್. ಕೆಲಸ ಇರುತ್ತೆ, ಈಗ ನಾವು ಸ್ನಾನಕ್ ಹೋಗ್ಬೇಕಿತ್ತು, ಪೂಜೆ ಮಾಡ್ಬೇಕು, 10 ಗಂಟೆಯಿಂದ ಟ್ರೈ ಮಾಡಿ ಮಾಡಿ ಮಾಡಿ ಎಷ್ಟು 52ನೇ ಸಲ ಇದೆ ನಾ ಇದು.
1: ಓಕೆ,
3: ತುಂಬಾ ಅಂದ್ರೆ ಮೇಡಮ್ ತುಂಬಾ ಬೇರೆಯವ್ರಿಗೆಲ್ಲ ತುಂಬಾ ಅವಕಾಶ ಕೊಡ್ತೀರಾ ನೀವು. ಒಂದ್ ಮುಕ್ಕಾಲು ಫುಲ್ ಆಡವು ಹೇಳೋವರೆಗೂ ಕೊಟ್ಟಿಲ್ಲ, ಅಲ್ಲಿ ಟೈಮ್ ಆಗ್ಬಿಡುತ್ತೆ. ತುಂಬಾ ಬೇಜಾರಾಗಿದೆ ಮೇಡಮ್. ಈಗ 3 ದಿವಸದಿಂದ ತುಂಬಾ ಅಂದ್ರೆ ನಾನು ಯಾರ್ಯಾರಿಗೋ ಅದ್ ಬರಲ್ಲ ಅಂತಾರೆ, ನನ್ಗ್ ಬರತ್ ಮೆಸೇಜ್ ಅಂತ ನಾನು ಅದನ್ನ ನೆಟ್ ಓಪನ್ ಮಾಡಿ ರಾತ್ರಿ ಎಲ್ಲ ಕಾದು ನನ್ನ ಫ್ರೆಂಡ್ಸ್ ಗೆಲ್ಲ ಹಾಕಿರ್ತೀನಿ ನಾಳೆ ಟಾಪಿಕ್ ಏನು ಅಂತ.
1: ಓಕೆ, ದಯವಿಟ್ಟು ಬೇಜಾರಾಗ್ಬೇಡಿ, ದಯವಿಟ್ಟು ಬೇಜಾರಾಗ್ಬೇಡಿ, ನಮ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಹಾಡಿ
3: ಗೊತ್ತಾಗುತ್ತೆ ಮೇಡಮ್, ಆದಷ್ಟು ಅವರು ಒಂದ್ ಸ್ವಲ್ಪ ಸ್ವಲ್ಪ ಹಾಡ್ ಹೇಳ್ಬೇಕು ಮೇಡಮ್. 2 ಲೈನ್ 3 ಲೈನ್ ತುಂಬಾನೇ ಹೇಳ್ತಾರೆ, ಅಷ್ಟೊಂದು ಹೇಳಿದ್ರೆ ಒಬ್ಬೊಬ್ರಿಗೆ 5 ನಿಮಿಷ ಅನ್ನಿಸುತ್ತೆ.
1: ಎಸ್ ಮೇಡಮ್, ಎಸ್ ಮೇಡಮ್, ಹಾಡಿ ಮೇಡಮ್, ನಮ್ಮ ಪ್ರೀತಿಯ ಕೇಳುಗರ ಮನವಿ. ಎಸ್ ಹಾಡಿ ಮೇಡಮ್.
3: ಅಯ್ಯೋ ಆಡಕ್ ಮುಂಚೆ
1: ಪರವಾಗಿಲ್ಲ, ಹಾಡಿಮ್ಮ.
3: ಹಂಗಾಗಿದೆ ಮೇಡಮ್. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವ

0: ಪರಪಾಲಿನ ಕಲ್ಪತರು ನೀನೇ, ಭಾದ್ರಪದ ಶುಕ್ಲದ ಚೌತಿ ಎಂದು ನೀ ಮನೆ ಮನೆಗೂ ದಯ ಮಾಡು ಹರಸು ಎಂದು. ನಿನ್ನ ಸನ್ನಿಧಾನಕ್ಕೆ ತಲೆಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ದಯ ತೋರಿಸು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ಥ್ಯಾಂಕ್ ಯು ಮೇಡಮ್.
1: ಎಸ್ ಮೇಡಮ್, ಬೇಜಾರಾಗಬೇಡಿ ದಯವಿಟ್ಟು. ಯಾಕಪ್ಪಂದ್ರೆ ನಮ್ಮ ಪ್ರೀತಿ
0: ಮೇಡಮ್ ತುಂಬಾನೇ, ಬೆಳಗ್ಗೆ ಟೈಮ್ ಅಂತೂ ತುಂಬಾ ಕೆಲಸ, ಅದ್ರಲ್ಲೂ ಟ್ರೈ ಮಾಡಿ ಮಾಡಿ
1: ನಿಮ್ಮಿಂದಲೇ ನಾವು ನಮ್ಮ ಪ್ರೀತಿ ಕೇಳಿದ್ರು.
0: ತಪ್ಪಿರಲ್ಲ, ಆದ್ರೆ ಕೇಳುಗ್ರನ್ನ ಎಲ್ಲರದ್ದು ಅರ್ಥ ಮಾಡ್ಕೋಬೇಕು, ಹೇಳೋರಷ್ಟೇ ನಿಮ್ದಲ್ಲ.
1: ನಿಮ್ಮ ಮನವಿ ಕೇಳ್ಕೊಂಡಿದ್ದಾರೆ ನಮ್ಮ ಪ್ರೀತಿಯ ರೇಡಿಯೋ ಬಂಧುಗಳು, ಕೇಳುಗರು, ಕುಟುಂಬದವರು ಅನ್ಕೊಳ್ತೀನಿ ಸ್ನೇಹಿತರೆ. ಎಸ್ ಥ್ಯಾಂಕ್ ಯು. ಅದಕ್ಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ ನಮಸ್ತೆ, ಸಿಕ್ತಪ್ಪ ಕೊನೆಗೂ ಗಣಪತಿಯ ದಯಿಂದ.
1: ಮೇಡಮ್ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಒಂದು ಹಾಕ್ತಾ ಇದ್ದೀನಿ.

0: ಖಚಿತ ಮಕುಟ ಭರಣ ಮಣಿ ಕುಂದನ ಮಂಡಿತ ಕುಮಾರ ಗುರುವರ್ ಕುಂದನ ಮಂಡಿತ ಕುಮಾರ ಗುರುವರ ವಿಘ್ನರಾಜ ಶ್ರೀ.
1: ಓಕೆ ಮೇಡಮ್,
0: ಓಕೆ,
1: ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎಸ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ.
1: ನಮಸ್ತೆ ಆಶಾ ಪ್ರಕಾಶ್ ಅಮ್ಮ. ಓಕೆ, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ? ಭಕ್ತಿ ಗೀತೆ ಅಮ್ಮ.
2: ಭಕ್ತಿ ಗೀತೆ. ಬಾಗಿಲನ್ನು ತೆರೆದು ಸೇವಿಯನ್ನು ಕೊಡೋ ಹರಿಯೇ, ಕೂಗಿದರು

0: ஒதகிதையோ நரஹரியே பா கிளனோ தெரிது.
1: ஓகே, தேங்க்யூம்மா.
0: பதிம்
1: எஸ், ஓகே. ಆಶಾ ಪ್ರಕಾಶ್ ಮೇಡಮ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ. ಎಸ್, ಸ್ನೇಹಿತರೆ, ಈ ದಿನದ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಆಯಿತು. ಒಬ್ರಿಗಿಂತ ಒಬ್ರು ತುಂಬ ಚಂದ ಚಂದವಾಗಿ ಈ ದಿನದ ಭಕ್ತಿಗೀತೆಗಳನ್ನು ಹಾಡಿದರು. ಹಾಗೆ ನಮಗೆ ಅನಂತ್ ರಾಜು ಸರ್ ಅವರು ಮೆಸೇಜ್ ಮಾಡಿದ್ದಾರೆ, ಮೇಡಮ್ ಈ ದಿನದ ಕಾರ್ಯಕ್ರಮ ಚೆನ್ನಾಗಿ ಬಂತು, ಅಂತೂ ಇಂತೂ ಕೊನೆಗೆ ಚಿತ್ರದುರ್ಗಕ್ಕೆ ಅಂದರೆ ನಮ್ಮೂರಿಗೆ ಮಳೆ ಬಂತು ಮೇಡಮ್, ಐ ಆಮ್ ಹ್ಯಾಪಿ, ತುಂಬ ಖುಷಿ ಆಯಿತು ಅಂತ ಅನಂತ್ ರಾಜು ಸರ್ ಅವರು ಹೇಳಿದ್ದಾರೆ. ಒಳ್ಳೆಯದಾಗಲಿ ಸರ್. ಹಾಗೆ ಸೋಮಶೇಖರ್ ಸರ್ ಅವರು ಈ ದಿನದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು ಅಂತ ಹೇಳಿದ್ದಾರೆ. ಹಾಗೆ ಪ್ರಕಾಶ್ ಸರ್ ಅವರು, ನಮ್ಮ ಆಶಾ ಪ್ರಕಾಶ್ ಮೇಡಮ್ ಅವರು ತುಂಬ ಚೆನ್ನಾಗಿ ಹಾಡ್ತಾರೆ ಅಂತ ತಿಳಿಸಿದ್ದಾರೆ. ಎಸ್, ಆಶಾ ಪ್ರಕಾಶ್ ಅಮ್ಮ ಕೇಳಿಸ್ಕೊಂಡ್ರಲ್ವಾ, ನಿಮಗೆ ಪ್ರಕಾಶ್ ಸರ್ ಮೆಸೇಜ್ ಮಾಡಿದ್ದಾರೆ. ಹಾಗೆ ಚಿಕ್ಕಪ್ಪ ಸರ್ ಅವರು ಈ ದಿನದ ಕಾರ್ಯಕ್ರಮ ಚೆನ್ನಾಗಿ ಬಂತು ಅಂತ ತಿಳಿಸಿದ್ದಾರೆ. ಷಡಾಕ್ಷರಿ ಸರ್ ಅವರು ಭಕ್ತಿ ಸುದೇ ಕಾರ್ಯಕ್ರಮ ಚೆನ್ನಾಗಿ ಬಂತು ಅಂತ ಹೇಳಿದ್ದಾರೆ. ಗೀತಾ ಮೇಡಮ್ ಅವರು ಕಂಗ್ರ್ಯಾಚುಲೇಷನ್ ತಿಳಿಸಿದ್ದಾರೆ ಇವರಿಗೆ, ಯಾರಿಗೆ, ವಿಶ್ವಾಸ್ ಸರ್ ಅವರಿಗೆ. ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರು ಈ ದಿನದ ಕಾರ್ಯಕ್ರಮ ಚೆನ್ನಾಗಿ ಬಂತು ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ನಮ್ಮ ವಿಶ್ವಾಸ್ ಸರ್ ಅವರಿಗೆ, ಶಾಂತಾ ಶ್ರೀರಾಮ್ಪುರ ಮೇಡಮ್ ಅವರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಇದೇ ರೀತಿ ಮತ್ತಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮತ್ತಷ್ಟು ಮೊಗದಷ್ಟು ಬಹುಮಾನಗಳನ್ನು ತೆಗೆದುಕೊಳ್ಳಿ ಅಂತ ಆಶಿಸ್ತಾ ಇದ್ದೀವಿ. ಹಾಗೆ ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ದಯವಿಟ್ಟು ಬೇಜಾರಾಗಬೇಡಿ, ನಾವು ಬೇಕು ಅಂತ ಕರೆಗಳನ್ನು ಅವಾಯ್ಡ್ ಮಾಡೋದಿಲ್ಲ, ನಮ್ಮ ಪರಿಸ್ಥಿತಿ ಕೂಡ ಇಲ್ಲಿ ಹಾಗೆ ಇರುತ್ತೆ. ಯಾವ ಕರೆ ನಮಗೆ ಬರುತ್ತೋ ಆ ಕರೆನ ನಾವು ಸ್ವೀಕರಿಸ್ತಾ ಹೋಗ್ತೀವಿ. ದಯವಿಟ್ಟು ಬೇಜಾರಾಗಬೇಡಿ, ನಿಮ್ಮಿಂದಲೇ ನಾವು ಅಂತ ಹೇಳ್ತಾ, ಹಾಗೆ ಕೊನೆಯದಾಗಿ ಎರಡು ಲೈನ್ ಗೀತೆಯನ್ನು ಹಾಡೋದರ ಮೂಲಕ, ಭಕ್ತಿಗೀತೆಯನ್ನು ಹಾಡೋದರ ಮೂಲಕ ಈ ದಿನದ ಕಾರ್ಯಕ್ರಮವನ್ನು ಮುಗಿಸುವ. ಹಾಗೆ ನಮಗೆ ಗಂಗಾವತಿಯಿಂದ ಸರ್ ಯಾರು ಮೆಸೇಜ್ ಮಾಡಿದ್ದಾರೆ, ಬಸವರಾಜ್ ಸರ್ ಅವರು ಆಯಿಂದ ಅಮ್ಮೋಹವರೆಗೂ ಗೌರಿ ತನಯನ್ನು ಕವನ ಕಳಿಸಿದ್ದಾರೆ. ಥ್ಯಾಂಕ್ ಯು ಸರ್. ಹಾಗೆ ಓದುವಾ.

0: ಪ್ರಿಯ ಮಹೇಶ. ಎಸ್ ಸ್ನೇಹಿತರೆ, ಮತ್ತೊಮ್ಮೆ ವಿಶ್ವ ಹೃದಯ ದಿನದ ಶುಭಾಶಯಗಳು, ಹಾಗೆ ಅಂಗಾರಕ ಸಂಕಷ್ಟರ ಚತುರ್ಥಿಯ ಶುಭಾಶಯಗಳನ್ನ ತಿಳಿಸ್ತಾ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ ಆನಂದಿಸಿ ಪ್ರೀತಿಸಿ ಪ್ರೋತ್ಸಾಹಿಸಿ, ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ, ಸ್ಟೇ ಟ್ಯೂನ್.
1: ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
4: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
3: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನು ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೆಯೇ ಹಾಗೇಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನು ಬರೆಯೋದಕ್ಕೆ, ಕಥೆಯನ್ನು ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನು ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನು ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನು ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನು ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನು ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನು ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನು ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನು ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಆ ಕಥೆಯನ್ನು ನಿಮಗೆ ಕೂಡ ಹೇಳೋಣ, ನಿಮ್ಮ ಜೊತೆ ಕೂಡ ಕಥೆಯನ್ನು ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನು ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ 2 ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ. ಕಥೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತು ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ, ಮೆಹಂದಿ ಹಾಕುವವಳು. ದುಬೈಯಿಂದ 50 ಕಿಲೋಮೀಟರ್ ದೂರದಲ್ಲಿ ಸಂಜೆಯ ಸಮಯದಲ್ಲಿ ತಿರುಗಾಡಲು, ಉಲ್ಲಾಸ ಪಡೆಯಲು ಡೆಸರ್ಟ್ ಸಫಾರಿ ಹೋಗಿದ್ದೆವು. ಅರಬ್ಬಿ ಸಮುದ್ರದಿಂದ ಹಿಡಿದು ಉಡುಪು ತೊಡಪುಗಳ ಅವರ ದಿನಶೈಲಿ ಎಲ್ಲವೂ ಅನುಭವ ಪಡೆಯಲು, ಅರಬಿಯಾಗಲು ಒಂದು ದಿನ ಒಂದು ಬದಲಾವಣೆ ಬೇಕಿತ್ತು. ಅರೇಬಿಕ್ ಟೀ ಕುಡಿದು ನಾವು ಡೆಸರ್ಟ್ ಸಫಾರಿಯ ಸವಿಯನ್ನ ಸವಿಯಲು ಮರುಭೂಮಿಯಲ್ಲಿ ಸುತ್ತಲೂ ಹೊರಟೆವು. ಟೆಂಟ್ ಹಾಕಿದ ವಿಸ್ತಾರವಾದ ಜಾಗದಲ್ಲಿ ನೋಡಿದ್ರು ಮರಳೇ ಮರಳು. ಅದರಲ್ಲೂ ಒಂದು ಚಂದವಿತ್ತು. ಆದ್ರೆ ಆ ಚಂದ ತತ್ಕಾಲದ್ದು. ಒಂದು ಕ್ಷಣ ಕಳೆದು ಹೋಗಿ ಯಾವುದೇ ಸಂಪರ್ಕವಿರದೆ ಈ ಮರಳು ಭೂಮಿಯಲ್ಲಿ ಬಾಕಿ ಆದ್ರೆ ಅಯ್ಯೋ, ಯೋಚಿಸುವಾಗ್ಲೇ ಮೈ ಜುಮ್ ಅಂದಿತು. ಏನ್ ನೆಗೆಟಿವ್ ಯೋಚಿಸಿದೆ? ನನ್ನವರು ಹುಬ್ಬುಗಂಟು ಹಾಕಿದ್ದಾಗ ನಾನು ಭುಜಗುಣಿಸಿದೆ, ಈಗ ಬಂದೆ ಅಂತ ಮೂಲೆಗೆ ಓಡಿದೆ. ಅಲ್ಲಿ ಮೆಹಂದಿ ಹಾಕುವವಳಿದ್ದಳು. ಆ ಅರಬಿಯ ಇಡೀ ಶರೀರ ಕಪ್ಪು ಕಪ್ಪಾದ ಬುರ್ಕಾದಲ್ಲಿ ಮುಳುಗಿದ್ದರೂ ಕೈಯನ್ನ ಹೆನ್ನ ಮಾತ್ರ ಮರೆಯಲು ಸಾಧ್ಯವಿಲ್ಲ. ಹಾಗಾಗಿ ನಾನು ಮಾಲ್ ಬೀಚ್ ಪಾರ್ಕ್ ಅಂತ ಹೋದಾಗೆಲ್ಲ ಅವರ ಕೈಯನ್ನ ಗಮನಿಸುವುದು ಕೆಲಸವಾಗಿ ಬಿಟ್ಟಿತ್ತು. ಕುಳಿತುಕೊಳ್ಳಿ ಅಂದಳು. ಯು ಹಿಂದಿ ಕೇಳಿದಳು. ಎಸ್. ಸಿಂಪಲ್ ಡಿಸೈನ್. ಎಸ್. ನನ್ನವರು ಬಂದು ಇಲ್ಲೇ ಸುತ್ತುತ್ತಾ ಇರ್ತೀನಿ ಎಂದು ಹೇಳಿ ಹೋದಾಗ ಮೆಹಂದಿ ಹಾಕುವಳ ಕಣ್ಣಲ್ಲಿ ನಗೆ. ಕನ್ನಡವಾ? ಯಾ ಅಲ್ಲಾಹ್, ಎಷ್ಟು ಸಮಯ ಆಯ್ತು ನಾ ಕನ್ನಡ ಮಾತಾಡದೆ. ದರಬರನೆ ಡಿಸೈನ್ ಹಾಕುತ್ತಾ ಹರಟಿದಳು. ನಾನು ಮಂಗಳೂರು, ಇಲ್ಲಿ ಕೆಲಸದವಳಾಗಿ ಬಂದೆ. ನಂತರ ಒಬ್ಬರ ಅರೇಬಿಕ್ ಮನೆಯಲ್ಲಿ ಕೆಲಸದವಳಾಗಿ ಹೋಗಿ ಅವರು ಹೇಳ್ದಂತೆ ಕೇಳಬೇಕಿತ್ತು. ಅದರಿಂದ ಮೋಸ ಹೋದೆ ನಾನು. ಏನೇನೋ ಮಾಡಿ ನನ್ನ ಪಾಸ್ಪೋರ್ಟ್ ಕೊಡದೆ ಕೊನೆಗೆ ಅವರ ಕುಟುಂಬದವರ ಅಜ್ಜನಿಗೆ ನನ್ನನ್ನು ಮದುವೆ ಮಾಡಿಸಿದ್ರು. ದೊಡ್ಡ ಮನೆ ಕಟ್ಕೊಟ್ಟಿದ್ದಾರೆ, 6 ಮಕ್ಕಳನ್ನು ಕೊಟ್ಟಿದ್ದಾರೆ. ಹಣದ ಮೇಲೆ ನಾನಿದ್ದೇನೆ. ಒಂದೇ ಸಮಸ್ಯೆ ಅಂದ್ರೆ ಗಂಡ ಮುದುಕ. ಹೋಗ್ಲಿ, ಅವನೆಲ್ಲಿ ಬರ್ತಾನೀಗ? ಆಸ್ತಿ ಹಣ ಬಿಸ್ನೆಸ್ ಇದೆ ಸಾಕು ಬದುಕಲು. ಗಾಡಿ ಇದೆ ತಿರುಗೋದಕ್ಕೆ. ಕೆಲಸದವರಿದ್ದಾರೆ. ನಾನು ಸಮಯ ಕಳೆಯಲು ನನ್ನದೇ ಕಂಪನಿಗೆ ಬರುತ್ತೇನೆ. ನಮ್ಮದು ಇದು ಎಂಟರ್ಟೈನ್ಮೆಂಟ್ ಕಂಪನಿ. ಎಲ್ಲಾ ಕಡೆ ತಲೆ ಹಾಕುವ ಕಾರಣ ಸಮಯ ಹೋಗುತ್ತೆ. ತಪ್ಪು ತಪ್ಪು ಕನ್ನಡ ಮಾತನಾಡಿದ್ರು ಮಾತೃಭಾಷೆಯಲ್ಲಿ ಮಾತನಾಡುವ ಅವಳ ತವಕಕ್ಕೆ ಹ್ಯಾಟ್ಸ್ ಆಫ್ ಹೇಳಿದೆ. ಎಲ್ಲೇ ಎದ್ರು ಮಾತೃಭಾಷೆ ಕನೆಕ್ಟಿಂಗ್ ಪೀಪಲ್ ಆಗುತ್ತೆ. ಅವಳು ಹಾಕಿದ ಮೆಹಂದಿ ಮಾಸುವವರೆಗೆ ದಿನ ಅವಳ ನೆನಪಾಗುತ್ತಾ ಇತ್ತು. ಮೆಹಂದಿ ಹೋದರೂ ಅವಳ ಬದುಕಿನ ಕಥೆ ಮಾಸಲೇ ಇಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಒಂದು ಕಥೆ? ನನಗಂತೂ ತುಂಬಾನೇ ಇಷ್ಟ ಆಯ್ತು. ಹಾಗೆ ನಿಮ್ಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಸೈಟಿನ ರೇಟು ಈಗ ಎಷ್ಟಿದೆ? ಉಫ್, ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಗಿಂತ

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಆಗಲೇ ಒಂದು ಕಥೆಯನ್ನ ಹೇಳ್ತಾ ಇದ್ದೆ, ಅದೇ ರೀತಿಯಾಗಿ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಕಥೆಯ ಶೀರ್ಷಿಕೆ ಬಂದೂಕಿಲ್ಲದ ಗುಂಡಿನ ಧ್ವನಿ ಅಂತ ಹೇಳಿ. ಪರ್ವತಗಳ ತಳದಲ್ಲಿ ಇರುವ ಸೇನಾ ತರಬೇತಿ ಶಿಬಿರ ಒಂದು ರಾತ್ರಿ ನಡುಗುವಂತಹ ಘಟನೆ ಎದುರಿಸಿತು. ಸೈನಿಕರೆಲ್ಲರೂ ವಿಶ್ರಾಂತಿಯಲ್ಲಿದ್ದಾಗ ಶೂನ್ಯದಲ್ಲಿ ಸ್ಫೋಟದಂತೆ ಕೇಳಿಬಂದ ಗುಂಡಿನ ಶಬ್ದ. ಆದರೆ ಯಾರೂ ಗುಂಡು ಹಾರಿಸಿರಲಿಲ್ಲ. ಸೇನಾ ನಾಯಕ ರವಿಕುಮಾರ್ ತಕ್ಷಣ ಶಿಬಿರದ ಬೆಳಕನ್ನ ಬೆಳಗಿಸಿ ಎಲ್ಲಾ ಸೈನಿಕರನ್ನು ಜಾಗೃತಗೊಳಿಸಿದರು. ಪ್ರತಿಯೊಬ್ಬರ ಕೈಯಲ್ಲಿದ್ದ ಬಂದೂಕು ಪರಿಶೀಲಿಸಿಯಾಯಿತು. ಯಾವುದರಲ್ಲೂ ತಾಪಮಾನವೂ ಇರಲಿಲ್ಲ. ಗುಂಡು ಹಾರಿಸಿದ ಗುರುತುಗಳೂ ಇಲ್ಲ. ಯಾವ ಬಂದೂಕಿನಲ್ಲೂ ಗುಂಡು ಹೊರಬರದೆ ಗುಂಡಿನ ಸದ್ದು ಬಂದಿರುವುದು ಒಂದು ನಿಗೂಢವಾಗಿತ್ತು. ರವಿಕುಮಾರ್ ಸುತ್ತಲೂ ಸೈನಿಕರನ್ನ ನಿಲ್ಲಿಸಿ ಶಿಬಿರದ ಹೊರಗಿನ ನೆಲ ಪರಿಶೀಲಿಸಿದರು. ಮಣ್ಣಿನಲ್ಲಿ ಗುಂಡಿನಿಂದ ಬಿದ್ದ ಗುರುತು ಏನೂ ಇರಲಿಲ್ಲ. ಅದೇ ವೇಳೆ ದೂರದಲ್ಲಿ ಕತ್ತಲಲ್ಲಿ ಏನೋ ಓಡಿದಂತೆ ಭಾಸವಾಯಿತು. ಕೆಲವರು ಟಾರ್ಚ್ ಬೆಳಗಿಸಿದರು, ಆದ್ರೆ ಯಾರೂ ಕಾಣಲಿಲ್ಲ. ಅದು ಯಾವುದೋ ವನ್ಯಜೀವಿ ಇರಬೇಕೆಂದ್ರೂ ಶಬ್ದ ಮಾನವನದ್ದಾಗಿತ್ತು. ರವಿಕುಮಾರ್ ತನ್ನ ತಂಡದ ಮೂರು ಮಂದಿಯನ್ನು ಕರೆದುಕೊಂಡು ಕತ್ತಲೆಯೊಳಕ್ಕೆ ಹೋದ್ರು. ಪರ್ವತದ ತುದಿಯವರೆಗೂ ಕಾಲು ಜಾಡುಗಳ ಹುಡುಕಾಟ ನಡೆಯತೊಡಗಿತು. ಆದ್ರೆ ಯಾವುದೂ ಮನುಷ್ಯನ ಅಥವಾ ಪ್ರಾಣಿಯ ಸುಳಿವು ಕಂಡುಬರಲಿಲ್ಲ. ರಾತ್ರಿ 3ಕ್ಕೆ ತಲುಪಿದಾಗ ಮತ್ತೊಮ್ಮೆ ಅದೇ ಗುಂಡಿನ ಸದ್ದು ಕೇಳಿಸಿತು. ಈ ಬಾರಿ ಶಿಬಿರದ ಹತ್ತಿರವೇ ಸೈನಿಕರ ನಡುವೆ ಭೀತಿ ಉಂಟಾಯಿತು. ಎಲ್ಲರೂ ತಕ್ಷಣ ನೆಲಕ್ಕಿಳಿದು ರಕ್ಷಣಾ ಕ್ರಮ ಜರುಗಿಸಿದರು. ಸದ್ದು ಬಂದ ಕಡೆ ಓಡಿದರು. ಅಲ್ಲಿ ಕಲ್ಲಿನ ಮೇಲೆ ಭಾರೀ ಗುಂಡು ಹೊಡೆದ ಮೇಲೆ ಹೊಗೆ ಹೊರಬರುವ ಗುಣಲಕ್ಷಣ ಮಾತ್ರ ಇತ್ತು. ಆದರೆ ಗುಂಡು ಅಲ್ಲಿ ಹೋದೆಡೆ ಗುರುತು ಇರಲಿಲ್ಲ. ರವಿಕುಮಾರ್ ಇದನ್ನ ಮಾನಸಿಕ ಭ್ರಮೆ ಎಂದು ತಳ್ಳಿಬಿಡಲಿಲ್ಲ. ಇದು ಶೂನ್ಯದಿಂದ ಬರುತ್ತಿರುವ ಸ್ಪಷ್ಟ ಧ್ವನಿ. ಆದರೆ ಮೂಲ ಯಾರು, ಯಾಕೆ, ಏನನ್ನ ಎಚ್ಚರಿಸುತ್ತಿದೆ ಎಂಬ ಪ್ರಶ್ನೆ ಅವರಲ್ಲಿ ಮೂಡಿತು. ಮರುದಿನ ಬೆಳಿಗ್ಗೆ ಶಿಬಿರದ ಹಳೆಯ ಗೇಟ್ ಪಕ್ಕದಲ್ಲಿ ಒಂದು ವಿಚಿತ್ರ ಬಗೆಯ ಕಬ್ಬಿಣ ಕಂಡುಬಂತು. ಅದರಲ್ಲಿ ಯಾವುದೂ ಮಾನವ ಸ್ಪರ್ಶದ ಗುರುತು ಇರಲಿಲ್ಲ. ಆದ್ರೆ ಕಬ್ಬಿಣ ಬಿರುಕು ಬಿಟ್ಟಿತ್ತು, ಗುಂಡಿನ ಹೊಡೆತದ ನಂತರ ಬರುವ ಬಿರುಕಿನ ಹಾಗೆ. ಆ ಬಿರುಕು ನೋಡಿ ರವಿಕುಮಾರ್ ಅವರಿಗೆ ಅನುಮಾನ ಮೂಡಿತು. ಬಂದೂಕಿಲ್ಲದ ಗುಂಡು, ಆದ್ರೆ ಹೊಡೆತ ನೈಜವಾಗಿದೆ. ಯಾರಾದ್ರೂ ಮಾಡಿದ್ದಾರಾ ಅಥವಾ ಇದು ಯಾಂತ್ರಿಕ ಕೆಲಸವೇ ಎಂದು ಯೋಚಿಸಿದರು. ಆದ್ರೆ ಯಾವುದೇ ಯಂತ್ರದ ಗುರುತು ಇರಲಿಲ್ಲ. ಅದೇ ರಾತ್ರಿ ತೀವ್ರ ಗಾಳಿ ಮಧ್ಯೆ 3ನೇ ಬಾರಿ ಗುಂಡಿನ ಧ್ವನಿ ಕೇಳಿತು. ಈ ಬಾರಿ ಶಿಬಿರದ ಮುಖ್ಯ ತೂಗ ಜಂಡೆ ಬಳಿ ಜಂಡೆಯ ಬಟ್ಟೆ ಗಾಳಿಯಲ್ಲಿ ಅಲುಗಾಡುತ್ತಿದ್ದರೂ ಅದರ ಕಂಬಕ್ಕೆ ಹಲವು ಗುರುತುಗಳಿದ್ದವು. ಯಾವ ಮನುಷ್ಯನ ಶಕ್ತಿಯಲ್ಲೂ ಆ ಗಾಳಿ ಇರಲಿಲ್ಲ. ಸೈನಿಕರು ಆತಂಕಗೊಂಡರು. ರವಿಕುಮಾರ್ ತನ್ನ ಕಾಣದ ಶತ್ರುವು ಶಿಬಿರವನ್ನ ಪರೀಕ್ಷಿಸುತ್ತಿದೆ ಎಂದು ಭಾವಿಸಿದರು. ಆದ್ರೆ ಅದು ಯಾಕೆ ಗುಂಡಿನ ಧ್ವನಿಯನ್ನೇ ರಚಿಸುತ್ತಿತ್ತು ಎಂಬುದು ಗೊತ್ತಾಗಲಿಲ್ಲ. 4ನೇ ರಾತ್ರಿ ರವಿಕುಮಾರ್ ಒಬ್ಬರೇ ಹೊರ ಹೋಗಿ ನಿಂತು, ಯಾರು ಇದ್ದೀರೋ ಹೊರಗೆ ಬನ್ನಿ ಎಂದು ಕೂಗಿದರು. ಒಂದು ಕ್ಷಣ ಮೌನ ಆವರಿಸಿತು. ಮುಂದಿನ ಕ್ಷಣ ಅದೇ ಗುಂಡಿನ ಶಬ್ದ. ಆದ್ರೆ ಈ ಬಾರಿ ಅವರ ಕಾಲಿನ ಹತ್ತಿರ ಮಣ್ಣು ಬಿದ್ದಿತ್ತು. ಅವರಿಗೆ ಕತ್ತಲಿನೊಳಗೆ ಯಾರೋ ನಿಂತಿರುವಂತೆ ಭಾಸವಾಯಿತು. ಆದ್ರೆ ಆ ಕತ್ತಲ ಒಳಗೆ ಮಾನವ ರೂಪವಿರಲಿಲ್ಲ. ತಾಪಮಾನ ಮಾತ್ರ ತೀವ್ರವಾಗಿ ಬದಲಾಗಿತ್ತು. ಹತ್ತಿರ ಯಾರೂ ನಿಂತಂತೆ. ರವಿಕುಮಾರ್ ಹೃದಯ ದೃಢಪಡಿಸಿಕೊಂಡು ಮುಂದೆ ಹೆಜ್ಜೆ ಹಾಕಿದರು. ಶಬ್ದದಿಂದಲೂ ಹೆಚ್ಚಿನ ಸದ್ದು, ಗುಂಡು ಹಾರಿದ ಗಾಳಿಯ ಹೊಡೆತ. ಆದರೂ ಬಂದೂಕಿಲ್ಲ, ಹೊಗೆ ಇಲ್ಲ. ಅವರು ಪರ್ವತದ ಕಡೆ ಹತ್ತಿದಾಗ ಅಲ್ಲಿ ನೆಲದಲ್ಲಿ ಹಲವಾರು ಬಿರುಕುಗಳು ಇದ್ದವು. ಯಾರೋ ಹಿಂದಿನಿಂದಲೂ ಗುಂಡು ಹಾರಿಸಿದ್ದ ಗುರುತು ಅದಾಗಿತ್ತು. ಆದರೆ ಎಲ್ಲದರ ಹತ್ತಿರ ಯಾವುದೇ ಮಾನವನ ಗುರುತು ಇರಲಿಲ್ಲ. ಅವರು ಪರ್ವತದ ತುದಿಯಿಂದ ಕೆಳಗೆ ನೋಡಿದಾಗ ಮೃದುವಾಗಿ ನೆಲದ ಮೇಲೆ ಒಂದೇ ಜಾಡು ಇತ್ತು. ಮಾನವನಲ್ಲ, ಪ್ರಾಣಿಯಲ್ಲ, ಆದ್ರೆ ಅದು ಯಾವುದೋ ಅಪರಿಚಿತ ಶಕ್ತಿ ಅಲ್ಲದೆ ಮತ್ತೇನೂ ಆಗಲಾರದಂತೆ ಕಾಣಿಸಿತು. ರವಿಕುಮಾರ್ ತನ್ನ ಪೂರ್ತಿ ತಂಡವನ್ನ ಎಚ್ಚರಿಸಿ, ಈ ಶಬ್ದ ಮಾನವೀಯವಲ್ಲ, ಎದುರಾಳಿಗೆ ಕಾಣದ ಶಕ್ತಿಯೊಂದಿದೆ ಎಂದರು. ಸೈನಿಕರು ಕೊಂಚ ಹೆದರಿದರು, ಜಾಗೃತಗೊಂಡರು. 5ನೇ ರಾತ್ರಿ ಕೊನೆಯ ಶಬ್ದ, ಗುಂಡಿನ ಸದ್ದೇ ಬಂದಿಲ್ಲ. ಬದಲಾಗಿ ನೆಲದ ಮೇಲೆ ಬಿದ್ದ ಕಲ್ಲಿನ ರಭಸ ಮಾತ್ರ ಕೇಳಿಸಿತು. ಆ ರಾತ್ರಿ ಆ ಅನಾಮಿಕ ಶಕ್ತಿ ತಾನೇ ನಿಧಾನವಾಗಿ ಪರ್ವತದ ತುದಿಗೆ ಹಿಂತಿರುಗಿದಂತೆ ಅನಿಸಿತು. ಅದರ ನಂತರ ಶಿಬಿರದಲ್ಲಿ ಒಂದು ಬಾರಿಯೂ ಗುಂಡಿನ ಶಬ್ದ ಕೇಳಲಿಲ್ಲ. ರವಿಕುಮಾರ್ ಅದನ್ನ ಯಾರಿಗೂ ವರದಿ ಮಾಡಲಿಲ್ಲ. ಯಾಕೆಂದರೆ ಅಲ್ಲಿ ಬಂದೂಕಿಲ್ಲದ ಗುಂಡಿನ ಶಬ್ದವನ್ನ ನಿಜವಾಗಿ ಯಾರು ಉಂಟು ಮಾಡಿದವರು ಎಂಬ ಪ್ರಶ್ನೆಗೆ ಉತ್ತರವೇ ಇರಲಿಲ್ಲ.
ಒಂದು ವಿಭಿನ್ನವಾಗಿರುವಂತಹ ಕಥೆ ಆಗಿದೆ. ಬಂದೂಕಿಲ್ಲದ ಗುಂಡಿನ ಧ್ವನಿ ಅನ್ನುವಂತಹ ಕಥೆ. ಹಾಗೆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9662796860967 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಎಲ್ಲ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240142, ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಲೇಚಿನ ಅದ್ಯಾಕೋ ನಾನ್ ಎಲ್ಲ ನೋಡಿದ್ರು ಅಲ್ಲೆಲ್ಲ ನೀನೇ ಕಾಣ್ತಿರ್ತೀಯ.
1: ನನಗೂ ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ಕಣ್ಣು ಮುಚ್ಚಿದ್ರು ನೀನೇ ಕಾಣ್ತಾ ಇರ್ತೀಯ.
0: ಹೌದಾ, ನಮ್ಗೆ ಏನಾಗ್ತಿದೆ? ಯಾವ ಹೂವು ಕಾಣ್ತಾ ಇಲ್ಲ ಯಾಕೋತ? ನನಗೋಸ್ಕರ ಯಾವಾಗ್ಲೂ ನಗ್ತಾ ಇರೋ ನೀನೇ.

0: ಹುಟ್ಟಕ್ ಮುಂಚೆನೆ ನನ್ ಒಂಟಿಯಾಗಿ ಬರಕ್ ಹೇಳ್ದೆ. ಬೇಕ್ ಹೇಳೋ,
1: ಇವತ್ತು ನೀನು ಹುಟ್ಟಿದ್ದೀನ ಅಲ್ವಾ, ನನ್ನಿಂದ ಏನಿರೋ ಮೊದಲನೇ ಶುಭಾಶಯ. ತಗೋ ಈ ಪುಟ್ಟ ಕಾಣಿಕೆ, ನನ್ ಒಳಗಿರೋ ನಿನ್ ಉಸಿರನ್ನು ಪೋಣಿಸಿ ನಿನಗೋಸ್ಕರನೇ ಕಟ್ಟಿರೋ ಕಾಮನ ಬಿಲ್ಲು. ಇದರಲ್ಲಿರೋ 7 ಬಣ್ಣಗಳು

0: ಈ ಮರದ ಒಂದೊಂದು ಹನಿಯಲ್ಲೂ ನಿನ್ ಮುಖನೇ ಕಾಣ್ತಾ ಇದೆ.
1: ಇದ್ಯಾವುದೋ ಕವಿ ಮಾತಿರ್ಬೋದು, ಆದ್ರೆ ನಿನ್ ಒಂದೊಂದು ಹನಿಯಲ್ಲೂ ನನ್ ಭವಿಷ್ಯನೇ ಇದೆ.
0: ನಿನ್ ಪ್ರೀತಿನ ನಾನ್ ಮರೆತ ತಕ್ಷಣ ನನ್ ಜೀವ ನನ್ನನ್ನೇ ಮರೆಯುತ್ತೆ ಕಣೆ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
3: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
3: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
6: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound.

ಎಲ್ಲರಿಗೂ ಶರಣು. ನನ್ನ ಹೆಸರು ಪ್ರವೀಣ್ ಕುಮಾರ್ ಜಿ. ನಾನೀಗ ಓದುತ್ತಿರುವುದು ಪರಿಶಿಷ್ಟ 15, ಬೆನಿತೋ ಮುಸೋಲಿನಿ. ಮುಸೋಲಿನಿ ಬೆನಿತೋ 29 ಏಪ್ರಿಲ್ 1883, 28 ಏಪ್ರಿಲ್ 1945, ಇಟಲಿಯ ಸರ್ವಾಧಿಕಾರಿ 1922 ರಿಂದ 1943 ರವರೆಗೆ, ಹಾಗೂ ಫ್ಯಾಸಿಸಂ ತತ್ವ ಪ್ರಣಾಳಿಯ ಪ್ರವರ್ತಕ. ಅವನ ಜನ್ಮವು ದೋವಿಯ ಪ್ರದಾಪ್ಯ ಎಂಬ ಊರಿನ ಒಂದು ಸಾಮಾನ್ಯ ಕಮ್ಮಾರ ಕುಟುಂಬದಲ್ಲಿ ಆಯಿತು. ಅವನ ತಂದೆ ಅಲೆಕ್ಸಾಂಡ್ರೋ ಸಮಾಜವಾದಿಗಳಾಗಿದ್ದು ಕಮ್ಮಾರ ಕೆಲಸವನ್ನು ಮಾಡುತ್ತಿದ್ದರು. ತಾಯಿ ರಾಜಾ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾಗಿದ್ದಳು. ಮುಸೋಲಿನಿಯ ಫಾರ್ಲಿಂ ಪಾಪಾಲಿ ಊರಿನ ಶಾಲೆಯಿಂದ ಅಧ್ಯಾಪನದ ಪದವಿಕೆಯನ್ನು ಪಡೆದನು 1901 ರಲ್ಲಿ. ಅವನು ಕೆಲವು ದಿನ ಅಧ್ಯಾಪಕನಾಗಿ ಕೆಲಸ ಮಾಡಿದ ಬಳಿಕ ಸ್ವಿಟ್ಜರ್ಲೆಂಡ್ಗೆ ಓಡಿ ಹೋದನು 1902 ರಲ್ಲಿ. ಆದರೆ ಸುಳ್ಳು ಪಾಸ್ಪೋರ್ಟಿನಿಂದಾಗಿ ಇಟಲಿಗೆ ತಿರುಗಿ ಬರಬೇಕಾಯಿತು. ಈ ಕಾಲದಲ್ಲಿ ಅವನು ಕಾರ್ಲ್ ಮಾರ್ಕ್ಸ್, ಸೋರೆಲ್, ಪೈಯಾರ್ ಪ್ರೋದ್ರೋ, ಲೂಯಿ ಬ್ಲಾಂಕಿ, ಪ್ಯಾಟರ್ ಕ್ರಪಾಟ್ ಕ್ವಿನ್ ಮುಂತಾದ ವಿಚಾರವಂತರ ಸಾಹಿತ್ಯವನ್ನು ಓದಿಕೊಂಡು ಕಟ್ಟುನಿಟ್ಟಿನ ಕಾರ್ಮಿಕ ನೇತಾರನಾದನು. ರಾಜಕೀಯ ಪ್ರಚಾರಕ್ಕೆಂದು ಟ್ರೆಂಟ್ ಎಂಬಲ್ಲಿ ಇದ್ದ ಲಾಲೋತಾ ದಿ ಕ್ಲಾಸ್ ಎಂಬ ವೃತ್ತಪತ್ರದ ಸಂಪಾದಕತ್ವವನ್ನು ಸ್ವೀಕರಿಸಿದನು. ಆಮೇಲೆ ಅವನನ್ನು ಸಮಾಜವಾದಿ ಪಕ್ಷದ ಸಂಚಾಲಕನೆಂದು ಆಯ್ಕೆ ಮಾಡಲಾಯಿತು. ಅವನು ಮುಂದೆ ಬಲುಬೇಗ ಮಿಲಾನ್ ಎಂಬಲ್ಲಿ ಅವಚಿತಿ ವೃತ್ತಪತ್ರದ ಸಂಪಾದಕನಾದನು 1912 ರಲ್ಲಿ. ಮುಲಾಜಿಲ್ಲದ ಅವನ ಸ್ಪಷ್ಟ ಲೇಖನದಿಂದಾಗಿ ಅವಂತಿಯ ಪ್ರತಿಗಳ ಮಾರಾಟವು 4 ಪಟ್ಟು ಬೆಳೆಯಿತು. ಇಟಲಿಯು ಮೊದಲ ಮಹಾಯುದ್ಧದಲ್ಲಿ ತಟಸ್ಥವಾಗಿರಬೇಕೆಂಬ ತನ್ನ ಮೊದಲಿನ ನಿಲುವನ್ನು ಬಿಟ್ಟು ದೇಶವು ಮಹಾಯುದ್ಧವನ್ನು ಪ್ರವೇಶಿಸುವುದನ್ನು ಸಮರ್ಥಿಸಿದನು. ಅದರಿಂದಾಗಿ ಅವನನ್ನು ಸಮಾಜವಾದಿ ಪಕ್ಷ ಹಾಗೂ ಅವಂತಿಯಿಂದ ಹೊರದೂಡಲಾಯಿತು 1914 ರಲ್ಲಿ. ಆ ನಂತರ ಅವನು ತನ್ನ ವಿಚಾರಗಳ ಪ್ರಚಾರಕ್ಕೆಂದು ಪೋಪೋಲೋ ದ ಇಟಾಲಿಯಾ ಎಂಬ ಬೇರೆ ವೃತ್ತಪತ್ರವನ್ನು ಆರಂಭಿಸಿದನು. ಮುಸೋಲಿನಿಯು 23 ಮಾರ್ಚ್ 1919 ರಂದು ಮಿಲಾನ್ದಲ್ಲಿ ಫ್ಯಾಸಿಸ್ಟ್ ಪಕ್ಷವನ್ನು ಸ್ಥಾಪಿಸಿದನು. ತರುವಾಯ 1921 ರಲ್ಲಿ ಅವನು ಸಂಸತ್ತಿಗೆ ಚುನಾಯಿತನಾದನು. ಫ್ಯಾಸಿಸ್ಟರು ಆಂದೋಲನೆಯ ಮೂಲಕ ಬೋಲೋನ್ಯಾ ಹಾಗೂ ಮಿಲಾನ್ ನಗರಗಳನ್ನು ವಶಪಡಿಸಿಕೊಂಡರು. ಆಡಳಿತ ಯಂತ್ರವು ಅವರ ಹಿಂಸೆಯ ಕೃತ್ಯಗಳನ್ನು ತಡೆಯಲು ಅಸಮರ್ಥವಾಯಿತು. ಇಂತಹ ವೇಳೆಗೆ ಫ್ಯಾಸಿಸ್ಟರ್ ಅಧಿವೇಶನವು ನೇಪಲ್ಸ್ನಲ್ಲಿ ನೆರವೇರಿತು 1922 ರಲ್ಲಿ. ಅದರಲ್ಲಿ ಲೂಯಿಜಿ ಫಾಕ್ಟಾ ಸರ್ಕಾರದ ರಾಜೀನಾಮೆಯನ್ನು ಕೇಳಲಾಯಿತು. ಅವರಿಗೆ ಕಾರ್ಖಾನೆಯವರೊಡನೆ ಉಚ್ಚ ಮಧ್ಯಮ ವರ್ಗದವರ ಬೆಂಬಲ ದೊರೆಯಿತು. ಹೀಗಾಗಿ ಅವರು ರೋಮಿನ ಮೇಲೆ ಪ್ರತಿಭಟನೆಯ ಮೆರವಣಿಗೆಯನ್ನು ಹೊರಡಿಸಿದರು 28 ಅಕ್ಟೋಬರ್ 1922 ರಲ್ಲಿ. ರಾಜನು ಸೈನಿಕ ಕಾನೂನನ್ನು ಜಾರಿಗೊಳಿಸುವ ಬದಲು ಫಾಕ್ತಾನಿಂದ ರಾಜೀನಾಮೆಯನ್ನು ಪಡೆದು ಮುಸೋಲಿನಿಗೆ ಹೊಸ ಸಚಿವ ಸಂಪುಟವನ್ನು ತಯಾರಿಸುವಂತೆ ಆದೇಶ ನೀಡಿದನು. ಅವನು ಫ್ಯಾಸಿಸ್ಟರು ಹಾಗೂ ರಾಷ್ಟ್ರೀಯ ಪಕ್ಷಗಳ ಸಂಯುಕ್ತ ಸರ್ಕಾರವನ್ನು ಸ್ಥಾಪಿಸಿದನು. ರಾಜ ಹಾಗೂ ಸಂಸತ್ತು ಸೇರಿ ಮುಸೋಲಿನಿಯನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಿ ಅವನಿಗೆ ಸರ್ವಾಧಿಕಾರವನ್ನು ನೀಡಿದರು. ಶುರುವಿನಲ್ಲಿ ಅವನು ಸಂವಿಧಾನಕ್ಕೆ ಒಳಪಟ್ಟು ಶಾಂತಿಯನ್ನು ಸ್ಥಾಪಿಸಿ ಆಂತರಿಕ ಆಡಳಿತಗಾಗಿ ಫ್ಯಾಸಿಸ್ಟ್ ಅಧಿಕಾರಿಗಳನ್ನು ನೇಮಿಸಿದನು. ಇದಲ್ಲದೆ ರಾಜನಿಂದ ತನ್ನ ಸೈನಿಕ ಸಂಘಟನೆಗೆ ಮಾನ್ಯತೆಯನ್ನು ಪಡೆದನು. ಮುಸೋಲಿನಿಯು ಮತದಾನವನ್ನು ಕುರಿತು ನಿಧಾನವಾಗಿ ಹೊಸ ಕಾನೂನನ್ನು ಅಂಗೀಕರಿಸಿ ಸಂಸತ್ತಿನಲ್ಲಿ ತನ್ನ ಪಕ್ಷದ ವರ್ಚಸ್ವವನ್ನು ಸ್ಥಾಪಿಸಿದನು 1924 ರಲ್ಲಿ. ಸಮಾಜವಾದಿ ಸದಸ್ಯನಾದ ಜಾಕೋಮಾ ಮಾತೆವಾತಿ ಇವನು ಫ್ಯಾಸಿಸ್ಟಿ ಎಕ್ಸ್ಪೋಸ್ಡ್ ಎಂಬ ಗ್ರಂಥದಲ್ಲಿ ಅಪರಾಧಗಳ ಪಟ್ಟಿಯನ್ನು ಕೊಟ್ಟು ಫ್ಯಾಸಿಸ್ಟ್ ಭಯೋತ್ಪಾದನೆಗೆ ಕಠೋರ ವಿರೋಧವನ್ನು ವ್ಯಕ್ತಪಡಿಸಿದನು. ಅವನನ್ನು ಕೊಲೆಗೈಯಲಾಯಿತು 10 ಜೂನ್ 1924 ರಲ್ಲಿ. ಮುಸೋಲಿನಿಯ ಜನಪ್ರಿಯತೆಗೆ ಕೆಲವು ದಿನಗಳ ಕಾಲ ಧಕ್ಕೆ ತಗುಲಿತು. ಅವನು ವೃತ್ತಪತ್ರಗಳ ಮೇಲೆ ನಿಬಂಧನೆಗಳನ್ನು ಹೇರಿ ವಿರೋಧಗಳ ಸಭೆಗಳನ್ನು ನಿಷೇಧಿಸಿದನು. ಉದಾರ ಮತವಾದಿಗಳು ಹಾಗೂ ಕಮ್ಯುನಿಸ್ಟರು ಇದನ್ನು ಉಗ್ರವಾಗಿ ಪ್ರತಿಭಟಿಸಿದರು. ಆದರೆ ಅವುಗಳನ್ನು ಕಠೋರತೆಯಿಂದ ಸದೆಬಡಿಯಲಾಯಿತು. ಕೊನೆಗೆ ಮುಸೋಲಿನಿಯು 31 ಜನವರಿ 1926 ರಂದು ಸಂಸತ್ತಿನಿಂದ ಅಧಿಕೃತ ಕಾನೂನಿನನ್ವಯ ರಾಜ್ಯಾಡಳಿತಿಕೆಯನ್ನು ನಡೆಸುವ ಸಂಪೂರ್ಣವಾದ ಅಧಿಕಾರವನ್ನು ಪಡೆದನು. ಅವನು ಮುಷ್ಕರ ಹಾಗೂ ಲಾಕೌಟ್ಗಳನ್ನು ಅನಧಿಕೃತವೆಂದು ಸಾರಿ ಫ್ಯಾಸಿಸ್ಟ್ ಯುವಕರ ಸಂಘಟನೆಗಳನ್ನು ಸ್ಥಾಪಿಸಿದನು. ಆರ್ಥಿಕ ಪುನರಾಚನೆಯ ಆಧರಿಸಿ ಇಟಲಿಯಲ್ಲಿ ಅಡಕಲು ವ್ಯವಸ್ಥೆಯ ಕಾರ್ಪೊರೇಟಿವ್ ಸ್ಟೇಟ್ ರಾಜ್ಯವನ್ನು ಸ್ಥಾಪಿಸುವುದು ಅವನ ಗುರಿಯಾಗಿತ್ತು. ಪ್ರಜಾಸತ್ತೆಗೆ ವಿರೋಧದ
ಅವನ ನಿಲುವಿನಿಂದಾಗಿ 3-4 ಸಲ ಅವನ ಮೇಲೆ ಪ್ರಾಣಘಾತಕ ಹಲ್ಲೆಗಳು ನಡೆದು ಸೋತವು. ಒಂದು ಕಾನೂನಿನನ್ವಯ ಕಾರ್ಮಿಕರ ಕೆಲಸದ ವೇಳೆಯ ಅವಧಿಯನ್ನು ಹೆಚ್ಚಿಸಿ ಅವನು ನಗರ ಪಾಲಿಕೆ, ಪ್ರಾಂತು ಹಾಗೂ ಮುಂದೆ ಸಾರ್ವತ್ರಿಕ ಚುನಾವಣೆಗಳನ್ನು ರದ್ದು ಮಾಡಿದನು. ಪೊಲೀಸ್ ಹಾಗೂ ಸೈನಿಕ ಯಂತ್ರಗಳಲ್ಲಿ ಸ್ಥಾಯಿ ಸೇವೆಗಾಗಿ ಫ್ಯಾಸಿಸ್ಟ್ ಸ್ವಯಂ ಸೇವಕರನ್ನು ನೇಮಿಸಿದನು. 1928 ಫ್ಯಾಸಿಸ್ಟ್ ಗ್ರ್ಯಾಂಡ್ ಕೌನ್ಸಿಲೇ ಪಕ್ಷದ ಶೃಂಗ ಮಂಡಳಿಯೇ ಆಡಳಿತೆಯ ಸೂತ್ರಧಾರವು, ಮುಸೋಲಿನಿಯೇ ಸರ್ವಾಧಿಕಾರಿಯೂ ಆದರು. ವಿದೇಶಿ ನೀತಿಯ ಸಂದರ್ಭದಲ್ಲಿ ಮುಸೋಲಿನಿಯ ಕಣ್ಣೆದುರು ಇಟಲಿಯ ಸಾಮ್ರಾಜ್ಯ ರೋಮನ್ ಎಂಪೈರ್ ಇದ್ದ ಕಾರಣ ಅವನು ಸಾಮ್ರಾಜ್ಯವನ್ನು ವಿಸ್ತರಿಸಲು ಆರಂಭಿಸಿದನು. ಇಥಿಯೋಪಿಯಾದ ಮೇಲೆ ದಾಳಿ ಮಾಡಿ 1935 ಅದನ್ನು ಇಟಲಿಯ ಸಾಮ್ರಾಜ್ಯಕ್ಕೆ ಸೇರ್ಪಡಿಸಿಕೊಂಡನು. 1939 ಅಬಿಸಿನಿಯಾವನ್ನು ಮೆಟ್ಟಿ ನಿಂತನು. ಶುರುವಿನಲ್ಲಿ ಹಿಟ್ಲರನ್ನ ಬಗೆಗೆ ಅವನಲ್ಲಿ ಆಸ್ಥೆ ಇರಲಿಲ್ಲ. ರಾಷ್ಟ್ರಸಂಘವು ಇಟಲಿಯ ಸದಸ್ಯತ್ವವನ್ನು ರದ್ದುಪಡಿಸಿತು. ಅದೇ ಕಾಲಕ್ಕೆ ಮುಸೋಲಿನಿಯು ಸ್ಪ್ಯಾನಿಷ್ ಯಾದವಿ ಯುದ್ಧದಲ್ಲಿ ಬಂಡಾಯಕೋರ ನಾಯಕನಾದ ಫ್ರಾಂಕೋ ಇವನಿಗೆ ಸಹಕಾರ ನೀಡಿದನು. ಹೀಗಾಗಿ ಅವನು ಇಂಗ್ಲೆಂಡ್ ಹಾಗೂ ಫ್ರಾನ್ಸ್ ದೇಶಗಳ ಹಗೆತನವನ್ನು ಕಟ್ಟಿಕೊಳ್ಳಬೇಕಾಯಿತು. ಅದರಿಂದಾದ ಪರಿಣಾಮವೆಂದರೆ ಅವನು ಹೆಚ್ಚಾಗಿ ಜರ್ಮನಿಯನ್ನು ಅವಲಂಬಿಸತೊಡಗಿದನು. ಅವನು ಅಂದಿನ ವಿಶ್ವದ ಪರಿಸ್ಥಿತಿಗೆ ತಕ್ಕಂತೆ ಹಿಟ್ಲರ್ನ ಬಾಲ ಬುಡಕತನವನ್ನು ಮಾಡತೊಡಗಿದನು. ಹಿಟ್ಲರ್ನ ಜೀವ ದ್ವೇಷ ಹಾಗೂ ಇತರ ಧೋರಣೆಗಳಿಗೆ ಬೆಂಬಲ ನೀಡಿದನು. ಇಟಲಿಯ ಸೈನ್ಯದ ಸಿದ್ಧತೆ ಇಲ್ಲದಾಗಲೂ ಅವನು 2ನೇ ವಿಶ್ವಯುದ್ಧಕ್ಕೆ ಧುಮುಕಿದನು. ಅಮೆರಿಕೆಯು ಯುದ್ಧವನ್ನು ಪ್ರವೇಶಿಸಿದ ಬಳಿಕ ಇಟಲಿಯ ಸೈನ್ಯದ ಹಿನ್ನಡೆ ಶುರುವಾಯಿತು. ಮಹಾಯುದ್ಧ ಹಾಗೂ ಸಾಮ್ರಾಜ್ಯವಾದಿ ಧೋರಣೆಗಳಿಂದಾಗಿ ಜನಸಾಮಾನ್ಯರ ಮೇಲೆ ತೆರಿಗೆಗಳ ಹೊರೆ ಹೆಚ್ಚಿ ವ್ಯಕ್ತಿ ಸ್ವಾತಂತ್ರ್ಯದ ಕತ್ತು ಹಿಸುಕಲಾಯಿತು. ಹೀಗಾಗಿ ಸಂತ್ರಸ್ತರಾದ ಜನಸಾಮಾನ್ಯರು ಮುಸೋಲಿನಿಯಿಂದ ರಾಜೀನಾಮೆ ಕೇಳಿದರು. ಫ್ಯಾಸಿಸ್ಟ್ ಪಕ್ಷದಲ್ಲಿ ಅಸ್ಥಿರತೆ ಉಂಟಾಯಿತು. ತನ್ನ ಕೈಮೀರಿದ ಆಂತರಿಕ ಪರಿಸ್ಥಿತಿಯನ್ನು ಕಂಡು ಮುಸೋಲಿನಿಯು ರಾಜೀನಾಮೆಯನ್ನೆತ್ತನು. ಅವನು ಹಾಗೂ ಅವನ ಸಹಕಾರಿಗಳನ್ನು ಸೆರೆಹಿಡಿಯಲಾಯಿತು. ಆದರೆ ಜರ್ಮನ್ ಸೈನಿಕರು ಅವರನ್ನು ಬಿಡುಗಡೆಗೊಳಿಸಿದರು. ಅವನು ಜರ್ಮನ್ ವ್ಯಾಪ್ತ ಉತ್ತರ ಇಟಲಿಯಲ್ಲಿ ಕೆಲವು ಕಾಲ ಫ್ಯಾಸಿಸ್ಟ್ ಪಕ್ಷದ ವತಿಯಿಂದ ರಾಜ್ಯವಾಳಿದನು. ಆದರೆ ಜರ್ಮನ್ನರ ಸೋಲಾಗುತ್ತಲೇ ಇವನು ನಿಷ್ಪ್ರಭಾವಿಯಾದನು. ಅವನು 28 ಏಪ್ರಿಲ್ 1945 ಸ್ವಿಟ್ಜರ್ಲೆಂಡ್ಗೆ ಓಡಿ ಹೋಗುವ ಯೋಜನೆಯನ್ನು ಮಾಡಿದನು. ಆದರೆ ವಿರೋಧಕರು ಅವನನ್ನು ಹಿಡಿದು ಅವನ ಪ್ರೇಯಸಿ ಕೆಲ್ರೆತಾ ಇವಳೊಡನೆ ಧಾಂಗ ಕೋಮೋ ಎಂಬಲ್ಲಿ ಅವನಿಗೆ ಗುಂಡು ಹೊಡೆದು ಕೊಂದರು. ಯುರೋಪಿನ ರಾಜಕೀಯ ಸಂದರ್ಭದಲ್ಲಿ ಫ್ಯಾಸಿಸಂ ಸೋಲು ಕಂಡಿತು. ಪ್ರಾಚೀನ ರೋಮನ್ ಸಾಮ್ರಾಜ್ಯದ ಅವನ ಕನಸು, ಅವನ ಉಗ್ರ ರಾಷ್ಟ್ರವಾದ ಹಾಗೂ ಸೈನಿಕ ಸಾಮರ್ಥ್ಯಗಳಂತ ಸಾಧನಗಳು 20ನೇ ಶತಮಾನದ ಯುರೋಪಿಯನ್ ಸಂಸ್ಕೃತಿಗೆ ಅಸಂಗತವೆನಿಸುವಂತಿದ್ದವು. ಆ ಕಾಲಕ್ಕೆ ಬ್ರಿಟಿಷ್ ಮೊದಲಾದ ಸಾಮ್ರಾಜ್ಯಗಳೇ ಜರ್ಜರಿತವಾಗಿದ್ದವು. ರಾಷ್ಟ್ರವಾದದ ಉದಯದಿಂದಾಗಿ ಪ್ರಾದೇಶಿಕ ವಿಸ್ತಾರವಾದ ಅಸಾಧ್ಯವೂ ಅನ್ಯಾಯದ್ದು ಎನಿಸುತ್ತಿತ್ತು. ಅಲ್ಲದೆ ಸೈನ್ಯ ಬಲದ ದೃಷ್ಟಿಯಿಂದ ಇಟಲಿ ಅಂತ ಸಾಮರ್ಥ್ಯಶಾಲಿ ಆಗಿರಲಿಲ್ಲ. ಇತಿಹಾಸದ ಒಲವು ಹಾಗೂ ದಿಕ್ಕುಗಳ ಅಜ್ಞಾನದ ನಿದರ್ಶನ ಅದಾಗಿತ್ತು. ಮುಸೋಲಿನಿಯ ಚರಿತ್ರೆಯ ಮೂಲಕ ಸರ್ವಾಧಿಕಾರಿ ವ್ಯಕ್ತಿತ್ವದ ರೂಪುಗೊಳ್ಳುವಿಕೆಯ ಕೊನೆಯ ವಿಚಿತ್ರ ಸ್ವರೂಪ ಕಂಡುಬರುತ್ತದೆ. ಆದರೂ ಸಮಾಜವಾದದಿಂದ ಸರ್ವಾಧಿಕಾರಿ ಮಹತ್ವಾಕಾಂಕ್ಷೆಯತ್ತ ಅವನಲ್ಲಿ ಅಕಸ್ಮಾತ್ತಾಗಿ ನಡೆದ ಪರಿವರ್ತನೆಯು ಅವನ ಚರಿತ್ರೆಯ ಚಿದಂಬರ ರಹಸ್ಯವೆನಿಸಲಿದೆ. ಅದೇ ರೀತಿಯಾಗಿ ಪ್ರಪಂಚದ ಇತಿಹಾಸದಲ್ಲಿ ಪ್ರಜಾಪ್ರಭುತ್ವದ ಮೂಲಕ ಮುಸೋಲಿನಿಯ ಸರ್ವಾಧಿಕಾರಿ ಪ್ರವೃತ್ತಿಗೆ ಎದುರೇಟು ಕೊಡಲು ಸಾಧ್ಯ ಎಂಬುದನ್ನು ಅವನ ಚರಿತ್ರೆಯೇ ಸೂಚಿಸಿದೆ. ಕಾರ್ಮಿಕ ಚಳುವಳಿ, ಸಮಾಜವಾದದ ಸಮರ್ಥನೆ, ಸಮಾಜವಾದಕ್ಕೆ ವಿರೋಧ, ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವ ಫ್ಯಾಸಿಸ್ಟ್ ಪ್ರವೃತ್ತಿಯ ಪ್ರಸಾರವನ್ನು ಮಾಡುವ ಹಲವಾರು ಪ್ರಖರ ಹಾಗೂ ಉಗ್ರ ಲೇಖನಗಳು ಅವನ ಬೇರೆ ಬೇರೆ ವೃತ್ತಪತ್ರಿಕೆಗಳ ಮೂಲಕ ಪ್ರಕಟಗೊಂಡವು. ಅವನು ಆತ್ಮಚರಿತ್ರೆಯನ್ನು 1928 ಬರೆದನು. ಮುಂದೆ ಅವನ ಪತ್ರಗಳು ಪ್ರಕಟಗೊಂಡವು. ನನ್ನಿ

ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಶಾಲಿನಿ ನವಿಲೆ. ಅವರ ಬಯಕೆಗಳು ನಮಗೆ ಕಾನೂನಿದ್ದಂತೆ ಅಧ್ಯಾಯದಿಂದ ಚಾತುರ್ವರ್ಣಕ್ಕೆ ಹೊರತಾದವರು, ಅವರ ಉಗಮ ಮತ್ತು ಕರ್ತವ್ಯ. ಚಾತುರ್ವರ್ಣದ ಹುಟ್ಟು ಮತ್ತು ಸ್ಥಾನದ ವಿಚಾರದಲ್ಲಿ ಮನು ಈ ರೀತಿ ಹೇಳುತ್ತಾನೆ. ಬ್ರಹ್ಮನ ಬಾಯಿ, ತೋಳು, ತೊಡೆ ಮತ್ತು ಪಾದಗಳಿಂದ ಹುಟ್ಟಿದ ಜನಾಂಗಕ್ಕೆ ಹೊರತಾದ ಬುಡಕಟ್ಟಿನ ಜನರನ್ನು ದಸ್ಯುಗಳೆಂದು ಕರೆಯಲಾಗಿದೆ ಮತ್ತು ಅವರು ಅನಾಗರಿಕ ಭಾಷೆ ಅಥವಾ ಆರ್ಯರ ಭಾಷೆಯನ್ನು ಆಡುತ್ತಾರೆ. ಗೊತ್ತಾದ ಮರ ಅಥವಾ ಸ್ಮಶಾನಗಳ ಬಳಿ, ಬೆಟ್ಟದ ಮೇಲೆ ಅಥವಾ ಮರಗಳ ನಡುವೆ ತಮ್ಮ ಕೆಲವು ಸಂಕೇತಗಳನ್ನಿಟ್ಟುಕೊಂಡು ತಮ್ಮ ತಮ್ಮ ವೃತ್ತಿಯಿಂದ ಬದುಕಬಹುದು. ಚಂಡಾಲರು ಮತ್ತು ಸ್ವಪಚರು ಗ್ರಾಮಗಳಿಂದ ಹೊರಗಿರುವರು ಮತ್ತು ಅಪವಿತ್ರರೆನಿಸುವರು. ಅವರಿಗೆ ನಾಯಿ ಮತ್ತು ಕತ್ತೆಗಳೇ ಆಸ್ತಿ. ಹೆಣದ ಬಟ್ಟೆಗಳನ್ನು ತೊಡುವವರು ಇವರು. ಒಡೆದ ಮಡಕೆಯಲ್ಲಿ ಊಟ ಮಾಡುತ್ತಾ ಕಬ್ಬಿಣದ ಆಭರಣಗಳನ್ನು ತೊಟ್ಟು ಇವರು ಊರಿಂದ ಊರಿಗೆ ಅಲೆಯುತ್ತಿರಬೇಕು. ಧಾರ್ಮಿಕ ವಿಧಿಗಳನ್ನು ಆಚರಿಸುವ ಯಾವ ಮನುಷ್ಯನೂ ಇವರೊಂದಿಗೆ ಸಂಭೋಗ ಮಾಡುವಂತಿಲ್ಲ. ಮದುವೆ ಮತ್ತು ಕೊಳ್ಳು ಕೊಡುವ ವ್ಯವಹಾರಗಳು ಅವರ ಸಮಾನ ಸ್ಕಂಧರಲ್ಲಿಯೇ ನಡೆಯಬೇಕು. ಬೇರೆಯವರು ಅವರಿಗೆ ಒಡೆದ ಪಾತ್ರೆಯಲ್ಲಿ ಆಹಾರ ಕೊಡಬೇಕು. ರಾತ್ರಿಯ ವೇಳೆ ಹಳ್ಳಿಗಳಲ್ಲಿ ಅಥವಾ ನಗರಗಳಲ್ಲಿ ಅವರು ತಿರುಗಾಡಕೂಡದು. ರಾಜನಿಂದ ದೊರೆತಿರುವ ಲಾಂಛನವನ್ನು ಧರಿಸಿ ಅವರು ಹಗಲು ಹೊತ್ತು ತಮ್ಮ ತಮ್ಮ ಕೆಲಸಗಳಿಗೆ ಹೋಗಬಹುದು. ಬಂಧುಗಳಿಲ್ಲದ ಅನಾಥ ಹೆಣಗಳನ್ನು ಒಪ್ಪ ಮಾಡುವುದು ಅವರ ವಿಧಿವತ್ತಾದ ಕರ್ತವ್ಯ. ರಾಜಾಜ್ಞೆಯಂತೆ ಮರಣದಂಡನೆಗೊಳಗಾದ ಪಾತಕಿಗಳನ್ನು ಗಲ್ಲಿಗೇರಿಸಿ ಆ ಪಾತಕಿಗಳು ಧರಿಸಿದ ಒಡವೆ, ಹಾಸಿಗೆ, ಆಭರಣಗಳನ್ನು ತಾವು ಧರಿಸಬೇಕು. ಅತ್ಯಂತ ಕೀಳು ಜಾತಿಯವರೊಂದಿಗೆ ಸಂಪರ್ಕ ಇಟ್ಟುಕೊಂಡವನಿಗೆ ಮರಣದಂಡನೆಯಾಗಬೇಕು. ಕೀಳು ಜಾತಿಗೆ ಸೇರಿದ ಚಂಡಾಲನೇ ಮೊದಲಾದ ಅಸ್ಪೃಶ್ಯನು ಉದ್ದೇಶಪೂರ್ವಕವಾಗಿ ಬ್ರಾಹ್ಮಣನನ್ನು ಮುಟ್ಟಿದರೆ ಅವನಿಗೆ ಮರಣದಂಡನೆಯಾಗಬೇಕು. ನಾನು ಈ ಮೊದಲೇ ಹೇಳಿರುವಂತೆ ಚಾತುರ್ವರ್ಣದ ವ್ಯಾಪ್ತಿಗೆ ಸೇರಿದವರು ಮತ್ತು ಚಾತುರ್ವರ್ಣಕ್ಕೆ ಹೊರತಾದವರು, ಇವರುಗಳ ನಡುವಿನ ಪ್ರಭೇದವು ಮನುವಿನ ದೃಷ್ಟಿಯಲ್ಲಿ ಸತ್ಯವಾದದ್ದು. ಇದು ಎಷ್ಟರ ಮಟ್ಟಿಗೆ ಸತ್ಯ ಎಂದರೆ, ಮನುವು ಅವರನ್ನು ಬಾಹ್ಯರು ಅಂದರೆ ಹೊರತಾದವರು ಅಥವಾ ಚಾತುರ್ವರ್ಣದಿಂದ ಹೊರಗಿರುವವರು ಎಂದು ಹೆಸರಿಸುತ್ತಾನೆ. ಇದರಿಂದಾಗಿ ಅವರು ಬಹು ಗಂಭೀರವಾದ ಪರಿಣಾಮಗಳನ್ನು ಅನುಭವಿಸಬೇಕಾಯಿತು. ಈ ವಿಭಜನೆಯ ಉದ್ದೇಶ ಅವರುಗಳ ನಡುವೆ ಸ್ಥಾನಮಾನ ಮತ್ತು ನಾಗರಿಕ ಹಕ್ಕುಗಳಲ್ಲಿ ವ್ಯತ್ಯಾಸವಿರಬೇಕೆಂಬುದು. ವರ್ಣಧರ್ಮದ ವ್ಯಾಪ್ತಿಗೆ ಸೇರಿದವರೆಲ್ಲ ಸಮಾನರೇನಲ್ಲ. ಚಾತುರ್ವರ್ಣದಲ್ಲಿ ಸೇರಿದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತು ಗುಲಾಮ ಇವರಲ್ಲಿ ಬೇರೆ ಬೇರೆ ದರ್ಜೆಯುಂಟು. ಆದರೂ ಅವರೆಲ್ಲರೂ ಚಾತುರ್ವರ್ಣದ ವ್ಯಾಪ್ತಿಗೆ ಸೇರಿರುತ್ತಾರೆ. ಮನುವಿನ ದೃಷ್ಟಿಯಲ್ಲಿ ಮತ್ತು ಸಾರ್ವಜನಿಕ ದೃಷ್ಟಿಯಲ್ಲಿ ಚಾತುರ್ವರ್ಣಕ್ಕೆ ಸೇರಿದವರಿಗೆ ಹಿರಿಮೆಯುಂಟು, ಅದರಿಂದ ಹೊರತಾದವರಿಗೆ ಸಮಾಜದಲ್ಲಿ ಗೌರವವಿಲ್ಲ. ನಾಗರಿಕ ಹಕ್ಕುಗಳ ವಿಚಾರದಲ್ಲಿಯೂ ವ್ಯತ್ಯಾಸವಿದೆ. ಚಾತುರ್ವರ್ಣಕ್ಕೆ ಸೇರಿದವರಿಗೆ ಹಕ್ಕು ಬಾಧ್ಯತೆಗಳಿದ್ದು ಅವುಗಳಿಗಾಗಿ ಅವರು ಹೋರಾಡಬಹುದು. ಚಾತುರ್ವರ್ಣದ ಹೊರತಾದವರಿಗೆ ಹಕ್ಕುಗಳೂ ಇಲ್ಲ ಮತ್ತು ಅವುಗಳಿಗೆ ಪರಿಹಾರವೂ ಇಲ್ಲ. ಚಾತುರ್ವರ್ಣದ ವ್ಯಾಪ್ತಿಗೆ ಸೇರಿದವರು ಮತ್ತು ಹೊರತಾದವರ ನಡುವಿನ ಸಂಬಂಧ ಪುರಾತನ ರೋಮನ್ ಕಾನೂನಿನಲ್ಲಿ ಬರುವ ನಾಗರಿಕರು ಮತ್ತು ನಾಗರಿಕರಲ್ಲದ ಪ್ರಭೇದಕ್ಕೆ ಸಮಾನವೆನಿಸುತ್ತದೆ. ರೋಮನ್ ಕಾನೂನು ಕೇವಲ ವ್ಯಕ್ತಿಗತವಾದದ್ದೇ ಹೊರತು ಪ್ರಾಂತೀಯವಾದದ್ದಲ್ಲ. ಒಬ್ಬ ವ್ಯಕ್ತಿ ಆ ಸಂಸ್ಥೆಗಳ ಲಾಭ ಮತ್ತು ರಕ್ಷಣೆಯನ್ನು ಪಡೆದದ್ದು ರೋಮನ್ ಚಕ್ರಾಧಿಪತ್ಯದಲ್ಲಿ ವಾಸಿಸುತ್ತಾನೆಂಬ ಕಾರಣದಿಂದಲ್ಲ. ಅವನು ಆ ಸಾಮ್ರಾಜ್ಯದ ಪ್ರಜೆಯಾದ್ದರಿಂದ ಅವನಿಗಾಗಿ ಅವನಿಂದಲೇ ರೂಪುಗೊಂಡ ಈ ಕಾನೂನುಗಳ ಲಾಭ ಪಡೆಯುತ್ತಾನೆ. ಪುರಾತನ ಸಾಮ್ರಾಜ್ಯದಲ್ಲಿದ್ದ ಜುಸ್ ಜಿಟಿಯಂ ಸ್ಥಿತಿ ಏನೆಂದರೆ,
ಯಾರಾದರೂ ಒಬ್ಬ ಮನುಷ್ಯ ಅನ್ಯ ರಾಷ್ಟ್ರದಲ್ಲಿ ಸ್ವಲ್ಪ ಕಾಲ ವಾಸಿಸುತ್ತಿದ್ದರೆ ಆಗ ಅವನು ಆ ರಾಷ್ಟ್ರ ಮತ್ತು ಅಲ್ಲಿನ ಪ್ರಜೆಗಳ ಕೃಪೆಯಿಂದ ಬದುಕಬೇಕು. ಅವನನ್ನು ಗುಲಾಮನೆಂದು ತಿಳಿದು ಅವನಿಗೆ ಸೇರಿದ ವಸ್ತುಗಳನ್ನೆಲ್ಲ ಅವನಿಗೆ ಮೊದಲು ಅಲ್ಲಿ ವಾಸಿಸುತ್ತಿದ್ದವರು ಕಿತ್ತುಕೊಳ್ಳಬಹುದು, ಏಕೆಂದರೆ ಅವನು ಕಾನೂನಿನ ವ್ಯಾಪ್ತಿಗೆ ಹೊರತಾದವನು. ರೋಮನ್ ನಾಗರಿಕತೆಗೆ ಸೇರಿದ ವ್ಯಕ್ತಿಗತ ಹಕ್ಕುಗಳನ್ನು ಗಹನವಾದ ಈ ಮೂರು ಪದಗಳಲ್ಲಿ ಸಮೀಕರಿಸಿದ್ದಾರೆ. ಆ ಪದಗಳಾವುವೆಂದರೆ ಕನ್ಯುಬಿಯಂ, ಕಂಬರೆಸಿಯಂ ಮತ್ತು ಆಕ್ಟಿಯೋ. ಕನ್ಯುಬಿಯಂ ಎಂದರೆ ವಂಶೋದ್ಧಾರದ ಉದ್ದೇಶದಿಂದ ಮದುವೆಯಾಗಿ ಜನಿಸಿದ ಸಜಾತಿಯ ಮಕ್ಕಳಿಗೆ ಆಸ್ತಿಯ ಹಕ್ಕು ಮತ್ತು ರಕ್ಷಣೆ ದೊರೆಯಬೇಕೆಂಬ ನಿಯಮ. ಕಂಬರೆಸಿಯಂ ಎಂದರೆ ಆಸ್ತಿಯ ಹಕ್ಕನ್ನು ಗಳಿಸುವ ಮತ್ತು ಅದನ್ನು ಮಾರುವ ಹಕ್ಕು. ಆಕ್ಟಿಯೋ ಎಂದರೆ ಮೇಲೆ ಹೇಳಿದ ತನ್ನ ಹಕ್ಕುಗಳನ್ನು ಪ್ರತಿಪಾದಿಸಲು ಅಥವಾ ರಕ್ಷಿಸಲು ನ್ಯಾಯಾಲಯವನ್ನು ಕೋರುವ ಹಕ್ಕು. ಈ ಮೂರು ಹಕ್ಕುಗಳು ರೋಮನ್ ನಾಗರಿಕರಿಗೆ ಮಾತ್ರ ದೊರೆತಿದ್ದವು. ರೋಮನ್ ನಾಗರಿಕನಲ್ಲದವನಿಗೆ ಇವು ಯಾವುವೂ ಸಲ್ಲುತ್ತಿರಲಿಲ್ಲ.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
2: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
3: ನಿಮ್ಮ ಮನೆ ಮನದ ಕೈ ರುಚಿ.
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ RJ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಭಾರತಿ ಪ್ರಕಾಶ್ ಅವರು ವಿಶೇಷವಾಗಿರುವಂತಹ ಒಂದು ರೆಸಿಪಿ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ಸಾಮಾನ್ಯವಾಗಿ ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿ ಆದ್ಮೇಲೆ ಒಂದಿಷ್ಟು ವಿಭಿನ್ನ ಬಗೆಯ ಚಟ್ನಿಗಳು, ಚಟ್ನಿ ಪುಡಿಗಳನ್ನು ಮಾಡ್ಕೊಳ್ಳೋದುಂಟು ಸ್ನೇಹಿತರೆ. ಎಮರ್ಜೆನ್ಸಿಗೆ ಅಂತ ಒಂದಿಷ್ಟು ಅಡುಗೆಗಳಂತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮನೆಗೆ ದಿಢೀರಾಗಿ ಅತಿಥಿಗಳಂತ ಬಂದರೆ ಈ ಮಜ್ಜಿಗೆ ಸಾರು, ತಂಬುಳಿಗಳು ಬೇಗ ಆಗ್ಬಿಡತ್ತೆ. ಒಂದು 5-5 ನಿಮಿಷ, 10-10 ನಿಮಿಷದಲ್ಲೇ ಟೈಮ್ ತಗೊಂಡು ಮಾಡುವಂಥದ್ದು. ತರಕಾರಿ ಏನು ಇಲ್ಲದೆ ಇದ್ದಾಗ ಈ ಚಪಾತಿ ರೊಟ್ಟಿಗೆ ಮ್ಯಾಚ್ ಆಗುವಂತಹ ಸರಳವಾಗಿ ಸುಲಭವಾಗಿ ಮಾಡುವಂತಹ ಪಲ್ಯ ಇದೆ ಸ್ನೇಹಿತರೆ. ಅದು ಚಟ್ನಿ ಅಂತ ಹೇಳ್ಬೋದು, ಕಡಲೆ ಹಿಟ್ಟಿನ ಪಲ್ಯ ಅಂತಾನು ಹೇಳ್ಬೋದು, ಹಾಗೆ ಜುಣುಕ ಅಂತಾನು ಹೇಳ್ತಾರೆ ಕೆಲವೊಂದು ಭಾಗಗಳಲ್ಲಿ. ಕಡಲೆ ಹಿಟ್ಟೊಂದಿದ್ರೆ ಸಾಕು, ಆರಾಮಾಗಿ ಒಂದು 10 ನಿಮಿಷದಲ್ಲಿ ದಿಢೀರಾಗಿ ರೆಡಿ ಆಗತ್ತೆ ಜುಣುಕ. ಸೊ ಇದು ಉತ್ತರ ಕರ್ನಾಟಕದ ಕಡೆ ತುಂಬಾ ಫೇಮಸ್ ಸ್ನೇಹಿತರೆ. ಇದನ್ನ ತುಂಬಾ ಗಟ್ಟಿಯಾಗಿ ಕೂಡ ಮಾಡ್ತಾರೆ, ಕೆಲವರು ಚಟ್ನಿ ತರ ಮಾಡ್ತಾರೆ, ಇನ್ನು ಕೆಲವರು ಈ ಡೋಕ್ಲಾ ತರ ಕೂಡ ಮಾಡ್ತಾರೆ. ಡೋಕ್ಲಾ ಅಂದ್ರೆ ಇಡ್ಲಿ ಟೈಪಲ್ಲಿ ಪೀಸ್ ಪೀಸ್ ಆಗಿ ಕಟ್ ಮಾಡಿ ಕೂಡ ಇಟ್ಕೊಳ್ತಾರೆ. ಆ ಜುಣುಕವನ್ನ ಯಾವ ರೀತಿ ಮಾಡೋದು, ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆ ಭಾರತಿ ಮೇಡಮ್ ಅವರಿಂದ ಈ ದಿನ ತಿಳಿಯೋಣ. ತಡ ಮಾಡೋದ್ ಬೇಡ, ಕಾರ್ಯಕ್ರಮವನ್ನ ಶುರು ಮಾಡೋಣ. ಭಾರತಿ ಮೇಡಮ್ ನಮಸ್ತೆ.
4: ನಮಸ್ತೆ, ನನ್ನ ಹೆಸರು ಭಾರತಿ ಪ್ರಕಾಶ್ ಅಂತ. ಇವತ್ತು ಅಡುಗೆ ಮನೆಯಲ್ಲಿ ಒಂದು ಸುತ್ತು ಕಾರ್ಯಕ್ರಮದಲ್ಲಿ ನಾನಿವತ್ತು ಜುಣುಕ ಅಂದ್ರೆ ಉತ್ತರ ಕರ್ನಾಟಕ ಕಡೆಗೆ ಹಿಟ್ಟಿನ ಪಲ್ಯ ಅಂತ ಕರಿತಾರೆ, ಅಲ್ಲಿ ಗಟ್ಟಿಯಾಗಿ ಮಾಡ್ತಾರೆ. ನಾವು ಈ ಕಡೆ ದಾವಣಗೆರೆ ಕಡೆ ಎಲ್ಲ ಮಾಡೋದು ಜುಣುಕ ಅಂತ, ಅಂದ್ರೆ ಸೆಮಿ ಗ್ರೇವಿ ತರ ಇರುತ್ತೆ ಇದು. ಅದನ್ನ ಮಾಡೋದು ಹೇಗಪ್ಪ ಅಂದ್ರೆ, ಇದು ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು. ಇದನ್ನ ಮಾಡೋದು ಹೇಗಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಕಡಲೆ ಹಿಟ್ಟು ಬೇಕು, ಆಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸಾಸಿವೆ, ಅಂದರೆ ಹಸೆ ಕಾಯಿ ತುರಿ ಬೇಕು. ಕಾಯಿ ತುರಿಕ್ಕಿಂತ ಸಣ್ಣ ಸಣ್ಣದಾಗಿ ಪೀಸ್ ಕಟ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಎಣ್ಣೆ ಸ್ವಲ್ಪ. ಮಾಡೋ ವಿಧಾನ, ನಾವು ಹಸಿಮೆಣಸಿನ್ಕಾಯಿ ಮೊದಲೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಅಂದರೆ ಅರ್ಧಬರ್ಧ ಪೇಸ್ಟ್ ಥರ ಮಾಡಬೇಕು. ಆಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕೊಬಿಟ್ಟು ಎಣ್ಣೆ ಕಾದಾದ್ಮೇಲೆ ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕಬೇಕು. ಈರುಳ್ಳಿ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕಬೇಕು. ಅದಾದಮೇಲೆ ಇದು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದ ನಂತರ 2 ಗ್ಲಾಸ್ ನೀರು, ನಾವು ನೀರು ಕುಡಿತೀವಲ್ವ, ಆ ಥರ ಗ್ಲಾಸಲ್ಲಿ 2 ಗ್ಲಾಸ್ ನೀರನ್ನು ಹಾಕಬೇಕು. ನಾವು ನೀರಲ್ಲಿ ಹಾಕಿ ನೀರು ಚೆನ್ನಾಗಿ ಕುದ್ದಾದ್ಮೇಲೆ ಉಪ್ಪು ಹಾಕಬೇಕು, ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಮೇಲೆ ಒಂದು ಬೌಲಲ್ಲಿ 5 ಚಮಚ ಕಡಲೆ ಹಿಟ್ಟು, ಅಂದರೆ ತಿಂಡಿ ಚಮಚ ಇರುತ್ತಲ್ಲ ನಾವು ತಿಂತೀವಲ್ಲ, ಅದರಲ್ಲಿ 5 ಚಮಚ ಕಡಲೆ ಹಿಟ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಡೈಲ್ಯೂಟ್ ಮಾಡ್ಬೇಕು, ಅಂದರೆ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡಾದ್ಮೇಲೆ ನೀರು ಕುದಿತಾ ಇರುತ್ತಲ್ಲ, ಆ ನೀರಿ ನಾವು ಅದನ್ನು ಡೈಲ್ಯೂಟ್ ಮಾಡ್ಕೊಂಡಿರ್ತೀವಲ್ಲ ಕಡಲೆ ಹಿಟ್ಟು, ಅದನ್ನು ಹಾಕಿ ಅದು ಕುದಿತಾ ಚೆನ್ನಾಗಿ ಕುದಿಬೇಕದು. ಕುದಿಬೇಕಾದ್ರೆ ಅದಕ್ಕೆ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಬೇಕಾದ್ರೆ ಆ್ಯಡ್ ಮಾಡಿ, ಆಮೇಲೆ ನೀವು ಹಸಿಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಸಣ್ಣ ಕಡಿಮೆ ಫ್ಲೇಮಲ್ಲಿ ಚೆನ್ನಾಗಿ ಸ್ವಲ್ಪ ಬೇಯಿಸ್ಬೇಕು. ಅದನ್ನು ಬಾಯಿ ಮುಚ್ಚಿಟ್ಬಿಡಿ, ಅದು ಬಿಳಿ ಒಗೆ ಬರುತ್ತೆ, ಅವಾಗ ಅದನ್ನು ತೆಗೆದ್ಬಿಡಿ. ಇದು ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್, ಒಂದ್ಸಲ ಟ್ರೈ ಮಾಡಿ ನೋಡಿ.
3: ಖಂಡಿತವಾಗ್ಲೂ ಈ ಜುಣುಕ ರೊಟ್ಟಿ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅದರಲ್ಲೂ ಉತ್ತರ ಕರ್ನಾಟಕದ ಕಡೆ ಇದು ಫೇಮಸ್ ಒಂದು ಕಡಲೆ ಹಿಟ್ಟಿನ ಚಟ್ನಿ ಅಥವಾ ಜುಣುಕ ಅಂತಲೇ ಹೇಳ್ಬೋದು. ಸೊ ಮುಂದುವರಿಸ್ತಾ ನಮ್ಮ ಭಾರತಿ ಮೇಡಮ್ ಅವರಿಂದ ಮತ್ತಷ್ಟು ವಿಷಯಗಳನ್ನು, ಮತ್ತಷ್ಟು ರೆಸಿಪಿಗಳನ್ನು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ಭಾರತಿ ಪ್ರಕಾಶ್ ಮೇಡಮ್ ಅವರಿದ್ದಾರೆ. ಭಾರತಿ ಪ್ರಕಾಶ್ ಮೇಡಮ್ ಅವರು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅಲ್ಲಿ ಜುಣಕ ಅಂತಲೇ ಫೇಮಸ್ ಆಗಿರುವಂಥದ್ದು. ನಮ್ಮ ಕಡೆ ಕಡಲೆ ಹಿಟ್ಟಿನ ಚಟ್ನಿ ಅಥವಾ ಕಡಲೆ ಹಿಟ್ಟಿನ ಪಲ್ಯ ಅಂತ ಕೂಡ ಹೇಳೋದುಂಟು. ಸೊ ಅಂತಹ ಜುಣಕವನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಅದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಹಾಗೆ ಮತ್ತೊಂದು ಸ್ನೇಹಿತರೆ, ಶಕ್ತಿವರ್ಧಕ ಅಂತಲೇ ಹೇಳ್ಬೋದು. ಒಂದು ಕಾಳನ್ನು ಬಳಸಿ ಅದರಿಂದ ಚಟ್ನಿ ಪುಡಿಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಸೊ ಅದು ಯಾವ ಕಾಳು, ಅದು ಆರೋಗ್ಯಕ್ಕೆ ಎಷ್ಟು ಲಾಭದಾಯಕ ಅನ್ನೋದನ್ನು ಭಾರತಿ ಮೇಡಮ್ ಅವರಿಂದಲೇ ತಿಳಿಯೋಣ.
5: ಹುರುಳಿಕಾಳು ಅಂದರೆ 6 ಗ್ರಾಮ್ ಅಂತ ಕರೀತಾರಲ್ಲ, ಅದರಿಂದ ಮಾಡುವಂಥ ಚಟ್ನಿ ಪುಡಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಅತಿ ಹೆಚ್ಚು ಪೋಷಕಾಂಶಗಳಿಂದ ಕೂಡಿದೆ. ಇದು ದ್ವಿದಳ ಧಾನ್ಯ ಕೂಡ ಆಗಿದೆ. ಇದು ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಮೂಳೆಗಳನ್ನು ಬಲಪಡಿಸಲು ಮತ್ತು ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಕೂಡ ಮಾಡುತ್ತೆ. ಇದನ್ನು ನಾವು ಸೂಪ್ ಮಾಡ್ಬೋದು, ಸಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಚಟ್ನಿ ಪುಡಿ ಮತ್ತು ಹಪ್ಪಳದಂಥ ಅನೇಕ ಖಾದ್ಯಗಳನ್ನು ನಾವು ಇದರಲ್ಲಿ ಮಾಡ್ಬೋದು. ಈ ಹುರುಳಿಕಾಳಿನಲ್ಲಿ ಪ್ರೋಟೀನ್ ಇರುತ್ತೆ, ಕ್ಯಾಲ್ಸಿಯಮ್, ಕಬ್ಬಿಣ ಮತ್ತು ಫೈಬರ್ನಿಂದ ಕೂಡ ತುಂಬ ಸಮೃದ್ಧವಾಗಿದೆ ಹುರುಳಿಕಾಳು. ಇದನ್ನು ಮಾಡುವ ವಿಧಾನ, ನಾವು ಏನು ಮಾಡಬೇಕಪ್ಪ ಅಂದರೆ ಕಡಿಮೆ ವಸ್ತುಗಳಿಂದ ನಾವು ಈ ಚಟ್ನಿ ಪುಡಿಯನ್ನು ರೆಡಿ ಮಾಡ್ಬೋದು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಹುರುಳಿಕಾಳು, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಉಪ್ಪು ಮತ್ತು ಬೆಲ್ಲ ಬೇಕು. ಮಾಡುವ ವಿಧಾನ, ನಾವು ಒಂದು ಬಾಣಲೆಯಲ್ಲಿ ಹುರುಳಿಕಾಳು ಹುರ್ಕೊಂಡ್ಬಿಟ್ಟು ಒಂದು ತೆಗೆದಿಡಬೇಕು. ಸ್ವಲ್ಪ ತಣ್ಣಗಾಗಬೇಕು. ಆಮೇಲೆ ಒಣಮೆಣಸಿನ್ಕಾಯಿ ಕೂಡ ಹುರಿದು ನಾವು ಇಟ್ಕೋಬೇಕು. ಅವೆರಡು ತಣ್ಣಗಾದ್ಮೇಲೆ ನಾವು ಒಣಮೆಣಸಿನ್ಕಾಯಿ ಪೌಡ್ರ್ ಮಾಡ್ಕೊಂಡು ಒಂದು ಬೌಲ್ ಹಾಕಿಟ್ಕೊಳ್ಳಿ. ಆಮೇಲೆ ಹುರುಳಿಕಾಳು ಅಷ್ಟೇ, ಅದು ಪೌಡ್ರ್ ಅಂದರೆ ತುಂಬ ಪುಡಿ ಮಾಡಬಾರ್ದು, ಅರ್ಧಂಬರ್ಧ ಪೌಡ್ರ್ ಪುಡಿ ಮಾಡಿಬಿಟ್ಟು ಅದಕ್ಕೆ ಒಣಮೆಣಸಿನ್ಕಾಯಿ ಪುಡಿ, ಉಪ್ಪು, ಬೆಳ್ಳುಳ್ಳಿ, ಬೆಲ್ಲ ಹಾಕ್ಬಿಟ್ಟು ಅದನ್ನು ರುಬ್ಕೋಬೇಕು. ರುಬ್ಕೊಂಬಿಟ್ಟು ಅದನ್ನು ಒಂದ್ಸರಿ ಮೊಸರು ಹಾಕ್ಕೊಂಡು ಟ್ರೈ ಮಾಡಿ. ಇದು ಚಪಾತಿ, ಪಲ್ಯ, ದೋಸೆ ಕೂಡ ಮೇಲೆ ಹಾಕ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಇದು, ಸರಿ ಟ್ರೈ ಮಾಡಿ ನೋಡಿ. ಯಾಕಂದರೆ ಇದು ಹುರುಳಿಕಾಳಲ್ಲಿ ತುಂಬಾ ಪೋಷಕಾಂಶಗಳಿದೆ, ಅದು ನಮಗೆ ನಮ್ಮ ದೇಹಕ್ಕೆ ತುಂಬಾ ಉಪಯುಕ್ತವಾಗುತ್ತೆ. ನಾರಿನಂಶ ಕೂಡ ತುಂಬ ಇದೆ ಇದರಲ್ಲಿ, ಹಾಗಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.
4: ಖಂಡಿತವಾಗ್ಲೂ ಹುರುಳಿಕಾಳಿಂದ ಸಾಕಷ್ಟು ಆರೋಗ್ಯದಾಯಕ ಲಾಭಗಳಿವೆ. ಆರೋಗ್ಯವರ್ಧಕ ಕಾಳು ಅಂತಾನೂ ಹೇಳ್ಬೋದು. ಹುರುಳಿಕಾಳಿಂದ ಸಾಂಬಾರ್ ಮಾಡ್ಬೋದು, ಪಲ್ಯ ಮಾಡ್ಬೋದು, ಹಾಗೆ ಚಟ್ನಿ ಕೂಡ ಮಾಡ್ಬೋದು. ಅದರೊಟ್ಟೊಟ್ಟಿಗೆ ಚಟ್ನಿ ಪುಡಿ ಕೂಡ ಮಾಡ್ಬೋದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಭಾರತಿ ಮೇಡಮ್ ಅವರು. ಸೊ ಈ ದಿನ ಭಾರತಿ ಮೇಡಮ್ ಅವರು ತಿಳಿಸ್ಕೊಟ್ಟಂತಹ ಜುಣಕ ಮತ್ತು ಹುರುಳಿಕಾಳು ಚಟ್ನಿ ಪುಡಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಮ್ಮ ಭಾರತಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶಿವಮೊಗ್ಗದ ಭಾರತಿ ಪ್ರಕಾಶ್ ಮೇಡಮ್ ಅವರು ಕಡಲೆ ಹಿಟ್ಟನ್ನು ಬಳಸಿ ಜುಣಕವನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸಿದ್ರು. ಅದರೊಟ್ಟಿಗೆ ಆರೋಗ್ಯದಾಯಕ ಹುರುಳಿ ಕಾಳಿನ ಚಟ್ನಿ ಪುಡಿ ಬಗ್ಗೆ ಕೂಡ ತುಂಬ ಸೊಗಸಾಗಿ ತಿಳಿಸ್ಕೊಟ್ರು. ಈ ಹುರುಳಿ ಕಾಳಿನ ವಿಷಯಕ್ಕೆ ಅಂತಲೇ ಬಂದರೆ ಸ್ನೇಹಿತರೆ, ಇದು ಆರೋಗ್ಯದಾಯಕ ಅಂತಲೇ ಹೇಳ್ಬೋದು. ಈ ಹುರುಳಿ ಕಾಳು ಸಾಕಷ್ಟು ಪೌಷ್ಟಿಕಾಂಶ ಹೊಂದಿರುವ ದ್ವಿದಳ ಧಾನ್ಯ ಸ್ನೇಹಿತರೆ. ಅನೇಕ ಕಾಯಿಲೆಗಳನ್ನು ಗುಣಪಡಿಸುವ ಸಾಮರ್ಥ್ಯ ಕೂಡ ಹೊಂದಿದೆ ಈ ಹುರುಳಿ ಕಾಳು. ಇದನ್ನು ಸೂಪ್ ಮಾಡಿಕೊಂಡು ಕೂಡ ಕುಡಿತಾರೆ, ಮೊಳಕೆಯನ್ನು ಬಳಸಿ ಸಲಾಡ್ ಕೂಡ ಮಾಡ್ಕೊಳ್ತಾರೆ. ಇದನ್ನು ಕುದುರೆಯ ಕಾಳು ಅಂತ ಕೂಡ ಕರೀತಾರೆ. ಕುದುರೆಗಳಿಗೆ ಆಹಾರವಾಗಿ ಇದನ್ನು ಹೆಚ್ಚಾಗಿ ಬಳಸ್ತಾ ಇದ್ರು. ಕುದುರೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಸ್ಟ್ರಾಂಗ್ ಆಗಿ ನಾವು ಕೂಡ ಆಗ್ತೀವಿ ಅನ್ನೋ ಒಂದು ಮಾತಂತೆ. ಈ ಹುರುಳಿ ಕಾಳು ಮಧುಮೇಹ, ಹೃದ್ರೋಗ, ಮೂತ್ರಪಿಂಡದ ಕಲ್ಲುಗಳು, ಅಸ್ತಮ, ಬೊಜ್ಜು, ಶೀತ ಮತ್ತು ಇನ್ನಿತರ ಕಾಯಿಲೆಗಳಿಗೆ ಸಾಂಪ್ರದಾಯಿಕವಾದಂತಹ ಔಷಧಿಯಾಗಿದೆ. ಹುರುಳಿ ಕಾಳಿನಲ್ಲಿ ಪ್ರೋಟೀನ್ ಸಮೃದ್ಧವಾಗಿದೆ ಅಂತಲೇ ಹೇಳ್ತಾರೆ ಸಂಶೋಧನೆಯ ಪ್ರಕಾರ. ಹಾಗೆ ಕ್ಯಾಲ್ಶಿಯಂ ಕೂಡ ಅಧಿಕವಾಗಿರುತ್ತೆ. ಅಷ್ಟೇ ಅಲ್ಲದೆ ಸಾಮಾನ್ಯವಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಮಾಡುವ ಪ್ರತಿಯೊಬ್ಬರೂ ಕೂಡ ಹುರುಳಿ ಕಾಳನ್ನು ತಮ್ಮ ಆಹಾರದಲ್ಲಿ ಸೇರಿಸುವುದನ್ನು ಉಂಟು. ವಿಶೇಷವಾಗಿ ಸೂಪ್ ಆಗಿ ಬಳಸ್ಕೊಂಡ್ರೆ ದೇಹದಲ್ಲಿ ಶಾಖ ಮತ್ತು ಶಕ್ತಿಯನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ. ಹಾಗೆ ನಾನಾಗಲೇ ಹೇಳ್ದಾಗೆ ಸ್ನೇಹಿತರೆ, ಈ ಹುರುಳಿ ಕಾಳನ್ನು ಕುದುರೆಗಳು ಮತ್ತು ಜಾನುವಾರುಗಳಿಗೆ ಪ್ರಧಾನ ಆಹಾರವಾಗಿ ಬಳಕೆ ಮಾಡ್ತಾಯಿದ್ರು, ಮುಖ್ಯ ಆಹಾರವಾಗಿ ಬಳಕೆ ಮಾಡ್ತಾಯಿದ್ರು. ಅದರ ಬಳಕೆಯಿಂದಲೇ ಹುರುಳಿ ಕಾಳಿಗೆ ಹಾರ್ಸ್ ಗ್ರಾಮ್ ಅನ್ನೋ ಒಂದು ಇಂಗ್ಲಿಷ್ ಹೆಸರು ಬಂದಿದೆ. ಅಷ್ಟೇ ಅಲ್ಲದೆ ಈ ಕಾಳಿಗೆ US ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಅನ್ನುವಂತಹ ಒಂದು ಸಂಸ್ಥೆ ಈ ಧಾನ್ಯವನ್ನು ಭವಿಷ್ಯದ ಆಹಾರ ಮೂಲ ಅಂತ ಗುರುತಿಸಿದೆ ಕೂಡ. ಹೆಚ್ಚು ಶಕ್ತಿಯಿಂದ ಕೂಡಿರುವಂತಹ ಕಾಳಾಗಿದೆ. ಅದಕ್ಕಾಗಿಯೇ ರೇಸ್ ಕುದುರೆಗಳಿಗೆ ಇದನ್ನು ಆಹಾರವಾಗಿ ಹೆಚ್ಚಾಗಿ ನೀಡ್ತಾ ಇದ್ರು. ಜೊತೆ ಜೊತೆಗೆ ಹುರುಳಿ ಕಾಳು ಬೀಜಗಳಲ್ಲಿ ಫಾಲಿಮಿನಾಲ್ಗಳು ಮತ್ತು ಫ್ಲೇವನಾಯ್ಡ್ಗಳು ಮತ್ತು ಪ್ರೋಟೀನ್ ಸಮೃದ್ಧವಾಗಿರುವುದರಿಂದ ಜರ್ನಲ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಕೆಮಿಸ್ಟ್ರಿಯಲ್ಲಿ ಪ್ರಕಟವಾದ ಲೇಖನದಲ್ಲಿ ಮೈಸೂರಿನ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಧಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಸಂಶೋಧಕರು ಹುರುಳಿ ಕಾಳಿನಲ್ಲಿ ಹೇರಳವಾಗಿ ಉತ್ಕರ್ಷಣ ನಿರೋಧಕ ಇದೆ ಅನ್ನೋದನ್ನು ಗುರುತಿಸಿದ್ದಾರೆ ಸಂಶೋಧನೆಯ ಪ್ರಕಾರ. ಹಾಗೆ ಇದು ಮೂತ್ರ ವಿಸರ್ಜನೆಗೆ ಹೆಚ್ಚಾಗಿ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಮೂತ್ರಪಿಂಡದ ಕಲ್ಲುಗಳನ್ನು ತೆಗೆಯಲು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ಈ ಹುರುಳಿ ಕಾಳು. ಹಾಗೆ ಹುಣ್ಣುಗಳನ್ನು ಗುಣಪಡಿಸುತ್ತೆ. ಅಸ್ತಮಗೆ ಅತ್ಯುತ್ತಮ ಮೆಡಿಸನ್ ಅಂದರೆ ಈ ಹುರುಳಿ ಕಾಳು. ಹೃದಯದ ಆರೋಗ್ಯ ಕಾಪಾಡಲಿಕ್ಕೆ ಇದು ಸಹಾಯ ಆಗುತ್ತೆ. ಸೊ ಇಷ್ಟೆಲ್ಲ ಉಪಯೋಗ ಇದೆ ಹುರುಳಿ ಕಾಳನ್ನು ಬಳಸೋದ್ರಿಂದ. ಆದರೆ ಸ್ನೇಹಿತರೆ, ಇದು ಒಂದು ಸ್ವಲ್ಪ ಹೀಟ್ ಅಂತಾರೆ, ಅಂದರೆ ಉಷ್ಣ ಅಂತಾರೆ. ಇದನ್ನು ಬಳಸುವಾಗ ಒಮ್ಮೆ ವೈದ್ಯರ ಸಲಹೆ ಪಡೆದು ಬಳಸಿದರೆ ಉತ್ತಮ. ಯಾವುದೇ ಆಗಲಿ ಸ್ನೇಹಿತರೆ, ಅತಿಯಾದರೆ ಅಮೃತವೂ ಕೂಡ ವಿಷವಾಗುತ್ತೆ. ಇದನ್ನು ಬಳಸುವಾಗ ಕೂಡ ನಿಮಗೆ ಒಂದಿಷ್ಟು ಸಲಹೆಗಳು ಬೇಕಾದಲ್ಲಿ ವೈದ್ಯರ ಸಹಾಯ ಪಡೆದು ಕೂಡ ಇದನ್ನು ಬಳಸ್ಕೊಳ್ಬೋದು. ಏನೇ ಆಗಲಿ, ಹಿತಮಿತ ಆಹಾರ ಆರೋಗ್ಯಕ್ಕೆ ಹಿತಕರ ಅಂತ ಹೇಳ್ತಾ ಈ ಮಾತಿನೊಂದಿಗೆ ಈ ದಿನದ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಶಿವಮೊಗ್ಗದ ಭಾರತಿ ಪ್ರಕಾಶ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ರೆಸಿಪಿಯೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
2: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
3: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
2: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
3: ಹಾಗಲ್ಲ ಡಾಕ್ಟ್ರೆ, ಫಾರಿನಿಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
2: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
4: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
5: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೇ ಗೊತ್ತಾಗ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ದುರಸ್ತಿ ಕಾಣದೆ ಪಾಳು ಬಿದ್ದಿದ್ದ ಸಹಕಾರಿ ಸಂಘದ ಮಳಿಗೆಗಳೀಗ ಅಭಿವೃದ್ಧಿಗೊಂಡು 15,000 ರಿಂದ 60,000 ರು ಬಾಡಿಗೆ ಬರುವಂತಾಗಿ ಮಳಿಗೆಗಳಿಗೆ ಬೇಡಿಕೆ ಹೆಚ್ಚಾಗಿದೆ ಎಂದು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಬಿ ಸಿದ್ದಬಸಪ್ಪ ಹೇಳಿದರು. ಅವರು ನ್ಯೂಟೌನ್ ಲಯನ್ಸ್ ಕ್ಲಬ್ ಸಮುದಾಯ ಭವನದಲ್ಲಿ ನಡೆದ ರಾಜ್ಯ ಸರ್ಕಾರಿ ನೌಕರರ ಬಳಕೆದಾರರ ಸಹಕಾರ ಸಂಘದ 2025-26 ಸಾಲಿನ 61ನೇ ವಾರ್ಷಿಕ ಸರ್ವಸದಸ್ಯರ ಮಹಾಸಭೆ ಉದ್ಘಾಟಿಸಿ ಮಾತನಾಡಿದರು. ಸಂಘದ ಮಳಿಗೆಗಳು ದುರಸ್ತಿ ಕಾಣದೆ ಹಿನ್ನಡೆ ಸಾಧಿಸುತ್ತಿದ್ದವು. ನೌಕರರ ಸಂಘಕ್ಕೆ 2021 ತಮ್ಮ ಆಗಮನದಿಂದ ಹಾಗೂ ಬಳಕೆದಾರರ ಸಂಘದ ಅಧ್ಯಕ್ಷರಾಗಿ ಸುಧೀಂದ್ರ ರೆಡ್ಡಿ ಅವರ ಇಚ್ಛಾಶಕ್ತಿಯಿಂದ ಮಳಿಗೆಗಳು ದುರಸ್ತಿ ಕಂಡು ಇಂದು ಉತ್ತಮ ಸ್ಥಿತಿಗೆ ಬಂದೊದಗಿದೆ. ಪ್ರಸ್ತುತ ಸಹಕಾರ ಸಂಘಕ್ಕೆ ಅನುಭವಿ ಮಹಿಳಾ ಅಧ್ಯಕ್ಷೆ ಎಲ್.ಕೆ. ಲತಾ ಅವರಿಂದ ಮತ್ತಷ್ಟು ಅಭಿವೃದ್ಧಿ ಸಾಧಿಸಲು ಸಂಪೂರ್ಣ ಬೆಂಬಲ ಇರುತ್ತದೆ ಎಂದರು. ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯ ಎಂ ವೆಂಕಟೇಶ್ ಮಾತನಾಡಿ, ನೌಕರರ ಸಹಕಾರವಿಲ್ಲದೆ ಸಹಕಾರ ಸಂಘ ಬೆಳೆಯಲು ಅಸಾಧ್ಯ. ನೌಕರರು ಸಂಘದ ಬೆಳವಣಿಗೆಗೆ ದಿಕ್ಸೂಚಿಗಳಾಗಬೇಕೆಂದರು. ಸಂಘದ ಅಧ್ಯಕ್ಷೆ ಎಲ್.ಕೆ. ಲತಾ ಅಧ್ಯಕ್ಷತೆ ವಹಿಸಿದ್ದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪೃಥ್ವಿರಾಜ್, ಗೌರವ ಅಧ್ಯಕ್ಷ ಶ್ರೀಧರ್ ಗೌಡ, ನೌಕರರ ಸಂಘದ ಕಾರ್ಯದರ್ಶಿಗಳಾದ ಎಸ್.ಕೆ. ಮೋಹನ್, ಮಲ್ಲಿಕಾರ್ಜುನ್, ಅಶೋಕ್ ರಾವ್, ಚಿತ್ರಾ, ಉಮಾ ಮತ್ತಿತರರಿದ್ದರು. ಇದೇ ಸಂದರ್ಭ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಗೌರವಾರ್ಪಣೆ ಮಾಡಲಾಯಿತು. ಸಾನ್ವಿ ಪ್ರಾರ್ಥಿಸಿ ಪ್ರಕಾಶ್ ಸ್ವಾಗತಿಸಿದರು. ಮುಂದಿನ ವಿವರ. ಸಾಧಿಸುವ ಹಂಬಲವಿದ್ದಾಗ ಮಾತ್ರ ಯಶಸ್ಸಿನ ಕಡೆಗೆ ಸಾಗಲು ಸಾಧ್ಯ. ಆದ್ದರಿಂದ ನಿಮ್ಮ ಬದುಕಿನಲ್ಲಿ ಮಹೋನ್ನತ ಗುರಿ ಇಟ್ಟುಕೊಳ್ಳಿ ಎಂದು ಕೃಷಿ ಸಂಕಲ್ಪ ಸ್ಟಾರ್ಟ್ಅಪ್ನ ಸಿಇಒ ಸಿಎಂ ಪಾಟೀಲ್ ಹೇಳಿದರು. ಪಿಎಸ್ಐಟಿಎಂ ಕಾಲೇಜಿನಿಂದ ಪ್ರೇರಣಾ ಕನ್ವೆನ್ಷನ್ ಹಾಲ್ನಲ್ಲಿ ಇತ್ತೀಚೆಗೆ ಆಯೋಜಿಸಿದ್ದ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳ ಶಿಷ್ಯೋಪನಯನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ತಮ್ಮ ಆಲೋಚನೆಗಳನ್ನ ಸದಾ ಉನ್ನತವಾಗಿ ಇಟ್ಟುಕೊಳ್ಳಬೇಕು. ಸದಾ ಹೊಸತನ ಮತ್ತು ನಾವೀನ್ಯತೆಯ ಕಲಿಕೆಯ ಕಡೆಗೆ ಗಮನ ಹರಿಸಬೇಕು. ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಅತ್ಯಾಧುನಿಕ ಮೂಲ ಸೌಲಭ್ಯಗಳನ್ನು ನಿಮಗೆ ನೀಡಲಾಗುತ್ತಿದೆ. ಇದನ್ನ ಸದ್ಬಳಕೆ ಮಾಡಿಕೊಳ್ಳಿ. ತಂತ್ರಜ್ಞಾನ ಯುಗದಲ್ಲಿ ಹೊಸ ಬಗೆಯ ಸವಾಲುಗಳು ಎದುರಾಗುತ್ತಿವೆ. ಅವನ್ನೆಲ್ಲವನ್ನು ಸಮರ್ಥವಾಗಿ ಎದುರಿಸಲು ನೀವು ಸಜ್ಜಾಗಬೇಕು ಎಂದು ಕರೆ ನೀಡಿದರು. ಪಿಇಎಸ್ ಟ್ರಸ್ಟ್ನ ಕುಲಸಚಿವ ಡಾ.ಆರ್. ನಾಗರಾಜ್ ಮಾತನಾಡಿ, ಪಿಇಎಸ್ ಸಂಸ್ಥೆಯು ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಸೇವೆಯ ಮೂಲಕ ಗುರುತಿಸಿಕೊಂಡಿದೆ. ಪ್ರತಿಷ್ಠಿತ ಕಂಪನಿಗಳು ಸಂಸ್ಥೆಯಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ನಡೆಸಲು ಬರುತ್ತದೆ. 2026 ಶೈಕ್ಷಣಿಕ ಸಾಲಿನಿಂದ ಸಂಸ್ಥೆ ಸ್ವಾಯತ್ತ ಮಾನ್ಯತೆ ಪಡೆಯುವ ಮೂಲಕ ಹೊಸ ಅಧ್ಯಯನಕ್ಕೆ ಮುನ್ನುಡಿ ಬರೆದಿದೆ ಎಂದರು. ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಡಿಆರ್ ಸ್ವಾಮಿ ಸ್ವಾಗತಿಸಿ ಸಹಾಯಕ ಪ್ರಾಧ್ಯಾಪಕಿ ಪ್ರತೀಕ್ಷಾ ಶಣೈ ನಿರೂಪಿಸಿದರು. ಐಕ್ಯುಎಸಿ ಸಂಚಾಲಕ ಡಾಕ್ಟರ್ ಓಂ ಪ್ರಕಾಶ್ ಯಾದವ್ ವಂದಿಸಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕುಂಸಿ ಸಮೀಪದ ಆಯನೂರಿನ ಸರ್ಕಾರಿ ಪಿಯು ಕಾಲೇಜಿನ ಪ್ರಥಮ ಪಿಯು ವಿದ್ಯಾರ್ಥಿನಿ ಎಲ್ ದೀಪಿಕಾ ಸೋಮವಾರ ಶಿವಮೊಗ್ಗ ನೆಹರು ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಗುಡ್ಡಗಾಡು ಓಟದಲ್ಲಿ ತೃತೀಯ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ವಿದ್ಯಾರ್ಥಿನಿಗೆ ಪ್ರಾಂಶುಪಾಲ ಪಿ ಕುಮಾರಪ್ಪ ಉಪನ್ಯಾಸಕರು ಅಭಿನಂದಿಸಿದ್ದಾರೆ. ಮುಂದಿನ ವಿವರ. ಡಾಕ್ಟರ್ ರಾಜ್ಕುಮಾರ್ ರಸ್ತೆಯ ಶ್ರೀರಂಗನಾಥ ವಾಣಿಜ್ಯ ವಿದ್ಯಾಶಾಲೆಯು ಕಳೆದ ಜುಲೈನಲ್ಲಿ ನಡೆಸಿದ ಟೈಪ್ ರೈಟಿಂಗ್ ಕನ್ನಡ ಮತ್ತು ಆಂಗ್ಲ ಪರೀಕ್ಷೆಯಲ್ಲಿ 100%ರ ಫಲಿತಾಂಶ ಪಡೆದುಕೊಂಡಿದೆ. ಆಂಗ್ಲ ಬೆರಳಚ್ಚು ಪ್ರೌಢ ದರ್ಜೆ ವಿಭಾಗದಲ್ಲಿ ಅಹಮದ್ ಆಲಿ 92%, ಸಾದಿಯಾ ಗುಲ್ಜಾರ 88.50% ಅಂಕ ಪಡೆದು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಮಹಮ್ಮದ್ ಫಹಾದ್ ಸಾದಿಕ್ ಆಂಗ್ಲ ವಿಭಾಗದಲ್ಲಿ 88.50 ಹಾಗೂ ಕನ್ನಡ ಪ್ರೌಢ ದರ್ಜೆ ವಿಭಾಗದಲ್ಲಿ 89 ಅಂಕದೊಂದಿಗೆ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ ಎಂದು ಪ್ರಾಂಶುಪಾಲ ಬಿಜೆ ಚಂದ್ರಶೇಖರ್ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗದ ಜೆಎನ್ಎನ್ಸಿ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿನಿ ಎಂ ಭೂಮಿಕಾ ವಿಟಿಯು ನಡೆದ ಇಂಜಿನಿಯರಿಂಗ್ ಅಂತಿಮ ಪರೀಕ್ಷೆಯ ಇಟಿಇ ವಿಭಾಗದಲ್ಲಿ ರಾಜ್ಯಕ್ಕೆ 5ನೇ ರ್ಯಾಂಕ್ ಪಡೆದಿದ್ದಾರೆ. ಇವರು ನಗರದ ಪತ್ರಿಕಾ ವಿತರಕರಾದ ಮಂಜುನಾಥ್ ಮತ್ತು ಲಲಿತಾ ಅವರ ಪುತ್ರಿ. ಭೂಮಿಕಾ ಅವರ ಸಾಧನೆಗೆ ಸಾಗರ ತಾಲೂಕು ಪತ್ರಿಕಾ ವಿತರಕರ ಸಂಘದ ಅಧ್ಯಕ್ಷ ಎನ್ ರಮೇಶ್, ಪತ್ರಕರ್ತ ಸಂಘದ ಅಧ್ಯಕ್ಷ ಮಹೇಶ್ ಹೆಗಡೆ ಅಭಿನಂದಿಸಿದ್ದಾರೆ. ಮುಂದಿನ ವಿವರ. ಭದ್ರಾವತಿ ವಿಶ್ವೇಶ್ವರಯ್ಯ ವಿದ್ಯಾಸಂಸ್ಥೆಯಲ್ಲಿ ಶಿಮುಲ್ ಏರ್ಪಡಿಸಿದ್ದ ಹೈನುಗಾರಿಕೆಯಿಂದ ಜೀವನ ಪಾಲನೆ ಕುರಿತು ಚಿತ್ರಕಲಾ ಸ್ಪರ್ಧೆಯಲ್ಲಿ ಸಂಸ್ಥೆಯ ಕನ್ನಡ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಸೈಯದಾ ಶಾಫಿಯಾ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದರು. ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಬಿ ಸಿದ್ದಪ್ಪ, ಆಡಳಿತಾಧಿಕಾರಿ ಡಾಕ್ಟರ್ ಎಸ್ಪಿ ರಾಕೇಶ್, ದೈಹಿಕ ಶಿಕ್ಷಣಾಧಿಕಾರಿ ಶಿವಲಿಂಗೇಗೌಡ, ಮುಖ್ಯ ಶಿಕ್ಷಕ ರೇಣುಕಪ್ಪ ಹೇಮಾವತಿ ಅಭಿನಂದಿಸಿದರು. ಮುಂದಿನ ವಿವರ. ಹೊಳೆಹೊನ್ನೂರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರೆಡ್ ರಿಬ್ಬನ್ ಕ್ಲಬ್ ವತಿಯಿಂದ ನೃಪತುಂಗ ವೃತ್ತದಲ್ಲಿ ಎಚ್ಐವಿ ಕುರಿತು ಜನಜಾಗೃತಿ ಕಾರ್ಯಕ್ರಮ ನಡೆಯಿತು. ಫ್ಲಾಶ್ ಮ್ಯಾಬ್ ಹಾಗೂ ಬೀದಿ ನಾಟಕದ ಮೂಲಕ ಸಾರ್ವಜನಿಕರಿಗೆ ಎಚ್ಐವಿ ಮತ್ತು ಏಡ್ಸ್ ತಡೆಗಟ್ಟುವಿಕೆ ಹಾಗೂ ನಿಯಂತ್ರಣದ ಬಗ್ಗೆ ಕಾಯ್ದೆ 2017 ಸಹಾಯವಾಣಿ ಸಂಖ್ಯೆ 1097 ಕುರಿತು ಮಾಹಿತಿ ನೀಡಲಾಯಿತು. ಎಚ್ಐವಿ ಸೋಂಕಿನ ತಡೆಗಟ್ಟುವಿಕೆ, ಪರೀಕ್ಷೆ ಮತ್ತು ಚಿಕಿತ್ಸೆಯ ಮಹತ್ವ ಹಾಗೂ ಎಚ್ಐವಿ ಸೋಂಕಿತರ ಬಗ್ಗೆ ಸಮಾಜದಲ್ಲಿ ಇರುವ ಕಳಂಕ ಹಾಗೂ ತಾರತಮ್ಯ ನಿವಾರಿಸುವ ಅಗತ್ಯದ ಕುರಿತು ಜಾಗೃತಿ ಮೂಡಿಸಲಾಯಿತು. ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಕೆಆರ್ ಪ್ರತಿಭಾ ಅಧ್ಯಕ್ಷತೆ ಹಾಗೂ ಯೂತ್ ರೆಡ್ ಕ್ರಾಸ್ ಕಾರ್ಯಕ್ರಮಾಧಿಕಾರಿ ಕೆ ದೀಪ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೆಯಿತು. ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಎನ್ಆರ್ ಶಂಕರ್, ಸಾಂಸ್ಕೃತಿಕ ಸಂಯೋಜಕರಾದ ಡಾಕ್ಟರ್ ಕೆ ಚಾಯಶ್ರೀ, ರೇಂಜರ್ಸ್ ನಾಯಕಿ ಡಾಕ್ಟರ್ ಸಂಗೀತಾ ಬಾಗಲಿ, ಕಂಪ್ಯೂಟರ್ ಸೈನ್ಸ್ ವಿಭಾಗದ ಕೆ ವಿಶ್ವಾರಾಧ್ಯ, ಎ ಅಕ್ಷಯ್, ಎಚ್ ಸುರೇಶ್, ಸಾಗರ್ ಸಹಕರಿಸಿದರು. ಮುಂದಿನ ವಿವರ. ವಿಶೇಷಚೇತನರ ಸಬಲೀಕರಣ ಇಲಾಖೆಯಿಂದ ಫಲಾನುಭವಿ ಆಧಾರಿತ ಯೋಜನೆಗಳ ಸೌಲಭ್ಯ ಪಡೆಯಲು ವಿಶೇಷಚೇತನರಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಹ ಫಲಾನುಭವಿಗಳು ಗ್ರಾಮ ಒನ್, ಕರ್ನಾಟಕ ಒನ್, ಬೆಂಗಳೂರು ಒನ್ ಅಥವಾ ಸೇವಾ ಸಿಂಧು ಸೇವಾ ಒನ್ ಪೋರ್ಟಲ್ ಮುಖಾಂತರ ಸೆಪ್ಟೆಂಬರ್ 30 ಅರ್ಜಿ ಸಲ್ಲಿಸಬಹುದು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ರಾಷ್ಟ್ರೀಯ ಸೇವಾ ಯೋಜನೆಯ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುವುದು ಪುಣ್ಯದ ಕೆಲಸ. ಇದು ಯುವಜನತೆಯಲ್ಲಿ ಸಾಮಾಜಿಕ ಜವಾಬ್ದಾರಿ ಮೂಡಿಸುತ್ತದೆ ಎಂದು ವಾಣಿಜ್ಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕ HY ಸುಧಾಕರ ತಿಳಿಸಿದರು. ಬಾಪೂಜಿ ನಗರದ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕಗಳು NSS ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇತ್ತೀಚೆಗೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಮಹಾತ್ಮ ಗಾಂಧೀಜಿ ಜನ್ಮ ಶತಮಾನೋತ್ಸವ ನೆನಪಿಗಾಗಿ NSS ದಿನದ ಆಚರಣೆ ಮಾಡಲಾಗುತ್ತಿದೆ. ನನಗಲ್ಲ ನಿನಗೆ ಎಂಬ ಧ್ಯೇಯ ವಾಕ್ಯ ಹೊಂದಿ ನಡೆಯುವ NSS ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವ ಮೂಡಿಸುತ್ತದೆ. ಕ್ರಿಯಾಶೀಲತೆ, ಸಮಯ ಪ್ರಜ್ಞೆ, ಉತ್ಸಾಹ, ತ್ಯಾಗ, ಶಾಂತಿ, ಸಹಬಾಳ್ವೆ, ದೇಶಪ್ರೇಮ, ಪ್ರಜಾಪ್ರಭುತ್ವದ ಮೌಲ್ಯಗಳಲ್ಲಿ NSS ಕಲಿಸುತ್ತದೆ ಎಂದರು. ಮುಂದಿನ ವಿವರ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಿಂದ ನಗರದ ನವುಲೆ KSCA ಮೈದಾನದಲ್ಲಿ ನಿರ್ಮಾಣವಾಗಲಿರುವ ಒಳ ಕ್ರೀಡಾಂಗಣದ ಕಾಮಗಾರಿಗೆ September 29 ಸಂಜೆ 5 ಶಂಕುಸ್ಥಾಪನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ KSCA ನಿರ್ದೇಶಕ DS ಅರುಣ್ ತಿಳಿಸಿದರು. ಪತ್ರಿಕಾಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಲೆನಾಡಿನಲ್ಲಿ ಮಳೆಗಾಲದಲ್ಲಿ ಹೆಚ್ಚು ಮಳೆಯಾಗುತ್ತದೆ. ಇದರಿಂದ ವಿವಿಧ ವಯೋಮಾನದ ಕ್ರಿಕೆಟಿಗರಿಗೆ ನಿರಂತರವಾಗಿ ಅಭ್ಯಾಸ ನಡೆಸಲು ಸಮಸ್ಯೆಯಾಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಅಭ್ಯಾಸ ಮಾಡಲು ಸುಸಜ್ಜಿತ ಒಳಾಂಗಣ ನಿರ್ಮಿಸಲಾಗುತ್ತಿದೆ ಎಂದರು. ಒಳ ಕ್ರೀಡಾಂಗಣಕ್ಕೆ 4.9 ಕೋಟಿ ರು ವೆಚ್ಚವಾಗಲಿದೆ. ಹೊರಾಂಗಣ ಮೈದಾನದಲ್ಲಿ ಆಡುವ ಅನುಭವ ನೀಡುವ ರೀತಿಯಲ್ಲಿ ಒಳಾಂಗಣದಲ್ಲಿ ಟರ್ಫ್ ಹಾಗೂ 4 ಪಿಚ್ಗಳನ್ನು ನಿರ್ಮಿಸಲಾಗುವುದು. ಆಟಗಾರರಿಗೆ ಜಿಮ್ ಸೇರಿದಂತೆ ಅಗತ್ಯ ತರಬೇತಿ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ತಿಳಿಸಿದರು. KSCA ಅಧ್ಯಕ್ಷ BK ವೆಂಕಟೇಶ್ ಪ್ರಸಾದ್ ನೇತೃತ್ವದಲ್ಲಿ ಸಂಸದ BY ರಾಘವೇಂದ್ರ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಶಾಸಕ SN ಚನ್ನಬಸಪ್ಪ, ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ, ಜಿಲ್ಲಾ ರಕ್ಷಣಾಧಿಕಾರಿ BNikhil, ಜಿಲ್ಲಾ ಪಂಚಾಯಿತಿ CEO ರಿಷಿ ಆನಂದ್, KSCA ಪದಾಧಿಕಾರಿಗಳು ಆಗಮಿಸಲಿದ್ದಾರೆ ಎಂದರು. KSCA ಮೈದಾನ ಸಮೀಪದ ಕೆರೆ ಅಭಿವೃದ್ಧಿಗೂ ಕ್ರಮ ಕೈಗೊಳ್ಳಲಾಗುತ್ತಿದೆ. 5.80 ಕೋಟಿ ರು ವೆಚ್ಚದ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಟೆಂಡರ್ ಪ್ರಕ್ರಿಯೆ ನಡೆದಿದೆ.

ರಮಣ್ಯ, ನಾಗರಾಜ್ ಮತ್ತಿತರರಿದ್ದರು. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
7: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
8: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ಜಾಣ ಸುದ್ದಿ. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಕೂದಲು ಹೇಳಿದ ಕಥೆ, ಕಾಣೆಯಾಗದ ಕೀಟನಾಶಕ ಹಾಗೂ ಹೊಸ ಧಾರಾವಾಹಿ ಬಣ್ಣದ ಜೀವ. ಆಲ್ಫ್ರೆಡ್ ರಜಲ್ ವ್ಯಾಲೇಸ್ ಬರೆದ ಪ್ರಬಂಧದ ಕನ್ನಡ ಅನುವಾದ.
1: ಕೂದಲು ಹೇಳಿದ ಕಥೆ. ತಿರುಪತಿಯಲ್ಲಿಯೋ ನಂಜಂಗೂಡಿನಲ್ಲಿಯೋ ಹರಕೆ ಹೊತ್ತು ಮುಡಿಕೊಟ್ಟು ಬರುವವರಿಗೆ ಆ ಮುಡಿ ಕಸ ತ್ಯಾಜ್ಯ. ಆದರೆ ವಿಜ್ಞಾನಿಗಳಿಗೆ ಮುಂಡನ ಫಲವಾದ ಕೂದಲು ಅಧ್ಯಯನಕ್ಕೆ ಅದ್ಭುತ ಸಾಧನವಂತೆ. ಅಮೆರಿಕದ ಯುಟಾ ರಾಜ್ಯದಲ್ಲಿನ ಕೆಲವು ಕುಟುಂಬ ಸದಸ್ಯರ ಕೂದಲಿನ ಅಧ್ಯಯನವನ್ನು ಮಾಡಿದ ಯುಟಾ ವಿಶ್ವವಿದ್ಯಾನಿಲಯದ ಹಂಟ್ಸ್ಮನ್ ಕ್ಯಾನ್ಸರ್ ಸಂಶೋಧನಾಲಯದ ಕೆನ್ ಸ್ಮಿತ್ ಮತ್ತು ಸಂಗಡಿಗರು 100 ವರ್ಷದ ಹಿಂದೆ ಸಾಲ್ಟ್ ಲೇಕ್ ಸಿಟಿ ಎನ್ನುವ ನಗರದ ಗಾಳಿ ಇಂದಿಗಿಂತ ಬೇರೆಯಾಗಿತ್ತು ಎಂದು ಗುರುತಿಸಿದ್ದಾರೆ. ಅಷ್ಟೇ ಅಲ್ಲ, 50 ವರ್ಷಗಳಲ್ಲಿ ಯುಟಾ ಪ್ರದೇಶದಲ್ಲಿನ ಗಾಳಿಯಲ್ಲಿ ಸೀಸದ ಅಂಶ 100 ಪಟ್ಟು ಕಡಿಮೆಯಾಗಿದೆ ಎಂದು ಕೂದಲಿನಿಂದಲೇ ಪತ್ತೆ ಮಾಡಿದ್ದಾರೆ. ವಿಜ್ಞಾನಿಗಳಿಗೆ ಬೇರೆ ಕೆಲಸವಿಲ್ಲವೇ? ಕೂದಲನ್ನು ಕೆತ್ತುವ ಕೆಲಸ ಮಾಡಿದ್ದಾರಲ್ಲ ಎಂದು ನೀವು ದೂರಬಹುದು. ಆದರೆ ನಿತ್ಯವೂ ಬೆಳೆಯುವ ಕೂದಲು ಕೇವಲ ನಮ್ಮ ಬೆಳವಣಿಗೆಯನ್ನಷ್ಟೇ ಅಲ್ಲ, ಸುತ್ತಲಿನ ಪರಿಸರದಲ್ಲಾಗುವ ಬದಲಾವಣೆಗಳ ದಾಖಲೆ. ಹೀಗಾಗಿ ಕಾಲಾಂತರದಲ್ಲಿ ಒಬ್ಬನೇ ವ್ಯಕ್ತಿಯ ಕೂದಲನ್ನು ಸಂಗ್ರಹಿಸಿ ಪರೀಕ್ಷಿಸುವುದರಿಂದ ಪರಿಸರದಲ್ಲಾಗಿರುವ ಬದಲಾವಣೆಗಳನ್ನು ಪತ್ತೆ ಮಾಡಬಹುದು ಎಂಬುದು ಇವರ ತರ್ಕವಾಗಿತ್ತು. ಈ ತರ್ಕವೇನೂ ತಪ್ಪಲ್ಲ, ಏಕೆಂದರೆ ಕೂದಲು ತ್ಯಾಜ್ಯ ವಸ್ತುವಾದರೂ ಇತರೆ ಅಂಗಗಳಂತೆಯೇ ದೇಹಕ್ಕೆ ಬಂದು ಕೂಡಿಕೊಳ್ಳುವ ವಸ್ತುಗಳಲ್ಲಿ ಒಂದಂಶವನ್ನು ಸೇರಿಸಿಟ್ಟುಕೊಳ್ಳುತ್ತದೆ. ವಿಶೇಷವಾಗಿ ನಾವು ಸೇವಿಸುವ ಅಥವಾ ನಮ್ಮ ದೇಹದಲ್ಲಿ ಕೂಡಿಕೊಳ್ಳುವ ಲೋಹದ ಅಂಶಗಳಲ್ಲಿ ಒಂದು ಪಾಲು ಕೂದಲಿಗೆ ಬಂದು ನೆಲೆಸುತ್ತದೆ. ಆಹಾರ, ನೀರು, ಗಾಳಿ, ಔಷಧಗಳಲ್ಲಿರುವ ತಾಮ್ರ, ಸತು, ನಿಕಲ್, ಸೀಸ, ಆರ್ಸೆನಿಕ್, ಕಬ್ಬಿಣ ಹಾಗೂ ಪಾದರಸದ ಅಂಶಗಳನ್ನು ಕೂದಲಿನಲ್ಲಿ ಕಾಣಬಹುದು. ಕೆನ್ ಸ್ಮಿತ್ ತಂಡಕ್ಕೆ ಕೂದಲಿನಲ್ಲಿರುವ ಸೀಸದ ಅಂಶ ವಿಶೇಷ ಎನ್ನಿಸಿತು, ಏಕೆಂದರೆ ಸೀಸ ಒಂದು ವಿಷಲೋಹ. ಸಾಧಾರಣವಾಗಿ ಇದು ನಾವು ಸೇವಿಸುವ ಆಹಾರದಲ್ಲಿ ಇರುವುದಿಲ್ಲ. ಶುದ್ಧ ಗಾಳಿಯಲ್ಲಿಯೂ ಇದು ಇರುವುದಿಲ್ಲ. ನದಿ ಹೊಳೆಗಳಲ್ಲಿಯೂ ಕಾಣುವುದಿಲ್ಲ. ಆದರೆ ಕಾರ್ಖಾನೆಗಳ ತ್ಯಾಜ್ಯ, ಹೊಗೆ ಹಾಗೂ ಪೆಟ್ರೋಲ್ ಇಂಧನವನ್ನು ಬಳಸುವ ವಾಹನಗಳ ಹೊಗೆಯಲ್ಲಿ ಇದು ಇರುತ್ತದೆ. ಈ ಹೊಗೆಯಿಂದ ಮಲಿನವಾದ ಗಾಳಿಯನ್ನು ಸೇವಿಸಿದಾಗ ನಮ್ಮ ದೇಹವನ್ನು ಕೂಡಿಕೊಳ್ಳುತ್ತದೆ. ಸೀಸ ಒಂದು ವಿಷ. ಸುಮಾರು 100 ವರ್ಷಗಳ ಹಿಂದೆ ಯುಟಾದ ಸಾಲ್ಟ್ ಲೇಕ್ ಸಿಟಿ ಸಮೀಪದಲ್ಲಿ ಸೀಸದ ಕುಲುಮೆಗಳಿದ್ದವು. ನೀರು ಸರಬರಾಜು ಮಾಡಲು ಸೀಸದ ಕೊಳವೆಗಳನ್ನು ಬಳಸಲಾಗುತ್ತಿತ್ತು. ಅನಂತರದ ದಿನಗಳಲ್ಲಿ ಪೆಟ್ರೋಲ್ ವಾಹನಗಳ ಇಂಧನದಲ್ಲಿ ಸೀಸವನ್ನು ಕೂಡಿಸುವ ಪರಿಪಾಠ ಬಂದಿತ್ತು. ಇದರಿಂದ ಹುಟ್ಟಿದ ಹೊಗೆಯಲ್ಲಿಯೂ ಸೀಸೆಯಿತ್ತು. ಹೀಗೆ ಗಾಳಿ ಮತ್ತು ನೀರಿನಲ್ಲಿದ್ದ ಸೀಸವನ್ನು ಸೇವಿಸಿದ ಜನರಲ್ಲಿ ಸೀಸದ ವಿಷಪರಿಣಾಮಗಳು ಕಂಡುಬಂದಿದ್ದರಿಂದ ಸೀಸದ ಬಳಕೆಯನ್ನು ಕಡಿಮೆ ಮಾಡುವ ಕ್ರಮಗಳನ್ನು ಕೈಗೊಳ್ಳಲಾಯಿತು. ಇದರಲ್ಲಿ ಪ್ರಮುಖವಾದದ್ದು ವಾಹನಗಳಲ್ಲಿ ಬಳಸುವ ಪೆಟ್ರೋಲಿನಲ್ಲಿ ಸೀಸದ ಬಳಕೆಯನ್ನು ನಿಷೇಧಿಸುವುದು. ಅಮೆರಿಕದ ಸರ್ಕಾರ 1969 ಪರಿಸರ ಸಂರಕ್ಷಣಾ ಏಜೆನ್ಸಿಯನ್ನು ಸ್ಥಾಪಿಸಿದಂದಿನಿಂದ ಈ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಯಿತು. ಗಾಳಿಯಲ್ಲಿ ಸೀಸದ ಪ್ರಮಾಣ ಕಡಿಮೆಯಾಗಿರುವುದು ಸ್ಪಷ್ಟವಾಗಿದ್ದರೂ ಈ ಕ್ರಮದಿಂದ ಮನುಷ್ಯರ ದೇಹವನ್ನು ಸೇರುವ ಸೀಸದ ಪ್ರಮಾಣ ಕಡಿಮೆಯಾಗಿದೆಯೇ? ಆಗಿದ್ದರೆ ಯಾವ ಮಟ್ಟಿಗೆ ಎನ್ನುವ ಕುತೂಹಲ ಕೆನ್ ಸ್ಮಿತ್ ತಂಡಕ್ಕೆ ಇತ್ತು. ಈ ಕುತೂಹಲವನ್ನು ತಣಿಸುವುದಕ್ಕಾಗಿ ಕೆನ್ ಸ್ಮಿತ್ ತಂಡ ಆಯ್ದುಕೊಂಡದ್ದು ಕೂದಲಿನ ಅಧ್ಯಯನವನ್ನು. ಆದರೆ ಅಷ್ಟು ಹಳೆಯ ಕೂದಲು ಸಿಗಬೇಕಲ್ಲ. ಕೆನ್ ಸ್ಮಿತ್ರ ಪುಣ್ಯ, ಪಾಶ್ಚಾತ್ಯರ ಒಂದು ಆಚಾರ ನೆರವಿಗೆ ಬಂತು. ಯುರೋಪು ಮತ್ತು ಅಮೆರಿಕದ ಜನರಲ್ಲಿ ಕೂದಲನ್ನು ಕಾದಿಡುವ ಅಭ್ಯಾಸವಿದೆ. ಬಾಲ್ಯದಲ್ಲಿ ಮೊತ್ತಮೊದಲು ಕೂದಲು ಕತ್ತರಿಸಿದಾಗ ಅದರ ಒಂದು ಭಾಗವನ್ನು ಗಾಜಿನ ಸೀಸೆಯಲ್ಲಿಯೋ ಕಾಗದದ ಪೊಟ್ಟಣದಲ್ಲಿಯೋ ನೆನಪಿಗಾಗಿ ಕೂಡಿಡುವುದುಂಟು. ಸತ್ತವರ ಕೂದಲನ್ನು ಹೀಗೆ ಸಂಗ್ರಹಿಸಿ ಇಡುವುದುಂಟು. ಇಂತಹ ಕೂದಲು ಮಾಲಿನ್ಯದ ಚರಿತ್ರೆಯನ್ನು ತಿಳಿಸಬಹುದೇ? ಇದು ಕೆನ್ ಸ್ಮಿತ್ ತಂಡದ ಪ್ರಶ್ನೆಯಾಗಿತ್ತು. ಯುಟಾ ಪ್ರದೇಶದಲ್ಲಿರುವ ದೀರ್ಘಾಯುಷಿಗಳೇ ಹೆಚ್ಚಿರುವ ಕುಟುಂಬಗಳನ್ನು ಕೆನ್ ಸ್ಮಿತ್ ಆಯ್ದುಕೊಂಡರು. ಆರೋಗ್ಯದ ಪರೀಕ್ಷೆಗೆಂದು ಇಂತಹ ಕುಟುಂಬಗಳನ್ನು ಆಯ್ದು ಅವರ ಊಟಾಭ್ಯಾಸಗಳನ್ನು ದಾಖಲಿಸುವ ಯೋಜನೆ ಇದಕ್ಕೆ ನೆರವಾಯಿತು. ಈ ಯೋಜನೆಯಲ್ಲಿ ಸೇರಿಕೊಂಡಿದ್ದ ಕುಟುಂಬಗಳನ್ನು ಸಂಪರ್ಕಿಸಿ ಅವರಲ್ಲಿ 60 ಮೀರಿದವರ ಕೂದಲನ್ನು ಕೆನ್ ಸ್ಮಿತ್ ತಂಡ ಸಂಗ್ರಹಿಸಿತು. ಅವರಲ್ಲಿದ್ದ ಬಾಲ್ಯದ ಕೂದಲು, ಅದನ್ನು ಕತ್ತರಿಸಿದ ಸಮಯ, ಜಾಗದ ವಿವರಗಳನ್ನು, ಇಂದಿನ ಕೂದಲಿನ ಒಂದಿಷ್ಟನ್ನು ಕತ್ತರಿಸಿ ಕಳಿಸಲು ತಿಳಿಸಿತು. ಸಂಗ್ರಹಿಸಿದ ಕೂದಲನ್ನು ನೈಟ್ರಿಕ್ ಆಮ್ಲದಿಂದ ಕರಗಿಸಿ ಲೋಹದ ಅಂಶವನ್ನು ಸಂಗ್ರಹಿಸಲಾಯಿತು. ಮಾಸ್ ಸ್ಪೆಕ್ಟ್ರೋಮೆಟ್ರಿ ತಂತ್ರದಿಂದ ಈ ಉಳಿಕೆಯಲ್ಲಿರುವ ವಿವಿಧ ಲೋಹದ ಅಂಶದ ಪ್ರಮಾಣವನ್ನು ಅಳೆಯಲಾಯಿತು. ಚಿಟಿಕೆ ಲೋಹವನ್ನು ಸುಟ್ಟಾಗ ಹುಟ್ಟುವ ಜ್ವಾಲೆಯ ಬಣ್ಣವನ್ನು ಗುರುತಿಸಿ ಈ ತಂತ್ರ ಅದರಲ್ಲಿರುವ ಅತ್ಯಲ್ಪ ಲೋಹದ ಅಂಶವನ್ನು ಅಳೆಯುತ್ತದೆ. ಹೀಗೆ ದೊರೆತ ಮಾಹಿತಿಯಲ್ಲಿ ಸೀಸದ ಪ್ರಮಾಣ ಎಷ್ಟಿದೆ ಎಂದು ಪಟ್ಟಿ ಮಾಡಿದರು. ಅದನ್ನು ವಿವಿಧ ಕಾಲಘಟ್ಟದ ಕೂದಲಿಗೆ ತಕ್ಕಂತೆ ವಿಂಗಡಿಸಿದರು. 1916 1969 ತದನಂತರ 10-10 ವರ್ಷಗಳಂತೆ ವಿಂಗಡಿಸಿದರು. ಈಗ ಪ್ರತಿ ದಶಕದಲ್ಲಿಯೂ ಕೂದಲಿನಲ್ಲಿ ಸಂಗ್ರಹ ಆದ ಸೀಸದ ಅಂಶದ ಅಂದಾಜು ಸಿಕ್ಕಿತು. 1917 ಯುಟಾ ಪ್ರಾಂತ್ಯದಲ್ಲಿ ಮೊತ್ತ ಮೊದಲು ಸೀಸದ ಕಾರ್ಖಾನೆ ಆರಂಭವಾಗಿತ್ತು. ಆಗ ದೊರೆತ ಕೂದಲಿನಲ್ಲಿ ಪ್ರತಿ ಕಿಲೋ ಲೆಕ್ಕದಲ್ಲಿ 46 ಮಿಲಿಗ್ರಾಂ ಇದ್ದದ್ದು ಅನಂತರದ ದಶಕಗಳಲ್ಲಿ 60ಕ್ಕೆ ಏರಿ ಮರಳಿ ಕಡಿಮೆಯಾಗುತ್ತಾ ಬಂದಿತು ಎಂದು ಈ ಪಟ್ಟಿ ತಿಳಿಸಿದೆ. ಇಂದಿನ ಕೂದಲಿನಲ್ಲಿ ಇರುವ ಪ್ರಮಾಣಕ್ಕೂ ಹಿಂದೆ ಇದ್ದ ಪ್ರಮಾಣಕ್ಕೂ ಎಷ್ಟು ವ್ಯತ್ಯಾಸವಿರಬಹುದು ಎಂದು ಕೆನ್ ಸ್ಮಿತ್ ತಂಡ ಲೆಕ್ಕ ಹಾಕಿದೆ. ಆ ಲೆಕ್ಕಾಚಾರದ ಪ್ರಕಾರ 1916 ಕೂದಲಿನಲ್ಲಿ ಸೀಸದ ಅಂಶ ಇಂದಿನದಲ್ಲಿ ಇರುವುದಕ್ಕಿಂತ 86 ಪಟ್ಟು ಹೆಚ್ಚಿತ್ತು. 1969 ವೇಳೆಗೆ ಇದು 120 ಪಟ್ಟು ಆಗಿತ್ತು. ಆದರೆ ಅನಂತರ ಪರಿಸರ ಸಂರಕ್ಷಣಾ ಕಾಯ್ದೆ ಜಾರಿಯಾದ ನಂತರ ಕಡಿಮೆಯಾಗುತ್ತಾ ಬಂತು. ಕಳೆದ ದಶಕದಲ್ಲಿ ಸಂಗ್ರಹಿಸಿದ ಕೂದಲಿನಲ್ಲಿ 3 ಪಟ್ಟು ಅಷ್ಟೇ ಹೆಚ್ಚಿತ್ತು ಎನ್ನುತ್ತಾರೆ ಕೆನ್ ಸ್ಮಿತ್. ಈ ಅಧ್ಯಯನಕ್ಕಾಗಿ ಕೆನ್ ಸ್ಮಿತ್ ತಂಡ ಕೆಜಿಗಟ್ಟಲೆ ಕೂದಲನ್ನೇನು ಸಂಗ್ರಹಿಸಿರಲಿಲ್ಲ, ಬದಲಾಗಿ 5-6 ಕೂದಲೆಳೆಗಳನ್ನಷ್ಟೇ ಸಂಗ್ರಹಿಸಿದ್ದರು. ಪ್ರತಿ ವರ್ಷವೂ ತಿರುಪತಿಗೋ ನಂಜಂಗೂಡಿಗೋ ಹರಕೆ ಹೊತ್ತು ಹೋಗುವವರಿದ್ದಾರೆ. ಬಹುಶಃ ಇಂತಹ ನಿಯತ ಭಕ್ತರ ವರ್ಷದ ಮುಂಡನ ಫಲವನ್ನು ಕಾದಿಟ್ಟಿದ್ದರೆ ನಮ್ಮ ಪರಿಸರದ ಬಗ್ಗೆಯೂ ಸಾಕಷ್ಟು ತಿಳಿಯಬಹುದಿತ್ತು. ಆದರೆ ನಮಗೆ ಕೂದಲು ಅಸಹ್ಯ, ತ್ಯಾಜ್ಯ. ಆದರೂ ಕೆಲವು ಜನಾಂಗಗಳಲ್ಲಿ ಹಿರಿಯರ ಕೂದಲನ್ನು ಬೆಳ್ಳಿ ತಾಯತದಲ್ಲಿ ಕೂಡಿಡುವುದು ಒಳ್ಳೆಯದು ಎನ್ನುವ ನಂಬಿಕೆಯಿದೆ. ಈ ತಾಯತಗಳನ್ನು ಅಧ್ಯಯನ ಮಾಡುವವರು ಬೇಕು. ಕೆನ್ ಸ್ಮಿತ್ ಸಂಶೋಧನೆಯ ವಿವರಗಳನ್ನು PNAS ಪತ್ರಿಕೆ ಇತ್ತೀಚಿನ ಸಂಚಿಕೆಯಲ್ಲಿ ಪ್ರಕಟಿಸಿದೆ.
0: ಚುಟುಕು ಚುರುಕು.
2: ಕೂದಲ ಬೆಲೆ. ನಿಮ್ಗೆ ಗೊತ್ತೇ, ತಲೆಯ ಮೇಲಿದ್ದಾಗ ಇಲ್ಲದ ಬೆಲೆ ಕೂದಲಿಗೆ ಕತ್ತರಿಸಿದ ಮೇಲೆ ಬರುತ್ತದೆಯಂತೆ. ತಿರುಪತಿಯಲ್ಲಿ ಪ್ರತಿ ವರ್ಷವೂ ಭಕ್ತನು ಮುಡಿಗೊಟ್ಟ ಕೂದಲು ಸುಮಾರು 500 ಟನ್ನುಗಳಿಂದ 600 ಟನ್ನುಗಳವರೆಗೆ ಸಂಗ್ರಹವಾಗುತ್ತದೆ. ಭಕ್ತರು ಬೇಡ ಎಂದು ಬಿಟ್ಟುಕೊಟ್ಟ ಈ ತ್ಯಾಜ್ಯದಿಂದ ತಿರುಪತಿಯ ದೇವಸ್ಥಾನಕ್ಕೆ ಪ್ರತಿ ವರ್ಷ ಏನಿಲ್ಲವೆಂದರೂ 150 ಕೋಟಿ ರೂಪಾಯಿಗಳಷ್ಟು ಆದಾಯ ಬರುತ್ತದೆ. ಮುಡಿಮಾಡಿಸಲು ಭಕ್ತರು ಕಟ್ಟು ಚೀಟಿಯ ಹಣ ಪ್ರತ್ಯೇಕ. ಸಂಗ್ರಹವಾದ ಕೂದಲಿನಲ್ಲಿ ಬಹುಪಾಲು ಕೃತಕ ಮುಡಿ ಅರ್ಥಾತ್ ವಿಗ್ ತಯಾರಿಕೆಗೆ ಸಲ್ಲುತ್ತದೆ. ಮಹಿಳೆಯರು ಮುಡಿಗೊಟ್ಟಾಗ ದೊರೆಯುವ ಉದ್ದನೆಯ ಕೂದಲಿಗೆ ಬೆಲೆ ಹೆಚ್ಚು. ಪ್ರಪಂಚದಾದ್ಯಂತ ಒಟ್ಟಾರೆ ಕೂದಲಿನಿಂದ ತಯಾರಾದ ವಸ್ತುಗಳ ಮಾರಾಟವೇ 200-300 ಸಾವಿರ ಕೋಟಿ ಡಾಲರುಗಳಷ್ಟು ಮೌಲ್ಯವಿದೆಯಂತೆ.
0: ಕೊನೆ ಆಗದ ಕೀಟನಾಶಕ. ಕೀಟನಾಶಕಗಳ ವಿಷ ಪರಿಣಾಮದ ಬಗ್ಗೆ ಈ ಜಗತ್ತು ಎಚ್ಚೆತ್ತುಕೊಂಡು 65 ವರ್ಷಗಳೇ ಮೀರಿವೆ. ಹಲವಾರು ದೇಶಗಳಲ್ಲಿ ಕೃಷಿ ಕೀಟಪೀಡೆಗಳ ಹತೋಟಿಗೆಂದು ಬಳಸುವ ವಿಷ ರಾಸಾಯನಿಕಗಳಲ್ಲಿ ಹಲವದರ ಬಳಕೆಯನ್ನು ನಿಷೇಧಿಸಿಯೂ ಆಗಿದೆ. ಹಾಗಿದ್ದು ಇಂದಿಗೂ ಪರಿಸರದಲ್ಲಿರುವ ವಿಷದ ಪ್ರಮಾಣ ಏರುತ್ತಲೇ ಇದೆಯಂತೆ. ವಿಷ ಹೀಗೆ ಏರುಗತಿಯಲ್ಲಿ ಇರುವಂತಹ ಕೆಲವೇ ದೇಶಗಳಲ್ಲಿ ಭಾರತವೂ ಸೇರಿದೆ ಎಂದು ಇತ್ತೀಚೆಗೆ ಸೈನ್ಸ್ ಪತ್ರಿಕೆಯಲ್ಲಿ ಜರ್ಮನಿಯ ಕೈಸರ್ ಲೋಟನ್ ಲಂಡೌ ವಿಶ್ವವಿದ್ಯಾನಿಲಯದ ಪರಿಸರ ವಿಜ್ಞಾನಿ ರಾಫ್ ಶುಲ್ಟ್ಸ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. 2013-2019 ಪ್ರಪಂಚದ ಎಲ್ಲ ದೇಶಗಳಲ್ಲಿಯೂ ಒಟ್ಟಾರೆಯಾಗಿ ಬಳಸಿದಂತಹ ಕೀಟನಾಶಕಗಳು, ಕಳೆನಾಶಕಗಳು ಮೊದಲಾದ ವಿಷವಸ್ತುಗಳ ಪ್ರಮಾಣವನ್ನು ಪರಿಗಣಿಸಿ ಪರಿಸರದಲ್ಲಿ ಅದರಿಂದ ಉಂಟಾಗಿರಬಹುದಾದ ವಿಷ ಪರಿಣಾಮಗಳನ್ನು ಲೆಕ್ಕ ಹಾಕಿದ ಮೇಲೆ ಈ ತಂಡ ಹೀಗೆ ವರದಿ ಮಾಡಿದೆ. ಕೀಟನಾಶಕಗಳ ಬಳಕೆ ಮೊದಲನೆಯ ವಿಶ್ವಯುದ್ಧದ ವೇಳೆಯಲ್ಲಿ ಆರಂಭ ಆಯಿತು ಅನ್ನುವುದು ಚರಿತ್ರೆ. ಯುದ್ಧಭೂಮಿಯಲ್ಲಿ ಕಾದಾಡುತ್ತಿದ್ದ ಸೈನಿಕರನ್ನ ಸೊಳ್ಳೆಗಳಿಂದ ರಕ್ಷಿಸುವುದಕ್ಕೆಂದು ಮೊದಲಿಗೆ ಕೀಟನಾಶಕಗಳನ್ನು ಬಳಸಲಾಯಿತು. ಈ ಬಗೆಯ ವಿಷವಸ್ತುಗಳ ಬಳಕೆಯಿಂದ ಪರಿಸರದಲ್ಲಿ ಉಂಟಾಗುವ ವಿಷ ಪರಿಣಾಮಗಳ ಬಗ್ಗೆ 1962 ಪ್ರಕಟವಾದ ರೇಷೆಲ್ ಕಾರ್ಸನ್ನರ ದಿ ಸೈಲೆಂಟ್ ಸ್ಪ್ರಿಂಗ್ ಎನ್ನುವ ಪುಸ್ತಕ ಜಗತ್ತಿನ ಕಣ್ಣನ್ನು ತೆರೆಸಿತು. ಡಿಡಿಟಿಯ ಬಳಕೆಯಿಂದ ಕೀಟಗಳು ಹಾಗೂ ಕಾಳುಗಳನ್ನು ತಿಂದು ಬದುಕುತ್ತಿದ್ದ ಹಕ್ಕಿಗಳ ಸಂತತಿ ಕ್ಷೀಣಿಸುತ್ತಿದೆ ಎಂದು ಈ ಪುಸ್ತಕ ವರದಿ ಮಾಡಿತ್ತು. ಈ ವಿಷಗಳು ಕೇವಲ ಬೆಳೆಗಳ ಪೀಡೆಗಳನ್ನಲ್ಲದೆ ಇತರೆ ಜೀವಿಗಳಿಗೂ ವಿಷಕಾರಿಯಾಗಲಿವೆ ಎಂದು ಜಗತ್ತಿಗೆ ಆಗ ಅರಿವಾಯಿತು. ಅಂದಿನಿಂದ ಇಂದಿನವರೆಗೆ ಇನ್ನೂ ನೂರಾರು ಕೀಟನಾಶಕಗಳನ್ನು ರೂಪಿಸಿ ಬಳಸಲಾಗಿದೆ. ಇವುಗಳ ತಯಾರಿಕೆ, ಮಾರಾಟ ಹಾಗೂ ಬಳಕೆಯನ್ನು ನಿಯಂತ್ರಿಸುವ ಕಾನೂನುಗಳು ಬಂದಿವೆ, ಅಂತಾರಾಷ್ಟ್ರೀಯ ಒಪ್ಪಂದಗಳಾಗಿವೆ. ಉದಾಹರಣೆಗೆ, 10 ವರ್ಷಗಳ ಹಿಂದೆ ವಿಶ್ವಸಂಸ್ಥೆಯ ಪರಿಸರ ಯೋಜನೆಯ ಅಡಿಯಲ್ಲಿ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಒಂದಾಗಿ 2030 ಇಸವಿಯ ವೇಳೆಗೆ ಈ ವಿಷ ಬಳಕೆಯ ಪ್ರಮಾಣವನ್ನು ಆಗಿನದರ ಅರ್ಧದಷ್ಟಕ್ಕೆ ಇಳಿಸಬೇಕು ಎಂದು ತೀರ್ಮಾನಿಸಿದ್ದುವು. ಅದರಂತೆ ಹಲವು ನಿಯಮಗಳನ್ನು ಮಾಡಿದ್ದುವು. ಈ ಹಿನ್ನೆಲೆಯಲ್ಲಿ ನಾವು ನಿಜಕ್ಕೂ 2030 ವೇಳೆಗೆ ಆ ಗುರಿಯನ್ನು ತಲುಪುವೆ? ಈ ಅಂತಾರಾಷ್ಟ್ರೀಯ ಒಪ್ಪಂದದಿಂದ ನಿಯಮಗಳಲ್ಲಿ ಬದಲಾವಣೆ ಆಗಿದೆಯೇನೋ ನಿಜ, ಆದರೆ ಅದರ ಪರಿಣಾಮವನ್ನ ಪರಿಸರದಲ್ಲಿಯೂ ಕಾಣಬಹುದೇ? ಇದು ರಾಫ್ ಶುಲ್ಟ್ಸ್ ಅವರ ಪ್ರಶ್ನೆ. ಇದನ್ನು ತೀರ್ಮಾನಿಸಲು ಇವರು ಒಂದು ಅಧ್ಯಯನವನ್ನ ಕೈಗೊಂಡಿದ್ದರು. ಅದರ ಫಲಿತಾಂಶಗಳು ಜಗತ್ತಿನಾದ್ಯಂತ ಕೀಟನಾಶಕಗಳ ವಿಷ ಪರಿಣಾಮ ಇನ್ನೂ ಏರುಗತಿಯಲ್ಲಿಯೇ ಇದೆ ಎನ್ನುತ್ತದೆ. ಅಷ್ಟೇ ಅಲ್ಲ, ಇದರಿಂದಾಗಿ ಜೀವಿ ವೈವಿಧ್ಯದಲ್ಲಿ ಬದಲಾವಣೆಗಳು ಆಗುತ್ತಲೇ ಇವೆಯಂತೆ. ಪರಿಸರವನ್ನು ಸೇರುತ್ತಿರುವ ವಿಷಗಳಲ್ಲಿ ಕೃಷಿ ರಾಸಾಯನಿಕದ ಪ್ರಮಾಣವೇ ಹೆಚ್ಚು. ಅದರ ಜೊತೆಗೆ ಆರೋಗ್ಯ ಇಲಾಖೆಗಳು, ಕಾರ್ಖಾನೆಗಳು ಹಾಗೂ ಶುಚಿತ್ವಕ್ಕೆಂದು ಮನೆಗಳಲ್ಲಿ ಬಳಸುವ ರಾಸಾಯನಿಕಗಳು ಸೇರಿವೆ. ಇವುಗಳು ಪರಿಸರದ ಮೇಲೆ ಬೀರುವ ಒಟ್ಟಾರೆ ಪರಿಣಾಮವನ್ನು ಅಳೆಯುವುದು ಸುಲಭವಲ್ಲ. ಇದಕ್ಕಾಗಿ ವಿಶ್ವಸಂಸ್ಥೆ ಒಂದು ಸೂಚಿಯನ್ನು ತಯಾರಿಸಿತ್ತು. ಇದನ್ನು ಟೋಟಲ್ ಅಪ್ಲೈಡ್ ಟಾಕ್ಸಿಸಿಟಿ ಅರ್ಥಾತ್ ಪರಿಸರಕ್ಕೆ ನಾವು ಕೂಡಿಸಿದ ಒಟ್ಟಾರೆ ವಿಷದ ಪ್ರಮಾಣ ಎಂದರ್ಥ. ಪ್ರಪಂಚದಲ್ಲಿ ಎಲ್ಲಾ ರಾಷ್ಟ್ರಗಳನ್ನು ಒಳಗೊಂಡಂತೆ ಬಳಸಲಾಗುವ ಒಟ್ಟಾರೆ ಕೀಟನಾಶಕ ರಾಸಾಯನಿಕಗಳ ಪ್ರಮಾಣ ಹಾಗೂ ಈ ಕೀಟನಾಶಕಗಳು ಒಂದೊಂದು ಪರಿಸರದ ಸ್ವಾಸ್ಥ್ಯವನ್ನು ಸೂಚಿಸುವಂತಹ ಜೀವಿಗಳ ಮೇಲೆ ಬೀರುವ ಪರಿಣಾಮ ಏನಿರಬಹುದು ಎಂಬ ಮಾಹಿತಿಯನ್ನು ಈ ಸೂಚಿ ಬಳಸುತ್ತದೆ. ಉದಾಹರಣೆಗೆ, ಯಾವುದೇ ಪ್ರದೇಶದಲ್ಲಿ ಕೀಟನಾಶಕದ ಪ್ರಮಾಣ 10 ಇದೆ ಎಂದೇನೆ, ಅದರ ವಿಷ ಪರಿಣಾಮ ಅಲ್ಲಿರುವ ಪರಾಗಣಕ್ಕೆ ಬೇಕಾದ ಚಿಟ್ಟೆಗಳ ಮೇಲೆ, ಜೇನುನೊಣಗಳ ಮೇಲೆ ಹಾಗೂ ಹಕ್ಕಿಗಳ ಮೇಲೆ ವಿಭಿನ್ನ ಪರಿಣಾಮ ಬೀರಬಹುದು. ಈ ಎಲ್ಲ ವ್ಯತ್ಯಾಸಗಳನ್ನು ಒಳಗೊಂಡ ಮಾಹಿತಿಯನ್ನು ಬಳಸಿದರೆ ಒಟ್ಟಾರೆ ಅಲ್ಲಿನ ಪರಿಸರದ ಮೇಲೆ ಆಗುತ್ತಿರುವ ವಿಷ ಪರಿಣಾಮವನ್ನ ಲೆಕ್ಕ ಹಾಕಬಹುದು. ರಾಫ್ ಶುಲ್ಟ್ಸ್ ತಂಡ ಪ್ರಪಂಚದಲ್ಲಿ ಬಳಸುವ 625 ಇಂತಹ ಕೀಟನಾಶಕಗಳ ಬಳಕೆಯ ಪರಿಣಾಮಗಳನ್ನು ಅಧ್ಯಯನ ಮಾಡಿದೆ. ಪ್ರಪಂಚದಲ್ಲಿರುವ ಜೀವಿಗಳಲ್ಲಿ 8 ಬಗೆಯ ಜೀವಿಕುಲದ ಮೇಲೆ ಈ ವಿಷಗಳ ಪರಿಣಾಮಗಳು ಏನಿರಬಹುದು ಎಂದು ಲೆಕ್ಕ ಹಾಕಿದೆ. ಭೂಮಿಯ 1 ಇಂಚು ಜಾಗವನ್ನು ಕೂಡ ಪ್ರತ್ಯೇಕವಾಗಿ ಗುರುತಿಸಿ ಅಲ್ಲಿರುವ ಕೀಟನಾಶಕಗಳ ಪ್ರಮಾಣ ಹಾಗೂ ಅದರ ಪ್ರಭಾವಗಳನ್ನ ಗುರುತಿಸಿದೆ. ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ, ಕೆನಡಾ, ಚೀನಾ, ಯುರೋಪಿನ ರಾಷ್ಟ್ರಗಳು ಹಾಗೂ ನ್ಯೂಜಿಲೆಂಡ್ ದೇಶಗಳು ನಿಗದಿಪಡಿಸಿರುವ ಗರಿಷ್ಠ ಮಿತಿಗಿಂತ ಅತಿಯಾದ ಬಳಕೆ ಎಲ್ಲೆಲ್ಲಿದೆ ಎಂದು ಗುರುತಿಸಿ ಈ 8 ಜೀವಿಕುಲದ ಮೇಲಾಗುವ ಪರಿಣಾಮಗಳನ್ನು ಲೆಕ್ಕ ಹಾಕಿದೆ. ಜಲಸಸ್ಯಗಳು, ನೆಲಸಸ್ಯಗಳು, ಮೀನು, ನೆಲದ ಮೇಲಿನ ಕೀಟಗಳು, ಸಮುದ್ರದಲ್ಲಿರುವ ಮೀನಲ್ಲದ ಅಕಶೇರುಕ ಜೀವಿಗಳು, ಪರಾಗಸ್ಪರ್ಶ ಮಾಡುವ ಜೀವಿಗಳು ಹಾಗೂ ಮಣ್ಣಿನಲ್ಲಿ ವಾಸಿಸುವ ಬ್ಯಾಕ್ಟೀರಿಯಾ, ಬೂಸು ಅಥವಾ ಎರೆಹುಳುವಿನಂತಹ ಜೀವಿಗಳು ಈ ಅಧ್ಯಯನದ ಕೇಂದ್ರ ಬಿಂದುವಾಗಿದ್ದುವು. ವಿವಿಧ ಪ್ರದೇಶಗಳಲ್ಲಿ ಬಳಸಿದ ವಿಷಗಳ ಪ್ರಮಾಣವನ್ನು ಅನುಸರಿಸಿ ಈ ಜೀವಿಗಳ ಮೇಲೆ ಆಗಿರುವ ವಿಷ ಪರಿಣಾಮಗಳನ್ನು ಗಣಿಸಿದರು. ಈ ಎಲ್ಲಾ ಮಾಹಿತಿಗಳನ್ನು ಒಗ್ಗೂಡಿಸಿ ಒಂದಕ್ಕೊಂದು ತಾಳೆ ಹಾಕಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ರಾಲ್ಫ್ ಶುಲ್ಟ್ಸ್ ತಂಡದ ಅಧ್ಯಯನ ಹಲವು ಹೊಸ ಹೊಳವುಗಳನ್ನು ಕೊಟ್ಟಿದೆ. ಉದಾಹರಣೆಗೆ, 2013 2019 ಅವಧಿಯಲ್ಲಿ ಈ 8 ಜೀವಿಕುಲಗಳ ಮೇಲೆ ವಿಷ ಪರಿಣಾಮ ಹೆಚ್ಚುತ್ತಲೇ ಹೋಗಿದೆಯಂತೆ. ಯಾವುದೇ ಜೀವಿಕುಲವನ್ನು ಪರಿಗಣಿಸಿದರೂ ಬಳಕೆಯಲ್ಲಿರುವ ಸಾವಿರಾರು ರಾಸಾಯನಿಕಗಳಲ್ಲಿ 20-30 ರಾಸಾಯನಿಕಗಳ ವಿಷ ಪರಿಣಾಮವೇ ಆ ಜೀವಿಕುಲದ ಮೇಲಿನ ವಿಷ ಪರಿಣಾಮಗಳಲ್ಲಿ 90% ಅಂದರೆ ಹೆಚ್ಚು ಕಡಿಮೆ ಎಲ್ಲ ಪರಿಣಾಮಗಳು ಈ 20 ಅಥವಾ 30 ರಾಸಾಯನಿಕಗಳಿಂದಲೇ ಆಗುತ್ತಿವೆ. ಇನ್ನು ಯಾವ ಬೆಳೆಗಳ ಕೃಷಿ ಈ ವಿಷ ಪರಿಣಾಮಗಳಿಗೆ ಕಾರಣ ಎನ್ನುವುದು ಕೂಡ ಸ್ವಾರಸ್ಯಕರ. ಭಾರತದಲ್ಲಿ ಅತಿ ಹೆಚ್ಚು ಪರಿಸರಕ್ಕೆ ವಿಷವನ್ನು ಕೂಡಿಸುವಂತಹ ಬೆಳೆ ಎಂದರೆ ಹತ್ತಿ. 2ನೇ ಸ್ಥಾನ ಭತ್ತದ ಕೃಷಿಗೆ. ಈ ಬಳಕೆಯಾದ ವಿಷವಸ್ತುಗಳು ಅತಿ ಹೆಚ್ಚು ಕಂಡುಬರುವುದು ಈ ಬೆಳೆಗಳಲ್ಲಿಯೇ. ಎಕರೆವಾರು ವಿಷ ಪರಿಣಾಮವನ್ನು ಗಮನಿಸಿದರೆ ಭಾರತದ ಸ್ಥಿತಿ ಅಮೆರಿಕ, ಬ್ರೆಜಿಲ್ಗಿಂತ ಸ್ವಲ್ಪ ಪರವಾಗಿಲ್ಲ ಎನ್ನುತ್ತದೆ ಈ ವರದಿ. ಅಂದರೆ ಒಟ್ಟಾರೆ ವಿಷ ಬಳಕೆ ಹೆಚ್ಚಿದ್ದರೂ ಪ್ರದೇಶವಾರು ಉಳಿದ ದೇಶಗಳಿಗಿಂತಲೂ ಕಡಿಮೆಯಂತೆ. ಹಾಗಂತ ಸಮಾಧಾನ ಪಡಬಹುದೇ? ಇಲ್ಲ. ಏಕೆಂದರೆ ಮೊದಲನೆಯದಾಗಿ ಇನ್ನು ಈ ವಿಷ ಪರಿಣಾಮದಿಂದಾಗಿ ಜಲವಾಸಿ ಮೀನುಗಳು ಹಾಗೂ ಕಪ್ಪೆ ಚಿಪ್ಪು ಹವಳ ಜೀವಿಗಳಿಗೆ ಅಪಾಯ ಅತಿ ಹೆಚ್ಚಾಗುತ್ತಿದೆ. ನೆಲವಾಸಿಗಳಲ್ಲಿ ಪರಾಗಸ್ಪರ್ಶ ಮಾಡುವ ಕೀಟಗಳಿಗೆ ಬಾಧೆ ಹೆಚ್ಚಾಗಿದೆ. ಅಷ್ಟೇ ಅಲ್ಲ, ಪ್ರತಿ ವಿಷದ ಪರಿಣಾಮವೂ ವಿಭಿನ್ನವಾಗಿರುವುದರಿಂದ ಒಂದೇ ಒಂದು ವಿಷಯವನ್ನು ನಿಷೇಧಿಸಿ ಪರಿಸರದ ಆರೋಗ್ಯವನ್ನು ಕಾಪಾಡುವುದು ಕಷ್ಟ ಎಂದು ಈ ಅಧ್ಯಯನ ಸೂಚಿಸಿದೆ. ಎರಡನೆಯದಾಗಿ 2030 ವೇಳೆಗೆ ಪರಿಸರದ ಮೇಲಾಗುವ ಪರಿಣಾಮಗಳನ್ನು ಕಡಿಮೆ ಮಾಡಬೇಕೆಂದು ಈಗ ಮಾಡುತ್ತಿರುವಂತಹ ಎಲ್ಲ ಪ್ರಯತ್ನಗಳು ನಿಷ್ಫಲವಾಗಲಿವೆಯಂತೆ. ಇದೇ ಗತಿಯಲ್ಲಿ ಮುಂದುವರೆದರೆ ಚಿಲಿ ದೇಶದ ಹೊರತಾಗಿ ಇನ್ಯಾವ ದೇಶವೂ ಕೂಡ ಆ ಗುರಿಯನ್ನು ತಲುಪಲಾರದು ಎನ್ನುತ್ತಾರೆ ಶುಲ್ಟ್ಸ್. ವಿಷ ರಾಸಾಯನಿಕಗಳನ್ನು ಬಳಸುವ ಬೆಳೆಗಳ ಕೃಷಿ ವಿಧಾನದಲ್ಲಿ ಬದಲಾವಣೆ, ಪರಿಸರದಲ್ಲಿ ವಿಷವನ್ನು ಹೆಚ್ಚಿಸುತ್ತಿರುವ 20-30 ರಾಸಾಯನಿಕಗಳ ಬಳಕೆಯನ್ನು ನಿಯಂತ್ರಿಸಿ ಕಡಿಮೆ ಮಾಡುವುದು, ಬೇಕಿದ್ದಾಗ ಬೇಕಾದಷ್ಟು ಮಾತ್ರವೇ ರಾಸಾಯನಿಕಗಳನ್ನು ಬಳಸುವಂತಹ ಪ್ರಿಸಿಷನ್ ಕೃಷಿ ತಂತ್ರಗಳನ್ನು ಬಳಸದೇ ಹೋದಲ್ಲಿ ಪರಿಸರದಲ್ಲಿ ವಿಷವನ್ನು ಕುಗ್ಗಿಸಬೇಕೆನ್ನುವ ನಮ್ಮ ಆಸೆ ಕನಸಾಗಿಯೇ ಉಳಿಯಬಹುದು ಎಂದು ಇವರು ಆತಂಕಿಸಿದ್ದಾರೆ. ಚುಟುಕು ಚುರುಕು.
1: ಕಾಳಿಂಗನ ರೈಲು ಪ್ರಯಾಣ. ಪಶ್ಚಿಮ ಘಟ್ಟಗಳು ಮತ್ತು ಕಾಳಿಂಗ ಸರ್ಪದ ನಡುವಿನ ಸಂಬಂಧದ ಬಗ್ಗೆ ಏನೂ ಹೇಳಬೇಕಿಲ್ಲ. ಆದರೂ ಒಂದು ರಹಸ್ಯವಿತ್ತು. ದಕ್ಷಿಣ ಭಾರತದ ಎಲ್ಲಾ ಕಡೆಗಳಲ್ಲಿಯೂ ಕಾಳಿಂಗ ಸರ್ಪ ಕಾಣಿಸುವುದಿಲ್ಲ. ಕೆಲವೇ ಕಡೆಗಳಲ್ಲಿ ಮಾತ್ರ ಅದರ ಸಾಮ್ರಾಜ್ಯವಿದೆ. ಈ ನೆಲೆಗಳಲ್ಲಿಯಷ್ಟೇ ಅದು ಬೀಡು ಬಿಟ್ಟಿರುವುದೇಕೆ? ಸರ್ಪದ ವಿವಿಧ ನೆಲೆಗಳ ನಡುವೆ ಏನಾದರೂ ಸಂಬಂಧ ಇದೆಯೋ ಎಂಬ ಕುತೂಹಲದ ಪ್ರಶ್ನೆ ಇನ್ನೊಂದು ಗುಟ್ಟನ್ನು ಹೊರಗೆಡವಿದೆ. ಕಾಳಿಂಗ ಸರ್ಪಗಳು ಸಹಜವಾಗಿ ತಮ್ಮದಲ್ಲದ ನೆಲೆಯಲ್ಲಿ ಕಂಡುಬಂದವೆಂದರೆ ಅವು ರೈಲು ಹತ್ತಿ ಬಂದಿರಬೇಕಂತೆ. ಹೀಗೆಂದು ಜರ್ಮನಿಯ ಲೈಬ್ನಿಟ್ಸ್ ಸಂಶೋಧನಾಲಯದ ಸರ್ಪತಜ್ಞ ದಿನೇಶ್ ಪರಮಾರ್ಕರ್ ತರ್ಕಿಸಿದ್ದಾರೆ. ಗೋವಾದ ಸುತ್ತಮುತ್ತಲಿನ ಕಾಳಿಂಗ ಸರ್ಪದ ನೆಲೆಗಳನ್ನು ಗುರುತಿಸಿದ್ದಾರೆ. ಸಾಮಾನ್ಯವಾಗಿ ಹಾವುಗಳಿಗೆ ಒಗ್ಗದ, ಆದರೆ ಹಾವುಗಳು ಕಂಡುಬಂದಂತಹ ನೆಲೆಗಳನ್ನು ಪರಿಶೀಲಿಸಿದ್ದಾರೆ. ಇಂತಹ ಅಸ್ವಾಭಾವಿಕ ನೆಲೆಗಳೆಲ್ಲವೂ ರೈಲ್ವೆ ಹಳಿ, ರೈಲ್ವೆ ಯಾರ್ಡು ಇಲ್ಲವೇ ರೈಲ್ವೆ ನಿಲ್ದಾಣಗಳ ನಿಕಟವಿದ್ದುವಂತೆ. ಅಂದರೆ ಈ ಅಸಹಜ ನೆಲೆಗೆ ಹಾವುಗಳು ಬಂದಿದ್ದು ಆಕಸ್ಮಿಕ ಎನ್ನುವ ಅವರು, ರೈಲುಗಳನ್ನೇರಿ ಅವು ಇಲ್ಲಿಗೆ ಬಂದು ತಲುಪಿರಬೇಕು ಎಂದು ತರ್ಕಿಸಿದ್ದಾರೆ.
3: ಪ್ರಾಣಿ ಸಸ್ಯಗಳ ಬಣ್ಣಗಳು. ಆಲ್ಫ್ರೆಡ್ ರಸೆಲ್ ವ್ಯಾಲೆಸ್ 19ನೆಯ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿದ್ದ ಪ್ರಭಾವಿ ಜೀವಿ ವಿಜ್ಞಾನಿ. ಜೀವಿ ವಿಕಾಸ ಎನ್ನುವುದನ್ನು ಕುರಿತು ಮಾತನಾಡುವಾಗ ಚಾರ್ಲ್ಸ್ ಡಾರ್ವಿನ್ ಹೇಳಿದ ನಿಸರ್ಗದ ಆಯ್ಕೆ ಎನ್ನುವ ತತ್ವವನ್ನು ಒತ್ತಿ ಹೇಳುತ್ತೇವಷ್ಟೇ. ಈ ತತ್ವವನ್ನು ಡಾರ್ವಿನ್ನಂತೆಯೇ ವ್ಯಾಲೆಸ್ ಕೂಡ ಕಂಡುಕೊಂಡಿದ್ದ ಹಾಗೂ ಆ ವಿಷಯವನ್ನು ಡಾರ್ವಿನ್ನನಿಗೆ ಪತ್ರ ಮುಖೇನ ಬರೆದು ತಿಳಿಸಿದ್ದ. ತನ್ನ ಆಲೋಚನೆಯಂತೆಯೇ ವ್ಯಾಲೆಸ್ನ ಆಲೋಚನೆಯೂ ಇದ್ದದ್ದು ಡಾರ್ವಿನ್ನನಿಗೆ ಸಖೇದಾಶ್ಚರ್ಯವನ್ನು ತಂದಿತ್ತು. ಅದುವರೆವಿಗೂ ತನ್ನ ತತ್ವಗಳನ್ನು ಪ್ರಕಟಿಸಲು ನಿಧಾನಿಸಿದ್ದ ಡಾರ್ವಿನ್ ವ್ಯಾಲೆಸ್ನ ಜೊತೆಗೂಡಿ ಅದನ್ನು ಮೊದಲು ಪ್ರಕಟಿಸಿದ. ಆದರೆ ಡಾರ್ವಿನ್ನನ ಹೆಸರಷ್ಟೇ ಅದಕ್ಕೆ ಏಕೆ ಅಂಟಿಕೊಂಡಿದೆ ಎನ್ನುವುದು ಇನ್ನೂ ಕುತೂಹಲದ ವಿಷಯವಾಗಿ ಉಳಿದಿದೆ. ವ್ಯಾಲೆಸ್ನ ಖ್ಯಾತಿ ಕೇವಲ ಡಾರ್ವಿನ್ನನ ಸಹವರ್ತಿಯಾಗಿದ್ದ ಎನ್ನುವುದಕ್ಕಷ್ಟೇ ಸೀಮಿತವಲ್ಲ. ಪ್ರತಿಯೊಂದು ಜೀವಿ ಪ್ರಭೇದವೂ ನಿರ್ದಿಷ್ಟ ಭೂಭಾಗದಲ್ಲಿಯಷ್ಟೇ ಇರುತ್ತವೆ ಎಂದು ಆತ ಹೇಳಿದ್ದ. ಇಡೀ ಪ್ರಪಂಚವನ್ನು ಆಧಾರದ ಮೇಲೆ ಹಲವು ಭೂಭಾಗಗಳನ್ನಾಗಿ ವಿಂಗಡಿಸಿ ಜೈವಿಕ ಭೂವಿಜ್ಞಾನ ಅಥವಾ ಜೂಜಿಯೋಗ್ರಫಿ ಎನ್ನುವ ಹೊಸ ಅರಿವಿನ ಶಾಖೆಗೆ ಬುನಾದಿಯನ್ನು ಕಟ್ಟಿದ್ದ. ಪ್ರಾಣಿಗಳ ಬಣ್ಣಗಳ ಬಗ್ಗೆಯೂ ಆತನ ಅಧ್ಯಯನಗಳು ಸ್ವಾರಸ್ಯಕರವಾಗಿದ್ದುವು. 150 ವರ್ಷಗಳ ಹಿಂದೆ ವ್ಯಾಲೆಸ್ ತನ್ನ ಅಧ್ಯಯನಗಳನ್ನು ಒಟ್ಟಾಗಿಸಿ ಅಮೆರಿಕನ್ ನ್ಯಾಚುರಲಿಸ್ಟ್ ಪತ್ರಿಕೆಯಲ್ಲಿ ಪ್ರಬಂಧವಾಗಿ ಪ್ರಕಟಿಸಿದ್ದ. ಇದನ್ನು ಪ್ರಾಣಿಗಳ ಬಣ್ಣದ ಬಗೆಗಿನ ಕ್ಲಾಸಿಕ್ ಅಧ್ಯಯನ ಎಂದು ಜೀವಿ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಆ ಪ್ರಬಂಧದ ಕನ್ನಡ ಅನುವಾದವನ್ನು ಜಾಣಸುದ್ದಿ ಈ ಮುಂದಿನ ಕೆಲವು ವಾರಗಳಲ್ಲಿ ಸರಣಿಯಾಗಿ ನಿಮಗೆ ಕೇಳಿಸಲಿದೆ. ಇದು ಜೀವಿ ವಿಜ್ಞಾನದಲ್ಲಿನ ಒಂದು ಮಹತ್ತರ ಹೆಜ್ಜೆಯನ್ನು ಗುರುತಿಸುವುದರ ಜೊತೆಗೆ ಅರಿವಿನ ಬೆಳವಣಿಗೆ ಹೇಗಾಗುತ್ತದೆ ಎಂಬುದನ್ನೂ ತಿಳಿಸಲಿದೆ. ಬನ್ನಿ, ರಂಗಿನ ಪ್ರಪಂಚದ ಕೌತುಕಮಯ ರಹಸ್ಯಗಳನ್ನು ಕೇಳಿ. ನೂರೈವತ್ತು ವರ್ಷಗಳ ಹಿಂದೆ ಬ್ರಿಟಿಷ್ ಜೀವಿ ವಿಜ್ಞಾನಿ ಆಲ್ಫ್ರೆಡ್ ರಸೆಲ್ ವ್ಯಾಲೆಸ್ ಅಮೆರಿಕನ್ ನ್ಯಾಚುರಲಿಸ್ಟ್ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದ ದಿ ಕಲರ್ಸ್ ಆಫ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಪ್ರಬಂಧದ ಕನ್ನಡ ಅನುವಾದ. ಪ್ರಾಣಿಗಳ ಬಣ್ಣಗಳು ಸಂಚಿಕೆ 1. ನಿಸರ್ಗದಲ್ಲಿರುವ ವಸ್ತುಗಳಲ್ಲಿ ಬಣ್ಣದಷ್ಟು ಅಪ್ಪಟವಾದ ಖುಷಿ ಹಾಗೂ ಆನಂದವನ್ನು ನೀಡುವ ಗುಣ ಬೇರೊಂದಿಲ್ಲ. ಆಗಸದ ಆಕಾಶ ನೀಲಿ, ಸೂರ್ಯಾಸ್ತದ ಹೊಳೆಯುವ ರಂಗು, ಪರ್ವತಗಳು ಹೊದ್ದಿರುವ ಹಿಮದ ಶುದ್ಧ ಬಿಳಿ ಹಾಗೂ ಭೂಮಿಯುದ್ದಕ್ಕೂ ಅನಂತವೆನ್ನುವಂತೆ ಹಾಸಿರುವ ವಿಭಿನ್ನ ಹಸಿರು ಬಣ್ಣ ಕಣ್ಣಿರುವವರಿಗೆ ಅವಿರತವಾಗಿ ಖುಷಿಯನ್ನು ನೀಡುತ್ತವೆ. ಹಾಗಿದ್ದರೂ ಇವು ಸದಾ ಬದಲಾಗುವ ಚಿತ್ರವೊಂದಕ್ಕೆ ಇರುವ ವಿಶಾಲವಾದ ಪರದೆ ಅಥವಾ ಚೌಕಟ್ಟಷ್ಟೇ. ಈ ವಿಶಾಲವಾದ ಶಾಂತ ಚಿತ್ರಕ್ಕೆ ಹೋಲಿಸಿದರೆ ಪ್ರಾಣಿ ಹಾಗೂ ಸಸ್ಯ ಪ್ರಪಂಚದಲ್ಲಿರುವ ಅಸಂಖ್ಯ ವಸ್ತುಗಳು ಹೊಂದಿರುವ ಬಣ್ಣಗಳು ಅತ್ಯಂತ ಸುಂದರ ಹಾಗೂ ವೈವಿಧ್ಯಮಯ. ಸಾಮಾನ್ಯವಾಗಿ ಹೂಗಳು, ಕೀಟಗಳು ಮತ್ತು ಹಕ್ಕಿಗಳು ಈ ಬಗೆಯಲ್ಲಿ ಅಲಂಕೃತವಾಗಿರುವ ಜೀವಿಗಳು. ಇವುಗಳ ಆಕಾರದಲ್ಲಿರುವ ಸಿಮೆಟ್ರಿ, ಸಮತೆ, ವೈವಿಧ್ಯ ಹಾಗೂ ಅವುಗಳ ಅದ್ದೂರಿ ಹೊದಿಕೆಗಳು ಭೂಮಿಯನ್ನು ಸಜೀವಗೊಳಿಸುತ್ತವಷ್ಟೇ ಅಲ್ಲ, ಎಲ್ಲರನ್ನೂ ಆಕರ್ಷಿಸುವ ವಸ್ತುಗಳು. ನಮ್ಮ ಮಾನಸಿಕ ಹಾಗೂ ನೈತಿಕ ಗುಣಗಳಿಗೂ ಈ ಸಮೃದ್ಧಿಯಾದ ಬಣ್ಣಗಳಿಗೂ ಸಮ್ಮತವಿದೆ ಎನ್ನುವ ಬಗ್ಗೆ ಎರಡು ಮಾತಿಲ್ಲ. ಹೂವು, ಹಕ್ಕಿ ಹಾಗೂ ಕೀಟಗಳ ಆನಂದಕರ ಬಣ್ಣಗಳನ್ನು ಮಕ್ಕಳಷ್ಟೇ ರಾಕ್ಷಸರು ನೋಡಿ ಖುಷಿಪಡುತ್ತಾರಷ್ಟೇ. ಇವುಗಳನ್ನು ನೋಡಿದಾಗ ನಮ್ಮಲ್ಲಿ ಹಲವರಿಗೆ ಆಗುವ ಖುಷಿ ಹಾಗೂ ಶಾಂತ ಭಾವಗಳು ಬೌದ್ಧಿಕವಾಗಿಯೂ ನೈತಿಕವಾಗಿಯೂ ಲಾಭದಾಯಕ. ಮನುಷ್ಯನ ಈ ಅನುಕೂಲಕ್ಕಾಗಿಯೇ ಇವು ಇವೆ ಎನ್ನುವುದೇ ಬಹುದೀರ್ಘಕಾಲದಿಂದ ನಿಸರ್ಗದಲ್ಲಿ ಬಣ್ಣಗಳೇಕಿವೆ ಎನ್ನುವ ಪ್ರಶ್ನೆಗೆ ವಿವರಣೆಯಾಗಿದ್ದುವು ಎಂದರೆ ಅಚ್ಚರಿ ಪಡಬೇಕಿಲ್ಲ. ಮರುಭೂಮಿಯಲ್ಲಿ ಅರಳುವ ಪುಷ್ಪಗಳದೆಷ್ಟೋ ಶುಷ್ಕ ಗಾಳಿಯಲ್ಲಿ ಬಾಡಿ ಕಳೆಯುತ್ತಿವೆ ಸೌಂದರ್ಯ ಎನ್ನುವ ಕವಿ ನುಡಿ ಬಣ್ಣ ಕೇವಲ ನಮ್ಮ ನೋಟಕ್ಕಷ್ಟೇ ಇರಬಹುದೇ ಎಂದು ಪ್ರಶ್ನಿಸಿದರೂ, ಶೋಧದ ಹಾದಿಯಲ್ಲಿ ನಡೆಯುತ್ತಿರುವ ಮನುಷ್ಯ ಇಂದಲ್ಲದಿದ್ದರೂ ನಾಳೆ ಈ ಭೂಮಿಯ ಮೂಲೆ ಮೂಲೆಯಲ್ಲಿಯೂ ಬಚ್ಚಿಟ್ಟುಕೊಂಡಿರುವ ಎಲ್ಲ ಸುಂದರ ವಸ್ತುಗಳನ್ನೂ ಹುಡುಕಿ ಖುಷಿ ಪಟ್ಟೇ ಪಡುವನೆಂಬುದು ಸ್ಪಷ್ಟವಾಗಿತ್ತು. ನಿಸರ್ಗದಲ್ಲಿರುವ ಇಷ್ಟೊಂದು ವಸ್ತುಗಳಿಗೆ ಬಣ್ಣ ಬೇಕಿದೆ ಎಂದು ಊಹಿಸುವುದು ಕಷ್ಟವಾಗಿರುವುದು ಈ ವಾದಕ್ಕೆ ಬಹಳಷ್ಟು ಪುಷ್ಟಿಯನ್ನು ನೀಡಿತ್ತು. ಅಲ್ಲ, ಹಿತ್ತಲಲ್ಲಿರುವ ಮುಳ್ಳಿನ ಮೈಯ ಗೊಬ್ಬಳಿಗೇಕೆ ಹೊನ್ನ ಹೂಗಳ ಹೊದಿಕೆ, ಚುಚ್ಚುವ ಪಾಪಾಸು ಕಳ್ಳಿಗೇಕೆ ಆ ಉದಾ ಹೂವು, ನಮ್ಮೂರ ಬಯಲುಗಳಿಗೇಕೆ ಮೈನ ಮಲ್ಲಿಗೆಯ ಹೊನ್ನ ಹಾಸು, ಬೆಟ್ಟ ದಿಬ್ಬಗಳ ಪೊದರುಗಳಿಗೆ ಬೇಕೆ ಆ ಉದಾ ಹೂಗಳ ಖುಷಿ, ಪ್ರತಿ ನೆಲವು ತನ್ನದೇ ಆದ ವಿಶಿಷ್ಟವಾದ ಪುಷ್ಪ ರಕ್ತಗಳನ್ನು ಹುಟ್ಟಿಸುವುದೇಕೆ, ಆಲ್ಪ್ಸ್ ಪರ್ವತದ ಶಿಲೆಗಳು ಹೊಳೆಯುತ್ತವಲ್ಲ ಅದು ಮನುಷ್ಯನ ಖುಷಿಗಾಗಿಯೋ ಅಲ್ಲವೆಂದರೆ ಮತ್ತೇಕೆ, ರೆಕ್ಕೆಯಲ್ಲಿರುವ ಸುಂದರ ಚಿತ್ರಗಳಿಂದ ಚಿಟ್ಟೆಗೇನು ಉಪಯೋಗ, ಹೊಳೆವ ಹೊನ್ನ ಗರಿಯ ಎದೆಯಿಂದ ಹಮ್ಮಿಂಗ್ ಬರ್ಡ್ ಹಕ್ಕಿಗೇನು ಲಾಭ, ಪ್ರಕೃತಿಯ ನೋಟ ಮನುಷ್ಯನನ್ನು ಖುಷಿಪಡಿಸಲಿ ಎಂದೇ ಕೊನೆಯಲ್ಲಿ ಸೇರಿಸಿದ ಪುಟ್ಟ ಚಿತ್ರ ಅದು ಎನ್ನಬಹುದೇ? ಬಣ್ಣಗಳ ಕುರಿತು ನಮಗೆ ಇತ್ತೀಚೆಗೆ ದೊರೆತಿರುವ ಎಲ್ಲ ಅರಿವನ್ನು ಕೂಡಿಸಿದರೂ ಯಾರಿಗೂ ಮೂಲತಃ ಈ ನಮ್ಮ ಹಳೆಯ ನಂಬಿಕೆಗಳು ತಪ್ಪು ಎಂದು ಅನಿಸಲಿಕ್ಕಿಲ್ಲ. ಬಣ್ಣಕ್ಕೆ ಪ್ರಕೃತಿಯಲ್ಲಿ ನಾವು ಕನಸಿನಲ್ಲಿಯೂ ಕಾಣದಂತಹ ಉಪಯೋಗಗಳು ಇವೆ ಎನ್ನುವುದು ಸತ್ಯ. ಹಾಗೆಯೇ ನಮ್ಮ ಇಂದ್ರಿಯಗಳು ಹಾಗೂ ಭಾವನೆಗಳ ಜೊತೆಗಿನ ಸಂಬಂಧವೂ ವಿಶ್ವದಲ್ಲಿ ಬಣ್ಣದ ಇನ್ನೊಂದು ಉಪಯೋಗವಿರಬಹುದು. ಈ ಎಲ್ಲ ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ಬಣ್ಣವೆನ್ನುವ ಈ ಆಸಕ್ತಿಯುತವಾದ ವಿಷಯದಲ್ಲಿ ಇತ್ತೀಚೆಗೆ ನಡೆದಿರುವ ಸಂಶೋಧನೆಗಳ ಬಗ್ಗೆ ಓದುಗರಿಗೆ ತಿಳಿಸಬೇಕೆಂದಿದ್ದೇವೆ. ಅದಕ್ಕೆ ಮೊದಲು ಜೀವಿಗಳ ಬಣ್ಣಗಳ ಪ್ರಮುಖ ಅಂಶಗಳನ್ನು ಕುರಿತು ತಿಳಿಯಬೇಕು. ಅನಂತರ ಬಣ್ಣಗಳ ಉಪಯೋಗಗಳ ಉದಾಹರಣೆಗಳನ್ನು ಅರಿಯೋಣ. ಕೊನೆಗೆ ಬಣ್ಣದ ಸ್ವರೂಪ ಹಾಗೂ ಅದರ ಬೆಳವಣಿಗೆಯ ಕುರಿತು ಕೆಲವು ಸಾಮಾನ್ಯ ನಿಯಮಗಳನ್ನು ತಿಳಿಯೋಣ.
0: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಕೊಳ್ಳೇಗಾಲ ಶರ್ಮ, ಶ್ರೀಮತಿ ಭಾರತಿ ಹಾಗೂ ಜೆಮಿನಿ ಎಐ ಧ್ವನಿಗಳು. ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸ್ಆಪ್ ಮಾಡಿ.
4: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
5: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
6: 55ನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಪ್ರಪಂಚದಲ್ಲಿನ ಜೀವಿ ವೈವಿಧ್ಯ, ಇಲ್ಲಿ ಭಾರತ ಮತ್ತು ಭಾರತ ಬಿಟ್ಟು ಬೇರೆ ಪ್ರದೇಶಗಳಿಗೆ ಈ ಜೀವ ವೈವಿಧ್ಯಗಳ ಸಂಖ್ಯೆಯನ್ನು ಕೊಡಲಾಗಿದೆ. ಸಸ್ಯ ವೈವಿಧ್ಯ ಭಾರತದಲ್ಲಿ 45,000, ಪ್ರಪಂಚದಲ್ಲಿ 2.7 ಲಕ್ಷ. ಶಿಲೀಂಧ್ರಗಳು ಭಾರತದಲ್ಲಿ 23,000, ಪ್ರಪಂಚದಲ್ಲಿ 72,000. ಶಿಲಾವಲ್ಕಗಳು ಶಿಲೀಂಧ್ರಗಳು ಸೇರಿವೆ. ಪಾಚಿ ಭಾರತದಲ್ಲಿ 2,500, ಇತರ ಕಡೆ 40,000. ಶಿಲಾವಲ್ಕ ಭಾರತದಲ್ಲಿ 1,600. ಬ್ರಯೋಫೈಟಾ ಹಾವಸೆ ಭಾರತದಲ್ಲಿ 2,700, ವಿಶ್ವದಲ್ಲಿ 16,000. ಪುಷ್ಪ ಸಸ್ಯ ಭಾರತದಲ್ಲಿ 1,022, ಭಾರತದಲ್ಲಿ 10,000. ಅನಾವೃತ ಬೀಜ ಸಸ್ಯಗಳು, ಹೂ ಬಿಡುವ ಸಸ್ಯಗಳು 64 ಹಾಗೂ ಹೂ ಬಿಡುವ ಸಸ್ಯಗಳು 17,000 ಭಾರತದಲ್ಲಿ. ಪ್ರಪಂಚದಲ್ಲಿ ಇದು 2.4 ಲಕ್ಷ. ಪ್ರಾಣಿ ವೈವಿಧ್ಯ ಭಾರತದಲ್ಲಿ 81,000, ಪ್ರಪಂಚದಲ್ಲಿ 13,20,000. ಸಸ್ತನಿಗಳು ಭಾರತದಲ್ಲಿ 372, ಹಕ್ಕಿಗಳು 1,228, ಸರೀಸೃಪಗಳು 428, ಉಭಯಜೀವಿಗಳು 204, ಮೀನುಗಳು 2,546. ಸೊ ಪ್ರಪಂಚದಲ್ಲಿ ಇವು 45,000. ಅಕಶೇರುಕಗಳು ಕೀಟಗಳನ್ನು ಹೊರತುಪಡಿಸಿ 20,000 ಭಾರತದಲ್ಲಿ, 288,000 ವಿಶ್ವದಲ್ಲಿ. ಕೀಟಗಳು ಭಾರತದಲ್ಲಿ 50,717, ಪ್ರಪಂಚದಲ್ಲಿ 9.5 ಲಕ್ಷ. ಬ್ಯಾಕ್ಟೀರಿಯಾಗಳು ಭಾರತದಲ್ಲಿ 850, ಪ್ರಪಂಚದಲ್ಲಿ 4,000 ಸೈನೋಬ್ಯಾಕ್ಟೀರಿಯಾಗಳನ್ನು ಸಹ ಒಳಗೊಂಡಿದೆ. ವೈರಸ್ ಪ್ರಪಂಚದಲ್ಲಿ 4,000. ಇತರೆ ಮುಖ್ಯವಾಗಿ ಪ್ರೋಟೋಜುವಾ ಭಾರತದಲ್ಲಿ 2,577, ಬೇರೆ ದೇಶದಲ್ಲಿ 40,000.
7: ಜೀವ ವೈವಿಧ್ಯ ಬದುಕಿನ ಅಡಿಪಾಯ, ಇದು ಮಾನವರ ಮೂಲಭೂತ ಅಗತ್ಯಗಳನ್ನು ಪೂರೈಸುತ್ತದೆ. ಒಂದೇ ಥರ ಗಿಡಗಳು ಮರಗಳು ಇದ್ದರೆ ಅವುಗಳು ಕೆಲವೊಮ್ಮೆ ವೈರಸ್ಗಳ ಕಾಯಿಲೆಯಿಂದಾಗಿ ಬೇಗನೆ ಸತ್ತು ಹೋಗುತ್ತದೆ. ಜೀವ ವೈವಿಧ್ಯ ಇರುವುದರಿಂದ ಒಂದು ಸಸ್ಯಗಳು ಮತ್ತೊಂದು ಸಸ್ಯಗಳ ಬ್ಯಾಕ್ಟೀರಿಯಾಗಳಿಗೆ ಅಥವಾ ವೈರಸ್ಗಳಿಗೆ ಔಷಧೀಯ ಥರ ಕೆಲಸ ಮಾಡುತ್ತವೆ. ಹಾಗಾಗಿ ಕಾಡು ನಾಶವಾಗುವುದು ತಪ್ಪುತ್ತದೆ. ಆಹಾರ, ಔಷಧಿ, ನಾರು, ಬಟ್ಟೆ, ಮೇವು, ಇಂಧನದ ಮೂಲವೇ ಇದಾಗಿದೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸುಮಾರು 80% ಜನತೆ ಸಾಂಪ್ರದಾಯಿಕ ಔಷಧಿಗಳನ್ನು ಅವಲಂಬಿಸಿದ್ದಾರೆ. ಹೆಚ್ಚಿನ ಔಷಧಿಗಳು ಸಸ್ಯ ಮೂಲಗಳಿಂದ ಬಂದಂಥವು. ಈ ರಾಷ್ಟ್ರದಲ್ಲಿ ಸುಮಾರು 20,000 ಸಸ್ಯ ಜಾತಿಗಳು ಔಷಧಿಗಳಿಗಾಗಿ ಬಳಸುತ್ತಾರೆ. ಹೆಚ್ಚಿನ ವೈವಿಧ್ಯವು ವೈವಿಧ್ಯಮಯ ಬಳಕೆಗೆ ಆಸ್ಪದವೀಯುತ್ತದೆ. ತಳಿ ತಂತ್ರಜ್ಞಾನಕ್ಕೆ ಜೀನ್ ವೈವಿಧ್ಯವೇ ತಳಹದಿ. ಜೀವ ವೈವಿಧ್ಯ ಭೂಮಿಯ ಅಂತವನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಜೀವ ವೈವಿಧ್ಯಕ್ಕೆ ಅತ್ಯಂತ ಮಹತ್ವವಿದೆ. ಅತ್ಯಂತ ಮುಖ್ಯವಾಗಿ ಜೀವ ವೈವಿಧ್ಯವು ಪರಿಸರದ ಸ್ಥಿರತೆಯನ್ನು ಕಾಪಾಡುತ್ತದೆ. ಜೀವ ವೈವಿಧ್ಯ ಹೆಚ್ಚಾದಷ್ಟು ಜೀವಗಳ ಮತ್ತು ಅದರಲ್ಲಿನ ವ್ಯವಸ್ಥೆಗಳು ಚೇತರಿಸಿಕೊಳ್ಳುತ್ತವೆ. ಅಂದರೆ ಬೇಗ ಹಾಳಾಗುವುದಿಲ್ಲ ಅಥವಾ ಬೇಗ ನಾಶವಾಗುವುದಿಲ್ಲ. ಇದು ಆಹಾರ ಜಾಲದ ಮೂಲಕ ಒಂದು ಜಾತಿಯ ಜೀವಿಗಳು ಪ್ರಬಲಗೊಳ್ಳದಂತೆ ತಡೆದು ಪರಿಸರ ವ್ಯವಸ್ಥೆಯ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ. ಜೀವಿಗಳ ಪರಸ್ಪರ ಅವಲಂಬನೆಯು ಪರಾಗಣ, ಬೀಜಪ್ರಸಾರ ಇತ್ಯಾದಿ ಕ್ರಿಯೆಗಳಿಗೆ ಸಹಾಯಕ. ಜೀವ ವೈವಿಧ್ಯ ಅರಣ್ಯಗಳಲ್ಲಿ ನೀರಿನ ಹರಿವನ್ನು ತಗ್ಗಿಸಿ ಮಣ್ಣಿನ ಸವಕಳಿಯನ್ನು ತಡೆಗಟ್ಟುತ್ತದೆ. ಇದು ಪರಿಸರದ ಮಾಲಿನ್ಯವನ್ನು ತಡೆಗಟ್ಟಲು ಸಹಾಯಕಾರಿ. ಒಂದು ಅಂದಾಜಿನ ಪ್ರಕಾರ 50 ವರ್ಷದ ಒಂದು ಮರ ಪರಿಸರಕ್ಕೆ ಸಲ್ಲಿಸುವ ಈ ಸೇವೆಯನ್ನು ಹಣದಲ್ಲಿ ಗಣಿಸಿದರೆ ಅದರ ಬೆಲೆಯು ಸುಮಾರು 15,70,000 ರೂಪಾಯಿಗಳು. ಮೇಲಾಗಿ ಪ್ರತಿಯೊಂದು ಜಾತಿಯು ಜೀವಿಯು ಅದ್ವಿತೀಯವೇ. ವಿಶ್ವಸಂಸ್ಥೆಯ ನಿಸರ್ಗದ ಶಾಸನಾಧಿಕಾರಿಯ ಪ್ರಕಾರ ಮಾನವರಿಗೆ ಉಪಯೋಗವಾಗಲಿ ಬಿಡಲಿ ಪ್ರತಿಯೊಂದು ಜೀವಿಗೂ ಈ ಭೂಮಿಯಲ್ಲಿ ಜೀವಿಸುವ ಹಕ್ಕಿದೆ. ಈ ಗಿಡಮರಗಳೇ ಮನುಷ್ಯನಿಗೆ ಆಮ್ಲಜನಕವನ್ನು ದ್ಯುತಿ ಸಂಶ್ಲೇಷಣೆಯ ಮೂಲಕ ಬಿಡುಗಡೆ ಮಾಡುತ್ತವೆ. ಕಾಡುಗಳನ್ನು ಕಡಿದಂತೆ ಆಕ್ಸಿಜನ್ನಿನಲ್ಲಿ ಏರುಪೇರಾಗುತ್ತದೆ. ಇದರಿಂದ ಜೀವಿಗಳಿಗೆ ತುಂಬ ತೊಂದರೆಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಕಾಡುಗಳನ್ನು ಕಡಿದರೆ ಹಾಗೂ ನೀರಿನ ಮೂಲಗಳನ್ನು ಕಲುಷಿತಗೊಳಿಸಿದರೆ ನೀರಿನಲ್ಲಿರುವ ಜಲ ಸಸ್ಯಗಳು, ಭೂಮಿ ಮೇಲಿರುವ ಕಾಡು ಪ್ರದೇಶಗಳು ಒಟ್ಟು 100%ನಷ್ಟು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ. ಕಾಡುಗಳನ್ನೆಲ್ಲ ಕಡಿದರೆ 50%ನಷ್ಟು ಆಕ್ಸಿಜನ್ ಕಡಿಮೆಯಾಗುತ್ತದೆ. ಜಲಮೂಲಗಳನ್ನು ನಾಶ ಮಾಡಿದರೆ ಜಲಸಸ್ಯಗಳು ನಾಶವಾಗಿ 50%ನಷ್ಟು ಆಮ್ಲಜನಕ ಕಡಿಮೆಯಾಗುತ್ತದೆ. ಹಾಗಾಗಿ ಹೆಚ್ಚು ಹೆಚ್ಚು ಹಸಿರು ಇದ್ದಾಗ ಮಾತ್ರ ಎಲ್ಲ ಜೀವಿಗಳು ಆರೋಗ್ಯಕರವಾಗಿ ಹಾಗೂ ಸಂತೋಷವಾಗಿ ಈ ಭೂಮಿಯ ಮೇಲೆ ಬದುಕಲು ಸಾಧ್ಯವಾಗುತ್ತದೆ. ಇಲ್ಲವೆಂದರೆ ಬದುಕು ದುಸ್ತರವಾಗುತ್ತದೆ. ಅನೇಕ ಕಾಯಿಲೆಗಳು ಕಾಡುಗಳಿರುವುದರಿಂದನೇ ತಡೆಗಟ್ಟಲ್ಪಟ್ಟಿವೆ. ಕಾಡುಗಳು ನಾಶವಾದಂತೆಯೇ ಪರಿಸರದಲ್ಲಿ ಬ್ಯಾಕ್ಟೀರಿಯಾಗಳು, ಕಾಯಿಲೆಗಳು ಅತಿ ಹೆಚ್ಚಾಗಿ ಉದ್ಭವಿಸಿ ಮಾನವನ ನಾಶಕ್ಕೆ ಕಾರಣವಾಗಬಹುದು. ಹಾಗಾಗಿ ಪ್ರತಿಯೊಬ್ಬರೂ ಹಸಿರು ಗಿಡಗಳನ್ನು ಅಥವಾ ಕಾಡನ್ನು ರಕ್ಷಿಸುವುದು ಆದ್ಯ ಕರ್ತವ್ಯವಾಗಿರುತ್ತದೆ. ಇದೆಲ್ಲರೂ ಈ ವಿಷಯವು ತಮಗೆ ತಿಳಿದಿರಬೇಕೆಂದು ನನ್ನ ಕೋರಿಕೆ. ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಂದರೆ ಜೀವ ವೈವಿಧ್ಯತೆಯನ್ನು ರಕ್ಷಣೆ ಮಾಡಬೇಕು ಅಥವಾ ಸಂರಕ್ಷಣೆ ಮಾಡಬೇಕು. ಜೀವಜಾತಗಳು ಜೀನ್ ವೈವಿಧ್ಯದ ಹಾಗೂ ಪರಿಸರ ವ್ಯವಸ್ಥೆ ಅಥವಾ ಆವಾಸ ವೈವಿಧ್ಯದ ನಾಶವನ್ನು ತಡೆಯುವಿಕೆ ಹಾಗೂ ಅವುಗಳ ಸೂಕ್ತ ನಿರ್ವಹಣೆ. ಪ್ರಪಂಚದಾದ್ಯಂತ ಸಾಂಪ್ರದಾಯಿಕ ಸಮಾಜಗಳು ಜೀವ ವೈವಿಧ್ಯವನ್ನು ಹಲವು ಧಾರ್ಮಿಕ ವಿಧಾನಗಳಿಂದ ಸಂರಕ್ಷಿಸುತ್ತಿವೆಯೂ ಸಹ. ಪವಿತ್ರ ವನಗಳು, ನಾಗವನಗಳು ಇದಕ್ಕೆ ಉದಾಹರಣೆ. ಈ ವಿಧಾನಗಳು ಕಣ್ಮರೆಯಾಗುತ್ತಿರುವ ಈ ಕಾಲದಲ್ಲಿ ಜೀವ ವೈವಿಧ್ಯ ಸಂರಕ್ಷಣೆಯ ಕುರಿತು ಗಂಭೀರ ಚಿಂತನೆಯ ಕಾರ್ಯಯೋಜನೆಗಳು ಸಿದ್ಧವಾಗುತ್ತಲೂ ಇವೆ. ಜಾಗತಿಕ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಜೀವ ವೈವಿಧ್ಯ ಸಂರಕ್ಷಣೆಗೆ 6 ಮುಖ್ಯ ಕಾರ್ಯವಿಧಾನಗಳನ್ನು ಸೂಚಿಸಲಾಗಿದೆ. ನೀತಿಯಲ್ಲಿ ಬದಲಾವಣೆಗಳು. 2ನೇದು ಭೂ ಬಳಕೆಯ ಸಮಗ್ರ ನಿರ್ವಹಣೆ. 3ನೇದು ಜೀವಜಾತಿಗಳ ರಕ್ಷಣೆ. 4ನೇದು ಆವಾಸಗಳ ರಕ್ಷಣೆ. 5ನೇದು ಜೀವಿಗಳ ಅನ್ಯಸ್ಥಾನೀಯ ಸಂರಕ್ಷಣೆ. 5ನೇದು ಮಾಲಿನ್ಯ ನಿಯಂತ್ರಣ. ಮಾಲಿನ್ಯ ನಿಯಂತ್ರಣವು ಸಹ ಅತ್ಯಂತ ಮುಖ್ಯವಾಗಿದೆ. ಜೀವ ವೈವಿಧ್ಯದಲ್ಲಿ ಹೆಚ್ಚಿನ ಮಾಲಿನ್ಯವಾದಾಗ ಕೆಲವು ಗಿಡಮರಗಳು ಸಾಯಲೂಬಹುದು. ಅಲ್ಲದೆ ಮಾಲಿನ್ಯದಿಂದ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರಸ್ ಆಕ್ಸೈಡ್ಗಳು ಹಾಗೂ ಕ್ಲೋರಿನ್ ಅನಿಲವು ವಾತಾವರಣಕ್ಕೆ ಬಿಡುಗಡೆಯಾದರೆ ಇವುಗಳು ನೀರಿನೊಂದಿಗೆ ಕ್ರಿಯೆ ನಡೆಸಿ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ಗಳು ಸಲ್ಫ್ಯೂರಿಕ್ ಆಸಿಡ್ ಆಗಿ ಪರಿವರ್ತನೆ ಹೊಂದುತ್ತವೆ. ಅಲ್ಲದೆ ನೈಟ್ರಸ್ ಆಕ್ಸೈಡ್ಸ್ಗಳು ನೈಟ್ರಿಕ್ ಆಸಿಡ್ ಆಗಿ ಪರಿವರ್ತನೆ ಹೊಂದುತ್ತವೆ ಹಾಗೂ ಕ್ಲೋರಿನ್ ನೀರಿನ ಜೊತೆ ಸೇರಿದಾಗ ಹೈಡ್ರೋಕ್ಲೋರಿಕ್ ಆಸಿಡ್ ಆಗಿ ಪರಿವರ್ತನೆಯಾಗುತ್ತದೆ. ಹಾಗಾಗಿ ಈ 3 ಆಸಿಡ್ಗಳು ಮೋಡದಲ್ಲಿ ಕರಗಿ ಮಳೆ ಬರುವಾಗ ಮಳೆಯ ನೀರು ಆಸಿಡ್ ರೂಪದಲ್ಲಿ, ಡೈಲ್ಯೂಟ್ ಆಫ್ ಆಸಿಡ್ ರೂಪದಲ್ಲಿ ಇರುತ್ತದೆ. ಈ ಆಸಿಡ್ ಗಿಡ ಮರಗಳ ಎಲೆಗಳಲ್ಲಿರುವ ಹಸಿರು ಬಣ್ಣದ ಹರಿತ್ತನ್ನು ನಾಶ ಮಾಡುತ್ತವೆ. ಹೀಗೆ ನಾಶ ಮಾಡಿದಾಗ ಗಿಡಗಳು ಸಾಯಲೂಬಹುದು. ಅಲ್ಲದೆ ಕೃಷಿ ಕ್ಷೇತ್ರದಲ್ಲಿ ಈ ಮಾಲಿನ್ಯದಿಂದಾಗಿ 30%ನಷ್ಟು ಆಹಾರ ಧಾನ್ಯದ ಉತ್ಪಾದನೆಯಲ್ಲಿ ಕಡಿತವಾಗುತ್ತದೆ ಎಂದು ವಿಜ್ಞಾನಿಗಳು ತಿಳಿಸುತ್ತಾರೆ. ಜೀವವೈವಿಧ್ಯ ಸಂರಕ್ಷಣೆಯು ಜೀವಿನಾಶದ ತಕ್ಷಣದ ಪ್ರಾಕ್ಸಿಮಲ್ ಹಾಗೂ ಅಂತಿಮ ಅಲ್ಟಿಮೇಟ್ ಕಾರಣಗಳನ್ನು ಪತ್ತೆ ಹಚ್ಚುವುದು, ಅವುಗಳ ಪರಿಹಾರೋಪಾಯಗಳನ್ನು ಹುಡುಕುವುದು ಹಾಗೂ ಅವುಗಳ ಕಾರ್ಯಗತಗೊಳಿಸುವುದು ಮುಂತಾದವುಗಳನ್ನು ಒಳಗೊಂಡಿದೆ. 1992 ಜೂನ್ನಲ್ಲಿ ಬ್ರಾಜಿಲ್ನಲ್ಲಿ ರಿಯೋ ಡಿ ಜನೆರೋನಲ್ಲಿ ನಡೆದ ಭೂಶೃಂಗಸಭೆಯಲ್ಲಿ ಜೀವವೈವಿಧ್ಯ ಸಂರಕ್ಷಣೆಯ ಕುರಿತು ಒಪ್ಪಂದಕ್ಕೆ 170 ರಾಷ್ಟ್ರಗಳು ಸಹಿ ಹಾಕಿವೆ. 1994 ಫೆಬ್ರವರಿ 18 ಭಾರತ ಈ ಒಪ್ಪಂದಕ್ಕೆ ಸಹಿ ಹಾಕಿತು. ಅಮೆರಿಕ ವಿಜ್ಞಾನಿಗಳು ರೂಪಿಸಿರುವ ಸಿಸ್ಟಮ್ಯಾಟಿಕ್ ಅಜೆಂಡಾ 2000 ಸಿಸ್ಟಮ್ಯಾಟಿಕ್ ಅಜೆಂಡಾ 2000 ಎಂಬ ಕಾರ್ಯಯೋಜನೆಯು ಜೀವವೈವಿಧ್ಯ ಸಂರಕ್ಷಣೆಯ ಪ್ರಧಾನ ಗುರಿಯನ್ನಾಗಿಸಿಕೊಂಡಿದೆ. ಇದಲ್ಲದೆ ಜಾಗತಿಕ ಮಟ್ಟದಲ್ಲಿ ವಿನಾಶದ ಅಂಚಿನಲ್ಲಿರುವ ಜಾತಿಗಳ ವ್ಯಾಪಾರದ ನಿಷೇಧವಿದೆ. ತರಿ ಭೂಮಿಗಳ ಸಂರಕ್ಷಣೆ, ವನ್ಯ ಸ್ಥಿತಿಯಲ್ಲಿ ಸ್ಥಾನೀಯ ಇನ್ಸಿಟು ಹಾಗೂ ವನ್ಯ ಸ್ಥಿತಿಯಿಂದ ಹೊರಗೆ ವಿಶೇಷವಾಗಿ ನಿರ್ಮಿಸಿದ ಪ್ರದೇಶದಲ್ಲಿ ಅನ್ಯ ಸ್ಥಾನೀಯ ಎಕ್ಸಿಟು ವನ್ಯಜೀವಿಗಳ ಸಂರಕ್ಷಣೆ, ಜೀವ ವೈವಿಧ್ಯವನ್ನು ಕುರಿತು ವೈಜ್ಞಾನಿಕ ಅಧ್ಯಯನ, ಜೀವಗೋಳವೆಂದು ಗುರುತಿಸಲಾದ ಪ್ರದೇಶಗಳ ಸಂರಕ್ಷಣೆ, ಸ್ಥಳೀಯ ಜಾತಿಯ ಕೇಂದ್ರೀಕೃತಗೊಂಡ 18 ತಾಣಗಳ ಹಾಟ್ಸ್ಪಾಟ್ಸ್ ರಕ್ಷಣೆ, ಜೀನ್ ಕೋಟಿಗಳು ಜೀನ್ ನಿಧಿ ಎಂದು ಕರೆಯಬಹುದು, ಜೀವ ವೈವಿಧ್ಯವನ್ನು ಕುರಿತು ದತ್ತಕೋಟಿಗಳು, ಹೀಗೆ ಹಲವಾರು ಕಾರ್ಯಯೋಜನೆಗಳಿಗೆ ಈ ಯೋಜನೆಗಳಲ್ಲಿ ಹಲವನ್ನು ಭಾರತ ಹಮ್ಮಿಕೊಂಡಿದೆ. ಇಲ್ಲಿಗೆ 55 ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
5: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
8: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 24 ಪದ್ಯ. ಆ ಪದ್ಯ ಹೀಗಿದೆ. ಸಾರೆಯೊಳಲ್ವ ಮಹಾದ್ವಿಜನಾರಿಯ ಮಮತ ವಿಪೂರಿತೋರ್ಜಿತರ ಬದಿ ಕಾರುಣ್ಯಾಕ್ರಂದ ನಮ ನಿವಾರಿತ ಮುರ್ಮದಲೇ ಬಂದು ತಿಳಿತಾಗಳ್. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಸಾರೆಯೊಳ್ ಅಳಲ್ವ ಮಹಾದ್ವಿಜನಾರಿಯ ಮಮತ ವಿಪೂರಿತ ಊರ್ಜಿತ ರವದಿಂ ಕಾರುಣ್ಯ ಆಕ್ರಂದನಮಂ ಅನಿವಾರಿತ ಅನಿವಾರಿತಂ ಒರ್ಮೊದಲೇ ಬಂದು ತೀಡಿತ್ತು ಆಗಳಿ. ಸಾರೆಯೊಳು ಅಂದರೆ ಹತ್ತಿರದಲ್ಲಿ ಅಳುತ್ತಿರುವ ಅಳಲ್ವ ಮಹಾದ್ವಿಜನಾರಿಯ. ಮಹಾದ್ವಿಜನಾರಿಯ ಅಂದರೆ ವಿಶೇಷ ಕೀರ್ತಿವಂತರಾದಂತಹ ಬ್ರಾಹ್ಮಣ ಕನ್ಯೆಯ. ಮಮತಾ ವಿಪೂರಿತೋರ್ಜಿತ ರವದಿಂ, ಮಮತೆಯಿಂದ ತುಂಬಿದ ಗಟ್ಟಿಯಾದ ಶಬ್ದ. ಮಮತಾ ವಿಪೂರಿತ ಊರ್ಜಿತರ ಬದಿಂ, ಮಮತೆಯಿಂದ ತುಂಬಿದ ಗಟ್ಟಿಯಾದ ಶಬ್ದದಿಂದ. ಕಾರುಣ್ಯಾಕ್ರಂದಮಂ, ಕಾರುಣ್ಯಾಕ್ರಂದಂ ಕರುಣೆಯಿಂದ ಕೂಡಿದ ಅಳು. ಕಾರುಣ್ಯ ಆಕ್ರಂದನ ಅಂದರೆ ಜೋರಾಗಿ ಅಳುವುದು. ಕಾರುಣ್ಯಾಕ್ರಂದನಂ ಅನಿವಾರಿತಂ ಒರ್ಮೊದಲೇ ಬಂದು ತಿಳಿತಾಗಲೇ ಅಂದರೆ ಸ್ವಲ್ಪವೂ ತಡೆಯಿಲ್ಲದೆ ಕೂಡಲೇ ಬಂದು ಸೋಂಕಿತ್ತು ಅಥವಾ ತಾಗಿತ್ತು ಆಗಲೇ ಅಂದರೆ ಕಿವಿಗೆ ಕೇಳುವ ಹಾಗೆ ಹತ್ತಿರದಲ್ಲಿಯೇ ಒಂದು ಶ್ರೇಷ್ಠವಾದ ಮನೆಯಿಂದ, ಆ ಮನೆಯಲ್ಲಿರುವಂತಹ ಬ್ರಾಹ್ಮಣರ ಮನೆ ಅದು, ಆ ಬ್ರಾಹ್ಮಣ ಮನೆಯಲ್ಲಿರುವಂತಹ ಬ್ರಾಹ್ಮಣತಿಯ ಕರುಣೆಯಿಂದ ಜೋರಾಗಿ ಕೂಗುವ ಶಬ್ದ ತಕ್ಷಣವೇ ಬಂದು ಈ ಪಾಂಡವರಿಗೆ ಕೇಳಿತ್ತು ಎನ್ನುವುದು ಇದರ ಒಟ್ಟು ಭಾವ. ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 24 ಪದ್ಯದ ಬಳಿಕದ ವಚನ. ಅದು ಹೀಗಿದೆ. ಅದಂ ಕೇಳ್ದು ಏನಾನು ಮಂದು ಕರ್ಣಮಾಗಲ ಬೆಳಕುಮಿ ಪುಯ್ಯಲ ನಾರೈದು ಬರ್ಪನೆಂದು ಭೀಮನಿರಿಸಿ ಕೊಂತಿ ತಾನೆ ಪೋಗಿ. ಇದನ್ನ ಬಿಡಿಸಿ ಹೀಗೆ ಓದಬಹುದು. ಅದಂ ಕೇಳ್ದು, ಅದನ್ನು ಕೇಳ್ದು ಏನಾನು ಒಂದು, ಯಾವುದಾದರೂ ಒಂದು ಕಾರಣಂ ಆಗಲ ಬೆಳಕುಮಿ, ಕಾರಣ ಆಗಿದ್ದೇ ಇರಬೇಕು. ಈ ಪುಯ್ಯಲಂ ಆರೈದು ಬರ್ಪೆನ್, ಈ ಗೋಳನ್ನು ಕೇಳಿ ಬರುತ್ತೇನೆ ಎಂದು ಭೀಮನಂ ಇರಿಸಿ, ಭೀಮನನ್ನು ಅಲ್ಲೇ ಕುಳ್ಳಿರಿಸಿ ಕುಂತಿ ತಾನೇ ಹೋಗಿ, ಕುಂತಿಯು ತಾನೇ ಹೋಗಿ. ಅಂದರೆ ಈಗಾಗಲೇ ಹೇಳಿದ ಹಾಗೆ ಏಕಚಕ್ರ ನಗರದಲ್ಲಿ ಪಾಂಡವರು ಇರುವಂತಹ ಒಂದು ದಿವಸ ಪಕ್ಕದ ಮನೆಯ, ಅಂದರೆ ಇವರು ಎಲ್ಲಿ ಬೀಡು ಬಿಟ್ಟಿದ್ರೋ ಆ ಬೀಡು ಬಿಟ್ಟ ಮನೆಯ ಬ್ರಾಹ್ಮಣ ಸಂಸಾರದಲ್ಲಿ ಒಂದು ಕೂಗು, ಅಂದರೆ ಮನುಷ್ಯರು ಮಾಡುವಂಥ ಆರ್ತನಾದ ಕೇಳಿಬಂತು. ಇದನ್ನು ಕೇಳಿದಂತಹ ಕುಂತಿಯು ಇದನ್ನು ಏನೋ ಒಂದು ಸಂಗತಿ ಅಥವಾ ಒಂದು ವಿಷಯ ಇರಲೇಬೇಕು, ಕೇಳಿ ಬರ್ತೇನೆ ಅಲ್ಲಿ ಏನು ನಡೀತು ಎನ್ನುವುದನ್ನು ಕೇಳಿ ಬರಬೇಕು. ಯಾಕಂದರೆ ಮನುಷ್ಯರು ಮನುಷ್ಯರು ಸಂಕಟ ಬಂದಾಗ ಮಾನವೀಯ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಅದಕ್ಕೆ ಪರಸ್ಪರ ಸಂವಹನ ಮಾಡಬೇಕಾದ್ದು, ಅದನ್ನು ಕೇಳಬೇಕಾದ್ದು ಕರ್ತವ್ಯ ಎಂದು ಭಾವಿಸಿದಂಥ ಕುಂತಿ ಈಗಲೇ ಕೇಳಿ ಬರ್ತೇನೆ, ನೀನು ಇಲ್ಲೇ ಇರು ಅಂತ ಭೀಮನನ್ನು ಕುಳ್ಳಿರಿಸಿ ಆ ಧ್ವನಿ ಆ ಆರ್ತನಾದ ಬಂದ ಕಡೆಗೆ ಹೋಗ್ತಾರೆ.
5: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
9: ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ, ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ಏನೆಲ್ಲ ಕಲ್ತ್ವಿನೋ ಒಮ್ಮೆ ನೋಡ್ಕೊಂಡು ಬರೋಣವಾ. ಗ್ರಾಮರ್ ರಿಲೇಟೆಡ್ ಏನೋ ಮಾತಾಡ್ತಿದ್ದೆ ಅಲ್ವಾ. IVE OUS ಅನ್ನೋ ಪದ ಮೂಲ ಪದಕ್ಕೆ ಸೇರಿ ಹೇಗೆ ವಿಶೇಷಣವಾಗಿ ಬದಲಾಗತ್ತೆ ಅಂತ. ಉದಾಹರಣೆಗೆ ಅಟ್ರಾಕ್ಟ್ಗೆ IVE ಸೇರಿ ಅಟ್ರಾಕ್ಟಿವ್ ಆಯಿತು. ಪ್ರಿವೆಂಟ್ಗೆ IVE ಸೇರಿ ಪ್ರಿವೆಂಟಿವ್. ಆಕ್ಟ್ಗೆ IVE ಸೇರಿ ಆಕ್ಟಿವ್ ಆಯಿತು. ಇದೇ ರೀತಿ OUS ಪದಗಳು ಸಹ. ಪಾಯ್ಸನ್ಗೆ OUS ಸೇರಿ ಪಾಯ್ಸನಸ್, ಡೇಂಜರ್ಗೆ ಡೇಂಜರಸ್ ಆಗಿ ಬದಲಾಯಿತು. ನರ್ವ್ಗೆ OUS ಸೇರಿ ನರ್ವಸ್ ಅಂತ ಬದಲಾಯಿತು. ಹ್ಯೂಮರ್ಗೆ ಹ್ಯೂಮರಸ್. ಇವತ್ತಿನ ಸಂಚಿಕೆ ಆದಮೇಲೆ ಈ ಥರದ ಪದಗಳನ್ನು ನೀವು ಒಂದಷ್ಟು ಹುಡುಕಿ ನೋಡ್ತೀರಾ? ಹೇಗೆ ಕೆಲವು ಪದಗಳಲ್ಲಿ ಕ್ರಿಯೆಯ ಕೊನೆಯಲ್ಲಿ ಈ IVE ಮತ್ತು OUS ಜೋಡಿಸಿ ವಿಶೇಷಣವಾಗಿ ಆ ಪದ ಬದಲಾಯಿತು ಅಂತ. ಹೀಗೆ ನೀವು ಸಹ ಕೆಲವು ಹೋಮ್ವರ್ಕ್ ಮಾಡಿದಾಗ ನಿಮಗೆ ಗ್ರಾಮರ್ ಆಗಲಿ ಇಂಗ್ಲೀಷ್ ಆಗಲಿ ಸುಲಭ ಅನಿಸುತ್ತೆ. ನಿನ್ನೆ ಸಂಚಿಕೆಯಲ್ಲಿ ಮತ್ತೆ ಇನ್ಯಾವ ವಿಷಯನ ನಾವು ಮಾತಾಡಿದ್ವಿ? ವೆಡ್ಡಿಂಗ್ ಟೈಮಲ್ಲಿ, ಸಿನಿಮಾ ಹಾಲಲ್ಲಿ, ಪ್ಲೇಗ್ರೌಂಡಲ್ಲಿ, ಈ ಥರ ವಿಷಯಗಳನ್ನು ಕೂಡ ಮಾತಾಡಿದ್ವಿ ಅಲ್ವಾ? ಅಲ್ಲಿ ಏನೆಲ್ಲ ಡಿಸ್ಕಷನ್ ಆಗ್ಬೋದು, ಸಂಭಾಷಣೆಗಳು ನಡೀಬಹುದು ಅಂತ. ಇವತ್ತು ಕೂಡ ಈ ಥರದ ಕೆಲವು ಟಾಪಿಕ್ ತೊಗೊಂಡು ಬಂದಿದ್ದೀನಿ. ಟೂರಿಸ್ಟ್ ಆಫೀಸ್ಗಳಲ್ಲಿ, ಅಂದರೆ ಪ್ರವಾಸ ಸಮಾಚಾರ ಕೇಂದ್ರಗಳಲ್ಲಿ, ಅಲ್ಲಿ ಏನೆಲ್ಲ ಮಾತುಕತೆ ಆಗುತ್ತೆ ನೋಡೋಣವಾ. ಒಂದು ಸಿಟಿಗೆ ಹೋಗಿರ್ತೀರ, ಅಲ್ಲಿ ಈ ಪ್ರವಾಸಿಗರನ್ನೆಲ್ಲ ಆಕರ್ಷಿಸೋ ಸ್ಥಳಗಳು ಯಾವುದು, ಪ್ರವಾಸಿಗರು ಎಲ್ಲೆಲ್ಲ ಭೇಟಿ ಮಾಡ್ಬೋದು, ಇದನ್ನು ಹೇಗೆ ಕೇಳ್ತೀರಾ? ವಿಚ್ ಆರ್ ದ ವರ್ತ್ ಸೀಯಿಂಗ್ ಪ್ಲೇಸಸ್ ಇನ್ ದಿಸ್ ಸಿಟಿ? ವರ್ತ್ ಸೀಯಿಂಗ್, ಆಕರ್ಷಿಸುವ, ಅದನ್ನು ನೋಡಿದ್ರೆ ಖುಷಿ ಆಗುತ್ತೆ ನಮಗೆಲ್ಲ. ಅದನ್ನು ಹೇಗೆ ಕೇಳೋದು? ವಿಚ್ ಆರ್ ದ ವರ್ತ್ ಸೀಯಿಂಗ್ ಪ್ಲೇಸಸ್ ಇನ್ ದಿಸ್ ಸಿಟಿ? ಈ ನಗರದಲ್ಲಿ ಪ್ರವಾಸಿಗರನ್ನು ಆಕರ್ಷಣೆ ಮಾಡುವಂಥ ಸ್ಥಳಗಳು ಯಾವುದು? ಇನ್ನು ಅಜಂತಾ ಎಲ್ಲೋರಾನ ನೀವು ತುಂಬ ಕೇಳಿರ್ತೀರ. ಐ ವುಡ್ ಲೈಕ್ ಟು ಸೀ ಅಜಂತಾ ಆ್ಯಂಡ್ ಎಲ್ಲೋರಾ ಕೇವ್ಸ್. ಐ ವುಡ್ ಲೈಕ್ ಟು ವಿಸಿಟ್ ದ ಅಜಂತಾ ಆ್ಯಂಡ್ ಎಲ್ಲೋರಾ ಕೇವ್ಸ್. ವಿಸಿಟ್ ಮಾಡ್ಬೇಕಂತಿದ್ದೀನಿ ಅಂತಲೂ ಹೇಳ್ಬೋದು. ಐ ವುಡ್ ಲೈಕ್ ಟು ಸೀ, ನೋಡ್ಬೇಕಂತ ಕೂಡ ಇದ್ದೀನಿ. ಯಾವ ಥರ ಕೂಡ ನಾವು ಹೇಳ್ಬೋದು, ನಾನು ಅಜಂತಾ ಮತ್ತು ಎಲ್ಲೋರಾ ಗುಹೆಗಳನ್ನು ನೋಡೋದಕ್ಕೆ ಇಷ್ಟಪಡ್ತೀನಿ. ಹೇಗೆ ಹೇಳ್ತೀರಾ? ಐ ವುಡ್ ಲೈಕ್ ಟು ಸೀ ದ ಅಜಂತಾ ಎಲ್ಲೋರಾ ಕೇವ್ಸ್, ಅಥವಾ ಐ ವುಡ್ ಲೈಕ್ ಟು ವಿಸಿಟ್ ದ ಅಜಂತಾ ಆ್ಯಂಡ್ ಎಲ್ಲೋರಾ ಕೇವ್ಸ್ ಅಂತ ಹೇಳಬೇಕು. ನೀವೀಗ ಶಿವಮೊಗ್ಗದಲ್ಲಿ ಇದ್ದೀರಾ, ಮೈಸೂರಿಗೆ ಹೋಗ್ಬೇಕಂತ ಇರ್ತೀರ. ಮೈಸೂರಿಗೆ ಹೋಗೋದಕ್ಕೆ ರೈಲ್ ಅನುಕೂಲನೋ ಅಥವಾ ಬಸ್ಸೋ ಅಂತ ನೀವು ಕೇಳಬೇಕು. ಹೇಗೆ ಕೇಳ್ತೀರ ಇದನ್ನ? ವಾಟ್ಸ್ ದ ಬೆಸ್ಟ್ ಟ್ರಾನ್ಸ್ಪೋರ್ಟ್ ಟು ಮೈಸೂರ್, ಟ್ರೈನ್ ಆರ್ ಬಸ್? ವಾಟ್ಸ್ ದ ಬೆಸ್ಟ್ ಟ್ರಾನ್ಸ್ಪೋರ್ಟ್ ಟು ಮೈಸೂರ್, ಟ್ರೈನ್ ಆರ್ ಬಸ್? ಯಾವುದ್ರಲ್ಲಿ ಹೋಗೋದಕ್ಕೆ ಅನುಕೂಲ ಆಗ್ತಿದೆ, ಟ್ರೈನಾ ಬಸ್ಸಾ ಅಂತ ಕೇಳ್ತಿದ್ದೀರಲ್ವಾ? ಇನ್ನು ಬೆಂಗಳೂರಿಗೆ ಹೊರಟಿರ್ತೀರಾ, ಅಲ್ಲಿ ಎಲ್ಲಿ ಸ್ಟೇ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಲ್ಲ, ಅದನ್ನು ಹೇಗೆ ಕೇಳ್ತೀರಾ? ವೇರ್ ಶುಡ್ ಐ ಸ್ಟೇ ಇನ್ ಬೆಂಗಳೂರು? ಸ್ಟೇ ಅಂದರೆ ತಂಗೋದು ಅಲ್ವಾ. ವೇರ್ ಶುಡ್ ಐ ಸ್ಟೇ ಇನ್ ಬೆಂಗಳೂರು? ನಾನು ಬೆಂಗಳೂರಿನಲ್ಲಿ ಎಲ್ಲಿ ಉಳ್ಕೊಳ್ಬೇಕು, ತಂಗಬೇಕು? ಹೇಗೆ ಕೇಳ್ತೀರಾ? ವೇರ್ ಶುಡ್ ಐ ಸ್ಟೇ ಇನ್ ಬೆಂಗಳೂರು? ನನಗೆ ಬೆಂಗಳೂರು ನಗರ ತುಂಬ ಹಿಡಿಸ್ತು. ಹೆಚ್ಚಿನ ಜನರಿಗೆ ಬೆಂಗಳೂರು ಸಿಟಿ ಇಷ್ಟ ಅಲ್ವಾ. ಅಲ್ಲಿನ ವೆದರು, ಬಾಂಬೆ, ಗೋವಾ, ಡೆಲ್ಲಿ ಇಂಥ ಸಿಟಿ ಕಂಪೇರ್ ಮಾಡಿದ್ರೆ ಬೆಂಗಳೂರು ಒಂದು ಒಳ್ಳೆ ಸಿಟಿ ಅನಿಸುತ್ತೆ. ಆ ಬೆಂಗಳೂರಿನ ನಗರ ನನಗೆ ತುಂಬ ಹಿಡಿಸ್ತು. ಅದನ್ನು ಹೇಗೆ ಹೇಳ್ತೀರಾ? ಐ ಲೈಕ್ಡ್ ಬೆಂಗಳೂರು ಅ ಲಾಟ್. ಐ ಲೈಕ್ಡ್ ಬೆಂಗಳೂರು ಅ ಲಾಟ್. ನನಗೆ ಬೆಂಗಳೂರು ನಗರ ತುಂಬ ಹಿಡಿಸ್ತು. ಇನ್ನು ನೀವೆಲ್ಲ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗ್ತೀರಾ, ಆದರೆ ಅಲ್ಲೊಬ್ಬ ಪ್ರವಾಸಿ ಮಾರ್ಗದರ್ಶಕ ಇದ್ದರೆ ನಿಮಗೆ ಆ ಜಾಗದ ವಿಶೇಷತೆ ವಿವರಣೆ ಸಿಗುತ್ತಲ್ವ ಈಸಿಯಾಗಿ. ಅದಕ್ಕೆ ನೀವು ಹೀಗೆ ಹೇಳ್ತೀರಾ, ನನಗೊಬ್ಬ ಪ್ರವಾಸಿ ಮಾರ್ಗದರ್ಶಕ ಬೇಕಾಗಿದೆ, ಅವ್ರು ಎಲ್ಲಿ ಸಿಗ್ತಾರೆ? ಐ ವಾಂಟ್ ಎ ಟೂರಿಸ್ಟ್ ಗೈಡ್, ವೇರ್ ವಿಲ್ ಐ ಗೆಟ್ ಒನ್? ಐ ವಾಂಟ್ ಅ ಟೂರಿಸ್ಟ್ ಗೈಡ್, ವೇರ್ ವಿಲ್ ಐ ಗೆಟ್ ಒನ್? ನನಗೊಬ್ಬ ಪ್ರವಾಸಿ ಮಾರ್ಗದರ್ಶಕ ಬೇಕಾಗಿದೆ, ಅವ್ರು ಎಲ್ಲಿ ಸಿಗ್ತಾರೆ ಅಂತ ಹೇಗೆ ಕೇಳೋದು? ಐ ವಾಂಟ್ ಎ ಟೂರಿಸ್ಟ್ ಗೈಡ್, ವೇರ್ ವಿಲ್ ಐ ಗೆಟ್ ಒನ್? ನೋಡಿ, ಇವೆಲ್ಲ ಒಂದು ಟೂರಿಸ್ಟ್ ಜಾಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾಗ ಅಥವಾ ಹೋದಾಗ ಮಾಡುವಂಥ ಒಂದು ಬೇಸಿಕ್ ಕನ್ವರ್ಸೇಷನ್. ಇಷ್ಟು ನೀವು ಕಾನ್ಫಿಡೆಂಟಾಗಿ ಹೇಳೋಕ್ಕೆ ಶುರು ಮಾಡಿದ್ರೆ ಅಲ್ಲಿ ಇರೋರ ಜೊತೆ ಮಾತಾಡ್ತಾ ಮಾತಾಡ್ತಾ ಅವರೊಟ್ಟಿಗೆ ಕನ್ವರ್ಸೇಷನಲ್ಲಿ ನೀವು ಇನ್ನಷ್ಟು ಇಂಗ್ಲೀಷ್ನ ಸುಧಾರಿಸ್ಕೊಳ್ತೀರ. ಇನ್ನು ಟೂರಿಸ್ಟ್ ಪ್ಲೇಸ್ಗೆ ಹೋಗಿದ್ದೀರಾ ಅಂದಮೇಲೆ ಊಟಕ್ಕೆ ಯಾವ್ದಾದ್ರು ಹೋಟೆಲ್ಗೆ ವಿಸಿಟ್ ಮಾಡಲೇಬೇಕು ನೀವಲ್ವಾ. ಅಲ್ಲಿ ಏನೆಲ್ಲ ಕನ್ವರ್ಸೇಷನ್ ಇದೆ ನೋಡೋಣವಾ. ಈ ಹೋಟೆಲ್ನಲ್ಲಿ ಕೊಠಡಿ ಇದೆಯಾ? ಫಸ್ಟ್ ಒಂದು ನೀವು ಕೊಠಡಿನ ಬುಕ್ ಮಾಡಬೇಕಾಗತ್ತಲ್ಲ. ಹೇಗೆ ಕೇಳ್ತೀರಾ? ಈಸ್ ದೇರ್ ಎನಿ ರೂಮ್ ಅವೈಲಬಲ್ ಇನ್ ದಿಸ್ ಹೋಟೆಲ್? ಈಸ್ ದೇರ್ ಎನಿ ರೂಮ್ ಅವೈಲಬಲ್ ಇನ್ ದಿಸ್ ಹೋಟೆಲ್? ಈ ಹೋಟೆಲಲ್ಲಿ ಕೊಠಡಿ ಇದೆಯಾ? ಸಿಂಗಲ್ ರೂಮ್ಗೆ ಎಷ್ಟಾಗತ್ತೆ? ಡಬಲ್ ಬೆಡ್ರೂಮ್ಗೆ ಎಷ್ಟಾಗತ್ತೆ? ವಾಟ್ ಡು ಯು ಚಾರ್ಜ್ ಫಾರ್ ಸಿಂಗಲ್ ಆರ್ ಡಬಲ್ ಬೆಡ್ರೂಮ್? ಸಿಂಗಲ್ ಬೆಡ್ರೂಮ್ಗೆ ಎಷ್ಟಾಗತ್ತೆ? ವಾಟ್ ಡು ಯು ಚಾರ್ಜ್ ಫಾರ್ ಸಿಂಗಲ್ ಬೆಡ್ರೂಮ್? ಡಬಲ್ ಬೆಡ್ರೂಮ್ಗೆ ಎಷ್ಟಾಗತ್ತೆ? ವಾಟ್ ಡು ಯು ಚಾರ್ಜ್ ಫಾರ್ ಡಬಲ್ ಬೆಡ್ರೂಮ್? ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಈ ಪ್ರಶ್ನೆ ಬದಲಾಗತ್ತಲ್ವಾ. ನಿಮ್ಗೆ ಸಿಂಗಲ್ಲು, ನೀವೊಬ್ಬರೇ ಇದ್ದೀರಾ ಅಂದರೆ ಸಿಂಗಲ್ ಬೆಡ್ರೂಮ್ ಸಾಕಾಗತ್ತೆ. ಡಬಲ್ ಬೆಡ್ ಯಾವಾಗ ಬೇಕಾಗತ್ತೆ? ಒಬ್ಬರಿಗಿಂತ ಹೆಚ್ಚಿನ ಜನ ಇದ್ದಾಗ. ಅದ್ರ ಮೇಲೆ ಈ ಕ್ವೆಶ್ಚನ್ನು ಆಚೆ ಈಚೆ ಆಗತ್ತೆ ಅಲ್ವಾ. ಇನ್ನು ನಿಮಗಲ್ಲೊಂದು ರೂಮ್ ಸಿಗುತ್ತೆ, ಅಲ್ಲಿ ನಿಮ್ಮ ಥಿಂಗ್ಸ್ಗಳನ್ನೆಲ್ಲ ಲಗೇಜ್ಗಳನ್ನೆಲ್ಲ ತೊಗೊಂಡು ಹೋಗ್ಬೇಕಲ್ವಾ. ಯಾವ ನಂಬರ್ ಕೊಠಡಿಗೆ ನೀವು ಹೋಗಬೇಕು ನಿಮಗಂತೂ ಗೊತ್ತಿರುತ್ತೆ, ಕೀ ಕೊಟ್ಟಿರ್ತಾರಲ್ವಾ. ಅಲ್ಲಿರೋರಿಗೆ ನೀವು ಹೇಳ್ತೀರ ಕೆಲಸದವ್ರಿಗೆ, ನನ್ನ ಸಾಮಾನುಗಳನ್ನೆಲ್ಲ 6ನೇ ನಂಬರ್ ಕೊಠಡಿಗೆ ತೊಗೊಂಡು ಹೋಗು. ಟೇಕ್ ಮೈ ಬ್ಯಾಗೇಜ್ ಟು ರೂಮ್ ನಂಬರ್ 6 ಪ್ಲೀಸ್. ಬ್ಯಾಗೇಜ್, ಲಗೇಜ್ ಏನು ಬೇಕಾದ್ರೆ ಹೇಳ್ಬೋದು. ಟೇಕ್ ಮೈ ಲಗೇಜ್ ಟು ರೂಮ್ ನಂಬರ್ 6 ಪ್ಲೀಸ್. ನನ್ನ ಸಾಮಾನುಗಳನ್ನೆಲ್ಲ 6ನೇ ನಂಬರ್ ಕೊಠಡಿಗೆ ತೊಗೊಂಡು ಹೋಗು. ನಿಮಗಿನ್ನು ಹಸಿವಾಗಿರುತ್ತಲ್ಲ, ದಯವಿಟ್ಟು ತಿಂಡಿನ ನನ್ನ ರೂಮ್ಗೆ ಕಳಿಸ್ಕೊಡಿ, ಅಥವಾ ಊಟನ ಏನು ಬೇಕಿರುತ್ತೆ ಅದನ್ನು ನನ್ನ ರೂಮಿಗೆ ಕಳಿಸ್ಕೊಡಿ ಅಂತ ಕೇಳ್ತೀರಾ. ಹೇಗೆ ಕೇಳ್ತೀರಾ ಅದನ್ನು ಇಂಗ್ಲೀಷಲ್ಲಿ? ಪ್ಲೀಸ್ ಸೆಂಡ್ ಮೈ ಬ್ರೇಕ್ಫಾಸ್ಟ್ ಇನ್ ಮೈ ರೂಮ್. ಪ್ಲೀಸ್ ಸೆಂಡ್ ಮೈ ಬ್ರೇಕ್ಫಾಸ್ಟ್ ಇನ್ ಮೈ ರೂಮ್. ತಿಂಡಿ ಆದರೆ ಬ್ರೇಕ್ಫಾಸ್ಟ್, ಊಟ ಟೈಮ್ ಆಗಿದ್ರೆ ಲಂಚ್, ಮಧ್ಯಾಹ್ನ ಆಗಿದ್ರೆ, ರಾತ್ರಿ ಆಗಿದ್ರೆ ಡಿನ್ನರ್ ಅಲ್ವಾ. ಹೇಗೆ ಹೇಳೋದು? ಪ್ಲೀಸ್ ಸೆಂಡ್ ಮೈ ಡಿನ್ನರ್ ಇನ್ ಮೈ ರೂಮ್. ನನ್ನ ಊಟನ ನನ್ನ ರೂಮ್ಗೆ ಕಳಿಸ್ಕೊಡಿ, ನಾನು ಸುಮಾರು 1 ಗಂಟೆ ಕಾಲ ಹೊರಗೆ ಹೋಗ್ತೀನಿ. ಕೀನ ಅಲ್ಲೇ ಕೊಟ್ಟು ಹೋಗ್ಬೇಕಾಗತ್ತಲ್ವಾ. ಈಗ ಹೋದರೆ ಯಾವಾಗ ಬರ್ತೀರಾ ಅವೆಲ್ಲ ಇನ್ಫಾರ್ಮೇಷನ್ ಅವ್ರಿಗೆ ಹೇಳಬೇಕಾಗತ್ತೆ. ನಾನು ಸುಮಾರು 1 ಗಂಟೆ ಕಾಲ ಹೊರಗೆ ಹೋಗ್ತೀನಿ. ಹೇಗೆ ಹೇಳ್ತಿರೋದನ್ನ? ಐ ಆಮ್ ಗೋಯಿಂಗ್ ಔಟ್ ಫಾರ್ ಆನ್ ಅವರ್. ಐ ಆಮ್ ಗೋಯಿಂಗ್ ಔಟ್ ಫಾರ್ ಆನ್ ಅವರ್. ಇನ್ನು ನಿಮ್ಗೆ ಯಾರಾದರೂ ಫೋನ್ ಮಾಡಿದಾರಾ, ಪತ್ರ ಬಂದಿದೆಯಾ, ಇದನ್ನು ಕೇಳಬೇಕಿರುತ್ತೆ. ಹೇಗೆ ಹೇಳೋದು ಅದನ್ನು ಟ್ರೈ ಮಾಡಿ ನೋಡೋಣ. ವಾಸ್ ದೇರ್ ಅ ಕಾಲ್ ಫಾರ್ ಮೀ? ಈಸ್ ದೇರ್ ಎನಿ ಲೆಟರ್ ಫಾರ್ ಮೀ? ನನಗೆ ಯಾವುದಾದ್ರೂ ಕಾಲ್ ಮಾಡಿದ್ರಾ, ಯಾವುದಾದ್ರೂ ಲೆಟ್ರ್ ಬಂದಿದೆಯಾ? ಹೇಗೆ ಕೇಳೋದು? ವಾಸ್ ದೇರ್ ಅ ಕಾಲ್ ಫಾರ್ ಮೀ? ಈಸ್ ದೇರ್ ಎನಿ ಲೆಟರ್ ಫಾರ್ ಮೀ? ಇನ್ನು ನನ್ನ ನೋಡೋದಕ್ಕೆ ಯಾರಾದರೂ ಬಂದರೆ ಅವರು ನನ್ನ ರೂಮಿಗೆ ಕಳಿಸ್ಕೊಡಿ, ಅದನ್ನು ಹೇಗೆ ಹೇಳ್ತೀರಾ? ಪ್ಲೀಸ್ ಸೆಂಡ್ ಮೈ ವಿಸಿಟರ್ಸ್ ಟು ಮೈ ರೂಮ್. ಯಾರಾದರೂ ಬಂದರೆ ನನ್ನ ರೂಮಿಗೆ ಅವ್ರನ್ನ ಕಳಿಸ್ಕೊಡಿ ಅಂತ ಹೇಗೆ ಹೇಳೋದು? ಪ್ಲೀಸ್ ಸೆಂಡ್ ಮೈ ವಿಸಿಟರ್ಸ್ ಟು ಮೈ ರೂಮ್. ನೀವು ಅದನ್ನು ಒಪ್ಪಿದ್ರೆ ಮಾತ್ರ ಅವರಿಗೆ ತಿಳಿಸ್ಬೋದು. ಯಾರು ಬರೋದು ಇಷ್ಟ ಇರಲಿಲ್ಲ ಅಂದರೆ ಅದನ್ನು ಕೂಡ ಅಲ್ಲಿ ಹೇಳ್ಬೋದಲ್ವಾ? ಪ್ಲೀಸ್ ಸೆಂಡ್ ಮೈ ವಿಸಿಟರ್ಸ್ ಟು ಮೈ ರೂಮ್ ಅಂದರೆ ನನ್ನನ್ನು ನೋಡೋದಕ್ಕೆ ಯಾರಾದರೂ ಬಂದಿದ್ರೆ ಅವರ ನನ್ನ ರೂಮ್ಗೆ ಕಳಿಸ್ಕೊಡಿ ಅಂತ. ಇನ್ನು ನಂಗೆ ಸ್ವಲ್ಪ ಬಿಸಿನೀರು ಬೇಕಿದೆ, ಅದನ್ನು ಹೇಗೆ ಹೇಳ್ತೀರಾ? ಗೆಟ್ ಮೀ ಸಮ್ ಹಾಟ್ ವಾಟರ್. ರೂಮ್ಗೆ ನಿಮ್ಗೆ ಬಿಸಿ ನೀರು ಬೇಕಿರತ್ತೆ ಅಥವಾ ಕೋಲ್ಡ್ ವಾಟರ್ ಬೇಕಿರತ್ತೆ, ಅದನ್ನ ಕೂಡ ಹಾಗೆ ಹೇಳ್ಬೋದು. ಗೆಟ್ ಮೀ ಸಮ್ ಕೋಲ್ಡ್ ವಾಟರ್, ಗೆಟ್ ಮೀ ಸಮ್ ಹಾಟ್ ವಾಟರ್, ಯಾವ್ದು ಬೇಕು ಅದನ್ನು ಹೇಳ್ಬೋದು. ರೂಮಲ್ಲಿದ್ದೀರಾ? ಟೂರ್

0: ಅಂತ ಬೇಸಿಕ್ ಕನ್ವರ್ಸೇಷನ್ ಬಗ್ಗೆ ನಾನು ಹೇಳಿದೆ. ಒಂದು ಟ್ರಿಪ್ಪಿಗೆ ಹೋಗೋದಿರಲಿ, ಹೋಟೆಲ್ನಲ್ಲಿ ಸ್ಟೇ ಆಗೋದಿರಲಿ, ಅದಕ್ಕೆ ರಿಲೇಟೆಡ್ ಎಲ್ಲ ಇವತ್ತು ತಿಳ್ಕೊಂಡ್ರಿ. ಇವತ್ತು ಏನು ಸಂಚಿಕೆ ಮುಗಿದ್ಮೇಲೆ ನೀವು ಯೋಚನೆ ಮಾಡಬೇಕು, ನೀವು ಕೂಡ ಎಲ್ಲಾದರೂ ಟ್ರಿಪ್ ಹೋಗಿರ್ತೀರಾ ಅಥವಾ ಹೋಟೆಲಲ್ಲಿ ಸ್ಟೇ ಆಗಿರ್ತೀರಲ್ವಾ, ಅಲ್ಲಿ ಏನೆಲ್ಲ ಇನ್ಸಿಡೆಂಟ್ ಆಯಿತು ಅದನ್ನ ನೆನಪಿಸ್ಕೊಳ್ಳಿ. ಜೊತೆಲಿ ಆ ಕನ್ವರ್ಸೇಷನ್ನ ಆದಷ್ಟು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಮ ಎದುರು ಆದ ಮಾತುಕತೆಗಳನ್ನ ಒಂದು ನೆನಪಿಸ್ಕೊಂಡ ಹಾಗೂ ಆಗತ್ತೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ಏನು ಹೇಳಿದ್ದೀನಿ ಅದನ್ನು ನೆನಪಿಟ್ಕೊಂಡು ಕೆಲವು ಕನ್ವರ್ಸೇಷನ್ನ ನಿಮಗೆ ನೀವೇ ಓನಾಗಿ ಮಾಡ್ತಾ ಹೋದಾಗೆ, ಓ ಇದು ಹೀಗೆ ಸರಿ ಇದ್ದಿರ್ಬೋದಾ, ಇದು ತಪ್ಪಿರ್ಬೋದಾ ಅನ್ನೋದು ಒಂದು ಅಂದಾಜು ನಿಮಗೆ ಸಿಗುತ್ತೆ. ಯಾಕಂದರೆ ಆಲ್ಮೋಸ್ಟ್ 100 ಹೆಚ್ಚಿನ ಸಂಚಿಕೆಗಳನ್ನು ನಾವು ಆಗಲೇ ದಾಟ್ಬಿಟ್ಟಿದ್ದೀವಿ. ಸೊ ಬೇರೆ ಬೇರೆ ಸಮಯಗಳಲ್ಲಿ ಬಳಸುವಂಥ ವಾಕ್ಯಗಳನ್ನು ನಾವು ಟ್ರಾನ್ಸ್ಲೇಟ್ ಮಾಡಿ ಆಗಿದೆ. ಹಾಗಾಗಿ ನಿಮಗೆ ಇದು ಈಸಿ ಆಗಬಹುದು. ನಿಮ್ಮದೇ ಕನ್ವರ್ಸೇಷನ್ನ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ನೋಡಿ. ಆಮೇಲೆ ಪ್ರತಿ ದಿವಸ 1/2-3/4 ಗಂಟೆ ಆದರೂ ನಿಮ್ಮ ಮನೇಲಿ ಇರೋರ ಜೊತೆ, ನಿಮ್ಮ ಯಾರಾದರೂ ಹತ್ತಿರದವ್ರ ಜೊತೆ ಸ್ವಲ್ಪ ಇಂಗ್ಲೀಷಲ್ಲಿ ಕನ್ವರ್ಸೇಷನ್ನ ಮಾಡಿ. ಪ್ರತಿ ದಿವಸ ತಪ್ಪದೆ ಈ ಸಂಚಿಕೆಗಳನ್ನು ಫಾಲೋ ಮಾಡಿ. ಸೊ ನೀವು ಈಸಿಯಾಗಿ ಇಂಗ್ಲೀಷ್ನಲ್ಲಿ ಸರಳವಾಗಿ ಮಾತಾಡೋದಕ್ಕೆ ಕಲಿತೀರಾ. ಕಲಿಯೋದಕ್ಕೆ ಹೇಳೋದಕ್ಕೆ ಇನ್ನೂ ಬೇಕಾದಷ್ಟಿದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
3: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಸುತ್ತಲ್ ಸಸ್ತು ಕೊಬ್ರಹ್ಮಣ್ಣು ನೀರು ರೋಜಾ ಹೂವು ಅರಳಿತು ಬೆವರು ಕಿತ್ತರೆ ಕೂಪನ್ ಕೂಪನ್ ಸಿಕ್ಕರೆ ಶೋಕೆ ಕಾಫಿ ಸೋಪ್ ಬಿಸ್ಕೆಟ್ ಚಾಕ್ಲೇಟ್ ಯಾಗಿ ಯಾಗಿ ಯಾಗಿ ಯಾ

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದ

0: ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಒಬ್ಬರ ಪ್ರಾಣ ಉಳಿಸಲು ರಕ್ತದಾನಕ್ಕಿಂತ ದೊಡ್ಡ ದಾನವಿಲ್ಲ. ನಮ್ಮ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿ ಮಾಡಿ ನಮ್ಮ ಹೃದಯದ ಆರೋಗ್ಯ ಕಾಪಾಡುವ ರಕ್ತದಾನ ಮಾಡಲು ನಾವು ಮುಂದಾಗೋಣ. ದೇಶದ ಪ್ರಸಿದ್ಧ ಮಾನಸಿಕ ವೈದ್ಯರಾಗಿದ್ದ ಡಾಕ್ಟರ್ ಅಶೋಕ್ ಪೈ ಅವರ ಸ್ಮರಣಾರ್ಥ ಮಾನಸ ಸಮೂಹ ಸಂಸ್ಥೆಗಳು, ಐಎಂಎ ಶಿವಮೊಗ್ಗ, ರೋಟರಿ ಬ್ಲಡ್ ಬ್ಯಾಂಕ್, ಸಂಜೀವಿನಿ ರಕ್ತ ಕೇಂದ್ರ ಹಾಗೂ ಯುವ ರೆಡ್ ಕ್ರಾಸ್ ಘಟಕದ ಸಂಯುಕ್ತಾಶ್ರಯದಲ್ಲಿ ಇದೇ ಅಕ್ಟೋಬರ್ 1 ಬೆಳಗ್ಗೆ 9:30 ಸಂಜೆ 5 ಮಾನಸ ಆಸ್ಪತ್ರೆ ಎದುರು ಮುತ್ತಣ್ಣ ಗ್ಯಾಲರಿಯಲ್ಲಿ ಸಾಮೂಹಿಕ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ನಿಮ್ಮ ಒಂದು ಹನಿ ರಕ್ತ ಜೀವ ಉಳಿಸಬಹುದು. ಬನ್ನಿ, ರಕ್ತದಾನ ಮಾಡಿ, ಆರೋಗ್ಯವಂತರಾಗೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008302192. ಸಂಖ್ಯೆ ಮತ್ತೊಮ್ಮೆ 9008302192. ರಕ್ತದಾನ ಮಾಡಿ ಜೀವ ಉಳಿಸಿ.
1: ಕರ್ತವ್ಯವೆನ್ನುವ ಸಂಕೋಲೆ ತೊಡಿಸಿದ ಬಂದಿಗಳು ನಾವು, ನ್ಯಾಯ ದೇವತೆಯ ಗುಡಿಯಲ್ಲಿ ಸಲ್ಲ

0: ಕಂಬನಿ ಮಿಡಿದಿದೆ ಕರುಳಿ.
1: ನೌ ನೌ ನೆವರ್, ಇಟ್ ಕ್ಯಾಂಟ್ ಬಿ. ಆಮ್ ಐ ರಾಂಗ್? ಟೆಲ್ ಮಿ, ಟೆಲ್ ಮಿ, ಓ ಮೈ ಕಾನ್ಷಿಯಸ್.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದಾ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
6: ಎಲ್ ಐ ಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುಯಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ ಗೆ ಎನ್ಹಾನ್ಸ್ಡ್ ಗ್ಯಾರಂಟೀಡ್ ಅಡಿಷನ್ಸ್.
5: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ ಐ ಸಿ ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
6: ಹೆಚ್ಚು ಮಾಹಿತಿಗಾಗಿ ಎಲ್ ಐ ಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LICIndia.in ವಿಸಿಟ್ ಮಾಡಿ. LIC ಹರ್ ಪಲ್ ಆಪ್ಕೆ ಸಾಥ್.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ

0: 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
2: ಸೇಫ್ ಪ್ರನಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಒಬ್ಬರ ಪ್ರಾಣ ಉಳಿಸಲು ರಕ್ತದಾನಕ್ಕಿಂತ ದೊಡ್ಡ ದಾನವಿಲ್ಲ. ನಮ್ಮ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿ ಮಾಡಿ ನಮ್ಮ ಹೃದಯದ ಆರೋಗ್ಯ ಕಾಪಾಡುವ ರಕ್ತದಾನ ಮಾಡಲು ನಾವು ಮುಂದಾಗೋಣ. ದೇಶದ ಪ್ರಸಿದ್ಧ ಮಾನಸಿಕ ವೈದ್ಯರಾಗಿದ್ದ ಡಾಕ್ಟರ್ ಅಶೋಕ್ ಪೈ ಅವರ ಸ್ಮರಣಾರ್ಥ ಮಾನಸ ಸಮೂಹ ಸಂಸ್ಥೆಗಳು, IMA ಶಿವಮೊಗ್ಗ, ರೋಟರಿ ಬ್ಲಡ್ ಬ್ಯಾಂಕ್, ಸಂಜೀವಿನಿ ರಕ್ತ ಕೇಂದ್ರ ಹಾಗೂ ಯುವ ರೆಡ್ ಕ್ರಾಸ್ ಘಟಕದ ಸಂಯುಕ್ತಾಶ್ರಯದಲ್ಲಿ ಇದೇ October 1 ಬೆಳಗ್ಗೆ 9:30 ಸಂಜೆ 5 ಮಾನಸ ಆಸ್ಪತ್ರೆ ಎದುರು ಮುತ್ತಣ್ಣ ಗ್ಯಾಲರಿಯಲ್ಲಿ ಸಾಮೂಹಿಕ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ನಿಮ್ಮ ಒಂದು ಹನಿ ರಕ್ತ ಜೀವ ಉಳಿಸಬಹುದು. ಬನ್ನಿ, ರಕ್ತದಾನ ಮಾಡಿ ಆರೋಗ್ಯವಂತರಾಗೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008302192. ಸಂಖ್ಯೆ ಮತ್ತೊಮ್ಮೆ 9008302192. ರಕ್ತದಾನ ಮಾಡಿ ಜೀವ ಉಳಿಸಿ.
5: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಅಡ್ಜಸ್ಟ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಪ್ರತಿ ವರ್ಷ September 29 ಜಾಗತಿಕವಾಗಿ ಆಹಾರ ನಷ್ಟ ತಡೆಯುವಂತಹ ದಿನ, ಹಾಗೆ ತ್ಯಾಜ್ಯದ ಕುರಿತು ಅಂತಾರಾಷ್ಟ್ರೀಯ ಜಾಗೃತಿ ಮೂಡಿಸುವಂತಹ ದಿನ ಅಂಥೇಳಿ ಆಚರಿಸಲಾಗುತ್ತಂತೆ. ಅಂದರೆ ಪ್ರತಿ ವರ್ಷವೂ ಕೂಡ ನಾವು ಜನರಲ್ಲಿ ನಾವು ತಿನ್ನುವಂಥ ಆಹಾರವನ್ನು ವ್ಯರ್ಥವಾಗಿ ಹಾಳು ಮಾಡಬೇಡಿ, ಜನರಲ್ಲಿ ತಿನ್ನುವ ಆಹಾರದ ಪದಾರ್ಥಗಳ ಕುರಿತು ಜಾಗೃತಿಯನ್ನು ಮೂಡಿಸೋದಕ್ಕೆ. ಎಷ್ಟೊಂದು ಜನಕ್ಕೆ ಆಹಾರವೇ ಸಿಗ್ತಾ ಇಲ್ಲ, ಲಕ್ಷಾಂತರ ಜನ ಆಹಾರದ ಕೊರತೆಯಿಂದ ಸಾಯ್ತಾ ಇದ್ದಾರೆ. ಆದ್ದರಿಂದ ತಿನ್ನುವಂಥ ಆಹಾರವನ್ನು ವ್ಯರ್ಥ ಮಾಡಬೇಡಿ ಅನ್ನುವ ಉದ್ದೇಶದಿಂದ ಪ್ರತಿ ವರ್ಷ September 29 ಕೃಷಿ ಮತ್ತು ಆಹಾರ ಸಂಸ್ಥೆ, ವಿಶ್ವಸಂಸ್ಥೆ ಮತ್ತು ಪರಿಸರ ಸಂಸ್ಥೆಗಳೆಲ್ಲವೂ ಸಹಯೋಗದಲ್ಲಿ ಈ ದಿನವನ್ನು ವಿಶ್ವ ಆಹಾರ ದಿನ ಅಂತ ಹೇಳಿ ಆಚರಿಸ್ತಂದರೆ ನಷ್ಟವನ್ನು ಮಾಡಬಾರ್ದು, ಆಹಾರ ನಷ್ಟ ತಡೆಯುವಂತಹ ದಿನ, ಹಾಗೆ ತ್ಯಾಜ್ಯದ ಕುರಿತು ಜಾಗೃತಿಯನ್ನು ಮೂಡಿಸುತ್ತಂತೆ. ಇದೇ ವಿಚಾರವಾಗಿ ನೀವು ಕೂಡ ಕರೆ ಮಾಡ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ. ಯಾರು, ಎಲ್ಲಿಂದ ಅಂತ ಕೇಳೋಣ. ಕರೆ ಕಟ್ಟಾಯಿತು. ಹಲೋ, ಹಲೋ,
6: ಹಲೋ ಪವಿತ್ರ.
5: ಹಾಂ ಮೋನಿಕಾ ಮೇಡಮ್, ನಮಸ್ತೆ.
6: ನಮಸ್ತೆ, ನಮಸ್ತೆ.
5: ವಾಯ್ಸ್ ಸ್ವಲ್ಪ ಸ್ಲೋ ಆಗಿ ಕೇಳ್ತಾ ಇದೆ.
6: ಈಗ?
5: ಹಾಂ ಈಗ ಪರವಾಗಿಲ್ಲ.
6: ಊಟ ಆಯ್ತಾ?
5: ಊಟ ಆಯ್ತು ಮೇಡಮ್. ನಿಮ್ದು ಆಯ್ತಾ?
6: ಆಯ್ತು. ಮಜ್ಜಿಗೆ ಹುಳಿ.
5: ಮಜ್ಜಿಗೆ ಹುಳಿ. ಬಿಸಿಲಿಗೆ ತಂಪಾಗುತ್ತೆ.
6: ಬಿಸಿಲು ಇವತ್ತೇನು ಅಷ್ಟಿಲ್ಲ, ಮೋಡ ಮುಸುಕಿದ ವಾತಾವರಣ ಇದೆ.
5: ಮೋಡ ಇದೆಯಾ?
6: ನಿನ್ನೆ ಬಿಸಿಲಿತ್ತು, ಸಂಜೆ ಸ್ವಲ್ಪ ಮಳೆ ಬಂತು, ಮೊನ್ನೆ ಚೆನ್ನಾಗಿ ಮಳೆ ಬಂತು. ಇವತ್ತು ಮಳೆನೂ ಇಲ್ಲ, ಈ ಕಡೆ ಬಿಸಿಲು ಇಲ್ಲ. ಹಾಗೆ
5: ಹೌದು, ಈಗ 2-3 ದಿನ ಆಯ್ತು ಶಿವಮೊಗ್ಗದ ಕಡೆ ಮಳೆ ಇಲ್ಲ. ಇವತ್ತು ಆಹಾರ ನಷ್ಟ ತಡೆಯುವಂತ ದಿನದ ಬಗ್ಗೆ ಮಾತಾಡ್ತಿದ್ವಿ.
6: ಆಹಾರ ನಷ್ಟ ಮತ್ತೆ ವಿಶ್ವ ಹೃದಯ ದಿನ.
5: ಹೃದಯ ದಿನ
6: ಹೌದು. ಆಹಾರ ನಷ್ಟ ತಡೆಯುವ ಅಂದ್ರೆ
5: ಪೋಲ್ ಮಾಡಬಾರ್ದು.
6: ಅನ್ನ ನಮ್ಗೆ ಅನ್ನ ತಿನ್ನುವ ಹಕ್ಕು ಇದೆ, ಹೊತ್ತು ಬಿಸಾಡುವ ಹಕ್ಕಿಲ್ಲ.
5: ಇಲ್ಲ,
6: ಯಾಕೆಂದ್ರೆ ಒಂದಾಗಲು ಅನ್ನಕ್ಕೂ ಅದು ಎಷ್ಟು, ಅದರಿಂದ ಎಷ್ಟು ಜನರ ಶ್ರಮ
5: ಇರುತ್ತೆ. ಹೌದು.
6: ಅದನ್ನ ರೈತ ಬೆಳೆಯೋದ್ರಿಂದ ಹಿಡಿದು ಅದರದ್ದು ಮತ್ತೆ ಅದ್ರ ವ್ಯಾಪಾರಕ್ಕೆ ತಗೊಂಡ್ ಬರೋರು ಮತ್ತೆ ಅಲ್ಲಿಂದ ನಾವು ತಗೊಂಡ್ ಬಂದು ಎಲ್ಲ ಅಷ್ಟು ಸುಲಭ ಅಲ್ಲ.
5: ಆಯ್ತಾ?
6: ಏನಾದ್ರು ರೈತರು ನಾವೇನು ಈ ಕೆಲಸ ಮಾಡಲ್ಲ ಅಂತ ನಿಲ್ಲಿಸ್ಬಿಟ್ರೆ ಏನಾಗ್ಬೋದು?
5: ಇಮೇಜ್ ಮಾಡ್ಕೊಳಕ್ ಆಗಲ್ಲ. ಮತ್ತೆ ಈ ತರ ವೆದರ್ ಅಲ್ಲಿ ಈಗ ಮಳೆನೇ ಇಲ್ಲ.
6: ಒಂದ್ ವರ್ಷ ಸರಿಯಾಗಿ ಮಳೆ ಬಂದಿಲ್ಲ ಅಂದ್ರೇನೆ ತೊಂದ್ರೆ ಆಗತ್ತೆ ರೈತರಿಗೆ, ಬೆಳೆ ಸರಿಗ್ ಬರಲ್ಲ, ತುಂಬಾ ನಷ್ಟ ಆಗಿ ಎಲ್ಲಾ ದುಬಾರಿಗಳಾಗೋಗ್ಬಿಡತ್ತೆ ಅಲ್ವಾ. ಇನ್ನ ಆಗಿದ್ದಾಗ ಹಾಗಾಗಿ ಆಹಾರನ ಉಪಯೋಗಿಸಕ್ಕೆ ನಮ್ಗೆ ಹಕ್ಕಿದೆ ಹೊರತು ವ್ಯರ್ಥ ಮಾಡೋಕೆ ಯಾವ್ದೇ ಕಾರಣಕ್ಕೂ ಹಕ್ಕಿಲ್ಲ. ಆಮೇಲೆ ಎಲ್ಲಿ ಈಗ ನಾವು ಮನೆಗಳಲ್ಲಿ ಆದಷ್ಟು ಮಿತ ಬಳಕೆನೆ ಮಾಡ್ತೀವಿ, ಆದಷ್ಟು ವ್ಯರ್ಥ ಆಗ್ದಾಗೆ ನಾವು ನೋಡ್ಕೊಂತೀವಿ. ಹಾಗೆ ಹೊರಗಡೆನು ಅಷ್ಟೇ, ಯಾರೋ ಫಂಕ್ಷನ್ ಮಾಡಿರ್ತಾರೆ, ಏನೋ ಮಾಡಿರ್ತಾರೆ ಅಂದ್ಬಿಟ್ಟು ಅಲ್ಲಿ ಹೋಗಿ ಏನೋ, ಈಗಂತೂ ವಿಪರೀತ ಫಂಕ್ಷನ್ ಗಳಲ್ಲಿ ವಿಪರೀತ ಅನ್ನೋಷ್ಟು ಒಂದು ವೆರೈಟೀಸ್
5: ಐಟಮ್ಗಳು ಕೂಡ ಜಾಸ್ತಿ ಇರುತ್ತೆ,
6: ತುಂಬಾ ಇರುತ್ತೆ. ಏನಾಗುತ್ತೆ, ಏನೋ ಆಸೆ ಅದು ತಿನ್ಬೇಕಿದ್ರು ಆಗಲ್ಲ, ನಮ್ ಬಾಡಿ ಕೆಪಾಸಿಟಿ ಅಷ್ಟಿರಲ್ಲ, ಸುಮ್ನೆ ಎಲ್ಲ ಹಾಕಿಸ್ಕೊಡೋದು, ಕೊನೆಗ್ ತಿನ್ನೋಕಾಗ್ದೇನೆ ವೇಸ್ಟ್ ಮಾಡೋದು. ಅದ್ರ ಬದಲು ನಮ್ಗೆ ಯಾವ್ದು ಇಷ್ಟ, ಅಲ್ಲಿ ಯಾರು ಏನ್ ನಿಮ್ಗೇನ್ ಫೋರ್ಸ್ ಮಾಡಕ್ ಬರಲ್ಲ ತಿನ್ಲೇಬೇಕು ಅಂತ, ನಮ್ಗೆ ಏನ್ ಇಷ್ಟ ಇದೆ ಅದನ್ನ ಹಾಕಿಸ್ಕೋಬೇಕು ಅಷ್ಟೇ, ಮಾಡಿ ಬೆಲೆ ಖಾಲಿ ಮಾಡ್ಬೇಕು. ಅದು ಒಂದು ಕಲ್ಚರ್ ಅಂತ ಹೇಳ್ಬೋದು. ಊಟ ಮಾಡೋದು ಒಂದು ಒಳ್ಳೆಯ ಹವ್ಯಾಸ, ಜೊತೆಗೆ ಒಳ್ಳೆಯ ಕಲೆ. ಯಾಕೆಂದ್ರೆ ಹಾಗೆಲ್ಲ ಸುಮ್ನೆ ಅವರು ಕೂಡ ಕಷ್ಟಪಟ್ಟಿರ್ತಾರೆ, ಒಂದು ಊಟಕ್ಕೆ ಎಷ್ಟೆಲ್ಲ ಖರ್ಚು,
5: ಒಂದಿನದ ಕಾರ್ಯಕ್ರಮಕ್ಕೆ ಒಂದು ವರ್ಷ ಪೂರ್ತಿ ಕಷ್ಟಪಟ್ಟಿರ್ತಾರೆ,
6: ಹಾ ಮಾಡಿರ್ತಾರೆ. ಹಾಗಾಗಿ ಅವರು ಪಾಪ ಸಾಲ ಮಾಡಿ ಹಾಗೆ ಹೀಗೆ ಎಂತೆಲ್ಲ ಮಾಡಿ ಚೆನ್ನಾಗಿ ಹಾಕ್ಬೇಕು, ಬಂದವ್ರಿಗೆ ಒಳ್ಳೆ ಊಟ ಹಾಕ್ಬೇಕು ಅಂತ ಮಾಡಿರ್ತಾರಲ್ವಾ. ಹಾಗಾಗಿ ನಾವು ಅದನ್ನ ವ್ಯರ್ಥ ಮಾಡಬಾರ್ದು, ಎಷ್ಟು ಬೇಕೋ ಅಷ್ಟೇ ಬಳಸ್ಕೊಂಡ್ರೆ ಖಂಡಿತ ವ್ಯರ್ಥ ಆಗಲ್ಲ. ಆಮೇಲೆ ಯಾವ್ದೇ ಫಂಕ್ಷನ್ ಗಳ ಮೇಲೆ ಉಳಿಯೋದಂತೂ ಖಂಡಿತ ಇದ್ದೇ ಇರುತ್ತೆ, ಯಾಕೆಂದ್ರೆ ಕರೆಕ್ಟ್ ಆಗಿ ಮಾಡಕ್ ಆಗಲ್ಲ. ಅಂತವ್ರು ಏನ್ ಮಾಡ್ಬೇಕು, ಫಂಕ್ಷನ್ ಮಾಡಕ್ ಮುಂಚೆನೆ ಅಲ್ಲೇ ನಮ್ಮ ಪರಿಚಯ ಇರೋ ಒಂದು ಅನಾಥಾಶ್ರಮಗಳು ಆತರದೆಲ್ಲ ಇರುತ್ತಲ್ಲಪ್ಪ, ಅಥವಾ ಏನಾದ್ರು
5: ಫುಡ್ ಬ್ಯಾಂಕ್ ಅಂತಾನೆ
6: ಆಹಾರದ ಅಗತ್ಯ ಇದೆ, ಆಹಾರದ ಅಗತ್ಯ ಇದೆ ಅಂತವ್ರದ್ದು ಒಂದು ನಾ ಫೋನ್ ನಂಬರ್ ಇಟ್ಕೊಂಡಿದ್ದು. ಈ ತರ ನಮ್ದು ಕಾರ್ಯಕ್ರಮ ನಡೀತಾ ಇದೆ, ಹಾಗೇನಾದ್ರು ಆಹಾರ ಇದ ಉಳಿದ್ರೆ ನಾವು ಅದನ್ನ ವ್ಯವಸ್ಥೆ ಮಾಡೋ ಕೊಡುವಂತ ವ್ಯವಸ್ಥೆ ಮಾಡುವಂತದನ್ನ ಒಂದ್ ಮುನ್ಸೂಚನೆ ಇಟ್ಕೊಂಡಿದ್ರೆ ಖಂಡಿತ ಆಗ ಅದ್ ವೇಸ್ಟ್ ಆಗಲ್ಲ,
5: ಹಸಿದವ್ರಿಗೆ ಕೂಡ ಹೊಟ್ಟೆ ತುಂಬುತ್ತೆ ಮತ್ತೆ ಇಲ್ಲಿ ವೇಸ್ಟ್ ಆಗಲ್ಲ.
6: ಮಾಡಿದೀವಿ ನಾವು ನಮ್ಮ ಸಮಿತಿಯಿಂದ ಕೆಲವೊಂದು ಕಾರ್ಯಕ್ರಮ ಮಾಡಿದಾಗ ನಮಗ್ ಗೊತ್ತಿರೋ ಆಶ್ರಮಗಳಿಗೆ ಅದನ್ನ ಅವ್ರು ನಾವು ತಗೊಂಡೋಗಿ ಕೊಟ್ಟಿದೀವಿ, ತಗೊಂತಾರ ಅವರು. ಹಾಗಾಗಿ ಈ ತರ ಒಂದು ಮಾಡೋ ಪದ್ಧತಿ ಇಟ್ಕೊಂಡ್ರೆ ಪ್ರತಿಯೊಬ್ಬರು ವ್ಯರ್ಥ ಆಗಲ್ಲ, ಯಾಕೆಂದ್ರೆ ಕಾರ್ಯಕ್ರಮದಲ್ಲಿ ಇಂತಿಷ್ಟೇ ಅಂತ ಕರೆಕ್ಟ್ ಆಗಿ ಮಾಡೋಕ್ ಸಾಧ್ಯನೇ ಇಲ್ಲ.
5: ಸ್ವಲ್ಪ
6: ಹಾಗಾಗಿ ಹಾಗಾಗಿ ಈಗ ಈ ರೀತಿ ಉಪಯೋಗಿಸ್ಕೋಬಹುದು, ಈ ರೀತಿ ಅದನ್ನ ಸದುಪಯೋಗ ಮಾಡ್ಕೋಬಹುದು. ಹಾಗಾಗಿ ಊಟ ಅನ್ನ ಅನ್ನತೋ ಪ್ರಾಣ ಪ್ರಾಣತೋ ಪರಾಕ್ರಮ ಅಂತಾರಂಗೆ, ಅನ್ನ ಇಲ್ಲ ಅಂದ್ರೆ ಮನುಷ್ಯನ್ಗೆ ಏನು ಏನಿದ್ರೆ ಏನು, ಎಷ್ಟು ಹಣ ಇರ್ಲಿ ಚಿನ್ನ ಇರ್ಲಿ ಅನ್ನನೇ ಮುಖ್ಯ, ಅನ್ನನೇ ತಿನ್ಬೇಕು ಮನುಷ್ಯ. ಹಾಗಾಗಿ ಅನ್ನಕ್ಕೆ ಎಲ್ಲದಕ್ಕಿಂತನು ಹೆಚ್ಚಿನ ಮೌಲ್ಯ ಮತ್ತೆ ಅಮೂಲ್ಯವಾದದ್ದು, ಹೆಚ್ಚಿನ ಬೆಲೆ ಇರುವಂತದ್ದು ಅನ್ನ. ಹಾಗಾಗಿ ದಯವಿಟ್ಟು ಯಾರು ಅದನ್ನ ವ್ಯರ್ಥ ಮಾಡಬಾರ್ದು ಅಂತಾನೆ ಹೇಳಿದ್ರು.
5: ಓಕೆ ಮೇಡಮ್, ಆಹಾರದ ಕುರಿತು ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದ ಮೇಡಮ್.
6: ಥ್ಯಾಂಕ್ ಯು.
5: ಹಾಸನದಿಂದ ಮೋನಿಕಾ ಅವರು ಕರೆ ಮಾಡಿದ್ರು, ತಿನ್ನುವಂಥ ಆಹಾರವನ್ನು ವ್ಯರ್ಥ ಮಾಡಬೇಡಿ, ಯಾಕೆಂದರೆ ಎಷ್ಟೊಂದು ಜನ ಆಹಾರ ಇಲ್ಲದೆ ಸಾಯ್ತಾ ಇದ್ದಾರೆ ಹೊಟ್ಟೆ ಹಸ್ಕೊಂಡು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ ಸರ್, ನಮಸ್ತೆ.
7: ಹಲೋ ಮೇಡಮ್ ಅವರೇ, ನಮಸ್ಕಾರ.
5: ನಮಸ್ತೆ,
7: ಹೇಗಿದ್ದೀರಾ ಮೇಡಮ್ ಅವರೇ? ತಿಂಡಿ ಊಟ ಆಯ್ತಾ?
5: ಊಟ ಊಟ ಆಯ್ತು ಸರ್.
7: ಮಧ್ಯಾಹ್ನದ ಊಟ ಆಯ್ತಾ?
5: ಆಯ್ತು ಸರ್. ನಿಮ್ದು ಆಯ್ತಾ
7: ಮೇಡಮ್ ಅವರೇ? ಆಯ್ತು.
5: ಹಾ ಸರ್, ಇವತ್ತು ಆಹಾರ ನಷ್ಟವನ್ನ ತಡೆಯೋ ದಿನ ಕುರಿತು ಮಾತಾಡ್ತಾ ಇದ್ವಿ ಸರ್.
7: ಹೌದು ಮೇಡಮ್ ಅವರೇ, ಆಹಾರ ಅಂತಂದ್ರೆ ಒಂದು ಅದು ನಮ್ಗೆ ಅಮೃತಕ್ಕೆ ಸಮಾನ.
5: ಅಮೃತ
7: ಯಾಕೆಂದ್ರೆ ಅನ್ನ ಇವತ್ತು ನಾವು ವೇಸ್ಟ್ ಮಾಡಬಾರ್ದು. ಯಾಕೆಂದ್ರೆ ಅನ್ನದ ಬೆಲೆ ಏನಪ್ಪ ಅಂದ್ರೆ ನಮಗ್ ಗೊತ್ತಾಗಲ್ಲ, ಅದು ನಾವು ಎಷ್ಟು ದುಡ್ಡು ಬೇಕಾದ್ರು ಕೊಟ್ಟು ನಾವು ತಗೋಬಹುದು, ಆದ್ರೆ ಆ ಭತ್ತ ಬೆಳೆಯೋ ಅಂತ ರೈತರು ಕಷ್ಟ ಪಡ್ತಾರಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗತ್ತೆ ಮೇಡಮ್.
5: ಯೋಚನೆ ಮಾಡ್ಬೇಕು,
7: ಪ್ರತಿ ಒಂದು ತುತ್ತು ನಾವು ತಿನ್ಬೇಕಾದ್ರು ಅವ್ರ ಹೆಸರು ಹೇಳಿ ನಾವು ಊಟ ಮಾಡ್ಬೇಕಾಗತ್ತೆ.
5: ಅನ್ನವನ್ನ ದೇವ್ರ ಅಂತಾನೆ ಕರೀತಾರೆ, ಅನ್ನ ದೇವರ.
7: ಹೌದೌದು, ಅನ್ನ ದೇವ್ರ ಸಮಾನ ಅದು. ಹಾಗಾಗಿ ನಾವು ಪ್ರತಿ ಸಲನು ಅನ್ನ ಊಟ ಮಾಡುವಾಗ ನಾವು ಆ ರೈತರನ್ನ ನೆನೆಸ್ಕೊಂಡೆ ಊಟ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಆ ಭತ್ತ ಬೆಳೆಯೋದು ಎಷ್ಟು ಕಷ್ಟ ಅಂತ ಆ ರೈತರಿಗೆ ಮಾತ್ರ ಗೊತ್ತಾಗುತ್ತೆ. ಹಗಲು ರಾತ್ರಿ ಏನದೇ ಗಾಳಿ ಚಳಿ ಮಳೆ ಇವೆಲ್ಲ ಯಾವ್ದನ್ನು ಲೆಕ್ಕಿಸದೆ ಅವ್ರು ಕಷ್ಟಪಟ್ಟಲ್ಲಿ ಭತ್ತ ಬೆಳೆದಾಗ ಮಾತ್ರ ಇಲ್ಲಿ ನಮ್ಗೆ ಅಕ್ಕಿ ಸಿಗಾಕ ಸಾಧ್ಯ. ನಾವ್ ಎಷ್ಟು ದುಡ್ಡು ಕೊಟ್ಟು ತಗಂತೇವ ಅದು ಲೆಕ್ಕ ಅಲ್ಲ, ಅದನ್ನ ಏನ್ ಬೆಳಿತಾರಲ್ಲ ಅದು ಬಹಳ ಮುಖ್ಯ. ಹಾಗಾಗಿ ನಾವು ಒಂದೊಂದು ಅಗಳ ಅನ್ನ ಚೆಲ್ಬೇಕಾದ್ರು ತುಂಬಾ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಕೆಲವು ಕಡೆ ಎಲ್ಲ ಎಷ್ಟೊಂದು ಆಹಾರವನ್ನ ವೇಸ್ಟ್ ಮಾಡ್ತಾ ಇರ್ತಾರೆ ನಾವು ನೋಡ್ತೇವಲ್ಲ, ಈ ಕಲ್ಯಾಣ ಮಂದಿರಗಳಲ್ಲಾಗಿರ್ಬೋದು, ಆಮೇಲೆ ಯಾವ್ದೇ ಒಂದು ಅನ್ನ ಸಂತರ್ಪಣೆ ಇರ್ತಕ್ಕಂತ ಜಾಗದಲ್ಲಾಗಿರ್ಬೋದು, ಅಲ್ಲೆಲ್ಲ ಎಷ್ಟೊಂದು ಅನ್ನ ನಾವ್ ವೇಸ್ಟ್ ಮಾಡ್ತಾರೆ ಅಂದ್ರೆ ತುಂಬಾ ಹೊಟ್ಟೆ ಉರಿದೋಗ್ಬಿಡುತ್ತೆ ಮೇಡಮ್ ಅರೆ. ಹಾಗಾಗಿ ಅನ್ನವನ್ನ ವೇಸ್ಟ್ ಮಾಡಬಾರ್ದು ಯಾವ್ದೇ ಕಾರಣಕ್ಕೂ. ನಮಗೆ ಎಷ್ಟು ಬೇಕೋ ಅಷ್ಟೇ, ಇನ್ನು ಎಷ್ಟಾದ್ರೂ ಊಟ ಮಾಡ್ಲಿ ಮೇಡಮ್ ಅರೆ, ಅದಕ್ಕೆ ಬೇಜಾರಿಲ್ಲ. ಎಲೆಲ್ಲ ಹಾಕ್ಸ್ಕೊಂಡು ವೇಸ್ಟ್ ಮಾಡಬಾರ್ದು. ಈಗ ನಾವು ಊಟಕ್ಕೆ ನೀಡ್ತಾ ಬರುವಾಗ ನಾವು ಸುಮ್ನೆ ಇರಬಾರ್ದು, ನಮಗೆ ಊಟ ಮಾಡಂಗಿದ್ರೆ ಮಾತ್ರ ನೀಡ್ಸ್ಕೋಬೇಕು. ಇಲ್ಲ ಅಂತಂದ್ರೆ ಕೈ ಅಡ್ಡ ಕೈ ಅಂದ್ರೆ ಸಾಕು, ಅವ್ರು ಮುಂದಕ್ಕೆ ಪಾಸ್ ಆಗ್ತಾರೆ. ಅದ್ ಬಿಟ್ಟು ಈಗ ಸಣ್ಣ ಮಕ್ಕಳಿಗೂ ಅಷ್ಟೇ ಹಾಕ್ಸೋದು, ದೊಡ್ಡವರಿಗೂ ಅಷ್ಟೇ ಹಾಕ್ಸೋದು. ಆಮೇಲೆ ಊಟಕ್ ನೀಡೋರು ಸ್ವಲ್ಪ ಇದ್ರಾಗಿರ್ಬೇಕು, ಕಂಟ್ರೋಲ್ ನಲ್ಲಿ ಇರ್ಬೇಕಾಗುತ್ತೆ. ಎಲ್ಲರಿಗೂ ಸರಿ ಸಮನಾಗಿ ಅವ್ರು ನೀಡ್ತಾ ನೀಡ್ತಾ ಹೋದಾಗ ಮಕ್ಕಳಿಗೆ ಪಾಪ ಅಷ್ಟೊಂದು ತಿನ್ನೋದ ಶಕ್ತಿ ಅವ್ರಿಗೆ ಇರಲ್ಲ, ಹಾಗೆ ಬಿಟ್ಟು ಬಿಡ್ತಾರ ಅವ್ರು. ಆಮೇಲೆ ಅವ್ರು ಏನು ತಂದೆ ತಾಯಿಗಳು ಇರ್ತಾರೆ, ಆ ಮಕ್ಕಳನ್ನ ಬಿಟ್ಟದ್ದನ್ನ ಕೂಡ ಅದು ಆ ಮಕ್ಕಳು ಬಿಟ್ಟದ್ದು ಅದು ಏನು ಎಂಜಲ ಆಗೋದಿಲ್ಲ, ಅದು ಒಂದ್ ಪ್ರಸಾದ ಇದ್ದಂಗೆನೆ, ಅದನ್ನ ತಿನ್ನೋದ್ರಿಂದ ಏನು ಆಗೋದಿಲ್ಲ. ಹಾಗೆ ವೇಸ್ಟ್ ಮಾಡಿ ತಗೊಂಡೋಗಿ ಬಿಸಾಕ್ತಾರೆ. ಆಮೇಲೆ ಈ ಕೆಲವೊಂದೊಂದು ಕಲ್ಯಾಣ ಮಂದಿರಗಳಲ್ಲಾಗಿರ್ಲಿ, ಎಲ್ಲೇ ಒಂದ್ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇದ್ರು ಕೂಡ ಅವರು ಇವ ಅನಾಥ ಆಶ್ರಮ ಆಗಿರ್ಬೋದು,
5: ವೃದ್ಧಾಶ್ರಮ
7: ಆಗಿರ್ಬೋದು, ಅಂತ ನಂಬರ್ಗಳನ್ನ ಅವ್ರು ಇಟ್ಕೊಂಡಾಗ ಅಲ್ಲಿ ಹೆಚ್ಚಾಗಿ ಇದ್ದಾಗ ಅದನ್ನ ಅವರಿಗೆ ಫೋನ್ ಮಾಡಿದ್ರಾಗ ಅವ್ರು ಬಂದ್ ತಗೊಂಡೋಗಂತ ಒಂದು ಚಾನ್ಸ್ ಇರುತ್ತೆ. ಅವರಾದ್ರೂ ಊಟ ಮಾಡಿ ತೃಪ್ತಿ ಪಡ್ತಾರೆ. ನಾವು ಸುಮ್ನೆ ಎಲ್ಲೋ ಒಂದ್ ಕಡೆ ಬಿಸಾಕೋದ್ರಿಂದ ಅವರಿಗಾದ್ರೂ ಕೊಡ್ಬೋದು, ಅವರಾದ್ರೂ ಊಟ ಮಾಡ್ತಾರೆ ನೆಮ್ಮದಿಯಿಂದ. ಒಂದ್ ಇವ್ರ ಹೆಸರು
5: ಹೊಟ್ಟೆ ತುಂಬಾ ಊಟ ಮಾಡ್ತಾರೆ,
7: ಹೊಟ್ಟೆ ತುಂಬಾ ಊಟ ಮಾಡ್ತಾರೆ, ಖುಷಿಯಿಂದ ಊಟ ಮಾಡ್ತಾರೆ. ಆಮೇಲೆ ಅವರಿಗೆ ನಾವು ಕೊಡೋದ್ಕಿಂತ ಮುಂಚೆ ನಾವು ಅದನ್ನ ಯೋಚನೆ ಮಾಡ್ಬೇಕು, ಇದು ಸರಿ ಇದೆಯಾ, ಅವ್ರಿಗೆ ಕೊಡಲು ಯೋಗ್ಯವಾಗಿದೆಯಾ
5: ನೋಡ್ಬೇಕು ಸರ್. ತೀರಾ ಹಾಳಾಗಿರೋ ಆಹಾರ ಆತರದೆಲ್ಲ ಕೊಡಬೇಕು,
7: ಯಾಕಂದ್ರೆ ಪಾಪ ನಾವು ಅವರಿಗೆ ಅವ್ರು ಎಷ್ಟೋ ಅದು ಏನೋ ಒಂದು ನೀರ ಏನೋ ಕುಡ್ಕೊಂಡು ಒಂದು ಆರೋಗ್ಯವಾಗಿರ್ತಾರೆ. ನಾವು ಇಂತ ಹಾಳಾಗಿದ ಆಹಾರ ಕೊಟ್ಟು ಅವ್ರ ಆರೋಗ್ಯವನ್ನು ಹಾಳು ಮಾಡಿ ನಾವು ಕಣ್ಣ ನೋಡಕ್ ಹೋಗ್ಬಾರ್ದು ಅವತ್ತು.
5: ಹೌದು, ಅದು ಚೆನ್ನಾಗಿದೆಯಲ್ಲ ಫುಡ್ ಅಂತ ಹೇಳಿ ಪರೀಕ್ಷೆ ಮಾಡಿ ಅದು ಕಳ್ಕೊಂಡು.
7: ಹೌದು, ಖಂಡಿತವಾಗ್ಲು ಖಂಡಿತವಾಗ್ಲು ಮೇಡಮ್ ಅರೆ, ಅವರು ನಮಂಗೆ ಮನಸ್ಸರು. ಅವ್ರೇನ್ ದಾನ್ನು ಇವತ್ತು ಒಂದು ಹಸುವಿಗೆ ಹಾಕ್ಬೇಕಾದ್ರೂ ನಾವು ಯೋಚನೆ ಮಾಡಬೇಕಾಗಿದೆ, ಯಾಕೆಂದ್ರೆ ಅದು ಸರಿ ಇದೆಯಾ, ಹೇಗೆ ಅದು ಅದ್ರಲ್ಲಿ ಏನಾರು ಇದ್ದೋ ಆ ಹಸು ಏನಾರು ಆಗಿತ್ತು ಸತ್ತೋದ್ರೆ ನಾವು ಕಣ್ಣಾಗಿ ನೋಡಿದ್ರೆ ನಮಗೆ ಅಯ್ಯೋ ಅನ್ಸುತ್ತೆ, ನಾವು ಈ ತರ ತಪ್ಪು ಮಾಡ್ಬಿಟ್ವಲ್ಲ ಅಂತೇಳಿ. ಹಾಗಾಗಿ ನಾವು ಆಹಾರವನ್ನ ಫಸ್ಟಿಗೆ ಅದು ಕೊಡಲು ಯೋಗ್ಯವಾಗಿದೆಯಾ ಹೇಗೆ ಅಂತ ಯೋಚನೆ ಮಾಡಿ ನಾವು ಕೊಡ್ಬೇಕಾಗುತ್ತೆ.
5: ಓಕೆ ಸರ್, ಧನ್ಯವಾದ ಸರ್, ತುಂಬಾ ಮಾಹಿತಿಯನ್ನ ಹೇಳಿದ್ರಿ.
7: ಧನ್ಯವಾದಗಳು ಮೇಡಮ್ ಅವರೇ, ನಮಸ್ಕಾರ.
5: ಶಿವಮೊಗ್ಗದ ಕೃಷಿ ನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
8: ನಮಸ್ತೆ ಮೇಡಮ್. ನಮಸ್ಕಾರ. ನಮಸ್ಕಾರ ಮೇಡಮ್.
5: ನಮಸ್ತೆ ಸರ್, ಎಲ್ಲಿಂದ ಗೊತ್ತಾಗಿಲ್ಲ ಹೆಸರು.
8: ಮೇಡಮ್, ನನ್ನ ಹೆಸರು ಎಚ್ ಸಿ ಉಚ್ಚೇಗೌಡ, ಅಲಗಾಪುರ ಗ್ರಾಮ, ಅನೂರು ತಾಲೂಕು, ಚಾಮರಾಜನಗರ ಜಿಲ್ಲೆಯಿಂದ ಮಾತಾಡ್ತೀನಿ ಮೇಡಮ್.
5: ಸರ್, ಒಂದ್ ಸ್ವಲ್ಪ ವಾಯ್ಸ್ ಕೇಳ್ತಾ ಇಲ್ಲ ಜೋರು.
8: ಹೌದಾ, ಅದೇ ಮೇಡಮ್, ಎಚ್ ಪಿ ಉಚ್ಚೇಗೌಡ ಅಂತ.
5: ಸರ್,
8: ಅಲಗಾಪುರ ಗ್ರಾಮ, ಅನೂರು ತಾಲೂಕು, ಚಾಮರಾಜನಗರ ಜಿಲ್ಲೆ. ಕೇಳ್ತಾ ಇದೆ ಮೇಡಮ್?
5: ಕೇಳ್ತಿದೆ, ಈ ಕೇಳ್ತಿದೆ, ಕೇಳ್ತಿದೆ ಸರ್.
8: ಒಳ್ಳೆ ತಗೊಂಡಿದ್ದೀರಾ ಮೇಡಮ್ ನೀವು
5: ಆಹಾರ ನಷ್ಟದ ಬಗ್ಗೆ? ಹೌದು ಸರ್,
8: ಆಹಾರ ನಷ್ಟದ ಬಗ್ಗೆ ತುಂಬಾ ಇದೆ ಮೇಡಮ್ ಹೇಳೋದು, ಎಲ್ಲಾರ್ ಕಣ್ ಮುಂದೆ ಹಾಳಾಯ್ತಾ ಇದೆ, ಅದನ್ನೆಲ್ಲ ನಾನು ಹೇಳ್ಬೇಕಂತ ಇದ್ದೀನಿ ಇವಾಗ ಮೇಡಮ್. ಆಮೇಲೆ ಇನ್ನೊಂದ್ ಮೇಡಮ್, ರೈತರಿಗೆ ಮೇಡಮ್, ನಮ್ಮ ರೈತರು ಇದಾರಲ್ಲ ಮೇಡಮ್, ರೈತರಿಗೆ ಅನ್ಯಾಯ ಆಗ್ತಾ ಇದೆ ಮೇಡಮ್. ಎಲ್ಲಾ ಸರ್ಕಾರ ಅನ್ಯಾಯ ಮಾಡ್ತಾ ಇದಾರೆ, ನಮ್ಮವ್ರೆ ಅನ್ಕೊಳ್ಳಿ ಜನಗಳೇ. ನೋಡಿ, ಬದನೆಕಾಯಿ ಇದೆಯಲ್ಲ, ಒಂದ್ ಎರಡು ನಿಮಿಷ ಮಾತಾಡ್ಬಿಡ್ತೀನಿ, ಆಮೇಲೆ ಅದನ್ನ ನಾನು ವಿಷಯ ಮಾಡ್ತೀನಿ. ಅದ್ರ ಬಗ್ಗೆ ನಿಲಯದ ನಿರ್ದೇಶಕರಿಗಳಿಗೆ ರೈತರ ಬಗ್ಗೆ ರೈತರು ಒಳ್ಳೇದಾಗಬೇಕಂತ ಕಾರ್ಯಕ್ರಮ ಮಾಡ್ಬೇಕು ಮೇಡಮ್ ನೀವು. ಅವ್ರಿಗೆ ನೋಡಿ, ಅಷ್ಟು ಕಷ್ಟಪಟ್ಟು ಬೆಳೀತಾರೆ ಮೇಡಮ್, ಏನಾದ್ರೂ ಆಗ್ಲಿ, ಗೊಬ್ಬರ ಹಾಕಿ, ಟ್ರಾಕ್ಟ್ರಿ ಹೊಡೆದು, ನೀರ್ ಕುಟ್ಟು, ಕಳೆ ಕಿತ್ತು, ಅಷ್ಟು ಮಾಡಿದ್ರು ಕೊನೆಗೆ ಪಾಪ ಅವ್ರಿಗೆ ಏನು ಸಿಗಲ್ಲ ಮೇಡಮ್.
5: ಇದ್ರ ಬೆಲೆ ಇರಲ್ಲ ಆತರ, ಹೌದು, ಮಾರುಕಟ್ಟೆಯಲ್ಲಿ ಅವ್ರಿಗೆ ಬೆಲೆ ಸರಿಯಾದ ಬೆಲೆ ಸಿಗಲ್ಲ ಅಂತ ಹೇಳಿದ.
8: ನೋಡಿ, ಮೊನ್ನೆ ನಾವು ಎಳ್ನೀರ್ ಕುಡಿಯಕ್ ಹೋಗಿದ್ವಿ ಮೇಡಮ್, ಅಲ್ಲಿ 15 ರೂಪಾಯಿನು ಕೊಡಲ್ಲ ಮೇಡಮ್ ರೈತನಿಗೆ, 60 ರೂಪಾಯಿ ಮಾಡ್ತಾ ಇದಾರೆ ಮೇಡಮ್ ಒಂದ್ ಎಳ್ನೀರು.
5: ಮಾರುಕಟ್ಟೆ ಸಮಸ್ಯೆ ರೈತರು.
8: ಬದನೆಕಾಯಿ ಇದೆಲ್ಲ ಮೇಡಮ್, 10 ರೂಪಾಯಿನು ಕೊಡಲ್ಲ ಮೇಡಮ್ ಅಲ್ಲಿ ಎಲ್ಲಿಗೆ ರೈತನಿಗೆ. ಇಲ್ಲ ನೋಡಿದ್ರೆ ಕಾಲ್ ಕೆಜಿ 30 ರೂಪಾಯಿ, 1 ಕೆಜಿ 100 120 ರೂಪಾಯಿ.
5: ಆದಷ್ಟು ನಾವು ರೈತರಿಂದನೆ ಕೊಂಡ್ಕೊಳ್ಳುವಂತ ಒಂದು ಅಭ್ಯಾಸವನ್ನು ಮಾಡ್ಕೊಂಡ್ರೆ ರೈತರು ಕೂಡ ಲಾಭ ಆಗುತ್ತೆ ಅಂತ ಹೇಳಿ.
8: ಲಾಭ ಮಾಡ್ಬೇಕಲ್ವಾ, ಅವ್ರು ಕೊಡೋದೇ ಇಲ್ವಲ್ಲ, ಎಲ್ಲ ದಳ್ಳಾಳಿಗಳು ಬರ್ತಾ ತಿನ್ಕೊಂಡ್ಬಿಡ್ತಾರೆ ಮೇಡಮ್. ಆಮೇಲೆ ಮೇಡಮ್, ಇವಾಗ ಆಹಾರ ನಷ್ಟ ದಿನ ಹೆಂಗೆಪ್ಪ ಅಂದ್ರೆ ಅದನ್ನ ಹೇಳ್ತಾ ಇದ್ದೀನಿ ಮೇಡಮ್. ನೋಡಿ ಮೇಡಮ್, ಆಹಾರ ನಷ್ಟ ಅಂದ್ರೆ ಅದನ್ನ ನಷ್ಟ ಮಾಡ್ಬಾರ್ದು. ಈಗ ಫ್ರಿಜ್ ಇದೆಲ್ಲ ಮೇಡಮ್, ಈ ಫ್ರಿಜ್ ತಂದ್ಬಿಟ್ಟು ಫುಲ್ ನಷ್ಟ ಆಯ್ತಾ ಇದೆ ಮೇಡಮ್.
5: ಅದ್ರಲ್ಲಿ ಸ್ಟಾಕ್ ಮಾಡಿ ಇಟ್ಬಿಡ್ತೀವಿ ಅಂತ
8: ಕೇಳಿ ಕೇಳಿ ಇಲ್ಲಿ ಚೆನ್ನಾಗಿ ಒಳ್ಳೊಳ್ಳೆದನ್ನ ತಗೊಂಡ್ ಹೋಯ್ತಾರೆ ಮೇಡಮ್, ಆದ್ರೆ ಒಳ್ಳೇದನ್ನ ಅವ್ರ ಮನೇಲಿ ತಿನ್ನಲ್ಲ ಮೇಡಮ್. ಏನ್ ಮಾಡ್ತಾರೆ ಗೊತ್ತಾ, ತಗೊಂಡು ಫ್ರಿಜ್ ಅಲ್ಲಿ ಇಟ್ಬಿಡ್ತಾರೆ, ಹಾಳಾಗ್ಬಿಡ್ತದೆ ಮೇಡಮ್ ಅದು. ಹಾಳಾಗ್ಬಿಟ್ಟು ಕೊನೆಯಲ್ಲಿ ಈಗ ಬದನೆಕಾಯಿನ ತಗೊಳ್ಳಿ, ತಗೊಂತರ ಅದು ಹಾಳಾಗ್ಬಿಟ್ಟಿರುತ್ತೆ ಮೇಡಮ್. ಹಾಳಾಗಿರೋದ್ನ ಏನ್ ಮಾಡ್ತಾರೆ, ಅಲ್ಲಿ ಇಲ್ಲಿ ಇದೆಲ್ಲ ಅದನ್ನೆಲ್ಲ ಕೆಟ್ಟ ಕೆಟ್ಟೋಗಿರೋ ಜಾಗನೆಲ್ಲ ಕತ್ತರಿಸಿಟ್ಬಿಟ್ಟು ಅದನ್ನ ತಿಂತಾರೆ ಮೇಡಮ್. ಆರೋಗ್ಯ ಕೇಳಲ್ವಾ ಮೇಡಮ್?
5: ಫ್ರೆಶ್ ಆಗಿರುವಂತ ತರಕಾರಿ ತಿನ್ಬೇಕು, ತಾಜಾ ತರಕಾರಿ ಅಂತ ಹೇಳಿ.
8: ಇವಾಗ ಏನ್ ಗೊತ್ತಾ ಮೇಡಮ್, ಎಲ್ಲೆಲ್ಲೂ ಸಿಗುತ್ತೆ ಮೇಡಮ್, ಸ್ಟಾಕ್ ಮಾಡ್ಬಾರ್ದು. ನಾವು ಫ್ರೆಶ್ ಆಗೋ ಇವಾಗ ಇವಾಗ ಬೇಕಲ್ವಾ, ಹೋಗಿ ತಗೊಂಡ್ಬಂದು ತಿಂದ್ರೆ ಆಯ್ತು. ಏನ್ ಮನೆಗೆಲ್ಲ ಬರ್ತಾರೆ, ಮನೆ ಹತ್ರ ಬರ್ತಾರೆ, ಸಿಟಿಲಿ ಎಲ್ಲೆಲ್ಲೂ ಮಾರ್ತಾವ್ರೆ ಅಲ್ವಾ. ಯಾಕೆ ಫ್ರಿಜ್ ಅಲ್ಲಿ ಇಕ್ಕಿಡೋದು? ಫ್ರಿಡ್ಜ್ ಅಲ್ಲಿ ಏನ್ ಇಡ್ಬೇಕು ಅದನ್ನು ಮಾತ್ರ ಇಡ್ಬೇಕು ನೋಡಿ ಮೇಡಮ್. ಎಲ್ಲರಿಗೂ ಹೇಳೋದು, ಇಡೀ ಜನತೆಗೆ ನಾನು ಹೇಳ್ತಾ ಇರೋದು, ಮಿಚ್ಚ ಆಗುತ್ತೆ, ದುಡ್ಡು ಉಳಿತಾಯ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ ನಮ್ಗೆ.
5: ತಾಜಾ ತರಕಾರಿ ತಿನ್ನೋದ್ರಿಂದ ಆರೋಗ್ಯ ಚೆನ್ನಾಗಿಟ್ಕೋಬಹುದು ಅಂತ.
8: ತಾಜಾ ತರಕಾರಿನ ತಗೊಂಡ್ ಬರ್ತಾರೆ ಮೇಡಮ್, ಒಳ್ಳೆ ತಗೊಂಡ್ಬರ್ತಾರೆ, ತಗೊಂಡ್ ಫ್ರಿಡ್ಜ್ ಅಲ್ಲಿ ಇಟ್ಬಿಡ್ತಾರೆ.
5: ಹಾಗಿಡ್ಬಾರ್ದು ಅಂತ
8: ಇಟ್ಬಿಟ್ಟು ಇಡ್ಲಿ ಅದಕ್ಕೆ ಯೂಸ್ ಮಾಡಲ್ಲ ಅದನ್ನ, ಅಲ್ಲಿ ಇಟ್ಟಿದ್ದೀನಲ್ಲ ಅಂದ್ಬಿಟ್ಟು ಸುಮ್ಗೆ ವಾರ 15 ದಿನ ಕೆಟ್ಟೋದ ಮೇಲೆ ಅದನ್ನ ಎತ್ ನೋಡಿದಾಗ ಆ ಕೆಟ್ಟೋಗಿರೋ ಬ್ಯಾಗ್ ಅನ್ನ ಕತ್ತರಿಸಿಟ್ಬಿಟ್ಟು ಅದೇನ ಉಳ್ಕ ಪಳಕ ತಿಂತ ಇದಾರೆ ಮೇಡಮ್.
5: ಹಾಗೆ ಸರ್, ಹುಚ್ಚಗೌಡ್ರು ಸರ್, ಈ ಆಹಾರ ನಷ್ಟದ ಬಗ್ಗೆ ಅಂದ್ರೆ, ನಿಮ್ಮ ಮನೇಲಿ ಏನಾದ್ರೂ ಈ ತರ ಆಹಾರ ಯಾರಾದ್ರೂ ಮನೇಲಿ ಮಕ್ಕಳು ಅಥವಾ ಮನೆಯವರು ಯಾರಾದ್ರೂ ವೇಸ್ಟ್ ಮಾಡ್ತಿದ್ರೆ ನೀವು ಯಾವತ್ತಾರು ಹೇಳಿದ್ದೀರಾ?
8: ಹೇಳಿದ್ದೀನಿ ಮೇಡಮ್, ಹೇಳಿದ್ದೀನಿ. ಈಗ ಮಕ್ಕಳಿಗೆ ಮೇಡಮ್, ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಕೊಡ್ಬೇಕು, ಆಮೇಲೆ ಮನೆಗೆ ನಾವ್ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು ಮೊದಲು, ಜಾಸ್ತಿ ಸ್ಟಾಕ್ ಉಳಿಸ್ಬಾರ್ದು. ಈಗ ರೈಸ್ ನಮ್ಗೆ ಒಂದು ಎರಡೆರಡು ಟೈಮ್, ಮೂರ್ ಟೈಮ್ ಮಾಡ್ಲಿ ಪರವಾಗಿಲ್ಲ, ಆದ್ರೆ ಈಗ ಮೂರ್ ಟೈಮ್ಗೂ ಒಂದೇ ಸರಿ ಮಾಡ್ಬಿಡ್ಬಾರ್ದು.
5: ಮಾಡ್ಕೋಬೇಕು,
8: ಫ್ರೆಶ್ ಆಗಿ ತಿನ್ಬೋದಲ್ಲ ನಾವು, ಆಮೇಲೆ ಅಳಿಸ್ಕೊಳ್ಳೋದು ಇಲ್ಲ, ಕೆಟ್ಟೋಗೋದು ಇಲ್ಲ ಅಂತ ನನ್ನ ಅನಿಸಿಕೆ. ಎಲ್ಲಾರ್ಗು ಹೇಳ್ತಾ ಇರೋದು.
5: ಓಕೆ ಸರ್, ಒಳ್ಳೆ ಮಾಹಿತಿಯನ್ನು ಹೇಳಿದ್ರಿ ಸರ್.
8: ಮೇಡಮ್, ರೈತರಿಗಾಗಿ ದಯವಿಟ್ಟು ನಿರ್ದೇಶ ಸರ್ಕಾರಕ್ಕೆ ಹೇಳಿ ಮೇಡಮ್, ಆ ಕಾರ್ಯಕ್ರಮ.
5: ಸರ್, ನಮ್ಮಲ್ಲೂ ಕೂಡ ರೈತರಿಗೋಸ್ಕರನೇ ಪ್ರತಿ ದಿನ 7 ಗಂಟೆಗೆ ಒಂದು ಕಾರ್ಯಕ್ರಮ ಇದೆ, ನಿಮ್ಮ ಖುಷಿ ನಮ್ಮ ಕೃಷಿ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಅಜಯ್ ಶ್ರೀಧರ್ ಅವ್ರು ನಡೆಸ್ಕೊಡ್ತಾರೆ, ಪ್ರತಿದಿನ ಇರುತ್ತೆ ಸರ್.
8: ನಡೀತಾ ಇದೆ ಇಲ್ಲ ಅಂತಲ್ಲ, ರೈತರ ಕಾರ್ಯಕ್ರಮ ನಡೀತಾ ಇದೆ, ಬರೀ ಮಾತು ಕತೆ ಅಷ್ಟೇ. ರೈತರಿಗೆ ಡೈರೆಕ್ಟ್ ಆಗಿ ಅವ್ರಿಗೆ ನೋಡಿ, ಗೊಬ್ಬರ ಹಾಕ್ತಾರೆ ಮೇಡಮ್, ಗೊಬ್ಬರ ತಗೋಬರ್ಬೇಕು ಸಿಗಲ್ಲ, ಡಬಲ್ ಕೊಟ್ಟು ತಗೋತಾರೆ, ಕಳೆ ಕೀಳಿಸ್ತಾರೆ, ಅದೆಲ್ಲ ನಾವು ರೈತರಾಗಿರೋದ್ರಿಂದ, ನನ್ನ ಕಣ್ಣಲ್ಲಿ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಮೇಡಮ್. ದಯವಿಟ್ಟು ರೈತರಿಗೆ ಮೋಸ ಆಗ್ಬಿಡ, ರೈತರಿಗೆ ಉಳಿದ್ರೆ ನಾವು ಉಳಿತೀವಿ, ಇಲ್ಲಾಂದ್ರೆ ಬೇಜಾರಾಗ್ಬಿಟ್ಟು ಅವರು ಬೆಂಗಳೂರಿಗೆ ಬಂದ್ಬಿಟ್ರೆ.
5: ರೈತರ ಕುರಿತಾದ ನಿಮ್ ಕಳಕಳಿ ನೋಡಿ ತುಂಬಾ ಖುಷಿ ಆಯ್ತು ಸರ್. ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
8: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್.
5: ಚಾಮರಾಜನಗರದಿಂದ ಹುಚ್ಚೇಗೌಡರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
9: ನಮಸ್ಕಾರ ಮೇಡಮ್.
5: ನಮಸ್ತೆ, ಸೋಮಶೇಖರ್ ಸರ್.
9: ಹೌದು ಮೇಡಮ್.
5: ಹಾ ಸರ್, ಸರ್ ಇವತ್ತು ಆಹಾರ ನಷ್ಟದ ಬಗ್ಗೆ ಮಾತಾಡ್ತಾ ಇದ್ವಿ. ಹಾ ಸರ್, ಆರಾಮಿದ್ದೀವಿ ಸರ್. ನೀವ್ ಆರಾಮಿದ್ದೀರಾ? ಸರ್ ಕಾಫಿ ಇವತ್ತಾಯ್ತು ಸರ್, ಕಾಫಿ ಮುಗಿಸ್ಕೊಂಡೆ ಬಂದ್ವಿ. ನಿಮ್ದಾಯ್ತಾ ಸರ್?
9: ನಮ್ದಾಯ್ತು.
5: ಹಾ ಸರ್.
9: ಮೇಡಮ್, ಇದು ಭಾರತ ದೇಶವನ್ನ ಅನ್ನದಾತೋ ಭವ ಎಂಬ ಸಂಸ್ಕೃತಿಯನ್ನು ಹೊಂದಿರುವ ನಮ್ಮ ದೇಶ ಮೇಡಮ್ ಭಾರತ.
5: ಹೌದು ಸರ್.
9: ನಮ್ಮ ದೇಶದಲ್ಲಿ ಆಹಾರಕ್ಕೆ ದೇವರ ಸ್ಥಾನ ನೀಡಲಾಗಿದೆ. ಜೀವಕೋಟಿಗಳ ಬದುಕಿಗೆ ಮೂಲಾಧಾರವೇ ಆಹಾರ ಮೇಡಮ್. ಆದರೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಆಹಾರದ ದುರುಪಯೋಗ ಮತ್ತು ಆಹಾರದ ನಷ್ಟ ಫುಡ್ ಲಾಸ್ ಹಾಗೂ ಆಹಾರ ತ್ಯಾಜ್ಯ ಫುಡ್ ವೇಸ್ಟ್ ಜಾಗತಿಕ ಮಟ್ಟದಲ್ಲಿ ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಮೇಡಮ್. ಜಗತ್ತಿನ ಒಂದು ಭಾಗದಲ್ಲಿ ಲಕ್ಷಾಂತರ ಜನರ ಹಸಿವಿನಿಂದ ಬಳಲುತ್ತಿದ್ದರೆ ಮತ್ತೊಂದು ಭಾಗದಲ್ಲಿ ಪ್ರತಿದಿನ ಟನ್ ಗಟ್ಟಲೆ ಆಹಾರ ವ್ಯರ್ಥವಾಗುತ್ತಿರುವುದು ಅತ್ಯಂತ ಕಳವಳಕಾರಿ ವಿಷಯ ಮೇಡಮ್.
5: ವೇಸ್ಟ್ ಆಗ್ತಾ ಇದೆ, ಟನ್ ಗಟ್ಟಲೆ ಆಹಾರ ಯಾರಿಗೂ ಸಿಗ್ತಿಲ್ಲ, ಮಣ್ಣ ಪಾಲಾಗ್ತಾ ಇದೆ.
9: ಆಮೇಲೆ ರೈತರ ಬೆಳೆ ಕಟಾವಿನ ಹಂತದಿಂದ ಹಿಡಿದು ಸಾಗಾಣಿಕೆ ಮತ್ತು ಸಂಗ್ರಹಣೆ ಹಾಗೂ ಮಾರುಕಟ್ಟೆಯನ್ನು ತಲುಪುವ ಮೊದಲೇ ಹಾಳಾಗುವುದನ್ನು ಕೂಡ ನಾವು ಆಹಾರ ನಷ್ಟ ಅಂತ ಕರಿತೀವಿ ಮೇಡಮ್.
5: ಹೌದು.
9: ಆಮೇಲೆ ಇನ್ನೊಂದು, ಆಮೇಲೆ ಅಂಗಡಿಗಳಲ್ಲಿ ಬಹಳ ಹೆಚ್ಚೆಚ್ಚಿಗೆ ಮಾಲ್ ತಗೊಂಡ್ಬಿಡೋದು, ಆಮೇಲೆ ಅವ್ರು ಡೇಟ್ ಬಾರ್ ಆದ್ರೆ ಅದು ವೇಸ್ಟ್ ಆಗ್ಬಿಡ್ತದೆ.
5: ವೇಸ್ಟ್ ಆಗುತ್ತೆ. ಹೌದು.
9: ಆಮೇಲೆ ಹೋಟೆಲ್ಗಳಲ್ಲಿ ಜಾಸ್ತಿ ಮಾಡಿ ಇಡೋದು ಮೇಡಮ್, ಅದು ಕೂಡ ವೇಸ್ಟ್ ಮೇಡಮ್. ಆಮೇಲೆ ಮದುವೆ ಸಮಾರಂಭಗಳಂತೂ ಹೇಳಂಗಿಲ್ಲ ಮೇಡಮ್, ಬಹಳ ವೇಸ್ಟ್ ಆಗುತ್ತೆ ಮೇಡಮ್.
5: ವೇಸ್ಟ್ ಆಗುತ್ತೆ. ಹೌದು.
9: ಆತರ ವೇಸ್ಟ್ ಮಾಡ್ಬಾರ್ದಂದ್ರೆ ಮೇಡಮ್, ಹೆಚ್ಚಿಗೆ ಆದ್ರೂ ಕೂಡ ಎಲ್ಲಾದ್ರೂ ಅನಾಥಾಶ್ರಮಗಳು ಇಲ್ಲ ಅಂತಂದ್ರೆ ಆಸ್ಪತ್ರೆ ಇಲ್ಲೆಲ್ಲ ಪ್ಯಾಕ್ ಮಾಡಿ ಕಳಿಸ್ಬಿಟ್ರೆ,
5: ಪ್ಯಾಕಿಂಗ್ ಮಾಡಿ ಕೊಟ್ಬಿಟ್ರೆ ಅವರು ಬಳಸ್ಕೊಳ್ತಾರೆ ಅದನ್ನ.
9: ಹೌದು ಮೇಡಮ್, ಫುಡ್ ವೇಸ್ಟ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು ಅಂತ ನನ್ನ ಅನಿಸಿಕೆ ಮೇಡಮ್.
5: ನಿಮ್ಮ ಅನಿಸಿಕೆ. ಓಕೆ ಸರ್, ಕರೆ ಮಾಡಿ ಒಳ್ಳೆ ವಿಚಾರವನ್ನು ತಿಳಿಸಿದ್ವಿ, ಧನ್ಯವಾದ ಸರ್.
9: ಥ್ಯಾಂಕ್ ಯು ಮೇಡಮ್.
5: ಸೋಮಶೇಖರ್ ಅವರು ಹಂಸಸಾಗರದಿಂದ ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ
10: ಹಲೋ
5: ಹಲೋ ನಮಸ್ತೆ ವತ್ಸಲ ಮೇಡಮ್. ಹಲೋ ಮೇಡಮ್, ಕೇಳ್ತಿದ್ಯಾ? ವಾಯ್ಸ್ ಕೇಳ್ತಿದ್ಯಾ? ನಮಸ್ತೆ ಮೇಡಮ್, ಎಲ್ಲಿಂದ ಕರೆ ಮಾಡ್ತಿರೋದು?
6: ನಾವು ಶೃಂಗೇರಿ,
5: ಶೃಂಗೇರಿಯಿಂದನಾ?
6: ಶೃಂಗೇರಿಯಿಂದ, ವಾರಿಕಕ್ಷಿ ಮಧುಸೂದನ್ ಅಂತ.
5: ಮೇಡಮ್, ಇವತ್ತು ಆಹಾರ ನಷ್ಟದ ಬಗ್ಗೆ ಮಾತಾಡ್ತಾ ಇದ್ವಿ.
6: ನಾನು ಇಷ್ಟವರೆಗೆ ಎಲ್ಲರೂ ಆಡಿದ ಮಾತನ್ನ ಕೇಳಿಸ್ಕೊಂಡೆ. ನಾನು ಹೇಳಕ್ ಇಷ್ಟಪಡೋದಂದ್ರೆ, ಈಗ ಒಂದು ಫಂಕ್ಷನ್ ಮಾಡಿದಾಗ ಅವರು ಬೇರೆಯವ್ರ ಮನೇಲಿ ಇಷ್ಟು ಐಟಮ್ಸ್ಗಳು ಮಾಡಿಬಿಟ್ಟಿದ್ದಾರೆ, ನಾವು ಅದಕ್ಕಿಂತ ಹೆಚ್ಚು ಮಾಡ್ಬೇಕು ಅನ್ನ ಈಗ ಒಂದು ಇದ್ರೊಳಗಿದ್ದಾರೆ, ಮನೋಭಾವನೆ
5: ಉಂಟು.
6: ಆ ತರದಲ್ಲಿ ವೇಸ್ಟ್ ಮಾಡ್ತಿದ್ದಾರೆ, ಹಾಗಾಗಿ ಅದು ಒಂದು ಬೇಜಾರಿನ ಸಂಗತಿನೇಯ. ನಮ್ಮ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ ಹೇಳ್ತಾರಲ್ವಾ, ಆ ಭಾವನೆಯಿಂದ ಇದ್ರೆ ಸಾಕು. ಏನೋ ಒಂದ್ ಕಾರ್ಯಕ್ರಮ ಮಾಡ್ದಾಗ ಹೌದು ಎಲ್ರಿಗೂ ಇಷ್ಟ ಆಗುತ್ತೆ, ನಾವು ಅದ್ ಮಾಡ್ಬೇಕು. ಅವ್ರ ಮನೆಯಲ್ಲಿ ಆ ಇದು ಫಂಕ್ಷನ್ ಅಷ್ಟ್ ಮಾಡಿದ್ರು, ನಾವು ಇನ್ನೂ ಜಾಸ್ತಿ ಮಾಡಿ ಹಾಳು ಮಾಡೋರು ಇದಾರೆ.
5: ಹೌದು, ಅಂದ್ರೆ ಈ ತರ ಮನೋಭಾವ ಬಂದಾಗ ಅದು ಕಾಂಪಿಟೇಷನ್ ತರ ಆಗ್ಬಿಡುತ್ತೆ
6: ಆಗತ್ತೆ. ಹಾಗಾಗಿ ಆ ತರದ ತುಂಬಾ ಆಹಾರಗಳು ವೇಸ್ಟ್ ಆಗ್ತಾ ಇದೆ ಅಂತ ಇದೊಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಬರ್ತೀನಿ ಮೇಡಮ್.
5: ಓಕೆ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ವತ್ಸಲ ಅವರು ಶೃಂಗೇರಿಯಿಂದ ಕರೆ ಮಾಡಿದ್ರು. ಅವ್ರು ಹೇಳಿದಾಗೆ ಈಗ ಬೇರೆ ಯಾರ್ದೋ ಮನೆ ಫಂಕ್ಷನಿಗೆ ಹೋದಾಗ ಅವ್ರ ಮನೇಲಿ ಏನೆಲ್ಲ ಐಟಮ್ ಮಾಡಿರ್ತಾರೆ, ಇದಕ್ಕಿಂತ ಜಾಸ್ತಿ ಮಾಡಬೇಕು, ನಮ್ಮ ಮನೆ ಕಾರ್ಯಕ್ರಮದಲ್ಲಿ ಅದಕ್ಕಿಂತ ಇನ್ನಷ್ಟು ಮಾಡಬೇಕು ಅನ್ನುವಂಥ ಒಂದು ಕಾಂಪಿಟೇಷನಲ್ಲಿ ನಾವು ಜಾಸ್ತಿ ಮಾಡ್ತೀವಿ. ಆದರೆ ಅದರ ಅಗತ್ಯ ಎಷ್ಟಿದೆ ಅಂಥೇಳಿ ನಾವು ನೋಡೋಲ್ಲ. ಐಟಮ್ಸ್ಗಳು, ಪದಾರ್ಥಗಳು ಜಾಸ್ತಿ ಆದಾಗೆ ಅದು ವೇಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಯಾಕೆಂದರೆ ನಾವೆಲ್ಲವನ್ನು ಹಾಕ್ಸ್ಕೊಳ್ತೀವಿ ಆಸೆಗೆ, ಆದರೆ ಯಾವುದು ತಿನ್ನೋದೇ ಇಲ್ಲ, ಅಷ್ಟು ಪದಾರ್ಥವನ್ನು ತಿನ್ಲಿಕ್ಕೆ ಆಗದೆ ಸುಮಾರು ವೇಸ್ಟ್ ಆಗುತ್ತೆ ಅಂತ ಅವ್ರು ತಿಳಿಸಿದರು. ಈಗ ಮತ್ತೊಂದು ಕರೆ ಇದೆ ನೋಡೋಣ.
10: ಹಲೋ, ನಮ್ಮ
5: ಕರೆ ಕಟ್ ಆಯಿತು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
12: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಒಬ್ಬರ ಪ್ರಾಣ ಉಳಿಸಲು ರಕ್ತದಾನಕ್ಕಿಂತ ದೊಡ್ಡ ದಾನವಿಲ್ಲ. ನಮ್ಮ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿ ಮಾಡಿ ನಮ್ಮ ಹೃದಯದ ಆರೋಗ್ಯ ಕಾಪಾಡುವ ರಕ್ತದಾನ ಮಾಡಲು ನಾವು ಮುಂದಾಗೋಣ. ದೇಶದ ಪ್ರಸಿದ್ಧ ಮಾನಸಿಕ ವೈದ್ಯರಾಗಿದ್ದ ಡಾಕ್ಟರ್ ಅಶೋಕ್ ಪೈ ಅವರ ಸ್ಮರಣಾರ್ಥ ಮಾನಸ ಸಮೂಹ ಸಂಸ್ಥೆಗಳು, ಐಎಂಎ ಶಿವಮೊಗ್ಗ, ರೋಟರಿ ಬ್ಲಡ್ ಬ್ಯಾಂಕ್, ಸಂಜೀವಿನಿ ರಕ್ತ ಕೇಂದ್ರ ಹಾಗೂ ಯುವ ರೆಡ್ ಕ್ರಾಸ್ ಘಟಕದ ಸಂಯುಕ್ತಾಶ್ರಯದಲ್ಲಿ ಇದೇ ಅಕ್ಟೋಬರ್ 1 ಬೆಳಗ್ಗೆ 9:30 ಸಂಜೆ 5 ಮಾನಸ ಆಸ್ಪತ್ರೆ ಎದುರು ಮುತ್ತಣ್ಣ ಗ್ಯಾಲರಿಯಲ್ಲಿ ಸಾಮೂಹಿಕ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ನಿಮ್ಮ ಒಂದು ಹನಿ ರಕ್ತ ಜೀವ ಉಳಿಸಬಹುದು. ಬನ್ನಿ, ರಕ್ತದಾನ ಮಾಡಿ, ಆರೋಗ್ಯವಂತರಾಗೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008302192. ಸಂಖ್ಯೆ ಮತ್ತೊಮ್ಮೆ 9008302192. ರಕ್ತದಾನ ಮಾಡಿ ಜೀವ ಉಳಿಸಿ.
5: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು 29 ಸೆಪ್ಟೆಂಬರ್ ಆಹಾರ ನಷ್ಟ ತಡೆ ದಿನ ಮತ್ತು ಅಂತಾರಾಷ್ಟ್ರೀಯ ತ್ಯಾಜ್ಯ ನಿರ್ವಹಣಾ ದಿನ ಕೂಡ ಇದೆ. ಇದೇ ವಿಚಾರವಾಗಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು. ಆಹಾರವನ್ನು ನಾವು ವೇಸ್ಟ್ ಮಾಡಬಾರ್ದು, ನಮಗೆಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪಯೋಗಿಸ್ಬೇಕು ಅಂತ ತಿಳಿಸ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ.
13: ಹಲೋ
5: ಹಲೋ,
13: ನಮಸ್ತೆ ಮೇಡಮ್.
5: ನಮಸ್ತೆ, ಕೃಷ್ಣಪ್ಪ ಸರ್.
13: ಗುಡ್ಲುಪೇಟೆಯಿಂದ ಮರಿನಂಜ ಮಾತಾಡ್ತೀನಿ.
5: ಗುಂಡ್ಲುಪೇಟೆಯಿಂದ ಮರಿನಂಜಪ್ಪ ಮರಿನಂಜಪ್ಪ ಅಂತನಾ? ಮರಿನಂಜ ಅಂತನಾ? ಹಾ ಸರ್. ಊಟ ಆಯ್ತಾ ಸರ್? ಆಯ್ತು ಸರ್, ಆಯ್ತು. ಹಾ ಸರ್. ಸರ್, ಇವತ್ತು ಆಹಾರ ವೇಸ್ಟ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಕೇಳ್ತಾ ಇದ್ದೀರಾ? ಕೇಳ್ತಿದ್ದೀರಾ? ಹಾ ಹಾ
14: ಮೇಡಮ್, ಆಹಾರ ಬಗ್ಗೆ ಅಂದ್ರೆ ಮೇಡಮ್, ರೈತ ಕಷ್ಟಪಟ್ಟು ಬೆಳೆತಾರ. ಆ ಕಷ್ಟಪಟ್ಟು ಬೆದ್ದು ಮೇಡಮ್ ಅವರು ಕೈಗಡೆ ಇರ್ಬೋದು, ಮಾರ್ಕೆಟ್ಲಿ ಇರ್ಬೋದು, ಅವರು ಒಂದ್ 20-30 ರೂಪಾಯಿ 30 ರೂಪಾಯಿ ತಗೋತಾರೆ ಮೇಡಮ್ ನಮ್ ತಪ್ಪು.
5: ನಿಮ್ ಹತ್ರ
14: ನಮ್ ತಪ್ಪು 20-30 ತಕೊಂಡು ಮೇಡಮ್ ಅವರು 60-70 ಮಾರ್ತಾರೆ ನೋಡಿ. ಮೊನ್ನೆ ನಾನು ಮೇಡಮ್ 45 ರೂಪಾಯಿ ಈರುಳ್ಳಿ ಕೊಟ್ಟೆ ಒಂದು ಕೆಜಿ, ಅದು 60 ಕ್ವಿಂಟಲ್ ಕೊಟ್ಟೆ ಮೇಡಮ್.
5: 60 ಕ್ವಿಂಟಲ್? ಹಾ,
14: 60 ಕ್ವಿಂಟಲ್. ಅವ್ರು ಈಗ ಮೇಡಮ್ 65-70 ರೂಪಾಯಿ ಮಾರ್ತಾರೆ.
5: 70 ರೂಪಾಯಿ? ಹಾ.
14: ರೈತ ಕಷ್ಟಪಟ್ಟು ಜಮೀನಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ ಗಂಟೆ 6 ಗಂಟೆ ಅವನ ಬೇರು ಸುರಿಸಿ ಕಷ್ಟಪಡ್ತು ಮೇಡಮ್ ರೈತನ. ಇವತ್ತು ಭಾರಿ ಮೋಸ ಹಣ್ಣೆ ಆಯ್ತು ಮೇಡಮ್. ಇವಾಗ
5: ಬೆಳಿಗ್ಗೆ ತಕ್ಕಂತ ಇದು ಸಿಗಲ್ಲ, ರೇಟ್ ಸಿಗಲ್ಲ ಅಂತ ಹೇಳಿ.
14: ಹೌದು ಮೇಡಮ್.
5: ಸರ್,
14: ಇವತ್ತು ರೈತರಿಗ ಬೆಳೆ ಬೇಕಾದ್ರೆ ಭಾರಿ ಕಷ್ಟ ಆಗ ಮೇಡಮ್. ಈಗ ಮಳೆ ಇಲ್ಲ, ಎಲ್ಲ ಬರಗಾಲ ಆಗ್ಬಿಟ್ಟದ ರೈತರಿಗ.
5: ಹೌದು,
14: ಜಮೀನ್ ಬೆಳೆದ ಆಹಾರಕ್ಕ ಬೆಲೆ ಸಿಕ್ಕಲ್ಲ ಇವಾಗ.
5: ಹಲೋ. ಹಾಗಾಗಿ ಆಹಾರವನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತೀರ ನೀವು?
14: ಹೌದೌದು ಮೇಡಮ್.
5: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
14: ಓಕೆ, ಥ್ಯಾಂಕ್ ಯು ಮೇಡಮ್.
5: ಗುಡ್ಲುಪೇಟೆಯಿಂದ ಮನಿರಂಜಪ್ಪ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
15: ಹಲೋ ಹಲೋ, ನಮಸ್ಕಾರ ಮೇಡಮ್. ಗುಡ್ ಆಫ್ಟರ್ನೂನ್.
5: ನಮಸ್ತೆ, ಗುಡ್ ಆಫ್ಟರ್ನೂನ್ ಸರ್. ಬ್ರಹ್ಮಾನಂದ.
15: ವಿದ್ಯಾನಗರ.
5: ಹಾ ಸರ್.
15: ನಮಸ್ತೆ ಮೇಡಮ್.
5: ಸರ್, ಇವತ್ತು ಹಲೋ
15: ಹಲೋ ಮೇಡಮ್ ಹೇಳಿ.
5: ಸರ್, ಇವತ್ತು ಆಹಾರ ನಷ್ಟ ತಡೆಯುವ ದಿನ, ಹಾಗೆ ತ್ಯಾಜ್ಯ ನಿರ್ವಹಣೆ ಕುರಿತು ಮಾಹಿತಿ ಸರ್.
15: ಹೌದು, ಇದು ಒಳ್ಳೆ ಟಾಪಿಕ್ ತಂದಿದ್ದೀರಾ. ಇದು ನಮ್ಮ ಪ್ರೆಸೆಂಟ್ ಸಿನಾರಿಯೋ ಕೂಡ.
5: ಹೌದು ಸರ್.
15: ಹೌದು ಮೇಡಮ್, ಇದು ತ್ಯಾಜ್ಯ ವಸ್ತು ನಿರ್ವಹಣೆ ಬಗ್ಗೆ ನಾವು ಎಷ್ಟು ಕಾಳಜಿ ತಗೊಂಡ್ರು ಕಡಿಮೆನೆ. ಯಾಕೆ ಒಂದು ಪ್ರತಿಯೊಂದು ಮನೆಯಿಂದನೂ ಪ್ರತಿ ದಿನ ಎಷ್ಟೋ ತ್ಯಾಜ್ಯ ಉತ್ಪಾದನೆ ಆಗುತ್ತೆ. ಕೈಗಾರಿಕೆಗಳಿಂದ ಆಗತ್ತೆ, ನಗರಗಳಿಂದ ಆಗತ್ತೆ. ಅದೇ ಅವುಗಳನ್ನೆಲ್ಲ ಕರೆಕ್ಟ್ ಆಗಿ ವಿಲೇವಾರಿ ಮಾಡಿ ಅವನ್ನ ಎಲ್ಲ ಸುಟ್ಟಾಕಿದ್ರೆ ಮಾತ್ರ, ಅಥವಾ ಅದನ್ನ ಡಿಸ್ಪೋಸ್ ಮಾಡಿದ್ರೆ ಮಾತ್ರ ಪರಿಸರಕ್ಕೆ ಒಳ್ಳೇದು. ಇಲ್ಲ ಅಂದ್ರೆ ಅದರಿಂದ ಆಗಕ್ಕಂತ ದುಷ್ಪರಿಣಾಮ, ಅದರಿಂದ ಬಿಡುಗಡೆ ಆಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಇರಲಿ ಏನೇ ಇರಲಿ, ಅವೆಲ್ಲ ಹೆಲ್ತಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇತ್ತೀಚೆಗೆ ಸರ್ಕಾರ ಅನೇಕ ಕ್ರಮಗಳನ್ನ ಕೈಗೊಂಡಿದೆ. ಈ ಕಸಗಳನ್ನೆಲ್ಲ ಕರೆಕ್ಟ್ ಆಗಿ ಕಲೆಕ್ಟ್ ಮಾಡಿ ನಗರಗಳಲ್ಲಿ ನಗರಸಭೆ ಮುನ್ಸಿಪಾಲ್ಟಿಗಳ ಮೂಲಕ ಎಲ್ಲ ಕಸಗಳನ್ನ ಕಲೆಕ್ಟ್ ಮಾಡಿ ಅದನ್ನೆಲ್ಲ ತಗೊಂಡೋಗಿ ಒಂದ್ ಕಡೆ ಡಂಪ್ ಮಾಡಿ ವಿಲೇವಾರಿ ಮಾಡ್ತಾ ಇದ್ದಾರೆ. ಆದ್ರೂ ಇನ್ನು ಎಷ್ಟೋ ಏರಿಯಾದಲ್ಲಿ ಈ ಒಂದು ಕೆಲಸ ಇನ್ನೂ ಆಗ್ಬೇಕಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಪ್ರತಿ ಒಬ್ಬ ಮನುಷ್ಯನಲ್ಲೂ ಇದು ಒಂದು ಮೂಡ್ ಬರಬೇಕು. ನಾನ್ ಗಲೀಜ್ ಮಾಡಬಾರ್ದು, ಎಲ್ಲಂದ್ರಲ್ಲಿ ಪ್ಲಾಸ್ಟಿಕ್ ಆಮೇಲೆ ಕೊಳೆಯಲಾರದ ವಸ್ತುಗಳನ್ನ ಎಸಿಬಾರ್ದು, ಅದಕ್ಕೆಲ್ಲ ಒಂದ್ ಜಾಗ ಇರುತ್ತೆ ಅಲ್ಲೇ ತಗೊಂಡೋಗಿ ಹಾಕ್ಬೇಕು ಅಂತ ಇತ್ತೀಚೆಗೆ ಈ ನಗರಸಭೆಯವರಾಗ್ಲಿ ಮುನ್ಸಿಪಾಲ್ಟಿ ಅವ್ರಾಗ ಅದನ್ನೆಲ್ಲ ವಿಲೇವಾರಿ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರು ಕೂಡ ಎಲ್ಲರು ಮತ್ತೆ ಮತ್ತೆ ಯಾರು ಕಾಯ್ತಾರ ಗಾಡಿ ಬರೋ ಟೈಮಿಗೆ ಅಂತ ಹೇಳಿ ಅವ್ರಿಗೆ ಮನ್ಸಿಗೆ ಬಂದಾಗ ಎಲ್ ಬೇಕಲ್ಲೇ ಎಸ್ತು ಹೋಗ್ತಕ್ಕಂಥದ್ದು ಕಾಣ್ತೀವಿ. ಅದಕ್ಕಿಂತ ಮುಖ್ಯವಾಗಿ ನದಿಗಳಲ್ಲಿ ನಮಗ್ ನೋಡಿ ಬೇಜಾರಾಗತ್ತೆ, ನದಿಗಳಲ್ಲಿ ಪ್ಲಾಸ್ಟಿಕ್ ಹಾಕ್ಬಾರ್ದು ಅಂತ ಹೇಳ್ತಾರೆ. ಆದ್ರೆ ಅನೇಕ ಜನಗಳು ಬಂದು ಈಗ ನಮ್ ಶಿವಮೊಗ್ಗ ತುಂಗಾ ನದಿ ಬ್ರಿಡ್ಜ್ ಅಲ್ಲೇ ನೋಡ್ತೀವಿ ಎಷ್ಟೋ ಜನ ಗಾಡಿಲಿ ಬರ್ತಾರೆ. ಹ್ಮ್ ಮೇಡಮ್, ಕವರ್ ಎಷ್ಟು ಹೋಗ್ತಾರೆ
5: ಮೂಡಿಸಿದ್ರು ಕೂಡ
15: ಮತ್ತೆ ನಾವು ನೋಡ್ತಾ ಇರ್ತೀವಿ, ಅಯ್ಯೋ ಬೇಜಾರಾಗತ್ತೆ ಅವ್ರು ಎಸಿಬೇಕಾದ್ರೆ ನೋಡಿದಾಗ ಎಷ್ಟು ಜನಗಳಿಗೆ ಜಾಗೃತಿ ಮಾಡಿದ್ರು ಮತ್ತೆ ಹಂಗೆ ಮಾಡ್ತಾರಲ್ಲ ಅಂತ
5: ಮನೆ ಮನೆ ಬಾಗಿಲಿಗೆ ಇದ್ರಿಂದ ಬರೋದು ವೆಹಿಕಲ್ ಬರೋದ್ರಿಂದ ಅದಕ್ಕೆ ಹಾಕೋದು ಕಸದ ಗಾಡಿ ಬರುತ್ತೆ ಪ್ರತಿ ಮನೆಗೂ
15: ಹಾಕೋದು. ಅಷ್ಟು ತಾಳ್ಮೆ ಇಲ್ಲ ಮೇಡಮ್ ಯಾರಿಗೂ, ಅಲ್ಲಲ್ಲೇ ಹಾಕ್ಬಿಡ್ತಾರೆ, ಅದ್ ನೋಡಿದಾಗ ಬೇಜಾರಾಗುತ್ತೆ. ಹಾಗಾಗಿ ಪ್ರತಿ ಒಬ್ಬ ಮನುಷ್ಯನಲ್ಲೂ ತನ್ನಲ್ಲೇ ತಾನು ಬರಬೇಕು. ನಾವು ಗಲೀಜ್ ಮಾಡಬಾರ್ದು, ಹಸಿ ತಾಜ್ಯ ಒಣ ತಾಜ್ಯ ಎಲ್ಲ ಬೇರೆ ಬೇರೆ ಮಾಡ್ಬೇಕು, ಅದನ್ನ ಕರೆಕ್ಟ್ ಆಗಿ ವಿಲೇವಾರಿ ಮಾಡ್ಬೇಕು ಅಂತ. ಯಾಕಂದ್ರೆ ಪ್ರತಿಯೊಬ್ರು ಅದನ್ನ ಮಾಡ್ತಾ ಹೋದಾಗ್ಲೇ ಅದು ಸರ್ಕಾರ ಏನ್ ತಗೊಂಡಿದೆ ಕ್ರಮಗಳು ಯಶಸ್ವಿಯಾಗಲು ಸಾಧ್ಯ, ಮತ್ತೆ ಒಂದು ಸ್ವಚ್ಛ ಪರಿಸರ ಉದ್ಭವ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಮೇಡಮ್, ಇನ್ನೊಂದು ಟಾಪಿಕ್ ಹೇಳಿದ್ರಲ್ಲ, ಯಾವ್ದು
5: ಆಹಾರ ನಷ್ಟ ತಡೆಯೋದು.
15: ಹೌದೌದು, ಇತ್ತೀಚೆಗೆ ಏನಾಗಿದೆ, ಇತ್ತೀಚೆಗೆ ಏನಾಗಿದೆ ಅಂದ್ರೆ ತಿನ್ನೋದು ಬಹಳ ಫ್ಯಾಷನ್ ಆಗಿದೆ, ತಿನ್ನೋದು ಚೆಲ್ಲೋದು.
5: ಹಸಿವಿಗಾಗಿ ನಾವು ತಿನ್ನಲ್ಲ, ಫ್ಯಾಷನ್ ಗಾಗಿ ತಿನ್ನಕ್ ಆಗ್ಬಹುದು.
15: ಹೌದು ಮೇಡಮ್, ಹೌದು. ಈಗ ಎಷ್ಟೋ ಫಂಕ್ಷನ್ ಗಳಲ್ಲಿ ಏನ್ ಮಾಡ್ತಾರೆ, ಅವರ ಒಂದು ದೊಡ್ಡಸ್ತಿಕೆ ಶ್ರೀಮಂತಿಕೆ ಅದೇನೋ ಒಂದು ಹೈನೆಸ್ ತೋರಿಸ್ಕೊಳಕೋಸ್ಕರ ತುಂಬಾ ಫುಡ್ ಪ್ರಿಪೇರ್ ಮಾಡಿಸ್ತಾರೆ. ಈ ಅಲ್ಲಿ ಹೋದ ಬಂಧುಗಳು ಕೂಡ ಬಂಧುಗಳು ಸ್ನೇಹಿತರೆಲ್ಲ ಕೆಲವ್ರಿಗೆಲ್ಲ ಬೇಕಾಗಿರಲ್ಲ ಊಟ, ಆದ್ರೂ ಅದನ್ನ ಹೆಚ್ಚಿಗೆ ಹಾಕೊಂಡು ಬಳಸಿ ಚೆಲ್ತಾರೆ. ಅದಕ್ಕೆ ಈಗ ಏನೇ ಒಂದ್ ಫಂಕ್ಷನ್ ಆರ್ಗನೈಸ್ ಮಾಡ್ಲಿ ಅಥವಾ ಯಾವ್ದೇ ಒಂದ್ ಮದುವೆ ಸಮಾರಂಭ ಯಾವ್ದೇ ಸಮಾರಂಭ ಇರ್ಲಿ ಅದನ್ನ ಆರ್ಗನೈಸ್ ಮಾಡೋರು ಕೂಡ ಫುಡ್ ಅನ್ನ ಒಂದು ಲಿಮಿಟ್ ಅಲ್ಲೇ ಮಾಡಬೇಕು ಐಟಮ್ಸ್ ಗಳನ್ನ. ಆಮೇಲೆ ಎಲ್ಲ ತುಂಬಾ ದೊಡ್ಡ ಸ್ಥಿಕೆಗೆಲ್ಲ ಜಾಸ್ತಿ ಮಾಡಿ ಚೆಲ್ತಕ್ಕಂತ ವ್ಯವಸ್ಥೆ ಆಗತ್ತೆ. ಹಾಗಾಗಿ ಅವ್ರು ಯಾರು ಆರ್ಗನೈಸ್ ಮಾಡ್ತಾರಲ್ಲ ಅವ್ರ ಫುಡ್ ಗಳನ್ನ ಆದಷ್ಟು ಕಡಿಮೆ ಐಟಮ್ ಇರ್ಲಿ ಅದನ್ನೇ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ತಿನ್ಬೇಕು. ಮತ್ತೆ ಯಾವಾಗ್ಲೂ ಒಂದು ವಿಷಯವನ್ನ ನೆನ್ಪಿಡ್ಬೇಕು, ನಮಗೆ ಎಷ್ಟು ಬೇಕಷ್ಟು ಬಡಿಸ್ಕೊಂಡು ತಿನ್ಬೇಕೆ ಹೊರತು ಸುಮ್ಮನೆ ಶೋಕಿಗೆ ಇದೇ ಐಟಮ್ ಅಂತ ಎಲ್ಲ ಬಡಿಸ್ಕೊಂಡು ಎಲೆ ಮೇಲೆ ಯಾರು ಕೂಡ ಬಿಡಬಾರ್ದು. ಆಮೇಲೆ ಒಂದ್ ಅನ್ನದ ಅಗಳನ್ನು ಕೂಡ ವೇಸ್ಟ್ ಮಾಡ್ಬಾರ್ದು. ಕ್ಲೀನ್ ನಾವೇನೇ ತಗೊಂಡ್ರು ನಮಗೆ ಎಷ್ಟು ಬೇಕು, ನಮ್ಮ ಹಸು ಎಷ್ಟು ಇದೆ ನಮಗೆ ಎಷ್ಟು ನೀಡಿದೆ ಅಷ್ಟು ತಗೊಂಡ್ ಮಾತ್ರ ನಾವು ಬಳಸ್ಬೇಕು ಆಹಾರವನ್ನ ಹಿತಮಿತವಾಗಿ ಇರ್ಬೇಕು. ಯಾಕಂದ್ರೆ ನಾವು ಈಗ ಆಹಾರವನ್ನ ಫಾಲ್ ಮಾಡ್ತಾ ಹೋದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಈ ಆಹಾರ ಬೆಳೆಗಳನ್ನ ಬೆಳೀತಕ್ಕಂತ ಭೂಮಿಯೇ ಕಡಿಮೆ ಆಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಆಹಾರ ಉತ್ಪಾದನೆ ಮಾಡ್ತಕ್ಕಂತ ಒಂದು ಕ್ರಮಗಳು ಕಡಿಮೆ ಆಗ್ತಿವೆ, ಕೂತುಣ್ಣವರೆ ಜಾಸ್ತಿ ಆಗ್ತಾ ಇದಾರೆ, ಮುಂದೆ ಆಹಾರ ಅಭಾವ ಆಗ್ಬೋದು. ಆಮೇಲೆ ಎಷ್ಟೋ ಹಸಿವು ಇರ್ತಕ್ಕಂತ ಜನಗಳು ಇರ್ತಾರೆ, ಅವ್ರಿಗೆ ಇದರಿಂದ ಯೂಸ್ ಆಗ್ಬೋದು. ಅದನ್ನ ನಾವು ಯೋಚನೆ ಮಾಡ್ಬೇಕು, ಎಷ್ಟು ಜನಕ್ಕೆ ಒಂದೊತ್ತು ಊಟ ಸಿಗಲ್ಲ. ಅದಕ್ಕೆ ಪ್ರತಿಯೊಬ್ರು ಚೆಲ್ದಲ್ಲೇ ಒಂದ್ ಸ್ವಲ್ಪ ಅದನ್ನೇ ಸೇವ್ ಮಾಡ್ತಾ ಹೋದ್ರೆ ಅದು ಇವತ್ತು ಆಗತ್ತೆ, ಮತ್ತೆ ಇವತ್ತು ಉಳಿಸಿದ ನಮಗೆ ನಾಳೆ ಬರುತ್ತೆ, ಮತ್ತೆ ಎಲ್ಲೋ ಆಹಾರದ ಅಭಾವ ಆಗಲ್ಲ. ಇದೊಂದು ಪ್ರತಿಯೊಬ್ರು ಯೋಚನೆ ಮಾಡ್ಬೇಕು, ಯಾವ್ದೇ ಮದುವೆ ಸಮಾರಂಭಕ್ಕೆ ಹೋಗ್ಲಿ, ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹೋಗ್ಲಿ, ನಮ್ಗೆ ಎಷ್ಟು ಬೇಕು ಅಷ್ಟೇ ಬಡಿಸ್ಕೊಂಡು ಕ್ಲೀನ್ ಆಗಿ ಊಟ ಮಾಡಿ ತಟ್ಟೆಯನ್ನ ಕರೆಕ್ಟ್ ಆಗಿ ಅದೇ ಪ್ಲೇಸ್ ಅಲ್ಲಿ ಎಸ್ಬಿಟ್ಟು ಬರ್ಬೇಕು. ಇದೊಂದು ಮತ್ತೆ ಪ್ರತಿಯೊಬ್ರು ನೆನ್ಪಿಟ್ಕೋಬೇಕು ಮೇಡಮ್, ಯಾಕಂದ್ರೆ ಇದು ಮುಂದೆ ನಮಗೆ ಈ ಆಹಾರ ಪ್ರಾಬ್ಲಮ್ ಬಂದ್ರು ಬರ್ಬೋದು. ಹಾಗಾಗಿ ನಮಗೆ
16: ಜಾಗೃತರಾಗಿರ್ಬೇಕು ಅಂತ
15: ಆಗ್ಬೇಕು ಅಂತ ನಾ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ.
16: ಓಕೆ ಸರ್, ಧನ್ಯವಾದ ಸರ್, ಸಾಕಷ್ಟು ವಿಚಾರ. ಶಿವಮೊಗ್ಗದವರೇ ಆದಂತಹ ಬ್ರಹ್ಮಾನಂದ ರಾನಡಿ ಅವರು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
17: ಹಲೋ, ನಮಸ್ತೆ ಮೇಡಮ್.
16: ನಮಸ್ತೆ ಶಿವಶರಣ ಸರ್, ಹೇಗಿದ್ದೀರಾ?
17: ಆರಾಮಾಗಿದ್ದೀರಿ?
16: ಮಳೆ ಆಯ್ತಾ ನಿಮ್ ಕಡೆ?
17: ಇಲ್ಲ ಮೇಡಮ್, ಮಳೆನೇ ಇಲ್ಲ ಮೇಡಮ್. ಮೊನ್ನೆ ಏನ್ ಶುಕ್ರವಾರ ಆಗಿತ್ತು ಮೇಡಮ್, ಅದ್ರ ಬಗ್ಗೆ ಮಳೆ ಇಲ್ಲ ಮೇಡಮ್.
16: ಮಳೆ ಬಂದಿಲ್ವಾ?
17: ಮೇಡಮ್
16: ಸರ್, ಇವತ್ತು ಆಹಾರ ನಷ್ಟದ ಬಗ್ಗೆ, ನಷ್ಟ ಆಗದೆ ಇರೋ ತಡಿಯೋದ್ ಹೇಗೆ ಅಂತ ಮಾತಾಡ್ತಿದ್ವಿ.
17: ಆಹಾರ ಬಗ್ಗೆ ರೀ ಮೇಡಮ್? ಆಹಾರ ಯಾವ ರೀತಿ ನಾವು ಬಳಕೆ ಮಾಡ್ಬೇಕು ಅನ್ನೋದೊಂದು ಇದು ಆಗ್ಬೇಕು. ಹೌದ್ರಿ ಮೇಡಮ್, ಯಾಕಂದ್ರೆ ಮೇಡಮ್ ಆಹಾರ ನಮಗ ಸಿಗಬೇಕಾದ್ರೆ ಬಹಳ ಕಷ್ಟ ಇದೆ ಮೇಡಮ್.
16: ಕಷ್ಟ ಇದೆ
17: ಯಾಕಂತ ಕೇಳಿದ್ರ, ಒಮ್ಮೆ ಒಬ್ಬ ರೈತ ದುಡಿದು ಕಷ್ಟಪಟ್ಟು ಒಂದ್ ವರ್ಷ ಬೇಕು ಮೇಡಮ್ ಒಮ್ಮೆ ಆಹಾರ ಮತ್ತೆ ನಮ್ ತಟ್ಟೆಗೆ ಬರ್ಬೇಕಾದ್ರ. ಅದು
16: ಭತ್ತ ಬೆಳೆದು. ಹೌದು,
17: ಹಾ, ಭತ್ತ ಬೆಳಿಬೇಕಾದ್ರೆ 6 ತಿಂಗಳು ಬೇಕು ಮೇಡಮ್. ನಾಟಿ ಮಾಡ್ಬೇಕು 6 ತಿಂಗಳು
16: ಬೇಕಾಗತ್ತ.
17: ಆರ್ ತಿಂಗಳು ಬೆಳೆದ ನಾವು ಎಲ್ಲಾ ಮಾಡಿ ನಾವು ಎಲ್ಲೋ ಮದುವೆ ಹೋದಲ್ಲಿ ಮುಂಜಿ ಹೋದಲ್ಲಿ ನೋಡ್ತಾ ಇರ್ತೀವಿ ಮೇಡಮ್, ಅದ್ ಹೆಂಗಿರ್ತದ ಅಂತ. ತಾವ್ ನಿನ್ ತಿನ್ನೋಟ ನಿಲ್ಸ್ಕೊತಾ ಇಲ್ಲ ಯಾರು, ಸುಮ್ ನಿಲ್ಸ್ಕೊಂಡ್ ಬಿಡೋದು ಗಿಡೋರ್ ಕಡೆಯಿಂದ ನಿಲ್ಸ್ಕೊಂಡ್ ಬಂದ ಕಡೆ ಎಲ್ಲ ಚೆಲ್ ಬಿಡೋದು. ಆ ರೀತಿ ಮಾಡೋದು ಯಾವಾಗಾದ್ರೂ ಮಾಡಬಾರ್ದು ಮೇಡಮ್ ಅದನ್ನ ನಾವು. ಯಾಕಂದ್ರೆ ಮೇಡಮ್ ಆಹಾರ ಅಂದ್ರೆ ಬಹಳ, ಅದು ಆಹಾರ ನೋಡ್ ಮೇಡಮ್, ನಮಗೆ ಏನೇ ಸಿಗಬೇಕಪ್ಪ ಅಂತ ಕೇಳಿದ್ರೆ ಆಹಾರ ಇದ್ರೆ ಎಲ್ಲಾ ಸಿಗುತ್ತೆ ಮೇಡಮ್,
16: ಎಲ್ಲ ಸಿಗುತ್ತೆ ಅಂತ.
17: ಈಗ ನಾವು ಬಹಳ ವಿದ್ಯಾವಂತರ ಹೇಳ್ತೀವಿ ಮೇಡಮ್, ನಾವು ಆಹಾರ ಬಿಟ್ಟು ನೀವು ಯಾರ ಓದಾಮಿದ್ರು ಓದ್ಲಿ ನೋಡು,
16: ಆಹಾರ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ.
17: ಆಹಾರ ಇದ್ದಾಗ ಮಾತ್ರ, ಅದಕ್ಕೆ ಹೇಳ್ತಾರೆ ಬ್ರಹ್ಮನ ಸ್ವರೂಪ ಮೇಡಮ್, ಅದು ಆಹಾರ ಅಂದ್ರೆ ಬ್ರಹ್ಮನ ಸ್ವರೂಪ ಅಂತ.
16: ಹೌದು, ದೇವರಿಗೆ ಹೋಲಿಸ್ತಾರೆ ಅನ್ನ ದೇವರ ಮುಂದೆ. ಸರ್ವಜ್ಞನೆ ಹೇಳಿದಾರ, ಅನ್ನ ದೇವರ ಮುಂದೆ ಇನ್ನು ದೇವರ ಮುಂದೆ.
17: ಇಲ್ಲ ದೇವರು ಯಾವ್ದು ಇಲ್ಲ ಮೇಡಮ್, ಇದು ಎಲ್ಲಾರು ಹೇಳ್ತಾರ. ನಾವ್ ಎಂ ಎಲ್ ಎ ಆದೆ, ಎಂ ಪಿ ಆದೆ, ನಾವ್ ಮಿನಿಸ್ಟರ್ ಆದ್ರೆ ಏನೋ ಅಂತ ಹೇಳ್ಕೊತ ಹೋಗ್ಬಿಡ್ತಾರ. ಆದ್ರೆ ನೀ ಆಹಾರ ತಿನ್ನಲಾರ ಏನಾರ ಆಗ್ಲಕ್ ಸಾಧ್ಯ ಐತೇನ್ ಮೇಡಮ್? ಏನು ಇಲ್ಲ,
16: ಸಾಧ್ಯ ಇಲ್ಲ. ಹಾಗಾಗಿ ಆಹಾರ ವೇಸ್ಟ್
17: ಮಾಡಬೇಕು. ಆ ನಂತರ ಮುಂದೆ ನೀ ಏನೇ ಆಗ, ಅದಕ್ಕೆ ಒಬ್ಬೊಬ್ರು ಮಾತ್ಮರ ಹೇಳ್ತಾರೆ, ಏನಾದರೂ ಆಗು ಮೊದಲು ನೀನು ಮಾನವನಾಗು.
16: ಮಾನವನಾಗು ಅಂತ ಹೇಳಿ,
17: ಏನಾದರೂ ಆಗು ಮೊದಲು ಮಾನವನಾಗು. ಕ್ಷತ್ರಿ ಆಗು, ಮುಸ್ಲಿಂ ಆಗು, ಹಿಂದೂ ಆಗು, ಚೈತ್ರ ಯಾವ್ದೇ ಆಗ್ನಿ, ಮೊದಲು ಮಾನವನಾಗು.
16: ಹೌದು,
17: ಅದ್ರ ಸಲುವಾಗಿ ಏನ್ ಹೇಳ್ತೀವಿ ಮೇಡಮ್, ಆಹಾರ ಎಷ್ಟು ನಮಗೆ ನೀಗ್ತೋ ಅಷ್ಟೇ ನಾವು ನೀಡಿಸ್ಕೋಬೇಕು ತಟ್ಟೆ ಒಳಗೆ
16: ನೀಡಿಸ್ಕೋಬೇಕು ಅಂತ.
17: ಹೆಚ್ಚಿಗೆ ನೀಡಿಸ್ಕೊಂಡು, ಯಾಕಂದ್ರೆ ಇನ್ನೂ ನೀಡಿಸ್ಕೋರಲ್ಲ ನಿನಗೆ ಬೇಡ ಅಂತಾರ ಅವರು.
16: ಮತ್ತೆ ಬೇಕಂದ್ರೆ ಕೇಳಿ ತಗೋಬಹುದು,
17: ಕೇಳಿ ನೀಡಿಸ್ಕೋಬಹುದು,
16: ಒಂದೇ ಸರಿ ಹಾಕೊಂಡು ವೇಸ್ಟ್ ಮಾಡಬಾರ್ದು.
17: ಆಹಾರ ವೇಸ್ಟ್ ಆಗ್ಬಾರ್ದು ಮೇಡಮ್ ಯಾವ ಕಾಲಕ್ಕೆ.
16: ಓಕೆ ಸರ್, ಧನ್ಯವಾದ ಸರ್.
17: ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ.
16: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
17: ಧನ್ಯವಾದ ಮೇಡಮ್.
16: ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
18: ಹಲೋ, ಪವಿತ್ರ ಮೇಡಮ್, ಗುಡ್ ಈವ್ನಿಂಗ್ ಮೇಡಮ್.
16: ಗುಡ್ ಈವ್ನಿಂಗ್ ಕೃಷ್ಣಪ್ಪ ಸರ್, ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಊಟ ಆಯ್ತಾ?
18: ತುಂಬಾ ಚೆನ್ನಾಗಿ ಬರ್ತಿದೆ ಮೇಡಮ್, ವಚನ ಗಾಯನ ಡೈಲಿ ಕೇಳ್ತಾ ಇದ್ದೀನಿ.
16: ಕೇಳ್ತಾ ಇದ್ದೀರಾ?
18: ಇವತ್ತು ಮೇಡಮ್ ಇವತ್ತು ಯಾಕೋ ಮೊಬೈಲ್ ಬರ್ಲಿಲ್ಲ, ಅದ್ಯಾಕೋ ಅದ್ ಸ್ವಿಚ್ ಆಫ್
16: ಮೊಬೈಲ್ ಚಾರ್ಜ್ ಇರ್ಲಿಲ್ವಾ?
18: ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತಾ ಅಂತ ಯಾಕೋ ಇದು ಡಾಟಾ ಬಂದಿಲ್ಲ ಏನೋ ಗೊತ್ತಿಲ್ಲ.
16: ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತಾ ಅಂತ ನಿಮಗೆ?
18: ನೆಟ್ವರ್ಕ್ ಪ್ರಾಬ್ಲಮ್ ಇರೋದು ಮೇಡಮ್. ಒಂದು ಸಾರಿ ಹಂಗೆ ಮೇಡಮ್, ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಮೇಡಮ್. ಇವತ್ತು ವಿಚಾರ ಮೇಡಮ್ ಆಹಾರ ಬಗ್ಗೆ ಹೇಳಿದ್ರೆ ಮೇಡಮ್, ತುಂಬಾ ಜನ ಆಹಾರ ವೇಸ್ಟ್ ಮಾಡ್ತಾರೆ ಮೇಡಮ್. ನಾನು ನೋಡಿದೀನಲ್ಲ, ಅರ್ಧ ಬರ್ಧ ತಿಂದು ಕೈ ತಗೊಂತಾರೆ. ಆದ್ರೂ ಮದುವೆ ಮನೆಗಳಂತೂ ತುಂಬಾ ವೇಸ್ಟ್ ಮಾಡ್ತಾರೆ. ಮತ್ತೆ ಮೇಡಮ್ ಸ್ಪೆಷಲ್ ಊಟ ಇದ್ದಾಗ ಮೇಡಮ್ ತುಂಬಾ ಆಶ್ಕರ್ದ ಆಕ್ಷಿ ಅಂತಾರೆ, ಅರ್ಧ ತಿಂದು ಅರ್ಧ ಕೈ ತಗೊಂಬತ್ತಾರೆ ಮೇಡಮ್.
16: ಯಾರಿಗಾದ್ರೂ ನೀವು ಹೇಳಿದ್ರ ಊಟ ಹಿಂಗ್ ಹಾಕೊಂಡು ವೇಸ್ಟ್ ಮಾಡತ್ತಿ, ಹಿಂಗ್ ವೇಸ್ಟ್ ಮಾಡ್ಬೇಡಿ ಅಂತ
18: ಹೇಳಿ ಕೇಳ್ಬೇಕಲ್ಲ. ನೀನು ಉಂಡು ಎದ್ದೋಗಯ್ಯ, ನೀನೇನು ವೇಷ ಹೊಡೆದು ದುಡ್ಡು ತಮ್ಮಿ ತಂದಾಕಲ್ಲ ಅಂತಾರೆ. ಹಂಗಂದ್ರೆ
16: ಹಾಕ್ ಹೇಳ್ಬಿಡ್ತಾರ?
18: ಹಂಗ ಹೇಳ್ಬಿಡ್ತಾರ ಮೇಡಮ್. ಹೆಂಗ್ ಎತ್ಬೇಕಂತ ಮಾತಾಡ್ತಾ ಮೇಡಮ್, ಅರ್ಥ ಮಾಡ್ಕೊಳಲ್ಲ. ಕೆಲವ್ರು ಈಗ ಕೇಳ್ತಾರೆ, ಕೆಲವ್ ಕೇಳಲ್ಲ ಮೇಡಮ್. ಕೆಲವ್ ಈಗ ಮೇಡಮ್ ಕೆಲವ್ ಕೇಳಂದ್ರೆ ಈಗೇನು ಹುಡುಗ ಈಗಿನ ಮಕ್ಕಳಂದ್ರೆ ನಿಜ ಕೇಳಲ್ಲ ಮೇಡಮ್.
16: ಕೇಳಲ್ಲ ಅಂತ
18: ಕೇಳಲ್ಲ ಮೇಡಮ್. ತರಕಾರಿ ಎಲ್ಲ ಕೆಳಗಾಗ್ತಾ, ತರಕಾರಿ ತಿನ್ನಲ್ಲ, ತರಕಾರಿ ತಿಂದ್ರೆ ಒಳ್ಳೇದು ನಮ್ಮ ಬಾಡಿ ಗೆಳ್ತೀವಿ. ತಿನ್ನಲ್ಲ ಮೇಡಮ್, ಕೆಳಗಾಗ್ತಾರಲ್ಲ.
16: ಚಿಕ್ಕ ವಯಸ್ಸಿನಿಂದನೇ ಅದನ್ನ ಅಭ್ಯಾಸ ಮಾಡಿಸ್ಬೇಕು ನಾವು.
18: ಅಭ್ಯಾಸ ಮಾಡ್ಕೋಬೇಕು,
16: ವೇಸ್ಟ್ ಮಾಡಬಾರ್ದು ಆಹಾರ ಅಂತ ಮನೆಯಿಂದನೇ ಶುರು ಮಾಡಬೇಕು.
18: ನಮ್ಮ ಶಿವಶರಣ ಸರ್ ಏನಾರ ಮೊದಲು ಮಾನವ ಕುವೆಂಪು ರಚನೆ ಮೇಡಮ್. ಅದು
16: ಮೊದಲು ಮಾನವನಾಗುವಂತ ಹೌದು,
18: ಅದು ಕುವೆಂಪು ರಚನೆ ಮೇಡಮ್. ಹಂಗೆ ಮೇಡಮ್, ಈ ಮನುಷ್ಯ ಮೇಡಮ್ ನೋಡಿ ನೋಡಿ ಮೇಡಮ್, ಪ್ಲಾಸ್ಟಿಕ್ ತಂದು ಎಲ್ಲಿ ಬೇಕಲ್ಲ ಮೇಡಮ್. ನಾನು ಹೇಳಿದ್ರೆ ಏಯ್ ನೀವು ಹೋಗ, ನಿನ್ನೇನತ್ಲ ನೋಡ್ಕೆ ಹೋಗ ಫಸ್ಟ್ ಅಂತಾರೆ.
16: ಈಗ
18: ಹಿಂಗಾಗ ಬೇಜಾರ ಮಾಡ್ಕೊಂಡು ಅದಕ್ಕೆ ನಾನು ಯಾರಿಗೆ ಏನಾರ ಕಾಲ್ ಮಾಡೋದು ತುಂಬಾ ಬಿಟ್ಟಿದೀನಿ.
16: ಮೊದ್ಲು ನಾವು ಜಾರಿ ಮಾಡ್ಕೊಬಿಡೋದು, ಆಮೇಲೆ ಅವ್ರು ನಮ್ಮನ್ನ ನೋಡಾದ್ರು ಸ್ವಲ್ಪ ಕಲೀಲಿ ಅಂತ
18: ಹೇಳಿ. ಅಷ್ಟೇ ಮೇಡಮ್,
16: ಹಾಗೆ ಮಾಡ್ತೀನಿ.
18: ಎಲ್ಲಿ ಬೇಕು ನಿಜವಾಗ ನಾನು ಹಳ್ಳಿ ಕಡೆ ಕೇಳ್ಬೇಕಲ್ಲ ಜನ.
16: ಹೌದು, ಓಕೆ ಸರ್.
18: ಆಹಾರನು ಅಷ್ಟೇ ಮೇಡಮ್, ತುಂಬಾ ಎಸಿತಾರೆ ಮೇಡಮ್. ನಾನು ಹೊಡಿದಿನಲ್ಲ
16: ಎಸಿತಾರೆ, ಎಸಿಬಾರ್ದು ಅಂತ ಹೇಳಿ. ಹಾ, ಓಕೆ ಕೃಷ್ಣಪ್ಪ ಸರ್, ಧನ್ಯವಾದ.
18: ಥ್ಯಾಂಕ್ ಯು ಮೇಡಮ್ ಅವಕಾಶಕ್ಕಾಗಿ.
16: ಓಕೆ ಸರ್. ಕೃಷ್ಣಪ್ಪ ಸರ್ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಿದ್ರು ಅಂದರೆ, ನಾವು ಮಕ್ಕಳಿಗಾಗಲಿ ಮನೆಯಲ್ಲಾಗಲಿ ಚಿಕ್ಕವರಿದ್ದಾಗನೇ ಹೇಳಿದ್ರೆ ನಾವೀಗ ಆಹಾರವನ್ನು ವೇಸ್ಟ್ ಮಾಡಬಾರ್ದು, ತರಕಾರಿನ ತಿನ್ನಬೇಕು, ಈ ರೀತಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಹೇಳೋದಿರ್ಬೋದು. ಅಥವಾ ಜಾಸ್ತಿ ಅನ್ನ ಹಾಕ್ಕೊಂಡು ಅವ್ರು ಬಿಡ್ತಾರೆ ಅಂದಾಗ ನಾವು ಎಷ್ಟು ಅವ್ರಿಗೆ ಬೇಕು ಅಷ್ಟನ್ನೇ ಬಡಿಸೋದನ್ನು ಅಭ್ಯಾಸ ಮಾಡಿದ್ರೆ ಒಂಚೂರು ಬುದ್ಧಿ ಹೇಳಿದ್ರೆ, ಈಗ ಅನ್ನ ಬೆಳೆಯೋದು ಎಷ್ಟು, ಅಕ್ಕಿನ ಬೆಳೆಯೋದು ಎಷ್ಟು ಕಷ್ಟ ಇದೆ, ಭತ್ತ ಬೆಳೆಯೋದು ಅನ್ನೋದನ್ನು ಮಕ್ಕಳಿಗೆ ಅರ್ಥ ಮಾಡಿಸಿದ್ರೆ ಚಿಕ್ಕ ವಯಸ್ಸಿನಲ್ಲೇ ಅವ್ರು ಅದನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಈಗ ಮತ್ತೊಂದು ಕರೆ ನೋಡೋಣ. ಹಲೋ,
19: ನಮಸ್ತೆ ಮೇಡಮ್.
16: ನಮಸ್ತೆ.
20: This call is now being recorded.
19: ಲಿಂಗರಾಜ ರಾಮಕೃಷ್ಣ ಅಂತ.
16: ಹಲೋ ಸರ್, ಹೆಸರು ಗೊತ್ತಾಗಿಲ್ಲ ಸರ್. ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ ಅಂತ ನಿಮ್ದು ವಾಯ್ಸ್ ಕೇಳ್ತಿಲ್ಲ ಸರ್.
19: ಕೇಳಿಸ್ತಾ ಇಲ್ವಾ?
16: ಈ ಕೇಳ್ತಿದೆ ಸರ್.
19: ಮೇಡಮ್, ನಾವು ಹಾಸನ ಜಿಲ್ಲೆ ಚಂದ್ರಾಪಟ್ಟಣ ತಾಲೂಕು ಯಲಿಯೂರ್ ಕೊಪ್ಪಳಿಂದ ರಾಮಕೃಷ್ಣ ಲಿಂಗರಾಜು ಅಂತ.
16: ರಾಮಕೃಷ್ಣ ಲಿಂಗರಾಜು ಅಂತರ?
19: ಹೌದು ಮೇಡಮ್.
16: ಸರ್, ಏನ್ ಮಾಡ್ಕೊಂಡಿದ್ದೀರಾ ರಾಮಕೃಷ್ಣ ಸರ್?
19: ನಾವು ರೈತರು ಮತ್ತೆ ಪಾರ್ಟ್ ಟೈಮ್ ಎಲ್ ಐ ಸಿ ಪ್ರತಿನಿಧಿ.
16: ಹೌದಾ, ರೈತರು. ಇವತ್ತು ಆಹಾರದ ಬಗ್ಗೆ ಮಾತಾಡ್ತಾ ಇದ್ವಿ, ರೈತರಿಗೆ ಹತ್ರ ಸಂಬಂಧ ಇದು ಸರ್. ಸ್ವಲ್ಪ ನೀವು ನೆಟ್ವರ್ಕ್ ಪ್ಲೇಸ್ ಅಲ್ಲಿ ನಿಂತ್ಕೊಂಡ್ರೆ ನಂಗೆ ಕ್ಲಿಯರ್ ಆಗಿ ಕೇಳುತ್ತೆ ನಿಮ್ಮ ವಾಯ್ಸ್.
19: ಈಗ ಏನಂದ್ರೆ ಮೇಡಮ್, ನಾವು ರೈತರು ಕಷ್ಟಪಟ್ಟು ಆ ಜನಕ್ಕೆ ಆಹಾರ ಕೊಡ್ಬೇಕು ಅಂತ ಹಗಲು ರಾತ್ರಿ ಕೇಳಿಸ್ತಾ
16: ಕೇಳ್ತಿದೆ ಸರ್.
19: ಈಗ ನಾವು ರೈತರುಗಳು ಹಗಲು ರಾತ್ರಿ ಶ್ರಮ ಪಟ್ಟು ಜನಕ್ಕೆ ದೇಶಕ್ಕೆ ಅನ್ನ ಕೊಡ್ಬೇಕು, ಜನಕ್ಕೆ ಅನ್ನ ಕೊಡ್ಬೇಕು, ನಾವು ಹುಟ್ಟಿರೋದೇ ಅನ್ನ ಕೊಡಕ್ಕೆ ಅಂತ ಹೇಳ್ಬಿಟ್ಟು ದುಡಿತೀವಿ. ಆದ್ರೆ ಈ ಜನ ಏನಾಗಿದೆ, ಕೆಲವರು ಫ್ಯಾಷನ್ ಜನ ಇರ್ತಾರಲ್ಲ ಟೌನ್ ಅಲ್ಲಿ, ಆದ್ರೂ ವ್ಯಾಲ್ಯೂಸ್ ಗೊತ್ತಿಲ್ಲ ಅವ್ರಿಗೆ. ಏನಾಗುತ್ತೆ ಮೇಡಮ್, ನಾನು ಎಷ್ಟೋ ಫಂಕ್ಷನ್ ಗಳಿಗೆ ಹೋಗ್ತೀನಿ, ಹೊಟ್ಟೆ ಉರಿದೋಗುತ್ತೆ ನಮ್ಮ ರೈತ ಕಷ್ಟಕ್ಕೂ ಅವ್ರು ಮಾಡೋ ವೇಸ್ಟ್ ಒಂದಕ್ಕೊಂದು ತಾಳೆ ಹಾಕಿ ನೋಡಿದಾಗ ಹೊಟ್ಟೆ ಉರಿದೋಗುತ್ತೆ ಮೇಡಮ್. ನಾವು ಅಲ್ಲಿ ಶ್ರಮ ನಮ್ಗೆ ತಿನ್ನಕ್ಕೆ ಅನ್ನ ಇಲ್ಲದೆ ಹೋದ್ರೂ ಜನಕ್ಕೆ ಅನ್ನ ಕೊಡ್ಬೇಕು ಅಂತ ಶ್ರಮ ಪಟ್ಟು ಗದ್ದೆಯಲ್ಲಿ ಕೆಲಸ ಮಾಡಿ ಹೊಲದಲ್ಲಿ ಕೆಲಸ ಮಾಡಿ ನಾವೇ ತಿನ್ನಕ್ಕೆ ಇಲ್ದೆ ಹೋದ್ರು ಜನಕ್ಕೆ ಅನ್ನ ಕೊಡ್ತಾ ಇರ್ತೀವಿ. ಆ ಫಂಕ್ಷನ್ ಗಳಲ್ಲಿ ಫ್ಯಾಷನ್ ಜನಗಳು ಇರ್ತಾರಲ್ಲ, ಈ ತುಂಬಾ ಏನೋ ನಾನು ತನಿ ತಾವೇ ಅನ್ಕೊಂಡು ಇರ್ತಾರೆ ಅವ್ರು, ಏನೋ ಒಂಥರ ಅವ್ರದ್ದೇ ಒಂಥರ ಲೋಕ. ಈ ಫ್ಯಾಷನ್ ಜನಗಳು ಏನ್ ಮಾಡ್ತಾರೆ ಮೇಡಮ್, ಅದನ್ನ ನಾನು ಫಂಕ್ಷನ್ ಗಳಿಗೆ ಹೋದಾಗ ಅಲ್ಲಿ ಏನ್ ಮಾಡ್ತಾರೆ, 50% ಆಹಾರನ್ನ ಎಲೆ ಮೇಲೆ ಬಿಟ್ಬಿಡ್ತಾರೆ.
16: ಎಲೆ ಮೇಲೆ ಬಿಡ್ತಾರೆ,
19: ಅದು ಬಡಿಸ್ಕೊತಾರೆ ಫ್ಯಾಷನ್. ಏನಂದ್ರೆ ನಾನು ತಿಂದ್ಬಿಟ್ರೆ ನನ್ಗೆ ಅವಮಾನ ಆಗುತ್ತೆ, ಎಲೆ ಪೂರ್ತಿ ಖಾಲಿ ಮಾಡಿದ್ರೆ ಅವಮಾನ, ಏನ್ ಅವ್ರಿಗೆ ಮೈಂಡ್ ಸೆಟ್ ಏನಿರುತ್ತೆ ಗೊತ್ತಿಲ್ಲ.
16: ಈ ತರದವ್ರಿಗೆ ಜಾಗೃತಿ ಮೂಡಿಸೋದು ಹೇಗೆ ಸರ್?
19: ಈ ತರದವ್ರಿಗೆ ದಂಡ ಹಾಕ್ಬೇಕು ಮೇಡಮ್, ಅಲ್ಲಿ ಸ್ಪಾಟ್ ಪೈನ್.
16: ಕಾರ್ಯಕ್ರಮಕ್ಕೆ ಅಂತ ಹೋಗಿರ್ತಾರಲ್ಲ ಸರ್ ಅವಾಗ?
19: ಅದೇ ಅದೇ ಕಾರ್ಯಕ್ರಮದಲ್ಲಿ ಒಬ್ಬನ ಉಸ್ತುವಾರಿ ಬಿಡ್ಬೇಕು, ಯಾರು ಊಟ ಬಿಡ್ತಾರೆ ಅವ್ರು ದಂಡ ಹಾಕ್ಬೇಕು. ನೀವು ಊಟ ದಂಡ ಕಟ್ತೀರ ಅಷ್ಟು ಅಮೌಂಟ್, ಎಷ್ಟು ಅನ್ನ ಖರ್ಚಾಗಿರುತ್ತೆ ಒಂದು ಊಟಕ್ಕೆ, ಅದು ಅರ್ಧ ಪರ್ಧ ಬಿಟ್ಟು ಒಂದು ಊಟಕ್ಕೆ 400-500 ರೂಪಾಯಿ ಖರ್ಚು ಮಾಡಿರ್ತಾರೆ ಆರ್ಗನೈಸ್ ಮಾಡೋರು ಮೇಡಮ್. ಒಂದು ಊಟ ಒಂದು ಮದುವೆ ಮಾಡೋರು ಸಾಲ ಮಾಡಿ ಮದುವೆ ಮಾಡ್ತಾ ಇರ್ತಾರೆ ಮೇಡಮ್ ಅವರು, ಅವ್ರ ಕಷ್ಟ ದೇವ್ರಿಗೆ ಗೊತ್ತು. ಇವ್ರು ತಿನ್ನಕ್ ಬಂದ್ರವ್ರು ಗಂಭೀರವಾಗಿ ಕಂಪ್ಲೀಟ್ ಆಗಿ ತಿನ್ಬೇಕು, ಇಲ್ಲ ಅಂದ್ರೆ ಎಷ್ಟ್ ಬೇಕು ಅಷ್ಟ್ ಬಡಿಸ್ಕೋಬೇಕು. ಹಾ ಮೇಡಮ್, ಅದನ್ನ ಅವ್ರಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕೆಲವು ಸಂಘ ಸಂಸ್ಥೆಗಳು ಮಾಡ್ತೇವೆ ಮೇಡಮ್. ಈ ಜೈನ ಸಂಘ ಸಂಸ್ಥೆಗಳಲ್ಲಿ ಊಟಕ್ ಹೋದ್ರೆ ನೀವು ಊಟನ ಅಲ್ಲಿ ತಿನ್ಲಿಲ್ಲ ಅಂತಂದ್ರೆ ಅವ್ರು ಕುಲ್ಕೊಂಡ್ ತಿನ್ನಿಸ್ತಾರೆ. ತಿನ್ನವರೆಗೂ ಹಚ್ಕೋಂಗಿಲ್ಲ ಅವರು.
16: ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನ ಬಳಸ್ಕೊಂಡ್ರೆ ಅದಕ್ಕೆ.
19: ಹೌದಲ್ವಾ ಹೌದಲ್ವಾ, ಈಗ ನೋಡಿ ಇಷ್ಟು ಕಷ್ಟಪಟ್ಟು ನಾವು ಅನ್ನ ಕೊಡ್ತೀವಿ ರೈತರು, ನಾವೇ ತಿನ್ನಕ್ಕೆ ಅನ್ನ ಇಲ್ದವ್ರು ಜನ ಕೊಡ್ತಾ ಇರ್ತೀವಿ. ಅವ್ರು ಫ್ಯಾಷನ್ ಆಗಿ ಏನೋ ಶ್ರೀಮಂತಕ್ಕೆ ದೊಡ್ಡಕ್ಕೆ ತೋರ್ಸಕ್ಕೆ ಎಲೆ ಮೇಲೆ ಅಂದ್ರೆ ಎಷ್ಟೋ ಜನ ತಿನ್ನಕ್ಕಿಲ್ದಲ್ಲ ಸಾಯ್ತಾ ಇದಾರೆ ಒಂದ್ ಕಡೆ. ಇವ್ರು ತಿನ್ನಕ್ ಕೊಟ್ಟಾಗ ಇವ್ರು ಫ್ಯಾಷನ್ ಗೋಸ್ಕರ ಅನ್ನ ಎಲೆ ಮೇಲೆ ಬಿಟ್ಟು ಹೋದ್ರೆ
16: ಕೆಲವೊಂದ್ ಕಡೆ ಬೊಫೆ ಸಿಸ್ಟಮ್ ಮಾಡಿರ್ತಾರೆ.
19: ಕ್ರಿಮಿನಲ್ ಆಗ್ತೀವಿ ಮೇಡಮ್. ಇದು ಇಂಡೈರೆಕ್ಟ್ ಆಗಿ ಏನಾಗುತ್ತೆ, ಒಬ್ರು ಕೊಲೆ ಮಾಡ್ದಂಗೆ ಇವ್ರು ಈಗ ಒಬ್ರಿಗೆ ಅನ್ನ ತಿನ್ನೋದಿಲ್ಲ ಸಾಯ್ತಾ ಇರ್ತಾನಲ್ವಾ. ಈಗ ಇವ್ರು ತಿನ್ನಕ್ ಅನ್ನ ಕೊಟ್ಟರು ಹಿಂಗ್ ಬಿಟ್ಟು ಹೋಗ್ತಾರಲ್ವಾ, ಇದು ಇಂಡೈರೆಕ್ಟ್ ಆಗಿ ಅಫೆನ್ಸ್ ತಾನೇ. ಇವ್ರೊಬ್ರು ಮರ್ಡರ್ ಮಾಡ್ದಂಗೆ ಲೆಕ್ಕ ಅಲ್ವಾ ಇವ್ರು.
16: ಹಾಗಾಗಿ ಅಂತವ್ರಿಗೆ ನೀವು
19: ಏನಾದ್ರು ಒಂದು ಪನಿಷ್ಮೆಂಟ್ ಇರ್ಬೇಕು ಮೇಡಮ್. ಅವ್ರಿಗೆ ಏನಪ್ಪಾ ಅಂತ ಅಂದ್ರೆ ತಿನ್ಬೇಕು, ತಿನ್ನಕ್ಕಿಲ್ಲ ಅಂದ್ರೆ ದಂಡ ಕಟ್ಟಬೇಕು. ಎಷ್ಟು ಅಣ್ಣ ಬಿಟ್ಟಿರ್ತಾರೆ ಅಲ್ಲಿ ಒಬ್ರನ್ನ ಆರ್ಗನೈಸ್ ಮದುವೆ ಮಾಡೋರು, ಅದನ್ನ ಒಂದು ಕಟ್ಟುನಿಟ್ಟ ಕ್ರಮ ತಗೊಂಡು ಎಲೆ ಮೇಲೆ ಯಾರು ಅನ್ನ ಬಿಡ್ತಾರೋ ದಂಡ ಹಾಕ್ಬೇಕು.
16: ಹಾಗೆ ಸರ್ ಬಡಿಸ್ತಾ ಇರ್ತಾರಲ್ಲ ಅವ್ರಿಗೆ ಕೂಡ ಹೇಳ್ಬೇಕು.
19: ಈಗ ಇವ್ರು ಏನ್ ಮಾಡ್ತಾರೆ ಮೇಡಮ್, ಬಡಿಸೋ ಅವಸರದಲ್ಲಿ ಅವರು
16: ಜಾಸ್ತಿ ಹಾಕ್ಬೇಡಿ ಅಂತ
19: ಏನೇನು ಮಾಡ್ತಾರೆ. ದೂರದಿಂದ ಬಡಿಸ ನೋಡ್ಕೊಂಡ್ ದೂರದಿಂದ ನಾಲ್ಕೈದು ಜನದಿಂದ ಬಡಿಸ್ತಾ ಇರ್ತಲ್ಲ, ಅವ್ರಿಗೆ ಒಂದ್ ಏಡಿಯ ಬರ್ತಾರ ಎಷ್ಟು ಹಾಕ್ಸ್ಕೋಬೇಕು ಅಂತ. ಅವಾಗ ಏನ್ ಮಾಡ್ಬೇಕು, ದೂರಿಂದ ಬಂದ್ರೆ ಗಮನಿಸ್ತಾ ಇರ್ಬೇಕು ಇವ್ರು. ನಮ್ಗೆ ಇಷ್ಟ ಅನ್ನ ಹಾಕ್ಸ್ಕೋಬೇಕು, ಅಷ್ಟು ಮಾತ್ರ ಬಡಿಸ್ಕೋಬೇಕು, ಅಷ್ಟು ಮಾತ್ರ ತಿನ್ಬೇಕು ಇವ್ರು. ಇಲ್ಲ ಅಂದ್ರೆ ಸುಮ್ನೆ ವೇಸ್ಟ್ ಮಾಡಬಾರ್ದು. ಅದು ನನಗೆ ಇದೊಂದು ಬಹಳ ಬೇಸರದ ವಿಚಾರ ಮೇಡಮ್. ಅನ್ನ ವೇಸ್ಟ್ ಮಾಡೋದು ಒಂದ್ ಇಂಡೈರೆಕ್ಟ್ ಮರ್ಡರ್ ಮಾಡ್ದಂಗೆ. ಅದು
16: ಹಾಗಾಗಿ
19: ಬೇರೆ ಚಿನ್ನಾನಿ ಕೊಟ್ಟಿ ಅವ್ನ ಜೀವ ಉಳ್ಕೊಳ್ಳುತ್ತಲ್ವಾ,
16: ಉಳಿಯುತ್ತೆ. ಎಷ್ಟೊಂದ್ ಜನಕ್ಕೆ ಆಹಾರ ಆಗುತ್ತೆ.
19: ಅದೇ ಅಲ್ಲ ಮೇಡಮ್, ನಾನು ಹೇಳ್ತಿರೋದು ಈಗ ತಿನ್ನಕ್ಕಿಲ್ಲ ಸಾಯ್ತಾ ಇರ್ತಾರಲ್ಲ, ಅವ್ರಿಗೆ ನಾವು ಅನ್ನ ಕೊಟ್ರೆ ಅವ್ರು ಬದುಕೇತನಲ್ವಾ,
16: ಬದುಕ್ತಾರೆ.
19: ಅವ್ನ ಜೀವ ಉಳಿಯುತ್ತಲ್ವಾ, ಆ ಜೀವ ನೀವ್ ತೆಗ್ದಂಗ್ ತಾನೇ.
16: ಹೌದು ಸರ್,
19: ಪ್ರತ್ಯಕ್ಷವಾಗಿ ಮಾಡ್ರಲ್ಲ, ಇದು ಪರೋಕ್ಷವಾಗಿ ಮಾಡ್ರಿ ಇದು.
16: ಹಾಗಾಗಿ ಅಂತಲ್ಲ, ಯಾರೇ ಆದ್ರೂ ಕೂಡ ಊಟ ಮಾಡುವಾಗ ನಮ್ಗೆ ಎಷ್ಟು ಬೇಕು ಅಷ್ಟು ಬಡಿಸ್ಕೋಬೇಕು.
19: ಖಂಡಿತ ಖಂಡಿತ ಮೇಡಮ್, ಊಟ ಬಡಿಸ್ಕೋಬೇಕು. ಆ ಊಟದ ಬಗ್ಗೆ ವ್ಯಾಲ್ಯೂಸ್ ಗೊತ್ತಿರ್ಬೇಕು ಮೇಡಮ್. ಅನ್ನ ದೇವ ಅನ್ನ ಪರಬ್ರಹ್ಮ ಸ್ವರೂಪ ಮೇಡಮ್. ಅನ್ನನೇ ದೇವರು, ತಿನ್ನಕ್ ಬಿಟ್ಟರಿಗೆ ಹಿಂಗ್ ಚೆಲ್ಲಾಡ್ತಾರೆ, ತಿನ್ನಕ್ಕಿಲ್ದವ್ರು ಸಾಯ್ತಾರೆ. ಇದು ದುರಂತ ಮೇಡಮ್. ಇದನ್ನ ದಯವಿಟ್ಟು ಎಲ್ಲ ಈ ರೇಡಿಯೋ ಮುಖಾಂತರ ನಾನು ಇದನ್ನ ಇದಕ್ಕೋಸ್ಕರ ಹೇಳ್ಬೇಕು. ಏನ್ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಅಂದ್ರೆ, ಅನ್ನ ವೇಸ್ಟ್ ಮಾಡೋರ್ನ ಕ್ರಿಮಿನಲ್ ಅಫೆನ್ಸ್ ಶಿಕ್ಷೆ ಕೊಡ್ಬೇಕು ಅವ್ರಿಗೆ.
16: ಅವಾಗಾದ್ರೂ ಸರಿ ಮಾಡ್ಕೊಳ್ತಾರೆ, ಮನಸ್ಸಿಗೆ ಬರ್ಬೇಕು ಸರ್ ಪ್ರತಿಯೊಬ್ಬರಿಗೂ ಕೂಡ.
19: ಮನಸ್ಸೇ ಮೇಡಮ್ ಅವ್ರಿಗೆ, ಮನುಷ್ಯತ್ವ ಯಾರು ಮಾಡಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತದೆ ವ್ಯಾಲ್ಯೂಸ್ ಏನು ಅಂತ.
16: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿ ನಿಮ್ಮ ಕಳಕಳಿ ಅಂತ ತಿಳಿಸಿದೀರಾ. ಧನ್ಯವಾದ ಸರ್.
19: ಮೇಡಮ್ ಧನ್ಯವಾದ ಮೇಡಮ್, ನಮ್ಗೆ ಅವಕಾಶ ಕೊಟ್ಟದಕ್ಕೆ. ಆಕಾಶವಾಣಿಗೆ ಧನ್ಯವಾದ ಮೇಡಮ್. ಶಿವಮೊಗ್ಗ ಆಕಾಶವಾಣಿ ಚೆನ್ನಾಗಿ ಬರ್ತಾ ಇದೆ ಮೇಡಮ್. ಧನ್ಯವಾದಗಳು.
16: ಹೌದು ಸರ್, ಎಲ್ಲ ಕಾರ್ಯಕ್ರಮನು ಕೇಳಿ ಸರ್.
19: ಆಯ್ತು ಮೇಡಮ್, ಧನ್ಯವಾದ.
16: ರಾಮಕೃಷ್ಣ ಲಿಂಗರಾಜ್ ಅವರು ಕರೆ ಮಾಡಿದ್ರು. ಅವ್ರು ಹೇಳೋದು ಅಂದರೆ, ರೈತರು ಒಂದು ಭತ್ತ ಬೆಳೆಯೋಕೆ ಎಷ್ಟು ಕಷ್ಟಪಡ್ತಾರೆ, ಅದನ್ನು ಸುಮ್ಮನೆ ವೇಸ್ಟ್ ಮಾಡಬೇಡಿ ಅನ್ನುವಂಥ ಒಂದು ಅಳಲನ್ನು ತಿಳಿಸ್ಕೊಂಡ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹೇಗಿದ್ಯಾ ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
21: ಹೂನೇ ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
21: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
22: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
23: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
24: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
23: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
25: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
26: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ.
21: ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
25: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
16: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಎಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಸೆಪ್ಟೆಂಬರ್ 29 ಆಹಾರ ನಷ್ಟ ತಡೆಯುವಂಥ ದಿನ, ಹಾಗೆ ತ್ಯಾಜ್ಯದ ಕುರಿತು ಜಾಗೃತಿಯನ್ನು ಮೂಡಿಸುವಂಥ ದಿನ ಇರೋದ್ರಿಂದ ಎಲ್ಲರೂ ಕೂಡ ಆಹಾರವನ್ನು ವ್ಯರ್ಥ ಮಾಡಬೇಡಿ. ಇಷ್ಟೊಂದು ಜನ ಹಸುವಿನಿಂದ ಸಾಯ್ತಾ ಇದ್ದಾರೆ, ಹಸುವಿನಿಂದ ಬಳಲ್ತಾ ಇದ್ದಾರೆ, ಹಾಗಾಗಿ ನಾವು ತಿನ್ನುವಂಥ ಆಹಾರವನ್ನು ಪೋಲ್ ಮಾಡಬೇಡಿ ಅಂತ ತಿಳಿಸ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ.
2: ಹಲೋ
16: ಹಲೋ
2: ಹಲೋ ನಮಸ್ತೆ ಮೇಡಮ್.
16: ಸರ್ ನಮಸ್ತೆ,
20: ಚಂದ್ರಶೇಖರ್.
2: ಹಲೋ.
16: ಹಾ ಸರ್ ನಮಸ್ತೆ.
2: ಸ್ವಲ್ಪ ಜೋರ ಮಾತಾಡಿ ಮೇಡಮ್.
16: ಈಗ ಕೇಳ್ತಿದ್ಯಾ ಸರ್?
2: ಸ್ವಲ್ಪ ಸುಮಾರೇ ಕೇಳ್ತಾ ಇದೆ.
16: ಈಗ ಹಾ ಸರ್
2: ಕೇಳ್ತಾ ಇದೆ. ನನ್ನ ಪರಿಚಯ ಮಾಡ್ಕೊಬಿಡ್ತೀನಿ ಮೇಡಮ್.
16: ಓಕೆ ಓಕೆ ಸರ್.
2: ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತಿ ಚೌಡನಹಳ್ಳಿ, ಹುಣಸಪುರ ತಾಲೂಕು, ಹಾಸನ ಜಿಲ್ಲೆ. 573 200 ನಮ್ಮೆಲ್ಲ ಸೋದರ ಸೋದರಿಯರಿಗೆ ನಿಮಗೂ ಸೇರಿ ನನ್ನ ನಮಸ್ಕಾರಗಳು.
16: ನಮಸ್ತೆ.
2: ವಿಷಯ ಏನ್ ಮೇಡಮ್?
16: ಸರ್, ಇವತ್ತು ಆಹಾರ ನಷ್ಟ ತಡೆಯೋ ದಿನ, ಆಹಾರವನ್ನ ವೇಸ್ಟ್ ಮಾಡಬಾರ್ದು, ಪೋಲ್ ಮಾಡಬಾರ್ದು ಅಂತ.
2: ಆಹಾರ ನಷ್ಟ ತಡೆಯೋ ದಿನ, ಆಹಾರದ ಬೆಲೆ ಹಸಿದವರಿಗೆ ಗೊತ್ತು ಮೇಡಮ್.
16: ಹಸಿದವರಿಗೆ ಗೊತ್ತು.
2: ಮನುಷ್ಯ ಒಂದಿಷ್ಟು ಉಪವಾಸ ಇದ್ದಾಗಲೇ ಅದ್ರ ಆಹಾರದ ಬೆಲೆ ಗೊತ್ತಾಗೋದು.
16: ಹೌದು.
2: ನಾವೇನ್ ಮಾಡ್ತೀವಿ ಅಂದ್ರೆ, ಈಗ ನಾವು ಹೊಟ್ಟೆ ಹಸಿರೆಲ್ಲ ಮೇಲ್ ಮೇಲೆ ತಿಂತಾ ಇರ್ತೀವಿ, ಅದರಿಂದ ಆಹಾರದ ಬೆಲೆ ಗೊತ್ತಾಗಲ್ಲ.
16: ಹಾಗಾಗಿ
2: ಆಹಾರ ನಷ್ಟ ತಡಿಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಆಹಾರ ನಷ್ಟ ಆಗೋದು ಎಲ್ಲಿ ಸಾಮಾನ್ಯವಾಗಿ ಅಂದ್ರೆ, ನಮ್ಮ ಫಂಕ್ಷನ್ ಗಳಲ್ಲಿ ನಷ್ಟ ಆಗುತ್ತೆ.
16: ಫಂಕ್ಷನ್ ಅಲ್ಲ.
2: ಹಲೋ,
16: ಮನೆಯಲ್ಲಾದ್ರೆ ಸರ್?
2: ಮನೇಲಿ ನಷ್ಟ ಆದ್ರೆ, ಮನೇಲಿ ನಷ್ಟ ಆಗಲ್ಲ. ಎಷ್ಟು ಬೇಕಷ್ಟು ಮಾಡ್ತೀವಿ, ಇಲ್ಲ ಮಧ್ಯಾಹ್ನ ಮಿಡಿದ್ರೆ ಸಾಯಂಕಾಲ ಕಾಲ ತಿನ್ಕತ್ತೀವಿ, ಇಲ್ಲ ಬೆಳಗ್ಗೆ ತಿನ್ಕತ್ತೀವಿ.
16: ಮನೇಲೆಲ್ಲಾದ್ರೂ ಯಥೇಚ್ಛ ಮಾಡಿ ಬೈಸ್ಕೊಂಡಿದ್ಯಾ ಸರ್?
2: ಅಲ್ಲ ಅಲ್ಲ, ಮನೇಲಿ ಯಥೇಚ್ಛ ಅಂದ್ರೆ, ಈಗ ನಾವು ಮಾಡಿದ್ರೆ ಒಬ್ರಿಗಿಬ್ರಿಗೆ ಜಾಸ್ತಿ ಮಾಡಿದ್ರೆ ಅದು ಸಾಯಂಕಾಲ ಮುಗಿಸ್ತೀವಿ.
16: ಮುಗಿಸ್ಬಿಡ್ತೀರ?
2: ಈ ಸಾಯಂಕಾಲ ರಾತ್ರಿ ಮಾಡಿದ್ ಮಿಕ್ಕಿದ್ರೆ ಅನ್ನ ಮಿಕ್ಕಿದ್ರೆ ರೊಟ್ಟಿ ಎಲ್ಲ ಮಾಡ್ಬೋದಲ್ಲ ಮೇಡಮ್?
16: ಬೆಳಗ್ಗೆ ಅದನ್ನ ಬಳಸ್ಕೋಬಹುದು,
2: ರೊಟ್ಟಿಗೆ ಬಳಸ್ಕೋಬಹುದು, ಚಿತ್ರ ಮೊಸರನ್ನ ಏನಾರ ಮಾಡ್ಬೋದು. ಫಂಕ್ಷನ್ ಗಳಲ್ಲಿ ಏನಾಗುತ್ತೆ ಅಂದ್ರೆ ಅದು ಮಿಕ್ಸ್ ಬಿಡ್ತದೆ. ನಮ್ಗೆ ಇಷ್ಟು ಜನ ಬರ್ತಾರೆ ಅಂತ ಬಂದ್ರೆ ಒಂದ್ ಸ್ವಲ್ಪ ಜನ ಕಮ್ಮಿ ಬಂದಾಗ ಮಿಕ್ಕೋಗ್ಬಿಡುತ್ತೆ. ಅವಾಗ ವೇಸ್ಟ್ ಆಗ, ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಈಗ ಜನಗಳು ಮುಖ್ಯವಾಗಿ ವೇಸ್ಟ್ ಮಾಡಬಾರ್ದು. ಈಗ ಏನಾಗ್ತದೆ ಅದು ಆಹಾರ ಹೆಚ್ಚಾಗೋದು ಇದು ಬೇರೆ ಪ್ರಶ್ನೆ, ಅದನ್ನ ಬೇರೆ ವ್ಯವಸ್ಥೆ ಮಾಡ್ಬೋದು. ಯಾವ್ದಾರ ಇದು ಅನಾಥಾಶ್ರಮಗಳಿಗೋ ಇಲ್ಲ ಯಾವ್ದಾರ ಇದ್ ಕೇಳಿದ್ರೆ ಬಂದು ಹೆಚ್ಚಾದ್ರೆ ತಗೊಂಡೋಗ್ತಾರೆ,
16: ತಗೊಂಡೋಗ್ತಾರೆ,
2: ಅದ್ ಬೇರೆ ಪ್ರಶ್ನೆ. ಈಗ ಅದು ಅದಕ್ಕಿಂತ ಹೆಚ್ಚಾಗಿ ಎಲೆ ವೇಸ್ಟ್ ಮಾಡ್ತಾರಲ್ಲ, ಅದು ದೊಡ್ಡ ದುರಂತ. ನಮ್ದು
16: ಎಲೆ ವೇಸ್ಟ್ ಮಾಡ್ಬಿಡ್ತಾರೆ.
2: ಈಗ ನಾವು ಎಷ್ಟು ಬೇಕಷ್ಟು ಆಗಿಸ್ಕೊಳಲ್ಲ, ಈಗ ಎಷ್ಟು ಬೇಕು ಎಲ್ಲಾನು ಆಗಿಸ್ಕೊಂಡ್ಬಿಡ್ತೀವಿ. ಯಾವನು ಸರಿ ಆಗ್ತೀನಲ್ಲ,
16: ಸರಿ ಆಗ್ತೀನಲ್ಲ,
2: ವೇಸ್ಟ್ ಮಾಡ್ತಾರ ಮಹಾ ದುರಂತ. ಅನ್ನದ ಬೆಲೆ ಅದು ಬೆಳೆದವ್ರಿಗೆ ಗೊತ್ತು, ಅನ್ನದ ಬೆಲೆ ಅದು ಹಸಿದವ್ರಿಗೆ ಗೊತ್ತು, ಮತ್ತೆ ಬೆಳೆಯೋ ರೈತನಿಗೆ ಗೊತ್ತಾಗುತ್ತೆ ಎಣ್ಣ ಬೆಳಿಬೇಕು ಎಷ್ಟು ಕಷ್ಟ ಆಗುತ್ತೆ. ಅದು ಏನಪ್ಪ ಬೆಲೆ ವೇಸ್ಟ್ ಮಾಡಿದಾಗ ಎಷ್ಟು ಬೇಕಷ್ಟು ಆಗಿಸ್ಕೋಬೇಕು, ಬೇಡ ಅನ್ಬೇಕು. ಮತ್ತೆ ಇನ್ನೊಂದು ಏನಪ್ಪ ಬರಬಾರ್ದು. ಈಗ ಇನ್ನೊಂದ್ ಏನಾಗುತ್ತೆ, ಈಗ ಜನಗಳಿಗೆ ಎಲೆ ಮೇಲೆ ಬಿಡೋದು ಫ್ಯಾಷನ್ ಆಗ್ಬಿಟ್ಟಿದೆ ಮೇಡಮ್.
16: ಫ್ಯಾಷನ್ ಆಗ್ಬಿಟ್ಟಿದೆ.
2: ಏನಪ್ಪ ಎಲ್ಲಾನು ಗುಡಿಸಿ ಗುಡ ಹತ್ರ ಮಾಡಿ ಊಟ ಮಾಡಿದ್ರೆ ಜನ ಹಾರ್ಕತಾರೆ ಅಂತ ಕೆಲವರು ಬಿಡ್ತಾರೆ. ಶೋಕೆ
16: ಪೂರ್ತಿ ತಿನ್ಬಿಟ್ರೆ ಏನು ಈ ತರ ತಿನ್ಬಿಟ್ಟಿದ್ದಾರೆ.
2: ಅಲ್ಲ ಅಲ್ಲ, ಏನ್ ಬರ್ಗೆಟ್ ಬರ್ಗೆಟ್ ಆಗಿ ತಿನ್ಬಿಟ್ಟ ಅಂತಾರೆ ಜನ. ಅನ್ಕೋತಾರೆ ಅಂತ ಅವರು ಬಿಟ್ಬಿಡ, ಕೆಲವರು ಬಿಡ್ತಾರೆ
16: ಸ್ವಲ್ಪ ಬಿಟ್ಟು.
2: ಯಾರು ಏನಂದ್ರೆ ನಮ್ಮ ಮಟ್ಟಿಗೆ ನಾವು ಇದು ಮೇಡಮ್, ನಾವು ಈಗ ಬಿಡಬಾರ ಅನ್ನದ ಬೆಲೆ ನಾವು ಎಷ್ಟು ಕಷ್ಟ ಮಾಡೋದು. ಜನ ಜನಕ್ಕೋಸ್ಕರ ನಾವು ಬರ್ತಲ್ಲ, ಅಲ್ಲ ಜನಕ್ಕೋಸ್ಕರ ನಾವು ಇದ್ ಮಾಡ ಜೀವನ ಮಾಡಕ್ಕಾಗಲ್ಲ. ನಮ್ಮ ಆತ್ಮ ತೃಪ್ತಿಗೋಸ್ಕರ ನಾವ್ ಇದ್ ಮಾಡ. ಜನ ಹೇಗಿದ್ರು ಅಂತಾರೆ, ಬಿಟ್ರು ಅಂತಾರೆ, ಚೆಂಗಿದ್ರು ಅಂತಾರೆ, ಜನ ಜನ ಭಾಷಣ ತಿಂದ್ರು ಅಂತಾರೆ, ಬಿಟ್ರು ಅಂತಾರೆ, ಎಲ್ಲ ಅಂತಾರೆ. ನಮ್ಮ ಆತ್ಮಕ್ಕೆ ನಮ್ಮ ಮನಸ್ಸಾಗಂಗೆ ನಾವು ನಡ್ಕೋಬೇಕು ಮೇಡಮ್.
16: ಈಗ ಕಾರ್ಯಕ್ರಮಕ್ಕೆ ಹೋದಾಗ ಆಯ್ತು ಸರ್, ಈಗ ಹೋಟೆಲ್ಗೆ ಹೋದಾಗ ನಾವು ದುಡ್ಡು ಕೊಟ್ಟು ತಿನ್ನೋದಿ ಕೂಡ ವೇಸ್ಟ್ ಮಾಡಿ ಬರ್ತೀವಿ.
2: ದುಡ್ಡು ಕೊಟ್ಟು ತಿನ್ನೋದು ವೇಸ್ಟ್ ಆಗಲ್ಲ ಮೇಡಮ್ ಅಲ್ಲಿ, ಯಾಕೆಂದ್ರೆ ಅಲ್ಲಿ ಹೊಟ್ಟೆ ಕೊಡೋದಲ್ಲ.
16: ಕೆಲವರು ತಟ್ಟಲ್ಲಿ ಹಾಗೆ ಬಿಟ್ಟು ಬಂದ್ಬಿಡ್ತಾರೆ.
2: ಇಲ್ಲ, ಹೋಟ್ಲ್ ಬಿಡೋದು ಕಡಿಮೆ ಮೇಡಮ್. ಈಗ ಯಾಕೆ ಅಂತೀರಾ, ಅಲ್ಲಿ ಪ್ಲೇಟ್ ಮೇಸ್ ಇರ್ತದೆ ಏನ್ ಕಡೆ, ಹಂಗಾಗಿ ಅಲ್ಲಿ ಹೋಟ್ಲ್ ಬಿಡಕ್ ಬಿಡಲ್ಲ. ಯಾರು ಬಿಡೋದು, ಮಕ್ಳು ಇಕ್ಕಳು ಬಿಡ್ತಾರೆ ಅಷ್ಟೇ. ಇವನ್ ಮಸಾಲ ದೋಸೆ ಕೊಡಿಸ್ತಾರೆ ಏನ್ ಕಡೆ, ಮಸಾಲ ದೋಸೆ ಒಂದ್ ಮಕ್ಳು ಒಂದು ದೋಸೆ ತಿನ್ನಕ್ ಆಗಲ್ಲ ಅಲ್ವಾ. ಅಲ್ಲಿ ಪಕ್ಕ ನಾವು ಪೋಷಿಯ ವೇರಿಯಂಟ್ ನಾವು ಕರ್ಕೊಂಡು ನಾವೇ ಬೇಕಾದ್ರೆ ತಿನ್ಕೋಬಹುದು. ನಾವು ಬಿಟ್ಟು ತಿಂದ್ರೆ ಜನ ಏನಂತಾರೆ, ಅದನ್ನ ತಿನ್ನಲ್ಲ ಅಲ್ಲಿ, ಆತರ ವೇಸ್ಟ್ ಆಗುತ್ತೆ ಅಷ್ಟೇ. ಇನ್ನ ಹೋಟ್ಲ ದೊಡ್ಡವ್ರು ವೇಸ್ಟ್ ಮಾಡಲ್ಲ ಮೇಡಮ್, ಯಾಕೆಂದ್ರೆ ಅವ್ರಿಗೆ ಅದೇ ಸಾಲದಂಗೆ ಇರ್ತದಲ್ಲ, ಹೇಳ್ಕೊಡ್ತಾರ ಅವರು
16: ಅಷ್ಟೇ.
2: ಹಾಗಾಗಿ ಎಲ್ಲ ಹೋಟ್ಲು ವೇಸ್ಟ್ ಆಗಲ್ಲ, ಇಲ್ಲಿ ವೇಸ್ಟ್ ಆಗುತ್ತೆ. ಮತ್ತೆ ಇದು ಈ ವೇಸ್ಟ್ ತಡೆಗಟ್ಟಬೇಕು ಅಂದ್ರೆ ಆತರ ಮಾಡ್ಬೇಕು ಮೇಡಮ್. ಈಗ ಅದೆಲ್ಲ ಕ್ರಮಗಳು ತಗೋಬೇಕು ಅದಕ್ಕೆಲ್ಲ. ಈಗ ಮತ್ತೆ ಇನ್ನ ಮಕ್ಕಳು ಯಾಕೆ ವೇಸ್ಟ್ ಮಾಡ್ತಾರೆ ಜನಗಳು ಅಂದ್ರೆ, ಮಕ್ಕಳು ವೇಸ್ಟ್ ಮಾಡ್ತಾರೆ ಹೆಚ್ಚಿಗೆ ಮೇಡಮ್. ಈಗ
16: ಮಕ್ಳಿಗೂ ಎಲೆ ಇಟ್ಟಿರ್ತಾರೆ, ಎಲ್ಲದನ್ನು ಬಡಿಸ್ತಾರೆ.
2: ಮಕ್ಳಿಗೆ ಇರ್ತಾರೆ, ಅವರು ಎಲ್ಲ ಒಂದೇ ಸಮ ಬಡಿಸ್ಕೊಂಡು ಹೋಗ್ಬಿಡ್ತಾರೆ. ಮಕ್ಳಿಗೆ ವೇಸ್ಟ್ ಮಾಡಿದ್ರೆ ಮಕ್ಳಿಗೆ ಏನ್ ಮಾಡ್ಬೇಕು ಅಂದ್ರೆ, ಅವ್ರು ಶಾಲಾ ಹಂತದಲ್ಲಿ ಅವ್ರಿಗೆ ಅನ್ನದ ಬೆಲೆ ಕಳಿಸ್ಬೇಕು ಮೇಡಮ್. ಅವ್ರು
16: ಚಿಕ್ಕವರು
2: ಅವ್ರಿಗೆ ಅನ್ನದ ಬೆಲೆ ಕಳಿಸ್ಬೇಕು ಅವ್ರಿಗೆ. ಅನ್ನ ಬೆಳೆಯೋದು ಅದು ಮಳೆ ರೈತರ ಕಷ್ಟ, ಅನ್ನದ ಬೆಲೆ ಒಟ್ಟರ್ಸ್ದಾಗ ಹೇಗಿರ್ತಾರೆ ಇದು. ಅನ್ನದ ಬೆಲೆನ ಅವ್ರಿಗೆ ಮಕ್ಳಿಗೆ ಒಂಥರ ಇದು ಮಾಡ್ಬೇಕು. ಅನ್ನ ಇಲ್ಲದೆ ಎಷ್ಟು ಜನ ಸಾಯ್ತಾ ಇದಾರೆ ದೇಶದಲ್ಲಿ. ಅದೆಲ್ಲ ಚಿತ್ರಗಳು, ಸಾಕ್ಷಿ ಚಿತ್ರಗಳು, ಅವು ಎಲ್ಲ ಇರುತ್ತೆ. ಅವೆಲ್ಲ ತೋರಿಸ್ಬೇಕು ಮಕ್ಳಿಗೆ ಶಾಲಾ ಹಂತದಲ್ಲಿ.
16: ಮಕ್ಳಿಗೆ ಹೇಳ್ಕೊಡ್ಬೇಕು ಅಂತ
2: ಕೆಲವು ಸಾಕ್ಷ್ಯ ಚಿತ್ರಗಳು, ಸಾಕ್ಷ್ಯ ಫಿಲಮ್ಗಳೆಲ್ಲ ತೆಗೆದಿರ್ತಾರಲ್ಲ ಮೇಡಮ್, ಅಂತವೆಲ್ಲ ತೋರಿಸಿದ್ರೆ ಚಿತ್ರಗಳಿಂದ ಮಕ್ಳಿಗೆ ಅದು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ.
16: ಪ್ರಭಾವ ಬೀರುತ್ತೆ ಅನ್ನ
2: ಎಷ್ಟು ಬೇಕಷ್ಟು ಹಾಕ್ಸ್ಕೊಂಡು ತಿಂತಾವು
16: ಹಾಕ್ಸ್ಕೊಂತಾರೆ.
2: ಒಟ್ಟಿನಲ್ಲಿ ಮಕ್ಳು ವೇಸ್ಟ್ ಮಾಡ್ತಾರೆ, ಮಕ್ಳು ಪಕ್ಕದಲ್ಲಿ ಕೂತ್ಕೊಂಡು ಇರ್ತಾರೆ. ಅವ್ರು ಮಕ್ಳು ವೇಸ್ಟ್ ಮಾಡಕ್ಕೆ ಹಾಕಿಸಬಾರ್ದು ಅವ್ರಿಗೆ, ಮಕ್ಳು ಗೊತ್ತಾಗಲ್ಲ ಹಾಕಿಸಬಾರ್ದು. ಇಲ್ಲ ಹಾಕಿಸಿದ್ರೆ ಇವ್ರು ತಿಂತಾವಲ್ಲ, ಅದಕ್ಕಿದ್ರೆ ಇವ್ರು ತಿನ್ನ ಕೆಪಾಸಿಟಿ ಹಾಕಿಸ್ಬೇಕು.
16: ಹಾಕ್ಸ್ಕೋಬೇಕು,
2: ಇಲ್ಲಾಂದ್ರೆ ಹಾಕಿಸ್ಲೇಬಾರ್ದು.
16: ಓಕೆ ಸರ್, ಧನ್ಯವಾದ ಸರ್.
2: ಅಲ್ಲಿ ಮಕ್ಳಿಗೆ ಆಸೆ ಇರ್ತದೆ, ಅವು ಬೇಕು ಬೇಕು ಅಂತ ಹಾಕಿಸ್ಕೊತವೆ ಅಂದ್ರೆ ಅದು ಸ್ವಲ್ಪ ಬಡಿಸರೇ ಮಾಡ್ಬೇಕು. ಬಡಿಸರೆ ಮತ್ತೆ ಮುಖ್ಯವಾಗಿ ಫಂಕ್ಷನ್ ಗಳಲ್ಲಿ ಬಡಿಸರ್ದು ಇದು ಗೊತ್ತಾಗ್ತದೆ ಮೇಡಮ್.
16: ಅವರು
2: ಸಣ್ಣವರು ದೊಡ್ಡವರು ಇರಲಿ ಅಂತ ಒಂದೇ ಸಮ ಹಾಕೊಂಡು ಹೋಗ್ತಾರೆ. ಚಿಕ್ಕ ಮಕ್ಳಿಗೆ ಸ್ವಲ್ಪ ಕಷ್ಟ ಆಗ್ಬೇಕು
16: ನೋಡ್ಬಿಟ್ಟು.
2: ಮತ್ತೆ ಇನ್ನೊಂದ್ ಏನಾಗುತ್ತೆ, ನಾನ್ ವೆಜ್ ಅಲ್ಲಿ ಜಾಸ್ತಿ ವೇಸ್ಟ್ ಆಗುತ್ತೆ ಮೇಡಮ್. ಅದು ಹಲೋ
16: ನಾನ್ ವೆಜ್ ಅಲ್ಲ,
2: ನಾನ್ ವೆಜ್ ಅಲ್ಲಿ ಜಾಸ್ತಿ ವೇಸ್ಟ್ ಆಗುತ್ತೆ. ಯಾಕಂದ್ರೆ ಮಕ್ಳು ಮೂಳೆ ಇವೆಲ್ಲ ಇರ್ತಾವಲ್ಲ, ದೊಡ್ಡರ ಸರಿ ತಿನ್ನಕ ಮಕ್ಳಲ್ಲಿ ತಿಂತಾವೆ. ಹಾಗಾಗಿ ಮಕ್ಳಿಗೂ ಒಂದ್ ಸೊಟ್ಟ ಹಾಕ್ತಾರೆ, ದೊಡ್ಡರಿಗೂ ಒಂದ್ ಸೊಟ್ಟ ಹಾಕ್ತಾರೆ. ಅವಿನ್ನೇನು ತಿಂತಾರೆ ಮಕ್ಳು, ದೊಡ್ಡ ತಿನ್ನೋದೇ ಆ ಚಂದ. ತಿನ್ನಕ್ಕೆ ಚಂದ. ಈಗ ಏನೋ ಈಗ ಪಕ್ಕದವ್ರ ತಗೋಬಹುದು, ತಗೊಂಡ್ರೆ ಯಾರು ಏನೋ ಅಂತಾರಲ್ಲ, ಇವ್ರು ತಗೊಳಲ್ಲ. ಸುಮ್ನೆ ಯಾರಿಗೂ ಇಲ್ಲಂಗ ಆಗುತ್ತೆ. ಒಬ್ರು ಸಾಲದೆ ಬಂದ್ರೆ ಎಷ್ಟು ಮಾಡಿದ್ರಿಗೆ ಎಷ್ಟು ಅವಮಾನ ಆಗುತ್ತೆ ಗೊತ್ತ ಮೇಡಮ್. ಅದು ಊಟ ಒಬ್ರು ಸಾಲದೆ ಬಂದ್ರೆ ಎಷ್ಟು ಇದಾಗುತ್ತೆ. ಯೋಚನೆ ಮಾಡ್ಬೇಕು,
16: ಅಷ್ಟನ್ನ ಬಡ್ಸ್ಕೋಬೇಕು.
2: ಅಕಸ್ಮಾತ್ ಅವ್ರು ಪಕ್ಕದ ತಗೋಬೇಕು ಮೇಡಮ್. ಏನ್ ಈಗ ನಮ್ಮೆಲ್ಲಾದ್ರೂ ವೇಸ್ಟ್ ಮಾಡ್ತೀವ ನಾವು. ಅವ್ರು ಸಾವಿರಾರು ರೂಪಾಯಿ ಸಾಲ ಸೋಲ ಮಾಡಿ ಅದ್ ಮಾಡಿ ಇದ್ ಮಾಡಿ ಎಲ್ಲ ಮದುವೆ ಮಾಡಿರ್ತಾರೆ. ಅವ್ರು ವೇಸ್ಟ್ ಬಂದ್ರೆ ಈಗ ಏನಾಗುತ್ತೆ, ಮನೆ ಅಂತಂದ್ರೆ ತಿಳ್ಕೊಬೇಕು ಅದನ್ನ. ನಮ್ಮೆಲ್ಲಾದ್ರೂ ವೇಸ್ಟ್ ಮಾಡ್ತೀವಿ ಅಂದ್ರೆ ಅಲ್ಲಿ ವೇಸ್ಟ್ ಮಾಡ್ಬೋದು. ಎಷ್ಟು ಟಾಕ್ಸ್ಕೋಬೇಕು, ತಿನ್ಬೇಕು, ನೀರು ಸ್ವಚ್ಛವಾಗಿ ನೀಟಾಗಿ ಖಾಲಿ ಮಾಡಿ ಬರ್ಬೇಕು.
16: ಓಕೆ ಸರ್, ತುಂಬಾ ಒಳ್ಳೆ ಮಾಹಿತಿ.
2: ನಾವು ನೀಟಾಗಿ ತಿಂದ್ರೆ ನಮ್ ಪಕ್ಕದಲ್ಲ ಮಕ್ಳು ಎಲ್ಲ ತಿಂತಾರೆ. ಅವ್ರು ನಾವೇ ಬಿಟ್ಬಿಟ್ರೆ ಮಕ್ಳಿಗೆ.
16: ಓಕೆ, ಧನ್ಯವಾದ. ಧನ್ಯವಾದ ಸರ್ ಚಂದ್ರಶೇಖರ್.
2: ಧನ್ಯವಾದ. ನಾವು ಮಾದರಿಯಾಗಿರ್ಬೇಕು.
16: ಮಾದರಿಯಾಗಿರ್ಬೇಕು.
2: ಸರಿ.
16: ಅತ್ತಿ ಚೌಡನಹಳ್ಳಿಯಿಂದ ಸಿಟಿ ಚಂದ್ರಶೇಖರ್ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಿದ್ರು ಅಂದ್ರೆ, ಚಿಕ್ಕ ಮಕ್ಳಿಗೆ ತಬ್ಬೆ ದೊಡ್ಡವ್ರನ್ನ ನೋಡಿ ಅವರು ಎಷ್ಟು ನೀಟಾಗಿ ತಿಂತಿದ್ದಾರೆ, ವೇಸ್ಟ್ ಮಾಡಲ್ಲ ಅನ್ನುವಂಥ ಒಂದು ಮಾದರಿ ಆಗಬೇಕು. ನಾವೇ ರಾಶಿ ರಾಶಿ ಹಾಕ್ಕೊಂಡು ವೇಸ್ಟ್ ಮಾಡಬಾರ್ದು ಅಂತ ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಆಹಾರ, ಜನರು ತಿನ್ನುವಂಥ ಎಷ್ಟೋ ಜನಕ್ಕೆ ಆಹಾರನೇ ಇಲ್ಲ, ಆಹಾರದ ಕೊರತೆ ಇದೆ. ಆದ್ದರಿಂದ ನಾವು ತಿನ್ನುವಂಥ ನಾವೊಬ್ಬರು ವೇಸ್ಟ್ ಮಾಡಿದ್ರೆ ಏನಾಗುತ್ತೆ, ಇನ್ನು ಇಡೀ ಪ್ರಪಂಚದ ಆಹಾರವನ್ನು ನೀಗಿಸಲಿಕ್ಕೆ ಸಾಧ್ಯನಾ ಅನ್ನುವಂಥ ಒಂದು ಮನಸ್ಥಿತಿಯಿಂದ ಹೊರಬಂದು ನಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಡುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳೋಣ. ಜಗತ್ತಿನಲ್ಲಿ ಲಕ್ಷಾಂತರ ಜನ ಆಹಾರ ಇಲ್ಲದೆ ಹಸಿವಿನಿಂದ ಬಳಲ್ತಾ ಇದ್ದಾರೆ. ಆಹಾರ ಪೋಲು ಮಾಡೋದು ಬೇಡ. ನಾವು ನಮಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಮಾಡ್ಕೊಳ್ಳೋಣ. ಯಾಕೆಂದರೆ ಉಳಿದ ಆಹಾರವನ್ನು ಮರುಬಳಕೆ ಮಾಡುವಂಥ ಒಂದು ಅಗತ್ಯ ಇದೆ. ಅಂದರೆ ಎಷ್ಟೊಂದು ಜನಕ್ಕೆ ಆಹಾರ ಇಲ್ವಲ್ಲ, ಹಾಗಾಗಿ ನಾವು ಇರುವಂಥ ಆಹಾರದಲ್ಲಿಯೇ ಅಷ್ಟನ್ನೇ ಬಳಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಯಿತು. ಇವತ್ತಿನ ಕೊನೆಯ ಕಾಲರ್ ನೋಡೋಣ. ಹಲೋ ಹಲೋ ಹಲೋ,
6: ನಮಸ್ತೆ ಮೇಡಮ್.
16: ನಮಸ್ತೆ ಭೀಮನಗೌಡ ಸರ್, ಹೇಗಿದ್ದೀರಾ?
6: ಆರಾಮಿದ್ದೀನಿ ಮೇಡಮ್. ಶುಭ ಸಂಜೆ. ನಮಸ್ಕಾರ ಮೇಡಮ್.
16: ಶುಭ ಸಂಜೆ.
6: ಹೇಳ್ಬೇಕಂದ್ರೆ ನೋಡ್ರಿ ಮೇಡಮ್, ಈಗ ಆಹಾರವನ್ನ ನಾವು ವೇಸ್ಟ್ ಮಾಡಬಾರ್ದ್ರಿ. ಯಾವುದೇ ಒಂದು ಮದುವೆ ಸಂಭ್ರಮದಲ್ಲಿ ಆಗಿರ್ಬೋದು, ಒಂದು ಯಾವುದೇ ಒಂದು ಫಂಕ್ಷನ್ ಅಲ್ಲಿ ಹೋಗ್ತಾರೆ ಮೇಡಮ್, ಅದನ್ನ ನಾವು ಹಿತಮಿತವಾಗಿ ನೀಡಿಸ್ಕೊಂಡು ಅದನ್ನ ವೇಟಿ ವೇಸ್ಟ್ ಮಾಡದಂಗ ಊಟ ಮಾಡಬಾರ್ದು. ಬರ್ಬೇಕು ಮೇಡಮ್,
16: ಬರ್ಬೇಕು.
6: ಅಂದಾಗ ಮಾತ್ರ ಅದು ಒಂದು ಆಹಾರವನ್ನು ಉಳಿಸಿದಂಗ ಆಗ್ತದೆ. ನಾವು ಈಗ ಮದುವೆ ಎಲ್ಲೇನಾದ್ರು ಒಂದು ಎಂಗೇಜ್ಮೆಂಟ್ ಆಗಿರ್ಬೋದು, ಮದುವೆಯಲ್ಲಿ ನಾವು ಹೋಗ್ತೀವ್ರಿ ಮೇಡಮ್, ಏನ್ ಮಾಡ್ಬಿಡ್ತಾರೆ ಮೇಡಮ್, ಎಲ್ಲ ಕಂಪ್ಲೀಟ್ ನೀಡ್ಸ್ಕೊಂಡ್ಬಿಟ್ಟು ಅದನ್ನ ಅರ್ಧಮರ್ಧ ತಿಂದು ಅರ್ಧಮರ್ಧ ಎಲ್ಲ ಕಂಪ್ಲೀಟ್ ಕೆಳಗೆ ಹಾಕ್ಬಿಡ್ತಾರೆ ಮೇಡಮ್. ಹಾ ಮೇಡಮ್, ಯಾಕಂದ್ರೆ ನೋಡ್ರಿ, ಇದೊಂದು ಒಂದು ಒಂದು ಒಂದು ಈ ಒಂದು ಆಹಾರದಲ್ಲಿ ರೈತನ ಒಂದು ಬೆವರು ಇದೆ ಮೇಡಮ್. ಒಂದೊಂದು ಇದರಲ್ಲಿ ಒಂದು ರೈತನ ಬೆವರು ಇರ್ತದೆ ಮೇಡಮ್. ಹಂಗಾಗಿ ಹಂಗಾಗಿ ಅದನ್ನ ವೇಸ್ಟ್ ಮಾಡಬಾರ್ದು. ತಿಳಿಲಾರ್ದವ್ರಿಗೆ ಏನು ಹೇಳಕ್ ಆಗಲ್ಲ ಮೇಡಮ್. ನಾವು ಹೇಳಕ್ ಬರಲ್ಲ ಮೇಡಮ್, ಅಷ್ಟೊಂದು ಅನ್ನ ಯಾಕೆ ನೀಡ್ಸ್ಕೊಂಡಿದ್ದಿ, ಯಾಕೆ ಹೆಚ್ಚು ಮಾಡಿದ್ದಿ ಅಂತ ಹೇಳಕ್ ಬರಲ್ಲ ಮೇಡಮ್.
16: ಅವರೇ ತಿಳ್ಕೊಬೇಕು,
6: ಅವರೇ ತಿಳ್ಕೊಬೇಕು ಮೇಡಮ್. ಈಗ ನೋಡ್ರಿ, ಖಾನಾವಳಿಯಲ್ಲಿ ಈಗ ಊಟ ಮಾಡಕ್ ಹೋಗ್ತಾರಲ್ರಿ ಸಿಟಿಯಲ್ಲಿ, ಅದನ್ನ ಸಂಪೂರ್ಣ ತಿಂದು ಬರ್ತಾರ್ರಿ. ಮದುವೆ ಇಂಥದಲ್ಲಿ ಹೋದಾಗ ವೇಸ್ಟ್ ಮಾಡ್ಬಿಡ್ತಾರ್ರಿ. ಯಾಕಂದ್ರೆ ಅದು ಖುಷಿಯಾಟ ಸಿಗ್ತಲ್ರಿ ಮೇಡಮ್, ದುಡ್ಡು ಕೊಟ್ಟಿದ್ದಲ್ಲಲ್ಲ,
16: ಹಾಗಾಗಿ ವೇಸ್ಟ್ ಮಾಡ್ಬಿಡ್ತಾರೆ.
6: ವೇಸ್ಟ್ ಮಾಡ್ಬಿಡ್ತಾರೆ ಆಗ. ಹಂಗಾಗಿ ಯಾರೇ ಆಗ್ಲಿ, ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು, ಒಂದು ಹಿತಮಿತವಾಗಿ ಬಳಸ್ಕೊಂಡು ನಮ್ಗೆ ಎಷ್ಟು ಬೇಕಪ್ಪ, ನಾವು ಆರು ತಿಂತೀವಿ ಎಷ್ಟು ತಿಂತೀವಿ ಅನ್ನೋದನ್ನ ಅದನ್ನ
16: ನಮ್ಗೆ ಗೊತ್ತಿರುತ್ತೆ ಎಷ್ಟು ಬೇಕಾಗುತ್ತೆ ಅಂತ.
6: ಅರಿವಿನಲ್ಲಿ ಇಟ್ಟುಕೊಂಡು ನಾವು ಅದನ್ನ ಒಂದು ಬಳಕೆ ಮಾಡಿಕೊಂಡಾಗ ಮಾತ್ರ ನಮ್ಗೆ ಒಂದು ಅದು ಆಹಾರವನ್ನು ಉಳಿಸಿದಂಗ ಆಗ್ತಾರೆ. ಆ ಆಹಾರವನ್ನು ಬಡವರಿಗೆ ಮತ್ತೆ ಕೊಡುವಂಗ ಆಗ್ತಾರೆ ಮೇಡಮ್.
16: ಆಗುತ್ತೆ ಅಂತ
6: ಸಿಗ್ತದೆ ಮೇಡಮ್, ಬಡವ್ರು ಸಿಗ್ತದೆ. ಈಗ ನಾವು

0: ಮಾಡಿ ಹೋದ ನಂತರ ಅದು ಒಂದು ಬಡ ಮಕ್ಕಳನ್ನ ಕರೆದು ಬಿಟ್ಟು ಹಳ್ಳಿಯಲ್ಲಿ ಬಡ ಮಕ್ಕಳಿಗೆ ಕೊಡ್ತಾರೆ ಮೇಡಮ್.
1: ಕೊಡ್ತಾರೆ, ಅವರಿಗೆ ಅದರ ಉಪಯೋಗ ಆಗುತ್ತೆ.
0: ಅವರಿಗೆ ಉಪಯೋಗ ಆಗುತ್ತೆ,
1: ತುಂಬಾ ಊಟ ಮಾಡ್ತಾರೆ.
0: ಊಟ ಮಾಡ್ತಾರೆ.
1: ಓಕೆ, ಧನ್ಯವಾದ ಸರ್.
0: ನಾನು ಇಷ್ಟು ಹೇಳಕ ಬಯಸ್ತೀನಿ ಮೇಡಮ್.
1: ಓಕೆ, ಧನ್ಯವಾದ ಸರ್.
0: ಅವಕಾಶ ಕೊಟ್ಟಕ್ಕೆ ನಮಗೆ ಧನ್ಯವಾದಗಳು ಮೇಡಮ್.
1: ಓಕೆ ಸರ್. ಭೀಮನಗೌಡ ಪಾಟೀಲ್ ಅವರು ಸಹ ಕರೆ ಮಾಡಿದರು. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನದಿಂದ ಮೋನಿಕಾ ಅವರು ಕರೆ ಮಾಡಿದರು, ಹಾಗೆ ಕೃಷಿ ನಗರದಿಂದ ಚಿಕ್ಕಪ್ಪ ಅವರು ಕರೆ ಮಾಡಿದರು, ಚಾಮರಾಜನಗರದಿಂದ ಹುಚ್ಚೇಗೌಡರು ಕರೆ ಮಾಡಿದರು, ಹಾಗೆ ಹಂಸಸಾಗರದಿಂದ ಸೋಮಶೇಖರ್ ಅವರು ಕರೆ ಮಾಡಿದರು, ಶೃಂಗೇರಿಯಿಂದ ವತ್ಸಲ ಅವರು ಕರೆ ಮಾಡಿದರು, ಹಾಗೆ ಗುಂಡ್ಲುಪೇಟೆಯಿಂದ ಮರಿನಂಜಪ್ಪ ಅವರು ಕರೆ ಮಾಡಿದರು, ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದರು, ಹಾಗೆ ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದರು, ಕೃಷ್ಣಪ್ಪ ಸರ್ ಅವರು ಕರೆ ಮಾಡಿದರು, ಹಾಗೆ ಹಾಸನದಿಂದ ರಾಮಕೃಷ್ಣ ಲಿಂಗರಾಜ್ ಅವರು ಕರೆ ಮಾಡಿದರು, ಸಿಟಿ ಚಂದ್ರಶೇಖರ್ ಅವರು ಅತ್ತಿಚೌಡನಹಳ್ಳಿಯಿಂದ ಕರೆ ಮಾಡಿದರು, ಹಾಗೆ ಭೀಮನಗೌಡ ಪಾಟೀಲ್ ಅವರು ಇವರೆಲ್ಲರೂ ಕರೆ ಮಾಡಿ ತಿನ್ನುವಂಥ ಆಹಾರವನ್ನು ವ್ಯರ್ಥ ಮಾಡಬೇಡಿ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ಕಾರ್ಯಕ್ರಮವನ್ನು ಆಲಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850

0: ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
2: ಸೇಫ್ ಪ್ರನಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
0: ಬೆಳ್ಳಂ ಬೆಳಗ್ಗೆ 6 ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಕುಂಸಿ ಸಮೀಪದ ಆಯನೂರಿನ ಸರ್ಕಾರಿ PU ಕಾಲೇಜಿನ ಪ್ರಥಮ PU ವಿದ್ಯಾರ್ಥಿನಿ ಎಲ್ ದೀಪಿಕಾ ಸೋಮವಾರ ಶಿವಮೊಗ್ಗ ನೆಹರು ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಗುಡ್ಡಗಾಡು ಓಟದಲ್ಲಿ ತೃತೀಯ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ವಿದ್ಯಾರ್ಥಿನಿಗೆ ಪ್ರಾಂಶುಪಾಲ PKumarappa ಉಪನ್ಯಾಸಕರು ಅಭಿನಂದಿಸಿದ್ದಾರೆ. ಮುಂದಿನ ವಿವರ. ಡಾಕ್ಟರ್ ರಾಜ್ಕುಮಾರ್ ರಸ್ತೆಯ ಶ್ರೀರಂಗನಾಥ ವಾಣಿಜ್ಯ ವಿದ್ಯಾಶಾಲೆಯು ಕಳೆದ ಜುಲೈನಲ್ಲಿ ನಡೆಸಿದ ಟೈಪ್ ರೈಟಿಂಗ್ ಕನ್ನಡ ಮತ್ತು ಆಂಗ್ಲ ಪರೀಕ್ಷೆಯಲ್ಲಿ 100% ಫಲಿತಾಂಶ ಪಡೆದುಕೊಂಡಿದೆ. ಆಂಗ್ಲ ಬೆರಳಚ್ಚು ಪ್ರೌಢ ದರ್ಜೆ ವಿಭಾಗದಲ್ಲಿ ಅಹಮದ್ ಆಲಿ 92%, ಸಾದಿಯಾ ಗುಲ್ಜಾರ 88.50% ಅಂಕ ಪಡೆದು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಮಹಮ್ಮದ್ ಫಹಾದ್ ಸಾದಿಕ್ ಆಂಗ್ಲ ವಿಭಾಗದಲ್ಲಿ 88.50 ಹಾಗೂ ಕನ್ನಡ ಪ್ರೌಢ ದರ್ಜೆ ವಿಭಾಗದಲ್ಲಿ 89 ಅಂಕದೊಂದಿಗೆ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ ಎಂದು ಪ್ರಾಂಶುಪಾಲ BJ ಚಂದ್ರಶೇಖರ್ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗದ JNNC ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿನಿ ಎಂ ಭೂಮಿಕಾ VTU ನಡೆದ ಇಂಜಿನಿಯರಿಂಗ್ ಅಂತಿಮ ಪರೀಕ್ಷೆಯ ETE ವಿಭಾಗದಲ್ಲಿ ರಾಜ್ಯಕ್ಕೆ 5 ರ್ಯಾಂಕ್ ಪಡೆದಿದ್ದಾರೆ. ಇವರು ನಗರದ ಪತ್ರಿಕಾ ವಿತರಕರಾದ ಮಂಜುನಾಥ್ ಮತ್ತು ಲಲಿತಾ ಅವರ ಪುತ್ರಿ. ಭೂಮಿಕಾ ಅವರ ಸಾಧನೆಗೆ ಸಾಗರ ತಾಲೂಕು ಪತ್ರಿಕಾ ವಿತರಕರ ಸಂಘದ ಅಧ್ಯಕ್ಷ ಎನ್ ರಮೇಶ್, ಪತ್ರಕರ್ತ ಸಂಘದ ಅಧ್ಯಕ್ಷ ಮಹೇಶ್ ಹೆಗಡೆ ಅಭಿನಂದಿಸಿದ್ದಾರೆ. ಮುಂದಿನ ವಿವರ. ಭದ್ರಾವತಿ ವಿಶ್ವೇಶ್ವರಯ್ಯ ವಿದ್ಯಾಸಂಸ್ಥೆಯಲ್ಲಿ ಶಿಮುಲ್ ಏರ್ಪಡಿಸಿದ್ದ ಹೈನುಗಾರಿಕೆಯಿಂದ ಜೀವನ ಪಾಲನೆ ಕುರಿತು ಚಿತ್ರಕಲಾ ಸ್ಪರ್ಧೆಯಲ್ಲಿ ಸಂಸ್ಥೆಯ ಕನ್ನಡ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಸೈಯದಾ ಶಾಫಿಯಾ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದರು. ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ B.ಸಿದ್ದಪ್ಪ, ಆಡಳಿತಾಧಿಕಾರಿ ಡಾ SP ರಾಕೇಶ್, ದೈಹಿಕ ಶಿಕ್ಷಣಾಧಿಕಾರಿ ಶಿವಲಿಂಗೇಗೌಡ, ಮುಖ್ಯ ಶಿಕ್ಷಕ ರೇಣುಕಪ್ಪ ಹೇಮಾವತಿ ಅಭಿನಂದಿಸಿದರು. ಮುಂದಿನ ವಿವರ. ಹೊಳೆಹೊನ್ನೂರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರೆಡ್ ರಿಬ್ಬನ್ ಕ್ಲಬ್ ವತಿಯಿಂದ ನೃಪತುಂಗ ವೃತ್ತದಲ್ಲಿ HIV ಕುರಿತು ಜನಜಾಗೃತಿ ಕಾರ್ಯಕ್ರಮ ನಡೆಯಿತು. ಫ್ಲಾಶ್ ಮ್ಯಾಬ್ ಹಾಗೂ ಬೀದಿ ನಾಟಕದ ಮೂಲಕ ಸಾರ್ವಜನಿಕರಿಗೆ HIV ಮತ್ತು ಏಡ್ಸ್ ತಡೆಗಟ್ಟುವಿಕೆ ಹಾಗೂ ನಿಯಂತ್ರಣದ ಬಗ್ಗೆ ಕಾಯ್ದೆ 2017 ಸಹಾಯವಾಣಿ ಸಂಖ್ಯೆ 1097 ಕುರಿತು ಮಾಹಿತಿ ನೀಡಲಾಯಿತು. HIV ಸೋಂಕಿನ ತಡೆಗಟ್ಟುವಿಕೆ, ಪರೀಕ್ಷೆ ಮತ್ತು ಚಿಕಿತ್ಸೆಯ ಮಹತ್ವ ಹಾಗೂ HIV ಸೋಂಕಿತರ ಬಗ್ಗೆ ಸಮಾಜದಲ್ಲಿ ಇರುವ ಕಳಂಕ ಹಾಗೂ ತಾರತಮ್ಯ ನಿವಾರಿಸುವ ಅಗತ್ಯದ ಕುರಿತು ಜಾಗೃತಿ ಮೂಡಿಸಲಾಯಿತು. ಕಾಲೇಜು ಪ್ರಾಂಶುಪಾಲರಾದ ಡಾ KR ಪ್ರತಿಭಾ ಅಧ್ಯಕ್ಷತೆ ಹಾಗೂ ಯೂತ್ ರೆಡ್ ಕ್ರಾಸ್ ಕಾರ್ಯಕ್ರಮಾಧಿಕಾರಿ KDeepa ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೆಯಿತು. NSS ಕಾರ್ಯಕ್ರಮಾಧಿಕಾರಿ NR ಶಂಕರ್, ಸಾಂಸ್ಕೃತಿಕ ಸಂಯೋಜಕರಾದ ಡಾ K ಚಾಯಶ್ರೀ, ರೇಂಜರ್ಸ್ ನಾಯಕಿ ಡಾ ಸಂಗೀತಾ ಬಾಗಲಿ, ಕಂಪ್ಯೂಟರ್ ಸೈನ್ಸ್ ವಿಭಾಗದ K ವಿಶ್ವಾರಾಧ್ಯ, ಎ ಅಕ್ಷಯ್, ಹೆಚ್ ಸುರೇಶ್, ಸಾಗರ್ ಸಹಕರಿಸಿದರು. ಮುಂದಿನ ವಿವರ. ವಿಶೇಷಚೇತನರ ಸಬಲೀಕರಣ ಇಲಾಖೆಯಿಂದ ಫಲಾನುಭವಿ ಆಧಾರಿತ ಯೋಜನೆಗಳ ಸೌಲಭ್ಯ ಪಡೆಯಲು ವಿಶೇಷಚೇತನರಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಹ ಫಲಾನುಭವಿಗಳು ಗ್ರಾಮ ಒನ್, ಕರ್ನಾಟಕ ಒನ್, ಬೆಂಗಳೂರು ಒನ್ ಅಥವಾ ಸೇವಾ ಸಿಂಧು ಸೇವಾ ಒನ್ ಪೋರ್ಟಲ್ ಮುಖಾಂತರ ಸೆಪ್ಟೆಂಬರ್ 30ರೊಳಗೆ ಅರ್ಜಿ ಸಲ್ಲಿಸಬಹುದು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ನೀವ್ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಇದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ತಾವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪೇಟೆ ಸಂಚಾರ. ನಾನು ಎಚ್ ಕೆ ಬಾಲಚಂದ್ರ. ಎನ್ಎಸ್ಎಸ್ನಿಂದ ಸಾಮಾಜಿಕ ಜವಾಬ್ದಾರಿ, ರಾಷ್ಟ್ರೀಯ ಸೇವಾ ಯೋಜನೆಯ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಪುಣ್ಯದ ಕೆಲಸ. ಇದು ಯುವಜನತೆಯಲ್ಲಿ ಸಾಮಾಜಿಕ ಜವಾಬ್ದಾರಿ ಮೂಡಿಸುತ್ತದೆ ಎಂದು ವಾಣಿಜ್ಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕ ಎಚ್ ವೈ ಸುಧಾಕರ್ ತಿಳಿಸಿದರು. ಬಾಪೂಜಿ ನಗರ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕಗಳು ಎನ್ಎಸ್ಎಸ್ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಹಾತ್ಮ ಗಾಂಧೀಜಿ ಜನ್ಮ ಶತಮಾನೋತ್ಸವದ ನೆನಪಿಗಾಗಿ ಎನ್ಎಸ್ಎಸ್ ದಿನಾಚರಣೆ ಮಾಡಲಾಗುತ್ತದೆ. ನನಗಲ್ಲ ನಿನಗೆ ಎಂಬ ಧ್ಯೇಯವಾಕ್ಯ ಹೊಂದಿ ನಡೆಯುವ ಎನ್ಎಸ್ಎಸ್ ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವ ಮೂಡಿಸುತ್ತದೆ. ಕ್ರಿಯಾಶೀಲತೆ, ಸಮಯ ಪ್ರಜ್ಞೆ, ಉತ್ಸಾಹ, ತ್ಯಾಗ, ಶಾಂತಿ, ಸಹಬಾಳ್ವೆ, ದೇಶಪ್ರೇಮ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎನ್ಎಸ್ಎಸ್ ಕಲಿಸುತ್ತದೆ ಎಂದು ಹೇಳಿದರು. ಪ್ರಾಣಿಶಾಸ್ತ್ರ ವಿಭಾಗದ ಡಿಎಸ್ ಸೋಮಶೇಖರ್ ಮಾತನಾಡಿ, ಆಧುನಿಕ ಜಗತ್ತಿನಲ್ಲಿ ವಿದ್ಯಾರ್ಥಿ ಸಮೂಹ ಮೊಬೈಲ್ನಲ್ಲಿ ಮುಳುಗಿರುವಾಗ ಎನ್ಎಸ್ಎಸ್ ಮೂಲಕ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಿರುವುದು ದೊಡ್ಡ ವಿಷಯ. ಎನ್ಎಸ್ಎಸ್ನಿಂದ ನಗರ ಮತ್ತು ಗ್ರಾಮೀಣ ಜನರ ನಡುವೆ ಇರುವ ಭಿನ್ನತೆ ದೂರವಾಗಿ ಸಹಬಾಳ್ವೆ ಬೆಳೆಯುತ್ತಿದೆ. ಗ್ರಾಮೀಣ ಜನರ ಬದುಕು ಮತ್ತು ಅಲ್ಲಿಯ ಸವಾಲುಗಳನ್ನು ಎನ್ಎಸ್ಎಸ್ ಶಿಬಿರಗಳ ಮೂಲಕ ಅರಿಯಬಹುದು ಎಂದು ತಿಳಿಸಿದರು. ನಮ್ಮ ಮುಂದಿನ ವಿವರ, ಸಾಧಿಸುವ ಹಂಬಲವಿದ್ದರೆ ಮಾತ್ರ ಯಶಸ್ಸು, ಸಾಧಿಸುವ ಹಂಬಲವಿದ್ದಾಗ ಮಾತ್ರ ಯಶಸ್ಸಿನ ಕಡೆ ಹೋಗಲು ಸಾಧ್ಯ. ಆದ್ದರಿಂದ ನಿಮ್ಮ ಬದುಕಿನಲ್ಲಿ ಮಹೋನ್ನತ ಗುರಿ ಇಟ್ಟುಕೊಳ್ಳಿ ಎಂದು ಕೃಷಿ ಸಂಕಲ್ಪ ಸ್ಮಾರ್ಟ್ಅಪ್ನ ಸಿಇಒ ಸಿಎಂ ಪಾಟೀಲ್ ಹೇಳಿದರು. ಪಿಇಎಸ್ಐಟಿಎಂನ ಕಾಲೇಜಿನಿಂದ ಪ್ರೇರಣಾ ಕನ್ವೆನ್ಷನ್ ಹಾಲ್ನಲ್ಲಿ ಇತ್ತೀಚೆಗೆ ಆಯೋಜಿಸಿದ್ದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಶಿಷ್ಯೋಪನಯನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ತಮ್ಮ ಆಲೋಚನೆಗಳನ್ನು ಸದಾ ಉನ್ನತವಾಗಿ ಇಟ್ಟುಕೊಳ್ಳಬೇಕು, ಸದಾ ಹೊಸತನ ಮತ್ತು ನಾವೀನ್ಯತೆಯ ಕಲಿಕೆಯ ಕಡೆಗೆ ಗಮನ ಹರಿಸಬೇಕು. ಉತ್ತಮ ಕಲಿಕೆಯ ಕೌಶಲ್ಯಗಳನ್ನು ರೂಢಿಸಿಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿ. ಹೊಸ ಆವಿಷ್ಕಾರಗಳ ಕಡೆ ವಿಶೇಷ ಗಮನ ನೀಡಿ ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪಿಇಎಸ್ ಟ್ರಸ್ಟ್ನ ಟ್ರಸ್ಟಿ ಎಸ್ವೈ ಅರುಣಾದೇವಿ, ಬದುಕಿನಲ್ಲಿ ಶಿಸ್ತು ಅಗತ್ಯ, ಹಾಗೆಂದ ಮಾತ್ರಕ್ಕೆ ನಗುಮುಖ ಕಳೆದುಕೊಳ್ಳಬೇಕಾಗಿಲ್ಲ. ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಆಧುನಿಕ ಮೂಲ ಸೌಲಭ್ಯಗಳನ್ನು ನಮಗೆ ನೀಡಲಾಗುತ್ತಿದೆ. ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ. ತಂತ್ರಜ್ಞಾನ ಯುಗದಲ್ಲಿ ಹೊಸ ಬಗೆಯ ಸವಾಲುಗಳು ಎದುರಾಗುತ್ತಿವೆ. ಅವುಗಳನ್ನೆಲ್ಲವನ್ನ ಸಮರ್ಥವಾಗಿ ಎದುರಿಸಲು ನೀವು ಸಜ್ಜಾಗಬೇಕು ಎಂದು ಕರೆ ನೀಡಿದರು. ಮುಂದಿನ ವಿವರ, ಆಕಾಶವಾಣಿ ಕಾರ್ಯಕ್ರಮ ಮುಖ್ಯಸ್ಥರಾಗಿ ನಂದನ್ ಕುಮಾರ್ ಅಧಿಕಾರ ಸ್ವೀಕಾರ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾಗಿ ಎಲ್ಒ ನಂದನ್ ಕುಮಾರ್ ಇತ್ತೀಚೆಗೆ ಅಧಿಕಾರ ವಹಿಸಿಕೊಂಡರು. ನಂದನ್ ಕುಮಾರ್ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮದ ವಿಭಾಗದಲ್ಲಿ ಹಲವು ವರ್ಷಗಳ ಅನುಭವ ಹೊಂದಿದ್ದಾರೆ. ಈ ಹಿಂದೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಕಾರ್ಯಕ್ರಮ ನಿರ್ವಾಹಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳ ಗುಣಮಟ್ಟವನ್ನು ಸಾಕಷ್ಟು ಹೆಚ್ಚಿಸುವುದು ತಮ್ಮ ಪ್ರಮುಖ ಆದ್ಯತೆಯಾಗಿದೆ. ಸ್ಥಳೀಯ ಪ್ರತಿಭೆಗಳು, ಕಲಾವಿದರು ಹಾಗೂ ವಿವಿಧ ಕ್ಷೇತ್ರಗಳ ಪರಿಣಿತರಿಗೆ ಹೆಚ್ಚಿನ ಅವಕಾಶ ಕಲ್ಪಿಸುವ ಮೂಲಕ ಕೇಂದ್ರದ ಕಾರ್ಯಕ್ರಮಗಳನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿಸುವ ಉದ್ದೇಶ ಹೊಂದಿರುವುದಾಗಿ ನಂದನ್ ಕುಮಾರ್ ಅವರು ತಿಳಿಸಿದ್ದಾರೆ. ಮುಂದಿನ ವಿವರ, ಹನಿ ನೀರಾವರಿ ಅಳವಡಿಸಲು ಸಹಾಯಧನ ನೀಡಲು ಅರ್ಜಿ ಆಹ್ವಾನ. ಶಿವಮೊಗ್ಗ ಜಿಲ್ಲೆಯ ಸರೋಬ ತಾಲೂಕಿನ ತೋಟಗಾರಿಕಾ ಇಲಾಖೆಯ ವತಿಯಿಂದ 2026-27 ಸಾಲಿನಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಹನಿ ನೀರಾವರಿ ಅಳವಡಿಸಲು ಸಹಾಯಧನ ನೀಡಲು ನೋಂದಣಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುತ್ತಿರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಸಾಮಾನ್ಯ ವರ್ಗದ ರೈತರಿಗೆ 90% ಮೊದಲ 2 ಹೆಕ್ಟೇರ್ ವರೆಗೆ ಸಹಾಯಧನವನ್ನು ನೀಡಲಾಗುವುದು. 2 ಹೆಕ್ಟೇರ್ ಮೇಲ್ಪಟ್ಟ ಪ್ರದೇಶಕ್ಕೆ 45% ಸಹಾಯಧನ ನೀಡಲಾಗುವುದು, ಗರಿಷ್ಠ 5 ಹೆಕ್ಟೇರ್. ಇಲಾಖೆಯಿಂದ ಅನುಮೋದನೆಗೊಂಡ ಕಂಪನಿಗಳ ಮೂಲಕವೇ ರೈತರು ಸೂಕ್ಷ್ಮ ನೀರಾವರಿ ಘಟಕವನ್ನು ಅಳವಡಿಸಿಕೊಳ್ಳತಕ್ಕದ್ದು. ನೋಂದಣಿ ಅರ್ಜಿಗಳನ್ನು ದಾಖಲಾತಿಗಳ ಸಹಿತ ಸಲ್ಲಿಸಲು 15 ಅಕ್ಟೋಬರ್ ಕೊನೆಯ ದಿನವಾಗಿದೆ. ಕಾಲಕಾಲಕ್ಕೆ ಪರಿಷ್ಕರಿಸುವ ಮಾರ್ಗಸೂಚಿ, ಅನುದಾನ ಲಭ್ಯತೆ ಹಾಗೂ ಕಾರ್ಯದರ್ಶ ನೀಡಿದ ನಂತರ ಜ್ಯೇಷ್ಠತೆ ಅನುಸಾರ ಸಹಾಯಧನ ಒದಗಿಸಲಾಗುವುದು. ರೈತ ವಂತಿಕೆಯನ್ನು ಅನುಮೋದಿತ ಕಂಪನಿಯವರ ಬ್ಯಾಂಕ್ ಖಾತೆಗೆ ರೈತರ ಖಾತೆಯಿಂದ ಡಿಜಿಟಲ್ ಪೇಮೆಂಟ್ ಮುಖಾಂತರ ಪಾವತಿಸತಕ್ಕದ್ದು. ಯಾವುದೇ ಕಾರಣಕ್ಕೂ ನಗದು ವ್ಯವಹಾರಕ್ಕೆ ಅವಕಾಶವಿರುವುದಿಲ್ಲ.
ರೈತರು ಹೆಚ್ಚಿನ ಮಾಹಿತಿಗಾಗಿ ಆಯಾ ಹೋಬಳಿಯ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳನ್ನ ಅಥವಾ ತೋಟಗಾರಿಕಾ ಇಲಾಖೆ ಸೊರಬದ ಕಚೇರಿಯನ್ನ ಸಂಪರ್ಕಿಸುವಂತೆ ಸೊರಬದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ರಾಷ್ಟ್ರೀಯ ಸೇವಾ ಯೋಜನೆಯ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುವುದು ಪುಣ್ಯದ ಕೆಲಸ. ಇದು ಯುವಜನತೆಯಲ್ಲಿ ಸಾಮಾಜಿಕ ಜವಾಬ್ದಾರಿ ಮೂಡಿಸುತ್ತದೆ ಎಂದು ವಾಣಿಜ್ಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕ HY ಸುಧಾಕರ ತಿಳಿಸಿದರು. ಬಾಪೂಜಿ ನಗರದ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕಗಳು NSS ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇತ್ತೀಚೆಗೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಮಹಾತ್ಮ ಗಾಂಧೀಜಿ ಜನ್ಮ ಶತಮಾನೋತ್ಸವ ನೆನಪಿಗಾಗಿ NSS ದಿನದ ಆಚರಣೆ ಮಾಡಲಾಗುತ್ತಿದೆ. ನನಗಲ್ಲ ನಿನಗೆ ಎಂಬ ಧ್ಯೇಯ ವಾಕ್ಯ ಹೊಂದಿ ನಡೆಯುವ NSS ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವ ಮೂಡಿಸುತ್ತದೆ. ಕ್ರಿಯಾಶೀಲತೆ, ಸಮಯ ಪ್ರಜ್ಞೆ, ಉತ್ಸಾಹ, ತ್ಯಾಗ, ಶಾಂತಿ, ಸಹಬಾಳ್ವೆ, ದೇಶಪ್ರೇಮ, ಪ್ರಜಾಪ್ರಭುತ್ವದ ಮೌಲ್ಯಗಳಲ್ಲಿ NSS ಕಲಿಸುತ್ತದೆ ಎಂದರು. ಮುಂದಿನ ವಿವರ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಿಂದ ನಗರದ ನವುಲೆ KSCA ಮೈದಾನದಲ್ಲಿ ನಿರ್ಮಾಣವಾಗಲಿರುವ ಒಳ ಕ್ರೀಡಾಂಗಣದ ಕಾಮಗಾರಿಗೆ September 29 ಸಂಜೆ 5 ಶಂಕುಸ್ಥಾಪನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ KSCA ನಿರ್ದೇಶಕ DS ಅರುಣ್ ತಿಳಿಸಿದರು. ಪತ್ರಿಕಾಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಲೆನಾಡಿನಲ್ಲಿ ಮಳೆಗಾಲದಲ್ಲಿ ಹೆಚ್ಚು ಮಳೆಯಾಗುತ್ತದೆ. ಇದರಿಂದ ವಿವಿಧ ವಯೋಮಾನದ ಕ್ರಿಕೆಟಿಗರಿಗೆ ನಿರಂತರವಾಗಿ ಅಭ್ಯಾಸ ನಡೆಸಲು ಸಮಸ್ಯೆಯಾಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಅಭ್ಯಾಸ ಮಾಡಲು ಸುಸಜ್ಜಿತ ಒಳಾಂಗಣ ನಿರ್ಮಿಸಲಾಗುತ್ತಿದೆ ಎಂದರು. ಒಳ ಕ್ರೀಡಾಂಗಣಕ್ಕೆ 4.9 ಕೋಟಿ ರು ವೆಚ್ಚವಾಗಲಿದೆ. ಹೊರಾಂಗಣ ಮೈದಾನದಲ್ಲಿ ಆಡುವ ಅನುಭವ ನೀಡುವ ರೀತಿಯಲ್ಲಿ ಒಳಾಂಗಣದಲ್ಲಿ ಟರ್ಫ್ ಹಾಗೂ 4 ಪಿಚ್ಗಳನ್ನು ನಿರ್ಮಿಸಲಾಗುವುದು, ಆಟಗಾರರಿಗೆ ಜಿಮ್ ಸೇರಿದಂತೆ ಅಗತ್ಯ ತರಬೇತಿ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ತಿಳಿಸಿದರು. KSCA ಅಧ್ಯಕ್ಷ BK ವೆಂಕಟೇಶ್ ಪ್ರಸಾದ್ ನೇತೃತ್ವದಲ್ಲಿ ಸಂಸದ BY ರಾಘವೇಂದ್ರ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಶಾಸಕ SN ಚನ್ನಬಸಪ್ಪ, ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ, ಜಿಲ್ಲಾ ರಕ್ಷಣಾಧಿಕಾರಿ BNikhil, ಜಿಲ್ಲಾ ಪಂಚಾಯಿತಿ CEO ರಿಷಿ ಆನಂದ್, KSCA ಪದಾಧಿಕಾರಿಗಳು ಆಗಮಿಸಲಿದ್ದಾರೆ ಎಂದರು. KSCA ಮೈದಾನ ಸಮೀಪದ ಕೆರೆ ಅಭಿವೃದ್ಧಿಗೂ ಕ್ರಮ ಕೈಗೊಳ್ಳಲಾಗುತ್ತಿದೆ. 5.80 ಕೋಟಿ ರು ವೆಚ್ಚದ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಟೆಂಡರ್ ಪ್ರಕ್ರಿಯೆ ನಡೆದಿದೆ. ಮುಂದಿನ ಹಂತದ ಅನುಮೋದನೆಗೆ ಪೌರಾಡಳಿತ ನಿರ್ದೇಶನಾಲಯಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. 2027 ರಣಜಿ ಟ್ರೋಫಿ ಪಂದ್ಯಾವಳಿ ಕರ್ನಾಟಕ ಪಂಜಾಬ್ ನಡುವಿನ ಪಂದ್ಯ February 1 ನವುಲಿಯ KSCA ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಜಿಲ್ಲೆಯನ್ನು ಕ್ರಿಕೆಟ್ ಹಬ್ ಆಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಮೂಲಸೌಕರ್ಯ, ಪಂದ್ಯಾವಳಿ ಹಾಗೂ ತರಬೇತಿ ವ್ಯವಸ್ಥೆಯನ್ನು ಹಂತ ಹಂತವಾಗಿ ವಿಸ್ತರಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಶ್ರೀಲಂಕಾ ಹಾಗೂ ಆಸ್ಟ್ರೇಲಿಯಾ ತಂಡಗಳು ಇಲ್ಲಿ ಬಂದು ಪಂದ್ಯವನ್ನು ಆಡುವ ಸಾಧ್ಯತೆ ಇದೆ ಎಂದರು. ನಾಗೇಂದ್ರ ಪಂಡಿತ್, ಸುಕುಮಾರ್, ಶೈಲೇಶ್ ಕುಮಾರ್, ಸುಬ್ರಹ್ಮಣ್ಯ, ನಾಗರಾಜ್ ಮತ್ತಿತರರಿದ್ದರು. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಒಬ್ಬರ ಪ್ರಾಣ ಉಳಿಸಲು ರಕ್ತದಾನಕ್ಕಿಂತ ದೊಡ್ಡ ದಾನವಿಲ್ಲ. ನಮ್ಮ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿ ಮಾಡಿ ನಮ್ಮ ಹೃದಯದ ಆರೋಗ್ಯ ಕಾಪಾಡುವ ರಕ್ತದಾನ ಮಾಡಲು ನಾವು ಮುಂದಾಗೋಣ. ದೇಶದ ಪ್ರಸಿದ್ಧ ಮಾನಸಿಕ ವೈದ್ಯರಾಗಿದ್ದ ಡಾಕ್ಟರ್ ಅಶೋಕ್ ಪೈ ಅವರ ಸ್ಮರಣಾರ್ಥ ಮಾನಸ ಸಮೂಹ ಸಂಸ್ಥೆಗಳು, ಐಎಂಎ ಶಿವಮೊಗ್ಗ, ರೋಟರಿ ಬ್ಲಡ್ ಬ್ಯಾಂಕ್, ಸಂಜೀವಿನಿ ರಕ್ತ ಕೇಂದ್ರ ಹಾಗೂ ಯುವ ರೆಡ್ ಕ್ರಾಸ್ ಘಟಕದ ಸಂಯುಕ್ತಾಶ್ರಯದಲ್ಲಿ ಇದೇ ಅಕ್ಟೋಬರ್ 1 ಬೆಳಗ್ಗೆ 9:30 ಸಂಜೆ 5 ಮಾನಸ ಆಸ್ಪತ್ರೆ ಎದುರು ಮುತ್ತಣ್ಣ ಗ್ಯಾಲರಿಯಲ್ಲಿ ಸಾಮೂಹಿಕ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ನಿಮ್ಮ ಒಂದು ಹನಿ ರಕ್ತ ಜೀವ ಉಳಿಸಬಹುದು. ಬನ್ನಿ, ರಕ್ತದಾನ ಮಾಡಿ, ಆರೋಗ್ಯವಂತರಾಗೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008302192. ಸಂಖ್ಯೆ ಮತ್ತೊಮ್ಮೆ 9008302192. ರಕ್ತದಾನ ಮಾಡಿ ಜೀವ ಉಳಿಸಿ.
1: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕೆಲವು ವಿಷಯಗಳು ನಾವು ಕೇಳೋಕೆ ಇಷ್ಟಪಡಲ್ಲ, ಆದ್ರೆ ತಿಳಿದುಕೊಳ್ಳೋದು ತುಂಬಾ ಮುಖ್ಯ. ಅದರಲ್ಲಿ ರಸ್ತೆ ಅಪಘಾತವೂ ಒಂದಾಗಿದೆ. ನಾವು ಎಷ್ಟೇ ಜಾಗ್ರತೆ ವಹಿಸಿ ವಾಹನ ಓಡಿಸಿದ್ರೂ ಎದುರಿನಿಂದ ಬರುವ ವಾಹನದ ತಪ್ಪಿನಿಂದಲೋ ಇನ್ನೊಬ್ಬರ ಅಜಾಗರೂಕತೆಯಿಂದಲೋ ಒಂದೇ ಒಂದು ಕ್ಷಣದಲ್ಲಿ ಆಕ್ಸಿಡೆಂಟ್ ಆಗಬಹುದು. ಆ ಕ್ಷಣದಲ್ಲಿ ನಮಗೆ ಮೊದಲು ನೆನಪಾಗೋದು ಏನ್ ಗೊತ್ತಾ? ಅಯ್ಯೋ, ಆಸ್ಪತ್ರೆನಾ, ಹಣನ, ಚಿಕಿತ್ಸೆನಾ, ಇದೆಲ್ಲ ಹೇಗೆ ಸಾಧ್ಯ ಆಗತ್ತೆ ಅಂತ. ಇಲ್ಲೇ ಒಂದು ಮುಖ್ಯವಾದ ಯೋಜನೆ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕು ಸ್ನೇಹಿತರೆ. ಆ ಯೋಜನೆ ಯಾವ್ದು ಗೊತ್ತಾ? PM ರಾಹತ್ ಸ್ಕೀಮ್. ಏನು PM ರಾಹತ್ತ? ಹಂಗಂದ್ರೆ ಏನು ಶ್ವೇತಾ ಅಂತ ನೀವು ಕೇಳಬಹುದು. ಎಸ್, ಪ್ರೈಮ್ ಮಿನಿಸ್ಟರ್ ರೋಡ್ ಆಕ್ಸಿಡೆಂಟ್ ವಿಕ್ಟಿಮ್ಸ್ ಹಾಸ್ಪಿಟಲೈಸೇಷನ್ ಅಂಡ್ ಅಶ್ಯೂರ್ಡ್ ಟ್ರೀಟ್ಮೆಂಟ್ ಅಂತ ಅರ್ಥ. ಸರಳವಾಗಿ ಹೇಳಬೇಕು ಅಂತಂದ್ರೆ, ರಸ್ತೆ ಅಪಘಾತಕ್ಕೊಳಗಾದವರಿಗೆ ಹಣದ ಚಿಂತೆಗಿಂತ ಮೊದಲು ಚಿಕಿತ್ಸೆ ಸಿಗಬೇಕು ಅನ್ನೋ ಉದ್ದೇಶದ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಯೋಜನೆ. ಇದನ್ನ ಇನ್ನೂ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಅನ್ಕೊಳ್ಳೋಣ. ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಮೊದಲು ಹಣ ಕಟ್ಟಿ ಆಮೇಲೆ ಚಿಕಿತ್ಸೆ ಕೊಡ್ತೀವಿ ಅನ್ನೋ ಪರಿಸ್ಥಿತಿ ಬರಬಾರದು ಅನ್ನೋದು ಈ ಯೋಜನೆಯ ಪ್ರಮುಖ ಉದ್ದೇಶ. ಸೊ ಸ್ನೇಹಿತರೆ, ಈ ಒಂದು ಯೋಜನೆಯಡಿ ಅರ್ಹ ರಸ್ತೆ ಅಪಘಾತ ಸಂತ್ರಸ್ತರಿಗೆ ಪ್ರತಿ ವ್ಯಕ್ತಿಗೆ 1.5 ಲಕ್ಷದವರೆಗೆ, ಅಪಘಾತದ ದಿನಾಂಕದಿಂದ ಗರಿಷ್ಠ 7 ದಿನಗಳವರೆಗೆ ಚಿಕಿತ್ಸೆ ಕವರ್ ಆಗುತ್ತೆ. ಇದು ಮೋಟಾರು ವಾಹನದ ಬಳಕೆಯಿಂದ ಉಂಟಾದ ರಸ್ತೆ ಅಪಘಾತಗಳಿಗೆ ಅನ್ವಯಿಸುತ್ತೆ ಮತ್ತು ಯಾವುದೇ ವರ್ಗದ ರಸ್ತೆಯಲ್ಲಾದಾಗ ಅಪಘಾತಗಳನ್ನ ಒಳಗೊಂಡಿರುತ್ತೆ. ಅಂದ್ರೆ ಹೈವೇ ಆಗಿರ್ಬೋದು, ಸ್ಟೇಟ್ ಹೈವೇ ಆಗಿರ್ಲಿ, ನಗರದ ರಸ್ತೆನೇ ಆಗಿರ್ಲಿ, ಮೋಟಾರು ವಾಹನದ ಬಳಕೆಯಿಂದ ರಸ್ತೆ ಅಪಘಾತ ಸಂಭವಿಸಿ ವ್ಯಕ್ತಿ ಸಂತ್ರಸ್ತರಾದರೆ ಈ ಯೋಜನೆಯಡಿ ಚಿಕಿತ್ಸೆ ಸೌಲಭ್ಯ ಸಿಗುವ ವ್ಯವಸ್ಥೆ ಇದಾಗಿದೆ ಸ್ನೇಹಿತರೆ. ಸೊ ಇಲ್ಲಿ ಮತ್ತೊಂದು ತುಂಬಾ ಮುಖ್ಯವಾದ ವಿಷಯ ಇದೆ. ಏನಪ್ಪಾ ಅಂದ್ರೆ, ಅಪಘಾತವಾದ ತಕ್ಷಣದ ಸಮಯವನ್ನ ಗೋಲ್ಡನ್ ಅವರ್ ಅಂತ ಕರಿತೀವಿ. ಅಂದ್ರೆ ಗಂಭೀರ ಗಾಯವಾದ ಮೇಲೆ ಮೊದಲ 1 ಒಳಗೆ ಸೂಕ್ತ ವೈದ್ಯಕೀಯ ನೆರವು ಸಿಕ್ಕರೆ ಜೀವ ಉಳಿಸುವ ಸಾಧ್ಯತೆ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಪಿಎಂ ರಾಹತ್ನಲ್ಲಿ ತುರ್ತು ಚಿಕಿತ್ಸೆಗೆ ವಿಶೇಷ ಗಮನ ಕೊಡಲಾಗಿದೆ ಸ್ನೇಹಿತರೆ. ಸೊ ಜೀವಕ್ಕೆ ತಕ್ಷಣದ ಅಪಾಯ ಇಲ್ಲದ ಪ್ರಕರಣಗಳಲ್ಲಿ ಡೆಸಿಗ್ನೇಟೆಡ್ ಹಾಸ್ಪಿಟಲ್ನಲ್ಲಿ 24 ಗಂಟೆಯೊಳಗೆ ಸ್ಟೆಬಿಲೈಸೇಷನ್ ಟ್ರೀಟ್ಮೆಂಟ್, ಅಂದ್ರೆ ಜೀವಕ್ಕೆ ಅಪಾಯ ಇರುವ ಪ್ರಕರಣಗಳಲ್ಲಿ 48 ಗಂಟೆಗಳವರೆಗೆ ಸ್ಟೆಬಿಲೈಸೇಷನ್ ಟ್ರೀಟ್ಮೆಂಟ್ ನೀಡುವ ವ್ಯವಸ್ಥೆ ಇದೆ. ಇದು ನಿಗದಿತ ಪ್ರಕ್ರಿಯೆಯಂತೆ ಪೊಲೀಸ್ ದೃಢೀಕರಣಕ್ಕೆ ಒಳಪಟ್ಟಿರುತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ನಿಮ್ಮದೊಂದು ಪ್ರಶ್ನೆ ಇರುತ್ತೆ, ಏನಪ್ಪಾ ಅಂದ್ರೆ ಈಗ ಆಕ್ಸಿಡೆಂಟ್ ಆದಾಗ ಯಾವ ನಂಬರಿಗೆ ಕರೆ ಮಾಡಬೇಕು ಅಂತ. ಎಸ್, ಆಕ್ಸಿಡೆಂಟ್ ಆದಾಗ ಅಂದ್ರೆ ಅಪಘಾತವಾದಾಗ 112 ಈ ನಂಬರಿಗೆ ಕರೆ ಮಾಡಬಹುದು. ಹೌದು ಸ್ನೇಹಿತರೆ, ಅಪಘಾತದ ಸ್ಥಳದಲ್ಲಿರುವ ವ್ಯಕ್ತಿ, ಅಪಘಾತಕ್ಕೊಳಗಾದವರು ಅಥವಾ ಸಹಾಯ ಮಾಡ್ತಾ ಇರುವಂತಹ ರಾಹವೀರ್ ಅಥವಾ ಗುಡ್ ಸಮರ್ಟೈನ್ ಅವರು 112 ಈ ನಂಬರಿಗೆ ಕರೆ ಮಾಡಿ ಹತ್ತಿರದ ಡೆಸಿಗ್ನೇಟೆಡ್ ಹಾಸ್ಪಿಟಲ್ ಬಗ್ಗೆ ಮಾಹಿತಿ ಮತ್ತು ಆಂಬ್ಯುಲೆನ್ಸ್ ಅಸಿಸ್ಟೆನ್ಸ್ ಪಡಿಬಹುದು. ಅಂದ್ರೆ ನೀವೇನಾದ್ರೂ ಅಪಘಾತ ಸ್ಥಳದಲ್ಲಿ ಇದ್ದೀರಾ ಅಂತಂದ್ರೆ ಮೊದಲು ನಿಮ್ಮ ಸುರಕ್ಷತೆ ನೋಡ್ಕೊಳ್ಳಿ. ತುರ್ತು ಪರಿಸ್ಥಿತಿ ಇದ್ದರೆ 112 ಈ ನಂಬರಿಗೆ ಕರೆ ಮಾಡಬಹುದು. ಯಾಕಂದ್ರೆ ಕೆಲವೊಂದ್ಸರಿ ನಾವು ಮಾಡಿದ ಒಂದು ಫೋನ್ ಕಾಲ್, 1 ನಿಮಿಷದ ಸಹಾಯ ಒಬ್ಬರ ಜೀವನವನ್ನೇ ಉಳಿಸಬಹುದು ಅಲ್ವಾ? ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯವಿದೆ, ಏನು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಸರ್ಕಾರದ ಪಿಎಂ ರಾಹತ್ ಸ್ಕೀಮ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದೆ. ಅಂದ್ರೆ ಪಿಎಂ ರಾಹತ್ ಅಂದ್ರೆ ಏನು, ಯಾವ ಉದ್ದೇಶಕ್ಕಾಗಿ ಈ ಒಂದು ಸ್ಕೀಮ್ ಅನ್ನ ಬಳಸ್ಕೋಬಹುದು ಅಂತ ತಿಳಿಸ್ತಾ ಇದೆ. ಹಾಗೆ ಈಗ ನಿಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಮೂಡಿರುತ್ತೆ, ಪಿಎಂ ರಾಹತ್ ಅಂದ್ರೆ ಆಯುಷ್ಮಾನ್ ಭಾರತ್ ಪಿಎಂ ಜೇನೇನಾ ಅಂತ. ಖಂಡಿತವಾಗಿಯೂ ಅಲ್ಲ ಸ್ನೇಹಿತರೆ, ಎರಡು ಬೇರೆ ಬೇರೆ ಯೋಜನೆಗಳು. ಪಿಎಂ ಜೆ ಒಂದು ಬೆನಿಫಿಟ್ ಬೇಸ್ಡ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಆಗಿರುತ್ತೆ. ಅದರಲ್ಲಿ ಅರ್ಹ ಫಲಾನುಭವಿಗಳನ್ನ ಮುಂಚಿತವಾಗಿ ಗುರುತಿಸಲಾಗುತ್ತೆ. ಆದ್ರೆ ಪಿಎಂ ರಾಹತ್ ಸ್ಕೀಮ್ ಅಲ್ಲಿ ರಸ್ತೆ ಅಪಘಾತ ಸಂತ್ರಸ್ತರಿಗೆ ಸಂಬಂಧಿಸಿದ ಕಾನೂನುಬದ್ಧ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸ್ಕೀಮ್ ಇದಾಗಿರುತ್ತೆ. ಮೋಟಾರು ವಾಹನ ಬಳಕೆಯಿಂದ ಸಂಭವಿಸಿದ ರಸ್ತೆ ಅಪಘಾತದ ಸಂತ್ರಸ್ತರಿಗೆ ತುರ್ತು ಚಿಕಿತ್ಸೆಯನ್ನು ಒದಗಿಸುವ ಉದ್ದೇಶ ಹೊಂದಿರುತ್ತೆ. ಇದಕ್ಕಾಗಿ ಇದು ಬಹಳ ವಿಭಿನ್ನವಾದ ವ್ಯವಸ್ಥೆ ಅಂತಾನೆ ಹೇಳಬಹುದು. ಇನ್ನು ಇದರ ಹಿಂದೆ ಕೆಲಸ ಮಾಡೋ ವ್ಯವಸ್ಥೆಯು ಇಂಟ್ರೆಸ್ಟಿಂಗ್ ಆಗಿದೆ. ಏನಪ್ಪಾ ಅಂದ್ರೆ, ಅಪಘಾತದ ಮಾಹಿತಿ ದಾಖಲಿಸುವ ಇಡಿಎಆರ್ ವ್ಯವಸ್ಥೆ ಮತ್ತು ಆಸ್ಪತ್ರೆಯ ಚಿಕಿತ್ಸೆ ಹಾಗೂ ಕ್ಲೈಮ್ ಪ್ರೊಸೆಸಿಂಗ್ಗೆ ಬಳಸುವ ಟಿಎಂಎಸ್ ಎರಡರ ವ್ಯವಸ್ಥೆಯನ್ನು ಒಟ್ಟಿಗೆ ಜೋಡಿಸಲಾಗಿದೆ. ಅಂದ್ರೆ ಆಕ್ಸಿಡೆಂಟ್ ರಿಪೋರ್ಟ್ನಿಂದ ಹಾಸ್ಪಿಟಲ್ ಟ್ರೀಟ್ಮೆಂಟ್ ವರೆಗೆ, ಪೊಲೀಸ್ ಅಥೆಂಟಿಕೇಶನ್ನಿಂದ ಕ್ಲೈಮ್ ಪ್ರೊಸೆಸ್ ವರೆಗೆ ಡಿಜಿಟಲ್ ವ್ಯವಸ್ಥೆಯ ಮೂಲಕ ಲಿಂಕ್ ಮಾಡುವ ಪ್ರಯತ್ನ ಮಾಡಲಾಗಿದೆ. ಮತ್ತೊಂದು ಒಳ್ಳೆ ವಿಷಯ ಏನ್ ಗೊತ್ತಾ, ಅಪಘಾತವಾದಾಗ ಮೊದಲು ಹಣ ಎಲ್ಲಿಂದ ತರಬೇಕು, ಆಸ್ಪತ್ರೆ ಖರ್ಚು ಯಾರು ಕೊಡ್ತಾರೆ ಅನ್ನೋ ಪ್ರಶ್ನೆ ಇರುತ್ತೆ. ಸೋ ಇಂತಹ ಪ್ರಶ್ನೆಗಳಿಂದ ಆಸ್ಪತ್ರೆಯ ಚಿಕಿತ್ಸೆ ವಿಳಂಬವಾಗಬಾರದು ಅನ್ನೋ ರೀತಿಯಲ್ಲಿ ಹಾಸ್ಪಿಟಲ್ ರಿಎಂಬರ್ಸ್ಮೆಂಟ್ಗೆ ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ ಫಂಡ್ ಬಳಸಲಾಗುತ್ತೆ. ವಾಹನ ಇನ್ಶೂರ್ಡ್ ಆಗಿದ್ರೆ ಜನರಲ್ ಇನ್ಶೂರೆನ್ಸ್ ಕಂಪನೀಸ್ನ ಕಾಂಟ್ರಿಬ್ಯೂಷನ್ಸ್ ಮೂಲಕ ಅನ್ಇನ್ಶೂರ್ಡ್ ಅಥವಾ ಹಿಟ್ ಅಂಡ್ ರನ್ ಪ್ರಕರಣಗಳಲ್ಲಿ ಕೇಂದ್ರ ಸರ್ಕಾರದ ಬಜೆಟರಿ ಸಪೋರ್ಟ್ ಮೂಲಕ ಹಣ ಒದಗಿಸುವ ವ್ಯವಸ್ಥೆ ಇದೆ. ಹಾಗಾದ್ರೆ ಸ್ನೇಹಿತರೆ, ಪಿಎಂ ರಾಹತ್ ಅನ್ನೋದು ಕೇವಲ ಒಂದು ಸ್ಕೀಮ್ ಹೆಸರಲ್ಲ ಸ್ನೇಹಿತರೆ. ರಸ್ತೆಯಲ್ಲಿ ಒಂದು ಅಪಘಾತ ಸಂಭವಿಸಿದಾಗ ಹಣ ಇಲ್ಲ, ಚಿಕಿತ್ಸೆ ಹೇಗೆ ಅನ್ನೋ ಭಯದಿಂದ ಮೊದಲು ಜೀವ ಉಳಿಸೋಣ, ಚಿಕಿತ್ಸೆ ಸಿಗಬೇಕು ಅನ್ನೋ ಚಿಂತನೆಯ ಕಡೆಗೆ ತೆಗೆದುಕೊಂಡು ಹೋಗುವ ವ್ಯವಸ್ಥೆ ಇದು ಅಂತಾನೆ ಹೇಳಬಹುದು. ಆದ್ರೆ ಸ್ನೇಹಿತರೆ, ಇಲ್ಲಿ ನಮ್ಮ ಜವಾಬ್ದಾರಿಯೂ ಇದೆ. ಹೆಲ್ಮೆಟ್ ಹಾಕೋಣ, ಸೀಟ್ ಬೆಲ್ಟ್ ಹಾಕೋಣ, ವೇಗ ನಿಯಂತ್ರಿಸೋಣ, ವಾಹನ ಚಲಾಯಿಸುವಾಗ ಫೋನ್ ಬಳಸಬೇಡಿ, ಮದ್ಯಪಾನ ಮಾಡಿ ವಾಹನ ಓಡಿಸಬೇಡಿ. ಯಾಕಂದ್ರೆ ಅಪಘಾತವಾದ ಮೇಲೆ ಚಿಕಿತ್ಸೆ ಸಿಗೋದು ಮುಖ್ಯ, ಆದ್ರೆ ಅಪಘಾತವೇ ಆಗದಂತೆ ನೋಡಿಕೊಳ್ಳೋದು ಇನ್ನೂ ಮುಖ್ಯ. ಹಾಗಾಗಿ ಪಿಎಂ ರಾಹತ್ ರಸ್ತೆ ಅಪಘಾತ ಸಂತ್ರಸ್ತರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ತಿಳಿದುಕೊಳ್ಬೇಕಾದ ಒಂದು ಪ್ರಮುಖ ಯೋಜನೆ ಇದಾಗಿದೆ. ಸೋ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ, ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಆಫೀಸ್ನಲ್ಲಿ, ನಿಮ್ ಜೊತೆ ಪ್ರಯಾಣ ಮಾಡುವವರಲ್ಲಿ ಈ ಮಾಹಿತಿ ಒಬ್ಬರಿಗಾದರೂ ತಿಳಿಸಿ. ಯಾಕಂದ್ರೆ ಮಾಹಿತಿ ನಮ್ಮಲ್ಲೇ ಉಳಿದ್ರೆ ಅದು ಮಾಹಿತಿನೇ, ಅಗತ್ಯವಿರುವ ಸಮಯದಲ್ಲಿ ಮತ್ತೊಬ್ಬರಿಗೆ ತಲುಪಿಸಿದರೆ ಅದೇ ಸಹಾಯ. ಏನಂತೀರಾ? ಈ ಒಂದು ಪಿಎಂ ರಾಹತ್ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೀಡಿದ್ದಾಯ್ತು. ಈ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸೊ ಸ್ನೇಹಿತರೆ, ಪಿಎಂ ರಾಹತ್ ಸ್ಕೀಮ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಈಗ ಬೈ ಚಾನ್ಸ್ ಆಕ್ಸಿಡೆಂಟ್ ಆದ್ಮೇಲೆ ಪ್ರಾಕ್ಟಿಕಲಿ ಏನ್ ಮಾಡಬೇಕು ಅನ್ನೋದನ್ನ ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಮೊದಲು ಜೀವ ಉಳಿಸುವ ಕೆಲಸ ಮಾಡೋಣ. ನಿಮ್ಮ ಸುರಕ್ಷತೆಯನ್ನು ಮೊದಲು ನೋಡ್ಕೊಳ್ಳಿ. ಗಾಯಾಳುವಿಗೆ ತುರ್ತು ವೈದ್ಯಕೀಯ ಸಹಾಯ ಬೇಕಿದ್ದರೆ 112 ಈ ನಂಬರ್ಗೆ ಕರೆ ಮಾಡಿ. ಸಾಧ್ಯವಾದ್ರೆ ಆಂಬ್ಯುಲೆನ್ಸ್ ಮೂಲಕ ಹತ್ತಿರದ ಡೆಸಿಗ್ನೇಟೆಡ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಗಾಯಾಳುಗಳನ್ನು ಅನಗತ್ಯವಾಗಿ ಎಳೆದು ಸರಿಸಿ ಮತ್ತಷ್ಟು ಗಾಯವಾಗದಂತೆ ಎಚ್ಚರಿಕೆ ವಹಿಸಬೇಕು. ನಂತರ ಪಿಎಂ ರಾಹತ್ ಪಡೆಯೋದಕ್ಕೆ ಮೊದಲು ಹಣ ಅರೇಂಜ್ ಮಾಡೋಣ, ನಂತರ ಹಾಸ್ಪಿಟಲ್ಗೆ ಹೋಗೋಣ ಅಂತ ಕಾಯ್ಬಾರ್ದು. ತುರ್ತು ಚಿಕಿತ್ಸೆ ವಿಳಂಬವಾಗಬಾರ್ದು ಸ್ನೇಹಿತರೆ. ಹಾಸ್ಪಿಟಲ್ಗೆ ಹೋದ್ಮೇಲೆ ಪಿಎಂ ರಾಹತ್ ಅಡಿಯಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ ಡೆಸಿಗ್ನೇಟೆಡ್ ಹಾಸ್ಪಿಟಲ್ನಲ್ಲಿ ಪ್ರಕರಣವನ್ನ ದಾಖಲಿಸುವ ಪ್ರಕ್ರಿಯೆ ನಡೆಯುತ್ತೆ. ಅಪಘಾತದ ವಿವರಗಳನ್ನು ಪೊಲೀಸರು ಅಥವಾ ಸಂಬಂಧಿತ ವ್ಯವಸ್ಥೆಯಲ್ಲಿ ದಾಖಲಿಸಿ ಅಗತ್ಯ ಅಥೆಂಟಿಕೇಶನ್ ಮಾಡಲಾಗುತ್ತೆ. ನಂತರ ಎಲಿಜಿಬಲ್ ಟ್ರೀಟ್ಮೆಂಟ್ಗೆ ಕ್ಯಾಶ್ಲೆಸ್ ವ್ಯವಸ್ಥೆ ಅನ್ವಯಿಸುತ್ತೆ. ಅಂದ್ರೆ ಕುಟುಂಬದವರು ಮೊದಲೇ ದೊಡ್ಡ ಮೊತ್ತದ ಹಣವನ್ನು ಕೈಯಲ್ಲಿ ಇಟ್ಕೊಂಡಿರಬೇಕು ಎಂಬುದು ಯೋಜನೆಯ ಉದ್ದೇಶವಲ್ಲ. ಇನ್ನು ಮೂರನೇದಾಗಿ ಮಾಹಿತಿ, ಡಾಕ್ಯುಮೆಂಟ್ಸ್ ಅಥವಾ ಮಾಹಿತಿ ಏನ್ ಬೇಕಾಗಬಹುದು ಅಂತ ಹೇಳಿದ್ರೆ, ಅಪಘಾತದ ಸಂದರ್ಭದಲ್ಲಿರುವವರು ಸಾಧ್ಯವಾದಷ್ಟು ಈ ಮಾಹಿತಿಯನ್ನ ಸಂಗ್ರಹಿಸಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಗಾಯಾಳುವಿನ ಹೆಸರು ಮತ್ತು ಸಂಪರ್ಕ ವಿವರ, ಅಪಘಾತ ನಡೆದ ಸ್ಥಳ ಮತ್ತು ಸಮಯ, ವಾಹನದ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿದ್ರೆ, ನಂತರ ವಾಹನದ ಫೋಟೋ ಅಥವಾ ವಿಡಿಯೋ ಸುರಕ್ಷಿತವಾಗಿ ಪಡೆಯೋದಕ್ಕೆ ಸಾಧ್ಯವಾದರೆ ಮಾಡ್ಕೊಳ್ಳಿ. ಪೊಲೀಸ್ ಪ್ರಕರಣ ಅಥವಾ ಆಕ್ಸಿಡೆಂಟ್ ರಿಪೋರ್ಟ್ ವಿವರ, ನಂತರ ಆಸ್ಪತ್ರೆಯ ದಾಖಲೆಗಳು, ಚಿಕಿತ್ಸೆ ಸಂಬಂಧಿಸಿದ ದಾಖಲೆಗಳು, ಇವಿಷ್ಟನ್ನ ಸಂಗ್ರಹಿಸಿ ಇಟ್ಕೊಳ್ಳಿ. ಆದ್ರೆ ಸ್ನೇಹಿತರೆ, ತುರ್ತು ಚಿಕಿತ್ಸೆಯನ್ನ ಡಾಕ್ಯುಮೆಂಟ್ಸ್ ಹುಡುಕೋದಕ್ಕಾಗಿ ವಿಳಂಬ ಮಾಡಬಾರದು. ಇನ್ನ ಹಿಟ್ ಅಂಡ್ ರನ್ ಆಗಿದ್ರೆ ಏನ್ ಮಾಡ್ಬೇಕು ಶ್ವೇತಾ ಅಂತ ನೀವು ಕೇಳ್ಬಹುದು. ಎಸ್, ಒಳ್ಳೆ ಪ್ರಶ್ನೆ ಅಂತಾನೆ ಹೇಳ್ಬಹುದು. ಇಲ್ಲಿ ಸ್ವಲ್ಪ ಬೇರೆ ಪ್ರೊಸೀಜರ್ಸ್ ಇರುತ್ತೆ ಸ್ನೇಹಿತರೆ. ಒಂದು, ವಾಹನ ಡಿಕ್ಕಿ ಹೊಡೆದು ವಾಹನ ಅಥವಾ ಚಾಲಕ ಪತ್ತೆಯಾಗದೆ ಪರಾರಿಯಾದ್ರೆ ತಕ್ಷಣ 112 ಅಥವಾ ಪೊಲೀಸರಿಗೆ ಮಾಹಿತಿ ಕೊಡಿ. ಅಪಘಾತದ ಸ್ಥಳ, ಸಮಯ, ವಾಹನದ ಬಣ್ಣ, ಮಾಡೆಲ್, ನಂಬರ್ ಪ್ಲೇಟ್ ನ ಯಾವುದಾದರೂ ಭಾಗ ನೆನ್ಪಿದ್ರೆ ತಿಳಿಸಿ. ಸಾಕ್ಷಿಗಳ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗೋದಾದ್ರೆ ಪಡ್ಕೊಳ್ಳಿ. ಹತ್ತಿರದ ಸಿಸಿಟಿವಿ ಕ್ಯಾಮ್ರಾಗಳಿರುವ ಸ್ಥಳಗಳ ಮಾಹಿತಿ ಪೊಲೀಸ್ ಅವರಿಗೆ ತಿಳಿಸಿ. FIR ಅಥವಾ ಆಕ್ಸಿಡೆಂಟ್ ರಿಪೋರ್ಟ್ ಸಂಬಂಧಿಸಿದ ದಾಖಲೆಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ಳಿ. ನಂತರ ಮರಣ ಅಥವಾ ಗ್ರೀವಿಯಸ್ ಹರ್ಟ್ ಆಗಿರುವಂತಹ ಹಿಟ್ ಅಂಡ್ ರನ್ ಪ್ರಕರಣಗಳಲ್ಲಿ ಹಿಟ್ ಅಂಡ್ ರನ್ ಕಂಪನ್ಸೇಷನ್ ಸ್ಕೀಮ್ ಅಡಿಯಲ್ಲಿ ಪರಿಹಾರ ಪಡೆಯೋದಕ್ಕೆ ಸಂಬಂಧಿಸಿದ ಕ್ಲೈಮ್ ಪ್ರೊಸೀಜರ್ ಅನುಸರಿಸಬೇಕು. ಸೊ ಸ್ನೇಹಿತರೆ, ಸ್ಕೀಮ್ ಬಗ್ಗೆ ತಿಳಿದುಕೊಂಡಿದ್ದೀವಿ, ಆದ್ರೆ ಸ್ಕೀಮ್ ಗೊತ್ತಿದ್ರೆ ಸಾಕ? ಅಪಘಾತ ಆದಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕಲ್ವಾ? ಅಪಘಾತ ಆಯ್ತಾ, ಮೊದಲ ಕೆಲಸ 112 ಈ ನಂಬರ್ಗೆ ಕಾಲ್ ಮಾಡಿ ಅಂತ ನಾನಾಗ್ಲೇ ತಿಳಿಸಿದ್ದಾಯ್ತು. ಇನ್ನು ಎರಡನೇದಾಗಿ ಗಾಯಾಳುವನ್ನು ತಕ್ಷಣ ಮೆಡಿಕಲ್ ಹೆಲ್ಪ್ಗೆ ಕರ್ಕೊಂಡು ಹೋಗ್ಬೇಕು. ಇನ್ನು ಮೂರನೇದಾಗಿ ಇದು ಪಿಎಂ ರಾಹತ್ಗೆ ಒಳಪಡುವ ಪ್ರಕರಣವಾಗಿದೆಯಾ ಅಂತ ಹಾಸ್ಪಿಟಲ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೂಲಕ ಪ್ರೋಸೆಸ್ ಅನ್ನ ಮಾಡಿಸ್ಕೊಳ್ಳಿ. ಆ ವಾಹನವೇ ಹೊಡೆದು ಓಡಿ ಹೋಗಿದೆಯಾ, ಅದು ಹಿಟ್ ಅಂಡ್ ರನ್ ಆಗಿರಬಹುದು, ಆಗ ಪೊಲೀಸರಿಗೆ ಮಾಹಿತಿ ನೀಡಿ. ಒಂದು ಮಾತು ನೆನಪಿರ್ಲಿ ಸ್ನೇಹಿತರೆ, ಅಪಘಾತ ಸಮಯದಲ್ಲಿ ಮೊದಲ ಪ್ರಿಯಾರಿಟಿ ಜೀವ ಆಗಿರುತ್ತೆ, ಆಮೇಲೆ ಡಾಕ್ಯುಮೆಂಟೇಷನ್, ಆಮೇಲೆ ಕಂಪನ್ಸೇಷನ್. ಹಣದ ಭಯದಿಂದ ಚಿಕಿತ್ಸೆ ತಡ ಮಾಡಬೇಡಿ. ಮಾಹಿತಿ ಗೊತ್ತಿದ್ರೆ ಸಂಕಷ್ಟದ ಸಮಯದಲ್ಲಿ ಅದೇ ದೊಡ್ಡ ಸಹಾಯ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಪಿಎಂ ರಾಹತ್ ಸ್ಕೀಮ್ ಬಗ್ಗೆ ಒಂದಿಷ್ಟು ಸುದೀರ್ಘವಾದ ಮಾಹಿತಿಯನ್ನ ತಿಳಿಸಿದ್ದಾಯ್ತು. ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದ

0: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
5: ಸೀಕ್ರೆಟ್ ಏನಿಲ್ಲ, ಇದು

0: ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
1: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
0: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ ಮೂರು ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
1: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
0: ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
2: LIC ಹರ್ ಪಲ್ ಆಪ್ಕೆ ಸಾಥ್.
3: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರು ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029620969. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಈಗ ನಾವು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ಹೆಚ್ಚೆಚ್ಚಾಗಿ ಎಲೆಕ್ಟ್ರಾನಿಕ್ ಉಪಕರಣಗಳೇ ಈಗ ನಮ್ಮೆಲ್ಲರ ಮನೆಗಳಲ್ಲಿ ಇರುವಂಥದ್ದು. ಹಾಗೆ ನಾವು ಕೂಡ ಎಲ್ಲರೂ ಬಳಕೆ ಮಾಡ್ತಾನೆ ಇರ್ತೀವಿ, ಪ್ರತಿದಿನ ಕೂಡ ಬಳಕೆ ಮಾಡಲೇಬೇಕಾಗತ್ತೆ. ಆ್ಯಂಡ್ ಎಲೆಕ್ಟ್ರಾನಿಕ್ ಉಪಕರಣಗಳು ಅಂತ ಬಂದಾಗ ಅದರಲ್ಲಿ ನಾವು ಬಳಸುವಂತಹ ಮೊಬೈಲ್ಗಳಾಗಿರ್ಬೋದು, ಚಾರ್ಜರ್ಗಳಾಗಿರ್ಬೋದು, ಹಾಗೆ ಯೂಸ್ ಮಾಡುವಂತಹ ಕಂಪ್ಯೂಟರ್ CPUಗಳಾಗಿರ್ಬೋದು, ಹೀಗೆ ಬಹಳಷ್ಟು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ನಾವೆಲ್ಲರೂ ಕೂಡ ಬಳಕೆ ಮಾಡ್ತಾ ಇರ್ತೀವಿ. ಸೊ ಇಂಥದ್ರಲ್ಲಿ ಒಂದು ಚಿಕ್ಕದಾದಂತಹ ವಸ್ತು ಇರುತ್ತೆ. ಆ್ಯಂಡ್ ಈ ವಸ್ತು ತುಂಬಾ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದು ಯಾವುದಪ್ಪ ಅಂತ ನೀವು ಕೇಳ್ತಾ ಇದ್ರೆ ಟ್ರಾನ್ಸಿಸ್ಟರ್ ಅಂತ ಹೇಳ್ತೀವಿ ಎಲೆಕ್ಟ್ರಾನಿಕ್ ಲ್ಯಾಂಗ್ವೇಜಲ್ಲಿ ನಾವು ಹೇಳೋದಾದ್ರೆ. ಸೊ ಇದು ಒಂದು ಟೆಕ್ನಿಕಲ್ ವರ್ಡ್ ಆಗಿರುತ್ತೆ. ಟ್ರಾನ್ಸಿಸ್ಟರ್ನ ನೀವು ಕೂಡ ನೋಡಿರ್ತೀರಾ, ಅಥವಾ ಯಾವ್ದಾದ್ರು ಒಂದು ಎಲೆಕ್ಟ್ರಾನಿಕ್ ಶಾಪ್ಗಳಿಗೆ ಹೋಗಿದ್ರೆ ಸೊ ರಿಪೇರ್ ಮಾಡಿಸೋದಕ್ಕೆ ಅಂತ ಕೊಟ್ಟಾಗ ಅಲ್ಲಿ ಕೂಡ ಅವರು ಹೇಳಿರ್ತಾರೆ ಟ್ರಾನ್ಸಿಸ್ಟರ್ ಹೋಗಿದೆ, ರೆಸಿಸ್ಟರ್ ಹೋಗಿದೆ, ಡಯೋಡ್ ಹೋಗಿದೆ, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಮೋಸ್ಟ್ ಆಫ್ ದ ಪೀಪಲ್ಸ್ ಎಲ್ಲ ಕೇಳಿರುವಂಥದ್ದು ಐ ಸಿ ಹೋಗಿದೆ ಅನ್ನುವಂತಹ ಒಂದು ವರ್ಣನೆ ಕೇಳಿರ್ತಾರೆ. ಆದರೆ ಟ್ರಾನ್ಸಿಸ್ಟರ್ ಕೂಡ ಇದರಲ್ಲಿ ಇರುತ್ತೆ. ಸೊ ಈ ಟ್ರಾನ್ಸಿಸ್ಟರ್ ಯಾವ ರೀತಿ ವರ್ಕ್ ಆಗುತ್ತೆ ಆ್ಯಂಡ್ ಟ್ರಾನ್ಸಿಸ್ಟರ್ ಯಾವಾಗ ಇನ್ವೆನ್ಷನ್ ಆಯಿತು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದು ಅಷ್ಟೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಕೂಡ ಇದೆ, ಅದನ್ನು ಕೂಡ ಕೇಳಬಹುದು. ಆ್ಯಂಡ್ ನಮ್ಮ ಶೋನ ಎಂಜಾಯ್ ಮಾಡ್ತಾ ಈ ಒಂದು ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋಮೊಗ್ಗ ನಾಡಿ ಪುರೋಣ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ ನಡಿ ಕನ್ನಡ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಈ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳಲ್ಲಿ ನಾವು ನೋಡ್ತೀವಿ ಅಂತಂದರೆ ಸುಮಾರು ವಿಷಯಗಳು ಸಿಗುತ್ತೆ. ಆ್ಯಂಡ್ ಅಂತಹದ್ರಲ್ಲಿ ನಾನಾಗಲೇ ಹೇಳಿದೆ ನಿಮಗೆ, ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ನಾವು ನೋಡ್ಬೋದಂತಹ ಒಂದು ಚಿಕ್ಕ ವಸ್ತು ತುಂಬಾ ಕೆಲಸವನ್ನು ಮಾಡುತ್ತೆ. ಆ್ಯಂಡ್ ಆ ವಸ್ತು ಯಾವುದು ಮತ್ತು ಅದು ಇನ್ವೆನ್ಷನ್ ಆಗಿದ್ದು ಯಾವಾಗ ಅಂತ ಹೇಳಿ ಹೇಳ್ತೀನಿ ಅಂತ ಹೇಳ್ತಾ ಇದೆ. ಸೊ ಆ ಒಂದು ವಸ್ತುವನ್ನು ನೀವು ಕೂಡ ನೋಡಿರ್ತೀರಾ, ಮೊಬೈಲ್ ಚಾರ್ಜರ್ಗಳಲ್ಲಾಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಕಂಪ್ಯೂಟರ್ ಸಿ ಪಿ ಯುಗಳನ್ನು ಓಪನ್ ಮಾಡಿದಾಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಒಂದು ರೇಡಿಯೋ ಆಗಿರ್ಬೋದು, ಈ ರೀತಿ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಗಳು ಏನೇನಿದ್ದಾವೆ ಅಂತಹದ್ರಲ್ಲಿ ಒಂದು ಟ್ರಾನ್ಸಿಸ್ಟರ್ ಎನ್ನುವಂತಹ ಒಂದು ಪುಟ್ಟದಂತಹ ವಸ್ತು ಕಾಣುತ್ತೆ. ಆ್ಯಂಡ್ ಈ ವಸ್ತುವನ್ನು ನೀವು ನೋಡಿದ್ರಿ ಅಂತಂದರೆ ಅದರ ವರ್ಕಿಂಗ್ನ ಕೂಡ ತಿಳ್ಕೋಬೇಕಾಗುತ್ತೆ. ಇದ್ರ ಬಗ್ಗೆ ನೀವು ಕೂಡ ತಿಳ್ಕೊಂಡು, ಸೊ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಯೂಸ್ ಮಾಡುವಾಗ ಏನಾದರೂ ನಿಮಗೆ ಈ ರೀತಿಯ ಡೌಟ್ಗಳು ಬಂತು ಅಂದಾಗ ನೀವು ಅದನ್ನು ಫೈಂಡ್ ಮಾಡಿ ಅದಕ್ಕೆ ಕಾಸ್ಟ್ ಎಷ್ಟಾಗುತ್ತೆ ಈ ಥರದ್ದೆಲ್ಲ ಕೂಡ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ಟ್ರಾನ್ಸಿಸ್ಟರ್ ಅಂತಂದರೆ ಯಾವ ರೀತಿ ಇರುತ್ತೆ ಮತ್ತು ಯಾವ ರೀತಿಯಲ್ಲಿ ಅದು ವರ್ಕ್ ಆಗುತ್ತೆ ಮತ್ತು ಹೇಗೆ ಅದು ಇನ್ವೆನ್ಷನ್ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ನಿಮಗೇನಾದ್ರೂ ಟ್ರಾನ್ಸಿಸ್ಟರ್ನ ಬಗ್ಗೆ ಗೊತ್ತಿದೆ ಅಂತಂದರೆ ನೀವು ಕೂಡ ಮೆಸೇಜ್ನ ಮಾಡಿ ತಿಳಿಸ್ಕೊಡಿ, ಅದರ ವರ್ಕಿಂಗ್ ಪ್ರೋಸೆಸ್ನ ಬಗ್ಗೆ ಕೂಡ ಹೇಳ್ಬೋದು. ಆ್ಯಂಡ್ ಇವತ್ತು ಈ ಒಂದು ಟ್ರಾನ್ಸಿಸ್ಟರ್ ಅನ್ನುವಂಥದ್ದು ಅತಿ ಚಿಕ್ಕದಾದಂತಹ ಎಲೆಕ್ಟ್ರಾನಿಕ್ ಸಾಧನ ಆಗಿರುತ್ತೆ. ವಿದ್ಯುತ್ ಸಂಕೇತಗಳನ್ನು ನಿಯಂತ್ರಣ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಟ್ರಾನ್ಸಿಸ್ಟರ್ನಲ್ಲಿ ಮೂರು ಭಾಗಗಳಿದ್ದಾವೆ, ಎಮಿಟರ್, ಬೇಸ್ ಮತ್ತು ಕಲೆಕ್ಟರ್ ಅಂತೇಳಿ. ಇದು ಒಂದು ರೀತಿ ಸಿಗ್ನಲನ್ನು ಆ್ಯಂಪ್ಲಿಫೈ ಮಾಡುತ್ತೆ ಅಥವಾ ಸ್ವಿಚ್ ಆಗಿ ಕೂಡ ಕೆಲಸ ಮಾಡುತ್ತೆ. ಇದೊಂದು ಸೆಮಿಕಂಡಕ್ಟರ್ ಸಾಧನ ಆಗಿರೋದ್ರಿಂದ ಈ ಒಂದು ಟ್ರಾನ್ಸಿಸ್ಟರ್ಗಳನ್ನು ನಾವು ಆ್ಯಂಪ್ಲಿಫೈ ವೀಕ್ ಸಿಗ್ನಲ್ ಇರುವಂತಹ ರೇಡಿಯೋಗಳಲ್ಲಿ, ಹಾಗೆ ಕೇಳುವಂತಹ ಸಾಧನಗಳಲ್ಲಿ, ಸ್ಟೀರಿಯೋ ಸಿಸ್ಟಮ್ಸ್ಗಳಲ್ಲಿ, ಮತ್ತು ಮ್ಯೂಸಿಕಲ್ ಆ್ಯಂಪ್ಲಿಫೈರ್ಗಳಲ್ಲಿ, ಡಿಜಿಟಲ್ ಕ್ಲಾಕ್ಸ್ಗಳಲ್ಲಿ, ಮತ್ತು ಮೊಬೈಲ್ ಫೋನ್ ಸರ್ಕ್ಯೂಟ್ಗಳಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲದೆ ನೀವು ನಿಮ್ಮ ಮನೆಗಳಲ್ಲಿರುವಂತಹ ಟಿ ವಿನಲ್ಲೂ ಕೂಡ ಈ ಒಂದು ಟ್ರಾನ್ಸಿಸ್ಟರ್ಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ರೆಫ್ರಿಜರೇಟರ್ಗಳಾಗಿರ್ಬೋದು, ವಾಷಿಂಗ್ ಮಿಷಿನ್ಗಳಾಗಿರ್ಬೋದು, ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಗಳನ್ನು ನಾವು ನೋಡ್ತೀವಿ ಅಂತಂದರೆ ಅಂಥ ಕಡೆಗಳಲ್ಲಿ ಕೂಡ ನೋಡೋದಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲದೆ ನಾವು ಯೂಸ್ ಮಾಡುವಂತಹ ಕಾರ್ಗಳು, ಬೈಕ್ಗಳು, ಮತ್ತು ಜಿ ಪಿ ಎಸ್ ಚಿಪ್ಸ್ಗಳಾಗಿ ಕೂಡ ಇದನ್ನು ವರ್ಕ್ ಮಾಡಲಾಗುತ್ತೆ. ಆ್ಯಂಡ್ ಮೆಡಿಕಲ್ ಎಕ್ವಿಪ್ಮೆಂಟ್ಗಳಲ್ಲೂ ಕೂಡ ನಾವು ಈ ಒಂದು ಟ್ರಾನ್ಸಿಸ್ಟರ್ಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. ಇ ಸಿ ಜಿ ಮಷಿನ್ಸ್ ಆಗಿರ್ಬೋದು ಇಂಥ ಕಡೆಗಳಲ್ಲಿ. ಸೊ ಈ ಟ್ರಾನ್ಸಿಸ್ಟರು ಇಂಥ ಕಡೆಗಳೆಲ್ಲ ಕೆಲಸ ಮಾಡುತ್ತೆ ಅಂತಂದರೆ ಇದರ ಕೆಲಸ ಏನೇನಾಗಿರುತ್ತೆ ಅಂತ ನಾನಾಗಲೇ ಹೇಳಿದೆ. ಇದು ಒಂದು ಸ್ವಿಚಿಂಗ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂಥೇಳಿ. ಸೊ ಇದು ಅನೇಕ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳಾಗಿ ಬದಲಾಗಿ ಉಪಯೋಗಿಸಲಾಗುತ್ತೆ. ಕಂಪ್ಯೂಟರ್ಗಳು, ಶ್ರವಣ ಸಾಧನಗಳು, ಹಾಗೆ ನಾನಾಗಲೇ ಹೇಳಿದಂತೆ ಟೆಲಿವಿಷನ್ ಮತ್ತು ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಇಂಥಗಳಲ್ಲಿ ಕೊಡಲು. ಸೊ ಅಷ್ಟೇ ಅಲ್ಲದೆ ಟ್ರಾನ್ಸಿಸ್ಟರ್ಗಳ ತೂಕ ತುಂಬಾ ಕಡಿಮೆ ಆಗಿರುತ್ತೆ. ವ್ಯಾಕ್ಯೂಮ್ ಟ್ಯೂಬ್ಗಳಿಗೆ ಹೋಲಿಕೆ ಮಾಡಿದ್ರೆ ಬೆಲೆನೂ ಕೂಡ ತುಂಬಾ ಕಡಿಮೆ ಇರುತ್ತೆ. ಜೊತೆಗೆ ಇದರ ವಿದ್ಯುತ್ ಶಕ್ತಿ ಬಳಕೆಯೂ ಕೂಡ ಬಹಳ ಕಡಿಮೆ ಆಗಿದ್ದರಿಂದ ಸಣ್ಣ ಬ್ಯಾಟ್ರಿಗಳ ನೆರವಿನಿಂದ ಅವುಗಳು ಕೆಲಸವನ್ನು ಮಾಡುತ್ತೆ. ಆ್ಯಂಡ್ ಟ್ರಾನ್ಸಿಸ್ಟರ್ನ ಕಂಡುಹಿಡಿಯೋದು ಒಂದು ಈಸಿ ಆದ ಕೆಲಸ ಆಗಿರಲ್ಲ. ಇದು ಅಮೆರಿಕದ ಮೂರು ಜನ ಬೌದ್ಧ ವಿಜ್ಞಾನಿಗಳಾದ ಜಾನ್ ಬಾರ್ಡೀನ್, ವಿಲಿಯಂ ಶಾಕ್ಲಿ ಮತ್ತು ವಾಲ್ಟರ್ ಬ್ರಟೇನ್ ಎನ್ನುವಂಥವರು 1948 ಅಭಿವೃದ್ಧಿಪಡಿಸ್ತಾರೆ. ಈ ಸಂಶೋಧನೆಗಾಗಿ ಅವರಿಗೆ 1956 ನೋಬೆಲ್ ಪ್ರಶಸ್ತಿ ಕೂಡ ಸಿಗುತ್ತೆ. ಆ್ಯಂಡ್ ಟ್ರಾನ್ಸಿಸ್ಟರ್ನ ಸಿಲಿಕಾನ್ ಅಥವಾ ಜರ್ಮೇನಿಯಂ ಎಂಬ ಸೆಮಿಕಂಡಕ್ಟರ್ನಿಂದ ತಯಾರು ಮಾಡಲಾಗುತ್ತೆ. ಮೂಲತಃ ಎರಡು ಮಾದರಿಗಳ ಟ್ರಾನ್ಸಿಸ್ಟರ್ಗಳು ಇದರಲ್ಲಿರುತ್ತೆ. ನಾನಾಗಲೇ ಹೇಳಿದೆ, ಅದು ಎನ್ ಪಿ ಎನ್ ಮತ್ತು ಪಿ ಎನ್ ಪಿ ಟ್ರಾನ್ಸಿಸ್ಟರ್ ಅಂಥೇಳಿ. ಆ್ಯಂಡ್ ಸೆಮಿಕಂಡಕ್ಟರ್ ಸಾಮಗ್ರಿಯ ಒಂದೇ ತುಂಡಿನಲ್ಲಿ ಬಹಳಷ್ಟು ಟ್ರಾನ್ಸಿಸ್ಟರ್ಗಳನ್ನು ತಯಾರಿಸುವಂತಹ ವಿಧಾನವನ್ನು 1960 ವಿಜ್ಞಾನಿಗಳು ಅಭಿವೃದ್ಧಿಪಡಿಸ್ತಾರೆ. ಇದು ಯಾವ್ಯಾವ ರೀತಿ ಇನ್ವೆನ್ಷನ್ ಆಗ್ತಾ ಹೋಗುತ್ತೆ ಅಲ್ವಾ, ಇದರ ಜೊತೆಗೆ ನಂತರ ಅದೇ ಒಂದು ಸೆಮಿಕಂಡಕ್ಟರ್ನಲ್ಲಿ ಸಂಪೂರ್ಣವಾಗಿ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳನ್ನು ಪ್ರಿಪೇರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಇವನ್ನೇ ಈಗ ನಾವು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳಂಥೇಳಿ ಕರೆಯುವಂಥದ್ದು. ಹಾಗಾಗಿಯೇ ಇದನ್ನು ಹೀಗೂ ಕೂಡ ಹೇಳ್ಬೋದು, ಸಣ್ಣ ಬೆಲೆಯ ಸಣ್ಣ ಗಾತ್ರದ ಟ್ರಾನ್ಸಿಸ್ಟರ್ಗಳನ್ನು ಅಭಿವೃದ್ಧಿಪಡಿಸಿರೋದ್ರಿಂದ ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿ ಜಗತ್ತಿನಾದ್ಯಂತ ಭಾರಿ ಭಾರಿ ಕ್ರಾಂತಿಯನ್ನು ಉಂಟು ಮಾಡಿದೆ ಅಂಥೇಳಿ. ಸೊ ಈ ರೀತಿ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಗಳಲ್ಲಿ ನೀವು ಕೂಡ ಟ್ರಾನ್ಸಿಸ್ಟರ್ಗಳನ್ನು ನೋಡಿರ್ತೀರ, ಅದರ ವರ್ಕಿಂಗ್ ಪ್ರೊಸೆಸ್ ಇದಾಗಿರುತ್ತೆ. ಆ್ಯಂಡ್ ಟ್ರಾನ್ಸಿಸ್ಟರ್ನ ಕಂಡಿಡಿದಿದ್ದು ಹೇಳಿದ್ದೀನಿ. ಆ್ಯಂಡ್ ನೀವು ಕೂಡ ಈ ರೀತಿ ಏನಾದರೂ ಚಿಕ್ಕ ಚಿಕ್ಕ ವಸ್ತುಗಳನ್ನ ನೋಡಿದಿರಾ ಅಂತಂದರೆ ಅದರ ಇನ್ವೆನ್ಷನ್ ಯಾವಾಗಾಯಿತು, ಇನ್ವೆಂಟ್ ಮಾಡಿದವರು ಯಾರು, ಈ ಥರದ ವಿಷಯಗಳನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಆ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಕೂಡ ತಿಳ್ಕೋಬೋದು. ಹಾಗಿದ್ರೆ ನಮ್ಮ ಶೋನ ಕೇಳಿಸ್ಕೊಳ್ತಾರೆ, ಎಂಜಾಯ್ ಮಾಡ್ತಾರೆ ಎಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಿವತ್ತು ತಿಳಿಸಿದಂತಹ ಈ ಒಂದು ವಿಷಯ ಕೂಡ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಅಂದರೆ ಸೊ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ. ಹಾಗೆ ಇನ್ನೊಂದು ವಿಷಯದ ಬಗ್ಗೆ ಹೇಳೋದಕ್ಕೆ ವಾಪಸ್ ಬರ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೂ ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಹೇಳ್ತೀನಿ ಅಂತ ಹೇಳಿ. ಸೊ ಆಗಲೇ ಟ್ರಾನ್ಸಿಸ್ಟರ್ನ ಬಗ್ಗೆ ತಿಳ್ಕೊಂಡಿದ್ದೀರಾ ನೀವು, ಟ್ರಾನ್ಸಿಸ್ಟರ್ ಹೇಗೆಲ್ಲ ವರ್ಕ್ ಆಗುತ್ತೆ ಮತ್ತು ಇದು ಯಾವಾಗ ಇದು ಇನ್ವೆನ್ಷನ್ ಆಯಿತು ಅಂಥೇಳಿ. ಆ್ಯಂಡ್ ಹಾಗೆ ನಾವೀಗ ಡೈಲಿ ಲೈಫ್ನಲ್ಲಿ ಯೂಸ್ ಮಾಡುವಂತಹ ವಸ್ತುಗಳಲ್ಲಿ ತುಂಬಾ ವಸ್ತುಗಳು ನಮಗೆ ತುಂಬಾ ಹತ್ತಿರವಾಗಿರುತ್ತೆ, ಗೊತ್ತಿರುತ್ತೆ ನಮಗೆ ಇಂತಿಂಥ ವಸ್ತುಗಳು ಅಂತೇಳಿ. ಆದರೆ ಅದರ ಇನ್ವೆನ್ಷನ್ ಆಗಿರ್ಬೋದು, ಅದರ ಹಿಂದಿರುವಂತಹ ಒಂದು ಎಕ್ಸ್ಪೆರಿಮೆಂಟ್ಸ್ ಆಗಿರ್ಬೋದು ನಮಗೆ ಇನ್ನೂ ಗೊತ್ತಿರಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ಶೋಗಳಲ್ಲಿ ಈ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯನ ಹೇಳ್ತೀನಿ ಅಂತ ಹೇಳಿದೆ. ಅದು ನಾವು ತಿನ್ನುವಂತಹ ಫುಡ್ಗೆ ಬಳಕೆ ಮಾಡ್ತಾರೆ. ನಾವು ಈಗೆಲ್ಲ ತಿಂತಾ ಇರುವಂತಹ ಫುಡ್ಗೆ ಬಳಕೆ ಮಾಡೋದಕ್ಕೆ ಒಂದಲ್ಲ ಎರಡಲ್ಲ ಸುಮಾರು ತರಹದ ಇಂಗ್ರೀಡಿಯೆಂಟ್ಸ್ಗಳಿದ್ದಾವೆ. ಅದರಲ್ಲಿ ನ್ಯಾಚುರಲ್ ಒಂದಷ್ಟಿದ್ರೆ ಇನ್ನು ಆರ್ಟಿಫಿಷಿಯಲ್ ಆಗಿ ತಯಾರು ಮಾಡಿದಂಥವು ಸುಮಾರಿದ್ದಾವೆ. ಆ್ಯಂಡ್ ಇತ್ತೀಚಿಗೆ ದಿನಗಳಲ್ಲಿ ಬಹಳಷ್ಟು ಬಳಕೆ ಮಾಡ್ತಾ ಇರುವಂತಹ ವಸ್ತುಗಳಲ್ಲಿ ನಾವು ನೋಡ್ತೀವಿ ಅಂತಂದರೆ ಈ ಒಂದು ವಸ್ತು ಕೂಡ ಅಂತ ಹೇಳ್ಬೋದು. ಯಾಕೆಂದರೆ ಇತ್ತೀಚಿಗೆ ನಾವೆಲ್ಲ ಸ್ಟ್ರೀಟ್ ಸೈಡ್ ಫುಡ್ಗಳಾಗಿರ್ಬೋದು ಅಥವಾ ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಹೋಗೋದು ಜಾಸ್ತಿ. ಆ್ಯಂಡ್ ಇಂತಹ ಕಡೆಗಳಲ್ಲಿ ಹೆಚ್ಚೆಚ್ಚು ಈ ಚಾಟ್ಸ್ಗಳು, ಸ್ನ್ಯಾಕ್ಸ್ಗಳು ಈ ಥರದ್ದೆಲ್ಲ ಮಾಡೋಕ್ಕೆ ಶುರು ಮಾಡಿದಾಗಿಂದ ಈ ಚೈನೀಸ್ ಐಟಮ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಚೈನೀಸ್ ಐಟಮ್ಗಳಲ್ಲಿ ಹೆಚ್ಚಿನದಾಗಿ ಮನೆಯಲ್ಲಿರುವಂತಹ ಪದಾರ್ಥಗಳನ್ನ ಬಳಕೆ ಮಾಡೋದ್ರ ಜೊತೆಗೇ ಆರ್ಟಿಫಿಷಿಯಲ್ ಆಗಿರುವಂತಹ ಪ್ರಾಡಕ್ಟ್ಗಳನ್ನ ಕೂಡ ಬಳಕೆ ಮಾಡೋದು ಹೆಚ್ಚು. ಅಂತಹದ್ರಲ್ಲಿ ನಮಗೆಲ್ಲ ನ್ಯಾಚುರಲ್ ಆಗಿ ಸಿಗುವಂತಹ ಹುಳಿ, ಖಾರ ಇದೆಲ್ಲ ಗೊತ್ತೇ ಇದೆ. ಆದರೆ ಇಲ್ಲೊಂದು ವಸ್ತುವನ್ನು ಬಳಕೆ ಮಾಡ್ತಾರೆ, ಇದು ಒಂದು ರೀತಿಯ ಹುಳಿ ಹುಳಿ ಫೀಲ್ನ ಕೊಡುತ್ತೆ. ಇದು ಆಬ್ವಿಯಸ್ಲಿ ನಿಮ್ಗೆ ಗೊತ್ತಾಗಿದೆ, ವಿನೆಗರ್ ಅಂತೇಳಿ. ಈಗ ನಾವು ಬೇರೆ ಬೇರೆ ಫುಡ್ಗಳನ್ನ ತಿನ್ನೋದಕ್ಕೆ ಹೋದಾಗ ಹುಳಿ ಬರೋದಕ್ಕೆ ಅಂಥೇಳಿ ಈ ಒಂದು ಅಂಶವನ್ನು ಬಳಕೆ ಮಾಡ್ತಾರೆ. ವಿನೆಗರ್ ಅಂತಂದರೆ ಏನು ಅಂತ ನೀವು ಕೇಳೋದಾದರೆ, ವಿನೆಗರ್ನ ಹೇಗೆ ಮೆನ್ಷನ್ ಮಾಡ್ತಾರೆ ಮತ್ತು ಇದು ಯಾವ್ದಾದ್ರಿಂದ ಮಾಡ್ತಾರೆ ಅಂತ ನಾವು ನೋಡೋದಾದರೆ, ವಿನೆಗರ್ ಅನ್ನುವಂಥದ್ದು ಒಂದು ಹುಳಿಯಾದಂತಹ ಲಿಕ್ವಿಡ್ ಆಗಿರುತ್ತೆ. ಅದರಲ್ಲಿ ಶೇಕಡ 4-12 ಆ್ಯಸಿಡಿಕ್ ಆ್ಯಸಿಡ್ನ ಆ್ಯಡ್ ಮಾಡಿರ್ತಾರೆ ಮತ್ತು ಇತರ ಪದಾರ್ಥಗಳು ಕೂಡ ಇದರಲ್ಲಿ ಆ್ಯಡ್ ಮಾಡಿರ್ತಾರೆ. ವಿನೆಗರ್ ಎನ್ನುವಂತಹ ಪದವನ್ನು ನೀವು ಕೂಡ ಕೇಳಿರ್ತೀರಿ. ಆ್ಯಂಡ್ ನಿಮ್ಮ ಮನೇಲಿ ಕೂಡ ಇದರ ಒಂದು ಬಾಟಲ್ ಕೂಡ ಇರಬಹುದು. ಆ್ಯಂಡ್ ವಿನೆಗರ್ ಆ್ಯಕ್ಚುಲಾಗಿ ಇದು ಫ್ರೆಂಚ್ ಶಬ್ದ ಆಗಿರುತ್ತೆ. ಇದು ಫ್ರೆಂಚ್ ಭಾಷೆಯಿಂದ ಬಂದಿರುವಂತಹ ಶಬ್ದ ಆಗಿರೋದ್ರಿಂದ ಇಲ್ಲಿ ವಿನ್ ಅಂತ ಅಂದರೆ ದ್ರಾಕ್ಷ ರಸ ಆಗಿರುತ್ತೆ, ಅಂದರೆ ವೈನ್ ಆಗಿರುತ್ತೆ. ಮತ್ತು ಐಗರ್ ಅಂತ ಅಂದರೆ ಇದು ಹುಳಿ ಅಂತ ಅರ್ಥ ಆಗಿರುತ್ತೆ. ಹಾಗಾಗಿ ಇದನ್ನು ಎರಡು ಒಟ್ಟು ಮಾಡಿ ವಿನೆಗರ್ ಎನ್ನುವಂತಹ ಒಂದು ಹೆಸರನ್ನು ಇಡಲಾಗಿದೆ. ಇದನ್ನು ಮುಖ್ಯವಾಗಿ ಸಲಾಡ್ಗಳಿಗೆ, ಸಾಸ್ಗಾಗಿ ಮತ್ತು ಮೀನು, ಮಾಂಸ ಈ ಥರದ ಪದಾರ್ಥಗಳಿಗೆ ಸ್ವಾದವನ್ನು ಹೆಚ್ಚಿಸೋದಕ್ಕೆ ಬಳಸಲಾಗುತ್ತೆ. ಮತ್ತು ಇದನ್ನು ಉಪ್ಪಿನಕಾಯಿಯಲ್ಲಿ ಕೂಡ ಬಳಕೆ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಮನೆಯ ನೈರ್ಮಲ್ಯದ ಉದ್ದೇಶಗಳಿಗೂ ಕೂಡ ಇದನ್ನು ಬಳಕೆ ಮಾಡಲಾಗುತ್ತೆ, ಅಂದರೆ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ. ಇದು ಒಂದು ರೀತಿಯ ಔಷಧೀಯ ಗುಣಗಳನ್ನು ಹೊಂದಿರೋದ್ರಿಂದ ಇತಿಹಾಸದುದ್ದಕ್ಕೂ ಬಳಕೆಯಲ್ಲಿದೆ. ಕೆಲವು ರೋಗಿಗಳಿಗೆ ಇದನ್ನು ತೆಗೆದುಕೊಳ್ಳೋದಕ್ಕೆ ವೈದ್ಯರು ಕೂಡ ಹೇಳ್ತಾರೆ. ವಿನೆಗರನ್ನು ಫರ್ಮೆಂಟೇಷನ್ನ ಮೂಲಕ ತಯಾರು ಮಾಡೋದ್ರಿಂದ ಇದನ್ನು ಫ್ರೂಟ್ ಜ್ಯೂಸ್ ಮತ್ತು ಶುಗರ್ನ ಆ್ಯಡ್ ಮಾಡಿ ಮಾಡಲಾಗುತ್ತೆ. ಆ್ಯಂಡ್ ಈ ವಿನೆಗರ್ನ ಎಷ್ಟು ಪಾರ್ಟಾಗಿ ಮಾಡಿದ್ದಾರೆ ಅಂತ ನೋಡೋದಾದರೆ, ನಾವು ಈ ಒಂದು ರಾ ಮೆಟೀರಿಯಲ್ಗಳನ್ನ ಬಳಕೆ ಮಾಡಿಕೊಂಡು ವೈನ್ ವಿನೆಗರ್ ಆಗಿ ಮಾಡ್ತಾರೆ, ಮತ್ತು ಸೈಡರ್ ವಿನೆಗರ್ ಅಂತೇಳಿ ಕೂಡ ಸಿಗುತ್ತೆ, ಮಾಲ್ಟ್ ವಿನೆಗರ್ ಅಂತ ಕೂಡ ಸಿಗುತ್ತೆ, ಹಾಗೆ ಶುಗರ್ ವಿನೆಗರ್ ಅಂತ ಕೂಡ ಸಿಗುತ್ತೆ. ಈ ರೀತಿಯ ಹೆಸರುಗಳಿಂದ ವಿನೆಗರ್ನ ನಾವು ಫೈಂಡ್ ಮಾಡ್ಬೋದು. ಆ್ಯಂಡ್ ಈ ಒಂದು ಫ್ರೂಟ್ ಜ್ಯೂಸ್ ಅಥವಾ ಏನು ದ್ರಾಕ್ಷ ರಸಕ್ಕೆ ಹುಳಿ ಬರೆಸುವಂತಹ ಪ್ರಕ್ರಿಯೆ ಮೂಲಕ ವೈನ್ ವಿನೆಗರನ್ನು ತಯಾರು ಮಾಡ್ತಾರೆ. ಇನ್ನು ಸೈಡರ್ ವೈನ್ನ ತಯಾರು ಮಾಡೋದಕ್ಕೆ ಹಣ್ಣಿನ ರಸಗಳಿಂದ, ಅಂದರೆ ಸಾಮಾನ್ಯವಾಗಿ ಸೇಬು ರಸಕ್ಕೆ ಹುಳಿ ಬರೆಸಿ ತಯಾರು ಮಾಡ್ತಾರೆ. ಆ್ಯಂಡ್ ಇದನ್ನು ಆ್ಯಸ್ ಇಟ್ ಈಸ್ ಫರ್ಮೆಂಟೇಷನ್ನಿಂದ ಪಡೆಯಲಾಗುತ್ತೆ. ಅಷ್ಟೇ ಅಲ್ಲದೆ ಕಡಲೆ ಮತ್ತು ಆಲೂಗಡ್ಡೆಯಂತಹ ಪದಾರ್ಥಗಳನ್ನು ಹುದುಗ್ ಬರೆಸಿ ಅದರ ಫರ್ಮೆಂಟೇಷನ್ ಮೂಲಕ ಮಾಲ್ಟ್ ವಿನೆಗರನ್ನು ತಯಾರು ಮಾಡ್ತಾರೆ. ಇನ್ನು ಶುಗರ್ ವಿನೆಗರ್ ಯಾವ ರೀತಿ ತಯಾರು ಮಾಡ್ತಾರೆ ಅಂತ ನೋಡಿದ್ರೆ, ಗ್ಲೂಕೋಸ್ ಸಿರಪ್ ಮತ್ತು ಕಾಕಂಬಿಯನ್ನ ಹುಳಿಯನ್ನು ಬರೆಸಿ ತಯಾರು ಮಾಡಲಾಗುತ್ತೆ. ವಿನೆಗರ್ನ ನಾನಾ ವಿಧಾನಗಳಲ್ಲಿ ತಯಾರು ಮಾಡಲಾಗುತ್ತೆ. ಇವುಗಳಲ್ಲಿ ಮುಖ್ಯ ಅಂತಂದರೆ ಆರ್ಲಿಯನ್ಸ್ ಅಥವಾ ಹಳೆ ಫ್ರೆಂಚ್ ವಿಧಾನದಲ್ಲಿ ಮಾಡ್ತಾರೆ, ಮತ್ತು ಫಾಸ್ಟಾಗಿ ಮಾಡೋ ರೀತಿಯಲ್ಲಿ ವಿನೆಗರ್ ತಯಾರಿಕೆ ವಿಧಾನವನ್ನು ಕೂಡ ಬಳಕೆ ಮಾಡ್ತಾರೆ. ನಿರಂತರವಾಗಿ ವಿನೆಗರ್ನ ತಯಾರು ಮಾಡುವಂತಹ ಕಂಟಿನ್ಯೂಸ್ ಪ್ರೊಸೆಸ್ಸಲ್ಲಿ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಸೊ ಈ ರೀತಿಯಲ್ಲಿ ವಿನೆಗರ್ ತಯಾರಾಗುತ್ತೆ. ಆ್ಯಂಡ್ ವಿನೆಗರ್ನ ನೀವು ಕೂಡ ಬಳಕೆ ಮಾಡ್ತಾ ಇದ್ರೆ ಇಷ್ಟೆಲ್ಲ ವಿಷಯಗಳನ್ನ ನೀವು ಕೂಡ ಫಸ್ಟ್ ಟೈಮ್ ತಿಳ್ಕೊಂಡಿದ್ರಿ ಅಂತಂದರೆ ನಿಮಗೆ ಹೇಗೆ ಅನಿಸ್ತು ಅದನ್ನು ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9686092279 ಈ ಸಂಖ್ಯೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೀವು ಕೂಡ ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್ ಹೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.2 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
4: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
4: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
5: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
7: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಒಬ್ಬರ ಪ್ರಾಣ ಉಳಿಸಲು ರಕ್ತದಾನಕ್ಕಿಂತ ದೊಡ್ಡ ದಾನವಿಲ್ಲ. ನಮ್ಮ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿ ಮಾಡಿ ನಮ್ಮ ಹೃದಯದ ಆರೋಗ್ಯ ಕಾಪಾಡುವ ರಕ್ತದಾನ ಮಾಡಲು ನಾವು ಮುಂದಾಗೋಣ. ದೇಶದ ಪ್ರಸಿದ್ಧ ಮಾನಸಿಕ ವೈದ್ಯರಾಗಿದ್ದ ಡಾಕ್ಟರ್ ಅಶೋಕ್ ಪೈ ಅವರ ಸ್ಮರಣಾರ್ಥ ಮಾನಸ ಸಮೂಹ ಸಂಸ್ಥೆಗಳು, ಐಎಂಎ ಶಿವಮೊಗ್ಗ, ರೋಟರಿ ಬ್ಲಡ್ ಬ್ಯಾಂಕ್, ಸಂಜೀವಿನಿ ರಕ್ತ ಕೇಂದ್ರ ಹಾಗೂ ಯುವ ರೆಡ್ ಕ್ರಾಸ್ ಘಟಕದ ಸಂಯುಕ್ತಾಶ್ರಯದಲ್ಲಿ ಇದೇ ಅಕ್ಟೋಬರ್ 1 ಬೆಳಗ್ಗೆ 9:30 ಸಂಜೆ 5 ಮಾನಸ ಆಸ್ಪತ್ರೆ ಎದುರು ಮುತ್ತಣ್ಣ ಗ್ಯಾಲರಿಯಲ್ಲಿ ಸಾಮೂಹಿಕ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ನಿಮ್ಮ ಒಂದು ಹನಿ ರಕ್ತ ಜೀವ ಉಳಿಸಬಹುದು. ಬನ್ನಿ, ರಕ್ತದಾನ ಮಾಡಿ, ಆರೋಗ್ಯವಂತರಾಗೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008302192. ಸಂಖ್ಯೆ ಮತ್ತೊಮ್ಮೆ 9008302192. ರಕ್ತದಾನ ಮಾಡಿ ಜೀವ ಉಳಿಸಿ.
6: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
7: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ರಿಗೂ ಸೇರಿ.
6: ಹೌದಾ? ಅದ್ ಹೇಗೆ?
7: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ. ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ. ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
8: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
9: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
8: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
9: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
10: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
11: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
12: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
13: ಹೂನೇ ರೆಡಿ ಆಗ್ತಾ ಇದೆ.
12: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
14: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಇಂದೇ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
3: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ. ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಕೇಳುಗರೆ, ಸಮಯ 6:30 ಆಗಿದೆ. ಸೊ ನಾನು ಬಂದಿದ್ದು ಆಗಿದೆ, ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದು ದಿನ ಕೂಡ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಅಫ್ಕೋರ್ಸ್ ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ಮನೆ ಕಟ್ಟಬೇಕು ಅಂತ ಸಾಕಷ್ಟು ಜನರು ಕನಸು ಕಂಡಿರ್ತಾರೆ. ಮನೆ ಕಟ್ಟಾದ್ಮೇಲೆ ಅದಕ್ಕೆ ಪೇಂಟ್ ಮಾಡಿಸಿದಾಗ ಮನೆಯ ಲುಕ್ಕೇ ಚೇಂಜ್ ಆಗುತ್ತೆ. ಹಾಗಿದ್ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾಕೆ ಒಂದು ಪೇಂಟ್ ಬಿಸ್ನೆಸ್ ಬಗ್ಗೆ ಮಾತಾಡಬಾರ್ದು ಅಂತ ಅನ್ನಿಸ್ತು. ಸೊ ಇವತ್ತು ನಮ್ಮ ಜೊತೆಗೆ ಭೂಮಿಕಾ ಎಂಟರ್ಪ್ರೈಸಸ್ ನ ಮಾಲೀಕರಾಗಿರುವಂತಹ MS ಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಅವರ ಬಿಸ್ನೆಸ್ ಜರ್ನಿ ಬಗ್ಗೆ ತಿಳ್ಕೊಳ್ಳೋಣವಾ. ಸ್ವಾಮಿ ಸರ್, ನಮಸ್ತೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
15: ನಮಸ್ತೆ ಮೇಡಮ್.
3: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
15: ಥ್ಯಾಂಕ್ ಯು ಮೇಡಮ್.
3: ಓಕೆ ಸ್ವಾಮಿ ಸರ್, ಹೇಗಿದ್ದೀರಾ?
15: ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ?
3: ಥ್ಯಾಂಕ್ ಯು, ನಾನು ಕೂಡ ಚೆನ್ನಾಗಿದ್ದೀನಿ. ಕಾಫಿ ಆಯ್ತಾ ಸರ್?
15: ಎಸ್ ಮೇಡಮ್.
3: ಆಗಿದೆ. ಸೊ ನಮ್ಗೇನಾದ್ರೂ ಕಾಫಿ ಟೀ ಸಿಗ್ಬೋದಾ?
15: ಶೋರ್ ಮೇಡಮ್.
3: ಓಕೆ ಸರ್, ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ಮಾಡಿಕೊಡ್ಬೋದಾ? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ ಸರ್?
15: ಮೇಡಮ್, ನಾನು ಬೇಸಿಕಲಿ ಗಾಜನೂರು, ನಮ್ಮ ಊರು. ನಾನು ಹುಟ್ಟಿದ್ದು ಗಾಜನೂರಲ್ಲೇ, ಬೆಳೆದಿದ್ದು ಗಾಜನೂರು. ನನ್ನ ಎಜುಕೇಷನ್ ಎಲ್ಲ ರಂಭಾಪುರಿ ಪೀಠ ಮತ್ತು ತೀರ್ಥಹಳ್ಳಿಯಲ್ಲಿ ಆಗಿದ್ದು. ಬೇಸಿಕಲಿ ಸಿವಿಲ್ ಇಂಜಿನಿಯರು. ಅರೌಂಡ್ 11 ಇಯರ್ಸು ನಾನು ಬೆಂಗಳೂರು ಕಾರ್ಪೊರೇಟಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಕಾರ್ಪೊರೇಟಲ್ಲಿ ಇರುವಾಗಲೇ ಇನ್ ನೇಮ್ ಆಫ್ ಫಾದರ್ ನೇಮಲ್ಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿಕೊಂಡ್ವಿ. ಬಿಕಾಸ್ ನಮ್ಮ ಡೆಸ್ಟಿನಿ ಇದ್ದಿದ್ದು ನೇಟಿವ್, ಬೆಂಗಳೂರಲ್ಲೇ ಸೆಟ್ಲ್ ಆಗಬೇಕು ಅನ್ನೋದಿರಲಿಲ್ಲ. ಸೊ ಸಡನ್ನಾಗಿ ಕೆಲಸ ಬಿಟ್ಟು ಬಂದು ಇಲ್ಲಿ ನಾವು ನ್ಯೂ ಎಂಟ್ರೆನ್ಸ್ ಆಗಿ ಬರೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗೇ 2014 ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಇನ್ ದ ನೇಮ್ ಆಫ್ ಫಾದರ್. ಲೇಟರ್ ಆನ್ ನಾನು ವರ್ಕ್ ಅದೊಂದು ಸ್ಟೇಬಲ್ ಬಂದಾಗ ರಿಸೈನ್ ಮಾಡಿಬಿಟ್ಟು ಶಿವಮೊಗ್ಗಕ್ಕೆ ಬಂದಿದ್ದು. ಇಲ್ಲಿಗೆ ಬಂದಮೇಲೆ ಮತ್ತೆ ಇನ್ ದ ನೇಮ್ ಆಫ್ ಮದರ್ ನೇಮಲ್ಲಿ ಮತ್ತೆ ಒಂದು ಎಂಟರ್ಪ್ರೈಸಸ್ನ ಓಪನ್ ಮಾಡ್ತೇನೆ. ಸೊ ನನ್ನ ತಮ್ಮನೂ ಬಿಸ್ನೆಸ್ ಲೈನಲ್ಲೇ ಇದ್ದಾನೆ. ಸೊ ಇದೊಂದು ಫ್ಯಾಮಿಲಿ ಬಿಸ್ನೆಸ್ ಥರ ಆಗಿದೆ. ಬೇಸಿಕಲಿ ನಮ್ಮದು ಶಿವಮೊಗ್ಗ.
3: ಬೇಸಿಕಲಿ ಶಿವಮೊಗ್ಗ, ಫೈನ್. ಕಾರ್ಪೊರೇಟ್ ಫೀಲ್ಡಲ್ಲಿ ಇದ್ದಾಗ ಅಲ್ಲಿ ನಿಮಗೆ ಗೊತ್ತಿರುತ್ತೆ, ಒಂದು ಒಳ್ಳೆ ಸ್ಯಾಲ್ರಿನೇ ಇರುತ್ತೆ. ಸೊ ಅದನ್ನ ಬಿಟ್ಟು ನೀವು ಬಿಸ್ನೆಸ್ ಫೀಲ್ಡಿಗೆ ಬರಬೇಕಂತ ನಿಮಗೆ ಯಾಕೆ ಅನ್ನಿಸ್ತು?
15: ಎಂಡ್ ಆಫ್ ದ ಡೇ ಕಾರ್ಪೊರೇಟ್ ಏನಂದರೆ ತಿಂಗಳೆಲ್ಲ ಕೆಲಸ ಮಾಡೋದು, ಸಂಬಳ ತಗೊಳ್ಳೋದು, ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗಲ್ಲ. ಅದು ಒಂದು ಪಾರ್ಟ್. ಆದರೆ ತುಂಬ ಜನ ಇದ್ದಾರೆ ಈಗ, ಆಲ್ಮೋಸ್ಟ್ ನೀವು ನೋಡ್ತಿರ್ಬೋದು ಇಂಜಿನಿಯರಿಂಗಲ್ಲಿ ಇಯರ್ಲಿ 20,000-22,000 ಸ್ಟೂಡೆಂಟ್ಸು ಪಾಸ್ಔಟ್ ಆಗ್ತಾ ಇದ್ದಾರೆ. ಎಲ್ಲರೂ ಕಾರ್ಪೊರೇಟಲ್ಲೇ ಹೋದರೆ ಆಂಟ್ರಪ್ರಿನರ್ ಆಗೋದು ಯಾರು? ಸೊ ಇದು ನನ್ನ ಕನ್ಸರ್ನ್ ಇದ್ದಿದ್ದು ಮೇಜರ್ ಆಗಿ. ಸಿವಿಲಲ್ಲಿ ನಾನು ಕ್ವಾಲಿಟಿ ಫೀಲ್ಡಲ್ಲಿ ಇದ್ದಿದ್ದು, ಅದರಲ್ಲೇ ಒಂದು ಏನಾದರೂ ಒಂದು ಚಾಪ್ ಮೂಡಿಸ್ಬೇಕು ಅಂತೇಳಿ ನಾವು ಬಂದಿದ್ದು ಅಷ್ಟೇ ಇಲ್ಲಿಗೆ.
3: ಸೂಪರ್. ಸೊ ಇದು ಇಂಜಿನಿಯರ್ ಬಿಸ್ನೆಸ್ ಮ್ಯಾನ್ ಆದಂಥ ಒಂದು ಸ್ಟೋರಿ
15: ಹೇಳ್ಬೋದು ಮೇಡಮ್.
3: ಸೊ ಸ್ವಾಮಿ ಸರ್, ನನಗೀಗ ನೀವು ಯಾರು, ನೀವು ಹುಟ್ಟಿ ಬೆಳೆದಿದ್ದು ಎಲ್ಲಿ, ಸೊ ಏಕೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿರಿ ಅನ್ನೋ ಬಗ್ಗೆ ಗೊತ್ತಾಯಿತು. ನನಗೆ ಭೂಮಿಕಾ ಎಂಟರ್ಪ್ರೈಸಸ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಕೊಡ್ಬೋದಾ? ಫಸ್ಟ್ ಆಫ್ ಆಲ್, ಭೂಮಿಕಾ ಅಂದರೆ ಯಾರು ಸರ್, ಯಾಕೆ ಈ ಹೆಸರನ್ನ ಇಟ್ಟಿದ್ದು?
15: ಭೂಮಿಕಾ ಅಂದರೆ ಒಂದು ಸ್ವಲ್ಪ ಎಮೋಷನಲ್ ಟಚ್ ಇದೆ. ನೋಡು, ನನ್ನ ಸಿಸ್ಟರ್ 2020 ಶಿ ಪಾಸ್ಡ್ ಅವೇ ಇನ್ ದ ಏಜ್ ಆಫ್ 17. ಸಮ್ ಏನು ಹೆಲ್ತ್ ಇಶ್ಯೂಸಿಂದ ಅವಳು ಪಾಸ್ಡ್ ಆನ್. ಸೊ ಅದು ಅವಳ ಹೆಸರಲ್ಲೇ ನಾವು ಫಸ್ಟು ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ಮನೆದೇವರ ಹೆಸರು ವೀರಭದ್ರೇಶ್ವರ ಎಂಟರ್ಪ್ರೈಸಸ್ ಅಂತ. ಸೊ ಅವಳ ಒಂದು ನೆನಪಿಗಿರಲಿ ಅಂತೇಳಿ ಭೂಮಿಕಾ ಎಂಟರ್ಪ್ರೈಸಸ್ಸನ್ನು ತೊಗೊಂಡೋಗಿದ್ವಿ. ಇನ್ನು ನೆಕ್ಸ್ಟ್ ಲೇಟರ್ ಆನ್ ಒಂದು ನಡೀತಾ ಇದೆ, ಟೆಕ್ಸ್ಟೈಲ್ ಬಿಸ್ನೆಸ್ಸಿಗೂ ನೆಕ್ಸ್ಟ್ ಬೇರೆ ಬೇರೆ ವರ್ಟಿಕಲ್ಲಿಗೆ ಎಂಟರ್ ಆಗ್ತಾ ಇದ್ದೀವಿ. ಬೈ December end ಅವ್ರ January 1st ನಾವು ಭೂಮಿಕಾ ಎಂಟರ್ಪ್ರೈಸಸ್ ಅದರ ಕೆಳಗಡೆ ಟೆಕ್ಸ್ಟೈಲ್ ಇಂಡಸ್ಟ್ರಿಗೂ ಬರ್ತಾ ಇದ್ದೀವಿ.
3: ಸೂಪರ್, ಆಲ್ ದ ಬೆಸ್ಟ್ ಫಾರ್ ದಟ್ ಸರ್. ಸೊ ಈಗ ಭೂಮಿಕಾ ಎಂಟರ್ಪ್ರೈಸಸ್ ಮೇನ್ ಆಗಿ ಇಲ್ಲಿ ಏನು ಸಿಗುವಂಥದ್ದು, ಏನು ಸೇಲ್ಸ್ ಆಗುತ್ತೆ, ಏನೆಲ್ಲ ಸರ್ವಿಸಸ್ ಇದೆ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನೀಡ್ಬೋದಾ?
15: ಮೇಡಮ್, ಭೂಮಿಕಾ ಎಂಟರ್ಪ್ರೈಸಸ್ ಇಸ್ ಪ್ಯೂರ್ಲಿ ಪೇಂಟ್ ಶಾಪ್, ಪೇಂಟ್ ಆ್ಯಂಡ್ ವಾಟರ್ ಪ್ರೂಫಿಂಗ್ ಮೆಟೀರಿಯಲ್ ಶಾಪ್. ನಮ್ಮಲ್ಲಿ JSW ಅಥರೈಸ್ಡ್ ಡೀಲರ್ ನಾವು. ಎಕ್ಸ್ಕ್ಲೂಸಿವ್ಲಿ JSW ಪೇಂಟ್ಸ್ ಮಾತ್ರ ಇಲ್ಲಿ ಸಿಗುತ್ತೆ. ನಮ್ಮದು ಅಪ್ಲಿಕೇಶನ್ ಮತ್ತು ಸರ್ವಿಸ್ ಎರಡೂ ಕೂಡ ಇದೆ. ನಾವು ಕಾಂಟ್ರಾಕ್ಟ್ ತೊಗೊಂಡು ಅಪ್ಲಿಕೇಶನ್ ಮಾಡಿಕೊಡ್ತೇವೆ. ಇಲ್ಲ ಸರ್, ರಿಟೇಲ್ ಸೇಲ್ ಅಂದರೆ ರಿಟೇಲ್ ಸೇಲ್ ಏನಿದೆ, ಹೋಲ್ಸೇಲ್ ಸೇಲ್ ಇದೆ. ನಾಟ್ ಓನ್ಲಿ ಶಿವಮೊಗ್ಗ, ಬೆಂಗಳೂರಲ್ಲಿ 7 ಪ್ರಾಜೆಕ್ಟ್ಸ್ ಈಗ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ನಡೀತಾ ಇದೆ. ಹುಬ್ಳಿಲಿ 2 ಪ್ರಾಜೆಕ್ಟ್ ನಡೀತಾ ಇದೆ, ಗದಗಲ್ಲಿ ಒಂದು ಇದೆ, ಚಿಕ್ಕಮಗಳೂರಲ್ಲಿ ಒಂದು ನಡೀತಾ ಇದೆ. ಸೊ ಆಲ್ ಓವರ್ ಕರ್ನಾಟಕದಲ್ಲಿ ಪ್ರಾಜೆಕ್ಟ್ಸ್ಗಳು ನಡೀತಾನೆ ಇದೆ. ನಾಟ್ ಓನ್ಲಿ ಪೇಂಟ್ಸ್, ಇಂಟೀರಿಯರ್ ಕೂಡ ನಾವು ಮಾಡ್ತಾ ಇದ್ದೀವಿ.
3: ಓಕೆ, ಇಂಟೀರಿಯರ್ಸ್ ಅಂದರೆ ಯಾವ ಥರ ಸರ್?
15: ಲೈಕ್ TV ಯೂನಿಟ್ಸ್, ವಾರ್ಡ್ರೋಬ್ಸ್, ಇಟಾಲಿಯನ್ ಕಿಚನ್, ಮಾಡರ್ನ್ ಕಿಚನ್ಸ್. ಸೊ ಅದನ್ನ ಡಿಸೈನ್ಸ್, ಈಗ ಒಂದು ಸೈಟ್ ಇದೆ ಅಂದರೆ ವಿಜುವಲೈಸೇಷನ್ ಬೇಕಾಗಿರೋದು ಮೈನ್. ಫಸ್ಟು ಸೈಟ್ ವಿಸಿಟ್ ಮಾಡಿಬಿಟ್ಟು ನಾವು ವಿಜುವಲ್ಲು ಅಲ್ಲಿಗೆ ಸೈಟಿಗೆ ವೆಂಟಿಲೇಷನಿಗೆ ತಕ್ಕಂಗೆ ಡಿಸೈನ್ ಮಾಡಿಬಿಟ್ಟು ಫಸ್ಟು ಅವರಿಗೆ ಕೊಡ್ತೀವಿ. ಅದಾದಮೇಲೆ ಎಕ್ಸಿಕ್ಯೂಷನ್ ಮಾಡ್ತೀವಿ. ಅದು ಫ್ಲೈವುಡ್ ಮಾಡ್ತಾ ಇದ್ವಿ, ಈಗ ಲಾಸ್ಟ್ 2 ಇಯರ್ಸಿಂದ ಫ್ಲೈವುಡ್ ವಿತ್ ಅಲ್ಯೂಮಿನಿಯಂ ಕೂಡ ಸ್ಟಾರ್ಟ್ ಆಗಿದೆ ನಮ್ಮದು.
3: ಓಕೆ, ಸೊ ಈ ರೀತಿ ಪೇಂಟ್ ಜೊತೆಗೆ ಇಂಟೀರಿಯರ್ಸ್ಗಳನ್ನ ಕೂಡ ನೀವು ಮಾಡ್ತಾ ಇದ್ದೀರಾ?
15: ಇಂಟೀರಿಯರ್ಸ್ ಮಾಡ್ತಾ ಇದ್ದೀವಿ, ಜೊತೆಗೆ ವಾಟರ್ ಪ್ರೂಫಿಂಗ್ ಮೈನ್ ಕನ್ಸರ್ನ್. ಯಾಕಂದರೆ ನಮ್ಮ ಮಲೆನಾಡು ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಬೀಳುತ್ತೆ. ಸ್ಟ್ರಕ್ಚರ್ನ ಯಾರೂ ಸೇಫ್ ಮಾಡಲ್ಲ. ಇಲ್ಲಿ ಏನಾಗಿದೆ ಅಂದರೆ ನಾನು ಇಲ್ಲಿ ಕೋರ್ ಹೋದಾಗ ಗೊತ್ತಾಗ್ತಿರೋದು, ಸ್ಟ್ರಕ್ಚರ್ ಇಸ್ ನಥಿಂಗ್ ಬಟ್ ಬಾಡಿ. ನಮ್ಮ ಬಾಡಿಗೆ ಹೇಗೆ ನಾವು ಬಟ್ಟೆ ಹಾಕ್ಕೊಂಡು, ಈಗ ಚಳಿಗಾಲ ಬಂದಾಗ ಕಾಟನ್ ಬಟ್ಟೆಗಳು, ಉಲ್ಲಾನ್ ಹಾಕ್ಕೊಂಡು ಹೇಗೆ ನಾವು ಟೆಂಪ್ರೇಚರ್ ಮೇಂಟೈನ್ ಮಾಡ್ತೀವಿ, ಸೇಮ್ ಅದೇ ಥರನೇ ಸ್ಟ್ರಕ್ಚರಿಗೆ ಬೇಕಾಗುತ್ತೆ. ಪೇಂಟು ಅಂತ ಬಂದಾಗ ಯಾರೂ ಅಷ್ಟೊಂದು ಡೆಪ್ತಾಗಿ ಹೋಗಲ್ಲ. ಏನು ಮಾಡಿಬಿಡ್ತಾರೆ, ಏನೋ ಒಂದು ಕಲರ್ ಬೇಕು, ಫ್ರಂಟಲ್ಲಿ ಎಲಿವೇಷನಿಗೆ ಕಲರ್ ಹಾಕ್ಕೊಂಡ್ಬಿಡ್ತಾರೆ, 3 sides ಹಂಗೆ ಬಿಟ್ಕೊಂಡ್ಬಿಡ್ತಾರೆ, ಪ್ರೈಮರ್ ಮಾಡ್ಕೊಂಡು ಬಿಟ್ಬಿಡ್ತಾರೆ. ಅದು ಒಂದು ಬಾಡಿ ಥರನೇ, ಅದಕ್ಕೂ ಪ್ರೊಟೆಕ್ಷನ್ ಬೇಕು. ಈಗ ವೇರಿಯೇಷನ್ ಆಗ್ತಾ ಇರುತ್ತೆ. ಸೀಸನ್ ಸಮ್ಮರಲ್ಲಿ ಒಂಥರ ಟೆಂಪ್ರೇಚರ್ ಇರುತ್ತೆ, ವಿಂಟರಲ್ಲಿ ಒಂಥರ ಇರುತ್ತೆ, ರೈನಿ ಸೀಸನಲ್ಲಿ ಒಂಥರ ಇರುತ್ತೆ. ಪೇಂಟು ಪ್ರೊಟೆಕ್ಷನ್ ಕೊಡ್ಬೇಕು ಸರ್ಫೇಸ್ಗೆ, ಇಲ್ಲ ಅಂತೇಳಿದರೆ ಲೀಕೇಜಸ್ ಸ್ಟಾರ್ಟ್ ಆಗುತ್ತೆ, ಸ್ಟ್ರಕ್ಚರ್ ವೀಕ್ ಆಗ್ತಾ ಹೋಗುತ್ತೆ. ಇದು ತುಂಬ ಜನಕ್ಕೆ ನಾಲೆಡ್ಜೇ ಇಲ್ಲ. ಜಸ್ಟ್ ಪೇಂಟ್ ಅಂತ ಅಷ್ಟೇನು, ಜಸ್ಟ್ ಒಂದು ಕಲರ್ ಮಾಡಬೇಕು, ಕಲರ್ ಅಲ್ಲ. ಇದು ಮೇನ್ ಥಿಂಗೇನೆ ಪ್ರೊಟೆಕ್ಷನ್, ಬಿಲ್ಡಿಂಗಿಗೆ ಪ್ರೊಟೆಕ್ಷನ್ ಕೊಡಬೇಕು. ಸೊ ಅದು ಇಲ್ಲಿ ಸ್ವಲ್ಪ ನಾಲೆಡ್ಜ್ ಕಡಿಮೆ ಇದೆ ಎಂಡ್ ಯೂಸರ್ಸ್ ಹತ್ರ. ನಾವು ಆದಷ್ಟು ಎಜುಕೇಟ್ ಮಾಡ್ತಾ ಇದ್ದೀವಿ, ಎಜುಕೇಟ್ ಮಾಡಿಕೊಂಡು ಎಥಿಕಲ್ ಬಿಸ್ನೆಸ್ಸಿಗೆ ಹೋಗ್ತಾ ಇದ್ದೀವಿ.
3: ಸೂಪರ್ ಸರ್, ತುಂಬ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ. ಎಷ್ಟೋ ಜನ ಅನ್ಕೊಳ್ತಾರೆ ಪೇಂಟ್ ಅಂದರೆ ಏನೋ ಒಂದ್ಸರಿ ಪೇಂಟ್ ಹೊಡ್ಸ್ಬಿಡೋಣ, ಮನೆ ಹೊಸದಾಗಿ ಕಾಣುತ್ತೆ ಅಂತ. ಬಟ್ ಪೇಂಟ್ ಅಂದರೆ ಅದರಲ್ಲೂ ಒಂದು ಪ್ರೊಟೆಕ್ಷನ್ ಕೂಡ ಸಿಗಬಹುದು ಅನ್ನೋ ಒಂದು ನಾಲೆಜ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಿದ್ರ, ತುಂಬ ಖುಷಿ ಪಡೋ ವಿಷಯ ಸರ್. ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಸ್ವಾಮಿಯವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ರು. ಸೊ ಈ ಒಂದು ಮಾತುಕತೆಯನ್ನು ಮುಂದುವರಿಸ್ತೀನಿ, ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲೋಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ವಿಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ವಿಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭೂಮಿಕಾ ಎಂಟರ್ಪ್ರೈಸಸ್ ಬಗ್ಗೆ ಮಾತಾಡ್ತಿದ್ದೆ. ಸೊ ಇದರ ಓನರ್ ಆಗಿರುವಂತ ಸ್ವಾಮಿಯವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣವಾ? ಸ್ವಾಮಿಯವರೇ, ಈ ಪೇಯಿಂಗ್ ಬಿಸ್ನೆಸ್ ಮಾಡ್ಬೇಕು ಅನ್ನುವಾಗ ಏನಾದ್ರೂ ಅನುಭವ ಇರ್ಬೇಕಾ, ಅಥವಾ ಯಾರ್ ಬೇಕಾದ್ರೂ ಈ ಬಿಸ್ನೆಸ್ ನಡೆಸಬಹುದಾ, ಹೇಗೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
3: ಮಾಡ್ಬೋದು ಮೇಡಮ್, ಇದಕ್ಕೆ ಎಜುಕೇಟೇ ಬೇಕು ಅಂತಿಲ್ಲ, ಅಥವಾ ಬ್ಯಾಕ್ಗ್ರೌಂಡ್ ಚೆನ್ನಾಗಿರೋರೇ ಬೇಕು ಅಂತ ಇಲ್ಲ. ನಾವು ಹೇಳಬೇಕು ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಹತ್ರ ಏನೂ ಇಲ್ಲ. ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಒಂದು ಗ್ರೋ ಕಾಣ್ತಾ ಇರೋದು. ಬಟ್ ದುಡ್ಡು ಇಟ್ಕೊಂಡೇ ಬರಬೇಕು ಅಂತಿಲ್ಲ, ಎಜುಕೇಟೆಡ್ ಬ್ಯಾಕ್ಗ್ರೌಂಡಿಂದನೇ ಬರಬೇಕು ಅಂತಿಲ್ಲ. ಒಂದು ಅವರಿಗೆ ತಲೆಯಲ್ಲಿರಬೇಕು ನಾವು ಬಿಸ್ನೆಸ್ ಮಾಡಬೇಕು ಅನ್ನೋದು. ಅಂದರೆ ಈಗ ಹೆಂಗಿದೆ ಅಂದರೆ, ಹೆಂಗೆ ಜನ್ರೇಷನ್ ನಾನು ನೋಡ್ತಾ ಇರುವಾಗ, ಇವತ್ತು ಸ್ಟಾರ್ಟ್ ಮಾಡಿದರೆ ನಾಳೆನೇ ದುಡ್ಡು ರಿಪೀಟ್ ಸ್ಟಾರ್ಟ್ ಆಗಿಬಿಡ್ಬೇಕು, ನಾಳೆನೇ ದುಡ್ಡು ನೋಡ್ತಾ ಇರಬೇಕು ಅನ್ನೋದಿದೆ. ಆ ಥರ ಮೈಂಡ್ ಸೆಟ್ ಇದ್ದವ್ರು ದಯವಿಟ್ಟು ಬಿಸ್ನೆಸ್ಸಿಗೆ ಬರಬೇಡಿ. ಆರಾಮ್ ಕಾರ್ಪೊರೇಟಿಗೆ ಹೋಗಿ ತಿಂಗಳ ತಕ್ಷಣ 1ನೇ ತಾರೀಕು 2ನೇ ತಾರೀಕು ಸಂಬಳ ಕೊಡ್ತಾರೆ, ಮಜಾ ಮಾಡಿಕೊಡಿರಿ. ಪೇಷನ್ಸ್ ಬೇಕು, 1 ಇಯರ್ 2 ಇಯರ್ಸ್, ಯಾಕೆಂದರೆ ಫರ್ಮ್ ನೇಮ್ ಬೆಳಿಬೇಕು. ಲೈಕ್ ಭೂಮಿಕಾ ಎಂಟರ್ಪ್ರೈಸಸ್ ಅಂತ ಹೇಳಿದ್ರೆ ಅದು ಬಾಯಲ್ಲಿ ಬರಬೇಕು, ಇದು ಮೌತ್ ಟು ಮೌತ್ ಸ್ಪ್ರೆಡ್ ಆಗಬೇಕು. ಒಬ್ಬರು ತೊಗೊಂಡೋದವರು ಅವ್ರಿಗೆ ಇಷ್ಟ ಆಯಿತು ಅಂದರೆ 4 ಜನಕ್ಕೆ ಸ್ಪ್ರೆಡ್ ಮಾಡಬೇಕು. ಸೊ ಆ ಥರ ಬೆಳೆಯುವಂಥದ್ದು, ಇದು ಟೈಮ್ ತೊಗೊಳುತ್ತೆ. ಇಟ್ಸ್ ಅ ಲಾಂಗ್ ಟರ್ಮ್ ಬಿಸ್ನೆಸ್. ನೀವು ಶಾರ್ಟ್ ಟರ್ಮಿಗೆ ನೋಡ್ತೀನಿ ಅಂದರೆ ದಯವಿಟ್ಟು ಯಾರು ಬಿಸ್ನೆಸ್ಸಿಗೆ ಬರಬೇಡಿ, ಆರಾಮ್ ಕಾರ್ಪೊರೇಟಲ್ಲಿ ವರ್ಕ್ ಮಾಡಿ. ಇಲ್ಲ, ಲಾಂಗ್ ಟರ್ಮಲ್ಲಿ ನಾವು ಬಿಸ್ನೆಸ್ ಮಾಡಬೇಕು, ನಮ್ದೊಂದು ಫ್ಯಾಮಿಲಿ ಬಿಸ್ನೆಸ್ ಆಗಿ ಬೆಳಿಬೇಕು ಅನ್ನೋದಿದ್ರೆ ಬಿಡಿ ಕಾರ್ಪೊರೇಟ್ ಬಿಟ್ಬಿಟ್ಟು ಬಿಸ್ನೆಸ್ ಮಾಡಿ. ಬಿಸ್ನೆಸ್ಸಿಗೆ ಪೇಂಟ್ ಅಂತಲೇ ಅಲ್ಲ, ಎನ್ ನಂಬರ್ ಆಫ್ ಬಿಸ್ನೆಸ್ ಇದೆ. ಸೊ ಯಾವ ಚೂಸ್ ಮಾಡಿಕೊಂಡು ಬಿಸ್ನೆಸ್ ಮಾಡಿ.
2: ಸೂಪರ್ ಸರ್, ತುಂಬ ಒಳ್ಳೆ ಸಜೆಷನ್ಸ್ ಕೊಟ್ರಿ. ನೀವು ಏನಾದರೂ ಈಗಲೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ನಾಳೆನೇ ಪ್ರಾಫಿಟ್ ಬೇಕು ಅಂದಾಗ ಖಂಡಿತವಾಗ್ಲೂ ಬಿಸ್ನೆಸ್ ಫೀಲ್ಡಿಗೆ ಬರಬೇಡಿ. ಅದು ಅಷ್ಟು ಸುಲಭದ ಮಾತಲ್ಲ. ಮಿನಿಮಮ್ ಪೇಷನ್ಸ್ ಅನ್ನೋದು ಬೇಕೇ ಬೇಕಾಗುತ್ತೆ ಅಲ್ವಾ ಸರ್, ಒಂದು ರಿಟರ್ನ್ಸ್ ಪಡ್ಕೊಳ್ಬೇಕು ಅನ್ನುವಾಗ. ಓಕೆ, ನಿಮ್ಮ ಈ ಒಂದು ಬಿಸ್ನೆಸ್ ಜರ್ನಿ, ನೀವು ಹೇಳಿದ್ರಿ ಒಂದು 7-10 ಇಯರ್ಸ್ ಆಯಿತು ಬಿಸ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಿ ಅಂತ. ಈ ಒಂದು ನಂಬರ್ ಆಫ್ ಇಯರ್ಸ್ ಅಲ್ಲಿ ನಿಮಗೆ ತುಂಬಾ ಖುಷಿ ಕೊಟ್ಟಂತಹ ಕ್ಷಣಗಳು ಅಂದ್ರೆ, ಪರವಾಗಿಲ್ಲ ನಾನು ಕಾರ್ಪೊರೇಟ್ ಫೀಲ್ಡ್ ನ ತ್ಯಜಿಸಿ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
3: ಬರೀ ನನ್ನ ಕಾರ್ಪೊರೇಟ್ ಬಿಟ್ಟು 2-3 ವರ್ಷಕ್ಕೇನೆ ನನಗೆ ಖುಷಿ ಕೊಡೋಕೆ ಸ್ಟಾರ್ಟ್ ಆಯಿತು. ಇಲ್ಲ, ಕಾರ್ಪೊರೇಟ್ ಬಿಟ್ಟು ನೆಕ್ಸ್ಟ್ ಇಯರ್ಗೇನೆ. ಏನಕ್ಕೆ ಅಂದರೆ ಅದಕ್ಕೊಂದು ರೀಸನ್ ಇದೆ. ನಾನು ಕಾರ್ಪೊರೇಟಲ್ಲಿ ವರ್ಕ್ ಮಾಡುವಾಗೇ ನನ್ನ ಫಾದರ್ ನೇಮಲ್ಲಿ ಫರ್ಮ್ ಸ್ಟಾರ್ಟ್ ಮಾಡಿದ್ವಿ. ಸೊ ಬಿಸ್ನೆಸ್ ರನ್ನಿಂಗ್ ಇತ್ತು. ಒಂದು ಸ್ಟೇಬಲ್ ಸ್ಟಾಗ್ನೆಂಟ್ ಲೈನ್ ಬಂದಾಗ ನಾನು ಕಾರ್ಪೊರೇಟ್ ಬಿಟ್ಟು ಬಂದಿದ್ದು. ಸೊ ನಾನು ಬಿಟ್ಟು ನೆಕ್ಸ್ಟ್ ಇಯರಿಂದನೇ ಸ್ಟಾರ್ಟ್ ಆಯಿತು. ಏನಕ್ಕೆ ಅಂದರೆ ನನ್ನ ಕೊಲೀಗ್ಸು, ಆಲ್ಮೋಸ್ಟು ನಾನು 4 ಕಾರ್ಪೊರೇಟ್ ಕಂಪ್ನೀಲಿ ವರ್ಕ್ ಮಾಡಿದ್ದೀನಿ 11 ಇಯರ್ಸು. ಸೊ ಎಲ್ಲ ಕೊಲೀಗ್ಸನ್ನು ನಾನು ಬಿಸ್ನೆಸ್ ಫೀಲ್ಡಿಗೆ ಬಂದಿರೋದ್ರಿಂದ ಅವರೆಲ್ಲ ಎಂಕ್ವೈರಿ ಸ್ಟಾರ್ಟ್ ಆಯಿತು. ನಾವು ಬಿಡಬೇಕಂತಿದ್ದೀವಿ, ನಾವು ಮಾಡಬೇಕಂತಿದ್ದೀವಿ, ನಿನ್ನ ಸಜೆಷನ್ ಏನು, ಯಾವ್ದು ಮಾಡೋಣ ಅಂತೇಳಿ. ಅದು ನನಗೆ ಖುಷಿ ಕೊಡೋಕೆ ಸ್ಟಾರ್ಟ್ ಆಯಿತು. ಎಸ್, ನಾನು ತೊಗೊಂಡಿದ್ದು ರೈಟ್ ವೇ ಇದೆ, ಡಿಸಿಷನ್ ಕರೆಕ್ಟ್ ಇದೆ ಅಂದ್ಕೊಂಡು ಅವಾಗ ನನಗೆ ಖುಷಿ ಕೊಡೋಕ್ಕಾಯಿತು. ಅದೇ ಥರ ಸಜೆಷನ್ಸ್ ಕೊಟ್ಟು ಆಲ್ಮೋಸ್ಟ್ ಒಂದು 7-8 ಮೆಂಬರ್ಸು ಬಿಸ್ನೆಸ್ ಮೆನ್ಸ್ ಆಗಿದ್ದಾರೆ ನನ್ನ ಕೊಲೀಗ್ಸ್.
2: ಸೂಪರ್,
3: ವಿ ಆರ್ ಇನ್ ಟಚ್. ಎಲ್ಲ ಒಂದು ಏಜ್ ಗ್ರೂಪಲ್ಲೇ ಸೇಮ್ ಇದ್ದೀವಿ. ವಿ ಆರ್ ಲುಕಿಂಗ್ ನೆಕ್ಸ್ಟ್ 20 ಇಯರ್ ಮಾರ್ಕೆಟ್, ನಾಟ್ ಓನ್ಲಿ ಶಿವಮೊಗ್ಗ, ಲೈಕ್ ಬೆಂಗಳೂರಲ್ಲಿ ನೆಲಮಂಗ್ಲದಲ್ಲಿ ಒಬ್ಬರು ಇದ್ದಾರೆ, ನಮ್ಮ ಮೈಸೂರಲ್ಲಿ ಒಬ್ಬ ಇದ್ದಾನೆ, ಮಂಗಳೂರಲ್ಲಿದ್ದಾನೆ, ಹುಬ್ಳಿಲಿದ್ದಾನೆ, ದಾವಣಗೆರೆಯಲ್ಲಿದ್ದಾರೆ, ಇನ್ನು ಕಾರವಾರದಲ್ಲಿದ್ದಾರೆ. ಎಲ್ಲ ನಮ್ಮದೊಂದು ಗ್ರೂಪ್ ಇದೆ. ಸೊ ಒಂದು ಡಿಸ್ಕಷನ್ ಆಗ್ತಾ ಇರುತ್ತೆ. ನೆಕ್ಸ್ಟ್ 20 ಇಯರ್ ಮಾರ್ಕೆಟನ್ನು ಒಂದು ಮಾರ್ಕೆಟ್ ಶೇರನ್ನು ತೊಗೊಳೋದಕ್ಕೆ ನೋಡ್ತಾ ಇದ್ದೀವಿ.
2: ಸೊ ಬೇಸಿಕಲಿ ನೀವು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಈ ಒಂದು ಪೇಂಟ್ ಫೀಲ್ಡಿಗೆ ಬಂದಿದ್ದು ನಿಮಗೆ ತುಂಬ ಅಡ್ವಾಂಟೇಜ್ ಆಯಿತು ಅಲ್ವಾ ಸರ್?
3: ಹಾಂ, ಒಂದು ರೀತಿ ಹೇಳ್ಬೋದು. ಸಿವಿಲ್ ಈಸ್ ನಾಟ್ ಓನ್ಲಿ ಫಾರ್ ಪೇಂಟ್, ಇಟ್ಸ್ ಬೇಸಿಕಲಿ ನಿಮಗೆ ರೋಡ್ಸಿಂದ ಇದು ಸ್ಟ್ರಕ್ಚರ್ ಬಿಲ್ಡಿಂಗ್ ಒಂದೇ ಬರೋಲ್ಲ. ಸಿವಿಲ್ ಇಂಜಿನಿಯರ್ ಅಂದರೆ ರೋಡ್ಸ್ ಬರುತ್ತೆ, ಏರ್ಪೋರ್ಟ್ ಬರುತ್ತೆ, ರೈಲ್ವೇಸ್ ಬರುತ್ತೆ, ನೇವಿ ಬರುತ್ತೆ, ತುಂಬ ಇದೆ. ಇದು ಒಂದು ಪಾಯಿಂಟೇನೆ. ಇಟ್ಸ್ ಗುಡ್
2: ಸರ್. ನಿಮ್ಮ ಈ ಬಿಸ್ನೆಸ್ ಜರ್ನಿಲಿ ನೀವು ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕು ಅನ್ನೋದಾದರೆ, ಅಟ್ಲೀಸ್ಟ್ ನಿಮ್ಮ ಒಂದು ಗಾಡ್ ಫಾದರ್ ಅಂತಾನೆ, ಒಬ್ಬ ಗುರುಗಳು ಅಂತಾನೆ, ಯಾರನ್ನು ನೆನ್ಪು ಮಾಡ್ಕೊಂಡು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಯಾರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
3: ಪರ್ಟಿಕ್ಯುಲರ್ಲಿ ಯಾರೂ ಇಲ್ಲ, ಯಾರೂ ನನಗೆ ಅಂದರೆ ವೇ ತೋರಿಸ್ಲಿಲ್ಲ ಯಾವುದನ್ನು. ಪರ್ಟಿಕ್ಯುಲರಾಗಿ ಹೇಳಬೇಕು ಅಂದರೆ ನಮ್ಮ ತಂದೆಯವ್ರಿಗೇನೆ. ಏನಕ್ಕೆ ಅಂದರೆ ನಾನು ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡುವಾಗ ಒಂದು ಡಿಸ್ಕಸ್ ಮಾಡಿದ್ವಿ ಮನೇಲಿ, ಈಗ ಒಂದು ಮಾಡೋಣ ಅಂತಿದ್ದೀನಿ ಅಂತ. ಅವಾಗ ನಮ್ಮ ತಂದೆಯವ್ರು ಹೇಳಿದರು, ಈ ಸಿಟೀಲಿ ಇಷ್ಟೊಂದು ಅಂಗಡಿಗಳಿದ್ದಾವೆ, ನೀನು ಮಾಡಿ ಏನು ಮಾಡ್ತೀಯಾ ಅಂತೇಳಿ. ಬಟ್ ಅದೇ ಒಂದು ಎಲ್ಲೋ ಒಂದು ಕಡೆ ಚಾಲೆಂಜ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಪರ್ಟಿಕ್ಯುಲರ್ಲಿ ಅದೇ ರೀಸನ್ ಇರಬಹುದು. ಗ್ರೌಂಡ್ ರಿಪೋರ್ಟ್ ಮಾಡಿಕೊಂಡು ಇಷ್ಟು ಜನ ಇದ್ದಾರೆ ಅಂದರೆ ಬಿಸ್ನೆಸ್ ಇದೆ, ಪೊಟೆನ್ಷಿಯಲ್ ಇದೆ, ಅದಕ್ಕೆ ಇದ್ದಾರೆ, ಯಾಕೆ ಮಾಡಬಾರ್ದು ಅನ್ನೋದೊಂದು ಹುಮ್ಮಸ್ಸು.
2: ಖಂಡಿತ ಸರ್. ಹಾಗಿದ್ರೆ ಡಿಯರ್ ಫ್ರೆಂಡ್ಸ್, ಸ್ವಾಮಿಯವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ. ನಾನು ನಿಮಗಾಗಿ ಇಲ್ಲೇ ಕಾಯ್ತಾ ಇರ್ತೀನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್ ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಭೂಮಿಕಾ ಎಂಟರ್ಪ್ರೈಸಸ್ ಬಗ್ಗೆ ಮಾತಾಡ್ತಾ ಇದೆ. ಸೊ ಇದರ ಓನರ್ ಆಗಿರುವಂತಹ ಸ್ವಾಮಿಯವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆನ ಮುಂದುವರಿಸೋಣ. ಸ್ವಾಮಿ ಸರ್, ನೀವು ಬೇಸಿಕಲಿ ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಇದ್ದವರು, ಸೊ ಈಗ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ದೀರಾ. ಸಾಕಷ್ಟು ವರ್ಷಗಳಿಂದ ಬಿಸ್ನೆಸ್ ಅನುಭವವನ್ನ ಕೂಡ ಪಡ್ಕೊಂಡಿದ್ದೀರಾ. ಸೊ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮ್ಯಾನ್ ಗೆ ಒಂದಿಷ್ಟು ಮಿನಿಮಮ್ ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನಿರಬೇಕು ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
1: ಟೈಮ್ ಸೆನ್ಸ್, ಡಿಸಿಪ್ಲಿನ್, ಎಥಿಕ್ಸ್, ಇಟ್ಸ್ ಮೋರ್ ಇಂಪಾರ್ಟೆಂಟ್. ಇದು ಮಾತ್ರ, ಇದು ಮೂರಲ್ಲಿ ಯಾವುದೇ ಒಂದಿಲ್ಲ ಅಂತ ಹೇಳಿದ್ರು ಬಿಸ್ನೆಸ್ಸಲ್ಲಿ ಸ್ಟೇಬಲ್ ಆಗೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ಅಷ್ಟರೊಳಗೆ ಅವ್ರಿಗೆ ಬೇಡ, ಅಯ್ಯೋ ಬೇಡಪ್ಪ ಆರಾಮ್ ಸಂಬಳ ತೊಗೊಂಡಿದ್ದು ಬಿಡೋಣ ಅನಿಸ್ಬಿಡತ್ತೆ. ಟೈಮ್ ಸೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎಥಿಕ್ಸ್ ಬಿಟ್ವಿ ಅಂತ ಹೇಳಿದರೆ ಆಗೋದಿಲ್ಲ. ಡಿಸಿಪ್ಲಿನ್, ಯಾಕೆಂದರೆ ಕಸ್ಟಮರ್ಸಿಗೆ ನಾವು ಏನು ಮಾಡ್ತೇವೆ, ಈಗ ನೀವು ಹೇಳ್ದಂಗೆ ಕಾಂಪಿಟೇಟರ್ಸ್ ತುಂಬ ಇದ್ದಾರೆ, ಬೇರೆ ಪ್ರಾಡಕ್ಟ್ಸ್ ಇರುತ್ತೆ, ಬೇರೆ ಕಂಪನಿ ಪ್ರಾಡಕ್ಟ್ಸ್ ಇರುತ್ತೆ, ಎಲ್ಲದಕ್ಕಿಂತ ಇದು ಏನಕ್ಕೆ ಅಂತ ಆನ್ ಸೈಟಲ್ಲಿ ಹೋಗಿ ನಾವು ಪ್ರೂವ್ ಮಾಡಿ

0: ನಿಮ್ನ ನೋಡ್ತಾ ಇದ್ರು ಕೂಡ ನಿಮ್ಗೆ ಪೇಷನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಹಾಗೇನೆ ಸ್ವಾಮಿ ಸರ್, ಲಾಸ್ಟ್ ಒನ್ ಮೋರ್ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಪೇಂಟ್ ಶಾಪ್ಸ್ ಇದೆ, ಆದ್ರೂ ಜನ ಯಾಕೆ ಭೂಮಿಕಾ ಎಂಟರ್ಪ್ರೈಸಸ್ ಗೆ ಬರಬೇಕು? ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಯುವರ್ ಬಿಸ್ನೆಸ್ ಸರ್? ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳ್ಬೋದಾ, ಯಾಕೆ ಜನ ಇಲ್ಲಿಗೆ ಬರಬೇಕು?
1: ಭೂಮಿಕಾ ಎಂಟರ್ಪ್ರೈಸಸ್ ಏನಕ್ಕೆ ಅಂದ್ರೆ, ನಿಮಗೆ ನಿಮ್ಮ ವಿಷನ್, ಈಗ ನಿಮಗೆ ಒಂದು ಥೀಮ್ ಇರುತ್ತೆ, ಈಗ ನೀವೊಂದು ಮನೆ ಕಟ್ತಾ ಇದ್ದೀರಾ ಅಂದಾಗ ಫೈನಲ್ ಸ್ಟೇಜಿಗೆ ಬರೋದನ್ನೇ ಪೇಂಟಿಂಗ್ಸ್. ಆಫ್ಟರ್ ನಿಮ್ಮ ಟೈಲ್ಸು, ಇಂಟೀರಿಯರ್ಸ್ ಎಲ್ಲ ಆದಮೇಲೆ ಡೆಕೋರೇಷನ್ ಪರ್ಪೋಸಿಗೆ ಬರೋದೇ ಪೇಂಟ್. ಅಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡಬೇಕು, ಪೇಂಟ್ ಏನಾಗುತ್ತೆ ಅಂದರೆ ವೆಂಟಿಲೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಗಾಳಿ ಬೆಳಕು, ಬೆಳಕು ಎಷ್ಟು ಚೆನ್ನಾಗಿ ಬೀಳುತ್ತೋ ಅಷ್ಟು ನಿಮಗೆ ಗ್ಲೋ ಆಗ್ತಾ ಹೋಗುತ್ತೆ. ಈಗ ಕೆಲವೊಂದು ಕಡೆ ಏನಾಗುತ್ತೆ, ಕಂಜೆಸ್ಟೆಡಾಗಿ ಕಟ್ಬಿಟ್ಟಿರ್ತಾರೆ, ಸೈಟು ಚಿಕ್ಕದಿರುತ್ತೆ, ಡಬಲ್ ಬೆಡ್ರೂಮ್ ತ್ರಿಬಲ್ ಬೆಡ್ರೂಮ್ ಎಲ್ಲ ಮಾಡ್ಕೊಂಡಿರ್ತಾರೆ. ಅಲ್ಲಿಗೆ ಯಾವ ಕಲರ್ನ ಹಾಕಬೇಕು ಅನ್ನೋದು ಗೊತ್ತಿರಲ್ಲ. ಕಲರ್ಸಲ್ಲೂ ಇದೆ, ಲೈಟ್ ವೈಟ್ಸ್ ಇದೆ, ಮಾಡ್ರೇಟ್ಸ್ ಇದೆ, ಬೋಲ್ಡ್ ಅಸೆಂಟ್ಸ್ ಅಂತ ಕಲರ್ಸ್ ಬರುತ್ತೆ. ಇದರಲ್ಲಿ ಸೆಗ್ಮೆಂಟ್ ಸೆಗ್ಮೆಂಟ್ ಇದೆ, ಯಾವ ಏರಿಯಾಗೆ ಯಾವ ಕಲರ್ನ ಸೂಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಲ್ಲ. ಈಗ ನೀವು ಯಾವುದೋ ಒಂದು ಬಿಲ್ಡಿಂಗ್ ಹೋಗಿರ್ತೀರಲ್ಲ, ಫ್ರೆಂಡ್ ಮನೆಗೆ ಹೋಗಿರ್ತೀರ, ಅಲ್ಲಿ ಯಾವುದೋ ಒಂದು ಕಲರ್ ನೋಡಿರ್ತೀರ, ಅದೊಂದು ನಿಮ್ಮ ತಲೆಯಲ್ಲಿ ಇರುತ್ತೆ, ಇಮ್ಯಾಜಿನರಿ ವರ್ಲ್ಡಲ್ಲಿ ಇರುತ್ತೆ ನನಗೆ ಈ ಕಲರ್ ಬೇಕು ಅಂತ. ಬಟ್ ಆ ಕಲರು ನೀವೆಲ್ಲಿಗೆ ಅಂದ್ಕೊಂಡಿದ್ದೀರೋ ಅಲ್ಲಿಗೆ ಸೂಟ್ ಆಗುತ್ತಾ? ಈಗ ಸಪೋಸ್ ಅವ್ರ ಮನೆ ಹಾಲಲ್ಲಿ ಒಂದು ಕಲರ್ ಇರುತ್ತೆ, ದೊಡ್ಡ ಹಾಲ್ ಇತ್ತು ಅಂದರೆ ಅದಕ್ಕೆ ಕಲರ್ ಬೇರೆ ಥರನೇ ಬಿಹೇವ್ ಮಾಡುತ್ತೆ, ಚಿಕ್ಕದಿತ್ತು ಅಂತೇಳಿದ್ರೆ ಬೇರೆ ಥರನೇ ಬಿಹೇವ್ ಮಾಡುತ್ತೆ. ಸೊ ಈ ಸಜೆಷನ್ಸನ್ನು ನಾವು ನಿಮಗೆ ವಿತ್ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಕೊಡ್ತೀವಿ. ಇದು ಒನ್ ಪಾಯಿಂಟು. ಸೆಕೆಂಡ್ ಒನ್ನು, ನಮ್ಮದು ಅಪ್ಲೈ ಸಪ್ಲೈ ಎರಡೂ ಇದೆ. ಅದನ್ನೇ ಮಾಡಬೇಕು ಅಂತೇನಿಲ್ಲ, ಅಪ್ಲೈನೂ ಇದೆ ಸಪ್ಲೈನೂ ಇದೆ, ನೀವು ಕಾಂಪಿಟೇಟಿವಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ಸೆಕೆಂಡ್ ಪಾಯಿಂಟ್ ಆಯಿತು. ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಕಾಂಪಿಟೇಟಿವ್ ಪ್ರೈಸ್. ಬೇಕಾದ್ರೆ ನೀವು ಎಲ್ಲಿ ಬೇಕಾದರೂ ಓಪನ್ ಮಾರ್ಕೆಟ್ ಇದೆ, ಚೆಕ್ ಮಾಡ್ಕೋಬೋದು, ನಾಲ್ಕು ಕಡೆಗಿಂತ ಕಡಿಮೆ ಸಿಗುತ್ತೆ ಅಂದರೆ ನೀವು ತೊಗೊಳ್ಬೋದು. ಸೊ ಇದು ಮೂರು ಪಾಯಿಂಟಿಂದ ನೀವು ಭೂಮಿಕಾ ಎಂಟರ್ಪ್ರೈಸಸ್ನ ಚೂಸ್ ಮಾಡ್ಬೋದು ಮೇಡಮ್. ಇನ್ನೊಂದು ಥಿಂಗ್ ನೋಡಬೇಕು ಅಂದರೆ ನೀವು ಗೂಗಲ್ಸಲ್ಲಿ ರಿವ್ಯೂ ನೋಡ್ಬೋದು. ಶಿವಮೊಗ್ಗದಲ್ಲೇ ಪೇಂಟ್ ಶಾಪ್ಸಲ್ಲೇ ಹೈಯೆಸ್ಟ್ ರಿವ್ಯೂ ಕಸ್ಟಮರ್ ಕಡೆಯಿಂದ ಬಂದಿರೋವಂಥ ರಿವ್ಯೂಸು ಭೂಮಿಕಾ ಎಂಟರ್ಪ್ರೈಸಸ್ಗಿದೆ.
0: ಅಡ್ರೆಸ್,
1: ಇದು ಅಡ್ರೆಸ್ ಬಂದುಬಿಟ್ಟು ಎಲ್ಲ ಬೆಲ್ಗೂರ್ ಕಾಂಪ್ಲೆಕ್ಸ್, ಎಲ್ ಎಲ್ ಆರ್ ರೋಡು, ದುರ್ಗಿಗುಡಿ, ಶಿವಮೊಗ್ಗ.
0: ಎನಿವೇ ಸ್ವಾಮಿ ಸರ್, ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯಿತು. ಒಂದಿಷ್ಟು ನಿಮ್ಮ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ನ ನಮಗೆ ಹಂಚಿಕೊಂಡ್ರಿ, ಜೊತೆಗೆ ಈಗಿನ ಯೂತ್ಸಿಗೆ ಕೂಡ ಒಳ್ಳೆ ಸಲಹೆ ಕೊಟ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ, ಮಾತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ರೇಡಿಯೋ ಶಿವಮೊಗ್ಗ 90.8 FM ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಅರ್ಪಿತಾ ಮೇಡಮ್, ನಿಮಗೂ ಕೂಡ ತುಂಬ ಧನ್ಯವಾದಗಳು.
0: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಸ್ವಾಮಿ ಸರ್ ಅವರು ಅವರ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹಾಗೆ ಕಾರ್ಪೊರೇಟ್ ಫೀಲ್ಡಲ್ಲಿ ಇದ್ದವರು ನಂತರದಲ್ಲಿ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಬಿಸ್ನೆಸ್ ಮ್ಯಾನ್ ಆದಂತಹ ಈ ಒಂದು ಸಕ್ಸಸ್ಫುಲ್ ಸ್ಟೋರಿ ನೀವು ಕೇಳಿ ಖುಷಿ ಆಯಿತು ಅಂತ ಅನ್ಕೊಳ್ತೀನಿ. ಹಾಗೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್ ಆರ್ಜೆ ಅರ್ಪಿತಾ. Keep smiling and keep listening Radio Shivamogga 90.8 FM Samudaya Banuli. Bharavasegagi, Bhavishyakagi, Namma Banuli.
2: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ. ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ಲ. ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
9: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
8: ಕೆಎಂಎಫ್ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
10: ಬಳಸಿ ಪರಿಶುದ್ಧ ನಂದಿನಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ

ನಮ್ಮ ಖುಷಿ ಕಾರ್ಯಕ್ರಮ ನೀ ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗಾ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927996 8609627929. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋಕ್ಕಿರುವ ಇವರು, ಸೊ ಈಗ ಕೃಷಿನಲ್ಲಿ ನಾವು ಯಾವುದೇ ರೀತಿಯ ಗಿಡಗಳನ್ನು ಹಾಕಬೇಕು ಅಂತಂದರೆ ಅದಕ್ಕೆ ಮುಖ್ಯವಾಗಿ ನಾವು ತರುವಂತಹ ಗಿಡಗಳು ಚೆನ್ನಾಗಿರಬೇಕಾಗತ್ತೆ, ಹಾಗೆ ಆ ಗಿಡವನ್ನು ಬೆಳೆಸೋದಕ್ಕೆ ನಾವು ಬಳಸ್ಕೊಂಡಿರುವಂತಹ ಬೀಜಗಳು ಚೆನ್ನಾಗಿರಬೇಕಾಗತ್ತೆ. ಸೊ ಈಗ ನಾವು ಗಿಡಗಳನ್ನು ನೆಡ್ತಿದ್ದೀವಿ ಅಂತಂದಾಗ ಆ ಸಸಿಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳುವಾಗ ಯಾವ ರೀತಿ ಇದು ಫಲವನ್ನು ಕೊಡುತ್ತೆ, ಸೊ ಅದನ್ನೆಲ್ಲ ಕೂಡ ಗಮನಿಸಬೇಕಾಗತ್ತೆ. ಜೊತೆಗೆ ಇದು ಕಸಿ ಮಾಡಿರುವಂತಹ ಗಿಡವಾಗಿರುತ್ತಾ ಹೇಗೆ ಏನು ಅಂತೇಳಿ ವಿಚಾರ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇವಾಗ ಯಾವ ಗಿಡಗಳನ್ನು ತಗೊಳ್ಬೇಕು ಅಂತಂದರೆ ಎಲ್ಲಿಗೆ ಹೋಗ್ತೀವಿ, ನರ್ಸರಿಗಳಿಗೆ ಹೋಗ್ತೀವಲ್ವಾ. ಸೊ ನರ್ಸರಿಗಳಿಂದ ಈಗ ಎಷ್ಟೋ ಜನ ಉತ್ತಮವಾದಂತಹ ಆದಾಯವನ್ನು ಗಳಿಸ್ತಾ ಇದ್ದಾರೆ, ಜೊತೆಗೆ ಅಲ್ಲೇ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಒಂದು ಅವಕಾಶ ಕೂಡ ಇರುವಂಥದ್ದಲ್ವಾ. ಸೊ ಈಗ ನರ್ಸರಿಯನ್ನು ಮಾಡಿಕೊಂಡು ಎಷ್ಟೋ ಜನ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ, ಜೊತೆಗೆ ನರ್ಸರಿ ಒಂದು ಉತ್ತಮವಾದಂತಹ ಉದ್ಯಮವಾಗಿ ಬೆಳೆದಿರುವುದನ್ನು ಗಮನಿಸ್ಬೋದಾಗತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಮನೇಲಿ ಇದ್ಕೊಂಡು ನರ್ಸರಿಯನ್ನು ಮೇಂಟೈನ್ ಮಾಡ್ತಾ, ಜೊತೆಗೆ ನರ್ಸರಿಯನ್ನೇ ಮೂಲವಾಗಿ ಇಟ್ಕೊಂಡು ಸೊ ಜೀವನ ನಡೆಸೋರು ಕೂಡ ಸುಮಾರು ಜನ ಗಮನಿಸ್ಬೋದು. ಸೊ ಅದರ ಜೊತೆಗೆ ಈಗ ಯೂತ್ಸ್ ಕೂಡ ಈ ಒಂದು ನರ್ಸರಿಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದಾರೆ, ಮತ್ತು ನರ್ಸರಿಗಳನ್ನ ಮಾಡಿಕೊಂಡು ಅವರು ಕೂಡ ಉತ್ತಮವಾದಂತಹ ಒಂದು ಮಾರ್ಕೆಟಿಂಗ್ನ ಸೃಷ್ಟಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈಗ ನಾವು ಗಿಡಗಳನ್ನ ಸಾಕ್ತಾ ಇದ್ದೀವಿ, ಅವುಗಳನ್ನ ಬೆಳೆಸ್ತಾ ಇದ್ದೀವಿ ಅಂತಂದಾಗ ಅದಕ್ಕೆ ಬೇಕಾದಂತಹ ಒಂದು ಒಳ್ಳೆಯ ಎನ್ವಿರಾನ್ಮೆಂಟ್ ಬೇಕಾಗುತ್ತೆ, ಜೊತೆಗೆ ನಾವು ತರುವಂತಹ ಏನು ಬೀಜಗಳಾಗಿರ್ಬೋದು, ಅದಕ್ಕೆ ಹಾಕುವಂತಹ ಗೊಬ್ಬರಗಳಾಗಿರ್ಬೋದು, ಎಲ್ಲದೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದರೆ ಈಗ ಗಿಡಗಳನ್ನ ಸಾಕ್ತೀವಿ, ಅವುಗಳನ್ನ ನೆಡ್ತೀವಿ ಅನ್ನೋದು ಒಂದು ಕಡೆಗಾದರೆ, ಈ ಗಿಡಗಳನ್ನ ಕಸಿ ಮಾಡಿ ನಾವು ಉತ್ತಮವಾದಂತಹ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅಲ್ವಾ. ಸೊ ಹಾಗಾಗಿ ಈಗ ನಾವು ಯಾವುದೇ ರೀತಿಯ ಗಿಡಗಳನ್ನ ನಮ್ಮ ಹೊಲಗಳಲ್ಲಿ ಅಥವಾ ನಮ್ಮ ತೋಟಗಳಲ್ಲಿ ಹಾಕ್ತಿದ್ದೀವಿ ಅಂತಂದಾಗ, ಸೊ ಆ ಗಿಡಗಳನ್ನ ಕಸಿ ಮಾಡಿರುವಂತಹ ಗಿಡಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಹಾಕಿದಾಗ ಅದರ ಒಂದು ಇಳುವರಿ ಕೂಡ ಬೇರೆ ರೀತಿಯಲ್ಲೇ ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ಕಸಿ ಮಾಡೋದ್ರ ಜೊತೆಗೆ ಆ ಒಂದು ನರ್ಸರಿನ ಯಾವ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ, ಏನೆಲ್ಲ ಅದಕ್ಕೆ ಬೇಕಾಗಿರುವಂತಹ ಅಂಶಗಳನ್ನು ಗಮನದಲ್ಲಿಟ್ಕೋಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ. ಸೊ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಗಳನ್ನ ತಿಳಿಸೋಕೆ ನಮ್ಮ ಜೊತೆಗೆ ಇವತ್ತು ವಿಜೇಂದ್ರ ಅವರು ಇದ್ದಾರೆ. ಸೊ ಇವರು ನಗರದವರು, ಇವರು ಈ ಒಂದು ನರ್ಸರಿಯನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಗಿಡಗಳನ್ನು ವೈಜ್ಞಾನಿಕ ಪದ್ಧತಿಯಲ್ಲಿ ಹೇಗೆ ಕಸಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಹಾಗೆ ನೀವು ಕೂಡ ಈ ರೀತಿಯಲ್ಲಿ ಕೃಷಿಯಲ್ಲಿ ಏನಾದರೂ ಯಶಸ್ವಿಯಾಗಿರಬೇಕು ಅಂತಂದರೆ ಅಥವಾ ಉತ್ತಮವಾದಂತಹ ಒಂದು ಆದಾಯವನ್ನು ಗಳಿಸ್ಬೇಕು ಅಂತಂದರೆ ಯಾವ ರೀತಿ ಪ್ಲಾನಿಂಗ್ ನಿಮ್ಮ ಕೃಷಿನಲ್ಲಿ ಮಾಡಿದ್ದೀರಾ, ಸೊ ಇದ್ರ ಬಗ್ಗೆ ನೀವು ಕೂಡ ನಮ್ಮ ಜೊತೆಯಲ್ಲಿ ಮಾತಾಡಬಹುದು. ಸೊ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ, ನಮ್ಮ ಸಂಖ್ಯೆ 9686867929 ಈ ಸಂಖ್ಯೆ ಕಳಿಸ್ಕೊಡಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದಾರೆ ರೇಡಿಯೋ ಶೋ ಮುಗ್ಗ ನಾಡಿ ಪುನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ನಮಗೆ ವಿಜಯೇಂದ್ರ ಅವರು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು ನಗರದಿಂದ. ಸೊ ಇವರು ಈ ಒಂದು ನರ್ಸರಿನ ಮಾಡಿಕೊಂಡು ನರ್ಸರಿನಲ್ಲಿ ಕಸಿ ಮಾಡಿರುವಂತಹ ಗಿಡಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಜೊತೆಗೆ ಸಸಿಗಳನ್ನ ಕಸಿ ಮಾಡೋದು ಒಂದು ವಿಶೇಷವಾಗಿರುವಂತಹ ಒಂದು ವಿಚಾರ ಅಂತ ಹೇಳ್ಬೋದು ಇವರ ನರ್ಸರಿನಲ್ಲಿ. ಸೊ ಹಾಗಾದರೆ ಈಗ ನರ್ಸರಿನಲ್ಲಿ ಯಾವ್ಯಾವ ರೀತಿ ನಾವು ಗಿಡಗಳನ್ನ ನೋಡ್ಬೋದು, ಜೊತೆಗೆ ಯಾವ ರೀತಿ ಈ ಕಸಿ ಮಾಡುವಂತಹ ವಿಧಾನ ಇರುತ್ತೆ, ಹೇಗೆ ಅದನ್ನು ವೈಜ್ಞಾನಿಕ ಪದ್ಧತಿನಲ್ಲಿ ಮಾಡಬೇಕು, ಹೇಗೆ ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ ಆ ಕಸಿ ಗಿಡಗಳನ್ನು, ಇದು ಎಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಏನಾದರೂ ಈ ರೀತಿ ಕೃಷಿಯ ಮಾಡ್ತಾ ಇದ್ದೀರ ಅಂತಂದರೆ, ಅಥವಾ ನೀವು ಕೂಡ ಈ ರೀತಿ ಏನಾದರೂ ನರ್ಸರಿ ಏನಾದರೂ ಮಾಡ್ಕೊಂಡಿದ್ದೀರ ಅಂತಂದರೆ, ಸೊ ನಿಮ್ಮ ಅನುಭವಗಳನ್ನು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ನೀವು ಮಾತಾಡ್ತಾ ಹೇಳ್ಬೋದು. ಸೊ ನಮ್ಮ ಸಂಖ್ಯೆ 9686860969279, ಈ ಸಂಖ್ಯೆಗೆ ನೀವು ನಮಗೆ ಮೆಸೇಜ್ನ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು ಅಥವಾ ವಾಯ್ಸ್ ನೋಟ್ನ ಕೂಡ ನೀವು ನಮಗೆ ಕಳಿಸ್ಕೊಟ್ರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತೀವಿ. ಜೊತೆಗೆ ನಿಮ್ಮ ಕೃಷಿಯ ಅನುಭವಗಳನ್ನು ಕೂಡ ತಿಳ್ಕೊಬೋದು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿಜಯೇಂದ್ರ ಅವರು ಇದ್ದಾರೆ. ಸೊ ಅವರು ಈ ಒಂದು ಕಸಿ ಗಿಡಗಳ ಬಗ್ಗೆ ಮಾಹಿತಿಗಳನ್ನ ಇವತ್ತು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಹಾಗಾದರೆ ಈಗ ನಾವು ಗಿಡಗಳನ್ನ ಯಾಕೆ ಕಸಿ ಮಾಡಬೇಕಾಗತ್ತೆ, ಸೊ ಈ ಕಸಿ ಮಾಡಿರುವಂತಹ ಗಿಡಗಳನ್ನ ನೆಟ್ಟಾಗ ಯಾವ ರೀತಿ ನಮಗೆ ಲಾಭ ಸಿಗುತ್ತೆ, ಹೇಗೆ ಅವುಗಳ ಬೆಳವಣಿಗೆ ಇರುತ್ತೆ, ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಯಲ್ಲಿ ಮಾತಾಡೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ವಿಜಯೇಂದ್ರ ಸರ್ನ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ಈಗ ನಾವು ಹಣ್ಣಿನ ಗಿಡಗಳಾಗಿರ್ಬೋದು ಅಥವಾ ಹೂವಿನ ಗಿಡಗಳಾಗಿರ್ಬೋದು, ಕಸಿ ಮಾಡೋದು ಯಾಕೆ, ಮತ್ತೆ ಈ ಕಸಿ ಮಾಡೋದ್ರಿಂದ ಯಾವ ರೀತಿಯ ಉಪಯೋಗ ಆಗುತ್ತೆ, ಇದರ ಉದ್ದೇಶ ಏನಿದೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
4: ಸ್ನೇಹಿತರೆ, ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಕಸಿ ಯಾಕೆ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳೋಣ ಅಂತ ಕೂತ್ಕೊಂಡಿದ್ದೀನಿ. ಈ ಹಣ್ಣಿನ ಗಿಡಗಳು ಯಾಕೆ ಕಸಿ ಮಾಡಬೇಕು ಅಂತ ಹೇಳಿದರೆ, ಕಸಿ ಮಾಡೋದ್ರಿಂದ ತಳಿ ಬದಲಾವಣೆ ಆಗುತ್ತೆ ಅಥವಾ ಇನ್ನೊಂದು ಹೊಸ ತಳಿ ಬರುತ್ತೆ ಅಂತ ಏನಿಲ್ಲ. ಮೂಲ ತಳಿ ಏನಿರ್ತದೆ ಅದನ್ನು ಅದೇ ರೂಪದಾಗೆ ಪಡೆಯೋಂಥ ವಿಧಾನವೇ ಕಸಿ ಮಾಡೋ ವಿಧಾನ. ವ್ಯತ್ಯಾಸ ಇರೋದಿಲ್ಲ. ನಿಮ್ಮ ತಾಯಿ ಗಿಡ ಏನು ಹಣ್ಣು ಬರುತ್ತೋ ಅದೇ ಹಣ್ಣು ಬರುತ್ತೆ, ಅದೇ ಇಳುವರಿ ಬರುತ್ತೆ, ಅದೇ ಸೈಜ್ ಕಾಯಿ ಬರ್ತದೆ. ಈ ವಿಚಾರಕ್ಕೋಸ್ಕರ ಕಸಿ ಮಾಡ್ತಾರೆ. ಮತ್ತು ಕಸಿ ಮಾಡೋದ್ರಿಂದ ಏನು ಅನುಕೂಲ ಅಂತ ಹೇಳಿದರೆ, ನೀವು ನಾಟಿ ಗಿಡ ಹಾಕಿದರೆ ಭಾಳಷ್ಟು ತಳಿಗಳಲ್ಲಿ ಹೆಣ್ಣು ಗಿಡ ಗಂಡು ಗಿಡ ಬಂದೇ ಬರ್ತದೆ, ಭಾಳಷ್ಟು ಸಸ್ಯಗಳಲ್ಲಿ ಅದಿದೆ. ಅದು ಕಸಿ ಮಾಡದೆ ಹೋದರೆ ಬೀಜದ ಗಿಡದಾಗೆ ಗೊತ್ತಾಗೋದಿಲ್ಲ ಅದು ಹೆಣ್ಣು ಯಾವುದು ಗಂಡು ಯಾವುದು ಅಂತ. ಅದು ಒಂದು ವಿಚಾರ. ಮತ್ತು ಎರಡನೇದಾಗಿ ಏನು ಅಂತ ಹೇಳಿದರೆ, ನಾಟಿ ಗಿಡಗಳನ್ನು ಬೀಜದ ಗಿಡ ನಾಟಿ ಮಾಡಿದಾಗ ನಿಮಗೆ 6-7 ವರ್ಷ ಬೇಕಾಗ್ತದೆ. ಇದು ಕಸಿ ಮಾಡಿದ ಗಿಡ ಆದರೆ 2-2.5 ವರ್ಷಕ್ಕೆ ನಿಮಗೆ ಕಾಯಿ ಬರ್ತದೆ. ಉದಾಹರಣೆಗೆ ನೋಡಿ, ಲಿಂಬೆ ಗಿಡ ಕಸಿ ಮಾಡಿ ಇಲ್ಲಿ 1 ವರ್ಷ ಆಗಿದೆ, ಎಷ್ಟು ಕಾಯಿದೆ, 500 ಕಾಯಿದೆ. ಆಮೇಲೆ ಪೇರಲೆ ನೋಡಿ, ಕಸಿ ಮಾಡಿ 1.5 ತಿಂಗಳಾಗ್ತಾಯಿದೆ ನೋಡಿ, ಆಲ್ರೆಡಿ ಹೂ ಬಂದಿದೆ. ನೀವು 1-1.5 ವರ್ಷದಿಂದ ಇಳುವರಿ ತೊಗೊಳ್ಬೋದು ಕಸಿ ಮಾಡೋದ್ರಿಂದ. ಇನ್ನು ಕಸಿ ಮಾಡೋ ವಿಧಾನ, ಸ್ಟೋನ್ ಗ್ರಾಫ್ಟ್ ಅಂತಾರೆ ಅಥವಾ ಮೆದು ಕಸಿ ಅಂತಾರೆ ಅಥವಾ ವಿ ಗ್ರಾಫ್ಟ್ ಅಂತಾರೆ. ಕಸಿ ಮಾಡಬೇಕಾದ್ರೆ ನೀವು ಮೂಲವಾಗಿ ಒಂದು ಹರಿತವಾದ ಚಾಕು ಮೊದಲನೇದಾಗಿ, ಆಮೇಲೆ ಎರಡನೇದಾಗಿ ನೀವು ಎಳೆದ್ರೆ ಎಕ್ಸ್ಪೆಂಡ್ ಆಗೋಂಥ ಟೇಪು, ಆಮೇಲೆ ಮೂರನೇದಾಗಿ ಒಂದು ಟೊಪ್ಪಿ, ಐಸ್ ಕ್ರೀಮ್ ಟೊಪ್ ಅಂತಾರೆ ಇದಕ್ಕೆ, ಉದ್ಬತ್ತಿ ಟೊಪ್ಪಿ ಅಂತಾರೆ, ಈ ಥರದ್ದು ಒಂದು ಟೊಪ್ಪಿ, ಜೊತೆಗೆ ಒಂದು ಸ್ವಲ್ಪ ನೀರು. ಇದು ಹೇಗೆ ಮಾಡೋದು, ಯಾವಾಗ ಉಪಯೋಗಿಸ್ಬೇಕು ಅನ್ನೋದನ್ನು ಹೇಳ್ತೀನಿ ನಿಮಗೆ ನಂತರದಲ್ಲಿ. ಮೊದಲನೇದಾಗಿ ನಿಮಗೆ ಬೇಕಾದ ಗಿಡದ ಸಾಯಿ, ನಿಮ್ಗೆ ಯಾವ ತಳಿ ಪಡಿಬೇಕು ಅನ್ನೋದು ಉದ್ದೇಶ ಇದೆಯೋ ಆ ತಳಿಯ ಈ ತಾಯಿ ಗಿಡ, ಬೇರಿನ ಗಿಡ ಏನಿದೆ ಸ್ಟಾಕ್ ರೂಟು, ಇದಕ್ಕಿಂತ ತೀರಾ ದಪ್ಪನೂ ಇರಬಾರ್ದು, ತೀರಾ ತೆಳುನೂ ಇರಬಾರ್ದು, ಆ ರೀತಿದು ಈ ರೀತಿದು ಕಟಿಂಗನ್ನು ತೆಕ್ಕೊಂಬರೋದು, ಒಂದು 6-7 ಇಂಚು ಉದ್ದದು. ನಂತರದಾಗೆ ಈ ಎಲೆಗಳನ್ನೆಲ್ಲ ತೆಗಿಬೇಕು. ನಂತರದಲ್ಲಿ ಈ ಸಯಾನ್ ಇದೆಯಲ್ಲ, ಇದನ್ನು ಎರಡೂ ಕಡೆಗೆ ಸಮಾನವಾಗಿ ಕೆತ್ತಬೇಕು. ಇದು ಕೆತ್ತಬೇಕಾದ್ರೆ ಭಾಳ ಜಾಗ್ರತೆ ಇರೋಂಥ ವಿಚಾರ ಅಂತ ಹೇಳಿದರೆ, ಬುಡದಿಂದ ತಲೆವರೆಗೂ ತೊಗಟೆ ಇದೆ, ಎರಡೂ ಕಡೆ ತೊಗಟೆ ಇದೆ, ತಲೆ ಶಾರ್ಪಾಗಿದೆ, ಬುಡ ದಪ್ಪ ಇದೆ, ಈ ರೀತಿ ಇದನ್ನು ಫಸ್ಟ್ ರೆಡಿ ಮಾಡ್ಕೊಬೇಕು. ನಂತರದಲ್ಲಿ ಮಾವಿನ ಗಿಡ ಅನ್ನಾದರೆ ಒಂದು ಸ್ಟೆಪ್ ಬಿಡಬೇಕು. ಮಾವಿನ ಗಿಡ ಕಸಿ ಕಟ್ಟಬೇಕಾದ್ರೆ ಎಲೆ ಇಲ್ದಿದ್ದ ಭಾಗದ ಕೆಳಗೆ ಕಸಿ ಕಟ್ಟಿದರೆ ನಿಮಗೆ ಪರ್ಸೆಂಟೇಜ್ ಬರೋದಿಲ್ಲ. ಹಾಗಾಗಿ ಒಂದು ಸ್ಟೆಪ್ ಬಂದ ನಂತರದ ಗಿಡದ್ದು ಎಲೆ ಸ್ಟೆಪ್ ನಂತರದಾಗೆ ಒಂದು 3-4 ಇಂಚ್ ಹೈಟಿಗೆ ಕಟ್ ಮಾಡಬೇಕು. ಕಟ್ ಮಾಡಿದ ನಂತರದಲ್ಲಿ ಇದನ್ನು ಸೆಂಟ್ರಿಗೆ ಸಿಗಬೇಕು. ನೀವು ಇದನ್ನು 2-1.5 ಇಂಚು ಸಿಕ್ಕ ಏನು ಕೆತ್ಕೊಂಡಿದ್ದೀರೋ ಅಷ್ಟೇ ಆಳವಾಗಿ ಇದನ್ನು ಸಿಕ್ಕೊಳ್ಬೇಕು. ಇದು ಸಿಗಿದ ನಂತರದಲ್ಲಿ ಇದನ್ನು ಸೇರಿಸೋದು ಭಾಳ ಮುಖ್ಯ. ನೀವು ಈ ಕೆತ್ತಿರೋದು ಸಯನನ್ನು ಗಾಯ ಮಾಡಿರೋದು ಸಿಗದಿರೋದು ಒಂದೇ ಅಂತರ ಇರಬೇಕು. ಮತ್ತು ಎರಡನೇದಾಗಿ ಏನು ಅಂತ ಹೇಳಿದರೆ, ನೀವು ಹಿಡಿದ್ರೆ ಒಂದು ಕಡೆ ಕ್ಲಿಯರಾಗಿ ಕೊಡಬೇಕು. ಒಮ್ಮೆ ಇದು ದಪ್ಪ ಇದ್ದು ಇದು ಸಪೂರ ಇತ್ತು ಅಂದರೆ ಈ ಕಡೆ ಬಿಡ್ತದೆ, ಇದೇನಾರು ದಪ್ಪ ಇದ್ದು ಇದು ಸಪೂರ ಇತ್ತು ಅಂತ ಹೇಳಿದರೆ ಇದು ಈ ಕಡೆ ಬರ್ತದೆ. ಟೋಟಲ್ ಒಂದು ಸೈಡು ಹೀಗೆ ಕ್ಲೀನಾಗಿ ಕೊಡಬೇಕು, ನೈಸಾಗಿರಬೇಕು. ನಂತರದ ಹಂತ ಈ ಟೇಪು, ಈ ಟೇಪನ್ನು ಹೀಗೆ ತೊಗೊಳ್ಬೇಕು. ಗಂಟು ಹಾಕೋ ಕಸಿಲಿ ಗಂಟು ಹಾಕೋ ಸಿಸ್ಟಮ್ ಇಲ್ಲ, ಹೀಗೆ ಸುಮ್ಮನೆ ಸೇರಿಸಿ ಇಲ್ಲಿ ಲಾಕ್ ಮಾಡ್ಕೊಳ್ಳೋದು. ನಂತರದಾಗೆ ಕ್ಲೀನಾಗಿ ಸುತ್ತ ಹೋಗೋದು, ಇಲ್ಲೆಲ್ಲೂ ಗ್ಯಾಪ್ಗಳು ಉಳಿಬಾರ್ದು, ಏರ್ ಟೈಟ್ ಆಗ್ತಾ ಬರಬೇಕು. ಅದು ಕೊನೆಯ ಹಂತದವರೆಗೂ ಹೀಗೆ ತೊಗೊಂಡೋಗಿ ಸುತ್ತಿ, ನೀವು ಕಟ್ ಮಾಡಿದ ಭಾಗಕ್ಕಿಂತ 1.5 ಇಂಚ್ ಎತ್ತರದವರೆಗೂ ಅದನ್ನು ಸುತ್ತಿ, ನಂತರದಾಗ 1-2 ಸುತ್ತಿ ಹೀಗೆ ಸುತ್ತಿ ಹದವಾಗಿ ಎಳಿಬೇಕು. ಜಾಸ್ತಿ ಎಳೆದ್ರಿ ಅಂತ ಹೇಳಿದರೆ ಒಳಗಡೆ ಸಿಪ್ಪೆ ಡ್ಯಾಮೇಜ್ ಆಗ್ತದೆ. ನಂತರದಲ್ಲಿ ಐಸ್ ಕ್ರೀಮ್ ಟ್ಯೂಬಿಗೆ ನೀರು ಹಾಕಬೇಕು. ಈ ಐಸ್ ಕ್ರೀಮಿನ ಟ್ಯೂಬ್ ಆಗಬೇಕಂತಿಲ್ಲ, ಬೇರೆ ಯಾವುದೇ ಪ್ಲಾಸ್ಟಿಕ್ ಆದರೂ ನಡೀತದೆ. ನಂತರದಲ್ಲಿ ಆ ನೀರನ್ನು ಹಾಗೆ ಖಾಲಿ ಮಾಡೋದು, ಖಾಲಿ ಮಾಡಿದ ನಂತರದಾಗೆ ಈ ಟ್ಯೂಬನ್ನು ಹೀಗೆ ಹಾಕೋದು. ನಿಮ್ಮ ಹತ್ರ ಪಾಲಿ ಹೌಸ್ ಇದ್ದರೆ ಇದನ್ನು ಪಾಲಿ ಹೌಸ್ ಒಳಗೆ ಇಡ್ಬೋದು. ಪಾಲಿ ಹೌಸ್ ಇಲ್ಲ, 1-2 ಗಿಡ ಮಾಡೋರಿಗೆ ಪಾಲಿ ಹೌಸ್ ಎಲ್ಲಿ ಮಾಡ್ಕೊಳ್ಳೋಕ್ಕಾಗುತ್ತೆ, ಪಾಲಿ ಹೌಸ್ ಇರೋದಿಲ್ಲ. ಆಗ ಸುಲಭದ ವಿಧಾನ ಅಂತೇಳಿದರೆ ಈ ಹೈಟಿನಕ್ಕಿಂತ ಎತ್ತರ ಇರೋಂಥ ಪ್ಲಾಸ್ಟಿಕ್ಕು ಚೀಲ, ಅವಲಕ್ಕಿ ಬ್ಯಾಗು, ಅವಲಕ್ಕಿ ಚೀಲ ಬರ್ತದೆ 2 ಕೆಜಿದು 3 ಕೆಜಿದು, ಆ ರೀತಿ ಪ್ಲಾಸ್ಟಿಕ್ ಕವರ್ ತಗೊಂಡು ಅದಕ್ಕೆ ನೀರು ಹಾಕಿ ಮತ್ತೊಮ್ಮೆ ಖಾಲಿ ಮಾಡಿ ಅದನ್ನು ಕೆಳಗಿಂದ ಸೇರಿಸ್ಬೇಕಿತ್ತು, ಮೇಲಿಂದ ಸೇರಿಸಿ ಒಂದು ರಬ್ಬರ್ ಬ್ಯಾಂಡ್ ಹಾಕಬೇಕು. ರಬ್ಬರ್ ಬ್ಯಾಂಡ್ ಹಾಕಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ಮಾಯ್ಶ್ಚರ್ ಕ್ರಿಯೇಟ್ ಆಗುತ್ತೆ, ಮಾಯ್ಶ್ಚರ್ ಔಟ್ ಆಗೋದು ಇಲ್ಲ. ಅಷ್ಟು ಮಾಡಿ ನೀವು ನೆರಳಾಗಿಟ್ಟರೆ ಒಂದು 18-20 ದಿವಸ, 20 ದಿವಸದ ನಂತರದಲ್ಲಿ ನೋಡಿ ಈ ಹಂತದಾಗೆ ಚಿಗರಿದೆ. ಇಷ್ಟು ಚಿಗರಿದ ನಂತರದ ಈ ಟೊಪ್ಪಿಗಳನ್ನು ತೆಗೆದುಹಾಕಬೇಕು. ಆಮೇಲೆ ಇದು ಇನ್ನೂ 1-8 ದಿವಸ ಬಿಟ್ಟು ಕೆಳಗಡೆ ಚಿಗುರೆಲ್ಲ ತೆಗಿಬೇಕು. ಈ ಕೆಳಗಡೆ ಕಸಿ ಕಟ್ಟಿದ ಕೆಳಭಾಗದಕ್ಕಿಂತ ಕೆಳಗಡೆ ಚಿಗುರ್ತಾ ಇರುತ್ತೆ, ಆ ಚಿಗುರುಗಳನ್ನು ತೆಗಿಬೇಕು. ತೆಗೆದು ಇದು ಕ್ಲೀನಾಗಿ ಎಲೆ ಬಿಚ್ಚಿದೆ, ಒಂದು 40-45 ದಿವಸ ಆಯ್ತು ಅಂದ ತಕ್ಷಣವೇ ಈ ಇದು ಏನಿದೆ ನೆರಳಿಗೆ ಶಿಫ್ಟ್ ಮಾಡಬೇಕು, ಬಿಸಿಲಿಗೆ ಇಡಬಾರ್ದು. ನೆರಳಿಗೆ ಶಿಫ್ಟ್ ಮಾಡಿ 1 ತಿಂಗಳು ಅಥವಾ 1-20 ದಿವಸದ ನಂತರದ ಅದು ಹಾರ್ಡ್ನೆಸ್ ಆಗುತ್ತೆ, ಆ ನಂತರದಾಗೆ ಗಿಡ ನೆಡೋಕ್ಕೆ ನಿಮಗೆ ಯೋಗ್ಯ ಆಗುತ್ತೆ. ಮತ್ತು ಈ ರೀತಿ ಮಾಡಿರೋ ಗಿಡ ನಿಮಗೆ 1.5 ವರ್ಷಕ್ಕೆ ಫಸಲು ಬರೋಕ್ಕೆ ಶುರುವಾಗುತ್ತೆ.
3: ಓಕೆ ಸರ್, ಹಾಗಾದರೆ ತುಂಬ ಚೆನ್ನಾಗಿ ಹೇಳಿದ್ರಿ ಈ ಒಂದು ಮಾವಿನ ಗಿಡವನ್ನು ಕಸಿ ಮಾಡೋದು ಹೇಗೆ ಮತ್ತು ಅದರ ವಿಧಾನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. ಸೊ ಹಾಗಾದರೆ ಸರ್, ನಿಮ್ಮ ಜೊತೆಗೆ ಮಾತನ್ನು ಮುಂದುವರೆಸಿನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ ಸರ್. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಈ ಒಂದು ಗಿಡಗಳನ್ನು, ಹಣ್ಣಿನ ಗಿಡ ಆಗಿರ್ಬೋದು ಅಥವಾ ಹೂವಿನ ಗಿಡಗಳನ್ನಾಗಿರ್ಬೋದು, ಯಾವ ರೀತಿಯಲ್ಲಿ ಕಸಿ ಮಾಡಬೇಕು, ಯಾವ ವಿಧಾನದಲ್ಲಿ ಕಸಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ವಿಜೇಂದ್ರ ಅವರು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು. ಸೊ ನಿಮಗೂ ಕೂಡ ಈ ಒಂದು ವಿಚಾರಗಳು ತಿಳ್ಕೊಳ್ತಾ ಇದ್ದೀರಾ, ಸೊ ನಿಮಗೂ ಕೂಡ ಇದು ಉಪಯುಕ್ತ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ, ಇವತ್ತು ಈ ಒಂದು ನರ್ಸರಿನಲ್ಲಿ ಯಾವ ರೀತಿಯಲ್ಲಿ ಗಿಡಗಳನ್ನು ಕಸಿ ಮಾಡಬೇಕಾಗತ್ತೆ, ಕಸಿ ಮಾಡುವಂತಹ ವಿಧಾನಗಳು ಹೇಗಿರುತ್ತೆ, ಜೊತೆಗೆ ಈಗ ಮಾವಿನ ಸಸಿಯನ್ನು ಯಾವ ರೀತಿಯಲ್ಲಿ ಕಸಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ನಮಗೆ ವಿಜಯೇಂದ್ರ ಸರ್ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಅವರು ತಿಳಿಸ್ಕೊಡ್ತಿದ್ದ ಹಾಗೆ ಅವರ ನರ್ಸರಿನಲ್ಲಿ ಕೂಡ ಈ ರೀತಿಯ ಸಸಿಗಳನ್ನು ಇಟ್ಕೊಂಡಿದ್ದಾರೆ. ಮತ್ತು ಕಸಿ ಮಾಡಿರುವಂತಹ ಸಸಿಗಳು ಆದಷ್ಟು ಬೇಗ ನಮಗೆ ಈ ಒಂದು ಏನೋ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಕಸಿ ಮಾಡುವಂತಹ ವಿಧಾನವನ್ನು ತಿಳ್ಕೊಂಡು ಕೂಡ ನೀವು ಕಸಿ ಗಿಡಗಳನ್ನು ಮಾರಾಟ ಮಾಡಿ ಉತ್ತಮವಾದಂತಹ ಒಳ್ಳೆಯ ಒಂದು ಮಾರ್ಕೆಟ್ನ ಸೃಷ್ಟಿ ಮಾಡ್ಬೋದು, ಆದಾಯವನ್ನು ಕೂಡ ಗಳಿಸ್ಕೊಡ್ಬೋದು. ಸೊ ಹಾಗೆ ಈಗ ಯಾವುದೇ ರೀತಿಯ ಗಿಡಗಳನ್ನು ನಾವು ಬೆಳೆಸ್ತಾ ಇದ್ದೀವಿ ಅಂತಂದಾಗ ಕಸಿ ಮಾಡಿರುವಂತಹ ಗಿಡಗಳು ಆದಾಯವನ್ನು ಬೇಗ ತಂದುಕೊಡುತ್ತೆ, ಜೊತೆಗೆ ಒಂದು ಫಸಲನ್ನು ಕೂಡ ಬೇಗ ಕೊಡುತ್ತೆ. ಆದರೆ ಆ ವಿಧಾನ ಏನಿರುತ್ತೆ ಅದನ್ನು ಪ್ರಾಪರ್ ವೇನಲ್ಲಿ ಮಾಡಿದಾಗ ಮಾತ್ರ ನಿಮಗೆ ಆ ಕಸಿ ಗಿಡಗಳ ಸ್ಟ್ರೆಂತ್ ಬರೋದಕ್ಕೆ ಸಾಧ್ಯ, ಮತ್ತು ಅವುಗಳ ಫಲ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಾವು ಅವುಗಳನ್ನ ಯಾವ ರೀತಿಯಲ್ಲಿ ಒಂದು ವೈಜ್ಞಾನಿಕ ರೀತಿಯಲ್ಲಿ ಕಸಿ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದ್ರೆ ಈಗ ವಿಜೇಂದ್ರ ಅವ್ರ ಜೊತೆಗೆ ಮಾತನ್ನ ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಆಗಲೇ ನೀವು ಮಾವಿನ ಸಸಿಯನ್ನ ಯಾವ ರೀತಿ ಕಸಿ ಮಾಡೋದು ಅಂತ ಹೇಳ್ತಾ ಇದ್ರಿ. ಸೊ ಹಾಗೆ ಈಗ ಯಾವ ರೀತಿಯ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀರಾ, ಮತ್ತೆ ಯಾವ ಗಿಡದ ಸಸಿಯನ್ನ ಕಸಿ ಮಾಡೋದನ್ನ ಹೇಳ್ತಾ ಇದ್ರಿ ಸರ್?
4: ಈಗ ಮಾಡೋಂಥ ವಿಧಾನ ಏನಿದೆ, ಇದು ಕಣ್ಣು ಕಸಿ ಅಂತಾರೆ, ಬಡ್ಡಿಂಗ್ ಅಂತಾರೆ. ಇದು ಅದಕ್ಕಿಂತ ಸ್ವಲ್ಪ ಸೂಕ್ಷ್ಮವಾದ ಕೆಲಸ. ಯಾಕೆ ಅಂತ ಹೇಳಿದರೆ ಕಣ್ಣು ತೆಗೆಯೋದು ಸೂಕ್ಷ್ಮ, ಕಣ್ಣು ಹಾಕೋದು ಸೂಕ್ಷ್ಮ. ಅದನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲು ಸಯನನ್ನು ತಗೊಂಡು ಮೇಲೆ ಕಣ್ಣಿನಿಂದ 1 ಇಂಚ್ ಮೇಲೆ ಅಥವಾ 1/2 ಇಂಚ್ ಆದ್ರೂ ಗ್ಯಾಪ್ ಬಿಡಬೇಕು. ನಂತರದಾಗೆ ಹೀಗೆ ಹೊಡೆಯೋದು, ಎರಡನೇ ಹೊಡೆಯೋದನ್ನು ಸ್ವಲ್ಪ ಸೈಡ್ ಮಾಡಿ ಹೊಡಿಬೇಕು. ಆ ನಂತರದಲ್ಲಿ ಕರಿತು ಚಾಕುನಾಗೆ ಗುರುತು ಮಾಡಿಕೊಂಡು ಸ್ವಲ್ಪ ಬೆಂಡ್ ಮಾಡ್ತಾ ಬರಬೇಕು. ಬೆಂಡ್ ಮಾಡ್ತಾ ಬಂದರೆ ಕಣ್ಣು ಹೇಳುತ್ತೆ. ಇದರೊಳಗೆ ಏನು ಅಂಥೇಳಿ, ಬಿಳಿ ಮರ ಇದೆ ತಕ್ಕೊಳ್ಬೇಕು. ಈ ಮರ ಇದ್ದರೆ ಕೂಡ ಪರ್ಸೆಂಟೇಜ್ ಕಡಿಮೆ. ನಂತರದಲ್ಲಿ ಈ ಕಣ್ಣನ್ನು ಕ್ಲೀನಾಗಿ ಕಟ್ ಮಾಡಬೇಕು ಎರಡೂ ಕಡೆಗೂ. ಕಣ್ಣು ಈ ರೀತಿ ಇದೆ, ಈ ಒಳಭಾಗನ ಯಾವುದೇ ಕಾರಣಕ್ಕೂ ನಮ್ಮ ಕೈಲಿ ಮುಟ್ಟಬಾರ್ದು, ಚಾಕುನಾಗೆ ಕೆಲಸ ಮಾಡಬೇಕು. ಅದನ್ನು ಕಣ್ಣೀರ ಭಾಗನ ಆಯ್ಕೆ ಮಾಡೋದು ಒಳ್ಳೆಯದು. ಎಲೆ ಉದುರಿದ ಭಾಗ ಏನಿದೆ ಆ ಭಾಗನ ಆಯ್ಕೆ ಮಾಡಿಕೊಂಡು, ಇದಕ್ಕೆ ಹೀಗೆ ಅಂತ ಏನಿಲ್ಲ, ಅಷ್ಟೇ ಅಗಲ ತೆಗಿಬೇಕು ಅದೇ ಅಳತೆ ತೆಗಿಬೇಕಂತಿಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರಬೇಕಿದು. ಹೀಗೆ ಕೆಳಗಡೆ ಗರ್ಜಿ ಮಾಡಿ ಹೊಡಿಬೇಕು. ಕೆಳಗಡೆ ಗರ್ಜಿ ಮಾಡಿ ಯಾಕೆ ಹೊಡಿಬೇಕು ಅಂತ ಹೇಳಿದರೆ ಸಯನ್ನು ಸುಲಭದಾಗೆ ನಿಲ್ಲಿಸ್ಬೋದು. ಇದು ನೋಡಿ, ಕಾಂಡ ಗಾಯ ಆಗಿಲ್ಲ, ಗಾಯ ಆಗೋ ಹಾಗಿಲ್ಲ, ಆಮೇಲೆ ಸಿಪ್ಪೆ ಉಳಿಯೋ ಹಾಗಿಲ್ಲ ಇಲ್ಲಿ. ಆಮೇಲೆ ಈ ತೊಗೊಂಡಿರೋ ಕಣ್ಣನ್ನು ತಗೊಂಡು ಹೀಗೆ ಸೇರಿಸಿಕೊಳ್ಬೇಕು. ಇದಕ್ಕೆ ಆ ಕಡೆ ಈ ಕಡೆ ಬಿಡ್ತು ಕೆತ್ತಿದ ಜಾಗ ಜಾಸ್ತಿ ಇದೆ ಅನ್ನೋ ಪ್ರಮೇಯ ಏನೂ ಇಲ್ಲ, ಅದಕ್ಕೆ ಹಾಗಿದ್ರೂ ನಡೀತದೆ. ಕೆತ್ತಿರೋ ಜಾಗ ಸ್ವಲ್ಪ ಜಾಸ್ತಿ ಇದ್ದರೂ ಸಹ ಅಡ್ಡಿಲ್ಲ. ಆಮೇಲೆ ಟೇಪ್ ಹೊಡೆಯೋ ವಿಧಾನ ಫಸ್ಟ್ ಮಾಡಿರೋ ಕಸಿಗೂ ಇದಕ್ಕೂ ಎರಡೂ ಸೇಮ್ ಒಂದೇ ರೀತಿ ಇರ್ತದೆ. ಇದಕ್ಕೆ ಅದಕ್ಕೆ ಎಳೆದಷ್ಟು ಗಟ್ಟಿಯಾಗಿ ಟೇಪನ್ನು ಎಳೆಯೋ ಹಾಗಿಲ್ಲ, ಸೂಕ್ಷ್ಮವಾಗಿ ಎಳಿಬೇಕು. ಕಣ್ಣಿನ ಭಾಗ ಬರುವವರಿಗೂ, ಕಣ್ಣಿನ ಭಾಗ ಬಂದ ನಂತರದಲ್ಲಿ ಕಣ್ಣಿನ ಭಾಗನ ಬಿಡಬೇಕು. ಕಟ್ ಮಾಡಿದ ಜಾಗಕ್ಕಿಂತ ಮೇಲೋರಿಗೂ ತಂದು ಕಟ್ಟೋ ವಿಧಾನ ಆಗ ಕಟ್ಟಿದ್ದು ಇದು ಎರಡು ಸಹ ಒಂದೇನೆ. ನಂತರದ ಕಣ್ಣಿನ ಭಾಗ ಸರಿಯಾಗಿ ಕಾಣ್ತಾ ಇಲ್ಲ ಅಂತಾದರೆ ಚಾಕು ಒಳಗೆ ಒಂಚೂರು ಬಿಡಿಸ್ಬೇಕು ಇದನ್ನು. ಇದು ಹಲಸಿನ ಗಿಡದ್ದು ಕಸಿ ಮಾಡಬೇಕಾದ್ರೆ ಇದನ್ನು ಪಾಲಿ ಹಲಸಾಗಿ ಇಡಬೇಕಂತೇನಿಲ್ಲ. ಮತ್ತು ಹಲಸಿನ ಗಿಡ ಮಳೆಗಾಲದಾಗೆ ಕಸಿ ಮಾಡೋಂಥ ತಳಿಯಲ್ಲ ಇದು. ಬೇಸಿಗೆಯಲ್ಲಿ ನೀವು ಕಸಿ ಜಾಸ್ತಿ ಮಾಡಿದರೆ ನಿಮಗೆ ಜಾಸ್ತಿ ಇದು ಬರ್ತದೆ. ಈ ಗಿಡನ ತಗೊಂಡೋಗಿ ನೀವು ಬಿಸಿಲಾಗೆ ಇಡ್ಬೋದು. ಇದಕ್ಕೇನು ಪಾಲಿ ಹೌಸ್ಬೇಕು, ಆಮೇಲೆ ಡೈಲಿ ನೀರು ಹಾಕಬೇಕು ಅಂತೇನಿಲ್ಲ. ಕಸಿ ಕಟ್ಟಿದ ನಂತರದಾಗೆ ತೇವಾಂಶ ಕಡಿಮೆನೆ ಇರಬೇಕು. ಜಾಸ್ತಿ ತೇವಾಂಶ ಇತ್ತು, ಡೈಲಿ ನೀರು ಹಾಕ್ತಾ ಇದ್ದೀರಿ ಅಂತ ಹೇಳಿದ್ರೆ ಈ ಕಣ್ಣಿರೋ ಜಾಗದಾಗೆ ನೀರು ಹೋಗೋ ಸಾಧ್ಯತೆನೇ ಇರ್ತದೆ. ಮತ್ತು ಕಣ್ಣು ಬೇಗ ಡ್ರೈ ಆಗ್ತದೆ, ಸ್ವಲ್ಪ ನೀರು ಹೋದರೆ ಫಂಗಸ್ ಆಗಿ ಡ್ರೈ ಆಗ್ತದೆ. ಆಮೇಲೆ ನಂತರದಾಗೆ ಇದು ಕಣ್ಣು ಕಟ್ಟಿದ್ದೇನು, ನಿಮಗೇನು ಕೂಡಲೇ ಚಿಗರೋದಿಲ್ಲ, ಇದು ಹಾಗೆ ಪ್ಯಾಚ್ ಕೂಡಿದೆ ಅನ್ನೋದು ನಿಮ್ಗೆ ಗಮನಕ್ಕೆ ಬರ್ತದೆ. ಸುತ್ತ ಈ ಬಿಳಿ ಭಾಗ ಏನಿದೆ ಹಲಸಿನ ಗಿಡದ ಚರ್ಮ ಬೆಳೀತದೆ. ಚರ್ಮ ಬೆಳೆದ ನಂತರದಾಗೆ ನೀವೇನು ಮಾಡ್ಬೋದು ಅಂತ ಹೇಳಿದರೆ, ನಿಮಗೆ ಹಲಸಿನ ಗಿಡ ಕಣ್ಣು ಕೂಡಿದೆ ಇದು ಚಿಗರಿಸ್ಬೇಕಂತ ಹೇಳಿದರೆ, ಈ ತಲೆ ಭಾಗ ಇದೆ ನೋಡಿ, ಕಣ್ಣು ಕ್ಲೀನಾಗಿ ಕೂಡಿದ ನಂತರದಾಗೆ ಇದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ಇಟ್ಟರೆ ನೀವು ಅದು ಆಗ ಏನಾಗುತ್ತೆ ಅಂತ ಹೇಳಿದರೆ, ಕೆಳಗಡೆ ಚಿಗುರ್ದಿದ್ದಂಗೆ ನೋಡ್ಕೊಂಡ್ರೆ ನಿಮಗೆ ಹಲಸಿನ ಗಿಡ ಆದರೆ ಒಂದೂವರೆ ಎರಡು ತಿಂಗಳಿಗೆ ನೆಡಕ್ಕೆ ರೆಡಿ ಆಗ್ತದೆ.
3: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಸೊ ಕಸಿ ಮಾಡೋದ್ರಲ್ಲೂ ಕೂಡ ಎಷ್ಟೊಂದು ವಿಧಗಳಿದೆ ನೋಡಿ, ಯಾವ್ಯಾವ ರೀತಿ ಯಾವ ವಿಧಾನದಲ್ಲಿ ಕಸಿಯನ್ನು ಮಾಡಬೇಕು, ಯಾವ ಗಿಡಗಳನ್ನ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ನಮಗೆ ಸರ್ ಕೂಡ ತಿಳಿಸಿದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಕಸಿ ಮಾಡುವಂತಹ ವಿಧಾನಗಳಲ್ಲಿ ಇನ್ನೂ ಒಂದು ವಿಧಾನ ಇದೆ. ಸೊ ಅದ್ರ ಬಗ್ಗೆ ಕೂಡ ಮಾತಾಡ್ತೀವಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ಗ್ಯಾರಂಟಿ ಪೂರ್ಣ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶೋ ಮುಗ್ಗನಾಡಿ ಪೊನ್ನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಗಿಡಗಳನ್ನು ಕಸಿ ಮಾಡುವಂತಹ ವಿಧಾನಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹಾಗೆ ಅದರಲ್ಲಿ ಬೇರೆ ಬೇರೆ ರೀತಿಯ ವಿಧಾನಗಳಿವೆ. ಹಾಗೆ ಅವುಗಳನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಗೆ ಮಾಡಬೇಕಾಗತ್ತೆ ಕಸಿ ಮಾಡೋದಾದರೆ ಗಿಡಗಳನ್ನು, ಹಾಗೆ ಯಾವ್ಯಾವ ಗಿಡಗಳನ್ನ ಯಾವ ವಿಧಾನದಲ್ಲಿ ಮಾಡಬೇಕಾಗತ್ತೆ ಕಸಿ ಮಾಡೋದಾದರೆ ಅಂತ ಹೇಳಿ ತಿಳ್ಕೊಳ್ತಾ ಇದ್ವಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಈ ಎಲ್ಲ ವಿಚಾರಗಳನ್ನ ತಿಳಿಸ್ತಾ ಇರೋದು ನಗರದ ವಿಜಯೇಂದ್ರ ಅವರು. ಸೊ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಈಗಾಗಲೇ ಎರಡು ವಿಧಾನಗಳಲ್ಲಿ ಗಿಡವನ್ನು ಯಾವ ರೀತಿಯಲ್ಲಿ ಕಸಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಒಂದು ಮಾವಿನ ಸಸಿನ ಹೇಗೆ ಕಸಿ ಮಾಡಬೇಕು ಅನ್ನೋದು, ಮತ್ತು ಹಲಸಿನ ಸಸಿನ ಯಾವ ರೀತಿ ಕಸಿ ಮಾಡಬೇಕು ಅಂಥೇಳಿ. ಸೊ ಹಾಗೆ ಇನ್ನೂ ಬೇರೆ ಯಾವ ರೀತಿಯ ವಿಧಾನ ಇದೆ ಸರ್ ಈ ಒಂದು ಗಿಡ ಕಸಿ ಮಾಡೋದ್ರಲ್ಲಿ? ಸೊ ಇದ್ರ ಬಗ್ಗೆ ಹೇಳ್ಬೋದಾ?
3: ಈಗ ಗೂಟಿ ಕಸಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಇದು ಬೇರಿನ ಗಿಡ. ಇದರ ಮೇಲ್ಭಾಗದ ಹೆರೆಗೆ ಸುತ್ತ ಕಾಂಡ ಪೆಟ್ಟಾಗಬಾರ್ದು, ಸಿಪ್ಪೆ ಮಾತ್ರ ಕಟ್ಟಾಗಬೇಕು. ಆ ರೀತಿ ಚಾಕು ಹೊಡ್ಕೊಳ್ಬೇಕು ಫಸ್ಟು. ಇದಕ್ಕೆ ಮೇಲೆ ಕೆಳಗೆ ಕಟ್ ಮಾಡಿದ ನಂತರದಲ್ಲಿ ಈ ಸಿಪ್ಪೆನ ಕ್ಲೀನಾಗಿ ತೆಗಿಬೇಕು. ನಂತರದಾಗೆ ಚಾಕುನ ಆಡಿಸ್ಬೇಕು. ಹೀಗೆ ಎಲ್ಲರೂ ಅಲ್ಪ ಸ್ವಲ್ಪ ಸಿಪ್ಪೆ ಉಳ್ಕೊಂಡಿತ್ತು ಅಂತ ಹೇಳಿದರೆ ಬೇರ್ ಬರೋದಿಲ್ಲ. ಬೇರ್ ಬದಲಿಗೆ ಹೊಸ ಚರ್ಮ ಬಂದು ಮೇಲ್ಗಡೆ ಕೆಳಗಡೆ ಕಾಂಡನ ಈ ಸಿಪ್ಪೆ ಕೂಡ್ಕೊಂಬಿಡುತ್ತೆ. ಇಲ್ಲಿ ಸಿಪ್ಪೆ ತೆಗೆದ ನಂತರದಾಗೆ ಮಣ್ಣನ್ನು ತಗೊಂಡು ಹೀಗೆ ಅಂಟಿಸ್ಬೇಕು. ಹೀಗೆ ನಿಲ್ಲಷ್ಟು ತೇವಾಂಶ ಇರಬೇಕು. ತೇವಾಂಶ ಜಾಸ್ತಿ ಇದ್ದರೆ ಮಣ್ಣು ನಿಲ್ಲೋದಿಲ್ಲ, ಜಾರ್ತದೆ. ತೇವಾಂಶ ಭಾಳ ಕಡಿಮೆ ಮಾಡಿದರೂ ನಂತರದಾಗೆ ಬೇಗ ಡ್ರೈ ಆಗುತ್ತೆ. ಬೇರೆ ಬರೋಕ್ಕೆ 40-45 ದಿವಸ ಬೇಕು. ಅಷ್ಟರೊಳಗೆ ಡ್ರೈ ಆಗ್ಬಿಡುತ್ತಾ ಇಷ್ಟು ಮಾಡ್ಕೊಳ್ಬೇಕು. ನಂತರದಲ್ಲಿ ಇದು ಟೇಪ್, ಇದು ಆಕಸಿಗೆ ಉಪಯೋಗಿಸ್ತಲ್ಲ ಅದೇ ಟೇಪೇ ಬರ್ತದೆ. ಇದಕ್ಕೂ ಇದನ್ನು ಲಾಕ್ ಮಾಡ್ಕೊಳ್ಳೋ ಸಿಸ್ಟಮ್ ಹಾಗೇ. ಇಷ್ಟು ಮಾಡ್ಕೊಂಡು ನಂತರದಾಗಿ ಇದನ್ನು ಕೈಲಿ ಹಿಡಿದು ಇದೇ ಟೇಪನ್ನು ಮೇಲೆ ತೊಗೊಂಡು ಇಲ್ಲಿ ಸ್ವಲ್ಪ ಬಿಗಿ ಕಡಿಮೆ ಇರಬೇಕು. ನಂತರದಾಗ ಅದನ್ನೇ ತಂದು ಇಲ್ಲಿ ಸ್ವಲ್ಪ ಬಿಗಿ ಜಾಸ್ತಿ ಮಾಡಬೇಕು. ಯಾಕೆ ಅಂತ ಹೇಳಿದರೆ ಕೆಳಗಡೆಯಿಂದ ಪೋಷಕಾಂಶ ಮೇಲೆ ಹೋಗಬಾರ್ದು. ಅದೇನಿದ್ರೂ ಅಲ್ಲಿ ಬೇರೆ ಬಂದೇ ಪೋಷಕಾಂಶ ತಗೊಳ್ಬೇಕು. ಇಷ್ಟು ಮಾಡಿದರೆ ಗೂಟಿ ಕಟ್ಟೋ ವಿಧಾನ ಮುಗೀತು. ಇದು ಯಾವ ಸೀಸನ್ನ ಮಾಡಬೇಕು ಅಂತೇಳಿದರೆ ಸಾಧಾರಣವಾಗಿ ಜೂನಿಂದ ಜುಲೈವರೆಗೆ ಮಾಡ್ಬೋದು. ಮಳೆಗಾಲ ಮುಗಿದ ನಂತರದಾಗ ಏನಾಗುತ್ತೆ ಅಂತ ಹೇಳಿದರೆ ಇದ್ರಾಗಿದ್ದ ತೇವಾಂಶ ಎಲ್ಲ ಡ್ರೈ ಆಗಿ ಬೇರೆ ಬರೋದಿಲ್ಲ. ಮತ್ತು ಬೇರೆ ಬರೋಕ್ಕೆ 40-45 ದಿವಸ ಬೇಕು. ನೋಡಿ, ಇಷ್ಟು ಬೇರೆ ಬಂದಿದ್ದನ್ನ ತಂದು ಕಟ್ ಮಾಡಿಕೊಂಡು ಆಮೇಲೆ ಇದಿಲ್ಲಿ ಇಷ್ಟು ಹಾಕಿದರೆ ಬರೋದಿಲ್ಲ, ಇಷ್ಟೇ ಕಟ್ ಮಾಡಬೇಕು. ಕಸಿ ಕಡ್ದಲ್ಲಿಂದ 2 ಗಂಟೆ ಮೇಲಿದ್ದರೆ ಸಾಕು. ಇದು ಜಾಸ್ತಿ ಉದ್ದ ಬಿಟ್ಟರೆ ಅಂತ ಹೇಳಿದರೆ ಗಿಡ ಸಾಯೋ ಸಾಧ್ಯತೆ ಇರ್ತದೆ. ಅದನ್ನು ನೀವು ಆದಷ್ಟು ಕಡಿಮೆ ಎಷ್ಟು ಇಟ್ಟಿದ್ದೀರೋ ಇಷ್ಟು ಮಾಡಿ ಇದನ್ನು ನೀವು ಫಲಿ

0: ತಿನ್ ಬ್ಯಾಗಿಗೆ ಹಾಕಿದರೆ ನಿಮಗೆ ಸಾಧಾರಣ 1.5-2 ತಿಂಗಳೊಳಗೆ ಈ ಟೈಪಿನ ಗಿಡ ಬರ್ತದೆ. ಆಲ್ರೆಡಿ ಮೊಗ್ಗು ಬಂದಿದೆ. ಇನ್ನೊಂದು 1 ವರ್ಷ ಸಾಕಿದರೆ ಗಿಡ ನಾಟಿಗೆ ರೆಡಿ ಆಗ್ತದೆ. ಈ ಹಂತದಾಗೆ ಮೊಗ್ಗು ಬಂದರೆ ಆ ಮೊಗ್ಗನ್ನು ತೆಗೆದು ಹಾಕಬೇಕು. ಯಾಕೆಂದರೆ ಗಿಡ ಬೆಳಿಬೇಕು, ಗಿಡ 1 ವರ್ಷದೊಳಗೆ ಕಾಯಿ ಬರೋಕ್ಕೆ ಬಿಡಬಾರ್ದು. ಕಟ್ಟಿದ ತಕ್ಷಣ ಕಾಯಿ ಬರ್ತದೆ, ಆದರೆ ಅದನ್ನು ತೆಗೆದು ಹಾಕಬೇಕು. ಇಷ್ಟು ಮಾಡಿ ನೀವು ಗಿಡ ನಾಟಿ ಮಾಡೋದಕ್ಕೆ ನೀವು ಮನೆಯಲ್ಲಿ ಗಿಡನ ರೆಡಿ ಮಾಡ್ಕೊಳ್ಬೋದು.
1: ಓಕೆ ಸರ್, ಧನ್ಯವಾದಗಳು. ಸೊ ಇಷ್ಟೊತ್ತು ನಮಗೆ ಈ ಒಂದು ಗಿಡಗಳನ್ನು ಕಸಿ ಮಾಡೋದು ಹೇಗೆ, ಅದರ ವಿಧಾನಗಳ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿರಿ. ಸೊ ಎಷ್ಟು ಜನಕ್ಕೆ ಅಂದ್ಕೊಂಡಿರ್ತಾರೆ ನರ್ಸರಿ ಮಾಡಬೇಕು ಮತ್ತು ಕಸಿ ಗಿಡಗಳನ್ನ ಮಾರಾಟ ಮಾಡಬೇಕು, ಕಸಿ ಗಿಡಗಳನ್ನ ಹಾಕಿದ್ರೆ ಒಳ್ಳೆ ಆದಾಯ ಬರುತ್ತೆ, ಜೊತೆಗೆ ಬೇಗನೆ ಇಳುವರಿ ಸಿಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಹಾಗೆ ನೀವು ಕೂಡ ಈ ರೀತಿ ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತಂದರೆ, ಈ ರೀತಿ ಏನಾದರೂ ಒಂದು ಚಾಲೆಂಜಸ್ಗಳನ್ನ ತೊಗೊಳ್ಬೇಕು ಅಂತಂದರೆ ಖಂಡಿತವಾಗ್ಲೂ ಪ್ರಯತ್ನ ಮಾಡಿ, ಹಾಗೆ ವಿಚಾರಗಳನ್ನು ತಿಳ್ಕೊಂಡು ವೈಜ್ಞಾನಿಕ ಪದ್ಧತಿಯಲ್ಲಿ ಇವುಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ಯಾವುದೇ ರೀತಿಯ ಲಾಸ್ ಆಗಲ್ಲ ಅಂತ ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮ ಹೇಗೆ ಅನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686092279 ಈ ಸಂಖ್ಯೆ ತಿಳಿಸಿ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕ್ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
5: ಆರೋವಿಲ್ಲೆ ಎಂಬ ವಿಶ್ವ ಆರೋಗ್ಯ ನಗರ. ಜಾತಿ, ಮತ, ಪಂಥ, ಹೆಣ್ಣು, ಗಂಡು, ಈ ದೇಶ, ಆ ದೇಶ, ಬಿಳಿಯ, ಕರಿಯ, ಭಾಷೆ, ಹೀಗೆ ಎಲ್ಲ ತಾರತಮ್ಯಗಳನ್ನು ಮೀರಿ ಬದುಕಬೇಕೆಂದು ದಾರ್ಶನಿಕರು ಹೇಳುತ್ತಲೇ ಬಂದಿದ್ದಾರೆ. ಬಸವಣ್ಣನಂಥ ಕ್ರಾಂತಿಕಾರಿಗಳು ಬದುಕಿ ತೋರಿಸಿದ್ದಾರೆ. ಕುವೆಂಪುರಂಥ ಮಹಾನ್ ಸಾಹಿತಿಗಳು ಮನುಜಮತ ವಿಶ್ವಪಥ ಎಂಬ ಸೂತ್ರವನ್ನು ಜಗತ್ತಿಗೆ ದಿಕ್ಸೂಚಿಯಾಗಿ ದಾಖಲಿಸಿದ್ದಾರೆ. ಈ ಎಲ್ಲ ಅಂಶಗಳನ್ನು ಒಳಗೊಂಡ ಗ್ರಾಮ ಒಂದು ಜನ್ಮ ತಾಳಿದೆ. ಅದುವೇ ಪುದುಚೇರಿ ಸಮೀಪದ ಕೋರಮಂಡಲ್ ಕಡಲ ತೀರದ ಆರೋವಿಲ್ಲೆ ಎಂಬ ಹಳ್ಳಿ. ಆರೋವಿಲ್ಲೆ ಇಂದು ಅಂತಾರಾಷ್ಟ್ರೀಯ ಯುನೆಸ್ಕೋ ಗ್ರಾಮವೆಂದು ಮುದ್ರೆ ಒತ್ತಿಸಿಕೊಂಡಿದೆ. ಈಗ ಆ ಗ್ರಾಮದಲ್ಲಿ ಜಗತ್ತಿನ 124 ದೇಶಗಳ ಸರ್ವ ಧರ್ಮದ 50,000 ಜನ ಒಟ್ಟಿಗೆ ಬದುಕುತ್ತಿದ್ದಾರೆ. ಈ ಗ್ರಾಮವನ್ನು ಆಧುನಿಕ ಗ್ಲೋಬಲ್ ವಿಲೇಜ್ ಎಂದು ನಿರಾತಂಕವಾಗಿ ಹೇಳಲಾಗುತ್ತಿದೆ. ವಿಶ್ವಸಂಸ್ಥೆ ಕೂಡ ಈ ಗ್ರಾಮ ಸ್ಥಾಪನೆಗೆ ಸಂಪೂರ್ಣ ಬೆಂಬಲ ನೀಡಿದೆ. ಸಾಂಸ್ಕೃತಿಕವಾಗಿ ಸಾಮರಸ್ಯ ಮತ್ತು ಸೌಹಾರ್ದತೆಯಿಂದ ಬೆಳೆಯುತ್ತಿರುವ ಈ ನಗರ ದಿನದಿನಕ್ಕೂ ತನ್ನ ಜನಪ್ರಿಯತೆಯ ಪರಿಧಿಯನ್ನು ವಿಸ್ತರಿಸಿಕೊಳ್ಳುತ್ತಲೇ ಇದೆ. ಈ ನಗರಕ್ಕೆ ಸಾಮುದಾಯಿಕ ಒಡೆತನವಿದೆ. ಈ ನಗರಕ್ಕೆ ಸಿಟಿ ಆಫ್ ಡಾನ್ ಅಥವಾ ನಸುಕಿನ ನಗರ, ಸೂರ್ಯೋದಯನ ನಗರ ಎಂದು ಹೆಸರಿಟ್ಟಿದ್ದಾರೆ. ಈ ನಗರ ಭರವಸೆಯ ಬೆಳಕಿನಲ್ಲಿ ಬೆಳೆಯುತ್ತಿದೆ. ಪುದುಚೇರಿ ಎಂದರೆ ನಮಗೆ ನೆನಪು ಬರುವುದು ಅರವಿಂದ ಆಶ್ರಮ. ಮಹಾ ಸ್ವಾತಂತ್ರ್ಯ ಸೇನಾನಿಯಾಗಿದ್ದ ಅರವಿಂದ್ ಘೋಷ್ರವರು ತಮ್ಮ ಶಿಷ್ಯ ಫ್ರಾನ್ಸ್ ಮೂಲದ ಮೀರಾ ಅಲ್ಸಫಾ ಈ ಗ್ರಾಮವನ್ನು ಸ್ಥಾಪಿಸಲು ಸಹಾಯ ಮಾಡಿದರು. 1966 ವಿಶ್ವಸಂಸ್ಥೆಯ ಯುನೆಸ್ಕೋ ಈ ಗ್ರಾಮದ ಆರಂಭಕ್ಕೆ ಹಸಿರು ನಿಶಾನೆ ತೋರಿಸಿತು. ಭಾರತ ಸರ್ಕಾರವು ಕೂಡ 1960 ಆರೋವಿಲ್ಲೆ ಪ್ರಾರಂಭಕ್ಕೆ ಆಸಕ್ತಿ ತೋರಿತು. 1930 ಭಾರತಕ್ಕೆ ಬಂದ ಮೀರಾ ಮಹಾತಾಯಿ ಧೈರ್ಯದಿಂದ ನಗರದ ರೂಪುರೇಷೆಗಳನ್ನು ತಯಾರಿಸಿದರು. 1968 February 28 ಜಗತ್ತಿನ 124 ದೇಶಗಳ, ಭಾರತದ ಎಲ್ಲ ರಾಜ್ಯಗಳ ಸುಮಾರು 500 ಪ್ರತಿನಿಧಿಗಳು ಒಂದು ಆಲದ ಮರದ ಕೆಳಗೆ ನಿಂತು ಆರೋವಿಲ್ಲೆ ಗ್ರಾಮದ ಪ್ರತಿಷ್ಠಾಪನೆಗೆ ಮುಂದಾದರು. ನಂತರ ಅಮೃತ ಶಿಲಾ ಮಾದರಿಯೊಂದನ್ನು ಅವರು ಅಡಿಗಲ್ಲು ಸಮಾರಂಭಕ್ಕೆ ಬಳಸಿದರು. ಸುಮಾರು 400 ಹೆಕ್ಟರ್ಗೂ ಅಧಿಕ ಪ್ರದೇಶದ ಕೇಂದ್ರದಲ್ಲಿ 12 ಕಮಲದ ದಳಗಳ ಅಮೃತ ಶಿಲಾ ರಚನೆಯ ಮಾತೃಮಂದಿರ ಅಲ್ಲಿ ಆರಂಭವಾಯಿತು. ಸುಮಾರು 36 ಎಕರೆ ಪ್ರದೇಶದ ಆ ಪ್ರಶಾಂತ ಜಾಗದಲ್ಲಿ ಬಂಗಾರ ಬಣ್ಣದ ಗೋಳಾಕಾರದ ವಿಶಿಷ್ಟ ಕಟ್ಟಡ ತಲೆ ಎತ್ತಿ ನಿಂತಿದೆ. ಜಾಗತಿಕ ಶಾಂತಿ ಕೇಂದ್ರವೆಂದೇ ಅದನ್ನು ಕರೆಯುತ್ತಾರೆ. ಅದು ಒಂದು ರೀತಿಯಲ್ಲಿ ಮಾತೃಮಂದಿರ. ಅದರ ಉತ್ತರ ದಿಕ್ಕಿಗೆ 109 ಹೆಕ್ಟರ್ ಜಾಗದಲ್ಲಿ ಹಸಿರು ಕೈಗಾರಿಕಾ ಆವರಣ ಸ್ಥಾಪಿಸಿದ್ದಾರೆ.

0: ಅಲ್ಲಿ ಗ್ರಾಮೀಣ ಜನಸಮುದಾಯಕ್ಕೆ ನೆರವಾಗುವ ಗಾಂಧಿ ಪರಿಕಲ್ಪನೆಯ ಕುಟೀರ ಕೈಗಾರಿಕೆಗಳು ಸ್ವಯಂ ಸೇವಾ ನೆಲೆಯಲ್ಲಿ ಕೆಲಸ ಮಾಡುತ್ತಿವೆ. ಹಳೆ ಪರಂಪರೆ ಉಳಿಸಿಕೊಂಡು ಹೊಸ ಸಂಸ್ಕೃತಿಯನ್ನು ಹುಟ್ಟುಹಾಕಲು ಅಲ್ಲಿ ಕರಕುಶಲ ಕಲೆ, ಕಲಿಕೆಯೊಂದಿಗೆ ಗಳಿಕೆ, ಘನತ್ಯಾಜ್ಯ ನಿರ್ವಹಣೆ, ಸ್ಥಳೀಯ ವಸ್ತುಗಳ ಬಳಸಿಕೊಂಡು ಕಟ್ಟಡ ನಿರ್ಮಾಣ, ಸೌರಶಕ್ತಿ ಉತ್ಪಾದನೆ, ಮಳೆ ನೀರು ಸಂಗ್ರಹಣೆ, ಯುವಕರಿಗೆ ತರಬೇತಿ ಇವೆಲ್ಲವೂ ನಡೆಯುತ್ತವೆ. ದುಡಿಯುವ ಮನಸ್ಸುಗಳಿಗೆ ಅಲ್ಲಿ ನಿರಂತರವಾಗಿ ಕೆಲಸಗಳಿವೆ. ಆರೋವಿಲ್ಲದ ಹೃದಯ ಭಾಗ ಮಾತೃಮಂದಿರದ ಸುತ್ತ ಸುಮಾರು 189 ಹೆಕ್ಟರ್ ಪ್ರದೇಶದಲ್ಲಿ ಹಸಿರು ಉದ್ಯಾನವನ ಪಾರ್ಕ್ಗಳನ್ನು ಸ್ಥಾಪಿಸಲಾಗಿದೆ. ಅಲ್ಲಿ 5 ವೃತ್ತಾಕಾರದ ರಸ್ತೆಗಳು ಚಾಚಿಕೊಂಡಿವೆ. 55% ಭಾಗ ಹಸಿರು ಪರಿಸರವಿದ್ದರೆ ಇನ್ನುಳಿದ 45% ಭಾಗ ಸಂಸ್ಕೃತಿ ಕಟ್ಟಡಗಳಿಗೆ ಸಂಬಂಧಿಸಿದೆ. ಪ್ರಕೃತಿ ಮತ್ತು ಸಂಸ್ಕೃತಿಗಳ ನಡುವೆ ಸಮತೋಲನವನ್ನು ಅಲ್ಲಿ ಕಾಪಾಡಿಕೊಳ್ಳಲಾಗಿದೆ. ಅರಣ್ಯಾಭಿವೃದ್ಧಿ, ಕಾಡು ಬೆಳೆಸುವುದು, ಸಾವಯವ ಕೃಷಿ, ಹೀಗೆ ಎಲ್ಲವನ್ನು ನವೀನ ರೀತಿಯಲ್ಲಿ ಅಲ್ಲಿ ಮಾಡಲಾಗಿದೆ. ಶಾಂತಿ ಕೇಂದ್ರದಿಂದ ಪಶ್ಚಿಮ ದಿಕ್ಕಿಗೆ ಜಾಗತಿಕ ಸಾಂಸ್ಕೃತಿಕ ಆವರಣವನ್ನು 74 ಹೆಕ್ಟರ್ ಜಾಗದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಜಗತ್ತಿನ ಒಂದೊಂದು ಭೂಖಂಡಕ್ಕೆ ಒಂದೊಂದು ವಿಶಿಷ್ಟ ಮೀಸಲಾತಿಯನ್ನು ಅಲ್ಲಿ ಕಲ್ಪಿಸಲಾಗಿದೆ. ಮಾನವೀಯತೆ ಮೆರೆಯುವ ಪ್ರಾತ್ಯಕ್ಷಿಕಗಳು ಅಲ್ಲಿ ಅನಾವರಣಗೊಂಡಿವೆ. ಆರೋವಿಲ್ಲೆಯ ಮತ್ತೊಂದು ವಿಶೇಷ, ಸುಮಾರು 93 ಹೆಕ್ಟರ್ ಜಾಗದಲ್ಲಿ ಸಾಂಸ್ಕೃತಿಕ ಆವರಣ. ಅಲ್ಲಿ ಶಿಕ್ಷಣ, ಕಲೆ, ಕ್ರೀಡೆ, ಆಟ, ಓಟ, ಧ್ಯಾನ, ಯೋಗ, ನಾಟ್ಯ, ಸಿನಿಮಾ, ಹೀಗೆ 16 ವಿಧದ ಸಾಂಸ್ಕೃತಿಕ ಜಗತ್ತು ನಿರ್ಮಾಣವಾಗಿದೆ. ಅಲ್ಲಿ ಹೋದವರು ಅವುಗಳನ್ನೆಲ್ಲ ನೋಡಿ ಅತ್ಯಂತ ಖುಷಿಪಡುತ್ತಾರೆ. ಸಾವಯವ ಕೃಷಿ, ಡೈರಿ ಉತ್ಪಾದನೆ, ಸಂಶೋಧನೆ, ಕಲಿಕೆ, ಹೀಗೆ ಎಲ್ಲವೂ ಒಂದೇ ಜಾಗದಲ್ಲಿ ಮೇಳೈಸಿರುವುದು ಆರೋವಿಲ್ಲೆಯ ಅಪರೂಪದ ಸಂಗತಿ. ಮಹಿಳಾ ಸಬಲೀಕರಣ, ಯುವ ಸಶಕ್ತತೆ, ಬಂಜರು ಭೂಮಿ ನಿರ್ವಹಣೆ, ನೀರಿನ ಮಿತವ್ಯಯ, ತಾಂತ್ರಿಕ ಮತ್ತು ವೈಜ್ಞಾನಿಕ ನಿಲುವುಗಳು ಇಲ್ಲಿ ಸಾಕಾರಗೊಂಡಿವೆ. ಸ್ವಾತಂತ್ರ್ಯ ಹೋರಾಟಗಾರರ, ರಾಮರಾಜ್ಯದ ಕನಸುಗಳನ್ನು ಕಂಡವರ ಮನಸ್ಸುಗಳು ಇಲ್ಲಿ ಸಾಕಾರವಾಗಿವೆ. ಇದೊಂದು ಆಧ್ಯಾತ್ಮಿಕ ಕೇಂದ್ರವೂ ಹೌದು. ಬಡತನ, ಶ್ರೀಮಂತರೆಂಬ ಭೇದ ಭಾವವಿಲ್ಲದ, ಧರ್ಮದ ವೈಷಮ್ಯವಿಲ್ಲದ ಜಾಗವಿದು. ಬರಗಾಲ, ಅರಣ್ಯನಾಶ, ಧರ್ಮಯುದ್ಧ, ಭೂತಾಪದ ಏರಿಕೆ, ನೆರೆಹಾವಳಿ, ವಾಯುಗುಣ ಬದಲಾವಣೆಯಂತಹ ಸಂಕಷ್ಟಗಳ ಪರಿಸ್ಥಿತಿಯಲ್ಲಿ ಅರವಿಂದ್ ಘೋಷ್ ಅವರ ನಸುಕಿನ ನಗರ ಆರೋವಿಲ್ಲೆ ಒಂದು ಜಗತ್ತಿಗೆ ಮಾದರಿಯಾಗಿ ನಿಲ್ಲುತ್ತದೆ. ಪ್ರಪಂಚದ ಎಲ್ಲ ದೇಶಗಳಿಗೆ ಆರೋವಿಲ್ಲೆ ಒಂದು ರೋಲ್ ಮಾಡೆಲ್ ಆಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕಮ್ಮಿ ಇಲ್ಲ ಬಿಡಿ.
1: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
4: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆದುಕೊಳ್ಳಿ.
5: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ.
3: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೇ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
1: ಏನು ಏನ್ ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪೊಲೀಸನ ಹೆಂಡತಿ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಕೇಳೋಣ. ನೀ ಒಂದು ಸಾರಿ ನನ್ನ ಮನ್ನಿಸು ಎನ್ನುವಂಥ ಒಂದು ಗೀತೆಯನ್ನು ಮನು ಹಾಗೂ ರಾಧಿಕಾ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶಶಿಕುಮಾರ್ ಹಾಗೂ ಮಾಲಾಶ್ರೀ ಅವರ ಒಂದು ಜೋಡಿಯ ಚಿತ್ರ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ರಾತ್ರಿ 8:30 ನಮ್ಮ ಒಂದು ವಾಹಿನಿಯಲ್ಲಿ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳನ್ನ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನೀ ಬರೆದ ಕಾದಂಬರಿ ಚಿತ್ರದ ಗೀತೆಯನ್ನ ಕೇಳೋಣ. ಈ ಪ್ರೇಮ ಹಿತವಾಗಿದೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ವಿಜಯ ಆನಂದ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಭವ್ಯ ಅವರ ಒಂದು ಜೋಡಿಯ ಚಿತ್ರ. ಇದು 1985 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 10 ಗಂಟೆಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಇಷ್ಟದ ಗೀತೆಗಳನ್ನು ಹಾಡಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಾವಿರ ಸುಳ್ಳು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಹೆಣ್ಣೆಂದರೇನು, ಸೌಂದರ್ಯವೇನು ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಶಂಕರ್ ಗಣೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರವಿಚಂದ್ರನ್ ಹಾಗೂ ರಾಧಾ ಅವರ ಒಂದು ನಟನೆಯ ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 RJ ಅರ್ಪಿತಾ ಅವರು ನಡೆಸಿಕೊಡುವಂತಹ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳಿದರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಲ್ಲಿಗೆ ಹೂವೆ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಕೇಳೋಣ. ಮಲೆನಾಡ ಮಾಲೆ ಮುಗಿಲ ಮ್ಯಾಲೆ ಎನ್ನುವಂಥ ಒಂದು ಸುಂದರವಾದಂಥ ಗೀತೆಯನ್ನು ರಮೇಶ್ ಹಾಗೂ ಸ್ವರ್ಣಲತಾ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಇದು 1992 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ವಾತಿ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಅದುವೇ ಪರದೆ ಎತ್ತಿ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಶ್ರೀರಂಗ ಬರೆದಿರುವಂಥ ಒಂದು ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಕಿರವಾಣಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಶಶಿಕುಮಾರ್ ಹಾಗೂ ಸುಧಾ ರಾಣಿ ಅವರ ಒಂದು ಅಭಿನಯದ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಗೆಳೆಯರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹೊಸ ಬೆಳಕು ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಚೆಲುವೆಯೇ ನಿನ್ನ ನೋಡಲು ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಆತ್ಮೀಯ ಕಿಡುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ವಾತಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಕುಹು ಕುಹು ಹಾಡುವ ಕೋಗಿಲೆ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ KS ಚಿತ್ರ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ RN ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆಯತ್ತ ಸಾಗೋಣ. M ಕಿರಮಾಣಿ ಅವರ ಒಂದು ಸಂಗೀತ ನಿರ್ದೇಶನ, ಇದು ಸುಧಾರಾಣಿ ನಟಿಸಿರುವಂತಹ ಒಂದು ಚಿತ್ರ. ಇದು 1994 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 RJ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತಹ ಒಂದು ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶ್ರುತಿ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಕೇಳೋಣ. ಹಾಡೊಂದ ನಾ ಹಾಡುವೆ ಎನ್ನುವಂಥ ಒಂದು ಗೀತೆಯನ್ನು ಇದೀಗ RN ಜಿ ಗೋಪಾಲ್ ಬರೆದಿರುವಂಥ ಒಂದು ಗೀತೆಯತ್ತ ಸಾಕ್ತಾ ಇದ್ದೀನಿ. ಇದು ಸುನಿಲ್ ಹಾಗೂ ಶ್ರುತಿ ಅವರ ಒಂದು ನಟನೆಯ ಅಮೋಘವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಸಂಜೆ 4 ಗಂಟೆಗೆ ಕಾಫಿ ವಿತ್ RJ ಎನ್ನುವಂಥ ಒಂದು ನೇರ ಫೋನಿನ ಕಾರ್ಯಕ್ರಮ ನಮ್ಮ RJಗಳು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಗೀತೆಯನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪೊಲೀಸ್ ಮತ್ತು ದಾದಾ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಅದುವೇ ನನ್ನ ಮನದಲ್ಲಿ ಆತುರ ಎನ್ನುವಂತ ಈ ಒಂದು ಗೀತೆ. ಇದು ಗಾಯಕರಾಗಿ SP ಬಾಲಸುಬ್ರಹ್ಮಣ್ಯಂ, ಗಾಯಕಿಯಾಗಿ KS ಚಿತ್ರ, ಸಾಹಿತ್ಯಕಾರರಾಗಿ ಜಿ ಉದಯಶಂಕರ್ ಅವರು, ಸಂಗೀತ ನಿರ್ದೇಶಕರಾಗಿ ಬಪ್ಪಿ ಲಹರಿ, ಇದು ವಿಷ್ಣುವರ್ಧನ್ ಹಾಗೂ ಸಂಗೀತ ಬಿಜಲಾನಿ ಅವರು ಅಭಿನಯಿಸಿದಂತ ಒಂದು ಗೀತೆ. ಇದು 1991 ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9 ಗಂಟೆಗೆ ಟ್ರಾವೆಲರ್ಸ್ ಡೈರಿ ಎನ್ನುವಂತ ಒಂದು ಕಾರ್ಯಕ್ರಮವನ್ನು ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಆಲಿಸಿ ಅಂತ ಹೇಳ್ತಾ ಇದೀಗ ಪೊಲೀಸ್ ಮತ್ತು ದಾದಾ ಚಿತ್ರದ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶೃಂಗಾರ ಕಾವ್ಯ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಕೇಳೋಣ. ಕನ್ನಡ ಗಂಗೆಯಲ್ಲಿ ಎನ್ನುವಂಥ ಒಂದು ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಹಂಸಲೇಖ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಇದು 1993 ತೆರೆ ಕಂಡಿರುವಂತಹ ವರ್ಷ. ಇದು ರಘುವೀರ್ ಹಾಗೂ ಸಿಂಧು ಅವರ ಒಂದು ನಟನೆಯ ಅಮೋಘವಾದಂತಹ ಗೀತೆ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ರಾತ್ರಿ 9:30 ಸುಮಧುರವಾದಂತಹ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗುತ್ತೆ. ತಾವೆಲ್ಲರೂ ಕೇಳಿ ಆನಂದಿಸಿ.

0: ಪ್ರೀತಿ ಅಶ್ವತ್ರ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗೋಪಿಕೃಷ್ಣ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಕೇಳೋಣ. ಶಾರದಾಂ ನಮರೆ ಎನ್ನುವಂಥ ಒಂದು ಗೀತೆಯನ್ನು ಮನು ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಹಂಸಲೇಖ ಬರೆದಿರುವಂಥ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವಿಚಂದ್ರನ್ ಹಾಗೂ ರೂಪಿಣಿ ಅವರ ಒಂದು ನಟನೆಯ ಅಮೋಘವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ಶಾರದಂನೋರೇ ಸರಸಂನೋರೇ, ಶಾರದಂನೋರೇ ಸರಸಂನೋರೇ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಲವ್ ಮಾಡಕ್ಕಾಗಲ್ವೇ, ಡೌ ಮಾಡೋ ಕಂಡ್ರೆ ನಂಗಾಗಲ್ವೇ.

ದಿಲ್ಲಿಲ್ದೆ ಲವ್ ಮಾಡಕ್ಕಾಗಲ್ವೇ, ಲವ್ ಮಾಡೋರ್ ಕಂಡ್ರೆ ನಂಗಾಗಲ್ವೇ.

ನೀರಲ್ಲಿ ರಾಮರಸ, ಕೆನ್ನೆಯಲ್ಲಿ ಸೋಮರಸ, ತುಳಿಗಳಲ್ಲಿ ಜೇನರಸ, ಸರಸ ಸರಸ. ಪ್ರೀತಿ ಇಲ್ಲದೆ ಇದ್ರೆ ನೀನು ಝೀರೋ, ನಾನು ಝೀರೋ.

0: ಕರುಕಕ್ಕೂ ನೀವು ಯಾರೊಂದು ಕರುಕಕ್ಕೂ ನೀವು ಮನಸ್ಸಿಗಲ್ಲ ನೀವು ಮನಸ್ಸಿಗಲ್ಲ
1: ಕೈತಾ ಬರ್ತೀನಿ
0: ನೀವು ಯಾರೊಂದು ಕರುಕಕ್ಕೂ ನೀವು ಮನಸ್ಸಿಗಲ್ಲ

0: ಒಂದು ಹೊತ್ತಲ್ಲಿ ಕೋರ್ಸ್ ಯಾವುದು ನೆನಪಾಗಿಲ್ಲ. ಒನ್ ವೇ ಲವ್ ಆಗದೆ ಟೆನ್ಷನಲ್ಲಿದ್ದೀವಿ. ಒಂದಿಷ್ಟು ಇಷ್ಟು ಇಷ್ಟು ಬಿಟ್ಕೊಂಡು ಬೈಕ್ ಸಗಣಿ ಹಾಕೊಂಡು ಇಡೀ ಜಗತ್ತಿಗೆ ಮಕ್ಕೋಗಿದ್ದು ನವಯುವಕರ ಕರ್ತವ್ಯ ಕಲಾ.
1: ಓಕಣ ಓಕಣ ಓಕಣ ಹಾಕ್ಲಾ.

0: ಬುಡ್ಲಾ ಮಂಡ್ಯಾರ, ತುಂಬಾ ಸಾಣೆ ಹಿಡಿದ್ರೆ ಚಾಕು ಇರಲ್ಲ, ಹ್ಯಾಂಡಲ್ ಇರ್ತದೆ. ಸುಳ್ಳು ಒರಿಜಿನಲ್ ಸತ್ಯ ಡೂಪ್ಲಿಕೇಟ್. ಸಾಂಬ್ರಾಣಿ ಹೋಗಿ ಹಂಗೆ 3 ದಿನದ ಬಾಳ್. ಎಕ್ಸ್ಟ್ರಾಡಿನರಿ. ಮೊಟ್ಟೆ ತಿಂದ್ರೆ ಮರಿಯಿಲ್ಲ, ಕೋಳಿ ತಿಂದ್ರೆ ಮೊಟ್ಟಿಲ್ಲ. ಪಾಪ ಮಾಡಿದ್ರೆ ಪೇಮೆಂಟ್ ಇದೆ, ಸ್ವಪ್ನಕ್ಕೆ ಬಡ್ಡಿ ಬೀಳ್ತದೆ. ಲೆಕ್ಕ ಬರ್ಕಳಿ ಬರ್ಕಳಿ ಬರ್ಕಳಿ.
1: ಹೂವಿ ಕೆಲ್ಸ ಎಲ್ಲ ಅರಳುತ್ತವೆ, ಹುಡುಗರ ಕೆಲ್ಸ ಎಲ್ಲ ನರಳುತ್ತವೆ. ಒಂದಿಷ್ಟು ಹಿಂಗೆ ಹೇಳ್ತೀವಿ ನಾವು, ಮಿಕ್ಕಿದೇನ ಮಾಡ್ಕೊಳ್ಳಿ.

ಭೂಪತಿರಾಯ ಅವಳ ಸೌಂದರ್ಯ ನೋಡ್ತಾ ನಿಂತಿದ್ದಾನೆ. ಆ ರಚಿತಾನು ಮುನಿಪುತ್ರಿ ಅನ್ನೋದನ್ನ ಮರೆತಿದ್ದಾಳೆ. ಇನ್ನೇನು ಆ ಜೋಡಿ ಒಂದಾಗಬೇಕು ಅನ್ನೋಷ್ಟರಲ್ಲಿ ಅವಳ ತಂದೆ ತೂರ್ಥೆ ರಾಮದಾಸಿಗೆ ಬಲಿಯಾದ ನೀನು ನನ್ನ ಪುತ್ರಿಯಲ್ಲ, ನೀವಿಬ್ರು ಕಲ್ಲಾಗಿ

0: ಏನಕ್ಕ ಮಾರ್ಕೆಟ್ಗೆ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಸಂಸ್ಕೃತಿ ಕಲೆ.
1: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
2: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
1: ರೇಡಿಯೋದಲ್ಲಿ ಕತೆನಾ?
2: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
7: ಶ್ರೀತ ಎಣಗಿ ಬಾಳಪ್ಪನವರ ಕ್ರಾಂತಿಯೋಗಿ ಬಸವಣ್ಣ ನಾಟಕ ಈಗ ಮೂಡಿ ಬರಲಿದೆ. ನಿರ್ದೇಶನ ಹೆಚ್ ಕೆ ರೆಡ್ಡಿ, ಸಂಗೀತ ಸಾಧು ಕೋಕಿಲ, ಜಯಕುಮಾರ್, ಸರ್ವಮಂಗಳ, ನರಸಿಂಹಮೂರ್ತಿ, ಎಂಪಿಎಸ್ ಕುಮಾರ್, ರಾಮಣ್ಣ ಶೃಂಗೇರಿ, ಹೆಚ್ ಕೆ ರೆಡ್ಡಿ, ಫಕೀರಪ್ಪ ವರವಿ, ಅಬ್ದುಲ್ ಖಾದರ್ ಅಣ್ಣಿಗೇರಿ, ಬಾಬಣ್ಣ ಅಣ್ಣಿಗೇರಿ, ಚಿಕ್ಕಯ್ಯ ಸ್ವಾಮಿ, ಕುಮಾರಿ ನಂದಿನಿ, ಎಸ್ ಮಂಗಳ, ಲಕ್ಕೇಗೌಡ ಇವರು ಪಾತ್ರವಹಿಸಿರುವಂತಹ ಈ ನಾಟಕ ಈಗ ನಿಮ್ಮ ಮುಂದೆ.

0: ಆಹಾ, ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಈ ವಚನ. ಕಲಾವತಿ, ಇದನ್ನು ರಚಿಸಿದವರಾರು?
1: ಮಹಾದೇವಿ ಅಕ್ಕನವರು, ಆಸ್ಥಾನದ ಪ್ರಧಾನ ಕರಣಿಕರಾದ ಬಸವಣ್ಣನವರ ಭಕ್ತಳು.
0: ಏನು, ಬಸವಣ್ಣನವರ ಭಕ್ತಳೆ? ಧನ್ಯ ಧನ್ಯ. ಇಂತಹ ಅಮೂಲ್ಯ ವಚನವನ್ನು ರಚಿಸಿ ಸ್ತ್ರೀ ಸಮೂಹಕ್ಕೆ ಸತ್ಕೀರ್ತಿಯನ್ನು ತಂದರು. ಪಂಡಿತರೇ, ಈ ಬಹುಮಾನವನ್ನು ಅವಳಿಗೆ ಕೊಟ್ಟು ಕಳಿಸಿರಿ.
1: ಮಹಾಪ್ರಭು, ನಾನು ಈ ಬಹುಮಾನವನ್ನು ಸ್ವೀಕರಿಸಲಾರೆ, ಮತ್ತು ಆಸ್ಥಾನದಲ್ಲಿ ಇದೇ ನನ್ನ ಕೊನೆಯ ಸೇವೆ.
2: ಕಲಾವತಿ, ಇದು ಸಾಮ್ರಾಟರ ಸನ್ನಿಧಿ ಎನ್ನುವುದು ನಿನ್ನ ಲಕ್ಷ್ಯದಲ್ಲಿರಲಿ. ನೀನು ಯಾರೆಂಬುದನ್ನು ಅರಿತು ಮಾತನಾಡು.
1: ಸಮಯಕ್ಕೆ ತಕ್ಕ ಎಚ್ಚರಿಕೆ ವಹಿಸಿಯೇ ಮಾತನಾಡುತ್ತಿರುವೆ. ನಾನು ಯಾರು ಎನ್ನುವ ತಿಳುವಳಿಕೆಯೂ ನನಗಿದೆ. ಅದಕ್ಕೆಂದೇ ಪ್ರಭುಗಳ ಸನ್ನಿಧಿಯಲ್ಲಿ ನಮ್ರತೆಯಿಂದ ವಿನಂತಿ ಮಾಡಿಕೊಂಡಿರುವೆ.
3: ನಿನ್ನ ವಿನಯವೇನೋ ಒಳ್ಳೆಯದೇ, ಆದರೆ ವಿಚಾರವು ಮಾತ್ರ ನಿನ್ನ ಜಾತಿಯ ಸೀಮೆಯನ್ನೇ ಮೀರಿದಂತಿದೆ. ನೀನು ಜಾತಿಯಲ್ಲಿ ವೇಶ್ಯೆ. ನಿನ್ನ ಜಾತಿಯ ಧರ್ಮವನ್ನು ಮೀರಿ ನಡೆಯುವುದು ಒಳ್ಳೆಯದಲ್ಲ.
1: ನಾನು ವಾದಿಸುವೆನೆಂದು ಭಾವಿಸಬೇಡಿ. ತಾವು ಅಂದಂತೆ ನಮ್ಮ ಜಾತಿಯ ಧರ್ಮ ಹೊಂದಿರುವುದಲ್ಲವೇ?
3: ಲೋಕ ಪ್ರಸಿದ್ಧವಾದ ವಿಷಯಕ್ಕೆ ಸಂಶಯವೇ?
1: ಹಾಗಾದರೆ ನಮ್ಮ ಪಂಗಡದವರನ್ನು ಯಾವ ಜಾತಿಯವರೆಂದು ಕರೆಯುವರು?
3: ಅದೇ, ದೇವದಾಸಿಯರೆಂದು.
1: ಅಂದ ಮೇಲೆ ದೇವದಾಸಿಯರು ನರದಾಸಿಯರಾಗಬಹುದೇ?
2: ಉದ್ಧಟತನದ ವರ್ತನೆ. ಕಲಾವತಿ, ನೀನು ಸಾಮಾನ್ಯ ವೇಶ್ಯೆ. ಸಿಂಹಾಸನದ ಎದುರು ಇಂಥ ದುಸ್ಸಾಹಸ ಸಲ್ಲದು. ಅಲ್ಪರ ದುರ್ಬೋಧನೆಗೊಳಗಾಗಿ ನಿನ್ನ ಮನೆತನಕ್ಕೆ ವಂಶ ಪರಂಪರೆಯಾಗಿ ಸಲ್ಲುತ್ತಿರುವ ಉಂಬಳಿಯನ್ನು ಕಳೆದುಕೊಳ್ಳುತ್ತಿರುವಿ. ಎಚ್ಚರ.
0: ಪಂಚಣ್ಣನವರೇ, ಸಮಾಧಾನ. ನನ್ನ ರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ತಮ್ಮ ವಿಚಾರಗಳನ್ನು ಪ್ರಕಟಿಸಲು ವಾಕ್ ಸ್ವಾತಂತ್ರ್ಯವಿದೆ. ಕಲಾವತಿ, ನಿನ್ನ ವಿಚಾರವೇನಿದ್ದರೂ ಹೇಳಬಹುದು.
1: ಪ್ರಭುಗಳ ಔದಾರ್ಯಕ್ಕೆ ನಾನು ಕೃತಜ್ಞಳು. ಮಹಾಪ್ರಭು, ಈ ವಾದವನ್ನು ಮುಂದುವರಿಸಲು ಅವಕಾಶವನ್ನು ಕೊಡಬಾರದೆಂದು ಬೇಡಿಕೊಳ್ಳುತ್ತೇನೆ.
3: ಅದೇನಿಲ್ಲ, ಚರ್ಚೆ ಪ್ರಾರಂಭವಾಗಿದೆ ಎಂದ ಮೇಲೆ ವಿಷಯ ವಿಷದವಾಗಲೇಬೇಕು. ರಾಜ ಪ್ರತ್ಯಕ್ಷ ದೇವತಾ ಎಂದು ಶಾಸ್ತ್ರ ಹೇಳುತ್ತದೆ. ಅಂದ ಬಳಿಕ ರಾಜನೂ ನರನೇ?
1: ಪ್ರಜಾಪಾಲಕನಾದ ರಾಜನು ನರೋತ್ತಮನೆಂದು ಮಾತ್ರ ಹೇಳಬಹುದು.
4: ನರರಲ್ಲಿ ಶ್ರೇಷ್ಠನಾದ ರಾಜನು ದೇವನಾಗಲಾರನೇ?
1: ರಾಜ ಪ್ರಜೆಗಳ ಸಂಬಂಧ ತಂದೆ ಮಕ್ಕಳ ಹಾಗೆ. ತಂದೆಯಲ್ಲಿ ಗೌರವ, ತಾಯಿಯಲ್ಲಿ ಪ್ರೀತಿ, ಗುರುವಿನಲ್ಲಿ ವಿಶ್ವಾಸ, ಕಾಯಕದಲ್ಲಿ ನಿಷ್ಠೆ ಇರಿಸಿ ಸಕಲ ಜೀವಾತ್ಮರಲ್ಲಿ ಅಡಗಿರುವ ಆ ದೇವ ಮಹಾದೇವರಲ್ಲಿ ಭಕ್ತಿ ಇರಿಸಬೇಕೆಂದು ಬೋಧಿಸುವುದೇ ವೀರಶೈವ ತತ್ವ. ಈ ತತ್ವಕ್ಕನುಸಾರವಾಗಿ ಆ ಸಂಗಮನಾಥನೊಬ್ಬನೇ ದೇವನು.
2: ಅಪಮಾನ, ಯಕ್ಕಶ್ಚಿತ ವೇಶ್ಯೆಯಿಂದ

0: ಮಹಾಮಂಡಲೇಶ್ವರರ ಅಪಮಾನ. ಪ್ರಭೋ, ತಮ್ಮ ಪ್ರಜಾವಾತ್ಸಲ್ಯವು ಈ ರೀತಿ ದುರುಪಯೋಗವಾಗುತ್ತಿರುವುದನ್ನು ಕಂಡು ನಿಸ್ಸೀಮ ರಾಜನಿಷ್ಠರಾದ ನಮಗೆಲ್ಲ ಅತೀವ ವೇದನೆಯಾಗುತ್ತಿದೆ ಪ್ರಭೋ.
1: ಇರಲಿ, ಈ ವಾದವನ್ನು ಇಷ್ಟಕ್ಕೆ ನಿಲ್ಲಿಸಿಬಿಡಿ. ಕಲಾವತಿ, ನಿನ್ನ ನಂಬಿಕೆಯಂತೆ ನೀನಿರಬಹುದು, ಆದರೆ ನಿನ್ನ ಇರುವಿಕೆಯಿಂದ ಪರಧರ್ಮದವರಿಗೆ ಹಾನಿಯಾದಲ್ಲಿ ದಂಡನೆಗೆ ಪಾತ್ರಳಾಗುವೆ. ಇದು ನಿನ್ನ ಲಕ್ಷ್ಯದಲ್ಲಿರಲಿ. ಕೊಡುವ ಬಹುಮಾನವನ್ನು ಸ್ವೀಕರಿಸಿ ನೀನಿನ್ನು ಹೋಗಬಹುದು.
2: ಅಪ್ಪಣೆ ಪ್ರಭು.
3: ಮಹಾಪ್ರಭು,
1: ಸಮಾಚಾರವೇನು?
3: ಕರ್ಣಿಕರಾದ ಬಸವಣ್ಣನವರು ಸನ್ನಿಧಿಯ ದರ್ಶನಕ್ಕೆ ಕಾದು ನಿಂತಿದ್ದಾರೆ. ಅಪ್ಪಣೆಯಾದರೆ?
1: ಅಹುದೇನು, ಬರಮಾಡು ಅವರನ್ನು.
4: ಮಹಾಮಂಡಲೇಶ್ವರರಿಗೆ ಶರಣು, ಎಲ್ಲರಿಗೂ ಶರಣು.
1: ಬನ್ನಿ ಬಸವೇಶ, ವಿಷಯವೇನು?
4: ಪ್ರಭು, ರಾಜ್ಯದಲ್ಲಿ ಕ್ಷಾಮದ ಬೇಗೆ ಬೆಳೆಯುತ್ತಿದೆ. ಪ್ರಜೆಗಳು ಅನ್ನ ನೀರಿಲ್ಲದೆ ಪರನಾಡಿಗೆ ವಲಸೆ ಹೋಗುತ್ತಿರುವರೆಂದು ರಾಜ್ಯದ ನಾಲ್ಕೂ ನಿಟ್ಟಿನಿಂದ ಮನವಿಗಳು ಬಂದಿವೆ. ಪರಾಂಬರಿಸಬೇಕು.
1: ಏನು, ನನ್ನ ರಾಜ್ಯದಲ್ಲಿ ಕ್ಷಾಮವೇ, ಅನ್ನ ನೀರಿಗೆ ಹಾಹಾಕಾರವೇ?
5: ಪ್ರಭು, ವರ್ಣಾಶ್ರಮ ಧರ್ಮಗಳನ್ನು ಅಲ್ಲಗಳೆಯುತ್ತಾ ಹೋದರೆ ಇನ್ನೂ ಅನೇಕ ಅನರ್ಥಗಳು ನಮ್ಮನ್ನು ಕಾಡುತ್ತವೆ.
6: ಆಸ್ಥಾನದ ಅಧಿಕಾರಿಗಳೇ ಜಾತಿ ಮತಗಳನ್ನು ಲೆಕ್ಕಿಸದೆ, ಲಿಂಗ ಜಂಗಮರೆಂಬ ಭೇದವಿಲ್ಲದೆ ಒಲೆಮಾದಿಗರೊಂದಿಗೆ ವ್ಯವಹರಿಸುತ್ತಾ ಹೋದರೆ ಆಗುವ ಪರಿಣಾಮವೇ ಇದು.
7: ಅಲ್ಪರಿಗೆ ಅಧಿಕಾರವಿತ್ತರೆ ಆಗುವ ಅನರ್ಥವೇ ಇದು.
1: ಆಹಾ, ಚರ್ಚೆಗೆ ಆಸ್ಪದ ಬೇಡ. ಮೊದಲು ಕ್ಷಾಮ ಬಾಧೆಗೆ ನಿವಾರಣೆಗಾಗಿ ಉಪಾಯವನ್ನು ಕಂಡುಹಿಡಿಯಿರಿ.
5: ಉಪಾಯವೇತರದು ಪ್ರಭು? ಬ್ರಾಹ್ಮಣರು ಸಂತುಷ್ಟರಾದರೆ ಬರಗಾಲ ಬರುವುದೇ. ಪರ್ಜನ್ಯ ಯಾಗ ಮಾಡಿಸಿ ದೇವೇಂದ್ರನೂ ಸಂತೋಷ ಪಟ್ಟನಾದರೆ ಮಳೆಯಾಗಿ ದವಸ ಧಾನ್ಯಗಳು ಸಮೃದ್ಧಿಯಾಗುವು.
6: ಅದಕ್ಕೂ ಮೊದಲು ಜಂಗಮರಿಗೆ ಭೂರಿ ಭೋಜನ ಬಿತ್ತು ಸಂತೃಪ್ತಿ ಪಡಿಸಿದ್ರೆ ಬರಗಾಲ ಬರೋದೇ ಇಲ್ಲ.
7: ನಿತ್ಯವೂ ಮಹಾಮಾತಿಯ ಪೂಜೆ ಪ್ರಾರ್ಥನೆಗಳು ನಡೆಯಬೇಕು ಮಹಾಪ್ರಭು.
0: ಇದಕ್ಕೆ ಬಸವಣ್ಣನವರ ಸಹಕಾರವೂ ಬೇಕು.
4: ಮುಂಚಿನವರೇ, ಜನತೆಯ ಕಷ್ಟ ನಿವಾರಣೆಗೆ ನಾನು ವಿರೋಧಿಸುವೆ ಎಂದೂ ಇಲ್ಲ. ಆದರಿಷ್ಟೇ, ಭೂರಿ ಭೋಜನ ಯಜ್ಞ ಯಾಗಾದಿಗಳಿಗಾಗಿ ಹಣ ಹಾಳು ಮಾಡುವುದಕ್ಕಿಂತಲೂ ಸದ್ವಿನಿಯೋಗದಿಂದ ಈಗ ತಲೆದೋರಿರುವ ಬರದ ಸಮಸ್ಯೆಯನ್ನು ನಿವಾರಿಸಬಹುದೆಂದು ನಾನು ನಿಮಗೆ ಸೂಚಿಸುತ್ತೇನೆ.
1: ಮತ್ತಾವ ಉಪಾಯವಿದೆ ಹೇಳಿ.
4: ರಾಜ್ಯದ ಆಹಾರ ಧಾನ್ಯದ ಉಗ್ರಾಣದಿಂದ ಧಾನ್ಯ ವಿತರಣೆಯಾಗಬೇಕು. ಕೆರೆ ಕುಂಟೆಗಳ ಜೀರ್ಣೋದ್ಧಾರವಾಗಬೇಕು. ಅದಕ್ಕೆ ಬೊಕ್ಕಸದಿಂದಲೇ ತಕ್ಕ ವೇತನ ದೊರೆಯುವಂತಾಗಬೇಕು.
0: ಅದಕ್ಕೆ ಬೊಕ್ಕಸದಲ್ಲಿ ಹಣವಿರಬೇಕಲ್ಲ?
4: ಅದು ಅರ್ಥಮಂತ್ರಿಗಳಾದ ತಮಗೆ ತಿಳಿದ ವಿಷಯ.
3: ಮಹಾಪ್ರಭು, ಮಹಾಮಾತೆಯ ಮಂದಿರದ ಅರ್ಚಕರು ತಮ್ಮ ದರ್ಶನಕ್ಕೆ ಬಂದಿದ್ದಾರೆ.
1: ಬರಮಾಡು ಅವರನ್ನು.
8: ಮಹಾಪ್ರಭು, ಮಹಾಮಾತೆಯ ಮಂದಿರದ ಒಳ ಪ್ರಾಕಾರವನ್ನು ಅಯ್ಯುತ್ತಿರುವಾಗ ಈ ತಾಮ್ರಪಟ ದೊರೆಯಿತು. ಅಧಿಕಾರಿಗಳು ತಮ್ಮ ಸನ್ನಿಧಿಗೆ ಅರ್ಪಿಸಿ ಬರಲು ಹೇಳಿ ಕಳಿಸಿದ್ದಾರೆ.
1: ಕೊಡುಗಿಲ್ಲಿ, ಎಂತಹ ವಿಚಿತ್ರ ಲಿಪಿ ಇದು! ಪಂಡಿತರೇ, ತಾವು ಸರ್ವಶಾಸ್ತ್ರ ಪ್ರವೀಣರು, ಓದಿಗಿದನ್ನು.
5: ಪ್ರಭು, ಇದು ಪೈಶಾಚಿಕ ಭಾಷೆ. ಹಣದ ಮೇಲೆ ಲೋಭವಿದ್ದವರು ಬರೆದು ಹೂಳಿಟ್ಟ ಲಿಪಿ.
1: ಶೆಟ್ಟರೇ, ತಾವು ಓದಿ.
6: ಪ್ರಭು, ಇದು ಯಾವುದಕ್ಕೂ ಉಪಯೋಗಕ್ಕೆ ಬಾರದ ಗ್ರಾಮ ಲಿಪಿ.
1: ಮಧುವರಸರೇ, ತಾವು ಓದಿ.
9: ಪ್ರಭು, ಇದು ಯಾವುದೋ ಸಣ್ಣ ಹುಡುಗರ ಆಟದ ಗೆರೆಯಂತಿದೆ.
1: ಮಂಚಣ್ಣನವರೇ,
8: ಪ್ರಭು,
1: ತಾವು ಪ್ರಯತ್ನಿಸುವಿರಾ?
0: ಇದನ್ನು ಕರ್ಣಿಕರಾದ ಬಸವಣ್ಣನವರು ಓದಬಹುದು.
1: ಬಸವಣ್ಣನವರೇ, ತಾವೇ ಓದಿ ಹೇಳಿ.
4: ಪ್ರಭು, ಅರ್ಥವಾಯಿತು. ಆದರೆ ಇದರಲ್ಲಿಯ ವಿಷಯವು ತಮಗೊಬ್ಬರಿಗೆ ಮಾತ್ರ ತಿಳಿಯತಕ್ಕದ್ದು.
1: ಅಹುದೇ, ಹೀಗೆ ಬನ್ನಿ. ಆಶ್ಚರ್ಯ! ಯಾರಲ್ಲಿ? ನಾಲ್ಕಾರು ಜನ ಸೇವಕರನ್ನು ಆರಿಗುದ್ದಲಿ ಸಮೇತ ಬರಲಿಕ್ಕೆ ಹೇಳು. ತಂದಿರಾ? ಬಸವಣ್ಣನವರೇ, ಎಲ್ಲಿ ಎಲ್ಲಿ?
4: ಪ್ರಭು, ಇಲ್ಲಿ ಈ ಸ್ಥಳದಲ್ಲಿ.
1: ಅಗಿರಿಯಲ್ಲಿ.
0: ಬಸವಣ್ಣನವರೇ, ಸಿಂಹಾಸನದ ಪಕ್ಕದಲ್ಲಿ ಕೆರೆ ತೋಡಿಸುವರೇನು?
4: ಮುಂಚಣ್ಣನವರೇ, ಆ ಕೆರೆಯಲ್ಲಿ ನೀರಿನ ಬದಲು ಹೊನ್ನಿನ ಸೆಲೆ ಹೊರಡಲೂಬಹುದು.
0: ಹಾಗಾಗದಿದ್ದರೆ ನಿಮಗಾಗುವ ಅನರ್ಥವನ್ನು ಬಲ್ಲಿರೇನು?
4: ಸಂಗಮನಾಥನ ಇಚ್ಛೆ.
1: ಅನರ್ಘ್ಯವಾದ ಸಂಪತ್ತು. ಬಸವಣ್ಣನವರೇ, ಬಸವಣ್ಣನವರೇ, ಈ ಸಂಪತ್ತು ತಮಗೆ ಸಲ್ಲತಕ್ಕದ್ದು.
4: ಮಹಾಪ್ರಭು, ಇದು ಚಾಲುಕ್ಯ ಚಕ್ರವರ್ತಿಗಳ ಮೂಲ ನಿಧಿ. ಇದು ತಮಗೇ ಸಲ್ಲತಕ್ಕದ್ದು. ಇದನ್ನ ನಾನು ತೆಗೆದುಕೊಂಡರೆ ಶಿವ ಮೆಚ್ಚುವನೇ.
1: ಬಸವಣ್ಣನವರೇ, ತಾವು ಶಾಸನವನ್ನು ಓದಿ ತಿಳಿಸದಿದ್ದರೆ ಈ ಸಂಪತ್ತು ನಮಗಿಲ್ಲಿ ದೊರೆಯುತ್ತಿತ್ತು?
4: ಆಸ್ಥಾನದ ಸೇವಕ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದಾನೆ, ಅದಕ್ಕೆ ಪ್ರತಿಫಲ ಪಡೆದರೆ ನನ್ನ ಕಾಯಕ ಕಟ್ಟಳೆಗಳಿಗೆ ಚ್ಯುತಿ ಉಂಟಾಗುವುದು. ಪ್ರಭುಗಳು ಸಮ್ಮತಿಸುವುದಾದರೆ ನನ್ನದೊಂದು ಸೂಚನೆ.
1: ಅವಶ್ಯವಾಗಿ ಹೇಳಿ. ನಿಮ್ಮ ಸೂಚನೆಗಳು ಸರ್ವಕಾಲದಲ್ಲಿಯೂ ಸೂಕ್ತವಾಗಿಯೇ ಇರುತ್ತವೆ, ಹೇಳಿ.
4: ಪ್ರಭು, ರಾಜ್ಯದಲ್ಲಿ ತಲೆದೋರಿದ ಕ್ಷಾಮಬಾಧೆ ನಿವಾರಣೆಗಾಗಿ ಶಿವನಿತ್ತ ಈ ಸಂಪತ್ತನ್ನು ವಿನಿಯೋಗಿಸಬೇಕೆಂದು ನನ್ನ ಸವಿನಯ ಪ್ರಾರ್ಥನೆ.
1: ಆಹಾ, ಬಸವಣ್ಣನವರೇ, ನೀವು ನಿಮ್ಮ ವಿಶ್ವ ಬಾಂಧವ್ಯದ ಉಚ್ಚ ಭಾವನೆಯಿಂದ ನನ್ನ ಮನವನ್ನು ಗೆದ್ದಿರಿ. ಈ ಸಂಪತ್ತು ರಾಜಬೊಕ್ಕಸದಲ್ಲಿದ್ದರೂ ಅದನ್ನು ವೆಚ್ಚ ಮಾಡುವ ಅಧಿಕಾರ ತಮ್ಮದು. ನಮ್ಮೆಲ್ಲರನ್ನಗಲಿ ಸ್ವರ್ಗಸ್ಥರಾದ ನಿಮ್ಮ ಮಾವ ಬಲದೇವ ಮಂತ್ರಿಗಳು ಅಲಂಕರಿಸಿದ ಮಹಾಮಂತ್ರಿಯ ಸ್ಥಾನ ನಿಮ್ಮಿಂದಲೇ ಅಲಂಕೃತವಾಗಲಿ. ಬನ್ನಿ, ಈ ಪೀಠವನ್ನು ಅಲಂಕರಿಸಿ. ಬಸವರಾಜರೇ, ಇಂದಿನಿಂದ ನೀವು ಕಲ್ಯಾಣ ರಾಜ್ಯದ ಮಹಾಮಂತ್ರಿಗಳು, ದಂಡನಾಯಕರು.
2: ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ
10: ಜಯವಾಗಲಿ.
2: ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ
10: ಜಯವಾಗಲಿ.
2: ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ
10: ಜಯವಾಗಲಿ.
11: ಬಂಧುಗಳೇ, ಮಹಾತ್ಮರಾದ ಬಸವಣ್ಣನವರು ಎಂತಹ ಪುಣ್ಯಮೂರ್ತಿಗಳು ಬಲ್ಲಿರ. ಧರ್ಮಾಂಧರಾಗಿ ನನ್ನ ಧರ್ಮ ಹೆಚ್ಚು, ನಿಮ್ಮ ಧರ್ಮ ಹೆಚ್ಚು ಎಂದು ಬಡದಾಡುತ್ತಾ ರಕ್ತ ಕಾಲುವೆಯನ್ನು ಹರಿಸುತ್ತಿದ್ದ ಮೂರ್ಖ ಜನಾಂಗಕ್ಕೆ ಮಾನವ ಧರ್ಮ ಒಂದೇ ಎಂಬ ದಿವ್ಯ ಸಂದೇಶವನ್ನು ಸಾರುವುದಕ್ಕಾಗಿ ಅವತರಿಸಿದ ಕಾರಣ ಪುರುಷರು. ಬಂಧುಗಳೇ, ಇಂದು ಆ ಮಹಾತ್ಮರು ಕಲ್ಯಾಣ ರಾಜ್ಯದ ಮಹಾಮಂತ್ರಿಗಳಾದದ್ದು ನಮ್ಮ ನಿಮ್ಮೆಲ್ಲರ ಭಾಗ್ಯ. ಅದು ನಿತ್ಯ ಓಲಗ ಮುಗಿಸಿಕೊಂಡು ಭಕ್ತಿ ಭಂಡಾರಿ ಬಸವಣ್ಣನವರು ಇತ್ತಲೇ ಬರುತ್ತಿದ್ದಾರೆ. ಎಲ್ಲರೂ ಒಮ್ಮೆಲೇ ಅವರ ಜಯ ಜಯಕಾರ ಮಾಡುವ. ಮಹಾತ್ಮ ಬಸವಣ್ಣನಿಗೆ ಜಯವಾಗಲಿ. ಮಹಾತ್ಮ ಬಸವಣ್ಣನಿಗೆ
10: ಜಯವಾಗಲಿ.
11: ಮಹಾತ್ಮ ಬಸವಣ್ಣನಿಗೆ
10: ಜಯವಾಗಲಿ.
11: ಶರಣೆಂಬೆ ಮಹಾತ್ಮ,
4: ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನು.
11: ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಗುರುದೇವ, ಇದನ್ನೇನು ಮಾಡಿದಿರಿ? ನಾನು ಶರಣು ಮಾಡಿದರೆ ಶರಣು ಶರಣಾರ್ಥಿ ಎಂದು ನನಗಿಂತ ಒಂದು ಹೆಚ್ಚು ಶರಣ ಹೇಳಿ ನನ್ನ ಮೇಲೆ ಎಂಥ ಹೊರೆ ಹೊರಿಸಿದಿರಿ? ನಾನೆಂಥ ಪಾಪಿ? ಈ ಪಾಪ ಕ್ಷಾಲನಿಗಾಗಿ ಏನು ಮಾಡಲಿ? ಯಾರನ್ನು ಮೊರೆ ಹೋಗಲಿ? ಸುರೇಶ, ಬಡಗೋವಿನ ಎಳೆಕರವನ್ನು ಹುಲಿಯು ಮುರಿದಂತೆ ನನ್ನ ಅವಸ್ಥೆ ಮಾಡುವುದು ನಿಮಗೆ ಯೋಗ್ಯವೆನಿಸಿದೆ? ಬಸವೇಶ, ಬಸವೇಶ, ಬಸವೇಶ.
4: ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನವರೇ, ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನವರೇ, ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನವರೇ,
11: ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಕೇಳಲಾರೆ, ಕೇಳಲಾರೆ, ನಾನಿದನ್ನು ಕೇಳಲಾರೆ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ.
12: ಸ್ವಾಮಿ, ಸ್ವಾಮಿ, ಏನಾಯ್ತು? ಹೀಗೇಕೆ ಚೀರುತ್ತಿರುವಿರಿ?
11: ಕಲ್ಯಾಣಿ, ಏನೆಂದು ಹೇಳಲಿ? ಆದ ತಪ್ಪಿಗಾಗಿ ಯಾರನ್ನು ಕ್ಷಮೆ ಕೇಳಲಿ? ಆದ ಅಪರಾಧಕ್ಕಾಗಿ ಪರಿಹಾರವನ್ನು ಹೇಗೆ ಹುಡುಕಲಿ? ಕಲ್ಯಾಣಿ, ಮಸ್ತಕದ ಮೇಲೆ ವಜ್ರಾಘಾತವಾದಂತಾಗಿದೆ. ಸಹಸ್ರಾರು ಸಿಡಿಲುಗಳು ಒಂದೇ ಬಾರಿಗೆ ಬಡಿದಂತಾಗಿವೆ.
12: ಸ್ವಾಮಿ, ಆದದ್ದಾದರೂ ಏನೆಂದು ನನ್ನೊಡನೆ ಹೇಳಿ, ಅದಕ್ಕೆ ಪರಿಹಾರ ಹುಡುಕುವ.
11: ಕಲ್ಯಾಣಿ, ಈ ದಿನ ದರ್ಬಾರು ಮುಗಿಸಿಕೊಂಡು ಭಕ್ತಿ ಭಂಡಾರಿ ಬಸವಣ್ಣನವರು ರಾಜಬೀದಿಯಲ್ಲಿ ಬರುತ್ತಿರುವಾಗ ನಾನವರಿಗೆ ಶರಣು ಮಾಡಿದೆನು. ಅದಕ್ಕೆ ಅವರು ಪ್ರತಿಯಾಗಿ ಶರಣು ಶರಣಾರ್ಥಿ ಎಂದು ನನಗಿಂತ ಒಂದು ಶರಣು ಹೇಳಿ ಕೈ ಮುಗಿದು ಹೊರಟು ಹೋದರು. ಪ್ರಿಯೇ, ಈ ಬಗ್ಗೆ ನನಗೆ ದಿಕ್ಕು ಕಾಣದಾಗಿದೆ. ಈ ಪಾಪದಿಂದ ಕಡೆಗಾಗಲು ದಾರಿ ತೋರಿಸುವಿಯಾ?
12: ಒಡೆಯ, ಈ ಪಾಪದಿಂದ ಕಡೆಗಾಣಲು ಒಂದು ಉಪಾಯವಿದೆ.
11: ಹೇಳು ಕಲ್ಯಾಣಿ, ಯಾವ ಉಪಾಯ ಹೇಳು. ಈ ಪಾಪ ಕ್ಷಾಲನಿಗಾಗಿ ನನ್ನ ಪ್ರಾಣವನ್ನು ಕೊಡಲು ಸಿದ್ಧ. ಆಗುವವರೆಗೆ ಶಿವನ ಸಾಕ್ಷಿಯಾಗಿ ಬಾಯಲ್ಲಿ ಒಂದು ಗುಟುಕು ನೀರು ಸಹ ಹಾಕುವುದಿಲ್ಲ.
12: ಕೊರಗಬೇಡಿ ಸ್ವಾಮಿ, ನಮ್ಮ ಕಾಯಕದಿಂದಲೇ ನಮ್ಮ ಪಾಪ ಕಳೆಯಬೇಕು. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ಮಾತು ಸತ್ಯವಾಗಿದ್ದರೆ ಈ ಕಾರ್ಯದಲ್ಲಿ ನಮಗೆ ಜಯ ಸಿಗುತ್ತದೆ. ಶಿವ ಮೆಚ್ಚುತ್ತಾನೆ ಸ್ವಾಮಿ.
11: ಹೇಳು, ಯಾವ ಮಾರ್ಗ ಹೇಳು ಕಲ್ಯಾಣಿ.
12: ನಿಮ್ಮ ಬಲತೊಡೆಯ ಚರ್ಮವನ್ನು, ನನ್ನ ಎಡತೊಡೆಯ ಚರ್ಮವನ್ನು ಸುಲಿದು ಅದರಲ್ಲಿ ಹಸನಾದ ಜೋಡುಗಳ ಮಾಡಿ ನನ್ನಣ್ಣ ಬಸವಣ್ಣನವರಿಗೆ ಕೊಡಬೇಕು. ಅವರದನ್ನು ಮೆಟ್ಟಿ ತುಳಿದಾಗ ನಮ್ಮ ಪಾಪ ಪರಿಹಾರವಾಗುತ್ತದೆ ಸ್ವಾಮಿ.
11: ಕಲ್ಯಾಣಿ, ಕಲ್ಯಾಣಿ, ನಾನಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೋ ನೀನು ನನಗೆ ಸತಿಯಾಗಿ ದೊರೆತಿರುವಿ. ನಿನ್ನ ಮಾತು ಸತ್ಯ. ಬೇಗ ಸ್ನಾನ ಮಾಡಿ ಶಿವಪೂಜೆ ಮುಗಿಸಿ ಕಾಯಕ ನಿರತರಾಗು.
12: ಬನ್ನಿ ಸ್ವಾಮಿ.
11: ಸಂಗಮನಾಥ, ಬಸವೇಶ, ಭಕ್ತಿ ಭಾಂಡಾರಿ ಬಸವಣ್ಣ, ಸಂಗಮನಾಥ, ಬಸವೇಶ.
12: ಸ್ವಾಮಿ, ಇಲ್ಲಿ ನೋಡಿ ಎಷ್ಟು ಅಂದವಾಗಿದೆ ಈ ಜೋಡುಗಳು.
11: ಆಗದೇನು ಕಲ್ಯಾಣಿ, ಮನವಲಿದು ಮಾಡಿದ ಭಕ್ತಿ. ಹದವಾದ ಚರ್ಮ ಮೃದುವಾಗದೇನು, ಅಂದವಾಗದೇನು. ಹೋಗು, ಒಂದು ಹಸನವಾದ ಮಡಿಬಟ್ಟೆಯನ್ನು ತೆಗೆದುಕೊಂಡು ಬಾ.
12: ಆಗಲಿ ಸ್ವಾಮಿ.
11: ಇವುಗಳನ್ನು ತೆಗೆದುಕೊಂಡು ಹೋಗಿ ಅಣ್ಣನವರಿಗೆ ಮುಟ್ಟಿಸಿ ಬರುತ್ತೇನೆ. ಬಸವೇಶ, ಬಸವಣ್ಣ.
12: ತನುವ ಕೊಟ್ಟೆನೆಂದು ನುಡಿದು ಗುರುವಚನಕ್ಕೆ ದೂರವಾದೆ, ಮನವ ಕೊಟ್ಟೆನೆಂದು ನುಡಿದು ಲಿಂಗ ಮುಖಕ್ಕೆ ದೂರವಾದೆ, ಧನವ ಕೊಟ್ಟೆನೆಂದು ನುಡಿದು ಜಂಗಮ ಮುಖಕ್ಕೆ ದೂರವಾದೆ, ಕೂಡಲ ಸಂಗಮ ದೇವ ನಿನಗೆ ಮಾಡಿದೆನೆಂದು ನುಡಿದು ಕೆಟ್ಟ ಕೇಡಿಂಕಿ ಕಡೆಯಿಲ್ಲ.
4: ಆಹ ನೀಲ, ನಿಜವಾಗಿಯೂ ನನ್ನ ವಚನಕ್ಕೆ ಜೀವಕಳೆ ತುಂಬಿದೆ. ಧನ್ಯ ನೀಲಾಂಬಿಕೆ, ನೀನೇ ಧನ್ಯ.
12: ಸಾಕು ಮಾಡಿ ನಿಮ್ಮ ಹೊಗಳಿಕೆಯನ್ನು. ಈ ಹೊಗಳಿಕೆ ನನಗೆ ಹೊನ್ನ ಶೂಲ.
4: ಏಕೆ ನೀಲ, ಒಳ್ಳೆ ಗುಣಗಳನ್ನು ಹೊಗಳುವುದು ತಪ್ಪೇ?
12: ತಪ್ಪಲ್ಲವಾದರೂ ನಾನು ನಿಮ್ಮ ಅರ್ಧಾಂಗಿಯಲ್ಲವೇ. ನನ್ನನ್ನು ನೀವು ಹೊಗಳುವುದೆಂದರೆ ನಿಮ್ಮನ್ನು ನೀವು ಹೊಗಳಿಕೊಂಡಂತಾಗುವುದಿಲ್ಲವೇ? ಬೇರೆಯವರು ನಿಮ್ಮನ್ನು ಹೊಗಳಿದಾಗ ಎನ್ನವರೊಲಿದು ಹೊನ್ನ ಶೂಲದೊಳಿಕ್ಕಿದರೆನ್ನ ಹೊಗಳಿ ಹೊಗಳಿ, ಎನ್ನ ಹೊಗಳಿಕೆ ಎನ್ನ ಮೈಗುಂಡಿತಲ್ಲ ಎಂದು ನೀವೇ ಹೇಳಿರಲಿಲ್ಲವೇ?
4: ಆಹಾ ನೀಲ, ಈ ಬಸವ ಬಸವಣ್ಣನಾದದ್ದು ನಿನ್ನಿಂದ.
12: ಸಾಕು ಸಾಕು, ಲಿಂಗಾರ್ಚನೆಗೆ ವೇಳೆಯಾಯಿತು, ಎಲ್ಲವನ್ನು ಏರ್ಪಡಿಸಲಿ.
4: ಆಗಲಿ ನೀಲ.
3: ಒಡೆಯ, ಹರಭಕ್ತ ಹರಳಯ್ಯನವರು ಬಾಗಿಲಲ್ಲಿ ಕಾದು ನಿಂತಿದ್ದಾರೆ, ಅಪ್ಪಣೆಯಾದರೆ.
4: ಯಾರು? ಹರಳಯ್ಯನವರೇ? ಶಿವ ಶಿವ, ಶರಣರು ಬಂದು ನಿಂತರೂ ನನಗರಿವಾಗಬಾರದೆ. ಬನ್ನಿ ಬನ್ನಿ ಶರಣರೇ, ಹೀಗೆ ಬನ್ನಿ. ಇಂದು ನನ್ನ ಮನೆ ಪಾವನವಾಯಿತು.
11: ಬೇಡ ಬೇಡ ಗುರುದೇವ, ನನ್ನನ್ನು ಮುಟ್ಟಲಾಗದು. ನಾನು ಅಂತ್ಯಜ ಹೊಲೆಯ.
4: ಶರಣಶ್ರೇಷ್ಠರೇ, ತಾವು ಹೀಗನ್ನಬಹುದೇ? ತಾವು ಹರಭಕ್ತರು ಅಂದಾಗ ತಮ್ಮಲ್ಲಿ ಕುಲವ ನೆನೆಯುವುದೆಂದರೆ ಶಿವದ್ರೋಹ ಮಾಡಿದಂತೆ. ಹೇಳಿ, ನನ್ನಿಂದೇನಾಗಬೇಕು?
11: ಗುರುದೇವ, ಶುದ್ಧಾಂತಃಕರಣದಿಂದ ಭಕ್ತಿಪೂರ್ವಕವಾಗಿ ಈ ಪಾದರಕ್ಷೆಗಳನ್ನು ತಮಗಾಗಿ ಸಿದ್ಧಪಡಿಸಿ ತಂದಿರುವೆ. ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು.
4: ಶರಣರೇ, ನನಗಾಗಿ ಪಾದರಕ್ಷೆಗಳನ್ನು ತಂದಿರುವರ? ಕಾರಣ?
11: ಗುರುದೇವ, ಅಂದು ತಾವು ರಾಜಸಭೆಯಿಂದ ಬರುತ್ತಿದ್ದಾಗ ನಾನು ನಿಮಗೆ ಶರಣು ಎಂದೆ. ಅದಕ್ಕೆ ತಾವು ಶರಣು ಶರಣಾರ್ಥಿ ಎಂದು ನನಗಿಂತ ಒಂದು ಹೆಚ್ಚು ಶರಣು ಹೇಳಿ ನನ್ನ ಮೇಲೆ ಹೆಚ್ಚಿನ ಭಾರ ಹೇರಿದಿರಿ. ಆ ಪಾಪಕ್ಷಾಲನೆಗಾಗಿ ನನ್ನ ಬಲದೊಡೆಯ ಚರ್ಮವನ್ನು, ನನ್ನ ಹೆಂಡತಿಯ ಎಡದೊಡೆಯ ಚರ್ಮವನ್ನು ಸುಲಿದು ಹದ ಮಾಡಿ ಪಾದರಕ್ಷೆಗಳನ್ನು ಸಿದ್ಧಪಡಿಸಿಕೊಂಡು ತಂದಿರುವೆ. ದಯಮಾಡಿ ಸ್ವೀಕರಿಸಿ ನನ್ನನ್ನು ಪಾಪಮುಕ್ತನನ್ನಾಗಿ ಮಾಡಬೇಕೆಂದು ಬೇಡಿಕೊಳ್ಳುತ್ತಿರುವೆ.
4: ಶಿವ ಶಿವ, ಪತಿಪತ್ನಿಯರು ನಿಮ್ಮ ತೊಡೆಯ ಚರ್ಮದಿಂದ ಪಾದರಕ್ಷೆಗಳನ್ನು ಸಿದ್ಧಪಡಿಸಿದರ? ಅದು ಅದು ನನಗಾಗಿ? ಶಿವ ಶಿವ, ಆಹಾ ಎಷ್ಟು ಅಂದವಾಗಿವೆ. ಶರಣರೇ, ಭಕ್ತಿ ಭಾವ ಪರಾಕಾಷ್ಠೆಯ ಕಾಯಕದಿಂದ ಶುದ್ಧಗೊಳಿಸಿದ ಈ ಪಾದರಕ್ಷೆಗಳು ನನಗೆ ಸಲ್ಲತಕ್ಕವುಗಳಲ್ಲ, ಆ ಶಿವನಿಗೆ ಸಲ್ಲತಕ್ಕವುಗಳು. ಪಾಮರನಾದ ನಾನು ಇವುಗಳನ್ನು ಮೆಟ್ಟಲು ಯೋಗ್ಯನಲ್ಲ. ತಲೆ

0: ಸ್ವಾಮಿ. ಸ್ವಾಮಿ, ಪೂಜೆಗೆ ಸಿದ್ಧವಾಗಿದೆ, ಬರುವಿರಾ? ಎಂತಹ ಭಾವಪರವಶತೆ! ಭಕ್ತಿ ವಿರಕ್ತಿಯೇ ಜೀವನ್ಮುಕ್ತಿಯ ಸಾಧನೆ ಎಂದು ಅರಿತ ಈ ಸಾಕಾರ ಮೂರ್ತಿಯನ್ನು ಕಂಡು ಧನ್ಯನಾದೆ. ಸ್ವಾಮಿ, ಸ್ವಾಮಿ, ಲಿಂಗಾರ್ಚನೆಗೆ ವೇಳೆಯಾಗಿದೆ, ಬರುವಿರಾ? ಇದೇನು ಸ್ವಾಮಿ, ಇಷ್ಟೊಂದು ಭಾವಪರವಶರಾಗಿ ಸುಮ್ಮನೆ ನಿಂತಿರುವಿರಲ್ಲ?
1: ನೀಲಾ, ಹರಭಕ್ತ ಹರಳಯ್ಯನವರು ಬಂದಿದ್ದರು. ಹೋಗುವಾಗ ಸಂಗಮನಾಥನು ಗುಣಗಾನ ಮಾಡುತ್ತಾ ಹೋದರು. ಅವರ ಅಂತರಂಗದಿಂದ ಹೊರಹೊಮ್ಮಿದವರ ಭಕ್ತಿ ಭಾವ ರಸಗಂಗೀಲಿ ತೇಲಿ ಮೈ ಮರೆತು ಹೋದೆ. ನೀಲಾ, ಹರಳಯ್ಯನವರು ಎಂಥ ಶರಣರು, ಎಂಥ ಭಕ್ತರು! ಕರುಣಾಳು ಪರಶಿವನು ಆನಂದದಿಂದ ಬಂಧಿಯಾಗಿರುವನು ಅವರ ಮನೋಮಂದಿರದಲ್ಲಿ.
0: ಸ್ವಾಮಿ, ಪೂಜೆಗೆ ವೇಳೆಯಾಗುತ್ತಿದೆ, ಬರುವಿರಾ?
1: ನಡೆನೀಲ. ನೀಲ, ರಾತ್ರಿ ಬಹಳವಾಗಿದೆ, ನೀನು ವಿಶ್ರಾಂತಿ ತೆಗೆದುಕೋ ಹೋಗು.
0: ಹಾಗೆ ಆಗಲಿ ಸ್ವಾಮಿ. ಶಿವನೇ,
1: ಸಂಗಮನಾಥ,
2: ಮಂಚಣ್ಣನವರ ಹೇಳಿಕೆಯಂತೆ ಕಳವಿಗೆಯನ್ನು ಬಂದೆ, ಆದರೆ ಭಕ್ತಿ ಭಾಂಡಾರಿ ಬಸವಣ್ಣನವರನ್ನು ನೋಡಿ ಮನವೇ ಬಾರದು. ಏನು ಮಾಡಲಿ? ಇಲ್ಲ, ಕಳವು ಮಾಡಲಿಕ್ಕೆ ಬೇಕು, ಕಳವು ಮಾಡಲಿಕ್ಕೆ ಬೇಕು.
1: ಕಳ್ಳ? ಏನಾಯ್ತು ನೀಲ?
0: ಸ್ವಾಮಿ, ಕಳ್ಳ ನನ್ನ ಕೊರಳ ಮಾಂಗಲ್ಯವನ್ನು ಕಿತ್ತುಕೊಂಡು ಓಡುತ್ತಿದ್ದಾನೆ ಸ್ವಾಮಿ.
3: ಒಡೆಯ, ಕಳ್ಳ ಸಿಕ್ಕ.
1: ಬಿಡು ಆತನನ್ನ. ಅಪ್ಪ, ನೀನು ಯಾರೇ ಆಗಿರು ಗಾಬರಿ ಆಗಬೇಡ, ಸಮಾಧಾನವಿರಲಿ.
0: ಸ್ವಾಮಿ, ಇವನು ಕಳ್ಳ, ನನ್ನ ಮಾಂಗಲ್ಯವನ್ನು ಕದ್ದಿದ್ದಾನೆ.
1: ಅಯ್ಯೋ ಹುಚ್ಚಿ, ಸಜೀವ ಮಾಂಗಲ್ಯ ನಾನಿರುವಾಗ ಆ ಚಿನ್ನದ ತಾಳಿಗೆ

0: ಕಿಮೋಹ?
1: ಮೋಹವಲ್ಲ ಸ್ವಾಮಿ, ಲೋಕಾಚಾರ. ಮಾಂಗಲ್ಯ ಸತಿಗೆ ಭೂಷಣವಲ್ಲವೇ?
0: ಅಲ್ಲ, ಸತಿಗೆ ಪತಿಯೇ ಭೂಷಣ, ಪತಿಯೇ ಪರದೈವ. ಹೀಗೆ ತಿಳಿದ ಸತಿ ಯಾವ ಮೌಢ್ಯಕ್ಕೂ ಸಿಕ್ಕಲಾರಳು. ಅಪ್ಪ, ಈ ಬಸವನ ಮನೆಗೆ ಆಸೆಯಿಂದ ಬಂದ ನೀನು ನಿರಾಶೆಯಾಗಿ ಹೋಗಲಾರೆ. ನೀಲ, ನಿನ್ನ ಮೈ ಮೇಲಿನ ಎಲ್ಲ ಆಭರಣಗಳನ್ನೂ ಬಿಚ್ಚಿಕೊಡು.
1: ಇದೇನು ಸ್ವಾಮಿ, ಇವನು ನನ್ನ ಮಾಂಗಲ್ಯವನ್ನು ಕದ್ದ ಮಹಾ ಅಪರಾಧಿ. ಅಂತಹವನ ಮೇಲೆ ದಯೆ ತೋರಿಸುತ್ತಿರುವಿರ? ದಯವೇ ಧರ್ಮದ ಮೂಲವೆಂಬುದನ್ನು ನಾನು ತಿಳಿದಿದ್ದೇನೆ. ಆದರೂ ಪಾತ್ರ ಪಾತ್ರಗಳನ್ನು ವಿಚಾರ ಮಾಡದೆ ದಾನ ಮಾಡಬಾರದಷ್ಟೇ. ಈ ನಿಮ್ಮ ಅತಿಯಾದ ಔದಾರ್ಯ ಅನಾಹುತಕ್ಕೆ ಕಾರಣವಾಗುತ್ತಿದೆ.
0: ನೀಲಾ, ನೀಲಾ, ಅಸ್ಥಿರವಾದ ವಸ್ತುಗಳ ಮೇಲಿನ ಮೋಹದಿಂದ ಪತಿಗೆ ವಿರೋಧಿಸಿ ನುಡಿವಿ ಎಂದು ನಾನೆಣಿಸಿರಲಿಲ್ಲ.

0: ಅಯ್ಯೋ, ತಪ್ಪಾಯಿತು ಸ್ವಾಮಿ. ಅಜ್ಞಾನಿಯಂತೆ ಅಪರಾಧ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿ ಸ್ವಾಮಿ, ನನ್ನನ್ನು ಕ್ಷಮಿಸಿ.
1: ಹೇಳು ಹೇಳು ನೀಲ, ಇವನು ನಿನ್ನಂತೆ ತಿಳಿಯದೆ ಅಪರಾಧ ಮಾಡಿದ್ದಾನೆ, ಬಿಚ್ಚಿಕೊಡು.
0: ತೆಗೆದುಕೊಳ್ಳಿ ಸ್ವಾಮಿ, ತೆಗೆದುಕೊಳ್ಳಿ.
1: ಅಪ್ಪ, ಇವುಗಳನ್ನ ತೆಗೆದುಕೋ.
2: ಅಪ್ಪ, ಮಹಾತ್ಮ ನನ್ನ ಸರ್ವ ಅಪರಾಧವನ್ನು ಮನ್ನಿಸು ತಂದೆ.
1: ಅಪ್ಪ ಮೇಲೇಳು, ಮನೆಯಲ್ಲಿ ಯಾವ ತೊಂದರೆ ಇದೆಯೋ, ಹೆಂಡರು ಮಕ್ಕಳು ಬಹು ಕಷ್ಟದಲ್ಲಿರಬಹುದು, ಬಡತನವು ಮಾನವನಿಗೆ ಮಹಾರೋಗವಿದ್ದಂತೆ, ಆ ಬಡತನದ ಬೇಗಿಯಿಂದ ಮುಕ್ತನಾಗಲು ನೀನು ಕಳ್ಳತನಕ್ಕೆ ಕೈಯಿಕ್ಕಿರಬೇಕು. ತೆಗೆದುಕೋ, ಬಡವರಿಗಾಗಿಯೇ ಮೀಸಲಾಗಿರುವ ಈ ಒಡವೆಗಳನ್ನು.
2: ಬೇಡ ಬೇಡ ತಂದೆ, ಇವು ನನಗೆ ಬೇಡ. ನನಗೆ ಮನೆ ಮಾರು ಮಡದಿ ಮಕ್ಕಳು ಯಾರು ಇಲ್ಲ ನನ್ನಪ್ಪ.
1: ಆದರೇನು, ಜಂಗಮ ರೂಪಿಯಾದ ನೀನು ಸಂಗಮನಾಥನಲ್ಲದೆ ಬೇರಾರೂ ಅಲ್ಲ. ಪ್ರಭುವೇ, ಕಳ್ಳನ ರೂಪದಿಂದ ಈ ಬಸವನನ್ನು ಪರೀಕ್ಷಿಸಲು ಬಂದೆಯಾ ತಂದೆ? ಎಲ್ಲವೂ ನಿನ್ನದಾಗಿರಲು ಕೊಡಲು ನಾನಾರು? ತೆಗೆದುಕೋ ನನ್ನಪ್ಪ.
2: ಬೇಡ ತಂದೆ, ನನ್ನ ಕಾಲಿಗೆ ಬೀಳಬೇಡಿ. ನಾನು ಜಂಗಮನಲ್ಲ, ನನಗೆ ನಮಸ್ಕರಿಸಿ ನನ್ನನ್ನು ಪಾಪ ಕೂಪಕ್ಕೆ ನೂಕಬೇಡಿ ನನ್ನಪ್ಪ.
1: ಅಪ್ಪ, ನೀನು ಜಂಗಮನಲ್ಲ ಎಂದಾಕ್ಷಣ ನಿನ್ನ ಕೊರಳಲ್ಲಿರುವ ಲಿಂಗವೆಂದಾದರೂ ಸುಳ್ಳಾದೀತೆ.
2: ಸುಳ್ಳು ಸುಳ್ಳು ಎಲ್ಲಾ ಸುಳ್ಳು. ನಿಮ್ಮ ಮನೆಯೊಳಗೆ ಬರಲು ಅನುಕೂಲವಾಗಲೆಂದು ಈ ವೇಷ ಧರಿಸಿದೆ. ಇದು ಲಿಂಗವಲ್ಲ ನನ್ನಪ್ಪ, ಕಲ್ಲು.
1: ಏನು ಏನು ಹೇಳಿದೆ? ಕಲ್ಲು? ಕಲ್ಲನ್ನು ಲಿಂಗವೆಂದು ಭಾವಿಸಿ ಕೊರಳಲ್ಲಿ ಕಟ್ಟಿಕೊಂಡಿರುವೆಯ, ಎಂಥ ಉಚ್ಚ ಭಾವನೆಯಪ್ಪ ನಿನ್ನದು. ಸಾಕ್ಷಾತ್ ಪರಶಿವನ ಪ್ರತೀಕವಾದ ಲಿಂಗವನ್ನು ಕೊರಳಲ್ಲಿ ಕಟ್ಟಿಕೊಂಡವರು ಅದು ಕಲ್ಲೆಂದು ತಿಳಿದಿರುವಾಗ ನೀನು ಕಲ್ಲನ್ನು ಲಿಂಗವೆಂದು ಭಾವಿಸಿ ಕೊರಳಲ್ಲಿ ಕಟ್ಟಿಕೊಂಡಿರುವೆಯಲ್ಲ, ಎಂಥ ಒಳ್ಳೆ ಭಾವನೆಯಪ್ಪ ನಿನ್ನದು. ಅದನ್ನು ಆಜೀವವೂ ಪೂಜಿಸುತ್ತಿರು. ಸಕಲರನ್ನೂ ಸಮಭಾವದಿಂದ ನೋಡುವ ಸಂಗಮನಾಥನು ನಿನಗೂ ಅನುಗ್ರಹಿಸುವನು. ಅಯ್ಯ, ನಿನ್ನ ಹೆಸರೇನು?
2: ಬೇಡರ ಭದ್ರ.
1: ಜಾತಿಯ ಹೆಸರನ್ನೆತ್ತಿ ಮಾತನಾಡಿದರು. ನೀನು ಯಾವ ಜಾತಿಯವನೇ ಆಗಿರು, ಇಂದಿನಿಂದ ನೀನು ಭದ್ರನಲ್ಲ, ವೀರಭದ್ರ. ವೀರಭದ್ರಣ್ಣ, ರಾತ್ರಿ ಬಹಳವಾಗಿದೆ, ಈ ಅಪರಾತ್ರಿಯಲ್ಲಿ ಮನೆಗೆ ಹೋಗುವುದು ಬೇಡ, ಇಲ್ಲೇ ವಿಶ್ರಾಂತಿ ತೆಗೆದುಕೋ, ನಾಳೆ ಬೆಳಿಗ್ಗೆ ಹೋಗುವಿಯಂತೆ.
2: ಇನ್ನೆಲ್ಲಿಗೆ ಹೋಗಲಿ ತಂದೆ? ನನಗೆ ಯಾರೂ ಇಲ್ಲ. ಅಪ್ಪ, ನನ್ನದೊಂದು ಬೇಡಿಕೆ.
1: ಏನಪ್ಪ ಅದು?
2: ಇವತ್ತಿನಿಂದ ತಮ್ಮ ಸೇವೆ ಮಾಡಿಕೊಂಡಿರಲು ನನಗೆ ಅಪ್ಪಣೆಯಾಗಬೇಕು ನನ್ನಪ್ಪ.
1: ಆಗಲಿ, ನಿನ್ನ ಕಾಯಕ ಯಾವುದೆಂದು ನಾಳೆ ಹೇಳುತ್ತೇನೆ. ನೀಲ,
0: ಸ್ವಾಮಿ,
1: ಇಂದಿನಿಂದ ಈ ವೀರಭದ್ರಣ್ಣನನ್ನು ನಿನ್ನ ಒಡಹುಟ್ಟಿದ ಸಹೋದರನೆಂದು ಭಾವಿಸು.

0: ಅರುಣಾ ನಿಲ್ಲು.
1: ಸಂಗಮನಾಥ,
0: ಏನದು ತಲೆಯ ಮೇಲೆ ಹೊತ್ತುಕೊಂಡಿರುವುದು?
1: ಇವು ಬಸವಣ್ಣನವರಿಗಾಗಿ ಸಿದ್ಧಪಡಿಸಿದ್ದ ಪಾದರಕ್ಷೆಗಳು ಮಧುವರಸರೇ.
0: ಏನು, ಇವು ಬಸವಣ್ಣನಿಗಾಗಿ ಸಿದ್ಧಪಡಿಸಿದ ಪಾದರಕ್ಷೆಗಳೇ?
1: ಹೌದು, ಇವುಗಳನ್ನು ನೋಡಿ, ಇವು ನನಗೆ ಸಲ್ಲತಕ್ಕವುಗಳಲ್ಲ, ಸಂಗಮನಾಥನಿಗೆ ಸಲ್ಲತಕ್ಕವುಗಳೆಂದು ಅವನಿಗೇ ಅರ್ಪಿಸಿ ಎಂದು ಕಳಿಸಿದ್ದಾರೆ.
0: ಎಲ್ಲಿ ನೋಡುವ, ಎಷ್ಟು ಅಂದವಾಗಿವೆಯಲ್ಲ. ಹರಳ, ಆ ಬಸವನ ಮಾತು ಕೇಳಿ ನೀನು ಚರ್ಮದ ಜೋಡುಗಳನ್ನು ಸಂಗಮನಾಥನಿಗೆ ಅರ್ಪಿಸಲು ಹೊರಟಿರುವೆಯ?
1: ಮಧುವರಸರೇ, ಇವು ನನ್ನ ಭಕ್ತಿಯ ಕಾಣಿಕೆ.
0: ಹರಳ, ಈ ಜೋಡುಗಳು ನನಗೆ ಬೇಕಾಗಿವೆ, ಇವುಗಳನ್ನು ಮೆಟ್ಟುವ ಇಚ್ಛೆ ನನಗಾಗಿದೆ. ಹೇಳು, ಇವುಗಳ ಬೆಲೆ ಏನು?
1: ಇವುಗಳ ಬೆಲೆ, ಮಧುವರಸರೇ, ಇವುಗಳಿಗೆ ಬೆಲೆಯೇ ಇಲ್ಲ. ವಜ್ರ ವೈಢೂರ್ಯದಂತೆ ಅಮೂಲ್ಯವಾಗಿದೆ. ಬಸವಣ್ಣನವರೇ ಇವುಗಳನ್ನು ಮೆಡಲಿಲ್ಲ.
0: ಅಲ್ಲ, ಆ ಬಸವನ ಹೆಸರನ್ನು ನನ್ನ ಮುಂದೆ ಎತ್ತಬೇಡ. ಬೇಕಾದಷ್ಟು ಬೆಲೆಯನ್ನು ಕೊಟ್ಟು ಕೊಂಡುಕೊಳ್ಳುತ್ತೇನೆ. ಹೇಳು,
1: ಇವುಗಳಿಗೆ ಬೆಲೆ ಇಲ್ಲವೆಂದು ಹೇಳಿದನಲ್ಲ, ಇವು ಸಂಗಮನಾಥನಿಗೆ ಸೇರಬೇಕಾದವು. ಹಠ ಹಿಡಿದು ಕೆಡಬೇಡಿ.
0: ಎಲ್ಲಿಯ ಸಂಗಮನಾಥ, ಎಲ್ಲಿಯ ಬಸವಣ್ಣ?
1: ಶಿವಶಿವ
0: ಪಡು.
1: ಶಿವಶಿವ, ಶರಣರ ನಿಂದಿಯನ್ನು ಮಾಡಬೇಡಿ. ಶರಣರನ್ನು ನಿಂದಿಸಿ ಕೇಡಿಗೊಳಗಾಗಬೇಡಿ.
0: ನಿನ್ನ ಪುರಾಣ ಕೇಳಲಿಕ್ಕೆ ನಾನು ಬಂದಿಲ್ಲ, ಕೇಳಲು ಸಿದ್ಧನೂ ಇಲ್ಲ. ಕೊಡು ಜೋಡುಗಳನ್ನು.
1: ಬೇಡಿ ಬೇಡಿ ಮಧುವರಸರೇ, ಬೇಡಿ.
0: ಹರಳ,
1: ಸಂಗಮನಾಥ, ತಂದೆ ಬಸವಣ್ಣ,
0: ಏನಾಗುತ್ತದೆ ನೋಡೇ ಬಿಡು.
1: ಬೇಡಿ ಬೇಡಿ ಮಧುವರಸರೇ, ಬೇಡಿ, ದುಡುಕಬೇಡಿ. ನಿಮಗೆ ಇದರಿಂದ ಒಳ್ಳೇದಾಗಲಿಕ್ಕಿಲ್ಲ. ಬೇಡಿ ಮಧುವರಸರೇ, ಬೇಡಿ.
0: ಏನಾಗುತ್ತದೆ ಮೆಟ್ಟಿ ನೋಡೇ ತೀರುತ್ತೇನೆ.
1: ಬೇಡಿ ಮಧುವರಸರೇ.
2: ಅಯ್ಯೋ ಅಯ್ಯೋ, ಅಮ್ಮ ಅಮ್ಮ, ಉರಿ ಉರಿ ಉರಿ, ಸಂಕಟ ಸಂಕಟ, ಹರಳ, ಉರಿ ಉರಿ, ಅಮ್ಮ
1: ಸಂಗಮನಾಥ.
3: ಮಂಚಣ್ಣ ಮಂತ್ರಿಗಳೇ, ವಿಶೇಷವಾದ ವರ್ತಮಾನವೇನಾದರೂ ಇರುವುದೇ?
4: ಮಹಾಪ್ರಭು, ಕಲ್ಯಾಣ ರಾಜ್ಯದ ದುಸ್ಥಿತಿಯನ್ನು ಏನೆಂದು ಹೇಳಲಿ? ಕಲ್ಯಾಣ ಪಟ್ಟಣವು ಹೊಲೆ ಮಾದಿಗರ ಪಟ್ಟಣವಾಗತೊಡಗಿದೆ.
3: ಅದಕ್ಕೆ ಕಾರಣ?
4: ದಂಡಾಧೀಶರಾದ ಬಸವಣ್ಣನವರೇ ಇದಕ್ಕೆ ಕಾರಣ. ಸಿಕ್ಕ ಸಿಕ್ಕ ಕುಲದವರಿಗೆ ಲಿಂಗಧಾರಣೆ ಮಾಡಿಸಿ ವೀರಶೈವ ಧರ್ಮದ ದೀಕ್ಷೆಯನ್ನು ಕೊಡಿಸುತ್ತಿರುವರು. ಇದರಿಂದ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ತಾರತಮ್ಯ ಒಳಿದು ನಾಗರಿಕರ ಜೀವನ ಅಧೋಗತಿಗಿಳಿಯುತ್ತಿದೆ.
5: ಮಹಾಪ್ರಭು, ಇತ್ತಿತ್ತಲಾಗಿ ಬಸವರಾಜರು ರಾಜ್ಯ ಕಾರಭಾರದಲ್ಲಿ ಅಲಕ್ಷ್ಯ ಮಾಡುತ್ತಿದ್ದಾರೆ, ಇದರಿಂದ ಆಡಳಿತ ಶಿಥಿಲಗೊಳ್ಳುತ್ತಿದೆ.
6: ಮಹಾಪ್ರಭು, ಅವನೇ ಅವನು ಜಾತವೇದ ಮುನಿಯಂತೆ ಕಪ್ಪಡಿ ಕ್ಷೇತ್ರದಿಂದ ಇಲ್ಲಿಗೆ ಬಂದು ಬೀಡು ಬಿಟ್ಟು ಜನತೆಗೆ ದುರ್ಬೋಧನೆ ಮಾಡುತ್ತಿದ್ದಾನೆ.
3: ಜಾತವೇದ ಮುನಿ?
5: ಹೌದು ಪ್ರಭು, ಅವನು ನಮ್ಮ ಬಸವರಾಜರ ಗುರುವಂತೆ.
4: ಇದು ಅಲ್ಲದೆ ಮೊನ್ನೆ ನಡೆದ ಘಟನೆಯನ್ನು ಪಂಡಿತರು ಶೆಟ್ಟರು ಪ್ರತ್ಯಕ್ಷವಾಗಿ ನೋಡಿದ್ದಾರೆ. ಬಸವರಾಜರೇ ಮುಂದಾಗಿ ಹೊಲೆಮಾದಿಗರನ್ನು ದೇವ ಮಂದಿರ ಪ್ರವೇಶ ಮಾಡಿಸಿದರಂತೆ. ಇದರಿಂದ ರಾಜ್ಯದಲ್ಲಿ ಕ್ರಾಂತಿ ಎದ್ದಿದೆ. ಪ್ರಯುಕ್ತ ಮಹಾಪ್ರಭುಗಳು ಯೋಗ್ಯ ಕ್ರಮ ಕೈಗೊಳ್ಳಬೇಕೆಂದು ನಮ್ರತೆಯ ವಿನಂತಿ.
3: ಮಹಾಮಂತ್ರಿ ಬಸವಣ್ಣನವರೇ.
7: ಪ್ರಭು,
3: ಇವರು ಹೇಳುತ್ತಿರುವುದು ನಿಜವೇ? ಅಸತ್ಯ ಕೆಡೆಗೊಡಬೇಡಿ.
7: ಪ್ರಭು, ನಾನು ಸುಳ್ಳಾಡುವೆನೆ? ದಿಡವನೇ ನುಡಿಯುವುದು, ನುಡಿದಂತೆ ನಡೆಯುವುದು, ಪುಸಿಯೇ ನುಡಿಯುವವರನ್ನು ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ.
5: ಬಸವರಾಜರೇ, ನೀವು ಮಹಾಧೈರ್ಯಶಾಲಿಗಳು. ಆ ಹೊಲೆಮಾದಿಗರನ್ನು ಕಟ್ಟಿಕೊಂಡು ಮಂದಿರ ಪ್ರವೇಶ ಮಾಡಿಸಿದ್ದಲ್ಲದೆ ಶಿವಪ್ರಸಾದವೆಂದು ಅವರೊಡನೆ ಭೋಜನವನ್ನೂ ಮಾಡಿರುವಿರಿ. ಇದು ಧರ್ಮಸಮ್ಮತವೇ?
7: ಯಾರು ಹೊಲೆಮಾದಿಗರು?
4: ಆ ಮಚ್ಚಿಗಾರ ಹರಳ್ಯ, ಡಂಬರ ಕಕ್ಯ,
8: ಡಾಂಬರ ನರ್ಸ್ಯ, ಕಿಳ್ಳಿ ಕ್ಯಾತ್ರ ತಿಮ್ಯ, ಕಿನ್ನರ ಬಮ್ಯ, ಇವರೆಲ್ಲ ಹೊಲೆಮಾದಿಗರಲ್ಲನ್ರಿ?
7: ಚೇ, ಅವರು ಹೊಲೆಮಾದಿಗರಲ್ಲ, ಶಿವ ಶರಣರು. ನಿಜವಾದ ಹೊಲೆಮಾದಿಗರು ಯಾರು ಬಲ್ಲಿರ?
5: ಯಾರು ಹೇಳ್ರಪ್ಪ?
7: ಕೊಲ್ಲುವವನೇ ಮಾದಿಗ, ಹೊಲಸು ತಿನ್ನುವವನೇ ಹೊಲೆಯ. ಕುಲವೇನು ಆ ಬಂದಿರ ಕುಲವೇನು? ಸಕಲ ಜೀವಾತ್ಮರಿಗೂ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೆಲ್ಲ ಕುಲಜರು. ಇಂಥ ಸದ್ಗುಣ ಸದಾಚಾರ ಸಂಪನ್ನರಿಗೆ ಹೊಲೆಮಾದಿಗರೆಂದು ಹೇಳುವುದು ಒಳಿತಲ್ಲ. ನಾನು ಆ ಮಹನೀಯರನ್ನು ಹೀಗೆ ತಿಳಿಯುತ್ತೇನೆ. ಅಪ್ಪನು ನಮ್ಮ ಮಾದರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ನಮ್ಮಯ್ಯ ಕಾಣಿರಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ. ಎನ್ನ ನೇನಂತ ಕರೆಯಿರಯ್ಯ ನಮ್ಮ ಕೂಡಲ ಸಂಗಮ ದೇವ.
4: ದಂಡಾಧೀಶರೇ, ಡೋಹರರು ಮೋಚಿಯವರು ಮೊದಲಾದ ಕೀಳು ಜಾತಿಯವರು ನಿಮಗೆ ನಮಿಸಿದರೆ ನೀವು ಪ್ರತಿಯಾಗಿ ಅವರಿಗೆ ನಮಿಸುವುದು ಯೋಗ್ಯವೇ?
7: ಅವರು ಜನಿಸಿದ ಜಾತಿ ಕೀಳಾದರು. ಅವರು ತಮ್ಮ ಆಚಾರ ವಿಚಾರಗಳನ್ನು ಶುದ್ಧೀಕರಿಸಿಕೊಂಡು ಉಚ್ಚ ಕುಲದವರನ್ನು ಮೀರಿದ್ದಾರೆ. ಅಲ್ಲದೆ ಅವರೇ ವೀರಶೈವ ಮತೋದ್ಧಾರಕರು.
5: ಆಚಾರ ವಿಚಾರವನ್ನು ಶುದ್ಧೀಕರಿಸಿಕೊಂಡ ಮಾತ್ರಕ್ಕೆ ಮೂಲ ಜಾತಿ ಏನಾದರೂ ಬದಲಾಗ್ತದೇನ್ರಿ?
7: ಏಕಾಗಬಾರದು. ನಿಮ್ಮ ಹೇಳಿಕೆಯಂತೆ ನಡೆ ನುಡಿಗಳನ್ನು ಶುದ್ಧೀಕರಿಸಿಕೊಂಡರೂ ಮೂಲ ಜಾತಿ ಬದಲಾಗುವುದಿಲ್ಲವಾದರೆ ನಿಮ್ಮ ಪೂರ್ವಜ ಋಷಿ ಮುನಿಗಳೆಲ್ಲರೂ ಸತ್ಕುಲದಲ್ಲಿ ಹುಟ್ಟಿದವರೇ, ಹೇಳಿ ನೋಡುವ.
5: ಛೇ, ನಾನು ಹೇಳಿದ್ರೆ ನಿಜವೆನಿಸುವುದಿಲ್ಲ, ನೀವೇ ಹೇಳಿ.
3: ಪಂಡಿತರೇ, ನಿಮಗೆ ಗೊತ್ತಿದ್ದರೆ ನೀವೇ ಹೇಳಿಬಿಡಿ.
5: ಮಹಾಪ್ರಭು, ವಿಷಯ ಪ್ರಸ್ತಾಪನೆ ಆದುದು ಅವರಿಂದಲೇ, ಅವರೇ ಹೇಳಲಿ. ಅವರಿಗೆ ಆಗುವುದಿಲ್ಲವೆಂದರೆ ನಾನು ಹೇಳುತ್ತೇನೆ.
3: ಅವರಿಗೆ ಆಗುವುದಿಲ್ಲವೆಂದು ತಿಳಿದು ನೀವೇ ಹೇಳಿಬಿಡಿ.
5: ಪ್ರಭು, ಆ ವಿಚಾರ ಗಹನವಾದದ್ದು, ಹಾಗೆಲ್ಲ ಹೇಳಲು ಬರುವಂತಿಲ್ಲ.
3: ಹೌದೇ ಬಸವಣ್ಣನವರೇ, ನೀವೇ ಹೇಳಿ.
7: ಪ್ರಭುಚಿತ್ತ, ಕೇಳಿ. ವ್ಯಾಸನು ಬೆಸ್ತರ ಮಗನು, ಕೌಂಡಿಲ್ಯನು ಕ್ಷೌರಿಕನು, ದೂರ್ವಾಸನು ಮೋಚಿಯ ಮಗನು, ವಾಲ್ಮೀಕಿಯು ಬೇಡರವನು, ವಸಿಷ್ಠರು ವೇಶ್ಯ ಮಗನು. ಅಂದ ಮೇಲೆ ಇನ್ನುಳಿದವರ ಕುಲ ಜಾತಿಯನ್ನು ಎತ್ತುವುದರಲ್ಲಿ ಅರ್ಥವೇನಿದೆ? ಮಹಾಪಾಪ.
5: ಅದಕ್ಕೆ ನಾನು ಹೇಳಲಿಲ್ಲ.
6: ಅವರೆಲ್ಲ ಋಷಿಮುನಿಗಳು, ಮಹಾಮಹಿಮರು, ತಪಸ್ಸಿನ ಬಲದಿಂದ ಬ್ರಹ್ಮ ಪದವಿಯನ್ನು ಪಡೆದವರು. ಅದರಂತೆ ಈ ನಿಮ್ಮ ಜಾತಿ ವೇದ ಮುನಿ ಏನಾದರೂ ಬ್ರಹ್ಮ ಪದವಿ ಪಡೆದಿದ್ದಾರೇನ್ರಿ?
7: ಅವರು ಬ್ರಹ್ಮ ಪದವಿಯನ್ನಷ್ಟೇ ಅಲ್ಲ, ಅದಕ್ಕೂ ಮೀರಿದ ಪದವಿಯನ್ನು ಪಡೆದಿರುವರು. ಭಗವಾನ್ ಜಾತವೇದ ಮುನಿಗಳು ಮಹಾತ್ಮ ಬುದ್ಧನಂತೆ ಈಗಿನ ಚಾತುರ್ವರ್ಣ ಪದ್ಧತಿಯನ್ನು ಅಳಿಸಿ ಗುಣವಿಶಿಷ್ಟವಾದ ಸನಾತನ ಮತವನ್ನು ಬೋಧಿಸುವುದಕ್ಕಾಗಿ ಅವತರಿಸಿದ ಮಹಾಪುರುಷರು. ಹಿಂಸೆಯಿಂದ ಕೂಡಿದ ಯಜ್ಞ ಯಾಗಾದಿಗಳನ್ನು ನಿಷೇಧಿಸಿ ಶಾಂತಿ ಸಮತೆಗಳನ್ನು ಸ್ಥಾಪಿಸಲು ಬಂದಿರುವ ಮಹಾಮಾನವರು.
5: ಭಗವಾನ್ ಬುದ್ಧ ದೇವನೆತ್ತ ಈ ಜಾತವೇದ ಮುನಿಯತ್ತ, ಬುದ್ಧ ದೇವನ ಉದಾತ್ತ ವಿಚಾರಗಳೆತ್ತ ಈ ಜಾತವೇದ ಮುನಿಯ ಕೀಳು ವಿಚಾರವೆತ್ತ. ಅಜಗಜಾಂತರ, ಅಜಗಜಾಂತರ.
7: ಬುದ್ಧ ದೇವನು ಮೊದಲು ತನ್ನ ಧರ್ಮಕ್ಕೆ ಸೇರಿಸಿಕೊಳ್ಳಬೇಕಾದ್ರೆ ಧರ್ಮಕ್ಕೆ, ಸಂಘಕ್ಕೆ, ಜ್ಞಾನಿಗಳಿಗೆ ಶರಣಾಗತನಾಗಿ ನಂತರ ಕಳ್ಳತನ, ಹಿಂಸೆ, ಅಸತ್ಯ, ಅನಾಚಾರ, ಮಾದಕ ಪದಾರ್ಥ ಸೇವನೆ, ಈ ಐದು ಅನಾಚಾರಗಳನ್ನು ತ್ಯಜಿಸಬೇಕಾದ ಪಂಚ ಆಚಾರಗಳನ್ನು ಹೇಗೆ ಕಾರ್ಯರೂಪಕ್ಕಿಳಿಸಿದರೋ ಹಾಗೆ ಜಾತವೇದ ಮುನಿಗಳು ಗುರುಲಿಂಗ ಜಂಗಮರಿಗೆ ಅಧೀನರಾಗಿ ಗುರುವಿಗೆ ತನು, ಲಿಂಗಕ್ಕೆ ಮನ, ಜಂಗಮರಿಗೆ ಧನವನ್ನಿತ್ತು ಸತ್ಕರಿಸಬೇಕೆಂದು ಕಟ್ಟಳೆ ಮಾಡಿದ್ದಾರೆ.
3: ಬಸವಣ್ಣನವರೇ, ನೀವು ಪ್ರತಿನಿತ್ಯ 196,000 ಜಂಗಮರಿಗೆ ನಿತ್ಯ ದಾಸೋಹ ನಡೆಸುತ್ತಿರುವಿರಂತೆ, ನಿಜವೇ?
7: ನಿಜ ಪ್ರಭು. ಅದನ್ನು ಕಲ್ಯಾಣ ನಗರವೇ ಬಲ್ಲದು. ಅವರು ನಿರುದ್ಯೋಗಿಗಳಾಗಿ ಜೀವಿಸುವುದಿಲ್ಲ. ಪ್ರತಿಯೊಬ್ಬರೂ ಒಂದೊಂದು ಕಾಯಕ ಮಾಡಿ ಬಂದ ಪ್ರತಿಫಲದಿಂದ ದಾಸೋಹ ನಡೆಸುತ್ತಿದ್ದಾರೆ.
3: ಆ ನಿಮ್ಮ ಜಂಗಮ ಸ್ತೋಮ ಸೈನ್ಯವಾಗಿ ಮಾರ್ಪಡುತ್ತಿದೆಯಂತೆ, ನಿಜವೇ?
7: ಅದೂ ನಿಜ ಪ್ರಭು. ಅವರೆಲ್ಲರೂ ಸಂಗಮನಾಥನ ಸೈನಿಕರು.
3: ಆಹಾ, ಆ ಅರ್ಥದಲ್ಲೆಲ್ಲ ನಾನು ನಿಮ್ಮನ್ನು ಕೇಳಿದ್ದು. ನಿಮ್ಮ ಜಂಗಮ ಸ್ತೋಮ ಸೈನ್ಯವಾಗಿ ಮಾರ್ಪಟ್ಟು ಕಲ್ಯಾಣ ರಾಜ್ಯದ ರಾಜಮುಕುಟವನ್ನು ನಿಮ್ಮ ತಲೆಗೆ ಮೇಲಿರಿಸಲು ಪ್ರಯತ್ನಿಸುತ್ತಿದ್ದಾರೆಂಬ ವದಂತಿಗಿದೆ. ಇದಕ್ಕೇನು ಹೇಳುವಿರಿ?
7: ಏನು ಹೇಳುತ್ತಿರುವಿರಿ ಪ್ರಭು? ಕಲ್ಯಾಣದ ರಾಜಮುಕುಟ ನನಗೆ ದೊರಕಿಸಿಕೊಡುವರೆ?
5: ಹೌದು ಹೌದು, ಕಲ್ಯಾಣದ ರಾಜಮುಕುಟ ನಿಮಗೆ.
6: ನಿಜ ನಿಜ, ಆ ಲಕ್ಷಣಗಳು ನಿಮ್ಮಲ್ಲಿ ಮೊದಲಿನಿಂದಲೂ ಇವೆ.
7: ಕಲ್ಯಾಣದ ರಾಜಮುಕುಟ ನನಗೆ, ಆ ಲಕ್ಷಣಗಳು ಮೊದಲಿನಿಂದಲೂ ಇವೆ. ಜಂಗಮ ಸ್ತೋಮ ಸೈನ್ಯವಾಗಿ. ಮಹಾಪ್ರಭು, ಈ ಮಾತನ್ನು ತಾವೂ ನಂಬುವಿರ?
3: ಇಲ್ಲ ಇಲ್ಲ, ನಾನೆಂದಿಗೂ ಹಾಗೆ ಭಾವಿಸಿಲ್ಲ.
7: ಪ್ರಭು, ಪಿಸುಣರ ಬಾಯಿ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ಶಿವಕಾರುಣ್ಯದ ಶಿವಮುಕುಟದ ಬದಲು ಅರಸೊತ್ತಿಗೆಯ ಮುಳ್ಳು ಕಿರೀಟವನ್ನು ಅಪೇಕ್ಷಿಸುವಂಥ ಅಜ್ಞಾನಿಯೂ ನಾನಲ್ಲ. ಪ್ರಭು, ಮಂತ್ರಿ ಪದವಿ ಸ್ವೀಕರಿಸುವಾಗ ಹರನಾಣಿ ಇಟ್ಟು ಪ್ರತಿಜ್ಞೆ ಮಾಡಿದ್ದೇನೆ, ಈ ಬಸವನ ಸರ್ವಸ್ವವು ರಾಜರ ಹಿತಕ್ಕಾಗಿ, ರಾಜ್ಯದ ಜನತೆಯ ಸೇವೆಗೆ ಮೀಸಲು.
3: ಅದನ್ನು ನಾನು ಬಲ್ಲೆ ಬಸವೇಶ.
7: ಪ್ರಭು, ಒಂದು ಮಾತನ್ನು ಹೇಳಬಯಸುತ್ತೇನೆ. ಯಾವ ದಿನ ನನ್ನ ವಿಷಯವಾಗಿ ತಮಗೆ ಸಂದೇಹ ಬರುವುದೋ ಆ ಕ್ಷಣವೇ ಈ ಅಮಾತ್ಯಾಧಿಕಾರವನ್ನು ತ್ಯಜಿಸಿ ಕಲ್ಯಾಣ ರಾಜ್ಯವನ್ನು ಬಿಟ್ಟು ಬಹುದೂರ ಹೊರಟು ಹೋಗುತ್ತೇನೆ.
3: ಬೇಡ ಬಸವೇಶ, ಬೇಡ. ನನಗೆ ಅನುಮಾನವೂಗಿಲ್ಲ, ಅಧೈರ್ಯವೂಗಿಲ್ಲ. ಈ ಮಂತ್ರಿ ಮಂಡಲದವರು ನಿಮ್ಮ ಬಗ್ಗೆ ಶಂಕಿಸಿ ಅಸಂತೋಷ ವ್ಯಕ್ತಪಡಿಸಿದ್ದಾರಷ್ಟೇ. ಇವರ ಸಮಾಧಾನಕ್ಕೆ ಇಷ್ಟೊಂದು ವಿವರಣೆ ಕೇಳಬೇಕಾಯಿತು.
7: ಪ್ರಭು, ಮಂತ್ರಿ ಮಂಡಲವಷ್ಟೇ ಏಕೆ, ಇಡೀ ಕಲ್ಯಾಣ ಪಟ್ಟಣವೇ ಮುನಿದೇಳಲಿ. ನಾನು ನನ್ನ ಕರ್ತವ್ಯ ಬಿಟ್ಟು ಕದಲಲಾರೆ.
3: ಬಸವಣ್ಣ, ಬಸವರಾಜ, ನೀವು ಮಾಡಿದ್ದು ನಮಗೆ ಮಾನ್ಯವಿದೆ. ಧೈರ್ಯದಿಂದ ಮುನ್ನಡೆಗಿರಿ. ಪ್ರಜೆಗಳ ಅಭ್ಯುದಯವೇ ನಮ್ಮ ಸಂಪತ್ತು.
7: ಶರಣು, ಬರುವೆ.
9: ಪ್ರಭೋ, ನೋಡಿ ನೋಡಿ, ಬಸವಣ್ಣನವರು ಸಿಂಹಾಸನಕ್ಕೆ ನಮಸ್ಕರಿಸದೆ
4: ತಮ್ಮ ಬೆರಳಿನಲ್ಲಿರುವ ನಂದಿ ಉಂಗರಕ್ಕೆ ನಮಸ್ಕರಿಸುತ್ತಾರೆ. ಇದು ಸಿಂಹಾಸನಕ್ಕೆ ಅವಮಾನ ಮಾಡಿದಂತಾಗುತ್ತದೆ. ಬಸವಣ್ಣನವರು ತಮ್ಮ ಕೈಯೊಳಗಿನ ನಂದಿ ಉಂಗುರವನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ತಲೆಬಾಗಲೇಬೇಕು.
7: ನಾನು ಸಿಂಹಾಸನದ ಅಪಮಾನಕ್ಕಾಗಿ ಹಾಗೆ ಮಾಡುವುದಿಲ್ಲ. ಸಿಂಹಾಸನವು ಸುಟ್ಟು ಹೋಗಬಾರದೆಂದು ಹಾಗೆ ಮಾಡುತ್ತಿರುವೆನು.
4: ಏನು ಬಸವಣ್ಣನವರೇ, ನಂದಿ ಉಂಗುರವನ್ನು ತೆಗೆದಿಟ್ಟು ನಮಸ್ಕರಿಸಿದರೆ ಸಿಂಹಾಸನವು ಸುಡುವುದೇ?
6: ಸುಡಾಕದೇನು ಬಣಿವೇನ್ರಿ,
5: ಸುಟ್ಲಿಕ್ಕದೇನು ಹಪ್ಪಳವೇನ್ರಿ?
3: ಬಸವಣ್ಣನವರೇ, ನೀವೀಗ ಉಂಗುರವನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ಮಣಿಗಲೇಬೇಕು.
7: ಪ್ರಭು, ತಾವು ಸ್ವಲ್ಪ ಹೊತ್ತು ಸಿಂಹಾಸನದಿಂದ ಕೆಳಗಿಳಿಯಬೇಕು.
6: ಬೇಡಿ ಬೇಡಿ ಮಹಾಪ್ರಭು, ಏನಾಗುವುದೋ ನೋಡೋಣ.
3: ಶೆಟ್ಟರೆ, ಭಟ್ಟರೆ, ನಿಮ್ಮ ಅವಿವೇಕತನವನ್ನು ಸಾಕು ಮಾಡಿ. ಬಸವಣ್ಣ, ವಿಳಂಬಬೇಕೆ?
7: ಪ್ರಭು, ನನ್ನ ವಿನಂತಿಯನ್ನು ಮಾನ್ಯ ಮಾಡಿ ಕೆಳಗಿಳಿದು ಬನ್ನಿ.
3: ಆಗಲಿ, ನಿಮ್ಮಗಿಚ್ಛೆಗೆಂತಾಗಲಿ.
7: ಸಂಗಮನಾಥ, ಸಂಗಮನಾಥ.
3: ಬಸವಣ್ಣ, ಬಸವರಾಜ, ಬಸವೇಶ, ಮೊದಲು ಮೊದಲು ಆ ನಂದಿ ಉಂಗುರವನ್ನು ತೆಗೆದುಕೊಳ್ಳಿ. ಈ ಉರಿಯನ್ನು ಶಾಂತ ಮಾಡಿ.
7: ಈಗಲಾದರೂ ತಮಗೆ ಅರ್ಥವಾಯಿತಲ್ಲ ಪ್ರಭು, ಎಲ್ಲವೂ ಸಂಗಮನಾಥನ ಇಚ್ಛೆ.
1: ಬಸವೇಶ, ಬಸವಣ್ಣ, ಬಸವರಾಜ, ನೀನು ಮಾನವನಲ್ಲ, ಆ ನಂದೀಶ್ವರನ ಅವತಾರವೇ ನಿಜ.
9: ಶರಣು, ಶರಣು ಹರಳಯ್ಯನವರೇ ಶರಣು. ಈ ಪಾಪಿ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕು. ಮಾನವ ಜಾತಿ ಒಂದೇ ಎಂಬ ಅಣ್ಣ ಬಸವಣ್ಣನವರ ತತ್ವಕ್ಕೆ ತೆಲೆಬಾಗಿ ಜಾತಿ ಮತ ಪಂಥದ ಬಂಧನವನ್ನು ಹರಿದೊಗೆದು ಹರಳಯ್ಯನವರೇ, ಇಂದು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ನನ್ನ ಸರ್ವ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕು.
1: ಮಧುವರ್ ಸರಿ, ಸಿರಿ ಬಂದಿದೆ ಎಂಬ ಸೊಕ್ಕಿನಲ್ಲಿ ಅಂಧರಾಗಿ ಮೆರೆದರೆ ಕೇಡು ತಪ್ಪಿದ್ದಲ್ಲ. ಏನಾಗಿದೆ ನಿಮಗೆ? ನನ್ನಿಂದ ನಿಮಗೇನಾಗಬೇಕಾಗಿದೆ?
9: ಹರಳಯ್ಯನವರೇ, ಸಂಗಮನಾಥನಿಗೆ ಸಲ್ಲಬೇಕಾಗಿದ್ದ ಈ ಪವಿತ್ರವಾದ ಪಾದುಕೆಗಳನ್ನು ನಾನು ಮೆಟ್ಟಿ ಉರಿ ಉರಿದು ಸಾಯುತ್ತಿದ್ದ ನಾನು, ತಾವು ಸ್ನಾನ ಮಾಡಿ ಹರಿಯುವ ನೀರಿನಿಂದ ಸ್ನಾನ ಮಾಡಿ ನನ್ನ ಮೈ ಉರಿಯನ್ನು ಕಳೆದುಕೊಂಡೆ. ಶರಣ ಪುಂಗವ, ಗಂಗೆ, ತುಂಗೆ, ಗೋದಾವರಿ, ಸಿಂಧು, ಕಾವೇರಿ ನದಿಗಳ ತೀರ್ಥವು ಶರಣರು ಮಿಂದ ನೀರಿನ ಒಂದು ಬಿಂದುವಿಗೂ ಸರಿಯಾಗಲಾರದು. ನನ್ನದೊಂದು ವಿನಂತಿಯನ್ನು ತಾವು ಮಾನ್ಯ ಮಾಡಬೇಕು.
1: ಅದೇನು ಹೇಳಿ ಮಧುವರ ಸರಿ.
9: ಮಹಾತ್ಮರೇ, ನಾನು ಮಾಡಿದ ತಪ್ಪಿಗಾಗಿ ನನ್ನ ಮಗಳನ್ನು ನಿಮ್ಮ ಮಗನಿಗಿತ್ತು ಮದುವೆ ಮಾಡಬೇಕೆಂದಿರುವೆ.
1: ಏನು ಮಧುವರ ಸರಿ, ತಾವು ನಿದ್ರೆಯಲ್ಲಿದ್ದಂತೆ ಕಾಣುತ್ತದೆ. ಹೊಲೆಯ ಹಾರವರಲ್ಲಿ ದೇಹ ಸಂಬಂಧವೇ?
9: ಹರಳಯ್ಯನವರೇ, ನನಗೆ ಕುಲ ಬೇಕಾಗಿಲ್ಲ, ಧರ್ಮ ಬೇಕು.
1: ಮಧುವರ ಸರಿ, ಕರ್ಮ ಜಂಜಡವಾದ ಈ ಜಗತ್ತಿನಲ್ಲಿ ನೀವು ಕುಲಗೆಟ್ಟವರೆಂದು ಜನರು ನಿಮ್ಮ ನಿಂದೆ ಮಾಡುವರು, ಹೊಲೆಯನೆಂದು ಹೀಯಾಳಿಸುವರು.
9: ಏನಾದರಾಗಲಿ, ನನ್ನ ಮಗಳನ್ನು ನಿಮ್ಮ ಕೈಯಲ್ಲಿಡುತ್ತೇನೆ. ಅಭಯವಿತ್ತು ನನ್ನನ್ನು ಕಾಪಾಡಬೇಕು. ಇದಕ್ಕೆ ತಪ್ಪಿದರೆ ನಿಮಗೆ ಸಂಗಮನಾಥನ ಹಾನಿಯಾಗಿ.
1: ಮಧುವರ ಸರಿ, ಮಧುವರ ಸರಿ, ಇದನ್ನೇನು ಮಾಡಿದಿರಿ? ಆಗಲಿ, ಎಲ್ಲವೂ ಶಿವನಿಚ್ಛೆ. ಬನ್ನಿ, ಮೊದಲು ಅನುಭವ ಮಂಟಪಕ್ಕೆ ಹೋಗಿ ಭಕ್ತಿ ಭಾಂಡಾರಿ ಬಸವಣ್ಣನವರ ಹಾಗೂ ಶರಣ ಶರಣಿಯರ ಒಪ್ಪಿಗೆ ಪಡೆದು ಮುಂದಿನ ಕಾರ್ಯವನ್ನು ನೆರವೇರಿಸುವ.
3: ಸಾವಧಾನ, ಸಾವಧಾನ. ದಂಡಾಧೀಶ ಬಸವಣ್ಣನವರೇ, ಅಪರಾಧಿಗಳ ವಿಚಾರಣೆ ನಡೆಯಲಿ.
7: ಶಿವನಿಚ್ಛೆ. ಹರಳಯ್ಯ ಮಧುವರಸರೇ, ನ್ಯಾಯಸ್ಥಾನದ ಗೌರವಕ್ಕೆ ಚ್ಯುತಿ ಬಾರದಂತೆ ಆತ್ಮಸಾಕ್ಷಿಯಾಗಿ ಸತ್ಯವನ್ನೇ ನುಡಿಯಬೇಕೆಂದು ನ್ಯಾಯಸ್ಥಾನವು ನಿಮಗೆ ನೇಮಿಸುತ್ತದೆ.
9: ಆ ನೇಮಕ್ಕೆ ಈ ಜೀವವು ಬದ್ಧವಾಗಿದೆ.
1: ಅಸತ್ಯವನ್ನೇ ಅರಿಯದ ನಾಲಿಗೆಯು ಸತ್ಯವನ್ನೇ ನುಡಿಯುವುದು.
7: ಸಂತೋಷ. ಶರಣರೇ, ಇಂದು ನಿಮ್ಮನ್ನು ಅಪರಾಧಿಗಳೆಂದು ನ್ಯಾಯಸ್ಥಾನದಲ್ಲಿ ನಿಲ್ಲಿಸಲಾಗಿದೆ. ಇದಕ್ಕೆ ನಿಮ್ಮ ಉತ್ತರವೇನು?
9: ಸತ್ಯಾಸತ್ಯತೆಗಳನ್ನು ತಿಳಿಯದೆ ಈ ವಿಷಯದಲ್ಲಿ ನ್ಯಾಯಸ್ಥಾನವು ದುಡುಕಿತೆಂದು ನಮ್ರತೆಯಿಂದ ವಿನಂತಿ ಮಾಡಿಕೊಳ್ಳುತ್ತೇವೆ.
4: ಮಾಡಿದ ಅಪರಾಧವನ್ನು ಮುಚ್ಚಿಕೊಂಡು ಧರ್ಮದ ಕ್ರಾಂತಿಯನ್ನು ಎಬ್ಬಿಸಿ ಸಮಾಜದ ಕಟ್ಟು ಕಟ್ಟಳೆಗಳನ್ನು ಮೀರಿ ನ್ಯಾಯಸ್ಥಾನವನ್ನು ಆಕ್ಷೇಪಿಸುವ ಅಧಿಕಾರ ಅಪರಾಧಿಗಳಿಗಿರುವುದಿಲ್ಲ.
1: ನಾವು ಅಪರಾಧಿಗಳೇ ಅಲ್ಲ.
7: ನೀವು ನಿರಪರಾಧಿಗಳೆಂದು ಸಿದ್ಧ ಮಾಡಿಕೊಡುವಿರಾ?
1: ನಿಸ್ಸಂದೇಹವಾಗಿ.
9: ಮಹಾಪ್ರಭುಗಳು, ನಮ್ಮ ಅಪರಾಧವೇನು ಎಂಬುದನ್ನು ನಿರೂಪಿಸುವ ಕೃಪೆಯಾಗಬೇಕು.
3: ಪಂಡಿತರೇ,
5: ಅಪ್ಪಣೆ ಮಹಾಪ್ರಭು. ಮಧುವರಸರೇ, ನೀವು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ನಿಮ್ಮ ಮಗಳನ್ನು ಅಂತ್ಯಜರಾದ ಹರಳಯ್ಯನವರ ಮಗನಿಗೆ ಕೊಟ್ಟು ವರ್ಣಾಂತರ ವಿವಾಹ ಮಾಡಿದ ಅಪರಾಧ ನಿಮ್ಮ ಮೇಲೆ ಮಂಡಿಸಲ್ಪಟ್ಟಿದೆ. ಇದಕ್ಕೆ ನೀವೇನು ಹೇಳುವಿರಿ?
9: ಇದು ಅಪರಾಧವೆಂದು ಮಂಡಿಸಿದವರಾರು?
10: ನಾನು ಮತ್ತು ಕಲ್ಯಾಣ ರಾಜ್ಯದ ಸಹಸ್ರಾರು ಪ್ರಜಾಜನರು. ಪ್ರಭು, ಕಲ್ಯಾಣದ ಪ್ರಜಾ ಸಮೂಹವೇ ಸನ್ನಿಧಿಯಲ್ಲಿ ಅರಿಕೆಯ ಪತ್ರವನ್ನು ಅರ್ಪಿಸಿದ್ದಾರೆ. ಇದು ಅಲ್ಲದೆ ಅರಮನೆಯ ಸಭಾಂಗಣದಲ್ಲಿ ತೀರ್ಪಿಗಾಗಿ ಕಾದು ನಿಂತಿದ್ದಾರೆ. ತಮ್ಮ ಅಪ್ಪಣೆಯಾದರೆ ಸನ್ನಿಧಿಗೆ ಅವರೆಲ್ಲರನ್ನೂ ಕರೆಯಿಸುವೆ.
3: ಬೇಡಿ ಮಧುವರಸರೇ, ಹರಳಯ್ಯನವರೇ, ನಿಮ್ಮ ಮೇಲೆ ಮಂಡಿಸಿದ ಈ ಆಪಾದನೆಗೆ ನಿಮ್ಮ ಉತ್ತರವೇನು?
11: ಹೊಲೆಯ ಹಾರವರಿಬ್ಬರು ಮತಾಂತರ ಹೊಂದಿ ಒಂದೇ ಮತದವರಾಗಿ ಮದುವೆಯಾದರೆ ಅದು ಸವರ್ಣೀಯ ವಿವಾಹವೇ ಹೊರತು ವರ್ಣಾಂತರ ಮದುವೆಯಲ್ಲ.
10: ಹೌದು, ಬ್ರಾಹ್ಮಣ ಕನ್ಯೆಯು ಅಂತ್ಯಜನನ್ನು ಪ್ರೀತಿಸುವುದು ಮಹಾ ಅಪರಾಧವಲ್ಲದೆ ಮತ್ತೇನು?
11: ಪ್ರೀತಿಸಿದ ಮಾತ್ರಕ್ಕೆ ಬ್ರಾಹ್ಮಣ ಕನ್ಯೆ ಅಂತ್ಯಜನನ್ನು ಲಗ್ನವಾಗಿಲ್ಲವಲ್ಲ.
5: ಮಗಳ ಇಚ್ಛಾಪೂರ್ತಿಗೆ ಮಧುವರಸರು ಮತಾಂತರ ಹೊಂದಿರುವರೆಂದು ನಾನು ಚೆನ್ನಾಗಿ ಬಲ್ಲೆ.
10: ಕುಲದ ಮೇಲ್ಮೆಯನ್ನು ಕಡೆಗಣಿಸಿ ಮಗಳ ಮನತೃಪ್ತಿಗಾಗಿ ಪ್ರಾಜ್ಞರಾದ ಮಧುವರಸರು ಮತಾಂತರ ಹೊಂದಿರುವರೆಂದು ನಾನು ಚೆನ್ನಾಗಿ ಬಲ್ಲೆ. ಇದು ಮಹಾ ಅಪರಾಧ.
11: ನಿಮ್ಮ ದೃಷ್ಟಿಯಲ್ಲಿ ಅಪರಾಧವಾಗಿರಬಹುದು ಪಂಡಿತರೇ. ಅಣ್ಣನವರು ಕೊಡುತ್ತಿರುವ ಶ್ರೇಷ್ಠ ಶಿವದೀಕ್ಷೆಯು ನೀವು ಕಲ್ಪಿಸಿದಂತೆ ಕಾಮುಕ ದೃಷ್ಟಿಯಿಂದ ಕೂಡಿಲ್ಲ.
5: ಇರಬಹುದು, ಆದರೂ ಇದು ವರ್ಣಾಂತರ ವಿವಾಹ. ಜಗತ್ತಿನ ಜನರ ಕಣ್ಣಿಗೆ ದೀಕ್ಷೆ ಎಂಬ ತೆರೆ ಎಳೆದಿದ್ದಾರಷ್ಟೇ.
10: ರಾಷ್ಟ್ರದ ಮಹಾಜನತೆಯ ಕೂಗನ್ನು ಕಡೆಗಣಿಸಿದಲ್ಲಿ ರಾಜ್ಯದಲ್ಲಿ ಕೋಲಾಹಲ ಏಳದಿರದು. ಇಂದಿನ ಘಟನೆಯನ್ನು ಆದರ್ಶವಾಗಿರಿಸಿಕೊಂಡು ಹಲೆ 18 ಜಾತಿಯು ಸಂಕರವಾಗಿ ಸಮಾಜದಲ್ಲಿ ಭೀಕರ ಸಮಸ್ಯೆಗಳು ಉದ್ಭವಿಸಬಹುದು. ರಾಷ್ಟ್ರದ ಸುವ್ಯವಸ್ಥೆಯನ್ನು ಕಾಪಾಡಬಲ್ಲ ಮಹಾದಂಡಾಧೀಶರೇ, ಇಂತಹ ಅನಾಚಾರಕ್ಕೆ ಆಶ್ರಯವಿದ್ದಿರುವುದು ನಾಡಿನ ದುರ್ದೈವವೇ ಸರಿ.
3: ಮಹಾಮಂತ್ರಿ ಬಸವಣ್ಣನವರೇ, ಇದಕ್ಕೆ ತಮ್ಮ ಅಭಿಪ್ರಾಯವೇನು?
7: ಕೇವಲ ವಿವಾಹ ಕಾರಣಕ್ಕಾಗಿ ಮತಾಂತರ ಹೊಂದಿರುವರೆಂದು ಹೇಳುವ ಮಂಚಣ್ಣನವರ ನುಡಿ ತತ್ವಕ್ಕೆ ವಿರೋಧ. ವರ್ಣಾಂತರ ವಿವಾಹವೆಂದು ಹೇಳುವ ಪಂಡಿತರ ಮಂಡನೆ ತತ್ವಕ್ಕೆ ಅಪಹಾಸ್ಯ.
3: ಅಂದರೆ ಇವರು ನಿರಪರಾಧಿಗಳೆಂದು ನಿಮ್ಮ ಅಭಿಪ್ರಾಯವೇನು?
7: ನಿಸ್ಸಂದೇಹವಾಗಿ.
10: ನ್ಯಾಯ ನಿಷ್ಠುರರಾದ ಮಹಾಮಂತ್ರಿಗಳು ಪಕ್ಷಪಾತಿಗಳಾಗಬಾರದು.
7: ಮಂಚಣ್ಣನವರೇ, ಎಂಥ ಪ್ರಸಂಗ ಬಂದರೂ ಮಹಾಮಂತ್ರಿಯ ಪೀಠಕ್ಕೆ ಕಳಂಕ ತರಲಾರೆ, ಸಿಂಹಾಸನದಿಂದ ಸಿಗುವ ಗೌರವಕ್ಕೆ ಗರ್ವ ಪಡಲಾರೆ, ಹೊನ್ನು ಮಣ್ಣಿನ ಆಸೆಗಾಗಿ ಮನಬಂದಂತೆ ವರ್ತಿಸಲಾರೆ, ಪ್ರಜಾ ಜನತೆಯ ಕತ್ತು ಕೊಯ್ಯಲಾರೆ, ತತ್ವವನ್ನು ಬಿಟ್ಟು ನುಡಿಯುವುದಿಲ್ಲ. ಪ್ರಭು, ನೀವು ಕೂಡ ನನ್ನನ್ನು ಪಕ್ಷಪಾತಿ ಎಂದು ನಿರ್ಧರಿಸಿದಲ್ಲಿ.
3: ಹಾ, ತಡೆಯಿರಿ ಬಸವೇಶ, ಮುಂದಿನ ನುಡಿಯನ್ನು ನಾನು ಕೇಳಬಯಸುವುದಿಲ್ಲ. ನಿಮ್ಮ ತತ್ವವು ಎಂತಹುದೇ ಇರಲಿ, ಇಂದು ಅದು ಪ್ರಜಾಕ್ರಾಂತಿಗೆ ಕಾರಣವಾಗಿದೆ. ಬಹುಸಂಖ್ಯಾತರ ಕೂಗನ್ನು ರಾಜಧರ್ಮವು ಎಂದಿಗೂ ನಿರಾಕರಿಸುವುದಿಲ್ಲ.
7: ಪ್ರಭು, ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಎಂಬ ಅಲ್ಪ ಕಾರಣಕ್ಕಾಗಿ ರಾಜಶಾಸನವು ಮುಂದುವರಿಯುವುದಾದರೆ ನಿತ್ಯದ ಹೊಣೆಗಾರಿಕೆ ರಾಜಧರ್ಮಕ್ಕೆ ಇಲ್ಲವೆಂದಾಯಿತು. ಪ್ರಭು, ತತ್ವದಲ್ಲಿ ಪ್ರಜಾಗಣದ ಹಿತವಿದೆ, ಪ್ರಜಾಗಣದ ಹಿತದಲ್ಲಿ ತತ್ವ ಹುದಿಗಿದೆ. ಅಲ್ಲದೆ ದಯವೇ ಧರ್ಮದ ಮೂಲವೆಂಬುದನ್ನರಿತ ಮಹಾಪ್ರಭುಗಳು ಇವರನ್ನು ಮನ್ನಿಸಬೇಕೆಂದು ವಿನಂತಿಸಿಕೊಳ್ಳುವೆ.
3: ಬಸವೇಶ, ನನಗಾಗಿ ನಾನು ರಾಜ್ಯ ಆಳುತ್ತಿಲ್ಲ, ಪ್ರಜೆಗಳಿಗಾಗಿ, ಪ್ರಜೆಗಳ ಸುಖ ಶಾಂತಿಗಳಿಗಾಗಿ ನನ್ನ ಆಳ್ವಿಕೆ. ಬಸವಣ್ಣ, ತಮ್ಮ ಮಾತನ್ನು ನಾನು ಅಲ್ಲಗಳಿಗುತ್ತಿರುವೆನೆಂದು ಭಾವಿಸಬೇಡಿ. ನಿಮ್ಮ ಬಗ್ಗೆ ನನಗೆ ಅಪಾರ ಪ್ರೇಮವಿದೆ, ಆದರೆ ರಾಜಧರ್ಮವು ಬಹು ಕಠೋರವಾದದ್ದು, ಅದಕ್ಕೆ ಅಪರಾಧಿಗಳಿಗೆ ಶಿಕ್ಷೆಯಾಗಲೇಬೇಕು.
7: ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ.
3: ಅದನ್ನು ನಾನು ಬಲ್ಲೆ.
7: ಇದೇ ಕೊನೆಯ ನಿರ್ಧಾರವೇ?
3: ಅಹುದು ಬಸವಣ್ಣನವರೇ, ಈ ವಿಷಯದಲ್ಲಿ ನೀವು ನಿಮ್ಮ ಛಲವನ್ನು ಬಿಡಲೇಬೇಕು. ಇನ್ನು ಮುಂದೆ ಧಾರ್ಮಿಕ ಆಂದೋಲನೆಯ ಕಾರ್ಯದಲ್ಲಿ ನೀವು ಸಹಕರಿಸಿದ್ದಾದರೆ ನಿಮಗೆ ಕೂಡಲ ಸಂಗಮನಾಥನ ಮೇಲಾಳೆಯಾಗಿದೆ.
7: ಪ್ರಭು, ಅನರ್ಥವಾಯಿತು. ದೊರೆಯೇ, ಇನ್ನೂ ಅವಕಾಶವಿದೆ, ಆಣೆಯನ್ನು ಹಿಂತೆಗೆದುಕೊಳ್ಳಿ.
10: ಮಹಾಮಂತ್ರಿಗಳೇ, ಶಾಸನವನ್ನು ಉಲ್ಲಂಘಿಸಿ ಮಹಾಪ್ರಭುಗಳ ವಿರುದ್ಧ ಮಾತನಾಡುವುದು ತಮ್ಮ ವ್ಯಕ್ತಿತ್ವಕ್ಕೆ ಶೋಭಿಸದು.
7: ಮಂಚಣ್ಣನವರೇ, ಪ್ರಭುತ್ವದೊಂದಿಗೆ ಮಹಾಮಂತ್ರಿ ಪದವಿಯು ಸತ್ಯಭ್ರಷ್ಟವಾಗದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಮತ್ತು ಧರ್ಮ.
3: ದಂಡಾಧೀಶರೇ, ನಾನು ಈಗ ಕೇವಲ ಬಿಜ್ಜಳನಲ್ಲ, ಕಲ್ಯಾಣ ರಾಷ್ಟ್ರದ ಮಹಾಮಂಡಲೇಶ್ವರನೆನ್ನುವುದು ನಿಮ್ಮ ಲಕ್ಷ್ಯದಲ್ಲಿರಲಿ.
7: ಮಹಾಪ್ರಭು, ನನ್ನಿಂದ ಶರಣದ್ರೋಹ ಮಾತ್ರ ಎಂದಿಗೂ ಆಗದು.
3: ಹಾಗಾದರೆ ನಾವೀಗ ಅನಿವಾರ್ಯವಾಗಿ
7: ಮಹಾಮಂತ್ರಿ ಪದವಿಯನ್ನು ತ್ಯಜಿಸಲು ನಾನೂ ಸಿದ್ಧ. ಮಂತ್ರಿ ಪದವಿಯ ಆಸೆಗಾಗಿ ತತ್ವಕ್ಕೆ ತಿಲಾಂಜಲಿಯನ್ನು ನೀವುವನು ನಾನಲ್ಲ. ಮಹಾಪ್ರಭು, ಈಗಲೇ ತಾವಿತ್ತ ಮಂತ್ರಿ ಪದವಿಯನ್ನು ತಿರುಗಿ ತಮಗೊಪ್ಪಿಸುತ್ತಿದ್ದೇನೆ. ಸ್ವೀಕರಿಸಿ.
3: ಬಸವೇಶ, ಬಸವಣ್ಣ, ಬಸವರಸ, ದುಡುಕದಿರಿ. ಈ ಜನಗಳ ಸಂಘದಿಂದ ನಿಮಗಾವ ಲಾಭ?
7: ಕೈವಲ್ಯ ಪ್ರಭು, ಬರುತ್ತೇನೆ. ಶರಣದ್ರೋಹವಾಗುವುದನ್ನು ನಾನು ನೋಡಲಾರೆ, ಕೇಳಲಾರೆ, ಸಹಿಸಲಾರೆ. ಅದಕ್ಕಾಗಿ ಮಹಾಮಂತ್ರಿ ಪದವಿಯನ್ನು ತ್ಯಾಗ ಮಾಡಿ ಕಲ್ಯಾಣ ರಾಜ್ಯವನ್ನು ಬಿಟ್ಟು ದೂರ, ಬಹುದೂರ ಹೋಗುತ್ತೇನೆ.
3: ಬಸವಣ್ಣ ಹೋಗಬೇಡಿ, ಬಸವೇಶ, ಬಸವರಾಜ ಹೋಗಬೇಡಿ.
7: ಕ್ಷಮಿಸಿ, ಬರುತ್ತೇನೆ. ಎಲ್ಲರಿಗೂ ಶರಣು, ಶರಣು.
1: ಬಸವೇಶ, ಬಸವರಸ, ಬಸವಣ್ಣ, ನಮ್ಮನ್ನು ಬಿಟ್ಟು ಹೋಗುವೀಯ?
3: ಬಸವೇಶ, ಬಸವಣ್ಣ, ಬಸವರಾಜ, ಕಲ್ಯಾಣವನ್ನು ಕತ್ತಲನ್ನಾಗಿ ಮಾಡಿ ಹೋದಿರ. ಹೌದು, ಧರ್ಮ ರಕ್ಷಣೆಗಾಗಿ ಮತ್ತೊಮ್ಮೆ ಕಲ್ಯಾಣದಲ್ಲಿ ಇಂತಹ ಕ್ರಾಂತಿ ಆಗದಂತೆ ತಡೆಯಲು ಅಪರಾಧಿಗಳಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದೆ.
7: ಆಯಿತು, ಕಲ್ಯಾಣದ ಕ್ರಾಂತಿ ಆಯಿತು, ಶರಣ ದ್ರೋಹವಾಯಿತು, ಬಿಜ್ಜಳ ಪ್ರಭುವಿನ ಕೊಲೆಯಾಯಿತು. ನೀಲಾಂಬಿಕೆ, ನನಗಿಂತ ಮೊದಲೇ ಸಂಗಮನಾಥನಲ್ಲಿ ಐಕ್ಯವಾದಳು. ಕಲ್ಯಾಣವು ಮೆರೆಯಿತು, ಕಲ್ಯಾಣವು ಮರೆಯಿತು. ಕಲ್ಯಾಣಕ್ಕಾಗಿಯೇ ನಾನು ಬಂದೆ, ನನಗಾಗಿ ಚನ್ನಬಸವಣ್ಣ ಬಂದ, ನಮ್ಮೆಲ್ಲರಿಗಾಗಿ ಪ್ರಭುದೇವರು ಬಂದರು. ಪ್ರಭುದೇವರಿಗಾಗಿ ಸಮಸ್ತ ಶಿವಲೋಕವೇ ಬಂದು ಒಂದುಗೂಡಿತು. ಕೆಲ ದಿನ ಕಲ್ಯಾಣವು ಪ್ರಣತಿಯಾಗಿತ್ತು, ನಾನು ತೈಲವಾಗಿದ್ದೆ, ಚನ್ನಬಸವಣ್ಣ ಭಕ್ತಿಯಾಗಿದ್ದ, ಪ್ರಭುದೇವರು ಜ್ಯೋತಿಯಾಗಿದ್ದರು. ಪ್ರಣತಿ ಒಡೆಯಿತು, ತೈಲ ಹೊರತಿತ್ತು, ಜ್ಯೋತಿ ಬಯಲಾಗಿತ್ತು. ಬರುವೆ, ಬರುವೆ ಭಕ್ತ ಬಂಧುಗಳೇ, ಶಿವಧರ್ಮವನ್ನು ಬಿಡದೆ ಕಾಪಾಡಿರಿ, ಇದೆನ್ನ ಕೊನೆಯ ನಿರೂಪ. ಶಂಭೋ ಹರ ಹರ ಮಹಾದೇವ, ಶಂಭೋ ಹರ ಹರ ಮಹಾದೇವ.

0: ಇದುವರೆಗೂ ನೀವು ಇಣಗಿ ಬಾಳಪ್ಪನವರ ಕ್ರಾಂತಿಯೋಗಿ ಬಸವಣ್ಣ ನಾಟಕವನ್ನು ಕೇಳಿದ್ದೀರಿ. ಈಗ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂನ ಕಾರ್ಯಕ್ರಮಗಳು ಮುಂದುವರೆಯಲಿವೆ.
1: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
2: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡು ಹೋಗ್ತೀನಿ ಆಯ್ತಾ.
1: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
2: ಏನು ಏನು ವಿಷಯಮ್ಮ?
1: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
0: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
0: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಮ್ತವ?
0: ಇದೇನೆ ಹೊಸ್ದಾಗ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಬನ್ನಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
0: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ. ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಏನಕ್ಕ ಮಾರ್ಕೆಟ್ಗೆ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
0: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ.
1: ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಪ್ರತಿದಿನ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಾಚೋಟೇಶ್ವರನ ಮೇಲಿನ ಒಂದು ಸುಂದರವಾದಂಥ ಭಕ್ತಿ ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನು ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 10 ಗಂಟೆಗೆ ನಮ್ಮ ಒಂದು ವಾಹಿನಿಯಲ್ಲಿ ಮಧುರ ಗಾನ ಎನ್ನುವಂತಹ ಒಂದು ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಮ್ಮ ಆರ್ಜೆಗಳು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.

ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಇಷ್ಟದ ಗೀತೆಗಳನ್ನ ಹಾಡಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತ ಭಕ್ತಿ ಗೀತೆಯತ್ತ ಸಾಗೋಣ. ಅದುವೇ ರಾಚೋಟೇಶ್ವರನ ಮೇಲಿನ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಪ್ರತಿದಿನ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕರುಣದಿ ಕಾಯೋ ರಾಚೋಟೇಶನೆ ಎನ್ನುವಂಥ ಒಂದು ಅದ್ಭುತವಾದಂಥ ಭಕ್ತಿ ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಗೀತೆಯನ್ನು ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ರಾತ್ರಿ 9:30 ನಮ್ಮ ಒಂದು ವಾಹಿನಿಯಲ್ಲಿ ಸುಮಧುರವಾದಂಥ ಹಳೆಯ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗುತ್ತೆ. ಈ ಒಂದು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಭಕ್ತಿ ಗೀತೆಯತ್ತ ಸಾಗೋಣ.

ಶ್ರೋತೃ ಬಾಂಧವರೇ, ಪ್ರತಿದಿನ ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಡವಿಯ ಶಿವನೇ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂಥ ಒಂದು ಸುಂದರವಾದಂಥ ಕಾರ್ಯಕ್ರಮವನ್ನು RJ ಮಹಾಲಕ್ಷ್ಮಿ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ದಿನ ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಓ ರಾಚುಟೇಶ್ವರ ವಾಗ್ದಾರಿ ಈಶ ಎನ್ನುವಂತಹ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಶುಕ್ರವಾರ ನಮ್ಮ ಒಂದು ವಾಹಿನಿಯಲ್ಲಿ ರಾತ್ರಿ 8:30 ಸುಮಧುರವಾದಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳು, ಭಕ್ತಿ ಗೀತೆಗಳು, ಭಾವಗೀತೆಗಳು, ಇನ್ನು 10 ಗೀತೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಾ ಇರುತ್ತೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಕ್ಷೇತ್ರ ನೋಡೋಣ ಬನ್ನೀರು ಎನ್ನುವಂಥ ಒಂದು ರಾಚಟೇಶ್ವರನ ಮೇಲಿನ ಒಂದು ಅದ್ಭುತವಾದಂಥ ಭಕ್ತಿ ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9 ಗಂಟೆಗೆ ನಮ್ಮ ಒಂದು ವಾಹಿನಿಯಲ್ಲಿ ಟ್ರಾವೆಲರ್ಸ್ ಆಫ್ ಡೈರಿ ಎನ್ನುವಂಥ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನು ರಕ್ಷಿತಾ ಹೊಳ್ಳ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.